ಶುಭೋದಯ ಕೇಳುಗರೆ, ಇದು ಆಕಾಶವಾಣಿ ಬೆಂಗಳೂರು. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್. ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ನಮ್ಮ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಇದೀಗ ಪ್ರಾರಂಭಿಸುತ್ತಿದ್ದೇವೆ. ಇಂದು 1948 ಶಕವರ್ಷ ಆಶ್ವಯುಜ ಮಾಸದ 17ನೇ ದಿನ, ಅಂದರೆ 2026 ಇಸ್ವಿ ಅಕ್ಟೋಬರ್ ತಿಂಗಳು 9ನೇ ತಾರೀಕು ಶುಕ್ರವಾರ. ಈಗ ಸಮಯ 5:58:45. ಆತ್ಮೀಯ ಕೇಳುಗರಿಗೆಲ್ಲ ಅರುಣ ಪ್ರಕಾಶ್ನ ನಮಸ್ಕಾರಗಳು.

ಆಕಾಶವಾಣಿ ಬೆಂಗಳೂರು ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರಣೆ. ಇನ್ನು ಮುಂದೆ 6:10 ಶುಭೋದಯ ಕರ್ನಾಟಕ ಭಕ್ತಿ ಸಂಗೀತ.

6:30 ಚಿಂತನ ಡಾಕ್ಟರ್ ಅರ್ಚನಾ ಆರ್ ಅವರಿಂದ. ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ. 6:35 ಕನ್ನಡ ರತ್ನ ಭಂಡಾರ, ಪ್ರಸ್ತುತಿ ಬಿಕೆ ಸುಮತಿ. 6:40 ದೇಶಭಕ್ತಿ ಗೀತೆಗಳನ್ನು ಕೇಳಬಹುದು. 6:50 ರೈತರಿಗೆ ಸಲಹೆ. ಈ ಬೆಳಿಗ್ಗೆ 7:15 ಪ್ರಾಯೋಜಿತ ಕಾರ್ಯಕ್ರಮ ರೇಷ್ಮೆ ಸಿರಿ, ವಿಷಯ ಕೀಟನಾಶಕಗಳ ಬಳಕೆಯಿಂದ ರೇಷ್ಮೆ ಹುಳುಗಳ ಆರೋಗ್ಯದ ತೊಂದರೆ ನಿರ್ವಹಣೆ. ಭಾಗವಹಿಸುತ್ತಾರೆ ಡಾಕ್ಟರ್ ಎನ್ಬಿ ಜ್ಯೋತಿ, ವಿಜ್ಞಾನಿಗಳು, ಕರ್ನಾಟಕ ರಾಜ್ಯ ರೇಷ್ಮೆ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ತಲಘಟ್ಟಪುರ, ಸಂದರ್ಶಕರು ಕೆಬಿ ಕೃಷ್ಣಪ್ಪ, ಪ್ರಾಯೋಜಕರು ಕರ್ನಾಟಕ ಸರ್ಕಾರದ ರೇಷ್ಮೆ ಇಲಾಖೆ. ಈ ಬೆಳಿಗ್ಗೆ 7:45 ಹಾಗೂ 8:30 ಚಿತ್ರಗೀತೆಗಳನ್ನು ಕೇಳಬಹುದು. 8:50 ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ಗೀತ ಪಲ್ಲವ. ಈ ಬೆಳಿಗ್ಗೆ 9:10 ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರೈಸಿರುವ ಸಂದರ್ಭದಲ್ಲಿ ಸರಣಿ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. 9:45 ಗಾನಗಂಗೆ. 10:00 ವಿಶ್ವ ಅಂಚೆ ದಿನ ಮತ್ತು ರಾಷ್ಟೀಯ ಅಂಚೆ ಸಪ್ತಾಹದ ಸಂದರ್ಭದಲ್ಲಿ ಅಂಚೆ ಇಲಾಖೆಯ ಕರ್ನಾಟಕ ವೃತ್ತದ ಅಂಚೆ ನಿರ್ದೇಶಕರಾದ ಸಂದೇಶ್ ಮಹಾದೇವಪ್ಪ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಪಿಎಂ ಜಗದೀಶ್. 10:30 ಸುನೀರೇಪಲ್, 11:00 ಸವಿ ನೆನಪು. ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಹಾಸನದ ಬಹುಮುಖ ಪ್ರತಿಭೆ ಹಾಗೂ ಬರಹಗಾರ್ತಿ ಮಾಳಿ ಟೀರಸೀತಮ್ಮ ವಿವೇಕ್ ಅವರ ಸಂದರ್ಶನ, ಸಂದರ್ಶಕರು ಅರಕಲಗೋಡು ವಿ ಮಧುಸೂದನ್. ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆಯಲ್ಲಿ ಪ್ರಸ್ತುತ ಆಹಾರ ಪದ್ಧತಿ ಮತ್ತು ಆರೋಗ್ಯದ ಮೇಲಾಗುವ ಪರಿಣಾಮಗಳು ಹಾಗೂ ಆಯುರ್ವೇದ ಪರಿಹಾರ, ಈ ಕುರಿತು ಚಿತ್ರದುರ್ಗದ ಪ್ರಕೃತಿ ಆಯುರ್ವೇದ ಮೆಡಿಕಲ್ ಕಾಲೇಜಿನ ಪ್ರೊಫೆಸರ್ ಮತ್ತು ಆಯುರ್ವೇದ ತಜ್ಞರಾದ ಡಾಕ್ಟರ್ ಅಂಬುಜಾಕ್ಷಿ ವಿಎಂ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ದ್ಯಾಮಲಾಂಬಿಕಾ ಎಂಎಸ್. ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ. 11:00 ಪ್ರಗತಿ ಪಥ, ಪಿಎಂ ಕುಸುಮ್ ಯೋಜನೆ ಕುರಿತು ಮಾಹಿತಿ. ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. ಮಧ್ಯಾಹ್ನ 1:20 ಚಿತ್ರಗೀತೆಗಳು. 1:40 ಜನ್ ಸೇವಾ ಸೇ ದೇಶ್ ಸೇವಾ ಸರಣಿ ಕಾರ್ಯಕ್ರಮ, ವಿಷಯ ಬ್ಯಾಂಕಿಂಗ್ ಕ್ಷೇತ್ರದ ಸುಧಾರಣೆಗಳು. ಇದು ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ. 2:40 ಗಾಂಧಿ ಸ್ಮೃತಿ ಪ್ರಸಾರವಾಗುವುದು. ಇನ್ನು ಸಂಜೆ ಕಾರ್ಯಕ್ರಮಗಳಲ್ಲಿ ಸಂಜೆ 5:30 ಗಿರ್ಮಿಟ್ ಚಿತ್ರಗೀತೆಗಳು, 6:15 ಕನ್ನಡ ರತ್ನಭಂಡಾರ ಕಾರ್ಯಕ್ರಮದ ಮರುಪ್ರಸಾರ, 6:30 ಅವಲೋಕನ, ಸಂಜೆ 6:51 ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ, ವಿಷಯ ಕೃಷಿ ಯಾಂತ್ರೀಕರಣ. ಭಾಗವಹಿಸುತ್ತಾರೆ ಶಂಕರಮೂರ್ತಿ ಸಿಎಂವಿ, ಉಪ ಕೃಷಿ ನಿರ್ದೇಶಕರು, ಪ್ರಸ್ತುತಿ ತಿಮ್ಮಪ್ಪ ಹೆಚ್ಚಗೌಡ, ಪ್ರಾಯೋಜಕರು ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ನಂತರ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಗೌರಮ್ಮ ಹಾಗೂ ಸಂಘಟಕರಿಂದ ಸೋಮಾನೆ ಪದಗಳನ್ನು ಕೇಳುವಿರಿ. 7:45 ಸಿರಿಗಂಧ, 9:15 ಭಾರತಿ ಶ್ರೀಪತಿ ಭಟ್ ಅವರು ಹಾಡಿರುವ ಭಾವಗೀತೆಗಳು. 9:30 ಕರೆಂಟ್ ಅಫೇರ್ಸ್ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. ರಾತ್ರಿ 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎಸ್ ವೇಣುಗೋಪಾಲ್ ಅವರಿಂದ ವೀಣಾವಾದನ ಪ್ರಸಾರವಾಗುವುದು. ಮೃದಂಗ ಸಾಕಾರ ಎಂ ಗುರುರಾಜ್. 10:30 ಗೀತಾ ಚಂದ್ರಕಿ ಮೆಲೋಡಿ ಟೈಮ್ ಕಾರ್ಯಕ್ರಮ ಪ್ರಸಾರವಾಗುವುದು. ಇದುವರೆಗೆ ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರಣೆ ಕೇಳಿದಿರಿ.

ಭಕ್ತಿ ಸಂಗೀತದಲ್ಲಿ ಇನ್ನು ಮುಂದೆ ಹರಪನಹಳ್ಳಿ ಭೀಮವ್ವ ವಿರಚಿತ ಒಂದು ಭಕ್ತಿ ರಚನೆ ಹಾಡಿದ್ದಾರೆ ಶಶಿಕಲಾ ಕುಲಕರ್ಣಿ. ನಿಲ್ಲು ನಿಲ್ಲೆ ಕೊಲ್ಲಾಪುರ ದೇವಿ ಇಲ್ಲಿ ಬಾರೇ.

ಶುಭೋದಯ ಕರ್ನಾಟಕ ಭಕ್ತಿ ಸಂಗೀತವನ್ನು ಇದುವರೆಗೆ ಕೇಳುತ್ತಿದ್ದೀರಿ. ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ

0: ಆಕಾಶವಾಣಿ ಈಗ ಚಿಂತನ ಡಾಕ್ಟರ್ ಅರ್ಚನಾ ಆರ್ ಅವರಿಂದ.
1: ಸಂಸ್ಕೃತದ ಯದ್ಭಾವಂ ತದ್ಭವತಿ ಈ ವಾಕ್ಯವು ನಾವು ಏನನ್ನ ಯೋಚಿಸುತ್ತೇವೆಯೋ ಅಂತೆಯೇ ಆಗುತ್ತೇವೆ ಎಂಬುದನ್ನ ಸೂಚಿಸುತ್ತದೆ. ಈ ವಾಕ್ಯದ ಅಕ್ಷರಶಃ ಅರ್ಥದ ಮೂಲ ಮನುಷ್ಯನ ಮನಸ್ಸು ಮತ್ತು ವರ್ತನೆಗೆ ಸಂಬಂಧಿಸಿದ್ದು. ಯಾವುದೇ ಸನ್ನಿವೇಶದಲ್ಲಿ ನಮ್ಮ ಭಾವನೆಗಳು ನಮ್ಮ ಬಾಹ್ಯದ ವರ್ತನೆಗಳನ್ನು ಪ್ರಭಾವಿಸುತ್ತವೆ ಎಂಬ ಮನಃಶಾಸ್ತ್ರದ ವಾಕ್ಯವನ್ನ ಇದು ಪುಷ್ಟೀಕರಿಸುತ್ತದೆ. ಅದು ಹೇಗೆ ಎಂದು ತಿಳಿಯೋಣ. ಸಂಸ್ಕೃತದ ಹಲವಾರು ಶ್ಲೋಕ ಸುಭಾಷಿತಗಳ

0: ಆರ ಸಾರ್ವಕಾಲಿಕವಾದವು. ಅವುಗಳಲ್ಲಿ ಹಿಂದೂ ಸಂಸ್ಕೃತಿಯ ಪವಿತ್ರ ಪ್ರಾಚೀನ ವೇದಗಳ ಸಾರವನ್ನು ಮಾತ್ರ ಗುರುತಿಸಲಾಗದು. ಅವುಗಳ ಆಳದಲ್ಲಿ ಮನಃಶಾಸ್ತ್ರ, ತತ್ವಶಾಸ್ತ್ರ, ವಿಜ್ಞಾನದಂತಹ ಆಧುನಿಕ ತಾತ್ವಿಕತೆಗಳನ್ನು ಮುನ್ನಡೆಸುವ ಚೈತನ್ಯವಿದೆ. ಈ ವಾಕ್ಯದಲ್ಲಿ ಭಾವಂ ಎಂದರೆ ಒಳಗಿನ ಆಲೋಚನೆ ಮತ್ತು ಸ್ವಭಾವ, ಭವತಿ ಎಂದರೆ ನೋಟ ಮತ್ತು ಅಭಿವ್ಯಕ್ತಿ, ಯದ್ಭಾವಂ ತದ್ಭವತಿ ಎಂದರೆ ನಮ್ಮ ಒಳಗಿನ ಆಲೋಚನೆಗಳು ನಮ್ಮ ನಡವಳಿಕೆಯ ಮೇಲೆ ಪ್ರಭಾವ ಬೀರುತ್ತವೆ ಎಂದಾಗಿದೆ. ವ್ಯಕ್ತಿತ್ವ ಎಂಬುದು ಅನೇಕ ಶಕ್ತಿಗಳ ಸಂಗಮ. ಆದರ್ಶ, ಸದಾಚಾರ, ಶ್ರದ್ಧೆ, ನಿಷ್ಠೆ, ದಕ್ಷತೆ, ಎಚ್ಚರ, ಸನ್ನಿವೇಶಗಳೊಡನೆ ಹೊಂದಿಕೊಳ್ಳುವ ಸಾಮರ್ಥ್ಯ, ವೃತ್ತಿಪ್ರಿಯತೆ, ಪರೋಪಕಾರ ಬುದ್ಧಿ ಮುಂತಾದ ಮಾನವೀಯ ಮೌಲ್ಯಗಳು ನಮ್ಮ ವ್ಯಕ್ತಿತ್ವವನ್ನು ನಿರ್ಮಿಸುವ ಶಕ್ತಿಗಳು. ಈ ಹಿನ್ನೆಲೆಯಲ್ಲಿ ಗಮನಿಸಿದಾಗ ನಮಗೆ ವ್ಯಕ್ತಿ ಮುಖ್ಯವಲ್ಲ, ವ್ಯಕ್ತಿತ್ವ ಮುಖ್ಯ ಎಂಬುದು ಅರ್ಥವಾಗುತ್ತದೆ. ಪ್ರತಿಯೊಬ್ಬರ ಜೀವನದ ಒಳಿತು ಕೆಡುಕುಗಳಿಗೆ ಅವರೇ ನಿರ್ಮಾತೃಗಳಾಗಿರುತ್ತಾರೆ. ಮನುಷ್ಯ ತನ್ನ ಜೀವನವನ್ನ ತನ್ನ ಇಷ್ಟದಂತೆ ರೂಪಿಸಿಕೊಳ್ಳಬಲ್ಲ ಸಾಮರ್ಥ್ಯವನ್ನ ಹೊಂದಿದ್ದಾನೆ. ಅಂದ್ರೆ ತನ್ನೆಲ್ಲ ಆಲೋಚನೆಗಳ ಫಲಶ್ರುತಿಯೇ ಮಾನವನಾಗಿರುತ್ತಾನೆ. ವ್ಯಕ್ತಿತ್ವವೆಂಬುದು ಹುಟ್ಟಿನಿಂದ ಸಾವಿನ ಕೊನೆ ಕ್ಷಣದವರೆಗೆ ಬದಲಾಗುತ್ತಲೇ ಇರುತ್ತದೆ ಎಂಬುದು ಮನಃಶಾಸ್ತ್ರದ ಅಭಿಪ್ರಾಯ. ಮನೋವಿಜ್ಞಾನಿಗಳು ಇದನ್ನೇ ಪರ್ಸನಾಲಿಟಿ ಎಮರ್ಜಸ್ ಅರ್ಲಿ ಅಂಡ್ ಕಂಟಿನ್ಯೂಸ್ ಟು ಚೇಂಜಸ್ ಇನ್ ಮೀನಿಂಗ್ಫುಲ್ ವೇಸ್ ಥ್ರೂಔಟ್ ದ ಲೈಫ್ ಸ್ಪ್ಯಾನ್ ಎಂದಿದ್ದಾರೆ. ನಾವೆಲ್ಲ ನಮ್ಮ ದೃಷ್ಟಿಕೋನಕ್ಕೆ, ನಮ್ಮ ಭಾವನೆಗಳಿಗೆ ಅನುಗುಣವಾಗಿ ಜಗತ್ತನ್ನ ನೋಡುತ್ತೇವೆ. ನಮ್ಮ ನೋಟ ನಮ್ಮ ಯೋಚನೆಯಂತೆ ಇರುತ್ತದೆ. ದೇಗುಲದ ಗರ್ಭಗುಡಿಯೊಳಗಿರುವ ಶಿಲೆಯಿಂದ ನಿರ್ಮಾತವಾದ ಮೂರ್ತಿಯನ್ನ ದೈವಿ ಭಾವದಿಂದ ನೋಡುವಿರಾದರೆ ಅದರಲ್ಲಿ ನಮಗೆ ದೇವರು ಕಾಣಿಸುತ್ತಾನೆ. ಅದೇ ಮೂರ್ತಿಯನ್ನ ಬರೀ ಕಲ್ಲು ಎಂದು ನೋಡುವಿರಾದರೆ ಹಾಗೆಯೇ ಜಗತ್ತನ್ನ ನಾವು ನೋಡುವ ರೀತಿ ಕೂಡ ನಮ್ಮ ಭಾವವನ್ನ ಅವಲಂಬಿಸಿರುತ್ತದೆ. ಹೀಗಾಗಿ ನಮ್ಮ ಆಲೋಚನಾ ಕ್ರಮವನ್ನ ಬದಲಾಯಿಸಿಕೊಳ್ಳಬೇಕು. ಏನೇ ಆದರೂ ನಮ್ಮ ಯೋಚನೆ ಸಕಾರಾತ್ಮಕವಾಗಿರಬೇಕು. ಆದ್ದರಿಂದ ಸಕಾರಾತ್ಮಕ ಬದುಕು ನಮ್ಮದಾಗುವುದು. ಆಲೋಚನೆಗಳು ಬದಲಾದರೆ ಮಾನವತ್ವಕ್ಕೆ ಇನ್ನಷ್ಟು ಮೆರುಗುಂಟಾಗುತ್ತದೆ. ಇದಕ್ಕೆ ಕ್ವಾಂಟಮ್ ಫಿಸಿಕ್ಸ್ನಲ್ಲಿ ಅಬ್ಸರ್ವ್ ದ ಎಫೆಕ್ಟ್ ಎನ್ನುತ್ತಾರೆ. ಇಫ್ ಯು ಚೇಂಜ್ ದ ವೇ ಯು ಲುಕ್ ಅಟ್ ದ ಥಿಂಗ್ಸ್ ಯು ಲುಕ್ ಅಟ್ ಚೇಂಜ್ ಎಂಬ ಜನಪ್ರಿಯ ಹೇಳಿಕೆ ಇದೆ. ಆದರೆ ಪರಂಪರಾಗತವಾಗಿ ಅಭ್ಯಾಸ ಬಲದಿಂದ ಜಗತ್ತನ್ನ ಸಂಶಯದಿಂದ ಎಚ್ಚರಿಕೆಯಿಂದ ನೋಡುವ ನಮ್ಮ ದೃಷ್ಟಿಕೋನವನ್ನು ತಕ್ಷಣಕ್ಕೆ ಬದಲಾಯಿಸಲು ಸಾಧ್ಯವೇ? ಹಿಂದೊಮ್ಮೆ ಮೋಸ ಹೋದ ಅನುಭವ ಯಾರನ್ನು ಸುಲಭವಾಗಿ ನಂಬದ ಹಾಗೆ ಮಾಡುತ್ತದೆ. ದಿನನಿತ್ಯದ ಬದುಕಿನಲ್ಲಿ ಕಣ್ಣೆದುರಿಗೆ ಮೋಸ, ವಂಚನೆ, ಕ್ರೌರ್ಯ ಕಾಣುತ್ತಿರುವಾಗ ಜಗತ್ತು ಸುಂದರವಾಗಿದೆ ಅಂದುಕೊಳ್ಳೋದಾದ್ರೂ ಹೇಗೆ ಸಾಧ್ಯ? ಇದು ಸತ್ಯಕ್ಕೆ ದೂರ ಅಲ್ವೇ ಎಂಬೆಲ್ಲ ಪ್ರಶ್ನೆಗಳು ಕಾಡುತ್ತವೆ. ಆಲೋಚನೆಗಳನ್ನ ಸುಲಭದಲ್ಲಿ ಬದಲಾಯಿಸುವುದು ಕಷ್ಟ ಸಾಧ್ಯವೇ ಎನಿಸಿದ್ರೂ ನಾವು ನೋಡುವ ದೃಷ್ಟಿಯನ್ನು ಕ್ರಮೇಣ ಪ್ರಯತ್ನಪೂರ್ವಕವಾಗಿ ಬದಲಾಯಿಸಿಕೊಳ್ಳಬೇಕು. ಅದರಂತೆ ಜಗತ್ತನ್ನ ಸುಂದರವಾಗಿ ಕಾಣುವ ದೃಷ್ಟಿ ಎಲ್ಲರಿಗೂ ಅಭ್ಯಾಸವಾಗಲಿ. ಬದುಕು ಯದ್ಭಾವಂ ತದ್ಭವತಿ. ಪ್ರೀತಿ, ಶಾಂತಿ, ಹಠ, ಛಲ, ಗುರಿ, ಪ್ರತಿಜ್ಞೆ, ಭಕ್ತಿ, ವೈರಾಗ್ಯ, ಯುದ್ಧ, ಸಂತಸ, ಮೋಜು, ಉದ್ಯೋಗ, ಹಸಿವು ಎಲ್ಲವೂ ಅವರವರ ಆಲೋಚನೆಗಳಂತೆಯೇ. ನಮ್ಮ ಯೋಚನೆ, ಚಿಂತನೆ, ಇತರರನ್ನು ನೋಡುವ ದೃಷ್ಟಿಕೋನದಲ್ಲಿ ಸಕಾರಾತ್ಮಕ ಭಾವ ಇರಲಿ, ಇಡೀ ಜಗತ್ತೇ ಸುಂದರವಾಗಿ ಕಾಣುವುದು.
1: ಇದುವರೆಗೂ ಡಾಕ್ಟರ್ ಅರ್ಚನಾ ಆರ್ ಅವರಿಂದ ಚಿಂತನ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿಯ ಭದ್ರಾವತಿ ಕೇಂದ್ರದ ಕೊಡುಗೆ.

0: ಆಕಾಶವಾಣಿ
1: ಕನ್ನಡ ರತ್ನ ಭಂಡಾರ. ಸಿಆರ್ ಸಿಂಹ ಸಿನಿಮಾ ರಂಗಭೂಮಿ ಕಲಾವಿದ ನಿರ್ದೇಶಕ, ಗಂಭೀರ ಪಾತ್ರಕ್ಕೂ ಸೈ, ಹಾಸ್ಯ ಪಾತ್ರಕ್ಕೂ ಸೈ, ಚಿಂತಕ ಲೇಖಕ ನಿರ್ದೇಶಕ ಸಿಆರ್ ಸಿಂಹ.
2: ನೋಡಿ, ಕೈಲಾಸ ಅವ್ರನ್ನ ನೋಡ್ಲಿಕ್ಕೆ ಸಾಧ್ಯನೇ ಇರಲಿಲ್ಲ, ಕುವೆಂಪು ಅವ್ರನ್ನ ನೋಡಕ್ಕೆ ಸಾಧ್ಯ ಇತ್ತು, ಆದ್ರೆ ನೋಡ್ಲಿಲ್ಲ. ಹೇಗಪ್ಪ ಆಯ್ತು ಅಂತಂದ್ರೆ, ಕುವೆಂಪು ಅವರು ಮೈಸೂರಿನಲ್ಲಿದ್ದದ್ದು ಬಿಡಿ, ಕುವೆಂಪು ಅವರ ಕೃತಿಗಳನ್ನ ನಾವು ಸ್ಕೂಲ್

0: ಇದ್ದ ಸ್ಕೂಲ್ನಲ್ಲಿ ಇದೆ ಹುಡುಗರಾಗಿದ್ದಾಗಲೇ ನಾವು ಓದ್ತಾ ಇದ್ದದ್ದು ನಿಜ. ಆದರೆ ಕುವೆಂಪು ಅವರ ನೇರ ಮುಖತಃ ಪರಿಚಯ ನನಗಿಲ್ಲ, ಭೇಟಿ ಮಾಡಲೇ ಇಲ್ಲ. ಆದರೆ ಹೀಗೆ ರಸಋಷಿ ಮಾಡಬೇಕು, ನಾಟಕ ಮಾಡಬೇಕು, ಕುವೆಂಪು ಅವರನ್ನೇ ಪಾತ್ರವಾಗಿಸಿ ರಂಗದ ಮೇಲೆ ಮಾಡಬೇಕು ಅಂತ ಅಂದ್ಕೊಂಡಾಗ ನಾನು ಮೈಸೂರಿಗೆ ಹೋದೆ ಅವ್ರ ಕಡೆಯಿಂದ ಅದಕ್ಕೆ ಅನುಮತಿ ಪಡೆಯೋದಕ್ಕೆ. ಆದರೆ ಅಷ್ಟೊತ್ತಿಗೆ ಕುವೆಂಪು ಅವ್ರಿಗೆ ಸ್ವಲ್ಪ ಅವರ ಆರೋಗ್ಯ ಅಷ್ಟು ಚೆನ್ನಾಗಿರಲಿಲ್ಲ, ತುಂಬ ತೆಗೆದೋಗ್ಬಿಟ್ಟಿದ್ರು. ಅದರಿಂದ ಅವ್ರನ್ನ ಭೇಟಿ ಮಾಡೋದು ಭಾಳ ಕಷ್ಟ ಆಯಿತು. ಅವರ ಮನೆಯವರು ಹೇಳಿದ್ರು ಮಲಗಿಬಿಟ್ಟಿದ್ದಾರೆ, ಎಬ್ಸೋದು ಕಷ್ಟ, ಜೊತೆಗೆ ಮಾತು ಗೀತಾಡೋದು ಅವ್ರಿಗೆ ತುಂಬ ಕಷ್ಟವಾಗುತ್ತೆ ಅಂತ. ನಾನು ಭಾಳ ಆಸೆ ಇಟ್ಕೊಂಡಿದ್ದೆ, ಇಲ್ಲಿ ಕುವೆಂಪುರು ಇದಾರಲ್ಲ ಅವ್ರನ್ನ ಒಂದೆರಡು ಸರ್ತಿ ಕೆಲವಾರು ನಿಮಿಷಗಳಾದರೂ ಭೇಟಿ ಮಾಡಿದ್ರೆ ಸ್ವಲ್ಪ ಆ ವ್ಯಕ್ತಿತ್ವನ ನನ್ನ ಕಣ್ಣಲ್ಲಿ ತುಂಬಿಸ್ಕೋಬೋದು ಅಂತ ಭಾಳ ಆಸೆ ಪಟ್ಟೆ, ಸಾಧ್ಯವಾಗಲಿಲ್ಲ. ಆಮೇಲೆ ಆ ನಾಟಕವನ್ನು ಪ್ರಾರಂಭ ಮಾಡಿದಾಗ ಕುವೆಂಪು ಅವರು ಬದುಕಿದ್ರು. ಮೊಟ್ಟ ಮೊದಲನೇ ಪ್ರದರ್ಶನ ಮೈಸೂರಿನಲ್ಲೇ ಆಯಿತು, ಆದರೆ ಕುವೆಂಪು ಅವರು ಬಂದು ನೋಡುವ ಸ್ಥಿತಿನಲ್ಲಿ ಇರಲಿಲ್ಲ, ಅವರ ದೇಹ ಸ್ಥಿತಿ ಅಷ್ಟು ಚೆನ್ನಾಗಿರಲಿಲ್ಲ. ಆದರೆ ಕುವೆಂಪು ಅವರು ಬದುಕಿದ್ದಾಗಲೇ ನಾನು ರಂಗದ ಮೇಲೆ ಕುವೆಂಪು ಆಗಿ ನಾನು ಪಾತ್ರ ಮಾಡ್ತಾ ಇದ್ದೆ, ಶುರು ಹಾಗೆ ಮಾಡಿದ್ದೆ. ಆಮೇಲೆ ನನಗೆ ಒಂದು ಅನ್ಸತ್ತೆ, ನಿಜವಾಗಲೂ ನಮಗೆ ಆ ವ್ಯಕ್ತಿಯ ಒಂದು ತೀರ ನಿಕಟವಾದಂತಹ ಪರಿಚಯವೇ ಸಾಧ್ಯವಾಗಿಬಿಟ್ರೆ ಬಹಳ ಒಳ್ಳೆಯದೇ ನಿಜ. ಆದರೂ ಕೊನೆಗೂ ನನಗೀಗ ಅನ್ಸತ್ತೆ ಅದು ಬೇರೆ ಬೇರೆ ರೀತಿಯಲ್ಲಿ ಕೂಡ ನಮ್ಮ ಒಂದು ಕಲ್ಪನೆ ನಾವು ಕೆದರ್ತಾ ಹೋದರೆ ಆ ವ್ಯಕ್ತಿತ್ವನ ನಾವು ಬೇರೆ ಬೇರೆ ರೀತಿಯಲ್ಲಿ ಹೀರ್ಕೋಬಹುದು ಅಂತ ಅನ್ಸುತ್ತೆ. ಹೀಗೆ ನಾನು ಹೀರ್ಕೊಂಡದ್ದು, ಬೇರೆ ಬೇರೆ ರೀತಿಯಲ್ಲಿ ಆ ಕಲ್ಪನೆಯಲ್ಲಿ ಹೀರ್ಕೊಂಡದ್ದು. ಆ ನಾಟಕವನ್ನು ಬೆಂಗಳೂರಿನಲ್ಲಿ ಒಂದು ಪ್ರದರ್ಶನ ಆದಾಗ ಕುವೆಂಪು ಅವರ ಮಗಳು ಶ್ರೀಮತಿ ಇಂದುಕಲಾ ಸುರೇಂದ್ರ ಅವರು ಬಂದು ನಾಟಕವನ್ನು ನೋಡಿದ್ರು. ನನಗೆ ಅವರ ಪರಿಚಯ ಇಲ್ಲ, ಅಂದರೆ ಅವರ ಹೆಸರು ಗೊತ್ತಿತ್ತಷ್ಟೇ. ಅವರು ಒಂದು ದೂರವಾಣಿ ಕರೆಯಲ್ಲಿ 4 ದಿನ ಆದಮೇಲೆ ಹೇಳಿದ್ರು, ಹೇಳ್ತಾ ಒಂದು ಮಾತು ಹೇಳಿದ್ರು, ಹೀಗೆ ನಮ್ಮ ಮನೆಯಲ್ಲಿ ನಿಮ್ಮನ್ನು ಯಾವತ್ತೂ ಕಂಡಿಲ್ಲ ನಮ್ಮ ತಂದೆ ಜೊತೆಗೆ, ಆದರೆ ನೀವು ಪಾತ್ರ ಮಾಡಿದಾಗ ನಾನು ನೋಡ್ತಾ ಕೂತಿದ್ದೆ, ಮಧ್ಯದಲ್ಲಿ ಯಾವುದೋ ಒಂದು ಕ್ಷಣದಲ್ಲಿ ನೀವು ಎದ್ದು ಹೀಗೆ ಹೊರಟ್ರಿ, ನಾನು ಅಂದರೆ ಆಕೆ ಮಗಳು ಅರ್ಧ ಸೀಟಿಂದ ಹೀಗೆ ಎದ್ದುಬಿಟ್ಟು, ಅಣ್ಣ ಇದೇನು ಹೊರಟ್ರಿ ಅಣ್ಣ ಅಂತ ಕೇಳ್ಬಿಡ್ಬೇಕು, ಯಾಕಪ್ಪ ಎದ್ರಿ ಇವರು ಅಂದ್ಕೊಂಡು ಅರ್ಧ ಸೀಟಿಂದ ಹೀಗೆ ಎದ್ದುಬಿಟ್ಟೆ ನಾನು, ಅಣ್ಣ ಅಂತ ಕೂಗ್ಬಿಡಬೇಕಾಗಿತ್ತು. ಹಾಗೆ ತಕ್ಷಣ ಓ ಇದು ನಾಟಕ, ಇದು ಸಿಂಹ ಪಾತ್ರ ಮಾಡ್ತಿರೋರು ಅಂತ ಅನಿಸಿ ಆಮೇಲೆ ಕೂತ್ಕೊಂಡೆ ನಾನು ಅಂದರು. ನನಗೆ ಬಹಳ ಇದು ನನ್ನ ಹೃದಯವನ್ನು ತಟ್ಟಿಬಿಡ್ತು. ನಿಜವಾಗಲೂ ಹೀಗೆ ಅಂದರೆ ಕುವೆಂಪು ಅವರ ಮಗಳಿಗೆ ಆ ಕ್ಷಣದಲ್ಲಿ, ಕುವೆಂಪು ಅವರು ಬದುಕಿದ್ದಾಗ ಆ ಕ್ಷಣದಲ್ಲಿ ರಂಗದ ಮೇಲೆ ಒಬ್ಬ ನಟನನ್ನು ನೋಡಿದಾಗ ಅವನು ನಮ್ಮ ತಂದೆ ಹಾಗೆ ತೀರ ಹಾಗೆ ಅಂತ ಅನ್ನಿಸ್ತಲ್ಲ, ಆ ಒಂದು ಕ್ಷಣ ಅದು ಸಾಧ್ಯವಾಗಿದ್ದು ನನ್ನ ಭಾಗ್ಯ ಅನ್ಕೋತೀನಿ.
1: ಇಂದಿನ ರತ್ನಭಂಡಾರದಲ್ಲಿ ನಿರ್ದೇಶಕ ಸಿಆರ್ ಸಿಂಹ ಅವರ ಮಾತುಗಳನ್ನು ಕೇಳಿದಿರಿ. ಕನ್ನಡ ರತ್ನಭಂಡಾರ ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾ ಎಎಸ್ ಶಂಕರನಾರಾಯಣ.

0: ಮುಟ್ಟಿ ಒಮ್ಮೆ ಬಾಯಿಲಿಟ್ಟು.
1: ಆಧುನಿಕ ಮಾರುಕಟ್ಟೆಯಲ್ಲಿ ಗ್ರಾಹಕನೇ ರಾಜ. ಹೆಚ್ಚುತ್ತಿರುವ ಸ್ಪರ್ಧೆಯಿಂದಾಗಿ ಕಲಬೆರಕೆ, ಕಾಳಸಂತೆ, ತಪ್ಪು ಮಾಹಿತಿಯಿಂದ ವಂಚನೆಗೆ ಒಳಗಾಗಬೇಡಿ.
2: ಗ್ರಾಹಕ ಕಾನೂನಿನ ಮಾಹಿತಿ ಹಾಗೂ ಅರಿವು ಇರಲಿ, ಜಾಗೃತರಾಗಿರಿ, ಎಚ್ಚರದಿಂದಿರಿ.
3: ಆಕಾಶವಾಣಿ ಬೆಂಗಳೂರು ತರಂಗಾಂತರ 490.1 ಮೀಟರ್ ಅಂದರೆ 612 ಕಿಲೋ ಹರ್ಟ್ಸ್. ಈಗ ಸಮಯ 6:40. ಈಗ ವೃಂದಗಾನದಲ್ಲಿ ದೇಶಭಕ್ತಿ ಗೀತೆಗಳು ಪ್ರಾರಂಭದಲ್ಲಿದೆ. ಭಾರತಾಂಬೆ ನಿನ್ನ ಮಮತೆ.

ಬದುಕು ಒಂದು ಕಲೆಯಾದರೆ ಅದರ ಕಲಾಕಾರಳು ಮಹಿಳೆ. ಮಹಿಳೆ ಜೀವನದ ನಿರೂಪಕಿ, ಪುರುಷನ ಬದುಕು ರೂಪಿಸುವ ಮಹಾಶಿಲ್ಪಿ. ಮಗುವಿಗೆ ತಾಯಿಯಾಗಿ, ಗುರುವಾಗಿ, ಕುಟುಂಬದ ಕಣ್ಣಾಗಿ, ಸಹನೆಗೆ ಮತ್ತೊಂದು ಹೆಸರಾದವಳೆ ಮಹಿಳೆ.

0: ಆಕಾಶವಾಣಿ ಬೆಂಗಳೂರು. ಈಗ ರೈತರಿಗೆ ಸಲಹೆ.
1: ವಾಣಿಜ್ಯ ಹೂ ಬೆಳೆಗಳಲ್ಲಿ ಮಲ್ಲಿಗೆ ಪ್ರಮುಖವಾದದ್ದು. ಮಲ್ಲಿಗೆಯನ್ನು ಮುಡಿಯಲು ಪೂಜೆಗೆ, ಅತಿಥಿ ಸತ್ಕಾರಕ್ಕೆ, ಸಭಾಂಗಣದ ಅಲಂಕಾರಕ್ಕೆ ಉಪಯೋಗಿಸಲಾಗುತ್ತಿದೆ. ಮಲ್ಲಿಗೆ ಹೂಗಳನ್ನು ಬಟ್ಟಿ ಇಳಿಸಿ ಸುಗಂಧ ತಯಾರಿಸಲು ಸಹ ಉಪಯೋಗಿಸಲಾಗುತ್ತೆ. ಸಾಮಾನ್ಯವಾಗಿ ಮಲ್ಲಿಗೆ ಬೇಸಾಯಕ್ಕೆ ನೀರು ಬಸಿದು ಹೋಗುವ ಮರಳು ಮಿಶ್ರಿತ ಗೋಡು ಮಣ್ಣಿನ ಭೂಮಿ ಇದಕ್ಕೆ ತುಂಬ ಸೂಕ್ತವಾಗಿದೆ. ಮಣ್ಣಿನ ರಸಸಾರ 5.5-6.5 ಇದ್ದರೆ ಉತ್ತಮ. ಮಲ್ಲಿಗೆ ಬೇಸಾಯಕ್ಕೆ ಶುಷ್ಕ ಆರ್ದ್ರತೆಯಿಂದ ಕೂಡಿದ ಹವೆ ಉತ್ತಮ. ಸಮುದ್ರ ಮಟ್ಟದಿಂದ 600-1200 ಮೀಟರ್ ಎತ್ತರದವರೆಗೆ ಇದನ್ನು ಚೆನ್ನಾಗಿ ಬೆಳೆಯಬಹುದಾಗಿದೆ. ಮಲ್ಲಿಗೆಯನ್ನು ನಾಟಿ ಮಾಡಲು ಮಳೆಗಾಲ ಯೋಗ್ಯವಾಗಿದೆ. ಮಲ್ಲಿಗೆಯಲ್ಲಿ ಅನೇಕ ಪ್ರಭೇದಗಳಿದ್ದು ಇವೆಲ್ಲ ಓಲಿಯಸಿ ಕುಟುಂಬದ ಜಾಸ್ಮಿನ್ ಉಪವರ್ಗಕ್ಕೆ ಸೇರಿರುತ್ತವೆ. ಬಳ್ಳಿ ಅಥವಾ ಪೊದೆ ಸಸ್ಯಗಳು ಇರುತ್ತವೆ. ಈ ಕುಟುಂಬದಲ್ಲಿ ಸುಮಾರು 200 ಪ್ರಭೇದಗಳಿವೆ. ನಮ್ಮ ದೇಶದಲ್ಲಿರುವ ಸುಮಾರು 40 ಪ್ರಭೇದಗಳಲ್ಲಿ ಕೃಷಿ ದೃಷ್ಟಿಯಿಂದ 4 ಪ್ರಭೇದಗಳು ಪ್ರಮುಖವಾಗಿವೆ. ಅವುಗಳಲ್ಲಿ ವಸಂತ ಮಲ್ಲಿಗೆ, ಜಾಸ್ಮಿನ್, ಅರಿಕುಲ್

0: ಏಟಂ. ಹೂಗಳು ಸೂಜಿ ಆಕಾರದಲ್ಲಿದ್ದು ಪೊದೆ ಸಸ್ಯ ಜಾತಿಗೆ ಸೇರಿರುತ್ತೆ. ಹೂಗಳು ಸುವಾಸನೆ ಭರಿತವಾಗಿವೆ. ಈ ಪ್ರಭೇದದಲ್ಲಿ ತಮಿಳುನಾಡು ಕೃಷಿ ವಿಶ್ವವಿದ್ಯಾಲಯ CO1 ಮುಜ್ಞೆ ಮತ್ತು CO2 ಮುಲೈ ಎಂಬ ತಳಿಗಳನ್ನು ಬಿಡುಗಡೆ ಮಾಡಿದೆ. ಇದರಲ್ಲಿ ಹಡಗಲಿ ಮಲ್ಲಿಗೆ ಎಂಬ ತಳಿಯು ಭೌಗೋಳಿಕ ಸೂಚ್ಯಂಕ ಮಾನ್ಯತೆ ಪಡೆದಿದ್ದು ಬಳ್ಳಾರಿ ಜಿಲ್ಲೆಯಲ್ಲಿ ವಾಣಿಜ್ಯ ದೃಷ್ಟಿಯಿಂದ ಇದನ್ನು ಬೆಳೆಯಲಾಗುತ್ತೆ. ದುಂಡು ಮಲ್ಲಿಗೆ ಜಾಸ್ಮಿನ್ ಶ್ಯಾಂಬಾಕ್, ಇದನ್ನು ಗುಂಡು ಮಲ್ಲಿಗೆ ಅಥವಾ ಮೈಸೂರು ಮಲ್ಲಿಗೆ ಎಂದು ಕರೆಯಲಾಗುತ್ತೆ. ಇದರಲ್ಲಿ ಒಂದು ಅಥವಾ ಹೆಚ್ಚು ಸುತ್ತುಗಳು ಇರುತ್ತವೆ. ಉಡುಪಿ ಮಲ್ಲಿಗೆ, ಈ ತಳಿಯನ್ನು ಕರ್ನಾಟಕದ ಕರಾವಳಿ ಪ್ರದೇಶದಲ್ಲಿ ಬೆಳೀತಾರೆ. ಹೂಗಳು ಸುವಾಸನೆ ಭರಿತವಾಗಿದ್ದು ಮೊಗ್ಗುಗಳು ದೊಡ್ಡ ಗಾತ್ರ ಹೊಂದಿ ಉದ್ದವಾಗಿರುತ್ತವೆ. ಇದು ಬೇಸಿಗೆ ಮತ್ತು ಮಳೆಗಾಲದಲ್ಲಿಯೂ ಹೂವನ್ನು ಬಿಡುತ್ತೆ. ಅರ್ಕ ಆರಾಧನ, ಈ ತಳಿಯು ದುಂಡು ಮಲ್ಲಿಗೆಯಿಂದ ಆಯ್ಕೆ ಮಾಡಲಾಗಿದೆ. ಹೂಗಳು ಎರಡು ಸುತ್ತು ದಳದಿಂದ ಕೂಡಿದ್ದು ಹೂವಿನ ಇಳುವರಿ ಪ್ರತಿ ಹೆಕ್ಟೇರ್ಗೆ 8 ಟನ್ಗಳಷ್ಟಿರುತ್ತೆ. ಸುಗಂಧ ದ್ರವ್ಯದ ಮೇಣದ ಪ್ರಮಾಣವು .188% ಪ್ರಮಾಣದಲ್ಲಿ ಇರುತ್ತೆ. ಜಾಜಿ ಮಲ್ಲಿಗೆ, ಜಾಸ್ಮಿನ್ ಗ್ಲೆಂಡಿಫ್ಲೋರಮ್. ಜಾಜಿ ಮಲ್ಲಿಗೆಯನ್ನು ಸಾಮಾನ್ಯವಾಗಿ ಫ್ರೆಂಚ್ ಜಾಸ್ಮಿನ್, ಸ್ಪ್ಯಾನಿಷ್ ಜಾಸ್ಮಿನ್ ಎಂದು ಕರೆಯಲಾಗುತ್ತಿದೆ. ಹೂಗಳು ಅತ್ಯಂತ ಸುವಾಸನೆ ಭರಿತವಾಗಿದ್ದು ಸುಗಂಧದ ಎಣ್ಣೆಯನ್ನು ತೆಗೆಯಲು ಉಪಯೋಗಿಸಲಾಗುತ್ತೆ. CO1 ಪಿಚ್ಚೈ ತಳಿಯು ಹೆಕ್ಟೇರ್ಗೆ 10 ಟನ್ ಇಳುವರಿ ಕೊಡುತ್ತೆ. .29% ಕಾಂಕ್ರೀಟ್ ಹೊಂದಿರುವ ತಳಿ. ಇದರಿಂದ ಒಂದು ಹೆಕ್ಟೇರ್ಗೆ 25 ಕಿಲೋಗ್ರಾಂ ಕಾಂಕ್ರೀಟನ್ನು ಪಡಿಬೋದಾಗಿದೆ. ಇದನ್ನು ತಮಿಳುನಾಡು ಕೃಷಿ ವಿಶ್ವವಿದ್ಯಾಲಯ ಬಿಡುಗಡೆ ಮಾಡಿರುತ್ತೆ. ಮಲ್ಲಿಗೆ ಬೆಳೆಗೆ ಭೂಮಿ ಸಿದ್ಧ ಮಾಡಿ ನಾಟಿ ಮಾಡುವುದು ಹೇಗೆಂದರೆ, ನಾಟಿಗೆ ಮೊದಲು ಭೂಮಿಯನ್ನು ಒಂದೆರಡು ಬಾರಿ ಆಳವಾಗಿ ಉಳುಮೆ ಮಾಡಿ ಸ್ವಚ್ಛ ಮಾಡಿಕೊಳ್ಬೇಕು. ನಂತರ 1.2 ಮೀಟರ್ನಿಂದ 1.2 ಮೀಟರ್ ಅಂತರದಲ್ಲಿ 0.5 ಮೀಟರ್ ಗಾತ್ರದ ಗುಣಿಗಳನ್ನು ತೆಗೆದು ಬಿಸಿಲಿಗೆ ಬಿಡಬೇಕು. ಒಂದೆರಡು ವಾರಗಳ ನಂತರ ಗುಣಿಗಳಲ್ಲಿ ಸಮ ಪ್ರಮಾಣದ ಮೇಲ್ಮಣ್ಣು, ತಿಪ್ಪೆ ಗೊಬ್ಬರಗಳ ಮಿಶ್ರಣ ತುಂಬಬೇಕು. ಕೊಳೆತ ಎಲೆ ಗೊಬ್ಬರ, ಹೊಂಗೆ ಸೊಪ್ಪು ಬಳಸಬೇಕು. ಗುಣಿಗಳನ್ನು ತುಂಬಿದ ನಂತರ ತೆಳ್ಳಗೆ ನೀರನ್ನು ಕೊಟ್ಟಲ್ಲಿ ಆ ಮಿಶ್ರಣ ಚೆನ್ನಾಗಿ ಕಳೆಯುತ್ತದೆ. ಬೇವಿನ ಬೀಜದ ಪುಡಿ ಉದುರಿಸಿದರೆ ಗೆದ್ದಲ ಬಾಧೆ ಇರೋದಿಲ್ಲ. ನಾಟಿಯನ್ನು ಸಂಜೆಯ ತಂಪು ಹೊತ್ತಿನಲ್ಲಿ ಮಾಡಬೇಕು. ಜೂನ್ನಿಂದ ಆಗಸ್ಟ್ ತಿಂಗಳು ಇದರ ನಾಟಿಗೆ ಸೂಕ್ತ ಸಮಯವಾಗಿರುತ್ತೆ. ಮಲ್ಲಿಗೆಯ ಸಸಿಗಳನ್ನು ರೆಂಬೆಯ ತುಂಡು ಅಥವಾ ಬಳ್ಳಿಯನ್ನು ನೆಲದಲ್ಲಿ ಹುಗಿದು ಬೇರು ಬಿಡಿಸಿ ಪಡಿಬೇಕು. ಬೇರು ಬಿಟ್ಟ ರೆಂಬೆಯ ತುಂಡು ಅಥವಾ ಬಳ್ಳಿಯ ನಾಟಿಯನ್ನು ಕಿತ್ತು ಬೇರೆ ಜಾಗದಲ್ಲಿ ನೆಡುವುದು ಸಾಮಾನ್ಯ ವಿಧಾನವಾಗಿದೆ. ಬಲಿತ ರೆಂಬೆಯ ತುಂಡುಗಳು 4000 PPM ಹಾಗೂ ತುದಿ ರೆಂಬೆಗಳಿಗೆ 1000 PPM ಇಂಡೋಬ್ಯೂಟರಿಕ್ ಆಮ್ಲದಲ್ಲಿ 30 ಸೆಕೆಂಡ್ಗಳ ಕಾಲ ಅದ್ದಿ ತೆಗೆದು ನಾಟಿ ಮಾಡಿದಲ್ಲಿ ಹೆಚ್ಚು ಬೇರು ಪಡೆಯಲು ಸಾಧ್ಯ. ಇದಲ್ಲದೆ ಕೆಲವು ತಳಿಗಳಲ್ಲಿ ಸಸ್ಯದ ಮಗ್ಗಲು ಬರುವ ಕಂದುಗಳನ್ನು ನಾಟಿಗೆ ಉಪಯೋಗಿಸಬಹುದಾಗಿದೆ.
1: ಇದುವರೆಗೆ ರೈತರಿಗೆ ಸಲಹೆಯನ್ನು ಕೇಳುತ್ತಿದ್ದೀರಿ. ಆಕಾಶವಾಣಿ ಬೆಂಗಳೂರು, ಇನ್ನು ಮುಂದೆ 6:55 ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.
2: ಇಯಂ ಆಕಾಶವಾಣಿ. ಸಂಪ್ರತಿ ವಾರ್ತಾಃ ಶ್ರೂಯಂತಾಂ ಪ್ರವಾಚಿಕಾ ರಚಾ ಝಾ. अथ वार्ताः. प्रधानमन्त्री नरेन्द्र मोदी अद्य नवदिल्ल्यां महिला बाल विकास विभागीय शिखर सम्मेलनस्य समापन सत्रे सहभागं करिष्यति. ह्यः आरब्धे अस्मिन् द्विदिवसीय सम्मेलने सर्वेषां राज्यानां महिला बाल विकास क्षेत्रैः सम्बद्धानां राजनीतिक नेतृणां अधिकारिणां च सहभागिता भवति. प्रधानमन्त्रिणा परिकल्पितानां विभागीय शिखर सम्मेलनानां शिखायाः इदं द्वितीयं सम्मेलनमस्ति. अस्य सम्मेलनस्य उद्देश्यं सहकारी संघ व्यवस्थायाः सुदृढीकरणं, राष्ट्रीय प्राथमिकतानां पूर्तये सामूहिक दायित्व भावनायाः प्रवर्धनं तथा केन्द्र राज्ययोः परस्पर सहकारेण कार्य परिणामानां त्वरित साधनमस्ति. सम्मेलने चतुर्षु ಪ್ರಮುಖ ವಿಷಯೇಷು ಧ್ಯಾನಂ ಕೇಂದ್ರಿತಮಸ್ತಿ.

0: ಸಮುದ್ರದಲ್ಲಿ ಸ್ನಾನಕ್ಕೆಂದೇ ಬೇರೆ ತೆರೆಗಳಿರುವುದಿಲ್ಲ.
1: ಬಂದ ತೆರೆಗಳಿಗೆ ತಲೆಯೊಡ್ಡಿ ಸ್ನಾನ ಮಾಡಬೇಕು.
0: ಹಾಗೆಯೇ ಬದುಕಿನಲ್ಲಿ ಸಂತೋಷಕ್ಕೆಂದೇ ಬೇರೆ ದಿನಗಳಿರುವುದಿಲ್ಲ.
1: ಎಲ್ಲ ದಿನಗಳಲ್ಲೂ ಸಂತೋಷಕ್ಕೆ ಅವಕಾಶ ಉಂಟು.
0: ಅದನ್ನು ಅನುಭವಿಸುವ ಮನಸ್ಸು ನಮ್ಮದಾಗಿರಬೇಕು.

ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಇನ್ನು ಮುಂದೆ ಕೆಲವು ಜಾಹೀರಾತುಗಳು, ನಂತರ 7:05 ಕ್ಕೆ ಪ್ರದೇಶ ಸಮಾಚಾರ ಕೇಳುವಿರಿ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ.

0: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com. ಆಕಾಶವಾಣಿಯ ಧ್ವನಿ ಮುದ್ರಣ ಭಂಡಾರದಿಂದ ಆಯ್ದ ಹೆಸರಾಂತ ಕಲಾವಿದರ ಸಂಗೀತ
1: ಭೂದ ವರ್ಷ ಬಂದ ಹಬ್ಬ ಹೋದ ವರುಷ ಬಳೆದ ಬೆಳಕು ಮತ್ತೆ ಮರಳಿ ಬಂದಿತೆಂದು
0: ಖ್ಯಾತ ಕವಿಗಳ ಸಂದರ್ಶನ.
2: ನನ್ನ ನಾಲ್ಕು ತಂಕಿಯವರೆಗಿನ ಮಾತು ಯಾವ ಭಾಷಾಕ್ಕೂ ಒಯ್ಲಿಕ್ಕೆ ಬರುವ ಹಾಗೆ.
3: ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್ ಟು ಯು.
0: ಮಕ್ಕಳ ಕಲಿಕೆಗೆ ಪಠ್ಯಾಧಾರಿತ ಕಾರ್ಯಕ್ರಮ ಕಲಿಯುತ್ತಾ ನಲಿಯೋಣ, ಹಾಡು ಮಾತಾಡು.
4: ಬಹಳ ದಿನಗಳ ಮೇಲೆ ಈ ಬೇಟೆಯ ವಿನೋದ ಅಲ್ಲವೇ ಪ್ರಭು?
5: ಇಷ್ಟು ದಿನ ಮರೆತಿದ್ದೆನಲ್ಲ ಎಂದು ಪಶ್ಚಾತ್ತಾಪವಾಗುತ್ತಿದೆ.
4: ಕಾರಣದೊಡನೆಯೇ ಎಲ್ಲವೂ ನಡೆಯಬೇಕೆಂದಿಲ್ಲ ಎಂಬ ನಿಮ್ಮ ಮಾತು ಈಗ ಅರ್ಥವಾಗುತ್ತಿದೆ ಪ್ರಭು.
5: ಇದಕ್ಕೆ ಕಾರಣವಿದೆ ವಜ್ರ.
0: ರೇಡಿಯೋ ನಾಟಕಗಳು, ರೇಡಿಯೋ ಸರಣಿಗಳು ನಮ್ಮ ಯೂಟ್ಯೂಬ್ನಲ್ಲಿ ಲಭ್ಯ. ಆಲ್ ಇಂಡಿಯಾ ರೇಡಿಯೋ ಬೆಂಗಳೂರು ಯೂಟ್ಯೂಬ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಈ ಎಲ್ಲಾ ಕಾರ್ಯಕ್ರಮಗಳನ್ನ ಉಚಿತವಾಗಿ ಕೇಳಿ. ಯೂಟ್ಯೂಬ್ ವಿಳಾಸ ಇನ್ನೊಮ್ಮೆ ಆಲ್ ಇಂಡಿಯಾ ರೇಡಿಯೋ ಬೆಂಗಳೂರು.
6: ಪರಂಪರೆಯನ್ನು ಪಸರಿಸುವ
7: ಐತಿಹಾಸಿಕ ಸ್ಥಳಗಳ ಪರಿಚಯ
6: ಜೊತೆ ಜೊತೆಗೆ ವಿಶೇಷ ದಿನಗಳ ಆಚರಣೆಯ ಮಹತ್ವ ಕುರಿತ ಕಾರ್ಯಕ್ರಮಗಳ ಸುದ್ದಿ ಸಮುಚ್ಚಯ
7: ಕೇಂದ್ರ ಸರ್ಕಾರದ ಯೋಜನೆಗಳ ಪರಿಚಯ
6: ಮಾನ್ಯ ಪ್ರಧಾನಮಂತ್ರಿಗಳ ಮನ್ ಕಿ ಬಾತ್
7: ಅಷ್ಟೇ ಅಲ್ಲದೆ ಮುಂದಿನ ಪೀಳಿಗೆಗೆ ಸುಸ್ಥಿರ ಅಭಿವೃದ್ಧಿಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳ ನಿಘಂಟು ಈ ನಮ್ಮ ಆಕಾಶವಾಣಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು: ಜಿಎಸ್ಟಿ 57ನೇ ಮಂಡಳಿ ಸಭೆ, ರಾಜ್ಯದ ಹಳೆ ಬಾಕಿ ನೀಡಿಕೆ ಬಗ್ಗೆ ಕೇಂದ್ರದಿಂದ ಸಿಹಿ ಸುದ್ದಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಧಾರವಾಡ ಭಾರತೀಯ ತಂತ್ರಜ್ಞಾನ ಸಂಸ್ಥೆ ಹಾಗೂ ಮದ್ರಾಸ್ ಐಐಟಿ ಮಧ್ಯೆ ಮಹತ್ವದ ಒಡಂಬಡಿಕೆ. ಒಂದು ಅಂಚೆ ಜಾಲ, ಅನಂತ ಸಾಧ್ಯತೆಗಳು ಧ್ಯೇಯದೊಂದಿಗೆ ಇಂದು ವಿಶ್ವ ಅಂಚೆ ದಿನಾಚರಣೆ. ಏಷ್ಯನ್ ಪ್ಯಾರಾ ಅಥ್ಲೆಟಿಕ್ಸ್ ಕ್ರೀಡಾಕೂಟಕ್ಕೆ ಚಿತ್ರದುರ್ಗದ ರಾಧಾ ವೆಂಕಟೇಶ್ ಆಯ್ಕೆ. ಈಗ ವಾರ್ತೆಗಳ ವಿವರ. ರಾಜ್ಯದ ಪಾಲಿನ ಹಳೆ ಹಣಕಾಸು ಬಾಕಿ ಬಗ್ಗೆ ಕೇಂದ್ರ ಹಣಕಾಸು ಖಾತೆ ಸಚಿವರೊಂದಿಗೆ ತಾವು ಚರ್ಚಿಸಿದ್ದು ಸಿಹಿ ಸುದ್ದಿ ನೀಡಿದ್ದಾರೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೊಸದಿಲ್ಲಿಯಲ್ಲಿ ತಿಳಿಸಿದ್ದಾರೆ. ಹೊಸದಿಲ್ಲಿಯ ಭಾರತ ಮಂಟಪಂನಲ್ಲಿ ಸರಕು ಮತ್ತು ಸೇವಾ ತೆರಿಗೆ ಜಿಎಸ್ಟಿ 57ನೇ ಮಂಡಳಿ ಸಭೆಯಲ್ಲಿ ಮುಖ್ಯಮಂತ್ರಿ

0: ಮುಖ್ಯಮಂತ್ರಿ ಪಾಲ್ಗೊಂಡಿದ್ದರು. ಕೇಂದ್ರ ಸರ್ಕಾರ ಜಾರಿಗೆ ತರಲು ಉದ್ದೇಶಿಸಿರುವ ಜಿಎಸ್ಟಿ ಸುಧಾರಣೆಗಳ ಮುಂದಿನ ಹಂತದ ಕುರಿತು ಸಭೆ ಚರ್ಚಿಸಿತು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಮುಖ್ಯಮಂತ್ರಿ, ಜಿಎಸ್ಟಿ ಪಾವತಿಸದವರ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲಿಸಿ ಬಂಧಿಸುವ ವಿಚಾರ ಸಭೆಯಲ್ಲಿ ಪ್ರಸ್ತಾಪವಾಗಿದೆ, ಸೂಕ್ತ ಕ್ರಮದ ಭರವಸೆ ನೀಡಲಾಗಿದೆ ಎಂದರು. ಶಿಕ್ಷಣ, ಸಂಶೋಧನೆ ಮತ್ತು ಉದ್ಯಮಶೀಲತಾ ಕ್ಷೇತ್ರಗಳ ಸಹಯೋಗಕ್ಕಾಗಿ ಧಾರವಾಡ ಭಾರತೀಯ ತಂತ್ರಜ್ಞಾನ ಸಂಸ್ಥೆ ಹಾಗೂ ಮದ್ರಾಸ್ ಐಐಟಿ ಒಪ್ಪಂದಕ್ಕೆ ಸಹಿ ಹಾಕಿವೆ. ಕೇಂದ್ರ ಶಿಕ್ಷಣ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಅವರ ಸಮ್ಮುಖದಲ್ಲಿ ಉಭಯ ಸಂಸ್ಥೆಗಳ ನಿರ್ದೇಶಕರು ಒಡಂಬಡಿಕೆಗೆ ಸಹಿ ಹಾಕಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವ ಜೋಶಿ, ಮದ್ರಾಸ್ ಮತ್ತು ಧಾರವಾಡ ಐಐಟಿಗಳ ಮಧ್ಯದ ಒಪ್ಪಂದ ಜ್ಞಾನ, ಆವಿಷ್ಕಾರ, ನಾವಿನ್ಯತೆಯಲ್ಲಿ ಜಾಗತಿಕ ನಾಯಕನಾಗುವ ಭಾರತದ ಪಯಣಕ್ಕೆ ವಿಶಿಷ್ಟ ಕೊಡುಗೆ ನೀಡಲಿ ಎಂದು ಆಶಿಸಿದರು. ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆಯಿಂದ ದೇಶದ 60 ಲಕ್ಷಕ್ಕೂ ಹೆಚ್ಚು ಕುಟುಂಬಗಳು ಪ್ರಯೋಜನ ಪಡೆಯುತ್ತಿದ್ದು 32,897 ಕೋಟಿ ರೂಪಾಯಿ ಸಹಾಯಧನ ಫಲಾನುಭವಿಗಳ ಖಾತೆಗೆ ನೇರ ಜಮೆಯಾಗಿದೆ ಎಂದು ಕೇಂದ್ರ ನವ ಹಾಗೂ ನವೀಕರಿಸಬಹುದಾದ ಇಂಧನಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಸ್ವಚ್ಛ ಇಂಧನ ಬಳಕೆಯಿಂದ 21 ಲಕ್ಷಕ್ಕೂ ಹೆಚ್ಚು ಕುಟುಂಬಗಳು ಶೂನ್ಯ ವಿದ್ಯುತ್ ಶುಲ್ಕ ಹೊಂದಿವೆ. 75,021 ಕೋಟಿ ರೂಪಾಯಿ ಮೌಲ್ಯದ ಪಿಎಂ ಸೂರ್ಯಘರ್ ಯೋಜನೆ ಜಗತ್ತಿನ ಅತಿದೊಡ್ಡ ಮೇಲ್ಛಾವಣಿ ಸೌರಶಕ್ತಿ ಉಪಕ್ರಮವಾಗಿದೆ ಎಂದು ಎಕ್ಸ್ ಮಾಧ್ಯಮದಲ್ಲಿ ಹೇಳಿದ್ದಾರೆ. 9ನೇ ರಾಷ್ಟೀಯ ಪೋಷಣ ಮಾಸಾಚರಣೆ ಅಂಗವಾಗಿ ಯಾದಗಿರಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಸಭಾಂಗಣದಲ್ಲಿ ಪೋಷಣ ಜಾಗೃತಿ ಓಟಕ್ಕೆ ಜಿಲ್ಲಾ ಆರೋಗ್ಯಾಧಿಕಾರಿ ಡಾ ಮಹೇಶ್ ಬಿರಾದಾರ್ ಚಾಲನೆ ನೀಡಿದರು. ಸ್ವಚ್ಛತೆಯೇ ಸೇವೆ, ನಮ್ಮ ಅಂಗನವಾಡಿ ನಮ್ಮ ಜವಾಬ್ದಾರಿ ಹಾಗೂ ಬೇಟಿ ಬಚಾವೋ ಬೇಟಿ ಪಢಾವೋ, ಪ್ರಧಾನಮಂತ್ರಿ ಮಾತೃವಂದನ, ಮಿಷನ್ ಶಕ್ತಿ ಜನಾಂದೋಲನದ ಕುರಿತ ಜಾಗೃತಿ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಮಕ್ಕಳು, ಗರ್ಭಿಣಿಯರು ಹಾಗೂ ಬಾಣಂತಿಯರಲ್ಲಿ ರಕ್ತಹೀನತೆ ಮತ್ತು ಅಪೌಷ್ಟಿಕತೆ ನಿವಾರಣೆ ಎಲ್ಲರ ಹೊಣೆ ಎಂದರು. ವಿಶ್ವ ಅಂಚೆ ದಿನ, ಒಂದು ಅಂಚೆ ಜಾಲ ಅನಂತ ಸಾಧ್ಯತೆಗಳು ಎಂಬ ಧ್ಯೇಯದೊಂದಿಗೆ ಇಂದು ವಿಶ್ವ ಅಂಚೆ ದಿನಾಚರಣೆ. ತನ್ನಿಮಿತ್ತ ಅಂಚೆ ಇಲಾಖೆ ಅಂಚೆ ಸಪ್ತಾಹವನ್ನು ಆಯೋಜಿಸಿದೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಅಂಚೆ ಇಲಾಖೆಯ ಧಾರವಾಡ ವೃತ್ತದ ಉಪ ಅಧೀಕ್ಷಕ ಪ್ರವೀಣ್ ಅಜಗಣ್ಣನವರ್.
1: ವಿಶ್ವ ಅಂಚೆ ದಿನದ ಹಾರ್ದಿಕ ಶುಭಾಶಯಗಳು. ಅಕ್ಟೋಬರ್ 9 ರಿಂದ 15 ರವರೆಗೆ ರಾಷ್ಟೀಯ ಅಂಚೆ ಸಪ್ತಾಹವನ್ನು ದೇಶಾದ್ಯಂತ ಆಚರಿಸ್ತಾ ಇದ್ದೇವೆ. ಈ ವರ್ಷದ ವಿಶ್ವ ಅಂಚೆ ದಿನದ ಧ್ಯೇಯವಾಕ್ಯ ಒನ್ ಪೋಸ್ಟಲ್ ನೆಟ್ವರ್ಕ್ ಇನ್ಫಿನಿಟ್ ಪಾಸಿಬಿಲಿಟೀಸ್ ಅಂತ. ಭಾರತೀಯ ಅಂಚೆ ಕೇವಲ ಪತ್ರಗಳನ್ನು ತಲುಪಿಸುವ ಸಂಸ್ಥೆಯಲ್ಲ, ಇಂದು ಇದು ದೇಶದ ಪ್ರತಿಯೊಂದು ವರ್ಗದ ಜನರನ್ನು ಸಂಪರ್ಕಿಸುವ, ಅವರ ಅಗತ್ಯತೆಗಳಿಗೆ ಸ್ಪಂದಿಸುವ ಬಹುಮುಖ ಸೇವಾ ಸಂಸ್ಥೆಯಾಗಿ ಬೆಳೆದಿದೆ. ರಾಷ್ಟೀಯ ಅಂಚೆ ಸಪ್ತಾಹದ ಸಂದರ್ಭದಲ್ಲಿ ಧಾರವಾಡ ಅಂಚೆ ವಿಭಾಗದಲ್ಲಿ ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಅಕ್ಟೋಬರ್ 12ರಂದು ಸೋಮವಾರ ಫಿಲಾಟಲಿ ದಿನವನ್ನು ಆಚರಿಸಲಾಗುತ್ತಿದ್ದು, ಶಾಲಾ ಮಕ್ಕಳಿಗೆ ಅಂಚೆ ಚೀಟಿಗಳ ಮಹತ್ವ ಮತ್ತು ಅಂಚೆ ಚೀಟಿ ಸಂಗ್ರಹಣೆಯ ಬಗ್ಗೆ ಅರಿವು ಮೂಡಿಸಲಾಗುತ್ತಿದೆ. ಅಕ್ಟೋಬರ್ 13ರಂದು ಮಂಗಳವಾರ ಹಣಕಾಸು ಸೇವೆಗಳ ದಿನ ಆಚರಿಸಲಾಗುತ್ತಿದ್ದು, ಅಂಚೆ ಉಳಿತಾಯ ಖಾತೆಗಳು ಮತ್ತು ಅಂಚೆ ಜೀವ ವಿಮೆ ಸೇರಿದಂತೆ ಅಂಚೆಯ ವಿವಿಧ ಹಣಕಾಸು ಸೇವೆಗಳ ಬಗ್ಗೆ ಸಾರ್ವಜನಿಕರಿಗೆ ಮಾಹಿತಿ ನೀಡಲಾಗುತ್ತಿದೆ. ಅಕ್ಟೋಬರ್ 14ರಂದು ಬುಧವಾರ ಮೇಲ್ ಮತ್ತು ಪಾರ್ಸಲ್ ದಿನವನ್ನು ಆಚರಿಸಲಾಗುತ್ತಿದ್ದು, ಅಕ್ಟೋಬರ್ 15ರಂದು ಗುರುವಾರ ಅಂಚೆ ತಂತ್ರಜ್ಞಾನ ದಿನದ ಅಂಗವಾಗಿ ಒನ್ ಇಂಡಿಯಾ ಅನಂತ ಸೇವಾ ಎಂಬ ಸಂದೇಶದೊಂದಿಗೆ ಪೋಸ್ಟೆತಾನ್ ವಾಕ್ ಕಾರ್ಯಕ್ರಮವನ್ನು ಆಯೋಜಿಸಲಾಗುತ್ತಿದೆ. ಈ ಸಪ್ತಾಹದ ಮುಖ್ಯ ಉದ್ದೇಶ ಅಂಚೆ ಸೇವೆಗಳ ಬಗ್ಗೆ ಜನರಲ್ಲಿ ಅರಿವು ಮೂಡಿಸುವುದು.
0: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ ಸಾರ್ಥಕ 25 ವರ್ಷಗಳನ್ನು ಪೂರ್ಣಗೊಳಿಸಿದ್ದಾರೆ. ಜನಸೇವೆಯಿಂದ ದೇಶ ಸೇವೆ ಎಂಬ ಮಂತ್ರ ಮತ್ತು ಅವಿರತ ಬದ್ಧತೆ ಈ ಸುದೀರ್ಘ ಪಯಣಕ್ಕೆ ಮೂಲಾಧಾರ. ಸೇವೆ ಮತ್ತು ಸುಶಾಸನದ ಈ ದೃಷ್ಟಿಕೋನದಿಂದ ಪ್ರೇರಿತವಾಗಿ ಕೇಂದ್ರ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತದ ಗುರಿ ಸಾಧನೆಗೆ ನಿರಂತರ ಶ್ರಮಿಸುತ್ತಿದೆ. ತಲಸ್ಪರ್ಶಿ ಅಭಿವೃದ್ಧಿ ಮತ್ತು ಸಾಮಾಜಿಕ ಸಬಲೀಕರಣದ ಮೂಲಕ ಈ ಬದ್ಧತೆ ಜನರ ಜೀವನದಲ್ಲಿ ಪರಿವರ್ತನೆ ತರುತ್ತಿದೆ. ಇಂದು ಆಕಾಶವಾಣಿಯ ವಿಶೇಷ ಸರಣಿಯಲ್ಲಿ ಬೇವು ಲೇಪಿತ ಯೂರಿಯಾ ಕುರಿತು ಒಂದು ನೋಟ. 2015 ಸೆಪ್ಟೆಂಬರ್ ತಿಂಗಳಲ್ಲಿ ಕೇಂದ್ರ ಸರ್ಕಾರ ಭಾರತದಲ್ಲಿ ಉತ್ಪಾದಿಸುವ ಎಲ್ಲ ಯೂರಿಯಾ ರಸಗೊಬ್ಬರಗಳಿಗೆ ಬೇವಿನ ಲೇಪನ ಕಡ್ಡಾಯಗೊಳಿಸಿತು. ಬೇವು ಸಾರಜನಕದ ಬಿಡುಗಡೆ ನಿಧಾನಗೊಳಿಸಿ ಸಸ್ಯದ ಹಿರುವಿಕೆ ಪಾಲನ್ನು ಹೆಚ್ಚಿಸುತ್ತದೆ. ಬೇವು ಲೇಪಿತ ಯೂರಿಯಾದಿಂದ ಖಜಾನೆಗೆ ವಾರ್ಷಿಕ 10,000 ಕೋಟಿ ರೂಪಾಯಿ ಉಳಿತಾಯವಾಗಲಿದೆ ಎಂದು ಅಂದಾಜಿಸಲಾಗಿದೆ. ಇಳುವರಿ ಸಹ ಭತ್ತದಲ್ಲಿ ಶೇಕಡ 5.79, ಮೆಕ್ಕೆಜೋಳ ಶೇಕಡ 7.14, ಸೋಯಾಬೀನ್ ಬೆಳೆ ಶೇಕಡ 7.4, ತೊಗರಿ ಶೇಕಡ 16.88 ಮತ್ತು ಕಬ್ಬು ಬೆಳೆಯಲ್ಲಿ ಶೇಕಡ 17.5 ಹೆಚ್ಚಾಗಿದೆ ಎಂದು ವರದಿ ತಿಳಿಸಿದೆ. ಖ್ಯಾತ ಸಾವಯವ ಕೃಷಿ ತಜ್ಞ, ಭೌಗೋಳಿಕ ಸೂಚ್ಯಂಕ ಪಡೆದ ಧಾರವಾಡ ಅಲ್ಫಾನ್ಸೋ ಮಾವಿನ ನೈಸರ್ಗಿಕ ಬೆಳೆಗಾರ ಕೃಷ್ಣಕುಮಾರ್ ಭಾಗವತ್, ರಸಗೊಬ್ಬರ ಬಳಕೆಯನ್ನು ರೈತರು ಮಿತಿಗೊಳಿಸಿದಲ್ಲಿ ಅಪರಿಮಿತ ಬಳಕೆ ಮತ್ತು ಅವಲಂಬನೆ ಕಡಿಮೆಯಾಗಬಹುದು ಎನ್ನುತ್ತಾರೆ.
5: ರಾಸಾಯನಿಕ ಗೊಬ್ಬರಗಳು, ಹೈಬ್ರಿಡ್ ಬೀಜಗಳು, ಕೀಟನಾಶಕಗಳು ಇವೆಲ್ಲ ಒಂದಕ್ಕೊಂದು ಕೊಂಡಿಯಾಗ್ಯಾವ. ಮನುಷ್ಯ ಬದುಕಿದ್ದೇ ಮುಖ್ಯವಾಗಿ ಮಣ್ಣು, ನೀರು, ಗಾಳಿ ಇವುಗಳನ್ನೇ ಅವಲಂಬಿಸಿ. ನಾವು ರಾಸಾಯನಿಕಗಳನ್ನು ಹಾಕಿ ವಿಷಮಯ ಮಾಡಿದಾಗ ನಾವು ತಿನ್ನುವ ಆಹಾರದಲ್ಲಿ ಬೇಡ ಅಂತಂದ್ರು ಸೇರಿಕೊಳ್ತದೆ ಈ ವಿಷ, ಬೇರೆ ಬೇರೆ ಕಾಯಿಲೆಗಳಿಗೆ ಕಾರಣ ಆಗ್ತದೆ. ಸಗಣಿ ಗೊಬ್ಬರ, ಸಾವಯವ ಗೊಬ್ಬರ, ಎರೆಹುಳು ಗೊಬ್ಬರ ಬಳಸಿ ನೆಲ ಜಲ ಮೂಲಗಳನ್ನು ಉಳಿಸಿಕೋಬೇಕು. ಸೀರಿಯಸ್ ಆಗಿ ವಿಚಾರ ಮಾಡದೆ ಹೋದ್ರೆ ಮುಂದಿನ ಪೀಳಿಗೆಗೆ ಗಂಡಾಂತರ ತಪ್ಪಿದ್ದಲ್ಲ. ಗೋಮೂತ್ರ ಈ ಯೂರಿಯಾ ಕೆಲಸ ಮಾಡಿದಂತಹ ಎಲ್ಲಾ ಕೆಲಸನೂ ಮಾಡ್ತದೆ. ಸಿಂಪರಣೆ ಮಾಡೋದಾದ್ರೆ ಒಂದು ಪಂಪ್ಗೆ 1/2 ಲೀಟರ್ ಗೋಮೂತ್ರ ಹಾಕಿ ಸ್ಪ್ರೇ ಮಾಡಬೇಕು. ಹಾಯಿ ನೀರಲ್ಲಿ ಕೊಡೋದಾದ್ರೆ 1 ಎಕರೆಗೆ 8 ಲೀಟರ್ ಸಾಕಾಗ್ತದೆ. ಇದರಿಂದ ರೈತರಿಗೆ ದುಡ್ಡು ಉಳಿತದೆ, ರಸಗೊಬ್ಬರದಿಂದ ಭೂಮಿಯನ್ನು ವಿಷ ಮಾಡೋದು ಉಳಿತದೆ.
0: ಜಪಾನ್ ದೇಶದಲ್ಲಿ ಈ ತಿಂಗಳ 17ನೇ ತಾರೀಖಿನಿಂದ ಆರಂಭವಾಗಲಿರುವ ಏಷ್ಯನ್ ಪ್ಯಾರಾ ಅಥ್ಲೆಟಿಕ್ಸ್ ಕ್ರೀಡಾಕೂಟಕ್ಕೆ ಅಂತಾರಾಷ್ಟೀಯ ಪ್ಯಾರಾ ಅಥ್ಲೀಟ್ ಹಾಗೂ ಕಾರ್ಮಿಕ ಇಲಾಖೆ ಅಧಿಕಾರಿ ರಾಧಾ ವೆಂಕಟೇಶ್ ಆಯ್ಕೆಯಾಗಿದ್ದಾರೆ. ಕಾರ್ಮಿಕ ಖಾತೆ ಸಚಿವ ಸಂತೋಷ್ ಲಾಡ್ ಬೆಂಗಳೂರಿನಲ್ಲಿ ಸನ್ಮಾನಿಸಿ ಶುಭ ಹಾರೈಸಿದರು. ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕು ಬೊಮ್ಮಸಮುದ್ರ ಗ್ರಾಮದ ರಾಧಾ ವೆಂಕಟೇಶ್ T12 ವಿಭಾಗದ ಪ್ಯಾರಾ ಓಟಗಾರ್ತಿಯಾಗಿದ್ದು 400 ಮೀಟರ್ ಹಾಗೂ 1,500 ಮೀಟರ್ ಓಟದ ಸ್ಪರ್ಧೆಗಳಲ್ಲಿ ಭಾರತವನ್ನು ಪ್ರತಿನಿಧಿಸಲಿದ್ದಾರೆ. ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ಪಟ್ಟಣದಲ್ಲಿ ಸ್ವಚ್ಛ ಸಂಕಲ್ಪ ಮಾಸ ಅಭಿಯಾನಕ್ಕೆ ಚಾಲನೆ ದೊರೆತಿದೆ. ಸುಂದರ ಹಾಗೂ ಸ್ವಚ್ಛ ನಗರ ರೂಪಿಸಿ ನಿರ್ವಹಿಸಲು ಪುರಸಭೆ ಚಂದನವನದ ಖ್ಯಾತ ಚಲನಚಿತ್ರ ನಟರ ಧ್ವನಿಯ ಮೂಲಕ ತ್ಯಾಜ್ಯ ನಿರ್ವಹಣೆ ಕುರಿತು ಜನರಲ್ಲಿ ಜಾಗೃತಿ ಮೂಡಿಸುತ್ತಿದೆ. ಶಿವಮೊಗ್ಗದ ತ್ಯಾವರೆಕೊಪ್ಪ ಹುಲಿ ಸಿಂಹಧಾಮ ಮಂಗಳವಾರ 13 ಮತ್ತು 20ನೇ ತಾರೀಕು ಪ್ರವಾಸಿಗರಿಗೆ ಪ್ರಕೃತಿ ಶಿಕ್ಷಣ ನೀಡಲು ದಸರಾ ಪ್ರಯುಕ್ತ ತೆರೆದಿರಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜಿಎಸ್ಟಿ 57ನೇ ಮಂಡಳಿ ಸಭೆ, ರಾಜ್ಯದ ಹಳೆ ಬಾಕಿ ನೀಡಿಕೆ ಬಗ್ಗೆ ಕೇಂದ್ರದಿಂದ ಸಿಹಿ ಸುದ್ದಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಧಾರವಾಡ ಭಾರತೀಯ ತಂತ್ರಜ್ಞಾನ ಸಂಸ್ಥೆ ಹಾಗೂ ಮದ್ರಾಸ್ ಐಐಟಿ ಮಧ್ಯೆ ಮಹತ್ವದ ಒಡಂಬಡಿಕೆ. ಒಂದು ಅಂಚೆ ಜಾಲ, ಅನಂತ ಸಾಧ್ಯತೆಗಳು ಧ್ಯೇಯದೊಂದಿಗೆ ಇಂದು ವಿಶ್ವ ಅಂಚೆ ದಿನಾಚರಣೆ. ಏಷ್ಯನ್ ಪ್ಯಾರಾ ಅಥ್ಲೆಟಿಕ್ಸ್ ಕ್ರೀಡಾಕೂಟಕ್ಕೆ ಚಿತ್ರದುರ್ಗದ ರಾಧಾ ವೆಂಕಟೇಶ್ ಆಯ್ಕೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
6: ಆಕಾಶವಾಣಿ ರೇಷ್ಮೆ ಸಿರಿ, ಕರ್ನಾಟಕ ರಾಜ್ಯ ರೇಷ್ಮೆ ಇಲಾಖೆ ಪ್ರಾಯೋಜಿತ ಕಾರ್ಯಕ್ರಮ. ಕೀಟನಾಶಕಗಳ ಬಳಕೆಯಿಂದ ರೇಷ್ಮೆ ಹುಳುಗಳಿಗೆ ಆಗುತ್ತಿರುವ ತೊಂದರೆ ಮತ್ತು ನಿರ್ವಹಣಾ ಕ್ರಮಗಳು ಕುರಿತು ತಲಘಟ್ಟಪುರ ರಾಜ್ಯ ರೇಷ್ಮೆ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆಯಲ್ಲಿ ವಿಜ್ಞಾನಿಗಳಾದ ಡಾ ಎನ್ಬಿ ಜ್ಯೋತಿ ಅವರೊಡನೆ ಸಂದರ್ಶನ ಕೇಳಿ ಕಾರ್ಯಕ್ರಮ ರೇಷ್ಮೆ ಸಿರಿ.
7: ನಮಸ್ಕಾರ ಜ್ಯೋತಿ ಅವರೇ, ಕಾರ್ಯಕ್ರಮಕ್ಕೆ ಆದರದ ಸ್ವಾಗತ.
8: ನಮಸ್ಕಾರ ಸರ್.
7: ಯಾವ ತರದ ಒಂದು ದುಷ್ಪರಿಣಾಮಗಳನ್ನು ನಾವು ಕೀಟನಾಶಕಗಳಿಂದ ರೇಷ್ಮೆ ಹುಳುವಿನಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯ ಇದೆ ಅಂತ ಇರತಾವು?
8: ರೇಷ್ಮೆ ಹುಳುವಿಗೆ ಬೇಕಾಗಿರುವಂತದ್ದು ಉತ್ತಮ ಗುಣಮಟ್ಟದ ಸೊಪ್ಪು, ರೋಗಾಣುಮುಕ್ತ ವಾತಾವರಣ ಮತ್ತೆ ನಿಗದಿತ ಉಷ್ಣಾಂಶ, ಶೈತ್ಯಾಂಶ, ಇವು ರೇಷ್ಮೆ ಹುಳುವಿಗೆ ಬೇಕಾಗಿರುವಂತಹ ಒಂದು ನಿರ್ದಿಷ್ಟ ವಾತಾವರಣ. ಆದರೆ ಇತ್ತೀಚೆಗೆ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಬೇರೆ ಬೇರೆ ಕೀಟಗಳ ಬಾಧೆಯಿಂದ ಯಥೇಚ್ಛವಾಗಿ ಕೀಟನಾಶಕಗಳನ್ನು ಬಳಸ್ತಾ ಇದ್ದಾರೆ. ಅದು ಬೇರೆ ಬೆಳೆಗಾಗಿರ್ಬೋದು ಅಥವಾ ಹಿಪ್ಪುನೆರಳೆಗಾಗಿರ್ಬೋದು, ಕೃಷಿಗಾಗಿರ್ಬೋದು, ಅದನ್ನು ಬಳಸ್ತಾ ಇದ್ದಾರೆ. ಸೊ ಇದು ರೇಷ್ಮೆ ಹುಳು ಸಂಪರ್ಕಕ್ಕೆ ಬರುವಂಥದ್ದು ಬೇರೆ ಬೇರೆ ವಿಧದಿಂದ ರೇಷ್ಮೆ ಹುಳುವಿನ ಸಂಪರ್ಕಕ್ಕೆ ಬರುತ್ತೆ.
7: ಈಗ ನನ್ನ ನೇರವಾದ ಪ್ರಶ್ನೆ ತಮಗೆ, ರೇಷ್ಮೆ ಹುಳುಗೆ ಏಕೈಕ ಆಹಾರ ರೇಷ್ಮೆ ಸೊಪ್ಪು, ಹಿಪ್ಪುನೆರಳೆ ಸೊಪ್ಪು. ಯಾವ ತರ ಇದು ಕೀಟನಾಶಕ ನಮ್ಮ ರೇಷ್ಮೆ ಹುಳುವಿನ ಒಂದು ಆಹಾರವಾಗಿ ರೇಷ್ಮೆ ಹುಳುವಿನ ಒಂದು ಹೊಟ್ಟೆಗೆ ಹೋಗುತ್ತೆ, ಅದರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತೆ ಅಂತೀರ?
8: ಈ ಕೀಟನಾಶಕಗಳು ಅಂದ್ರೆ ಎರಡು ವಿಧದಲ್ಲಿ ಬರುತ್ತೆ. ಒಂದು ಮಣ್ಣಿನ ಮುಖಾಂತರ, ಇನ್ನೊಂದು ಗಾಳಿ ಮುಖಾಂತರ ಅಥವಾ ನೀರು ಆಗಿರ್ಬೋದು. ಇವು ಈ ರೀತಿ ರೇಷ್ಮೆ ಹಿಪ್ಪನೆರಳೆ ತೋಟಕ್ಕಾಗಿರ್ಬೋದು ಅಥವಾ ಹುಳು ಸಾಕಾಣಿಕೆನಲ್ಲಿ ಬರುತ್ತೆ. ಮಣ್ಣಿನ ಮುಖಾಂತರ ಅಂತ ಹೇಳಬೇಕು ಅಂತಂದ್ರೆ, ಒಂದು ಬೇರೆ ಬೆಳೆಗೆ ಹೊಡೆದಿರುವಂತಹ ಕೀಟನಾಶಕಗಳು ಮಣ್ಣಲ್ಲಿ ಬೀಳುತ್ತೆ ಸ್ಪ್ರೇ ಮಾಡಿದಾಗ. ಆ ಕೀಟನಾಶಕಗಳು ಇರುವಂತಹ ತೋಟದಲ್ಲಿ ಹಿಪ್ಪನೆರಳೆ ನಾಟಿ ಮಾಡಿದಾಗ, ಆ ಹಿಪ್ಪನೆರಳೆ ನಾಟಿ ಮಾಡಿದ 6 ತಿಂಗಳಲ್ಲಿ ಸೊಪ್ಪು ಯಾವಾಗ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ, ಉಪಯೋಗಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಆವಾಗ ಹಿಪ್ಪನೆರಳೆ ಸೊಪ್ಪಿನಲ್ಲಿ ಬಂದಿರುತ್ತೆ. ಅಂದ್ರೆ ಹಿಪ್ಪನೆರಳೆ ಗಿಡ ಗೊಬ್ಬರ ಹೀರ್ಕೊಂಡಂಗೆ ಹೀರ್ಕೊಳ್ಳುತ್ತೆ.
7: ಡಾಕ್ಟರ್ ಜ್ಯೋತಿ ಅವರೇ, ಈ ತರ ಕೀಟನಾಶಕ ಅಂಶಯುಕ್ತ ಹಿಪ್ಪನೆರಳೆ ಸೊಪ್ಪನ್ನ ರೇಷ್ಮೆ ಹುಳುಗಳು ತಿಂದಾಗ ಯಾವ ತರದ ಒಂದು ದುಷ್ಪರಿಣಾಮಗಳು ರೇಷ್ಮೆ ಹುಳುಗಳ ಒಂದು ಆರೋಗ್ಯದ ಮೇಲೆ ಬೀರುತ್ತೆ ಅಂತಿರತಾವು?
8: ಹುಳು ವಾಂತಿ ಮಾಡ್ಕೊಂಡು ಸಾಯುತ್ತೆ, ಅದರದ್ದು ಗುದನಾಳ ಹೊರಗಡೆ ಬರುತ್ತೆ, ಆಮೇಲೆ ಕೊಕ್ಕೆ ಆಕಾರ ಆಗುತ್ತೆ. ಈ ರೀತಿ ಪ್ರಮಾಣ ಜಾಸ್ತಿ ಇದ್ದಾಗ ಈ ತರದ ಒಂದು ಲಕ್ಷಣ ತೋರಿಸುತ್ತೆ ಹುಳುಗಳು. ಅದೇ ಪ್ರಮಾಣ ಕಡಿಮೆ ಇದ್ದಾಗ, ಸೊಪ್ಪಲ್ಲಿ ಕಡಿಮೆ ಇದ್ದಾಗ ಹುಳುಗಳು ಹಣ್ಣಾಗುತ್ತೆ, ಆದರೆ ಗೂಡು ಕಟ್ಟಕ್ಕಾಗಲ್ಲ. ನಾನ್ ಸ್ಪಿನ್ನಿಂಗ್ ಅಂತ ಇತ್ತೀಚೆಗೆ ನಾವು ಕಳೆದ 2018 ನಮಗೆ ಈ ತರದ ಒಂದು ಸಮಸ್ಯೆ ಕಂಡು ಬರ್ತಾ ಇದೆ ರಾಜ್ಯದ ಬೇರೆ ಬೇರೆ ಕಡೆ. ನಾನ್ ಸ್ಪಿನ್ನಿಂಗ್ ಅಂತ ಇದು ಕೀಟನಾಶಕದ ಪ್ರಮಾಣ ಕಡಿಮೆ ಇದ್ದಾಗ ಸೊಪ್ಪಿನಲ್ಲಿ ನಾವು ಈ ನಾನ್ ಸ್ಪಿನ್ನಿಂಗ್ ಅನ್ನುವಂತ ಒಂದು ಸಿಂಪ್ಟಮ್ಸ್ ಅನ್ನ ಕಾಣಬಹುದು. ಅಂದ್ರೆ ಹುಳು ಹಣ್ಣಾಗೋವರೆಗೂ ಆರೋಗ್ಯವಾಗಿರುತ್ತೆ, ಹಣ್ಣಾಗುತ್ತೆ ಆದ್ರೆ ಗೂಡು ಕಟ್ಟಕ್ಕಾಗೋದಿಲ್ಲ.
7: ಅಂದ್ರೆ ನಮ್ಗೆ ವಾಣಿಜ್ಯ ಭಾಗ ಏನಿದೆ ಅದೇ
8: ಬರೋದಿಲ್ಲ.
7: ಕೀಟನಾಶಕಗಳ ಸಿಂಪರಣೆಯಿಂದ ಅದು ಮಣ್ಣಿನ ಮೇಲೆ ಬಿದ್ದು ಮಣ್ಣು ಮಲಿನ ಆಗಿ ಕೀಟನಾಶಕಗಳಿಂದ ಅದು ರೇಷ್ಮೆ ಒಂದು ಸೊಪ್ಪಿನ ಮುಖಾಂತರ ಹುಳ ತಿಂದಾಗ ಈ ತರ ಒಂದು ದುಷ್ಪರಿಣಾಮಗಳು ಅನಾರೋಗ್ಯ ಆಗುತ್ತೆ ರೇಷ್ಮೆ ಹುಳ ಅಂತ ಹೇಳ್ತಿದ್ದೀವಿ. ಯಥೇಚ್ಛವಾಗಿ ನಾವು ನೋಡೋದಾದ್ರೆ ಈ ಕೀಟನಾಶಕಗಳನ್ನ ತರಕಾರಿ ಮತ್ತು ಹಣ್ಣು ಹೂವು ಇಂತಹ ಬೇರೆ ಬೇರೆ ಒಂದು ವಾಣಿಜ್ಯ ಬೆಳೆಗಳಿಗೆ ಸಿಂಪರಣೆ ಮಾಡುವಂತದ್ದು ಹೇಗೆ, ಅದು ಮಣ್ಣಿನ ಮುಖಾಂತರ ರೇಷ್ಮೆ ತೋಟಕ್ಕೆ ಬರುತ್ತೆ ಅಂತಿರತಾವು?
8: ಇತ್ತೀಚೆಗೆ ಬೇರೆ ಬೆಳೆಯಿಂದ ಹಿಪ್ಪನೆರಳೆಗೆ ವರ್ಗ ಆದಾಗ, ಅಂದ್ರೆ ಹಿಪ್ಪನೆರಳೆ ನಾಟಿ ಮಾಡಿದಾಗ ಈ ತರದ ಪ್ರಾಬ್ಲಮ್ ಕಂಡು ಬರುತ್ತೆ.
7: ಈ ಹಿಂದೆ ಬೇರೆ ಬೆಳೆ ಬೆಳೀತಾ ಇದ್ದು ಅದನ್ನ ನಾವು ರೇಷ್ಮೆ ತೋಟಕ್ಕಾಗಿ ಪರಿವರ್ತನೆ
8: ಮಾಡಿಕೊಂಡಾಗ ಈ ತರದ ಪ್ರಾಬ್ಲಮ್ ಕಂಡು ಬರುತ್ತೆ. ಆದ್ರೆ ಇತ್ತೀಚೆಗೆ ಏನಾಗ್ತಾ ಇದೆ, ಕೀಟನಾಶಕಗಳ ಬಳಕೆ ನಮ್ಮ ರೇಷ್ಮೆನಲ್ಲೇ ಜಾಸ್ತಿ ಆಗ್ತಾ ಇದೆ. ಯಾಕೆಂತಂದ್ರೆ ಈ ಥ್ರಿಪ್ಸ್ ಅಂಡ್ ಮೈಟ್ಸ್, ಹೇನು ಮತ್ತು ನುಸಿ ಕೀಟ ನಮಗೆ ಬಾಧೆ ಜಾಸ್ತಿ ಇದೆ.
7: ಅಂದ್ರೆ ರಸ ಹೀರುವ ಕೀಟಗಳು,
8: ರಸ ಹೀರುವ ಕೀಟಗಳು, ಅದ್ರ ಜೊತೆಗೆ ಎಲೆ ಸುರುಳಿ ಕೀಟ, ಲೀಫ್ ರೋಲರ್ ಅಂತ ಏನ್ ಹೇಳ್ತೀವಿ, ಅದು ರೇಷ್ಮೆಗೆ ಬಾಧೆ ಜಾಸ್ತಿ ಇದೆ. ಅದಕ್ಕೆ ರೈತರು ಏನ್ ಮಾಡ್ತಿದ್ದಾರೆ, ಪಕ್ಕದ ಅಂಗಡಿಗೆ ಹೋಗ್ಬಿಟ್ಟು ಅವ್ನು ಏನ್ ಹೇಳ್ತಾನೆ ಅದನ್ನ ತಂದು ಹೊಡಿತಾರೆ. ಅಂಗಡಿಯವ್ರು ಏನ್ ಮಾಡ್ತಾರೆ, ಬೇರೆ ಬೆಳೆಗೆ ಏನ್ ಶಿಫಾರಸ್ ಆಗಿದೆ ಅದನ್ನೇ ರೇಷ್ಮೆಗೆ ಮಾಡ್ತಾರೆ. ಅದರಿಂದಾಗಿ ನಮ್ಮ ಹಿಪ್ಪನೆರಳೆ ತೋಟ ಕಲುಷಿತಗೊಳ್ತಾ ಇದೆ, ಹಿಪ್ಪನೆರಳೆ ಮಣ್ಣು ಕಲುಷಿತಗೊಳ್ತಾ ಇದೆ, ಕೊನೆಯಲ್ಲಿ ನಮ್ಮ ಹಿಪ್ಪನೆರಳೆ ಸೊಪ್ಪು ಕಲುಷಿತಗೊಂಡು ನಾವು ಈ ತರದ ಒಂದು ಲಕ್ಷಣಗಳನ್ನ ಕಾಣಬಹುದು. ವಾಂತಿ ಮಾಡ್ಕೊಳ್ಳೋದು, ಗೂಡು ಕಟ್ಟಕ್ಕಾಗದೇ ಇರುವಂತಹದ್ದು.
7: ಜ್ಯೋತಿ ಅವರೇ, ಕೀಟನಾಶಕ ಅಂಶಯುಕ್ತಂತಹ ಹಿಪ್ಪನೆರಳೆ ಸೊಪ್ಪನ್ನ ರೇಷ್ಮೆ ಹುಳುಗಳು ತಿಂದಾಗ ಅವು ಗೂಡು ಕಟ್ಟಲ್ಲ ಅಂತಾರೆ, ನಿಜಾನಾ?
8: ಸಾಮಾನ್ಯವಾಗಿ ರೇಷ್ಮೆ ಹುಳು 25 ದಿವಸಕ್ಕೆ ಹಣ್ಣಾಗಬೇಕು, ಅಂದ್ರೆ ಜ್ವರದಿಂದ 4ನೇ ಜ್ವರದಿಂದ ಎದ್ದು ಹಣ್ಣಾಗಬೇಕು,
7: ಅಂದ್ರೆ ಗೂಡು ಕಟ್ಟಕ್ಕೆ
8: ತಯಾರಾಗಬೇಕು.
7: ಹೌದು.
8: ಕೆಲವು ಕೀಟನಾಶಕಗಳು ತೀರಾ ಪ್ರಮಾಣ ಕಡಿಮೆ ಇದ್ದಾಗ ಹುಳುವಿನ ಜೀವಿತಾವಧಿಯನ್ನೇ ಜಾಸ್ತಿ ಮಾಡ್ತಾ ಇದೆ, ಅಂದ್ರೆ 25 ದಿವಸಕ್ಕೆ ಹಣ್ಣಾಗಲ್ಲ ಅದು.
7: ಜೊತೆಗೆ ಗೂಡೆ ಕಟ್ಟಲ್ಲ ಅಂತಾರೆ, ನಿಜಾನ ಅದು?
8: 30-40 ದಿವಸ ಆದ್ರೂ ಸೊಪ್ಪು ತಿಂತಾನೆ ಇರುತ್ತೆ. ಈ ತರದ ಒಂದು
7: ಜೀವಿತಾವಧಿ ಮುಂದುವರಿಯುತ್ತೆ
8: ಈ ತರದ ಕೀಟನಾಶಕಗಳು ಇವೆ. ಇವು ಆಕ್ಚುಲಿ ಬೇರೆ ಬೆಳೆಗಳಿಗೆ ರೆಕಮೆಂಡ್ ಮಾಡಿದ್ದಾರೆ. ಕೀಟವನ್ನ ನೇರವಾಗಿ ಕೊಲ್ಲುವಂತಹ ಕ್ರಿಯೆ ಇಲ್ಲ, ಇದು ಅದರ ಸಂತಾನಾಭಿವೃದ್ಧಿಯನ್ನ ನಾವು ತಡೆಯುವಂತಹ ಒಂದು ಕೀಟನಾಶಕಗಳು. ರೇಷ್ಮೆ ಹುಳವು ಒಂದು ಕೀಟ ಆಗಿರೋದ್ರಿಂದ ಯಾವಾಗ ಇಂಥ ಜುವೆನೈಲ್ ಹಾರ್ಮೋನ್ ಬೇಸ್ಡ್ ಕೆಮಿಕಲ್ಸ್ ಅಂತ ಹೇಳ್ತೀವಿ ನಾವು, ಇನ್ಸೆಕ್ಟ್ ಗ್ರೋತ್ ರೆಗ್ಯುಲೇಟರ್ಸ್, ಇಂತಹ ಕೀಟನಾಶಕಗಳ ಸಂಪರ್ಕಕ್ಕೆ ಬಂದಾಗ ಹುಳುವಿನ ಜೀವಿತಾವಧಿ ಜಾಸ್ತಿ ಆಗುತ್ತೆ. ಕೆಲವು ಕೀಟನಾಶಕಗಳ ಪ್ರಮಾಣ ತುಂಬಾ ಕಡಿಮೆ ಇದ್ದಾಗ, PPB ಲೆವೆಲ್ ನಲ್ಲಿ ಇದ್ದಾಗ ಹುಳುವಿನ ಜೀವಿತಾವಧಿ ಜಾಸ್ತಿ ಆಗುತ್ತೆ.

0: ಆಗುತ್ತೆ. ಈ ತರದ ನಾವು ಒಂದು ನಾನ್ ಸ್ಪಿನ್ನಿಂಗ್ ಸಿಂಪ್ಟಮ್ಸ್ ಅನ್ನು ನಾವು ಕೀಟನಾಶಕದಿಂದ ಕಾಣಬಹುದು.
1: ಈಗ ಗಾಳಿ ಮುಖಾಂತರ ಕೂಡ ಕೀಟನಾಶಕ ನಮ್ಮ ರೇಷ್ಮೆ ಸೊಪ್ಪಿನ ತೋಟದ ಮೇಲೆ, ಹಿಪ್ಪನೇರಳೆ ತೋಟದ ಮೇಲೆ ಪರಿಣಾಮ ಬೀರಬಹುದಾ?
0: ಹೌದು, ಖಂಡಿತವಾಗ್ಲು. ಈಗ ನಮ್ಮಲ್ಲಿ ಹೇಳೋದಾದ್ರೆ ನಾವು ಈ ತರದ ಪ್ರಾಬ್ಲಮ್ ಹೆಚ್ಚಾಗಿ ಕಾಣ್ತಾ ಇರೋದು ಕೋಲಾರ, ಚಿಕ್ಕಬಳ್ಳಾಪುರ ಮತ್ತು ನಾರ್ತ್ ಕರ್ನಾಟಕ, ಆಮೇಲೆ ಬ್ಯಾಂಗ್ಳೂರ್ ರೂರಲ್. ಇಂಥ ಪ್ರದೇಶದಲ್ಲಿ ಇವೆಲ್ಲವೂ ಸಮತಟ್ಟು ಪ್ರದೇಶ, ಅಲ್ಲಿ ಬಯಲು ಪ್ರದೇಶ, ಏನೇ ಹೊಡೀರಿ ಅದು ಗಾಳಿ ಮುಖಾಂತರ ಹರಡುವ ಸಾಧ್ಯತೆ ಇದೆ. ಆಮೇಲೆ ನಾವು ಬರೀ ರೇಷ್ಮೆಗಷ್ಟೇ ನಿರ್ದಿಷ್ಟವಾಗಿಲ್ಲ, ಬೇರೆ ಬೆಳೆನೂ ನಾವು ಬೆಳೀತಾ ಇರ್ತೀವಿ ಪಕ್ಕದಲ್ಲಿ. ಅದಕ್ಕೆ ಬೇರೆ ಬೆಳೆಗೆ ಇತ್ತೀಚೆಗೆ ನ್ಯಾಪ್ಸ್ಯಾಕ್ ಅಲ್ಲದೇನೆ ಬೂಮರ್ಗಳಿಂದ ಹೊಡಿತಾರೆ, ಆಮೇಲೆ ಡ್ರೋನ್ಗಳಿಂದ ಹೊಡಿತಾರೆ,
1: ಕೆಲವೊಂದು ಪವರ್ ಸ್ಪ್ರೇಗಳಲ್ಲೂ ಕೂಡ ಸಿಂಪರಣೆ ಮಾಡ್ತಾರೆ.
0: ಯಾವುದೇ ಪವರ್ ಸ್ಪ್ರೇಯರಿಂದ ಹೊಡೆದಾಗ ಗಾಳಿಯ ರಭಸಕ್ಕೆ ಕೀಟನಾಶಕದ ಕಣಗಳು ಹಿಪ್ಪು ನೇರಳೆ ಸೊಪ್ಪಿನ ಮೇಲೆ ಬಂದು ಕೂತಾಗ ಅಂತಹ ಸೊಪ್ಪನ್ನು ತಿಂದಂತಹ ನಮ್ಮ ಆರೋಗ್ಯವಂತ ಹುಳುಗಳು ಕೂಡ ಕೀಟನಾಶಕದ ಎಫೆಕ್ಟ್ಗೆ ಒಳಗಾಗುತ್ತವೆ.
1: ಡಾಕ್ಟ್ರೆ, ರೇಷ್ಮೆ ಹುಳು ಸಾಕಾನೆ ಮನೆಯ ಸುತ್ತಮುತ್ತ ಕೀಟನಾಶಕಗಳನ್ನು ಸಿಂಪರಣೆ ಮಾಡಿದಾಗ ಆ ಒಂದು ಕೀಟನಾಶಕದ ಒಂದು ಘಾಟ್ ವಾಸನೆ ಬರುವುದನ್ನು ನಾವು ಗಮನಿಸಿದ್ದೀವಿ. ಅಂತಹ ಒಂದು ಕೀಟನಾಶಕಯುಕ್ತ ಗಾಳಿಯನ್ನು ಉಸಿರಾಡಿದರೆ ರೇಷ್ಮೆ ಹುಳುಗಳ ಮೇಲೆ ಯಾವ ತರದ ಒಂದು ಪರಿಣಾಮ ಬೀರುತ್ತೆ ಅಂತಿರತ್ತೆ?
0: ಹುಳ ಮನೆ ಪಕ್ಕದಲ್ಲೇ ತೋಟ ಇದ್ದು ಅಲ್ಲಿ ಸ್ಪ್ರೇ ಮಾಡಿದಾಗ ಅಂತಹ ಘಾಟಿಗೆ ನೋಡಿದೀವಿ, ಕಿಟಕಿಯ ಪಕ್ಕದಲ್ಲೇ ಇರುವಂತಹ ಕೆಲವು ಹುಳಗಳು ಸತ್ತಿರ್ತವೆ, ಅಲ್ಲಿ ಸ್ಪ್ರೇ ಮಾಡಿರ್ತಾರೆ, ಆ ಸ್ಮೆಲ್ಗೆ ಆ ವಾಸನೆಗೆ ಹುಳುವಿನ ಸ್ಪೈರೆಕಲ್ಸ್ ಮುಖಾಂತರ ಆ ಘಾಟು ಒಳಗಡೆ ದೇಹದೊಳಗಡೆ ಬಂದು ಉಸಿರಾಟದ ರಂಧ್ರಗಳಂತ ಏನು ಹೇಳ್ತೀವಿ ಅದ್ರ ಮುಖಾಂತರ ಬಂದು ಹುಳುಗಳು ಸಾವನ್ನಪ್ಪಿರುವಂತಹ ಘಟನೆಗಳು ಕ್ಷೇತ್ರ ಮಟ್ಟದಲ್ಲಿ ನಾವು ನೋಡಿದೀವಿ.
1: ನಾವು ಹೊಸದಾಗಿ ರೇಷ್ಮೆ ತೋಟವನ್ನು ಮಾಡಬೇಕು ಅನ್ನೋದಾದ್ರೆ ತೋಟದ ಸ್ಥಾಪನೆಗೆ ಆಯ್ಕೆ ಮಾಡಿದಂತಹ ಒಂದು ಜಮೀನಿನ ಮಣ್ಣನ್ನು ನಾವು ಯಾವ ತರ ಅದನ್ನು ಸರಿಪಡಿಸ್ಕೋಬೇಕು, ಅದು ಈಗಾಗಲೇ ಕೀಟನಾಶಕದಿಂದ ಕೂಡಿದೆ ಅನ್ನೋದಾದ್ರೆ ಯಾವ ತರ ಒಂದು ಮುಂಜಾಗ್ರತೆಯನ್ನು ವಹಿಸಬೇಕು ಅಂತಿರತ್ತಾವು?
0: ಈಗ ನಾವು ಕಳೆದ ಒಂದು 10 ವರ್ಷದಿಂದ ನಮ್ಮ ಸಂಸ್ಥೆಯಲ್ಲಿ ಇದ್ರ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ದೀವಿ. ತೋಟ ಸ್ಥಾಪನೆ ಮಾಡೋದಕ್ಕಿಂತ ಮುಂಚೆ ಕ್ಲೋರಾಂಥ್ರನೈಲಿಪ್ರಾಲ್ ಅಂದ್ರೆ ಕೊರಾಜಿನ್, ಥಯಾಮೆಥೋಕ್ಸಾಮ್, ಎಕ್ಸ್ಟ್ರಾ ಸೂಪರ್, ಕಳೆನಾಶಕಗಳು, ಇದರಿಂದನೂ ಕೂಡ ಮಣ್ಣು ಕಲುಷಿತಗೊಳ್ಳುತ್ತೆ. ಅಂತಹ ಕೀಟನಾಶಕಗಳನ್ನು ಬಳಸಿದ್ದಾಗ ರೈತರು ಹಿಪ್ಪನೇರಳೆಗೆ ನಾಟಿ ಮಾಡೋದಕ್ಕಿಂತ ಮುಂಚೆ ಕನಿಷ್ಠ 3-4 ಬಾರಿ ಅದನ್ನು ಉಳುಮೆ ಮಾಡಬೇಕು. ಉಳುಮೆ ಮಾಡಿ ಆದಷ್ಟು ಅದನ್ನು ಬಿಸಿಲಿಗೆ ಒಡ್ಡೋದು ಅಂತ ಹೇಳ್ತೀವಿ, ಸಾಯಿಲ್ ಸೋಲರೈಸೇಷನ್. ಬಿಸಿಲಿಗೆ ಒಡ್ಡಿದಾಗ ಅಲ್ಲಿರುವಂತಹ ಕೀಟನಾಶಕಗಳ ಪರಿಣಾಮ ಕಡಿಮೆ ಆಗುತ್ತೆ. ಅದು ಒಂದು. ಮೆಕ್ಕೆಜೋಳ, ಮುಸ್ಕಿನ ಜೋಳ, ಮೆಕ್ಕೆಜೋಳ ಇದನ್ನು ಬೆಳೆಸಿ ಅದನ್ನು ಕಿತ್ತಾಕಬೇಕು, ಅದನ್ನು ಪುನಃ ಉಳುಮೆ ಮಾಡೋದಕ್ಕೆ ನಾವು ಹೇಳ್ತೀವಿ ಗ್ರೀನ್ ಮೆನ್ಯೂರ್ ಆಗಿ, ಹಸಿರೆಲೆ ಗೊಬ್ಬರ ಆಗಿ. ಆದರೆ ಇಂತಹ ಸಂದರ್ಭಗಳಲ್ಲಿ ಅದನ್ನು ಉಳುಮೆ ಮಾಡದೆ ಅದನ್ನು ಕಿತ್ತಾಕಬೇಕು. ದ್ವಿದಳ ಧಾನ್ಯಗಳನ್ನು ಬೆಳಿಬೇಕು, ಕನಿಷ್ಠ 3-4 ಸತಿ ಆದರೂ ಬೆಳೆದು ಅದನ್ನು ಇದು ಕಿತ್ತಾಕಬೇಕು. ಅದಾದಮೇಲೆ ಯಥೇಚ್ಛವಾಗಿ ಹಸಿರೆಲೆ ಗೊಬ್ಬರಗಳನ್ನ ಮಣ್ಣಿಗೆ ಹಾಕಬೇಕು, ನಂತರ ನಾಟಿ ಮಾಡಿಕೊಂಡ್ರೆ ಒಳ್ಳೆಯದು.
1: ಅಂದರೆ ಈ ಹಿಂದೆ ಯಾವುದೋ ಒಂದು ಕೀಟನಾಶಕ ಬಳಕೆ ಮಾಡಿದ್ರು ಮಣ್ಣಿನ ಮುಖಾಂತರ ಮತ್ತೆ ಹಿಪ್ಪನೇರಳೆ ಮೇಲೆ ಅದು ಪರಿಣಾಮ ಬೀರೋದಿಲ್ಲ,
0: ಈ ತರ ಮಾಡಿಕೊಂಡ್ರೆ ಪರಿಣಾಮ ಬೀರೋದು ಕಡಿಮೆ ಆಗುತ್ತೆ. ಆಮೇಲೆ ಮೊದಲನೇ ಬೆಳೆನ ಬೆಳೆದ ಮೇಲೆ ಹುಳ ತರೋದಕ್ಕಿಂತ ಮುಂಚೆ ಬೇರೆ ಒಂದು 500 ಹುಳಕ್ಕೆ ಹಾಕಿ ಟೆಸ್ಟ್ ಮಾಡ್ಕೊಳ್ಬೇಕು.
1: ಅಂದ್ರೆ ಅವರು ಅದನ್ನ ಖಾತ್ರಿ
0: ಪಡಿಸ್ಕೋಬೇಕು
1: ಈ ಸೊಪ್ಪು ಆರೋಗ್ಯವಾಗಿ ಇದೆಯಾ ಇಲ್ವಾ ಅನ್ನೋದನ್ನ ಖಾತ್ರಿಪಡಿಸ್ಕೋಬೇಕು.
0: ಇದು ಈ ಕೊರಾಜನ್ ಅಂತ ಏನ್ ಹೇಳಿದೆ ಅದು 3-4 ವರ್ಷದವರೆಗೂ ಅದರದ್ದು ಶೇಷಾಂಶ ಮಣ್ಣಲ್ಲಿ ಉಳ್ಕೊಂಡಿರುತ್ತೆ. ಅದರಿಂದಾಗಿ ನಾವು ಈ ಒಂದು ಕೀಟನಾಶಕಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕೊಟ್ಟು ಅದನ್ನೇ ನಾಟಿ ಮಾಡೋದಕ್ಕಿಂತ ಮುಂಚೆ ಅದನ್ನ ಇಲ್ದಾಗೆ ಮಾಡ್ಕೋಬೇಕು.
1: ಡಾಕ್ಟ್ರೆ, ಇದುವರೆಗೆ ನೀವು ಹೇಳಿದಂತೆ ಎಲ್ಲಾ ಮುಂಜಾಗ್ರತಾ ಕ್ರಮಗಳನ್ನು ಪಾಲಿಸಿ ನಾವು ಹೊಸದಾಗಿ ಹಿಪ್ಪನೇರಳೆ ತೋಟವನ್ನ ನಾವು ಸ್ಥಾಪನೆ ಮಾಡಿದ್ದೀವಿ ಅಂತ ಅಂದ್ಕೊಳ್ಳಿ, ಬೈ ಚಾನ್ಸ್ ಆ ಒಂದು ತೋಟದ ಮಣ್ಣಿನಲ್ಲಿ ಇನ್ನು ಕೀಟನಾಶಕಗಳ ಅಂಶ ಉಳಿದುಕೊಂಡಿದೆ ಅನ್ನೋದಾದ್ರೆ ಏನ್ ಮಾಡ್ಬೇಕು ರೈತರು ಅಂತಿರತಾವು?
0: ಇನ್ನು ಈ ಕೊರಾಜನ್ನಿನ ಪ್ರಭಾವ ಇದೆ ಅಂತ ಅನ್ನೋದಾದ್ರೆ ಹಿಪ್ಪನೇರಳೆ ಗಿಡದ ಸುತ್ತ ಇರುವಂತ ಈ ತೊಂದರೆ ಆಗ್ತಾ ಇರುವಂತ ಹಳೆ ಮಣ್ಣೇನಿದೆ ಅದನ್ನ ತೆಗೆದು ಅಲ್ಲಿಗೆ ಚೆನ್ನಾಗಿರೋ ಮಣ್ಣು ಮತ್ತೆ ಹಸಿರೆಲೆ ಗೊಬ್ಬರ, ಕೊಟ್ಟಿಗೆ ಗೊಬ್ಬರ ಮಿಕ್ಸ್ ಮಾಡಿ ಆ ಮಣ್ಣನ್ನು ಹಾಕಿದ್ರೆ ತಕ್ಕ ಮಟ್ಟಿಗೆ
1: ಸರಿಪಡಿಸ್ಕೋಬೇಕು. ಡಾಕ್ಟರ್ ಜ್ಯೋತಿ ಅವರೇ, ಹಿಪ್ಪನೇರಳೆ ತೋಟದ ಸುತ್ತಮುತ್ತ ವಾಣಿಜ್ಯ ಬೆಳೆಗಳಾದಂತಹ ತರಕಾರಿ, ಹೂವು, ಹಣ್ಣು ಇದೆಲ್ಲ ಬೆಳೀತಾ ಇರ್ತಾರೆ, ಯಾವುದೇ ತರದ ಪರಿಣಾಮ ಆಗ್ಬಾರ್ದು ಅಂದ್ರೆ ಯಾವ ತರದ ಮುನ್ನೆಚ್ಚರಿಕೆಯನ್ನು ವಹಿಸಬೇಕು ಅಂತಿರತಾವು?
0: ಅಕ್ಕಪಕ್ಕ ತೋಟದಲ್ಲಿದ್ದಾಗ ಅವರು ಕೀಟನಾಶಕ ಬೇರೆ ಬೆಳೆ ಬೆಳೆದಿರ್ತಾರೆ, ನಾವು ರೇಷ್ಮೆ ಬೆಳಿತಿರ್ತೀವಿ ಅದನ್ನು ಹೊಡಿಬೇಡಿ ಅಂತ ಹೇಳಕ್ಕಾಗಲ್ಲ. ಅದಕ್ಕೆ ನಾವು ನಮ್ಮ ತೋಟದ ಸುತ್ತ ಈ ಹಿಪ್ಪನೇರಳೆ ಗಿಡ ಆಗಿರ್ಬೋದು, ಗ್ಲಿರಿಸೀಡಿ ಆಗಿರ್ಬೋದು, ಇದು ಗೊಬ್ಬರ ಗಿಡ ಅಂತ ಏನು ಹೇಳ್ತೀವಿ, ಅದನ್ನು ಎತ್ತರಕ್ಕೆ ಎಷ್ಟು 7-8 ಎತ್ತರಕ್ಕೆ ಆದರೂ ಬೆಳೆದು ಸುತ್ತಲೂ ಶೇಡ್ ನೆಟ್ ಹಾಕ್ಕೊಂಡ್ರೆ ನೇರವಾಗಿ ಬೇರೆ ಬೆಳೆಗೆ ಹೊಡೆದಿರೋದು ನೇರವಾಗಿ ನಮ್ಮ ಹಿಪ್ಪನೇರಳೆ ಎಲೆ ಮೇಲೆ ಬಂದು ಸೆಟ್ಲ್ ಆಗೋದನ್ನು, ನೆಲೆಗೆ ನಿಲ್ಲೋದನ್ನು ನಾವು ತಡಿಬೋದು.
1: ಅಂದರೆ ರೇಷ್ಮೆ ಸೊಪ್ಪಿನ ಮೇಲೆ ಬೀಳೋದನ್ನು ತಡಿಬೋದು.
0: ಅದ್ರ ಜೊತೆಗೆ ಪಕ್ಕದಲ್ಲಿರೋ ರೈತರನ್ನ ಅಂದರೆ ಅವ್ರ ತೋಟಕ್ಕೆ ನಮ್ಮ ಸೊಪ್ಪಿಲ್ಲದೆ ಕಟಾವು ಮಾಡಿರೋ ಟೈಮ್ನಲ್ಲಿ ಅದನ್ನು ಬಳಸೋದಕ್ಕೆ ನಾವು ಅವ್ರ ಹತ್ರ ಮನವಿ ಮಾಡ್ಕೋಬಹುದು.
1: ರೇಷ್ಮೆ ತೋಟಕ್ಕೆ ಹಲವಾರು ಕೀಟಗಳು ಬಾಧಿಸುವುದನ್ನ ನಾವು ನೋಡಿದ್ದೇವೆ.

0: ಇವುಗಳಿಗೆ ನಾವು ಸಿಂಪರಣೆ ಮಾಡಿದಾಗ ತದನಂತರ ಆ ಸೊಪ್ಪನ್ನ ರೇಷ್ಮೆ ಹುಳಕ್ಕೆ ನೀಡೋದಕ್ಕೆ ಸೂಕ್ತವಾಗಿರುತ್ತೆ ಅಂತಿರತಾವು.
1: ಹಿಪ್ಪುನೇರಳೆ ಕೀಟಗಳನ್ನ ನಿಯಂತ್ರಿಸೋದಕ್ಕೆ ಶಿಫಾರಸು ಮಾಡಿರುವಂತಹ ಕೀಟನಾಶಕಗಳನ್ನೇ ಬಳಸಬೇಕು, ಬೇರೆ ಕೀಟನಾಶಕಗಳನ್ನ ಉಪಯೋಗಿಸಬಾರ್ದು. ಆಮೇಲೆ ನಾವು ಹಿಪ್ಪುನೇರಳೆಗೆ ರೆಕಮೆಂಡ್ ಮಾಡಿರುವಂತಹದ್ದು ಇದು ಡೈಮಿಥೋಯೇಟ್ ಅಂತ, ಟ್ಯಾಫ್ಗೋರ್ ಅಥವಾ ರೋಗರ್ ಅಂತ ಏನು ಹೇಳ್ತೀವಿ ಅದನ್ನ, ಅದು 1.5 ml 1.5 ml 1 ಲೀಟರ್ಗೆ ಮಿಕ್ಸ್ ಮಾಡಿ ಅದನ್ನ ಎಲೆ ಸುರುಳಿ ಕೀಟಕ್ಕೆ ಬಳಸಬೇಕು. ಸೇಫ್ಟಿ ಪೀರಿಯಡ್ 20 ದಿವಸ. ಇನ್ನು ನಮಗೆ ಬಾಧೆ ಕೊಡೋದು ನುಸಿ ಮತ್ತು ಹೇನು, ಥ್ರಿಪ್ಸೈನ್ ಮೈಟ್ಸ್. ಇದಕ್ಕೆ ನಾವು ಇಂಟಿಪ್ರಿಡ್ ಅಂತ ಒಂದು ರಾಸಾಯನಿಕ ಇದೆ, ಅದನ್ನು ಉಪಯೋಗಿಸ್ಬೋದು.
0: ಎಷ್ಟು ಪ್ರಮಾಣದಲ್ಲಿ ಬಳಸಬೇಕು?
1: ಅದು ಕೂಡ 1.5 ml 1 ಲೀಟರ್ಗೆ ಉಪಯೋಗಿಸ್ಬೇಕಾಗುತ್ತೆ. 4 ದಿವಸದಲ್ಲಿ ಅಥವಾ 1 ವಾರದಲ್ಲಿ ನನಗೆ ಸೊಪ್ಪು ಬೇಕು, ನುಸಿ ಕೀಟ ಕಾಡ್ತಾ ಇದೆ ಅಂತಂದ್ರೆ ಸಲ್ಫರ್ ಅನ್ನ ಬಳಸ್ಕೋಬಹುದು. 3 ml 1 ಲೀಟರ್ಗೆ ಸ್ಪ್ರೇ ಮಾಡಿಕೊಂಡು ಅದು ಎಲೆಯ ತಳಭಾಗ ಕೊಡಿಬೇಕು. ರಾಸಾಯನಿಕಗಳನ್ನ ಉಪಯೋಗಿಸೋ ಬದಲು ರೈತರು ಹೆಚ್ಚಾಗಿ ಈ ಬಯೋಕಂಟ್ರೋಲ್ ಏಜೆಂಟ್ಸ್, ಜೈವಿಕ ನಿಯಂತ್ರಕಗಳನ್ನ ಬಳಸಬೇಕು. ಅದು ಈಗ ಸದ್ಯದಲ್ಲೇ ಇನ್ನೊಂದು ತಿಂಗಳಲ್ಲಿ ನಮ್ಮ ಸಂಸ್ಥೆಯಿಂದನೇ ಲಭ್ಯ ಇದೆ, ಬಯೋಕಂಟ್ರೋಲ್ ಏಜೆಂಟ್ ಯೂನಿಟ್ ಅಂತ ಒಂದು ಘಟಕವನ್ನು ಸ್ಥಾಪಿಸ್ತಾ ಇದ್ದೀವಿ. ನಮ್ಮ ಸಂಸ್ಥೆಯಿಂದ ಜೈವಿಕ ನಿಯಂತ್ರಕಗಳು ರೈತರಿಗೆ ಲಭ್ಯ ಇರೋ ಹಾಗೆ ನಾವು ಕ್ರಮ ಕೈಗೊಂಡಿದ್ದೀವಿ.
0: ಈಗ ಕೆಲವೊಂದು ರೈತರು ತಮ್ಮ ತೋಟಕ್ಕೆ ಕೀಟಗಳು ನುಸಿ ಥ್ರಿಪ್ಸ್ ಬಂದಿದೆ ಅಥವಾ ಎಲೆ ಸುರುಳಿ ಕೀಟ ಬಂದಿದೆ ಅಥವಾ ಎಲೆ ತಿನ್ನುವಂತಹ ಕೀಟ ಬಂದಿದೆ ಅಂದಾಗ ಹತ್ತಿರ ಇರುವಂತಹ ಕೀಟನಾಶಕ ಅಂಗಡಿಗೆ ಹೋಗಿ ಅವರು ಹೇಳಿದ್ದನ್ನ ಕೀಟನಾಶಕ ತಂದು ಸಿಂಪರಣೆ ಮಾಡ್ತಾರೆ. ರೇಷ್ಮೆ ಒಂದು ಸೊಪ್ಪಿನ ಮೇಲೆ ಆ ಕೀಟನಾಶಕದ ಅಂಶ ಉಳ್ಕೊಂಡು ಅದನ್ನ ತಿನ್ನುವಂತಹ ಒಂದು ರೇಷ್ಮೆ ಹುಳು ಅನಾರೋಗ್ಯ ಕೀಡಾಗಿ ಗೂಡು ಕಟ್ಟದೆ ಇರುವಂತಹದ್ದು ಅಥವಾ ಸಾಯುವಂತದ್ದನ್ನ ನಾವು ನೋಡ್ತಾ ಇದ್ವಿ. ಅಂತಹ ಒಂದು ಸಂದರ್ಭಗಳಲ್ಲಿ ರೈತರಿಗೆ ಯಾವ ತರದ ಒಂದು ಮುನ್ನೆಚ್ಚರಿಕೆ ಕ್ರಮಗಳನ್ನ ತಗೋಬೇಕು ಅಂತೀರ ತಾವು?
1: ಪಕ್ಕದ ರೇಷ್ಮೆ ಇಲಾಖೆಗೆ ಹೋಗಿ ರೇಷ್ಮೆಗೆ ಏನ್ ಶಿಫಾರಸ್ ಮಾಡಿದ್ದಾರೆ ಅದನ್ನ ತಂದು ಅಂಗಡಿಯಿಂದ ತಂದು ಹೊಡಿಬೇಕು.
0: ಇಷ್ಟ ಬಂದಂತೆ ಕೀಟನಾಶಕ
1: ಹೊಡಿಬೇಡಿ, ಹೊಡಿಬೇಡಿ. ಈ ಸ್ಪ್ರೇಯರ್ಗಳೇನಿದೆ ಅದನ್ನ ಬೇರೆ ಕೀಟನಾಶಕಕ್ಕೆ ಬಳಸಿರುವಂತಹದನ್ನ ನಮ್ಮ ಹಿಪ್ಪುನೇರಳೆಗೆ ಶಿಫಾರಸ್ ಮಾಡಿರುವಂತಹ ಕೀಟನಾಶಕ ಸ್ಪ್ರೇ ಮಾಡೋದಕ್ಕೂ ಉಪಯೋಗಿಸಬಾರ್ದು. ಆಮೇಲೆ ಕೆಲವರು ಏನ್ ಮಾಡ್ತಾರೆ, ಅದೇ ಸ್ಪ್ರೇಯರ್ ಅಲ್ಲಿ ಅಂದ್ರೆ ಕೀಟನಾಶಕಕ್ಕೆ ಬಳಸಿರುವಂತಹ ಸ್ಪ್ರೇಯರ್ ಅಲ್ಲೇ ಹುಳ ಮನೆಗೆ ಸೋಂಕು ನಿವಾರಣೆ ಮಾಡ್ತಾರೆ, ಅದನ್ನು ಮಾಡಿದ್ರೆ ನಾವು ಬೆಳೆ ಕಳ್ಕೊಳ್ತೀವಿ. ಬೇರೆ ಬೆಳೆಗೆ ರೆಕಿಫಾರಸು ಮಾಡಿರುವಂತಹ ಕೀಟನಾಶಕಗಳು ನಮ್ಮ ರೇಷ್ಮೆಗೆ ಬರದೇ ಇರೋ ಹಾಗೆ ನಾವು ಮುನ್ನೆಚ್ಚರಿಕೆ ತಗೊಂಡ್ರೆ ನಾವು ನಮ್ಮ ಉತ್ತಮ ಬೆಳೆಯನ್ನ ಪಡೆಯೋದಕ್ಕೆ ಸಾಧ್ಯ.
0: ಒಂದು ಪ್ರತ್ಯೇಕವಾಗಿ ಇದಕ್ಕೆ ಒಂದು ಸಿಂಪರಣ ಯಂತ್ರವನ್ನು ಬಳಸಬೇಕು.
1: ಹೌದು,
0: ತರಕಾರಿ ಅಥವಾ ಹೂವು ಹಣ್ಣು ವಾಣಿಜ್ಯ ಬೆಳೆಗಳನ್ನು ಬೆಳೆಯುವಂತಹ ತೋಟದಿಂದ ನಾವು ತೋಟವನ್ನು ಸ್ವಲ್ಪ ಪ್ರತ್ಯೇಕವಾಗಿ ಮಾಡ್ಕೊಳ್ಳೋದು ಕೂಡ ಉತ್ತಮ ಅಂತಿರತ್ತೆ.
1: ಹೌದು, ಖಂಡಿತವಾಗ್ಲು.
0: ಕಡೆಯದಾಗಿ ಡಾಕ್ಟರ್ ಜ್ಯೋತಿ ಅವರೇ, ಈಗ ಯಾವುದೇ ಒಂದು ಕೀಟನಾಶಕದ ಪರಿಣಾಮದಿಂದ ರೇಷ್ಮೆ ಹುಳುವಿನ ಮೇಲೆ ಬಾಧೆ ಆಗ್ತಾ ಇದೆ ಅಥವಾ ಹಿಪ್ಪುನೇರಳೆ ಸೊಪ್ಪಿನ ಒಂದು ತೋಟದ ಮೇಲೆ ಪರಿಣಾಮ ಬೀರ್ತಾ ಇದೆ ಅಂದಾಗ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅನ್ನೋದಾದ್ರೆ ಯಾರನ್ನು ಸಂಪರ್ಕ ಮಾಡಬೇಕು, ಯಾವ ಸಂಖ್ಯೆಗೆ ಕರೆ ಮಾಡಬೇಕು ನಮ್ಮ ರೇಷ್ಮೆ ಬೆಳೆಗಾರರು ಅಂತಿರತಾವು?
1: ಈಗ ನನ್ನ ನಂಬರೇ ತಗೋಬಹುದು ರೈತರು, 9901066282.
0: ಕೇಳುಗರೆ, ರೇಷ್ಮೆ ಹುಳು ಅನಾರೋಗ್ಯ ಕೀಡಾಗ್ತಾ ಇದೆ ಕೀಟನಾಶಕಗಳಿಂದ ಅನ್ನೋದಾದರೆ ತಾವು ಹತ್ತಿರದ ರೇಷ್ಮೆ ಇಲಾಖೆಯನ್ನ ಹೋಗಿ ರೇಷ್ಮೆ ಇಲಾಖೆ ಅಧಿಕಾರಿಗಳನ್ನ ಸಂಪರ್ಕ ಮಾಡಿ ಆದಷ್ಟು ಅವ್ರನ್ನ ಕರ್ಕೊಂಡು ಬಂದು ನೀವು ನಿಮ್ಮ ರೇಷ್ಮೆ ಹುಳುಗಳನ್ನು ಅವ್ರಿಗೆ ತೋರಿಸಿ ಸೂಕ್ತ ಒಂದು ಮಾರ್ಗದರ್ಶನವನ್ನು ಪಡೆದು ಅವುಗಳನ್ನು ಸರಿಪಡಿಸ್ಕೋಬಹುದು. ಅಥವಾ ತಲಗಟ್ಟುಪುರ ಕರ್ನಾಟಕ ರಾಜ್ಯ ರೇಷ್ಮೆ ಸಂಶೋಧನಾ ಅಭಿವೃದ್ಧಿ ಸಂಸ್ಥೆ ಇಲ್ಲಿ ವಿಜ್ಞಾನಿ ಮತ್ತು ವಿಭಾಗೀಯ ಮುಖ್ಯಸ್ಥರಾದಂತಹ ಡಾಕ್ಟರ್ NB ಜ್ಯೋತಿಯವರ ಸಂಪರ್ಕ ಸಂಖ್ಯೆಗೆ ನೀವು ಕರೆ ಮಾಡಿ ಸೂಕ್ತ ಸಲಹೆ ಸೂಚನೆಗಳನ್ನು ಪಡ್ಕೋಬಹುದು. ಡಾಕ್ಟರ್ NB ಜ್ಯೋತಿಯವರ ಒಂದು ಮೊಬೈಲ್ ಸಂಖ್ಯೆ ಹೀಗಿದೆ, 9901060622. ಡಾಕ್ಟರ್ ಜ್ಯೋತಿಯವರೇ, ಇಷ್ಟೊತ್ತು ಕೀಟನಾಶಕಗಳಿಂದ ರೇಷ್ಮೆ ಹುಳುವಿನ ಮೇಲಾಗುವಂತಹ ದುಷ್ಪರಿಣಾಮಗಳು ಮತ್ತು ಅದನ್ನು ಹೇಗೆ ನಿರ್ವಹಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಮ್ಮ ಕೇಳುಗರಿಗೆ ಸಾಕಷ್ಟು ಮಾಹಿತಿಯನ್ನು ಒದಗಿಸಿಕೊಟ್ಟಿದ್ದೀರಾ, ತಮಗೆ ಧನ್ಯವಾದಗಳು. ನಮಸ್ಕಾರ.
1: ನಮಸ್ಕಾರ.
2: ಇದುವರೆಗೆ ರೇಷ್ಮೆ ಸಿರಿ ಕರ್ನಾಟಕ ರಾಜ್ಯ ರೇಷ್ಮೆ ಇಲಾಖೆ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಕೀಟನಾಶಕಗಳ ಬಳಕೆಯಿಂದ ರೇಷ್ಮೆ ಹುಳುಗಳಿಗೆ ಆಗುತ್ತಿರುವ ತೊಂದರೆ ಮತ್ತು ನಿರ್ವಹಣಾ ಕ್ರಮಗಳು ಕುರಿತು ತಲಘಟ್ಟಪುರ ರಾಜ್ಯ ರೇಷ್ಮೆ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆಯಲ್ಲಿ ವಿಜ್ಞಾನಿಗಳಾದ ಡಾಕ್ಟರ್ NB ಜ್ಯೋತಿ ಅವರೊಡನೆ ನಡೆಸಿದ ಸಂದರ್ಶನ ಕೇಳಿದ್ರಿ. ಮುಂದಿನ ವಾರ ಇದೇ ಸಮಯಕ್ಕೆ ರೇಷ್ಮೆ ಸಿರಿ ಸರಣಿ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.

0: ಆಕಾಶವಾಣಿ ಬೆಂಗಳೂರು. ಈಗ ಕೆಲವು ಜಾಹೀರಾತುಗಳು.
1: ಹೆಣ್ಣು ಹೆಣ್ಣೆಂದೇಕೆ ಬೀಳುಗೊಳುವಿರಿ? ಕಣ್ಣು ಕಾಣದ ಗಾವಿಲರೆ, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಹೆತ್ತವಳು, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಪೊರೆದವಳು. ಇದು ಸಂಚಿ ಹೊನ್ನಮ್ಮನ ನುಡಿ. ಹೆಣ್ಣು ಹೆಣ್ಣಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂದು ಸಿದ್ದರಾಮೇಶ್ವರರು ತಮ್ಮ ವಚನದಲ್ಲಿ ಉಲ್ಲೇಖಿಸಿದ್ದಾರೆ. ಹೆಣ್ಣು ಸಂಸಾರದ ಕಣ್ಣು ಎಂಬ ಮಾತು ಸತ್ಯ. ತೊಟ್ಟಿಲು ತೂಗುವ ಕೈ ರಾಜ್ಯವನ್ನೂ ಆಳಬಲ್ಲದು. ಹೆಣ್ಣನ್ನು ಗೌರವಿಸೋಣ, ಹೆಣ್ಣು ಮಗುವನ್ನು ಉಳಿಸಿ ಬೆಳೆಸೋಣ.

ನಾವು ನಿರಂತರವಾಗಿ ಕಾರ್ಯಶೀಲರಾಗಿದ್ದರೆ ನಮ್ಮನ್ನು ಮೆಚ್ಚುತ್ತಾ ಇರುತ್ತದೆ ಜಗತ್ತು. ಕಲಿಯುವ ಉತ್ಸಾಹ ತೋರಿದರೆ ಪ್ರೋತ್ಸಾಹಿಸುತ್ತಾ ಬೆಳೆಸುತ್ತದೆ ನಮ್ಮ ವೃತ್ತಿ ಜಗತ್ತು. ಅದೇ ಜಗತ್ತು ನಮ್ಮಲ್ಲಿ ಉತ್ಸಾಹ ಕುಂದಿದಾಗ ಕುಂದಿದ ಅದೇ ಕ್ಷಣದಿಂದಲೇ ನಮ್ಮನ್ನು ನಿರ್ಲಕ್ಷ್ಯ ಮಾಡುತ್ತದೆ. ಹಾಗಾಗಿ ಎಂದೆಂದಿಗೂ ಉತ್ಸಾಹದಿಂದ ಕಾರ್ಯಶೀಲರಾಗಿರೋಣ.

ಕೇಳುಗರೇ, ಇದೇ ಶುಕ್ರವಾರ ಅಕ್ಟೋಬರ್ 9ರಂದು ಸಾಯಂಕಾಲ 6:30ಕ್ಕೆ ರಾಜ್ಯ ಕೃಷಿ ಇಲಾಖೆ ಪ್ರಾಯೋಜಿತ ಹಲೋ ಕೃಷಿರಂಗ ನೇರ ಫೋನ್ ಇನ್ ಕಾರ್ಯಕ್ರಮದ ವಿಷಯ ಕೃಷಿ ಪರಿಕರಗಳ ನಿಯಂತ್ರಣದಲ್ಲಿ ಜಾಗೃತ ಕೋಶದ ಮಹತ್ವ. ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿಗಳು ಡಾಕ್ಟರ್ ಎನ್ ರಮೇಶ್, ಜಾಗೃತ ಕೋಶದ ಜಂಟಿ ಕೃಷಿ ನಿರ್ದೇಶಕರು. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237 2237 2237 4999 STD code 08 ಕೇಳಿ. ಇದೇ ಶುಕ್ರವಾರ ಅಕ್ಟೋಬರ್ 9ರಂದು ಸಾಯಂಕಾಲ 6:30ರ ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಕೃಷಿ ಪರಿಕರಗಳ ನಿಯಂತ್ರಣದಲ್ಲಿ ಜಾಗೃತ ಕೋಶದ ಮಹತ್ವ.

0: ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಇನ್ನು ಮುಂದೆ ಜಾಹೀರಾತು, ನಂತರ ಕನ್ನಡದಲ್ಲಿ ವಾರ್ತೆಗಳನ್ನ ಕೇಳುವಿರಿ.
1: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಗಿರೀಶ್ ಮೇರ್ವೆ. ಮುಖ್ಯಾಂಶಗಳು: ತೆರಿಗೆ ವಂಚನೆ ಪ್ರಕರಣದಲ್ಲಿ ಶಿಕ್ಷೆ ನಿರ್ಧಾರ, ನ್ಯಾಯಾಂಗದ ವಿವೇಚನೆಗೆ ಜಿಎಸ್ಟಿ ಮಂಡಳಿ ನಿರ್ಧಾರ. ನವದೆಹಲಿಯಲ್ಲಿಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಕುರಿತ ಸಮಾವೇಶದ ಸಮಾರೋಪ ಸಮಾರಂಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭಾಗಿ. ತಾಂತ್ರಿಕ ಕ್ಷೇತ್ರದ ಸಾಧನೆಗಾಗಿ ಭಾರತೀಯ ಮೂಲದ ಸತ್ಯ ನಾಡೆಲ್ಲಾ ಅವರಿಗೆ ಅಮೆರಿಕದ ಅತ್ಯುನ್ನತ ಪ್ರಶಸ್ತಿ. ಆರ್ಕ್ಟಿಕ್ ಓಪನ್ ಬ್ಯಾಡ್ಮಿಂಟನ್, ಮಹಿಳೆಯರ ಸಿಂಗಲ್ಸ್ ವಿಭಾಗದ ಕ್ವಾರ್ಟರ್ ಫೈನಲ್ಗೆ ಪಿವಿ ಸಿಂಧು ಲಗ್ಗೆ. ವಾರ್ತೆಗಳ ವಿವರ: ಜಿಎಸ್ಟಿ ಮಂಡಳಿಯು ತೆರಿಗೆ ಅಧಿಕಾರಿಗಳ ಬಂಧನದ ಅಧಿಕಾರವನ್ನು ರದ್ದುಗೊಳಿಸಿದೆ ಮತ್ತು ಕಾನೂನು ಕ್ರಮ ಜರುಗಿಸಲು ಇರುವ ಆರ್ಥಿಕ ಮಿತಿಯನ್ನು 1 ಕೋಟಿ ರೂಪಾಯಿಗಳಿಂದ 5 ಕೋಟಿ ರೂಪಾಯಿಗಳಿಗೆ ಹೆಚ್ಚಿಸಿದೆ. ದಂಡ, ಜೈಲು ಶಿಕ್ಷೆ ಅಥವಾ ಇವೆರಡನ್ನೂ ಒಳಗೊಂಡಿರುವ ಶಿಕ್ಷೆಯ ನಿರ್ಧಾರವನ್ನು ಪ್ರತಿ ಪ್ರಕರಣದಲ್ಲೂ ನ್ಯಾಯಾಂಗದ ವಿವೇಚನೆಗೆ ಬಿಡಲಾಗಿದೆ.

ತಡವಾಗಿ ರಿಟರ್ನ್ಸ್ ಸಲ್ಲಿಸುವ, ತಪ್ಪು ಮಾಡುವ ಅಥವಾ ಪಾವತಿಯಲ್ಲಿ ವಿಳಂಬ ಮಾಡುವ ತೆರಿಗೆದಾರರು ಬಾಕಿ ವಸೂಲಾತಿ, ಬಡ್ಡಿ ಮತ್ತು ಅದಕ್ಕೆ ಅನುಗುಣವಾದ ದಂಡವನ್ನು ಎದುರಿಸಬೇಕಾಗುತ್ತದೆ. ನವದೆಹಲಿಯಲ್ಲಿ ನಿನ್ನೆ ನಡೆದ ಜಿಎಸ್ಟಿ ಮಂಡಳಿಯ ಸಭೆಯ ನಂತರ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್, ಸಭೆಯಲ್ಲಿ ಯಾವುದೇ ದರ ಬದಲಾವಣೆ ಮಾಡಲಾಗಿಲ್ಲ ಮತ್ತು ದರ ರಚನೆಯು ಈಗ ಅಂತಿಮಗೊಂಡಿದೆ ಎಂದು ತಿಳಿಸಿದ್ದಾರೆ. 10,000 ರೂಪಾಯಿ ಅಥವಾ ಅದಕ್ಕಿಂತ ಕಡಿಮೆ ಮೊತ್ತದ ಪ್ರಕರಣಗಳಿಗೆ ನೋಟಿಸ್ಗಳನ್ನು ಜಾರಿಗೊಳಿಸಲಾಗುವುದಿಲ್ಲ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಜಿಎಸ್ಟಿ ಮಂಡಳಿಯು ನಿನ್ನೆ ಅನುಮೋದಿಸಿದ ಜಿಎಸ್ಟಿ ಸುಧಾರಣೆಗಳನ್ನು ಪ್ರಧಾನಿ ನರೇಂದ್ರ ಮೋದಿ ಸ್ವಾಗತಿಸಿದ್ದಾರೆ. ಬಂಧನದ ನಿಬಂಧನೆಗಳ ರದ್ದತಿ, ಅಪರಾಧೇತರ ಕ್ರಮಗಳಿಗೆ ಹೆಚ್ಚಿನ ಒತ್ತು ಮತ್ತು ಸರಳೀಕೃತ ಕಾರ್ಯವಿಧಾನಗಳ ಕುರಿತಾದ ಮಂಡಳಿಯ ಶಿಫಾರಸುಗಳು ಅತ್ಯಂತ ಸಕಾರಾತ್ಮಕ ಪರಿಣಾಮವನ್ನು ಬೀರುತ್ತವೆ ಎಂದು ಸಾಮಾಜಿಕ ಮಾಧ್ಯಮದಲ್ಲಿ ಪ್ರಧಾನಿ ಹೇಳಿದ್ದಾರೆ. ತ್ವರಿತ ನಿರ್ಧಾರಗಳು, ಕಡಿಮೆ ಅನುಸರಣಾ ವೆಚ್ಚಗಳು, ಸ್ವಯಂಚಾಲಿತ ಮರುಪಾವತಿ ಮತ್ತು ನಂಬಿಕೆ ಆಧಾರಿತ ಆಡಳಿತದ ಮೇಲೆ ಗಮನ ಹರಿಸಲಾಗುತ್ತಿದೆ. ಜಿಎಸ್ಟಿಯನ್ನು ಹೆಚ್ಚು ದಕ್ಷ, ಪಾರದರ್ಶಕ ಮತ್ತು ನಾಗರಿಕ ಸ್ನೇಹಿಯನ್ನಾಗಿ ಮಾಡುವ ಸರ್ಕಾರದ ನಿರಂತರ ಪ್ರಯತ್ನಗಳಿಗೆ ಈ ಸುಧಾರಣೆಗಳು ಪೂರಕವಾಗಿವೆ ಎಂದು ಅವರು ತಿಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಇಂದು ನವದೆಹಲಿಯಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಕುರಿತಾದ ಇಲಾಖಾ ಸಮಾವೇಶದ ಸಮಾರೋಪ ಸಮಾರಂಭದಲ್ಲಿ ಭಾಗವಹಿಸಲಿದ್ದಾರೆ. ನಿನ್ನೆ ಆರಂಭವಾದ ಈ 2 ದಿನಗಳ ಸಮಾವೇಶದಲ್ಲಿ ಎಲ್ಲಾ ರಾಜ್ಯಗಳ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ವಲಯಕ್ಕೆ ಸಂಬಂಧಿಸಿದ ರಾಜಕೀಯ ನಾಯಕರು ಮತ್ತು ಅಧಿಕಾರಿಗಳು ಪಾಲ್ಗೊಂಡಿದ್ದಾರೆ. ಸಹಕಾರಿ ಒಕ್ಕೂಟ ವ್ಯವಸ್ಥೆಯನ್ನು ಬಲಪಡಿಸಲು, ರಾಷ್ಟ್ರೀಯ ಆದ್ಯತೆಗಳ ಬಗ್ಗೆ ಸಾಮೂಹಿಕ ಜವಾಬ್ದಾರಿಯ ಭಾವನೆಯನ್ನು ಬೆಳೆಸಲು ಮತ್ತು ಕೇಂದ್ರ ಹಾಗೂ ರಾಜ್ಯಗಳ ನಡುವಿನ ನಿಕಟ ಸಹಯೋಗದ ಮೂಲಕ ಫಲಿತಾಂಶಗಳನ್ನು ತ್ವರಿತಗೊಳಿಸಲು ಪ್ರಧಾನಿಯವರು ರೂಪಿಸಿರುವ ಇಲಾಖಾ ಸಮಾವೇಶಗಳ ಸರಣಿಯಲ್ಲಿ ಇದು 2ನೇದಾಗಿದೆ. ಈ ಸಮಾವೇಶವು ಪೋಷಣೆ, ಆರಂಭಿಕ ಶಿಕ್ಷಣ, ಮಕ್ಕಳ ರಕ್ಷಣೆ ಹಾಗೂ ಮಹಿಳೆಯರ ಸುರಕ್ಷತೆ ಮತ್ತು ಸಬಲೀಕರಣ ಸೇರಿದಂತೆ 4 ಪ್ರಮುಖ ವಿಷಯಗಳ ಮೇಲೆ ಗಮನಹರಿಸುತ್ತಿದೆ. ಇಲಾಖಾ ಸಮಾವೇಶದ ಈ ಮಾದರಿಯು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಪಾಲುದಾರರನ್ನು ಒಂದೆಡೆ ಸೇರಿಸುತ್ತದೆ. ಇದು ವಲಯವಾರು ಆದ್ಯತೆಗಳ ಕುರಿತು ಚರ್ಚಿಸಲು, ಉತ್ತಮ ಕಾರ್ಯವಿಧಾನಗಳನ್ನು ಹಂಚಿಕೊಳ್ಳಲು, ಅನುಷ್ಠಾನದ ಸವಾಲುಗಳನ್ನು ಪರಿಹರಿಸಲು ಹಾಗೂ ಉತ್ತಮ ಆಡಳಿತ ಮತ್ತು ಸೇವಾ ವಿತರಣೆಗಾಗಿ ಕಾಲಮಿತಿಯ ಕ್ರಮಗಳ ಕುರಿತು ಒಮ್ಮತ ಮೂಡಿಸಲು ವೇದಿಕೆಯಾಗಿದೆ. ಭಾರತೀಯ ಮೂಲದ ಮೈಕ್ರೋಸಾಫ್ಟ್ ಸಿಇಒ ಸತ್ಯ ನಾಡೆಲ್ಲಾ ಸೇರಿದಂತೆ ಅಮೆರಿಕದ 6 ಪ್ರಮುಖ ತಂತ್ರಜ್ಞಾನ ಪ್ರವರ್ತಕರಿಗೆ ವೈಜ್ಞಾನಿಕ ಸಾಧನೆ ಮತ್ತು ತಾಂತ್ರಿಕ ನಾವೀನ್ಯತೆಗಾಗಿ ಅಮೆರಿಕದ ಅತ್ಯುನ್ನತ ಪ್ರಶಸ್ತಿಗಳನ್ನು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪ್ರದಾನ ಮಾಡಿದ್ದಾರೆ. ಸತ್ಯ ನಾಡೆಲ್ಲಾ ಮತ್ತು ಡೆಲ್ ಟೆಕ್ನಾಲಜೀಸ್ ಸಂಸ್ಥಾಪಕ ಮೈಕಲ್ ಡೇಲ್ ಅವರಿಗೆ ರಾಷ್ಟ್ರೀಯ ತಂತ್ರಜ್ಞಾನ ಮತ್ತು ನಾವೀನ್ಯತೆ ಪದಕವನ್ನು ಅಮೆರಿಕ ಅಧ್ಯಕ್ಷರು ಪ್ರದಾನ ಮಾಡಿದರು. ಇದೇ ವೇಳೆ ಖ್ಯಾತ ಉದ್ಯಮಿ ಎಲಾನ್ ಮಸ್ಕ್, ಗೂಗಲ್ ಸಹ ಸಂಸ್ಥಾಪಕ ಸೆರ್ಗೆ ಬ್ರಿನ್, ಎನ್ವಿಡಿಯಾ ಸಿಇಒ ಜೆನ್ಸನ್ ಹುವಾಂಗ್ ಮತ್ತು ಎಎಂಡಿ ಸಿಇಒ ಲಿಸಾ ಸು ಅವರು ರಾಷ್ಟ್ರೀಯ ವಿಜ್ಞಾನ ಪದಕಕ್ಕೆ ಭಾಜನರಾದರು. ಕ್ಲೌಡ್ ಕಂಪ್ಯೂಟಿಂಗ್ ಯುಗಕ್ಕೆ ಮೈಕ್ರೋಸಾಫ್ಟ್ ಅನ್ನು ಪುನರುಜ್ಜೀವನಗೊಳಿಸುವ ಮತ್ತು ಸುಧಾರಿತ ಕೃತಕ ಬುದ್ಧಿಮತ್ತೆಯ ಅಭಿವೃದ್ಧಿ ಹಾಗೂ ಜಾಗತಿಕ ನಿಯೋಜನೆಯನ್ನು ಬೆಂಬಲಿಸುವ ಸಾಮರ್ಥ್ಯವಿರುವ ಮೂಲಸೌಕರ್ಯವನ್ನು ನಿರ್ಮಿಸುವಲ್ಲಿ ಸತ್ಯ ನಡೆಲ್ಲಾ ಅವರ ನಾಯಕತ್ವವನ್ನು ಈ ಪ್ರಶಸ್ತಿ ಗುರುತಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.

ಜನಸೇವೆಯಿಂದ ದೇಶ ಸೇವೆ ಎಂಬ ಮಂತ್ರದಡಿ ಹಾಗೂ ಜನರ ಏಳಿಗೆಯ ಅಚಲ ಬದ್ಧತೆಯೊಂದಿಗೆ ಕೂಡಿರುವ ಸಾರ್ವಜನಿಕ ಸೇವೆಯ 25 ವರ್ಷಗಳ ಪಯಣವನ್ನು ಪ್ರಧಾನಿ ನರೇಂದ್ರ ಮೋದಿ ಪೂರೈಸಿದ್ದಾರೆ. ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ತ್ರಿವಳಿ ತಲಾಖ್ ಕುರಿತ ಒಂದು ವರದಿ ಇಲ್ಲಿದೆ. ಈ ಹಿಂದೆ ಭಾರತದಲ್ಲಿ ಒಂದೇ ಪದವನ್ನು 3 ಬಾರಿ ಉಚ್ಚರಿಸುವ ಮೂಲಕ ಸೂಚನೆಯಿಲ್ಲದೆ, ಕಾರಣವಿಲ್ಲದೆ ಮತ್ತು ನಂತರ ಯಾವುದೇ ಮಾರ್ಗವಿಲ್ಲದೆ ಮುಸ್ಲಿಂ ಮಹಿಳೆಯಿಂದ ವಿಚ್ಛೇದನ ಪಡೆಯಬಹುದು ಎಂದಾಗಿತ್ತು. ಮುಸ್ಲಿಂ ಮಹಿಳಾ ವಿವಾಹ ಹಕ್ಕುಗಳ ರಕ್ಷಣೆ ಕಾಯ್ದೆ 2019 ತ್ರಿವಳಿ ತಲಾಖ್ ಅನ್ನು ರದ್ದುಗೊಳಿಸಿತು. ಅಲ್ಲದೆ 3 ವರ್ಷಗಳವರೆಗೆ ಜೈಲು ಶಿಕ್ಷೆ ಮತ್ತು ದಂಡವನ್ನು ವಿಧಿಸುವ ಅಪರಾಧವೆಂದು ಘೋಷಿಸಿತು. ಇದು ಮಹಿಳೆಯರಿಗೆ ಜೀವನಾಧಾರ ಭತ್ಯೆ ಮತ್ತು ಅಪ್ರಾಪ್ತ ಮಕ್ಕಳ ಪಾಲನೆಯ ಹಕ್ಕನ್ನು ನೀಡಿತು. ಸಂವಿಧಾನದ ಖಾತರಿಯು ಪ್ರತಿಯೊಬ್ಬ ಭಾರತೀಯ ಮಹಿಳೆಗೆ ಅವಳ ನಂಬಿಕೆ ಏನೇ ಇರಲಿ ಸಮಾನವಾಗಿ ಸೇರಿದ್ದಾಗಿದೆ ಎಂಬ ಪ್ರಧಾನಿ ನರೇಂದ್ರ ಮೋದಿಯವರ ನಿಲುವನ್ನು ಈ ಸುಧಾರಣೆಯು ಹೊಂದಿತ್ತು. ಕಾಯ್ದೆ ಜಾರಿಗೆ ಬಂದ 1 ವರ್ಷದೊಳಗೆ ವರದಿಯಾದ ಪ್ರಕರಣಗಳಲ್ಲಿ 82% ಕುಸಿತವನ್ನು ಅಧಿಕೃತ ದತ್ತಾಂಶ ದಾಖಲಿಸಿದೆ. ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ NTA UGC NET December 2026 ಪರೀಕ್ಷೆಗೆ ನೋಂದಣಿ ಪ್ರಕ್ರಿಯೆಯನ್ನು ಪ್ರಾರಂಭಿಸಿದೆ. ಅರ್ಹ ಅಭ್ಯರ್ಥಿಗಳು UGCNET.NTA.NIC.IN ವೆಬ್ಸೈಟ್ ಮೂಲಕ ಜೂನಿಯರ್ ರಿಸರ್ಚ್ ಫೆಲೋಶಿಪ್, ಸಹಾಯಕ ಪ್ರಾಧ್ಯಾಪಕ ಹುದ್ದೆ ಹಾಗೂ PhD ಪ್ರವೇಶಕ್ಕಾಗಿ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಬಹುದು. ಅರ್ಜಿ ಸಲ್ಲಿಸಲು ಈ ತಿಂಗಳ 28 ಕೊನೆ

0: ಸಭೆಯ ಸಹ ಅಧ್ಯಕ್ಷತೆ ವಹಿಸಿದ್ದರು. ಉಭಯ ದೇಶಗಳ ಹಿರಿಯ ಅಧಿಕಾರಿಗಳು ಸಭೆಯಲ್ಲಿ ಪಾಲ್ಗೊಂಡಿದ್ದರು. 2047 ವೇಳೆಗೆ ವಿಕಸಿತ ಭಾರತ ನಿರ್ಮಾಣದ ಗುರಿಗೆ ಯುವಜನರು ತಮ್ಮ ಕೌಶಲ್ಯ, ಸೃಜನಶೀಲತೆ ಮತ್ತು ನಾವೀನ್ಯತೆಯ ಸಾಮರ್ಥ್ಯವನ್ನು ಬಳಸಿಕೊಂಡು ಕೊಡುಗೆ ನೀಡಬೇಕು ಎಂದು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ರಾಜ್ಯ ಸಚಿವ ಡಾಕ್ಟರ್ ಎಲ್ ಮುರುಗನ್ ಸಲಹೆ ನೀಡಿದ್ದಾರೆ. ನೋಯ್ಡಾದ ಸಂಸ್ಥೆಯೊಂದರಲ್ಲಿ ವಿದ್ಯಾರ್ಥಿಗಳು ಮತ್ತು ಕಲಿಕಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಗುಣಮಟ್ಟದ ಶಿಕ್ಷಣ, ಕೌಶಲ್ಯ ಅಭಿವೃದ್ಧಿ, ನಿರಂತರ ಕಲಿಕೆ ಮತ್ತು ಉದ್ಯಮಶೀಲತೆ ಯುವಜನರಿಗೆ ಹೊಸ ಅವಕಾಶಗಳನ್ನು ಸದುಪಯೋಗಪಡಿಸಿಕೊಳ್ಳಲು ನೆರವಾಗಲಿದೆ ಎಂದರು. ಶಿಕ್ಷಣವನ್ನು ಕೌಶಲ್ಯ, ತಂತ್ರಜ್ಞಾನ, ಸಂಶೋಧನೆ, ಉದ್ಯಮಶೀಲತೆ ಮತ್ತು ಉದ್ಯೋಗದೊಂದಿಗೆ ಸಂಪರ್ಕಿಸುವ ವ್ಯವಸ್ಥೆ ಅಗತ್ಯವಿದೆ ಎಂದು ಸಚಿವ ಡಾಕ್ಟರ್ ಎಲ್ ಮುರುಗನ್ ಅಭಿಪ್ರಾಯಪಟ್ಟರು. ಆರ್ಕ್ಟಿಕ್ ಓಪನ್ ಸೂಪರ್ 500 ಬ್ಯಾಡ್ಮಿಂಟನ್ ಪಂದ್ಯಾವಳಿಯಲ್ಲಿ 2 ಬಾರಿಯ ಒಲಿಂಪಿಕ್ಸ್ ಪದಕ ವಿಜೇತೆ ಪಿವಿ ಸಿಂಧು ಮಹಿಳೆಯರ ಸಿಂಗಲ್ಸ್ ವಿಭಾಗದಲ್ಲಿ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ್ದಾರೆ. ಫಿನ್ಲ್ಯಾಂಡ್ನ ವಾಂಟಾದಲ್ಲಿ ನಡೆದ 2ನೇ ಸುತ್ತಿನ ಪಂದ್ಯದಲ್ಲಿ ಸಿಂಧು ಜಪಾನ್ನ ರಿಕೋ ಗುಂಜಿ ಅವರನ್ನು 21-15, 21-15 ನೇರ ಸೆಟ್ಗಳಿಂದ ಸೋಲಿಸಿದರು. 6ನೇ ಶ್ರೇಯಾಂಕದ ಸಿಂಧು ಮುಂದಿನ ಸುತ್ತಿನಲ್ಲಿ ಅಗ್ರಶ್ರೇಯಾಂಕದ ಥಾಯ್ಲೆಂಡ್ನ ಮಾಜಿ ವಿಶ್ವ ಚಾಂಪಿಯನ್ ರಟ್ಚಾನೋಕ್ ಇಂತಾನಾನ್ ಅವರನ್ನು ಎದುರಿಸಲಿದ್ದಾರೆ. ಸಿಂಗಲ್ಸ್ ವಿಭಾಗದಲ್ಲಿ ಭಾರತದ ತರುಣ್ ಮನ್ನೆಪಳ್ಳಿ, ಕಿದಂಬಿ ಶ್ರೀಕಾಂತ್ ಹಾಗೂ ತನ್ವಿ ಶರ್ಮಾ ಸೋಲು ಕಂಡು ಪಂದ್ಯಾವಳಿಯಿಂದ ಹೊರಬಿದ್ದಿದ್ದಾರೆ. ಪುರುಷರ ಡಬಲ್ಸ್ನಲ್ಲಿ ಇಂದು ಕೃಷ್ಣ ಪ್ರಸಾದ್ ಗರಗ ಮತ್ತು ಪೃಥ್ವಿ ಕೃಷ್ಣಮೂರ್ತಿ ರಾಯ್ ಜೋಡಿ ಇಂಗ್ಲೆಂಡ್ನ ಆಲಿವರ್ ಬಟ್ಲರ್ ಮತ್ತು ಸ್ಯಾಮ್ಯುಯಲ್ ಜೋನ್ಸ್ ಅವರನ್ನು ಎದುರಿಸಲಿದೆ. 5 ಪಂದ್ಯಗಳ T20 ಕ್ರಿಕೆಟ್ ಅಂತಾರಾಷ್ಟ್ರೀಯ ಸರಣಿಯ 2ನೇ ಪಂದ್ಯದಲ್ಲಿ ಭಾರತ ಇಂದು ರಾಂಚಿಯಲ್ಲಿ ವೆಸ್ಟ್ ಇಂಡೀಸ್ ತಂಡವನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನದ ಪ್ರಕಾರ ಸಂಜೆ 7 ಗಂಟೆಗೆ ಆರಂಭವಾಗಲಿದೆ. ಆರಂಭಿಕ ಪಂದ್ಯದಲ್ಲಿ ನಾಯಕ ಶ್ರೇಯಸ್ ಅಯ್ಯರ್ ಅವರ ಶತಕದ ನೆರವಿನಿಂದ ಗೆಲುವು ಸಾಧಿಸಿರುವ ಭಾರತ ಸರಣಿಯಲ್ಲಿ 1-0 ಅಂತರದ ಮುನ್ನಡೆ ಸಾಧಿಸಿದೆ. ಸೌದಿ ಅರೇಬಿಯಾದ ರಿಯಾದ್ನ ಅಭಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮತ್ತು ಕಿಂಗ್ ಖಾಲಿದ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳನ್ನು ಗುರಿಯಾಗಿಸಿಕೊಂಡು ಕಳೆದ ಕೆಲವು ದಿನಗಳಲ್ಲಿ ನಡೆದ ದಾಳಿಗಳನ್ನು ಭಾರತ ಖಂಡಿಸಿದೆ. ಈ ದಾಳಿಗಳಲ್ಲಿ ನಾಗರಿಕರು ಮೃತಪಟ್ಟಿದ್ದಾರೆ ಮತ್ತು ಗಾಯಗೊಂಡಿದ್ದಾರೆ. ದಾಳಿಗಳಲ್ಲಿ ನಾಗರಿಕ ಮೂಲಸೌಕರ್ಯಗಳನ್ನು ಗುರಿಯಾಗಿಸುವುದು ಸಂಪೂರ್ಣವಾಗಿ ಸ್ವೀಕಾರಾರ್ಹವಲ್ಲ ಮತ್ತು ಪ್ರೀತಿ ಪಾತ್ರರನ್ನು ಕಳೆದುಕೊಂಡ ಕುಟುಂಬಗಳಿಗೆ ಭಾರತ ತೀವ್ರ ಸಂತಾಪ ವ್ಯಕ್ತಪಡಿಸುತ್ತದೆ. ಅಲ್ಲದೆ ಸೌದಿ ಅರೇಬಿಯಾದ ಜನತೆ ಮತ್ತು ಸರ್ಕಾರದ ಬೆಂಬಲಕ್ಕೆ ಭಾರತ ನಿಂತಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಹೇಳಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ತೆರಿಗೆ ವಂಚನೆ ಪ್ರಕರಣದಲ್ಲಿ ಶಿಕ್ಷೆ ನಿರ್ಧಾರ, ನ್ಯಾಯಾಂಗದ ವಿವೇಚನೆಗೆ ಜಿಎಸ್ಟಿ ಮಂಡಳಿ ನಿರ್ಧಾರ. ನವದೆಹಲಿಯಲ್ಲಿಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಕುರಿತ ಸಮಾವೇಶದ ಸಮಾರೋಪ ಸಮಾರಂಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭಾಗಿ. ತಾಂತ್ರಿಕ ಕ್ಷೇತ್ರದ ಸಾಧನೆಗಾಗಿ ಭಾರತೀಯ ಮೂಲದ ಸತ್ಯ ನಾಡೆಲ್ಲಾ ಅವರಿಗೆ ಅಮೆರಿಕದ ಅತ್ಯುನ್ನತ ಪ್ರಶಸ್ತಿ. ಆರ್ಕ್ಟಿಕ್ ಓಪನ್ ಬ್ಯಾಡ್ಮಿಂಟನ್ ಮಹಿಳೆಯರ ಸಿಂಗಲ್ಸ್ ವಿಭಾಗದ ಕ್ವಾರ್ಟರ್ ಫೈನಲ್ಗೆ ಪಿವಿ ಸಿಂಧು ಲಗ್ಗೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12 ಗಂಟೆಗೆ.
1: ಆಕಾಶವಾಣಿ ಬೆಂಗಳೂರು ತರಂಗಾಂತರ 490.1 meters ಅಂದರೆ 612 kHz. ಈಗ ಸಮಯ 7:45. ಈಗ ಕೆಲವು ಜಾಹೀರಾತುಗಳು, ನಂತರ ಚಿತ್ರಗೀತೆಗಳು.

0: ಎಲ್ಐಸಿಯ ನವ್ ಜೀವನ್ ಶ್ರೀ ಏಕ ಪ್ರೀಮಿಯಂ ಯೋಜನೆ. 1,000 ವಿಮಾ ಮೊತ್ತಕ್ಕೆ 85 ರೂಪಾಯಿಗಳ ಖಾತ್ರಿಯ ಸೇರ್ಪಡೆಗಳನ್ನು ಮತ್ತು ಅಸ್ತಿತ್ವದಲ್ಲಿರುವ ಪಾಲಿಸಿದಾರರಿಗೆ ಆಕರ್ಷಕ ರಿಯಾಯಿತಿಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್. www.LICIndia.in ಗೆ ಭೇಟಿ ನೀಡಿ.
1: ಶುರು ಮಾಡೋಣ ಇನ್ವೆಸ್ಟಿಂಗ್ ನ ಕಲಿಕೆ.

0: ಸೆಬಿ ಇನ್ವೆಸ್ಟರ್ ಜಾಗೃತ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿರಿ.
1: ಹೀಗೊಂದು ದಿನ ಚಿತ್ರಕ್ಕೆಂದು ಆರ್ ಕೆ ಸ್ಪರ್ಶ ಹಾಗೂ ಅಭಿಲಾಷ್ ಗುಪ್ತಾ ಅವರು ಹಾಡಿರುವ ಗೀತೆ. ರಾಮಕೃಷ್ಣ ರಾಣಗಟ್ಟಿ ಅವರ ಸಾಹಿತ್ಯಕ್ಕೆ ಅಭಿಲಾಷ್ ಗುಪ್ತಾ ಅವರ ಸಂಗೀತ.

ರಂಗಿ ಬಿರಂಗಿ ಚಿತ್ರದ ಗೀತೆ ಇನ್ನು ಮುಂದೆ ಪ್ರಸಾರ ಆಗುತ್ತೆ. ಮಣಿಕಾಂತ್ ಕದ್ರಿ ಹಾಗೂ ಗೀತಾ ಮಾಧುರಿ ಅವರು ಗೀತೆಯನ್ನು ಹಾಡಿದ್ದಾರೆ. ಮಾರುತಿ ಟಿ ಅವರ ಸಾಹಿತ್ಯವಿದೆ, ಮಣಿಕಾಂತ್ ಕದ್ರಿ ಅವರ ಸಂಗೀತ.

ಇರುವುದೆಲ್ಲವ ಬಿಟ್ಟು ಚಿತ್ರದ ಗೀತೆ ಇದೀಗ ಪ್ರಸಾರ ಆಗುತ್ತೆ. ಸಂಚಿತ್ ಹೆಗಡೆ ಹಾಗೂ ಸರಸ್ವತಿ ಕಶ್ಯಪ್ ಅವರು ಗೀತೆಯನ್ನು ಹಾಡಿದ್ದಾರೆ. ಕವಿರಾಜ್ ಅವರ ಸಾಹಿತ್ಯವಿದೆ, ಶ್ರೀಧರ್ ವಿ ಸಂಭ್ರಮ್ ಅವರ ಸಂಗೀತ.

ಕಗ್ಗದ ಸಿರಿ, ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಆತುಮದ ಸಂಸ್ಥಿತಿಗೆ ದೈಹಿಕ ಸಮಾಧಾನ. ಭೌತ ವಿಜ್ಞಾನದ ರಾಷ್ಟ್ರ ಸಂಸ್ಥೆಗಳ ಆತುಮದ ಸಂಸ್ಥಿತಿಗೆ ದೈಹಿಕ ಸಮಾಧಾನ. ಭೌತ ವಿಜ್ಞಾನದ ರಾಷ್ಟ್ರ ಸಂಸ್ಥೆಗಳ ನೂತನ ವಿವೇಕ ಪ್ರಯೋಗಗಳಿನಾದೀತು ಭೂತಿ ಸಂಪದ ಜಗಕ್ಕೆ ಮಂಕುತಿಮ್ಮ. ನೂತನ ವಿವೇಕ ಪ್ರಯೋಗಗಳಿನಾದೀತು ಭೂತಿ ಸಂಪದ ಜಗಕ್ಕೆ ಮಂಕುತಿಮ್ಮ.

ಮತ್ತೆ ಮುಂದೆ ಹೇಳ್ತಾ, ಈ ಜಗತ್ತು ನಡೀತಾ ಇರೋದು ಇದೆಯಲ್ಲ, ಅದರ ಬಗ್ಗೆ ತುಂಬಾ ವಿಶೇಷವಾದ ಗಮನವನ್ನು ಕೊಟ್ಟಿದ್ದಾರೆ. ಹಿಂದೆಲ್ಲ ನಮ್ಮಲ್ಲಿ ಹೇಳ್ತಿದ್ರು, ಇದನ್ನ ಗಮನಿಸ್ಬೇಕು ತಾವು, ಗುಂಡಪ್ಪನವರ ಬಾಳಿಗೊಂದು ನಂಬಿಕೆ ಅನ್ನುವ ಪುಸ್ತಕ ಇದೆ. ಬಾಳಿಗೊಂದು ನಂಬಿಕೆ ಬಹಳ ಒಳ್ಳೆಯ ಪುಸ್ತಕ. ಹಿಂದೆ ವಯಸ್ಕರ ಶಿಕ್ಷಣ ಸಮಿತಿಯಲ್ಲಿ ಗ್ರಾಮಸ್ಥರಿಗೆ ಅದನ್ನು ಪಠ್ಯವಸ್ತುವಾಗಿರ್ತಕ್ಕಂಥ ಕೆಂಗಲ ಹನುಮಂತಯ್ಯನವರ ಕಾಲದಲ್ಲಿ ಅದನ್ನು ಇಟ್ಟದ್ದುಂಟು. ಇವತ್ತಿಗೂ ಕೂಡ ಅದು ಪಠಣ ಯೋಗ್ಯವಾಗಿರ್ತಕ್ಕಂಥ ಕೃತಿ ಬಾಳಿಗೊಂದು ನಂಬಿಕೆ. ಜಗತ್ತಿನ ಇರಬೇಕಾದ್ರೆ ನೀವು ಧ್ಯಾನ ಮಾಡ್ತಾ ಇರೋ, ಹೋಮ ಮಾಡ್ತಾ ಇರೋ, ಪೂಜೆ ಮಾಡ್ತಾ ಇರೋ ಅಂತ ಇಷ್ಟೇ ಇರು ಅಂತ ಮಾತ್ರ ನಮ್ಮ ಹಿರಿಯರು ಬಹಳ ಜನ ಹೇಳ್ಕೊಂಡು ಬಂದಿರ್ತಾರೆ. ಆದರೆ ಅದಲ್ಲ, ನಾವು ಆತ್ಮದ ಸಂಸ್ಥಿತಿಗೆ ದೈಹಿಕ ಸಮಾಧಾನ ಹೇಗೆ ಬೆಳೀಬೇಕು ಅನ್ನೋದು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂದರೆ, ಈ ಬದುಕು ಸಮಾಧಿ ಇರತಕ್ಕಂಥ ಕೆಲಸ ಅಗತ್ಯವಾಗಿ ಆಗಬೇಕಾದದ್ದನ್ನು ಜ್ಞಾಪಿಸಿದ್ದಾರೆ. ಉತ್ತಮವಾದ ಸ್ಥಿತಿಗೆ ದೈಹಿಕ ಸಮಾಧಾನ ಕೂಡ ಅಗತ್ಯ. ದೇಹ ಸದೃಢವಾಗಿರಬೇಕು, ಆರೋಗ್ಯವಾಗಿದ್ದರೆ ಮನಸ್ಸು ಚೆನ್ನಾಗಿರುತ್ತೆ, ಅಂತರಂಗದಲ್ಲಿ ನೆಮ್ಮದಿ ಇರುತ್ತೆ, ಆತ್ಮಕ್ಕೆ ಶಾಂತಿ ಇರುತ್ತೆ. ಅದೇ ರೀತಿಯಲ್ಲಿ ಜಗತ್ತಿನಲ್ಲಿ ಶಾಂತಿ ಸಮೃದ್ಧಿ ನೆಲೆಸಬೇಕಾದ್ರೆ ಭೌತ ವಿಜ್ಞಾನದ ತಂತ್ರಜ್ಞಾನದ ಪ್ರಯೋಗಗಳಿಂದ ನಾವು ಸಂತೋಷ ಪಡಬೇಕು. ಸಕಲ ರಾಷ್ಟ್ರಗಳನ್ನು ಶಾಂತಿಯುತ ಒಪ್ಪಂದವಾದಂತೆ ಯುದ್ಧ ಭೀತಿ ತೊರೆದು ಶಾಂತಿ ನೆಲೆಗೊಳ್ಳಬೇಕು. ಸೌಂಡ್ ಮೈಂಡ್ ಇನ್ ಎ ಸೌಂಡ್ ಬಾಡಿ ಇಸ್ ದ ಡೆಫಿನೇಷನ್ ಆಫ್ ಹ್ಯಾಪಿನೆಸ್ ಅಂತ ಹೇಳ್ತಾರೆ. ಶರೀರ ಮಾಧ್ಯಮ ಖಲು ಧರ್ಮ ಸಾಧನಂ ಅಂತ. ಲೌಕಿಕ ಸುಖ ಅಗತ್ಯವಾದದ್ದೇ. ಮನಸ್ಸಿಗೆ ಬೇಸರವಾಗಿದ್ದಾಗ ಸಂಗೀತ, ನೃತ್ಯ, ಗೆಳೆಯರ ಸವಾಸ, ಹವಾನಿಯಂತ್ರ ಕೊಠಡಿ, ವಾಹನದಲ್ಲಿ ಸುಖ ಪ್ರಯಾಣ, ತಿಂಡಿ ತಿನಿಸು, ಭವ್ಯವಾದ ಕಟ್ಟಡಗಳು, ಅಲಂಕಾರ, ಸೌಕರ್ಯ ಇದನ್ನೆಲ್ಲ ನೋಡಿ ತುಂಬಾ ಸಂತೋಷ ಪಡ್ತೇವೆ. ಅದನ್ನ ಕುರಿತು ವಿಶೇಷವಾಗಿ ಈ ಜೀವನವನ್ನು ಹೇಗೆ ಸಂತೋಷ ಪಡಬೇಕು, ಅನುಭವಿಸಬೇಕು ಅಂತ ಹೇಳ್ತಾರೆ. ಸಂತೋಷ ಪಡುವುದಕ್ಕೆ ನಾಚಿಕೆ ಏಕೆ ಅಂತ ಹೇಳ್ತಾರೆ. ದಯಮಾಡಿ ಗುಂಡಪ್ಪನವರ ಉಮರನ ವಸಗೆ, ಉಮರ್ ಖಯಾಮನ ಕನ್ನಡ ಅನುವಾದ, ಅದಕ್ಕೆ ಅವರು ಬರೆದಿರ್ತಕ್ಕಂಥ ಸುದೀರ್ಘವಾಗಿರ್ತಕ್ಕಂಥ ಮುನ್ನುಡಿ, ಸುಮಾರು 80 ಪುಟಗಳ ಮುನ್ನುಡಿಯನ್ನು ಬರೆದಿದ್ದಾರೆ. ಅಭ್ಯಾಸ ಮಾಡಿ ಗೊತ್ತಾಗುತ್ತೆ ಹೇಗೆ ಸಂತೋಷವಾಗಿರಬೇಕು ಅಂತ ಹೇಳಿ. ವಿವೇಕ ಪೌರುಷಗಳಿಂದ ಜಗತ್ತಿಗೆ ಸಂತೋಷ ಸಿಗುತ್ತೆ, ನೆಮ್ಮದಿ ಸಿಗುತ್ತೆ. ಆದ್ರಿಂದ ಜಗತ್ತಿನ ಈ ಪ್ರವರ್ಧನೆಯಲ್ಲಿ ನಾವು ಪಾಲ್ಗೊಳ್ಬೇಕು, ಇದರಲ್ಲಿರಬೇಕು ಅನ್ನೋದನ್ನು ತಿಳಿಸಿ ಹೇಳಿದ್ದಾರೆ.

ಕರ್ತವ್ಯವದು ನಮಗೆ ವಿದ್ಯಾಭ್ಯಾಸ, ಹಿತಪರಿಜ್ಞಾನ ಯತ್ನಾನುಭವ ಫಲಿತ. ಯತನ ಕರ್ತವ್ಯವದು ನಮಗೆ ವಿದ್ಯಾಭ್ಯಾಸ, ಹಿತಪರಿಜ್ಞಾನ ಯತ್ನಾನುಭವ ಫಲಿತ. ಸತತ ಯತ್ನದಿನ ಆತ್ಮಶಕ್ತಿ ಪರಿವರ್ಧಿಪುದು ಯತನ ಜೀವನ ಶಿಕ್ಷೆ ಮಂಕುತಿಮ್ಮ. ಸತತ ಯತ್ನದಿನ ಆತ್ಮಶಕ್ತಿ ಪರಿವರ್ಧಿಪುದು ಯತನ ಜೀವನ ಶಿಕ್ಷೆ ಮಂಕುತಿಮ್ಮ.

0: ಯತನ ಕರ್ತವ್ಯವದು ನಮಗೆ ವಿದ್ಯಾಭ್ಯಾಸ ಅಂತ ತಿಳಿಸಿದ್ದಾರೆ. ಅಂದ್ರೆ ಯತನ ಅಂದ್ರೆ ಪುರುಷ ಪ್ರಯತ್ನ, ಅದ್ ನಿಲ್ಲಿಸಬಾರ್ದು. ನಾವು ಯಾವುದೋ ಒಂದು ಗುರಿಯ ಸಾಧನೆಗಾಗಿ ಪ್ರಯತ್ನ ಮಾಡಬೇಕಾದ ಕರ್ತವ್ಯ, ನಾವು ಮಾಡಲೇಬೇಕಾದ ಕೆಲಸಗಳಿದೆ. ಇದರಿಂದ ಏನಾಗುತ್ತೆ, ಲೋಕಾನುಭವ ದೊರೆಯುತ್ತೆ, ಜ್ಞಾನ ಪ್ರಾಪ್ತಿಯಾಗತ್ತೆ. ಇದು ನಮಗೆ ಲೌಕಿಕ ಹಾಗೂ ಆಧ್ಯಾತ್ಮಿಕ ವಿದ್ಯಾಭ್ಯಾಸ. ಪ್ರಯತ್ನಗಳು ಮತ್ತು ಅನುಭವದಿಂದ ಉಂಟಾದ ಪರಿಜ್ಞಾನ ಹಿತವಾಗಿರುತ್ತೆ, ಅಂದರೆ ಒಳ್ಳೆಯದಾಗಿರುತ್ತೆ, ಉಳ್ಳದ್ದಾಗಿರುತ್ತೆ, ಸಂಸ್ಕಾರವನ್ನು ನೀಡುತ್ತೆ. ನಿರಂತರವಾದ ಪ್ರಯತ್ನಗಳಿಂದ ಆತ್ಮಶಕ್ತಿ ಮತ್ತಷ್ಟು ಅಧಿಕವಾಗತ್ತೆ, ತನ್ಮೂಲಕ ನಿಶ್ಚಿತವಾದ ಗುರಿಯನ್ನು ಮುಟ್ಟಲು ಕೂಡ ಸಾಧ್ಯ ಆಗತ್ತೆ. ಸುಮ್ಮನಿರದೆ ಸತತವಾಗಿ ಕಾರ್ಯಪ್ರವರ್ತನ ಆಗಿರುವುದು ಜೀವನವನ್ನು ತಿದ್ದಿಕೊಳ್ಳಲು ಅಗತ್ಯವಾದ ಶಿಕ್ಷೆ ಎಂದು ಪರಿಗಣಿಸಬೇಕು. ಅಂದರೆ ಪ್ರಯತ್ನ ತುಂಬ ಅಗತ್ಯವಾಗಿರಬೇಕು. ಸತತ ಕಾರ್ಯಾಚರಣೆಯಿಂದ ಅಂತರಂಗ ಚೇತನಶೀಲವಾಗತ್ತೆ. ನಾನು ಹುಲುಕಡ್ಡಿ, ನಾನೇನ್ ಮಾಡಬಲ್ಲೆ, ನನ್ನಿಂದೇನಾದೀತು, ನನ್ನಿಂದ ಇದು ಸಾಧ್ಯವಾದೀತೆ ಎಂಬ ಯೋಚನೆಗಳಿಂದ ನಾವು ನಿರ್ವೀರರಾಗ್ತೇವೆ, ಕುಂದಿ ಹೋಗ್ತೇವೆ. ಫಲಾಫಲ ಬಳಗಿ ಚಿಂತಿಸದೆ ನಿರಂತರ ಪ್ರಯತ್ನದಲ್ಲಿರ್ತಕ್ಕಂಥದ್ದೇನಿದೆಯಲ್ಲ, ಅದೇ ಬದುಕಿನ ಲಕ್ಷಣ.
1: ಕಗ್ಗದ ಸಿರಿ, ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ, ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಹಾಗೂ ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ಗಾಯನ ಎಆರ್ ಶ್ರೀದೇವಿ, ವ್ಯಾಖ್ಯಾನ ಎಚ್ಎಸ್ ಲಕ್ಷ್ಮೀನಾರಾಯಣ ಭಟ್ಟ, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.

ಆಕಾಶವಾಣಿ ಬೆಂಗಳೂರು ತರಂಗಾಂತರ 490.1 ಮೀಟರ್ ಅಂದರೆ 612 ಕಿಲೋಹರ್ಟ್ಸ್. ಈಗ ಸಮಯ 9:20. ಈಗ ಕೆಲವು ಜಾಹೀರಾತುಗಳು.

ಬೇಲೂರು, ಹಳೆಬೀಡು, ಸೋಮನಾಥಪುರಾದಿಗಳಲ್ಲಿ ಶಿಲ್ಪದಲ್ಲೇ ಕನ್ನಡ ನಾಡಿನ ಇತಿಹಾಸವನ್ನು, ಸಂಗೀತ ನೃತ್ಯ ಸಾಹಿತ್ಯಗಳನ್ನು ನಿರ್ಮಿಸಿದ ಜಕಣಾಚಾರಿ ಉದಿಸಿದ ನಾಡು ನಮ್ಮ ಕನ್ನಡ.

ನಾವು ನಿರಂತರವಾಗಿ ಕಾರ್ಯಶೀಲರಾಗಿದ್ದರೆ ನಮ್ಮನ್ನು ಮೆಚ್ಚುತ್ತಾ ಇರುತ್ತದೆ ಜಗತ್ತು. ಕಲಿಯುವ ಉತ್ಸಾಹ ತೋರಿದರೆ ಪ್ರೋತ್ಸಾಹಿಸುತ್ತಾ ಬೆಳೆಸುತ್ತದೆ ನಮ್ಮ ವೃತ್ತಿ ಜಗತ್ತು. ಅದೇ ಜಗತ್ತು ನಮ್ಮಲ್ಲಿ ಉತ್ಸಾಹ ಕುಂದಿದಾಗ ಕುಂದಿದ ಅದೇ ಕ್ಷಣದಿಂದಲೇ ನಮ್ಮನ್ನು ನಿರ್ಲಕ್ಷ್ಯ ಮಾಡುತ್ತದೆ. ಹಾಗಾಗಿ ಎಂದೆಂದಿಗೂ ಉತ್ಸಾಹದಿಂದ ಕಾರ್ಯಶೀಲರಾಗಿರೋಣ.

0: ಇಂಪಾದ ದನಿ ನವಿರಾದ ಕಾವ್ಯ
1: ಮನದಾಳವನ್ನು ತಟ್ಟುವ ಸಂಗೀತ
2: ದಿಲ್ ತಡಪು ತಡಪ್ತೆ ಕಹೆ
0: ಮತ್ತೆ ಮತ್ತೆ ಕೇಳಬೇಕೆನ್ನುವ ಹಿಂದಿ ಚಿತ್ರಗೀತೆಗಳ ಪ್ರಸಾರ ಸುನಹರೆ ಪಲ್ನಲ್ಲಿ
2: ಪಲ್ ಪಲ್ ದಿಲ್
1: ಹೃದಯಗಳು ಮಿಡಿಯುವ ಹಿಂದಿ ಚಿತ್ರಗೀತೆಗಳು ತಪ್ಪದೇ ಕೇಳಿ
0: ಸುನ್ಹೆರೆ ಪಲ್
1: ಪ್ರತಿದಿನ ಬೆಳಿಗ್ಗೆ 10:30
0: ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ.

0: ಮಾತು ಮೌನವಾದಾಗ ಕೇಳಬೇಕು ಎನ್ನುವ ಮಧುರವಾದ ಗೀತೆಗಳ ಸಂಗಾತಿ
1: ನಿನ್ನ ಸವಿನೆನಪೆ ಮನದಲ್ಲಿ ಆರಾಧನೆ
2: ಸವಿಯಾದ ನೆನಪುಗಳಲ್ಲಿ ತನ್ಮಯರಾಗುವಂತೆ ಮಾಡುವ ಹಳೆಯ ಹಾಡುಗಳ ಹೂರಣ ಸವಿನೆನಪು
0: ಪ್ರತಿದಿನ ಬೆಳಗ್ಗೆ 11 ಗಂಟೆಗೆ ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ
3: ಕಷ್ಟದೊಳನ್ನವ ದುರಿವನ ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಹೋಗಿ
4: ಕೃಷಿ ಮನುಷ್ಯ ಕುಲದ ಅನ್ನದ ಬಟ್ಟಲು.
0: ಕೃಷಿ ಎಂಬುದು ಬದುಕಿನ ಸಾಂಸ್ಕೃತಿಕ ಭಾಗ.
5: ತಾಳಿದವನು ಬಾಳಿಯಾನು ಎಂಬಂತೆ ಬಗ್ಗಿದವನು ಬದುಕುತ್ತಾನೆ ಎಂಬ ಮಾತಿಗೆ ಕೃಷಿ ಪುಷ್ಟಿ ನೀಡುತ್ತದೆ.
0: ಕೃಷಿ ಬಗ್ಗುವುದನ್ನು ಕಲಿಸುತ್ತದೆ.
4: ನಮ್ಮನ್ನು ಪೊರೆವ ಭೂಮಿ ತಾಯಿ ನಂಬಿದವರನ್ನು ಕೈಬಿಟ್ಟಿಲ್ಲ.

0: ಪರಂಪರೆಯನ್ನು ಪಸರಿಸುವ
1: ಐತಿಹಾಸಿಕ ಸ್ಥಳಗಳ ಪರಿಚಯ
0: ಜೊತೆ ಜೊತೆಗೆ ವಿಶೇಷ ದಿನಗಳ ಆಚರಣೆಯ ಮಹತ್ವ ಕುರಿತ ಕಾರ್ಯಕ್ರಮಗಳ ಸುದ್ದಿ ಸಮುಚ್ಚಯ
1: ಕೇಂದ್ರ ಸರ್ಕಾರದ ಯೋಜನೆಗಳ ಪರಿಚಯ
0: ಮಾನ್ಯ ಪ್ರಧಾನಮಂತ್ರಿಗಳ ಮನ್ ಕಿ ಬಾತ್
1: ಅಷ್ಟೇ ಅಲ್ಲದೆ ಮುಂದಿನ ಪೀಳಿಗೆಗೆ ಸುಸ್ಥಿರ ಅಭಿವೃದ್ಧಿಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳ ನಿಘಂಟು ಈ ನಮ್ಮ ಆಕಾಶವಾಣಿ

ಆಕಾಶವಾಣಿ ಬೆಂಗಳೂರು. ಈಗ ಮಿಸ್ ನಂದಿನಿ ಚಿತ್ರದ ಗೀತೆ ಪ್ರಸಾರ ಆಗುತ್ತೆ. ಗೀತೆಯನ್ನು ಹಾಡಿದ್ದಾರೆ ಅನುರಾಧ ಭಟ್. ಸಾಹಿತ್ಯ ಹಾಗೂ ಸಂಗೀತ ಸಾಯಿ ಸರ್ವೇಶ್.

ಆಕಾಶವಾಣಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ. ಇನ್ನು ಮುಂದೆ 9:10 ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರೈಸಿರುವ ಸಂದರ್ಭದಲ್ಲಿ ಸರಣಿ ಕಾರ್ಯಕ್ರಮ ಪ್ರಸಾರವಾಗುವುದು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಆಕಾಶವಾಣಿ ಬೆಂಗಳೂರು ತರಂಗಾಂತರ 490.1 ಮೀಟರ್ ಅಂದರೆ 612 ಕಿಲೋಹರ್ಟ್ಸ್. ಈಗ ಸಮಯ 9:45. ಈಗ ಗಾನಗಂಗೆ ಚಿತ್ರಗೀತೆಗಳು. ಅದಕ್ಕೂ ಮುನ್ನ ಈಗ ಕೆಲವು ಜಾಹೀರಾತುಗಳು.
1: ಪ್ರಯಾಣಿಕರೇ, ದಯವಿಟ್ಟು ಗಮನಿಸಿ, ನೀವು ಪ್ರಯಾಣಿಸುವಾಗ ಟಿಸಿ ಟಿಕೆಟ್ ಕೇಳಿದ್ರೆ ತೋರಿಸಿ, ಆದರೆ ಯಾರೇ ಒಟಿಪಿ, ಪಿನ್ ಅಥವಾ ಪಾಸ್ವರ್ಡ್ ಕೇಳಿದ್ರೆ ಅವರನ್ನು ತಕ್ಷಣ ಓಡಿಸಿ.
2: RBI ಹೇಳುತ್ತೆ, ಒಟಿಪಿ ಅಥವಾ ಪಿನ್ಗಾಗಿ ಕಾಲ್ ಅಥವಾ ಮೆಸೇಜ್ ಬಂದ್ರೆ ಸ್ವಲ್ಪ ಹುಷಾರಾಗಿರಿ.
3: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
0: ಉದಿತ್ ನಾರಾಯಣ್ ಹಾಗೂ ಅನುರಾಧ ಶ್ರೀರಾಮ್ ಅವರು ಹಾಡಿರುವಂತಹ ಗಾಳಿಪಟ ಚಿತ್ರದ ಗೀತೆ, ಜಯಂತ್ ಕೈಕಿಣಿ ಅವರ ಸಾಹಿತ್ಯವಿದೆ, ಬಿ ಹರಿಕೃಷ್ಣ ಅವರ ಸಂಗೀತ.

ರತ್ನನ್ ಪ್ರಪಂಚ ಚಿತ್ರದ ಗೀತೆ ಇದೀಗ ಪ್ರಸಾರ ಆಗುತ್ತೆ. ಗೀತೆನ ಹಾಡಿದ್ದಾರೆ ಸಂಚಿತ್ ಹೆಗಡೆ ಹಾಗೂ ಅಜನೀಶ್ ಲೋಕನಾಥ್. ರೋಹಿತ್ ಪಡ್ಕೆಯವರ ಸಾಹಿತ್ಯವಿದೆ, ಅಜನೀಶ್ ಲೋಕನಾಥ್ ಅವರ ಸಂಗೀತ.

ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು ಚಿತ್ರದ ಗೀತೆ ಇದೀಗ ಪ್ರಸಾರ ಆಗುತ್ತೆ. ಗೀತೆಯನ್ನು ಹಾಡಿದ್ದಾರೆ ವಾಸುಕಿ ವೈಭವ್. ತ್ರಿವಿಕ್ರಮ ಅವರ ಸಾಹಿತ್ಯವಿದೆ, ವಾಸುಕಿ ವೈಭವ್ ಅವರ ಸಂಗೀತ.

0: ಆಕಾಶವಾಣಿ ವಿಶ್ವ ಅಂಚೆ ದಿನ ಮತ್ತು ರಾಷ್ಟೀಯ ಅಂಚೆ ಸಪ್ತಾಹದ ಸಂದರ್ಭದಲ್ಲಿ ಅಂಚೆ ಇಲಾಖೆಯ ಕರ್ನಾಟಕ ವೃತ್ತದ ಅಂಚೆ ನಿರ್ದೇಶಕರಾದ ಸಂದೇಶ್ ಮಹದೇವಪ್ಪ ಅವರೊಂದಿಗೆ ಸಂದರ್ಶನ.
1: ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ನಾವು ಪ್ರತಿ ವರ್ಷ ಅಕ್ಟೋಬರ್ 9ನ್ನು ವಿಶ್ವ ಅಂಚೆ ದಿನ ಅಂತ ಆಚರಿಸ್ತೀವಿ. ಅದೇ ರೀತಿ ನಮ್ಮ ದೇಶದಲ್ಲಿ ಅಕ್ಟೋಬರ್ 9ರಿಂದ ಅಕ್ಟೋಬರ್ 15ರವರೆಗೆ ರಾಷ್ಟ್ರೀಯ ಅಂಚೆ ಸಪ್ತಾಹ ಅಂತ ಕೂಡ ಆಚರಿಸ್ತೀವಿ. ಈ ಆಚರಣೆಗಳ ಉದ್ದೇಶ ಏನು ಮತ್ತು ಇದನ್ನು ಯಾವ ರೀತಿ ಮಾಡಲಾಗತ್ತೆ ಅನ್ನುವಂಥ ವಿಚಾರದ ಬಗ್ಗೆ ನಾವಿವತ್ತು ಮಾಹಿತಿಯನ್ನು ಪಡ್ಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಕರ್ನಾಟಕ ವೃತ್ತದ ಅಂಚೆ ನಿರ್ದೇಶಕರಾದಂಥ ಸಂದೇಶ್ ಮಹದೇವಪ್ಪ ಅವರು. ನಮಸ್ಕಾರ ಸಂದೇಶ್ ಮಹದೇವಪ್ಪ ಅವರೇ.
2: ನಮಸ್ಕಾರ.
1: ಈಗ ಮೊದಲಿಗೆ ಈ ವಿಶ್ವ ಅಂಚೆ ದಿನ ಅಂತಂದು ನಾವು ಆಚರಿಸ್ತೀವಿ.
2: ಹೌದು.
1: ಈ ಆಚರಣೆಯ ಉದ್ದೇಶ ಏನು, ಇದು ಯಾಕಾಗಿ ಪ್ರಾರಂಭವಾಯಿತು, ಯಾವ ಪ್ರಾರಂಭ ಆಯಿತು, ಇದರ ಹಿನ್ನೆಲೆ ಸ್ವಲ್ಪ ಹೇಳ್ತೀರಾ?
2: ಹೇಳ್ತೇನೆ. ಸುಮಾರು ಜನ ನಮ್ಮ ಇಲಾಖೆ ಸುಮಾರು 2 ಶತಮಾನಗಳಕ್ಕೂ ಹೆಚ್ಚು ಇತಿಹಾಸ ಹೊಂದಿರತಕ್ಕಂಥ ಇಲಾಖೆ. ಕೆಲವರು ಹೇಳೋ ರೀತಿ ಬ್ರಿಟಿಷರು ಬಂದಾಗ ಆಧುನೀಕರಣಕ್ಕೆ ಒಳಗಾಯಿತು. ಬ್ರಿಟಿಷರಿಗೂ ಮುಂಚೆ ನಾವೀಗ ಬೆಂಗಳೂರಿನಲ್ಲಿ ಕುಳಿತಿದ್ದೀವಿ. ಮೈಸೂರು ಮಹಾರಾಜರು ಮೈಸೂರು ಅಂಚೆ ಅಂತ ಆ ಕಾಲದಲ್ಲೇ ಶುರು ಮಾಡಿರತಕ್ಕಂಥ ಇಲಾಖೆ. ಆಮೇಲೆ ಬ್ರಿಟಿಷರು ಬಂದ ನಂತರ ಅದು ಆಧುನೀಕರಣಕ್ಕೆ ಒಳಗಾಯಿತು ಮತ್ತು ಉಳಿದಿರತಕ್ಕಂಥದ್ದು ಇತಿಹಾಸ. ಭಾರತೀಯ ಅಂಚೆ ಇಲಾಖೆ ಹಾಗೂ ವಿಶ್ವದಲ್ಲಿ ಒಂದು ನಾವು ಹೇಗೆ ಯುನೈಟೆಡ್ ನೇಷನ್ ಆರ್ಗನೈಸೇಷನ್ ಅಂತ UNO ಅಂತ ಓದ್ತೇವೆ ನೋಡ್ತೇವೆ, ಅದೇ ರೀತಿ ಅಂಚೆ ಸೇವೆಗೆ ಯೂನಿವರ್ಸಲ್ ಪೋಸ್ಟಲ್ ಯೂನಿಯನ್ ಅಂತ ಸ್ವಿಟ್ಜರ್ಲ್ಯಾಂಡ್ನ ಬರ್ನ್ನಲ್ಲಿ ಇರತಕ್ಕಂಥ ಒಂದು ಅಂತಾರಾಷ್ಟ್ರೀಯ ಸಂಸ್ಥೆ. ಇದು 1870 ಆಸುಪಾಸಿನಲ್ಲಿ ಸ್ಥಾಪನೆಗೊಂಡಂಥ ಸಂಸ್ಥೆ ಇದು. ಈ ಸಂಸ್ಥೆಗೆ ನಾವು ಕೂಡ ಒಂದು ಸಿಗ್ನೇಟರಿ, ನಾವು ಕೂಡ ಅದರ ಭಾಗ. ವರ್ಲ್ಡ್ ಪೋಸ್ಟ್ ಡೇ ಅಂತ ಅನ್ನೋದು ಈ UPU ವತಿಯಿಂದ ಶುರುವಾದಂತಹ ಒಂದು ಕಾರ್ಯಕ್ರಮ. 1968 ಅಥವಾ 69ರಲ್ಲಿ ಜಪಾನ್ ದೇಶದಲ್ಲಿ ಒಂದು ಸಮ್ಮೇಳನ ನಡೆಯುತ್ತೆ. ಅದಾದ ನಂತರ ಪ್ರತಿ ವರ್ಷ ಈ ಒಂದು ಎಲ್ಲರೂ ಸೈನ್ ಹಾಕಿದ ನೆನಪಿಗಾಗಿ ವರ್ಲ್ಡ್ ಪೋಸ್ಟ್ ಡೇಯನ್ನು ಜಾಗತಿಕ ಮಟ್ಟದಲ್ಲಿ ಸೆಲೆಬ್ರೇಟ್ ಮಾಡ್ತೇವೆ.
1: ಅಕ್ಟೋಬರ್ 9ರಂದು
2: ಇಡೀ ವಿಶ್ವದಾದ್ಯಂತ ವರ್ಲ್ಡ್ ಪೋಸ್ಟ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತೇವೆ. ನಮ್ಮ ದೇಶದಲ್ಲಿ ವರ್ಲ್ಡ್ ಪೋಸ್ಟ್ ಡೇ ಇಂದ ಪ್ರಾರಂಭಗೊಂಡು ಅದರ ನಂತರ 5-6 ದಿನಗಳ ಕಾಲ ನಾವು ರಾಷ್ಟ್ರೀಯ ಅಂಚೆ ಸಪ್ತಾಹ ಅಂತ ಸೆಲೆಬ್ರೇಟ್ ಮಾಡ್ತೇವೆ.
1: ಈ ಏಳು ದಿನಗಳ ಕಾಲ
2: ರಾಷ್ಟ್ರೀಯ ಅಂಚೆ ಸಪ್ತಾಹ ಅಂತ ನಾವು ಸೆಲೆಬ್ರೇಟ್ ಮಾಡ್ತೇವೆ. ದೇಶದಾದ್ಯಂತ ನಾವು ಸೆಲೆಬ್ರೇಟ್ ಮಾಡ್ತೇವೆ.

0: ಅದು ವಿಶ್ವ ಅಂಚೆ ದಿನಕ್ಕೆ ಸಂಬಂಧಿಸಿದ್ದೇನೆ ಇದು ಕೂಡ.
1: ಖಂಡಿತ ಖಂಡಿತ, ನಾವು ಈ 7 ದಿನದಲ್ಲಿ ಈಗ ನೀವು ಅಂಚೆ ಕಚೇರಿಗೆ ಹೋದಾಗ, ಒಂದು ಬಹುಶಃ ಎಲ್ಲರೂ ಅಂಚೆ ಕಚೇರಿ ಅಂತಂದಾಗ 2-3 ಅಂಶ ಅವ್ರ ಮನಸ್ಸಲ್ಲಿರುತ್ತೆ. ನೀವು ಗ್ರಾಮೀಣ ಪ್ರದೇಶದಲ್ಲಾಗಿದ್ದರೆ ಮನಿ ಆರ್ಡರ್ ಅಂತ ಅನ್ನೋದು ಇರ್ತದೆ, ಇಲ್ಲ ಸಣ್ಣ ಉಳಿತಾಯ ಖಾತೆ ಅನ್ನೋದು ಮನಸ್ಸಿನಲ್ಲಿರ್ತದೆ. ವಿದ್ಯಾರ್ಥಿಗಳಾದರೆ ನಾವು ಯಾವುದೋ ಎಕ್ಸಾಮ್ ಕಟ್ಟಿರ್ತೀವಿ, ಒಂದು ಡಾಕ್ಯುಮೆಂಟನ್ನು ನಾವು ಸ್ಪೀಡ್ ಪೋಸ್ಟ್ ಮಾಡಿರ್ತೀವಿ, ಒಂದು ಕೆಲಸಕ್ಕೇನೋ ಅರ್ಜಿ ಹಾಕಿರ್ತೀವಿ, ಸ್ಪೀಡ್ ಪೋಸ್ಟು ಅನ್ನೋ ನಿಟ್ಟಿನಲ್ಲಿ ನೆನಪಿರ್ತದೆ. ಸೊ ನಮ್ಮ ಅಂಚೆ ಕಚೇರಿಯಲ್ಲಿ ಇರ್ತಕ್ಕಂಥ ವಿವಿಧ ಸೇವೆ ಸೌಲಭ್ಯಗಳನ್ನ ಜನಸಾಮಾನ್ಯರಿಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ, ಈ ರೀತಿ ಸೌಲಭ್ಯಗಳು ಸೌಕರ್ಯಗಳಿದ್ದಾವೆ ನಮ್ಮ ಅಂಚೆ ಕಚೇರಿಯಲ್ಲಿ ಅಂತ ಹೆಚ್ಚಿಗೆ ತಿಳಿಸ್ಲಿಕ್ಕೆ ಈ ಒಂದು ವಾರ ನಾವು ವಿವಿಧ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿರ್ತೀವಿ.
0: ಈಗ ಪ್ರತಿ ವರ್ಷದ ಆಚರಣೆಗೂ ಒಂದು ವಿಷಯವನ್ನು ನಾವು ಇಟ್ಕೊಂಡಿರ್ತೀವಿ.
1: ಹೌದು,
0: ಈಗ ಈ 2026ನೇ ವರ್ಷದ ಆಚರಣೆಯ ವಿಷಯ ಏನು ಅಂತ
1: ನಾನು UPU ಅಂತ ಪ್ರಸ್ತಾಪ ಮಾಡಿದೆ ನಿಮಗೆ. UPU ಥೀಮ್ ಏನಿದೆ ಅಂತಂದರೆ ಒನ್ ಪೋಸ್ಟಲ್ ನೆಟ್ವರ್ಕ್ ಆ್ಯಂಡ್ ಇನ್ಫೈನಟ್ ಪಾಸಿಬಿಲಿಟೀಸ್ ಅಂತ ಅನ್ನೋದು ಈ ವರ್ಷದ ಥೀಮ್. ಬಹಳ ಸೂಕ್ತವಾಗಿದೆ, ಅದನ್ನು ತರ್ಜುಮೆ ಮಾಡದಿದ್ದರೆ,
0: ಹೌದು,
1: ಒಂದು ಅಂಚೆ ಜಾಲ ಅನಂತ ಸಾಧ್ಯತೆಗಳು. ಬಹಳ ಚೆನ್ನಾಗಿದೆ ನೋಡಿ. ಅಂದರೆ ನಮ್ಮ ಇಲಾಖೆಯಲ್ಲಿ ಜನಸಾಮಾನ್ಯರಿಗೆ ಸಂಬಂಧಪಟ್ಟಂಥ ಎಲ್ಲ, ಅದು ಇನ್ಕ್ಲೂಷನ್ ಇರ್ಬೋದು, ಇನ್ಶೂರೆನ್ಸ್ ಇರ್ಬೋದು, ಒಂದು ಲಾಜಿಸ್ಟಿಕ್ ಇರ್ಬೋದು, ಒಂದು ಕಾರ್ಗೋ ಪಾರ್ಸಲ್ಲು, ನೀವು ಯಾವುದಾದ್ರೂ ಒಂದಲ್ಲ ಒಂದು ಕಾರಣಕ್ಕೆ ಭಾರತೀಯ ನಾಗರಿಕ ಅಥವಾ ಜಾಗತಿಕ ಮಟ್ಟದಲ್ಲಿ ಅಂಚೆ ಇಲಾಖೆಯನ್ನು ಪ್ರತಿಯೊಬ್ಬರು ಭೇಟಿ ಮಾಡಿರ್ತಾರೆ, ಅಂಚೆ ಕಚೇರಿಯನ್ನು ಪ್ರತಿಯೊಬ್ಬರು ಭೇಟಿ
0: ಮಾಡಿರ್ತಾರೆ, ಸಂಪರ್ಕಕ್ಕೆ ಬಂದಿರ್ತಾರೆ,
1: ಖಂಡಿತವಾಗ್ಲೂ ಬಳಸ್ಕೊಂಡಿರ್ತಾರೆ.
0: ಈಗ ಸುಮಾರು 7 ದಿನ ನಾವು ಈ ಅಂಚೆ ಸಪ್ತಾಹವನ್ನು ಆಚರಿಸ್ತೀವಿ.
1: ಖಂಡಿತ.
0: ಈ ವಿವಿಧ ದಿನಗಳಲ್ಲಿ ಏನೇನು ವಿಷಯಗಳನ್ನು ಇಟ್ಕೊಂಡು ವಿಶೇಷವಾದ ಕಾರ್ಯಕ್ರಮಗಳನ್ನು ಏನಾದರೂ
1: ಮಾಡ್ತಾ ಇದ್ದೀವಿ? ಈಗ ಮೊದಲನೇ ದಿನ ನಾವು ವಿಶ್ವ ಅಂಚೆ ದಿನವನ್ನಾಗಿ ಆಚರಿಸ್ತಾ ಇದ್ದೀವಿ. 9ನೇ ತಾರೀಕು
0: ಅಕ್ಟೋಬರ್ 9ನೇ ತಾರೀಕು
1: ಆ ದಿನ ನಾವು ಏನು ಮಾಡ್ತೀವಿ ಅಂತಂದರೆ ರೀಚ್ ಔಟ್ ಟು ದಿ ಕಾಮನ್ ಪೀಪಲ್, ಕಾಮನ್ ಮ್ಯಾನ್,
0: ಜನಸಾಮಾನ್ಯರಿಗೆ
1: ಒಂದು ತಲುಪೋ, ನಮ್ಮ ಮಾಹಿತಿ ತಲುಪೋ ನಿಟ್ಟಿನಲ್ಲಿ ವಿವಿಧ ಕಾರ್ಯಕ್ರಮಗಳನ್ನ ಹಾಕೊಂಡಿರ್ತೀವಿ. 9ನೇ ತಾರೀಕು ನಮ್ಮ ಕಸ್ಟಮರ್ಸ್ ಇರ್ಬೋದು, ನಮ್ಮ ಸೇವೆಯನ್ನು ಬಳಸ್ತಕ್ಕಂಥವ್ರು ಇರ್ಬೋದು, ಅವ್ರನ್ನೆಲ್ಲರನ್ನೂ ನಾವು ರೀಚ್ ಔಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಅದಾದ ನಂತರ ಅಂದರೆ ಬೇರೆ ಬೇರೆ ಕಡೆ ನಾವು ದೂರದರ್ಶನದ ಮುಖಾಂತರ, ರೇಡಿಯೋಗಳ ಮುಖಾಂತರ, ಸಾಮಾಜಿಕ ಜಾಲತಾಣಗಳ ಮುಖಾಂತರ ಅವ್ರನ್ನ ನಾವು ರೀಚ್ ಮಾಡಲಿಕ್ಕೆ, ಮತ್ತು ಇದರ ಉದ್ದೇಶ ಏನು ಅಂತ ಅನ್ನೋದನ್ನು ಅಥವಾ ನಮ್ಮ ಇಲಾಖೆ ಪರಿಚಯ ಮಾಡಿಕೊಳ್ಳಿಕ್ಕೆ ಭಾಳ ವ್ಯವಸ್ಥಿತವಾಗಿ ನಾವು ಕಾರ್ಯಕ್ರಮಗಳನ್ನ ಹಾಕ್ಕೊಂಡಿದ್ದೀವಿ. ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ, ಈಗ ರಾಜ್ಯ ಮಟ್ಟದಲ್ಲಿ. ಈಗ ನಾವು ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಅವರಿಗೆ ನಾವು ಬ್ರೀಫ್ ಮಾಡ್ತೇವೆ. ಈ ರೀತಿ ವಿವಿಧ ಕಾರ್ಯಕ್ರಮಗಳನ್ನ ಹಾಕ್ಕೊಂಡಿದ್ದೀವಿ 9ನೇ ತಾರೀಕು. ಅದಾದ ನಂತರ ನಾವು 10-11 ಶನಿವಾರ ಭಾನುವಾರ ಬರ್ತದೆ. 10-11 ಶನಿವಾರ ಭಾನುವಾರ ಸ್ವಲ್ಪ ಬಿಟ್ಟು ಸೋಮವಾರ 12ನೇ ತಾರೀಕು ನಾವು ಫಿಲಾಟ್ಲಿ ಡೇ ಅಂತ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಫಿಲಾಟ್ಲಿ ಅಂತಂದರೆ ಅಂಚೆ ಚೀಟಿ. ಅಂಚೆ ಚೀಟಿ ಅದೊಂದು ವಿಸ್ಮಯ ಜಗತ್ತು.
0: ಹೌದೌದು,
1: ಪ್ರತಿ ಭಾರತೀಯನು ಅಂಚೆ ಚೀಟಿ ನೋಡೇ ನೋಡಿರ್ತಾರೆ. ಅವರು ಲೆಟರ್ನ ಪೋಸ್ಟ್ ಮಾಡಲಿಕ್ಕಾದರೂ ಅಂಚೆ ಚೀಟಿ ಬಳಸಿರ್ತಾರೆ, ಇಲ್ಲ ಅಂತಂದರೆ ಹವ್ಯಾಸವಾಗಾದರೂ ಅಂಚೆ ಚೀಟಿ ಬಳಸಿರ್ತಾರೆ. ಆ ಒಂದು ಫಿಲಾಟ್ಲಿ ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ಅದೊಂಥರ ಸೈನ್ಸ್ ಇದ್ದಾಗೆ.
0: ಹೌದು,
1: ಕೆಲವರು ಸಂಗ್ರಹ ಮಾಡೋರು ಕೆಲವು ಥೀಮ್ಗಳ ಮೇಲೆ, ಈಗ ನಾವು ನೀವು ಈಗ ಮೈಕ್ ಮುಂದೆ ಕೂತು ನಾವು ಮಾತಾಡ್ತಾ ಇದ್ದೀವಿ, ಈ ಮೈಕನ್ನೇ ಥೀಮಾಗಿಟ್ಕೊಂಡು ವಿವಿಧ ದೇಶಗಳಲ್ಲಿ ಇದು ಹೇಗೆ ಎವಾಲ್ವ್ ಆಯಿತು ಅಂತ ಅಂಚೆ ಚೀಟಿಗಳ ಮುಖಾಂತರ ಮಾತಾಡ್ತಾರೆ. ಅದು ಆ ರೀತಿ ಒಂದು ಸಣ್ಣ ಉದಾಹರಣೆ ಕೊಟ್ಟೆ ನಿಮಗಷ್ಟೇ.
0: ಹೌದು,
1: ಎಷ್ಟು ಜಗತ್ತು ಈ ವಿಷಯದಲ್ಲಿ ಕ್ಯೂರಿಯಸ್ ಇದೆ ಅಂತಂದರೆ, ಕೆಲವರು ವಿವಿಧ ಲ್ಯಾಟಿನ್ಗಳನ್ನ ಇರತಕ್ಕಂಥ ಅಂಚೆ ಚೀಟಿಗಳನ್ನ ಸಂಗ್ರಹ ಮಾಡ್ತಾರೆ, ಟ್ರೈನ್ಗಳ ಬಗ್ಗೆ ಮಾಡ್ತಾರೆ, ಪ್ರಾಣಿ ಪಕ್ಷಿಗಳ ಬಗ್ಗೆ. ಅದೊಂಥರ ನಾವು ಸ್ಟಾರ್ಟಿಂಗ್ ಹೇಳಿದ್ವಲ್ಲ, ಅನಂತ ಸಾಧ್ಯತೆಗಳು ಅಂತ. ಇದು ಕೂಡ ಬಹಳ ಅನಂತ. ಫಿಲಾಟ್ಲಿಯಲ್ಲಿ ಇಟ್ಸ್ ಕೈಂಡ್ ಆಫ್ ಇನ್ಫೈನೈಟ್ ಇದ್ದ ಹಾಗೆ.
0: ಮತ್ತೆ ನಮ್ಮ ವಿದ್ಯಾರ್ಥಿಗಳು ಮತ್ತು ಯುವಜನರಿಗೆ ನಮ್ಮ ದೇಶದ ಚರಿತ್ರೆ ತಿಳ್ಕೊಳ್ಳೋದಕ್ಕೂ
1: ಖಂಡಿತ ಖಂಡಿತ. ನಾವು ಆ ಫಿಲಾಟ್ಲಿ ಡೇ, ನಾವು ಈಗ ಕರ್ನಾಟಕ ರಾಜ್ಯದಲ್ಲಿರೋದ್ರಿಂದ ನಾವೇನು ಮಾಡ್ತಾ ಇದ್ದೀವಿ, 10-11ನೇ ತಾರೀಕು ಕೂಡ ಬಳಸ್ಕೊಂಡು ಆ ಫಿಲಾಟ್ಲಿ ಡೇಯಲ್ಲಿ ನಾವು ಸುಮಾರು 2 ವರ್ಷಗಳ ಹಿಂದೆ ಒಂದು ಫಿಲಾಟ್ಲಿ ಪಾಸ್ಪೋರ್ಟ್ ಅಂತ ಒಂದನ್ನು ಒಂದು ಪ್ರಾಡಕ್ಟಾಗಿ ಕರ್ನಾಟಕದಲ್ಲಿ ರಿಲೀಸ್ ಮಾಡಿದ್ವಿ.
0: ಆರತಿ ಅಂದರೆ ಏನು?
1: ಈಗ ನಿಮಗೆ ಪಾಸ್ಪೋರ್ಟ್ ಅಂದರೆ ಏನರ್ಥ? ಪಾಸ್ಪೋರ್ಟ್ ಅಂದರೆ ಒಂದು ಟ್ರಾವೆಲ್ ಡಾಕ್ಯುಮೆಂಟ್.
0: ಹೌದು,
1: ಟ್ರಾವೆಲ್ ಡಾಕ್ಯುಮೆಂಟ್,
0: ಒಂದು ದಾಖಲೆ,
1: ಪ್ರಯಾಣ ಮಾಡಿದ್ದಕ್ಕೆ ಒಂದು ದಾಖಲೆ. ಅದನ್ನು ಕಾನ್ಸೆಪ್ಟಾಗಿ ಇಟ್ಕೊಂಡು ನಮ್ಮ ಕರ್ನಾಟಕ

0: ರಾಜ್ಯದಲ್ಲಿ ಸುಮಾರು 10,000 9,900 ಚಿಲ್ಲರೆ ಪೋಸ್ಟ್ ಆಫೀಸ್ ಇದೆ. ಅದರಲ್ಲಿ 1650 1700 ತನಕ ಕೆಲವು ನಮ್ಮ ಸಿಟಿ ಅಂದರೆ ತಾಲೂಕು ಸಿಟಿಗಳಲ್ಲಿ ಇರ್ತಕ್ಕಂಥ ಜಿಲ್ಲಾ ಮತ್ತು ತಾಲೂಕು ಮಟ್ಟದಲ್ಲಿ ಇರ್ತಕ್ಕಂಥ ಪೋಸ್ಟ್ ಆಫೀಸ್ಗಳು. ಇನ್ನು ಉಳಿದಿರೋ 8,000 ಇರತಕ್ಕಂಥ ಪೋಸ್ಟ್ ಆಫೀಸ್ಗಳು ಗ್ರಾಮೀಣ ಪ್ರದೇಶದಲ್ಲಿ ಇರ್ತವೆ. ಸೊ ಹೀಗಾಗಿ 9,900 ಚಿಲ್ಲರೆ ಪೋಸ್ಟ್ ಆಫೀಸು ಕರ್ನಾಟಕ ರಾಜ್ಯದಲ್ಲಿದೆ. ದೇಶದಾದ್ಯಂತ 1,65,000 ಪೋಸ್ಟ್ ಆಫೀಸ್ ಇದೆ. ಈಗ ನೀವು ಒಂದು ಪೋಸ್ಟ್ ಆಫೀಸ್ ಅಂತ ಹೋದಾಗ ಲೆಟ್ರ್ ನಿಮಗೆ ಬಂದಾಗ ಆ ಲೆಟ್ರ್ ಮೇಲೆ ಒಂದು ಮುದ್ರೆ ಇರ್ತದೆ, ಸೀಲ್ ಇರ್ತದೆ. ಆ ಸೀಲಲ್ಲಿ ನೀವು ಗಮನಿಸಿದಾಗ ಅದರಲ್ಲಿ ದಿನಾಂಕ ಇರುತ್ತೆ ಮತ್ತು ಅದು ಯಾವ ಪೋಸ್ಟ್ ಆಫೀಸು. ಉದಾಹರಣೆ ನೀವು ಬೇಲೂರಿನ ನಿವಾಸಿ ಆಗಿದ್ದರೆ ಬೇಲೂರು ಅಂಚೆ ಕಚೇರಿ ಅಂತ ಬರೆದಿರುತ್ತೆ, ಆ ಸೀಲ್ ಇರುತ್ತದೆ. ನಾವು ಈಗ ಏನು ಮಾಡಿದ್ದೀವಿ ಅಂತಂದರೆ ಕೆಲವು ಸೀಲ್ಗಳನ್ನು ನಾವು ಮಾರ್ಪಾಡು ಮಾಡಿರ್ತೀವಿ. ಹೇಗಾಗಿ ಮಾರ್ಪಾಡು ಮಾಡಿರ್ತೀವಿ ಅಂತಂದರೆ ಈಗ ಬೇಲೂರು ಉದಾಹರಣೆ ಹೇಳಿದೆ. ಬೇಲೂರು ಪಕ್ಕ ಇನ್ನೊಂದು ಯಾವುದೋ ಆಫೀಸ್ ಆಲೂರು ಅಂತ ಇದೆ ಹಾಸನದಲ್ಲಿ. ಆಲೂರು ಪೋಸ್ಟ್ ಆಫೀಸಲ್ಲಿ ನೀವು ಸೀಲ್ ಮಾಡಿದ್ರೆ ಅದು ರೌಂಡಲ್ಲಿ ಆಲೂರು ಅಂಚೆ ಕಚೇರಿ ಮತ್ತು ದಿನಾಂಕ ಮತ್ತು ಅದ್ರ ಪಿನ್ ಕೋಡ್ ಇರುತ್ತೆ. ಬೇಲೂರಾದರೆ ಒಂದು ಐತಿಹಾಸಿಕ ಜಾಗ. ಬೇಲೂರಲ್ಲಿ ನಮ್ಮ ವಿಷ್ಣುವರ್ಧನನ ಕಲಾಕೃತಿ ಎಲ್ಲ ನೋಡ್ತಕ್ಕಂಥ ಜಾಗ, ಜಾಗತಿಕ ಮಟ್ಟದಲ್ಲಿ ಐತಿಹಾಸಿಕ ಜಾಗ. ಸೊ ನಾವು ಅದನ್ನೇನು ಮಾಡಿದ್ದೀವಿ ಅಂತಂದರೆ ಈ ನಾರ್ಮಲ್ ಸೀಲನ್ನು ತೆಗೆದು ಆ ಮಧ್ಯಭಾಗದಲ್ಲಿ ನಾವು ಬೇಲೂರಿನ ಕಲಾಕೃತಿಯನ್ನು ಆ ಸೀಲಿನ ಭಾಗವಾಗಿ ಇಟ್ಕೊಂಡಿರ್ತೀವಿ. ಯಾರೇ ನಾಗರಿಕರು ಬೇಲೂರಿಗೆ ಹೋಗಿ ಆ ಸೀಲ್ ಹಾಕ್ಕೊಂಡ್ರೆ ಅದು ಆ ಒಂದು ಕಲಾಕೃತಿ ಬರ್ತದೆ. ಹಾಗಾಗಿ ಇದನ್ನು ನಾವು ಸುಮಾರು ಕರ್ನಾಟಕದಲ್ಲಿ 100+ ಸ್ಥಳಗಳು, ಅದು ಮಾನ್ಯುಮೆಂಟ್ಸ್ ಆಗಿರ್ಬೋದು, ಒಂದು ಸಂರಕ್ಷಿತ ಪ್ರದೇಶ ಆಗಿರ್ಬೋದು. ಬಂಡೀಪುರ, ಬಂಡೀಪುರದಲ್ಲಿ ನೀವು ಹೋಗಿ ಆ ಸೀಲಿನ ಮಧ್ಯಭಾಗದಲ್ಲಿ ನೋಡಿದ್ರೆ ಅಲ್ಲಿ ನಿಮಗೆ ಹುಲಿಯ ಕಾಲು ಪಾಸ್ ಇದೆಯಲ್ಲ, ಕಾಲಿನ ಹೆಜ್ಜೆ ಗುರುತು. ಸೊ ಈ ತರ 100 ಸೀಲ್ಗಳು ನಾವು ಮಾಡಿಸಿದ್ದೀವಿ ಬೇರೆ ಬೇರೆ ಜಾಗ. ಅದು ನಿಮ್ಮ ಚಾಮರಾಜನಗರದಿಂದ ಹಿಡಿದು ಬೀದರ್ ತನಕ. ಸೊ ಆ ಒಂದು 100 ಪೋಸ್ಟ್ ಆಫೀಸ್ಗಳು ಪ್ರತಿ ಡಿಸ್ಟಿಕ್ಕಲ್ಲೂ ಒಂದು 3-4. ಈಗ ನೀವು ಶಿವಮೊಗ್ಗಗೆ ಹೋದರೆ ಜೋಗ ಜಲಪಾತ, ಅಥವಾ ನೀವು ಹಾಸನಕ್ಕೆ ಹೋದರೆ ಬೇಲೂರು, ಇನ್ನೊಂದು ಜಾಗಗಳು, ಐತಿಹಾಸಿಕ ಸ್ಥಳಗಳು, ಮಾನ್ಯುಮೆಂಟ್ಸ್ಗಳು, ಈ ಥರದಕ್ಕಂಥ ಜಾಗಗಳಲ್ಲಿ ಸೀಲ್ಗಳಿದ್ದಾವೆ. ಸೊ ಅದನ್ನೆಲ್ಲ ಸೇರಿಸಿ ಒಂದು ನಾವು ಒಂದು ಡಾಕ್ಯುಮೆಂಟ್ ಮಾಡಿದ್ದೀವಿ. ಅದಕ್ಕೆ ನಾವು ಫಿಲಾಟ್ಲಿಕ್ ಪಾಸ್ಪೋರ್ಟ್ ಅಂತ ಹೆಸರು ಕೊಟ್ಟಿದ್ದೆ.
1: ಅಂದರೆ ಆ ಒಂದು ಪ್ರದೇಶದ ವಿಶೇಷತೆ ಅದರಲ್ಲಿರುತ್ತೆ.
0: ಇರುತ್ತೆ. ನೀವೇನು ಮಾಡಬೇಕು ಅದನ್ನು ಪರ್ಚೇಸ್ ಮಾಡಿದಾಗ ಇದಕ್ಕೆ ಕರ್ನಾಟಕದಲ್ಲಿ ಮಾತ್ರ ಇದಕ್ಕೆ ವ್ಯಾಲಿಡಿಟಿ. ನೀವು ಈ ಪಾಸ್ಪೋರ್ಟ್ ತೊಗೊಂಡು ನಾನು ತಮಿಳ್ನಾಡಲ್ಲಿ ಸಂಚರಿಸ್ತೀನಿ ಅಂತಂದರೆ ಅದಕ್ಕೆ ಉಪಯೋಗ ಇಲ್ಲ. ಆದರೆ ನೀವು ಟ್ರಾವೆಲ್ ಎಂಥೂಸಿಯಾಸ್ಟಾಗಿದ್ದರೆ, ನೀವು ಉದಾಹರಣೆ ಇಲ್ಲಿಂದ ನೀವು ಮಂಗಳೂರಿಗೆ ಹೋಗಿ ಮಂಗಳೂರಿನ ಒಂದು ಉಡುಪಿ ಕನಕನ ಕಿಂಡಿ ಇರ್ಬೋದು, ಆ ಥರ ಅಂದರೆ ನೀವು ಇಡೀ ಕರ್ನಾಟಕದ ಸಾಂಸ್ಕೃತಿಕ ಐತಿಹಾಸಿಕ ನೈಸರ್ಗಿಕ ವೈವಿಧ್ಯತೆಗಳನ್ನ ನೀವು ಈ ಪುಸ್ತಕದಲ್ಲಿ ಅಂಚೆ ಕಚೇರಿಯ ಮುದ್ರೆಯ ಜೊತೆ ನೀವು ದಾಖಲಿಸ್ಬೋದು. ಈ ಒಂದು ಅಟೆಂಪ್ಟನ್ನು ಮಾಡಿದ್ವಿ ಕಳೆದ ಜುಲೈ 10 ನಾವು ನಿರೀಕ್ಷೆ ಮಾಡಲಾಗದಷ್ಟು ಪ್ರತಿಕ್ರಿಯೆ ಬಂತು. ಸೊ ಹಾಗಾಗಿ ಈ 10 ಮತ್ತು 11 ಅದೇ ಫಿಲಾಟ್ಲಿ ಪಾಸ್ಪೋರ್ಟನ್ನು ನಾವು 7,000-8,000 ಪ್ರಿಂಟ್ ಮಾಡಿ ರೆಡಿ ಇಟ್ಕೊಂಡಿದ್ದೇವೆ. ಬೆಂಗಳೂರಿನ GPO, ಮೈಸೂರಿನಲ್ಲಿ ಇರತಕ್ಕಂಥ ಮುಖ್ಯ ಅಂಚೆ ಕಚೇರಿ, ಬೆಳಗಾವಿಯಲ್ಲಿ ಇರತಕ್ಕಂಥ ಮುಖ್ಯ ಅಂಚೆ ಕಚೇರಿ, ಮತ್ತು ಮಂಗಳೂರಿನಲ್ಲಿ ಇರತಕ್ಕಂಥ ಮುಖ್ಯ ಅಂಚೆ ಕಚೇರಿಯಲ್ಲಿ 10-11 ನಾವು ಈ ಆ್ಯಕ್ಟಿವಿಟಿಯನ್ನು ಮಾಡ್ತಾ ಇದ್ದೀವಿ. ಇದು ನಮ್ಮ ಫಿಲಾಟ್ಲಿ ಡೇಯ ಒಂದು ಭಾಗ. ಜೊತೆಗೆ ನಾನು ಚಿಕ್ಕ ವಯಸ್ಸಲ್ಲಿ ಪತ್ರ ಬರೀತಾ ಇದ್ದೆ, ತಾವಂತೂ ಕಡ್ಡಾಯವಾಗಿ ಬರೆದಿರ್ತೀರಿ. ಹಾಗಾಗಿ ನೀವೆಲ್ಲ ಬರಿಬೇಕಾದ್ರೆ ತೀರ್ಥರೂಪು ಕೆಲವು ಪದಗಳನ್ನೆಲ್ಲ ಒಕ್ಕಣೆಯನ್ನ ಬಳಸಿರ್ತೀರಿ. ನಾನು ಬಳಸಿರ್ತೇನೆ. ಈಗ ನೀವು ಈಗ ನನ್ನ ಮಗನಿಗೆ ಅದು ಬರೀ ಅಂತಂದ್ರೆ ಅದಕ್ಕೆ ಏನು ಯಾಕೆ ಬರೀತಾರೆ ಇದು ಗೊತ್ತಿರೋದಿಲ್ಲ. ಹಾಗಾಗಿ ಸುಮಾರು ಶಬ್ದಕೋಶಗಳಲ್ಲಿರ್ತಕ್ಕಂಥ ಪದಗಳೇ ನಾವು ಬರೀದೇ ಇರೋ ಕಾರಣಕ್ಕೆ ಮಿಸ್ ಆಗ್ಬಿಡ್ತವೆ. ಒಂದು ನಮ್ಮ ಕಲಿಕೆಯಿಂದ ಮಿಸ್ ಆಗ್ತದೆ, ಇನ್ನೊಂದು ಜನಬಳಕೆಯಿಂದ ಮಿಸ್ ಆಗ್ತದೆ. ಸೊ ಹಾಗಾಗಿ ಜನರಲ್ಲಿ ಆರ್ಟ್ ಆಫ್ ಲೆಟರ್ ರೈಟಿಂಗ್ ಅಂತ ಅದನ್ನು ನಾವು ಮತ್ತೆ ಕ್ರಿಯೇಟ್ ಮಾಡಲಿಕ್ಕೆ ಈ ಡಿಜಿಟಲ್ ಸಾಧನಗಳ ಆಚೆ ಒಂದು ನಿಮ್ಮ ಭಾವನೆಯನ್ನು ವ್ಯಕ್ತಪಡಿಸಲಿಕ್ಕೆ ಇದೊಂದು ಮತ್ತೆ ಈ ಮಾಧ್ಯಮವನ್ನು ಕಂಡಿಡ್ಕೊಳ್ಳಿ ಅನ್ನೋ ಕಾರಣಕ್ಕೆ ನಾವು
1: ಕೈಬರಹದಿಂದ
0: ಭಾವನೆಗಳನ್ನ ವ್ಯಕ್ತಪಡಿಸೋದಕ್ಕೆ ಒಂದು ಮತ್ತೆ ನಿಮ್ಮನ್ನು ನೀವು ಹುಡ್ಕೊಳ್ಳಿ ಅನ್ನೋ ಕಾರಣಕ್ಕೆ ಒಂದು ಡಿಜಿಟಲ್ ಡಿಟಾಕ್ಸ್ ಅಂತ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಡಿಜಿಟಲ್ ಡಿಟಾಕ್ಸ್ ಅಂತ ನಿಮಗೆ ಶಾಲಾ ಮಕ್ಕಳುಗಳಿಗೆ ನಾವು ಪತ್ರವನ್ನು ಕೊಟ್ಟು, ಅಂಚೆ ಕಾರ್ಡ್ಗಳನ್ನ ಕೊಟ್ಟು, ಕವರ್ಗಳನ್ನ ಕೊಟ್ಟು, ನೀವು ನಿಮಗೆ ಯಾರಿಗೆ ನಿಮ್ಮ ಗೆಳೆಯರಿಗೆ ಗೆಳತಿಯರಿಗೆ ತಂದೆಯರಿಗೆ ಚಿಕ್ಕಪ್ಪದಿರಿಗೆ ದೊಡ್ಡಪ್ಪದಿರಿಗೆ
1: ಶಿಕ್ಷಕರಿಗೆ
0: ಶಿಕ್ಷಕರಿಗೆ, ಅತ್ತೆ ಮಾವದಿರಿಗೆ, ಯಾರಿಗಾದರೂ ಪತ್ರ ಬರೆಯಿರಿ.

0: ಅಂತ ಇದನ್ನ ಒಂದು ಪ್ರಮೋಟ್ ಮಾಡ್ತಾ ಇದ್ದೀವಿ.
1: ಒಳ್ಳೆ ಆಸಕ್ತಿದಾಯಕ ಚಟುವಟಿಕೆ ಇದು.
0: ಚಟುವಟಿಕೆ ಮತ್ತೆ ಅದೇ ಭಾಗವಾಗಿ ಈ ಮೊದಲನೇ ಬಾರಿಗೆ ಈ ಕೆಲವು ಶಾಲಾ ಕಾಲೇಜುಗಳನ್ನ ನಾವು ಐಡೆಂಟಿಫೈ ಮಾಡ್ಕೊಂಡಿದ್ದೀವಿ ಎಲ್ಲ ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ. ಸೊ ಅವ್ರಿಗೆ ಒಂದು ಭಾವನೆಗಳನ್ನ ಎಕ್ಸ್ಪ್ರೆಸ್ ಮಾಡಲಿಕ್ಕೆ, ಇನ್ನೊಂದು ಭಾಷೆಯನ್ನು ಕಲೀಲಿಕ್ಕೆ ಸಾಧನವಾಗಿ ಇದನ್ನು ನಾವು ಮಾಡ್ತಾ ಇದ್ದೇವೆ. ಇನ್ನು ಕೆಲವು ಕಡೆ ಎಕ್ಸಿಬಿಷನ್ಗಳು, ಫಿಲಾಟ್ಲಿ ಸ್ಟ್ಯಾಂಪ್ ಎಕ್ಸಿಬಿಷನ್ ಕಾರ್ಯಕ್ರಮಗಳನ್ನು ಆ ದಿನ ನಾವು ಹಮ್ಮಿಕೊತಾ ಇದ್ದೀವಿ. 12ನೇ ತಾರೀಕು ಫಿಲಾಟ್ಲಿ ಡೇ ಆಗಿ ಇದನ್ನು ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ.
1: ಇವತ್ತು ಅಂಚೆ ಕಚೇರಿ ಆರ್ಥಿಕ ಸೇವೆಗಳನ್ನು ನೀಡೋದ್ರಲ್ಲೂ ಕೂಡ ಬಹಳ ಮುಂಚೂಣಿಯಲ್ಲಿದೆ.
0: ಅದು ಮುಂದಿನ ದಿನಕ್ಕೆ
1: ಅದಕ್ಕೆ ಸಂಬಂಧಪಟ್ಟ ಚಟುವಟಿಕೆಯನ್ನು ಕೈಗೊಳ್ಳುತ್ತಾ
0: ಇದೆ ಇದೆ. ಈಗ 12 ಸೋಮವಾರ ಆಯಿತು, ಮಂಗಳವಾರ 13ನೇ ತಾರೀಕು. ಈಗ ನಾನು ನಿಮಗೆ ಯಾವುದೇ ಅಂಚೆ ಕಚೇರಿಯ ಗುರುತು ಮೇಲಾಪ ಮನಿ ಆರ್ಡರ್ ಅಂತ ಹೇಳಿದೆ ನಿಮಗೆ, ಇರುವ ಗ್ರಾಮೀಣ ಪ್ರದೇಶದಲ್ಲಿ. ಅದೇ ಗ್ರಾಮೀಣ ಪ್ರದೇಶದಲ್ಲಿ ನೀವು ಯಾರನ್ನಾದರೂ ಕೇಳಿದ್ರೆ ಅಂಚೆ ಕಚೇರಿ ಆರ್ ಡಿ ಅಂತ ಪದ ಬಳಸ್ತಾರೆ.
1: ಹೌದು,
0: ರೆಕರಿಂಗ್ ಡೆಪಾಸಿಟ್. ಅಂಚೆ ಕಚೇರಿ ಅಂತಂದ್ರೇ ಆರ್ ಡಿ ಅನ್ನೋ ಒಂದು
1: ಪದ,
0: ಅದಕ್ಕೆ ಇರತಕ್ಕಂಥ ಅರ್ಥ ಅದು, ರೆಕರಿಂಗ್ ಡೆಪಾಸಿಟ್. ಅದು ನಮ್ಮ ಉದ್ದೇಶ ಏನು ಅಂತಂದರೆ, ನಾವು ಯಾವುದೇ ಮಿಲಿಯನೇರ್ ಬಿಲಿಯನೇರ್ಗೆ ನಾವು ಇಲಾಖೆ ಓಪನ್ ಮಾಡಿ ಇಟ್ಕೊಂಡಿಲ್ಲ. ನಮ್ಮ ಉದ್ದೇಶ ಏನು ಅಂತಂದರೆ, ಪ್ರತಿ ಗ್ರಾಮಗಳಲ್ಲಿ ಭಾಳ ಕಷ್ಟಪಟ್ಟು ದುಡ್ದಿರ್ತಾರೆ, 500 ರೂಪಾಯಿ 100 ರೂಪಾಯಿ ಅವರು ದುಡ್ದಾಗ ಅದರಲ್ಲೊಂದು 10% 20% ಅವರು ಉಳಿತಾಯವನ್ನು ಕಲ್ತ್ಕೊಳ್ಳಿ ಅನ್ನೋ ಕಾರಣಕ್ಕೆ, ಮತ್ತು ಅವರ ಮುಂದಕ್ಕೆ ಅದು ಉಪಯೋಗ ಆಗಲಿ ಅನ್ನೋ ಕಾರಣಕ್ಕೆ ಈ ಸಣ್ಣ ಉಳಿತಾಯ ಯೋಜನೆಗಳು ನಮ್ಮ ಇಲಾಖೆಯಲ್ಲಿ ಬಹಳ ಪ್ರಸಿದ್ಧಿಯನ್ನು ಹೊಂದಿರತಕ್ಕಂಥದ್ದು. ಅದರಲ್ಲಿ ಆರ್ ಡಿ ಬಹಳ ಮುಖ್ಯವಾದದ್ದು.
1: ಮತ್ತು ಉಳಿತಾಯ ಖಾತೆ ಅಂತೂ ಇದ್ದೇ ಇರುತ್ತೆ.
0: ಇದ್ದೇ ಇರ್ತದೆ ನಮ್ಮಲ್ಲಿ, ಈ ಉಳಿತಾಯ ಖಾತೆ ಇದೆ, ರೆಕರಿಂಗ್ ಡೆಪಾಸಿಟ್ ಇದೆ, ಸ್ವಲ್ಪ ನಿಮ್ಮಲ್ಲಿ ಸ್ವಲ್ಪ ಹಣ ಇದೆ ಅಂತಂದರೆ ಟರ್ಮ್ ಡೆಪಾಸಿಟ್ ಇರ್ಬೋದು, ಈಕ್ವಲೆಂಟ್ ಟು ಫಿಕ್ಸ್ಡ್ ಡೆಪಾಸಿಟ್, 1 ವರ್ಷಕ್ಕಿಡ್ಬೋದು, 2 ವರ್ಷಕ್ಕಿಡ್ಬೋದು, 5 ವರ್ಷಕ್ಕಿಡ್ಬೋದು, ಫಿಕ್ಸ್ಡ್ ಡೆಪಾಸಿಟ್ಗಳಿರ್ಬೋದು. ಅವರ ಶಕ್ತ್ಯಾನುಸಾರ ಅವರಲ್ಲಿ ಒಂದು ಉಳಿತಾಯವನ್ನು ಕಲಿಸಲಿಕ್ಕೆ ಒಂದು ಆರ್ಥಿಕ ಶಿಸ್ತು ಮತ್ತು ಆರ್ಥಿಕ ಒಳಗೊಳ್ಳುವಿಕೆ. ಅದೇ ನಿಮಗೆ ಯಾಕೆ ಅಂತಂದರೆ, ನಾನು ನಮ್ಮ ನಂಬರ್ಸ್ ಹೇಳಿದೆ ನಿಮಗೆ, ದೇಶದಾದ್ಯಂತ 165,000 ಹೆಚ್ಚು ಪೋಸ್ಟ್ ಆಫೀಸ್ ಇದೆ. ಕರ್ನಾಟಕದಲ್ಲಿ 9,960 or 70 ಪೋಸ್ಟ್ ಆಫೀಸ್ಗಳಿದ್ದಾವೆ. ಕರ್ನಾಟಕದಲ್ಲಿ 6,000 ಗ್ರಾಮ ಪಂಚಾಯಿತಿಗಳಿದ್ದಾವೆ. ನನಗೆ ತಿಳಿದಿರೋ ಹಾಗೆ 6,000 ಗ್ರಾಮ ಪಂಚಾಯಿತಿಗಳು ಅಂದರೆ 6,000 ಗ್ರಾಮ ಪಂಚಾಯಿತಿಯನ್ನು ದಾಟಿ ಇನ್ನೂ 2,000 ಹೆಚ್ಚು ಅಂಚೆ ಕಚೇರಿಗಳು ನಮ್ಮ ಕರ್ನಾಟಕ ರಾಜ್ಯದಲ್ಲಿದ್ದಾವೆ. ಅದು ನಮ್ಮ ಇರತಕ್ಕಂಥ ವೈಡರ್ ರೀಚ್ ಮ್ಯಾಕ್ಸಿಮಮ್. ಅಂದರೆ ಪ್ರತಿ ನೀವು ಯಾವುದೇ ಹಳ್ಳಿಗೆ ಹೋದರೂ 2-3 ಹಳ್ಳಿಗಳಲ್ಲಿ ಒಂದು ಅಂಚೆ ಕಚೇರಿ ಅಂತೂ ಕಡ್ಡಾಯವಾಗಿರುತ್ತೆ.
1: ಕೆಲವು ಕಡೆ ಸಣ್ಣ ಹಳ್ಳಿಗಳಲ್ಲಿ ಉಪ ಅಂಚೆ ಕಚೇರಿಗಳು ಅಂತ ಕೂಡ ಕೇಳ್ತಾ ಇದ್ದೀನಿ.
0: ಅದನ್ನೇ ನಾನು, ನಮ್ಮಲ್ಲಿ ಅದನ್ನು ಬ್ರಾಂಚ್ ಪೋಸ್ಟ್ ಆಫೀಸ್ ಅಂತ ಕರೀತಾರೆ. ನಮ್ಮಲ್ಲಿ ಈ ಉಪ ಅಂಚೆ ಕಚೇರಿಗಳು ಹೇಳಿದ್ರಲ್ಲ, ಸುಮಾರು 8,000 ಉಪ ಅಂಚೆ ಕಚೇರಿಗಳಿದ್ದಾವೆ. ಬ್ರಾಂಚ್ ಪೋಸ್ಟ್ ಆಫೀಸ್ ಅಂತ ಕರಿತೀವಿ, ಅದು ಸುಮಾರು 8,000 ಇದ್ದಾವೆ. ಅಲ್ಲಿ ಮೇಜರ್ ಆಗಿ ನಾವೇನು ಮಾಡ್ತೀವಿ, ಅವ್ರ ಹತ್ರ ನಾವು ನೀವು ಇ ಕಾಮರ್ಸು ಪಾರ್ಸಲ್ಲು, ಅದಕ್ಕಿಂತ ಹೆಚ್ಚಾಗಿ ಅವರ ಒಂದು ಫೈನಾನ್ಷಿಯಲ್ ಇನ್ಕ್ಲೂಷನ್, ಆರ್ಥಿಕ ಒಳಗೊಳ್ಳುವಿಕೆಯಲ್ಲಿ ನಾವು ಬಹಳ ಸಕ್ರಿಯವಾಗಿ ಪಾಲ್ಗೊಳ್ತೀವಿ. ಎರಡನೇದು ಅವರಲ್ಲಿ ಜೀವ ವಿಮೆ, ನಮ್ಮಲ್ಲಿ ಇನ್ನೊಂದು ಪ್ರಾಡಕ್ಟ್ ಅದು, ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್ ಅಂತ ಕರಿತೀವಿ, ಅಥವಾ ರೂರಲ್ ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್ ಅಂತ ಕರಿತೀವಿ. ನಾನು ತಮ್ಮ ಮುಖಾಂತರ ಜನಸಾಮಾನ್ಯರಿಗೆ ಮನವಿ ಮಾಡಿಕೊಳ್ಳೋದೇನು ಅಂತಂದರೆ, ತಾವು ಯಾವಾಗಲಾದರೂ ಬಿಡುವಾದಾಗ ದಯಮಾಡಿ ಅಂಚೆ ಕಚೇರಿಗೆ ವಿಸಿಟ್ ಮಾಡಿ. ಇನ್ನೂ ಹೆಚ್ಚಿನ ಮಾಹಿತಿಗಳು ನಮ್ಮ ಪೋಸ್ಟ್ ಮಾಸ್ಟರ್ ಆಗಿರಲಿ, ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಆಗಿರಲಿ, ಅಲ್ಲಿ ಕೆಲಸ ಮಾಡತಕ್ಕಂಥ ಇನ್ಸ್ಪೆಕ್ಟರ್ಗಳಾಗಿರಲಿ, ನಾವು ಪ್ರತಿ 15 ದಿನಗಳಿಗೆ ಒಮ್ಮೆ ಡಾಕ್ ಚೌಪಾಲ್ ಅಂತ ಅಂದರೆ ಒಂಥರ ಮೇಳ ಮಾಡ್ತೀವಿ, ಆ ಸುತ್ತಮುತ್ತ ಗ್ರಾಮ ಪಂಚಾಯಿತಿ ಏರಿಯಾದಲ್ಲಿ ಮೇಳ ಮಾಡ್ತೀವಿ. ಇದರ ಸದುಪಯೋಗ ಪಡ್ಕೊಳ್ಳಿ ಅಂತ ನಿಮ್ಮ ಆಕಾಶವಾಣಿ ಮುಖಾಂತರ ಕರ್ನಾಟಕದ ಸಮಸ್ತ ನಾಗರಿಕರಿಗೆ ನಾನು ಕೇಳ್ಕೊತಾ ಇದ್ದೀನಿ.
1: ಮತ್ತೆ ಭಾರತ ಸರ್ಕಾರದ ಕೆಲವು ಯೋಜನೆಗಳನ್ನು ಕೂಡ ಅನುಷ್ಠಾನ ಮಾಡ್ತಾರೆ.
0: ಹೌದು ಹೌದು,
1: ನಮ್ಮದು ವಿಮೆ ಯೋಜನೆ ಆಗ್ಬೋದು,
0: ಹೌದು
1: ಉಳಿತಾಯ ಯೋಜನೆಗಳು.
0: ಹೌದು ಹೌದು, ಉಳಿತಾಯದಲ್ಲಿ ಒಂದು ಬೇಸಿಕ್ ಸೇವಿಂಗ್ಸ್ ಅಕೌಂಟು, ಆರ್ ಡಿ, ಟಿ ಡಿ, ಆಮೇಲೆ ಮಂತ್ಲಿ ಇನ್ಕಮ್ ಸ್ಕೀಮ್ ಅಂತ ಇರ್ತದೆ, ಆಮೇಲೆ ಈ ಪತ್ರಗಳು ಎಂಥದ್ದು, ಎನ್ ಎಸ್ ಸಿ ಮತ್ತೆ ಕಿಸಾನ್ ವಿಕಾಸ್ ಪತ್ರಗಳು ಅಂತ ಇರ್ತದೆ, 5 ವರ್ಷ ಇಟ್ಕೊಳ್ಳಿ ಅವ್ರಿಗೆ ಸ್ವಲ್ಪ ಸಫಿಷಿಯಂಟ್, ನನಗೆ ಈ ವರ್ಷ ಭತ್ತದ ಕೊಯ್ಲು ಸ್ವಲ್ಪ ಚೆನ್ನಾಗಿ ಬಂತು, ಕೈಯಲ್ಲಿ ಸ್ವಲ್ಪ ದುಡ್ಡು ಕಾಸು ಇದೆ ಅಂತಂದಾಗ, ಅನುಕೂಲವಾಗಿದ್ದೀನಿ ಅಂತಂದಾಗ, ಅವ ಬಂದಿರತಕ್ಕಂಥ 1 ಲಕ್ಷ 2 ಲಕ್ಷನ ಅವರು ಎನ್ ಎಸ್ ಸಿ ಮಾಡಿಸ್ಕೋಬೋದು, ಕೆ ವಿ ಪಿ ಮಾಡಿಸ್ಕೋಬೋದು, ಈಗ ನನಗೆ ಅಷ್ಟು ಅವಶ್ಯಕತೆ ಇಲ್ಲ, ಇನ್ನೊಂದು 5 ವರ್ಷ ಅದನ್ನು ನಾನು ಸೇಫಾಗಿ ಇಟ್ಟಿರ್ತೀನಿ ಅಂತ. ನಮ್ಮದು ಭಾರತ ಸರ್ಕಾರ ಇಲ್ಲಿ ಇದಕ್ಕೆ ಗ್ಯಾರಂಟಿ ಕೊಡ್ತದೆ. ಬ್ಯಾಂಕ್ಗೂ ನಮಗೂ ಇರತಕ್ಕಂಥ ವ್ಯತ್ಯಾಸ ಅದು, ಮೇಜರ್ ವ್ಯತ್ಯಾಸ ಅದು. ನಮ್ಮಲ್ಲಿ ಅದೇನಾದರೂ ಹೆಚ್ಚು ಕಮ್ಮಿ ಆಯಿತು ಅಂತಂದರೆ ಭಾರತ ಸರ್ಕಾರ ಅದನ್ನು ಬರೆಸ್ಕೊಡ್ತದೆ, ಅದನ್ನು ಬರೆಸ್ಕೊಡ್ತದೆ.
1: ಮತ್ತೆ ಜನಧನ್ ಖಾತೆಗಳನ್ನು ಕೂಡ ತೆಗಿಬೋದು.
0: ಜನಧನ್ ಖಾತೆಗಳು

0: ಬಹುಶಃ ಬೇರೆ ಫೈನಾನ್ಷಿಯಲ್ ಸಂಸ್ಥೆಗಳಿಗೆ ಹೋಲಿಸಿದ್ರೆ ಅಂಚೆ ಕಚೇರಿಯಲ್ಲಿ ಅತಿ ಹೆಚ್ಚು ಜನಧನ್ ಖಾತೆಗಳು ಇರತಕ್ಕಂಥದ್ದು. ಪ್ರಧಾನಮಂತ್ರಿ ಜೀವನ್ ಸುರಕ್ಷಾ ಯೋಜನಾ, ಆಮೇಲೆ ಇನ್ನೊಂದಿದೆ ಜೀವನ್ ಜ್ಯೋತಿ ಬೀಮಾ ಯೋಜನಾ,
1: ಮತ್ತೆ
0: ಅಟಲ್ ಪೆನ್ಷನ್ ಯೋಜನಾ, ಸುಕನ್ಯಾ ಸಮೃದ್ಧಿ ಯೋಜನಾ, ಸುಮಾರು. ನಾನು ಅದಕ್ಕೆ ತಮ್ಮ ಮುಖಾಂತರ ಮನವಿ ಮಾಡಿದ್ದು, ನಮ್ಮಲ್ಲಿ ಅಂಚೆ ಮೇಳ ನಡೆದಾಗ ಅಥವಾ ತಾವು ಬಿಡುವಿದ್ದಾಗ ದಯಮಾಡಿ ಅಂಚೆ ಕಚೇರಿ, ಯಾವುದಾದ್ರೂ ಅಂಚೆ ಕಚೇರಿ. ಈಗ ನಾವು ಟೆಕ್ನಾಲಜಿಯಲ್ಲಿ ಅಡ್ವಾನ್ಸ್ಮೆಂಟ್ ಹೊಂದಿದ್ದೇವೆ,
1: ಅಂದ್ರೆ ತಾಂತ್ರಿಕತೆ
0: ಖಂಡಿತವಾಗ್ಲೂ ತಾಂತ್ರಿಕತೆ ಅಳವಡಿಸ್ಕೊಳ್ಳಿಲ್ಲ ಅಂತಂದ್ರೆ ನಾವು ಕೂಡ ಅಳಿವಿನ ಅಂಚಿಗೆ ಬಂದ್ಬಿಡ್ತೀವಿ. ಇದು ನೀವು ಒಪ್ಪಲಿ ಒಪ್ಪದೇ ಇರಲಿ, ಇದು ಇರತಕ್ಕಂಥ ಒಂದು ನಿಯಮ. 13ನೇ ತಾರೀಕು ನಿಮಗೆ ನಾವೇನು ಮಾಡ್ತಾ ಇದ್ದೀವಿ, ಆರ್ಥಿಕ ಒಳಗೊಳ್ಳುವಿಕೆ ದಿನ ಅಂತ ಮಾಡ್ತಾ ಇದ್ದೀವಿ. ನಾನು ಕಳೆದ ವರ್ಷ BRLs ವಿಸಿಟ್ ಮಾಡಿದ್ದೆ,
1: ಬಿಳಿಗಿರಿರಂಗನ
0: ಬೆಟ್ಟ. ಅಲ್ಲಿ ಇನ್ನೊಂದು ಕೇರ್ ಗುಡಿ ಅಂತ ಅಲ್ಲೊಂದು ಜಾಗ. ಅಂದರೆ ನೀವು ಸಣ್ಣ ಉದಾಹರಣೆ ಹೇಳ್ತೇನೆ, ನಾನು ನೋಡ್ರ ಉದಾಹರಣೆ ಹೇಳ್ತಾ ಇದ್ದೀನಿ. BRLs ಹೋದಾಗ ಅದು ಕಾಡು ಒಳಗಡೆ ಇರತಕ್ಕಂಥ ಸುಮಾರು ಪೋಡಿಗಳು, 100-150 ಪೋಡಿಗಳು ಇರತಕ್ಕಂಥ ಜಾಗ. ಹಾಗಿದ್ದರೆ ಅವ್ರಿಗೆ ಸರ್ಕಾರದ ಯಾವುದೇ ಸಂಸ್ಥೆ ಸೌಲಭ್ಯಗಳು ದೊರಕೋದು ಬಾಡುವ, ಅವ್ರಿಗೆ ದೊರಕಬೇಕು ಅನ್ನೋ ಕಾರಣಕ್ಕೆ ನಾವಲ್ಲೊಂದು ಅಂಚೆ ಕಚೇರಿ ಓಪನ್ ಮಾಡಿಟ್ಕೊಂಡಿರ್ತೀವಿ. ಕೇಂದ್ರ ಸರ್ಕಾರದ, ರಾಜ್ಯ ಸರ್ಕಾರದ ವಿವಿಧ ಸೌಲಭ್ಯಗಳು ಅವ್ರಿಗೂ ಕೂಡ ಸಿಗಲಿ, ಮತ್ತು ಅವರೂ ಕೂಡ ಅದರ ಭಾಗಿಯಾಗಲಿ ಅನ್ನೋ ಕಾರಣಕ್ಕೆ ಅಂಥ ಕಡೆ ಕೂಡ ನಾವು, ಅಲ್ಲಿ ನಾವು ಬಿಸ್ನೆಸ್ ನೋಡೋದಿಲ್ಲ, ಅಲ್ಲಿ ನಾವು ಬಿಸ್ನೆಸ್ ನೋಡ್ಲಿಕ್ಕೆ ಹೋಗೋದಿಲ್ಲ. ಅಲ್ಲಿ ಏನು ಅಂತಂದರೆ, ಅಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಒಂದು ಸಣ್ಣ ಅಕೌಂಟ್ ಅಥವಾ ಒಂದು ಇನ್ಶೂರೆನ್ಸ್ ಆದರೂ ಇರಲಿ ಅನ್ನೋ ಒಂದು ಕಾರಣಕ್ಕೆ ಅಂಥ ಒಂದು ದುರ್ಗಮ ಸ್ಥಳಗಳಲ್ಲೂ ಕೂಡ ನಮ್ಮ ಆಫೀಸನ್ನು ಓಪನ್ ಮಾಡ್ಕೊಂಡಿದ್ವಿ. ನಾನು ಕೊಟ್ಟದ್ದು ಒಂದು ಉದಾಹರಣೆ ಮಾತ್ರ. ಆ ಥರ ನೀವು ಪ್ರತಿ ಜಿಲ್ಲೆ, ಈಗ ಪುತ್ತೂರು, ಸುಳ್ಯ ಅಂತ ಕಡೆ ನಮ್ಮ ಮಲ್ಲೈಕುಡಿ ಸಮುದಾಯ ಇರ್ತದೆ. ನಾವು ಸುಮ್ಮನೆ ಉದಾಹರಣೆಗಳು ಹೇಳ್ತಾ ಇದ್ದೀವಿ. ಪ್ರತಿಯೊಂದು ಜಿಲ್ಲೆಯಲ್ಲಿ ನೋಡಿದ್ರೂ ಕೂಡ ಅವಕಾಶ ವಂಚಿತ ಜಾಗಗಳಿದ್ದಾವೆ, ಅವಕಾಶ ವಂಚಿತ ಸಮುದಾಯಗಳಿದ್ದಾವೆ. ಅವರೆಲ್ಲರನ್ನೂ ಒಳಗೊಳ್ಳುವಿಕೆಗೆ ನಮ್ಮ ಇಲಾಖೆ ರೀಚು, ಮತ್ತು ಈ ಒಂದು ಎಲ್ಲರನ್ನೂ ಒಳಗೊಳ್ಳುವ ಒಂದು ಶಕ್ತಿ ಇರೋದು ನಮ್ಮ,
1: ಅಂದರೆ ಭಾರತ ಸರ್ಕಾರದ ಒಂದು ಆರ್ಥಿಕ ಸೇರ್ಪಡೆಯ ಉದ್ದೇಶವನ್ನು ಅಂಚೆ ಕಚೇರಿಗಳು ಈಡೇರಿಸುತ್ತವೆ.
0: ನಮ್ಮ ಮುಖ್ಯ ಧ್ಯೇಯನೇ ಅದು, ನಮ್ಮ ಮುಖ್ಯ ಧ್ಯೇಯ
1: ಎಲ್ಲರನ್ನು ಈ ಒಂದು ಆರ್ಥಿಕ ಸೇರ್ಪಡೆಗೆ ಒಳಗೊಳ್ಳಬೇಕು.
0: ಹೌದು ಹೌದು, ಅಂಚೆ ಕಚೇರಿ ಒಂದು ಸೋಷಿಯಲ್ ಇನ್ಫ್ರಾಸ್ಟ್ರಕ್ಚರ್ ಅನ್ನೋ ಪದನ ನಾನು ಬಳಸಲಿಕ್ಕೆ ಇಷ್ಟಪಡ್ತೇನೆ.
1: ಸಾಮಾಜಿಕ ಮೂಲ ಸೌಕರ್ಯ,
0: ಮೂಲ ಸೌಕರ್ಯ ಅಂದ ಪ್ರತಿಯೊಂದು ಹಳ್ಳಿಯಲ್ಲಿ ಅಂಚೆ ಕಚೇರಿಯನ್ನು ಒಂದು ಸೋಷಿಯಲ್ ಇನ್ಫ್ರಾಸ್ಟ್ರಕ್ಚರ್ ಆಗಿ. ಮತ್ತೆ ಮಾನ್ಯ ಪ್ರಧಾನ ಮಂತ್ರಿಗಳು 2015 ಅವರು ಅಧಿಕಾರ ವಹಿಸಿಕೊಂಡಂಥ ನೆಕ್ಸ್ಟ್ ವರ್ಷದಲ್ಲಿ ಒಂದು ಸ್ಟೇಟ್ಮೆಂಟ್ ಹೇಳ್ತಾರೆ, ಅಂಚೆ ಕಚೇರಿ ಒಂದು ಜನಸಮುದಾಯವನ್ನು ಆರ್ಥಿಕವಾಗಿ ಮೇಲೆತ್ತುವಂಥ ಸಾಧನ ಆಗಬೇಕು ಅಂತ ಹೇಳ್ತಾರೆ. 2015 ಮೊನ್ನೆ ಪ್ರಧಾನ ಮಂತ್ರಿಗಳು ಈ ಪದ ಹೇಳ್ತಾರೆ. ಅಂದರೆ ಈಗ ಸಣ್ಣ, ಈಗ ಚನ್ನಪಟ್ಟಣದಲ್ಲಿ ಗುಡಿ ಕೈಗಾರಿಕೆಗಳಿರ್ಬೋದು ಅಥವಾ ಸಣ್ಣ, ಅವ್ರಿಗೆ ಈಗ ಅವರು ಬೇರೆ ದೇಶಗಳಿಗೆ ಕಳಿಸ್ಬೋದು, ಇಂಟರ್ನ್ಯಾಷನಲ್ ಎಕ್ಸ್ಪೋರ್ಟ್
1: ವಸ್ತುಗಳ ರವಾನೆಯಲ್ಲಿ
0: ಖಂಡಿತವಾಗಿ ಒಂದು, ಅಂದರೆ ಅಂಚೆ ಕಚೇರಿ ಒಂದು ಎಕನಾಮಿಕ್ ಆಕ್ಟಿವಿಟಿಯ ಹಬ್ ಆಗಿ ಕಾಣ್ತದೆ, ಒಂದು ಎಕನಾಮಿಕ್ ಆಕ್ಟಿವಿಟಿ ಸೆಂಟರ್ ತರ.
1: ಈಗ ನಾನು ನಮ್ಮ ಹಳ್ಳಿಗೆ ಹೋದಾಗ ನೋಡಿದ್ದೀನಿ, ಈಗ ಪ್ರಧಾನ ಮಂತ್ರಿ ವಿಶ್ವಕರ್ಮ ಯೋಜನೆಯಲ್ಲಿ
0: ಖಂಡಿತ
1: ಕೆಲವು ಕಿಟ್ಗಳು ಬರ್ತವೆ.
0: ಹೌದು,
1: ಅವೆಲ್ಲ ಅಂಚೆ ಕಚೇರಿ ಮೂಲಕ
0: ನೀವು
1: ವಿತರಣೆ ಆಗ್ತವೆ.
0: ನೀವು ಥ್ಯಾಂಕ್ಸ್ ಫಾರ್ ರಿಮೈಂಡಿಂಗ್ ದಟ್. ಅಲ್ಲಿ ನೀವು ನೋಡ್ಬೇಕದು ಒಂದೊಂದು 50 kg 70 kg ಇರ್ತದೆ.
1: ಹೌದು,
0: ಮೊನ್ನೆ ಪ್ರಧಾನ ಮಂತ್ರಿಗಳ PMV ಕಿಟ್, ಅದನ್ನ ನಮ್ಮ ಅಂಚೆ ಸಿಬ್ಬಂದಿಗಳು ಯಾವುದೇ ತಕರಾರಿಲ್ಲದೆ ಅವರ ಮನೆ ಬಾಗಿಲಿಗೆ ಹೋಗಿ ತಲುಪಿಸ್ತಕ್ಕಂಥ ಒಂದು ಜಾಬ್ ಅನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಊರುಗಳ ಕಡೆ ಅಂಚೆ, ಅವರು ಪೋಸ್ಟ್ಮನ್ ಆಗಿರ್ಬೋದು, ಪೋಸ್ಟ್ಮನ್ ಆಗಿರ್ಬೋದು, ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಆಗಿರ್ಬೋದು, ಯಾವುದೇ ಅಂಚೆ ನೌಕರ ಅಂತಂದಾಗ ಅವ್ರಿಗೆ ಅದೇ ಒಂದು ಮಹತ್ವ ಮತ್ತು ಗೌರವ ಪ್ರತಿಯೊಂದು ಹಳ್ಳಿಗಳಲ್ಲೂ ಇರ್ತದೆ. ಅದು ನಮ್ಮ ಹೆಮ್ಮೆ ಕೂಡ.
1: ಇದು ಸಂಶೋಧನೆಯಲ್ಲೂ ಕೂಡ ತೊಡಕೊಂಡಿದೆ.
0: ಖಂಡಿತ, 13ನೇ ತಾರೀಕು ನಾವು ಫೈನಾನ್ಷಿಯಲ್ ಇನ್ಕ್ಲೂಷನ್ ಡೇ ಮಾಡಿ ಗ್ರಾಹಕರ ಸೇವೆಯನ್ನು ಮಾಡ್ತಾ ಇದ್ವಿ. ಆಮೇಲೆ ಈ ಗ್ರಾಹಕರ ಸೇವೆ ಅಂತ ಬಂದಾಗ ನಮ್ಮಲ್ಲಿ ಒಂದು ಸಣ್ಣ ಉದಾಹರಣೆ, ನಮ್ಮ ರಾಜ್ಯದ ವಿವಿಧ ಇಲಾಖೆಗಳ ಜೊತೆ ನಾವು ಒಪ್ಪಂದ ಮಾಡ್ಕೊಂಡಿರ್ತೀವಿ, ಕೇಂದ್ರ ಸರ್ಕಾರದ ವಿವಿಧ ಇಲಾಖೆಗಳ ಜೊತೆ ಒಪ್ಪಂದ ಮಾಡಿಕೊಂಡು ಅವರ ಲಾಜಿಸ್ಟಿಕ್ಸ್ ಕೆಲಸವನ್ನು ನಾವು ಮಾಡಿಕೊಡ್ತೀವಿ. ಸಣ್ಣ ಉದಾಹರಣೆ ಹೇಳೋದಿದ್ರೆ, ಮೊನ್ನೆ ಎಲ್ಲ ನೀಟ್ ಎಕ್ಸಾಮ್ ನಡೀತು, ಆ ನೀಟ್ ಎಕ್ಸಾಮಿನ ಲಾಜಿಸ್ಟಿಕ್ ಸಪೋರ್ಟು ನಾವು ಮಾಡಿರ್ತೀವಿ. ಅದೇ ರೀತಿ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟು ಯಾವುದಾದ್ರೂ ಒಂದು ಸ್ಯಾಂಪಲ್ನ ಬೆಂಗಳೂರಿಂದ ಮಂಗಳೂರಿಗೆ ಕಳಿಸ್ಬೇಕು ಅಂತಂದಾಗ ನಾವು ಅವ್ರಿಗೆ ಲಾಜಿಸ್ಟಿಕ್ ಪಾರ್ಟ್ನರ್ ಆಗಿ ಕೆಲಸ ಮಾಡಿರ್ತೀವಿ. ವಿವಿಧ ನಮ್ಮ UPSC ಎಕ್ಸಾಮ್ ಇರ್ಬೋದು, KPSC ಎಕ್ಸಾಮ್ ಇರ್ಬೋದು, ವಿವಿಧ ಸಂಸ್ಥೆಗಳ ಜೊತೆ, ಇವು ಸಣ್ಣ ಉದಾಹರಣೆ, 10th ಬೋರ್ಡ್ ಇರ್ಬೋದು, 12th ಬೋರ್ಡ್ ಇರ್ಬೋದು, ಸಣ್ಣ ಉದಾಹರಣೆ. ಅದೇ ರೀತಿ ನಾವು ಪ್ರೈವೇಟ್ ಪ್ಲೇಯರ್ಸ್ಗಳು, ಬಿಗ್ ಪ್ರೈವೇಟ್ ಪ್ಲೇಯರ್ಸ್ಗಳ ಜೊತೆನೂ ನಾವು ವ್ಯಾವಹಾರಿಕ ಒಪ್ಪಂದ ಮಾಡಿಕೊಂಡಿರ್ತೀವಿ, ಅವರ ಲಾಜಿಸ್ಟಿಕ್ ಪಾರ್ಟ್ನರ್ ಆಗೂ ಕೆಲಸ ಮಾಡಿ.

0: ಸ್ಪರ್ಧೆನೂ ಮಾಡ್ತೀವಿ. ಅದೇ ರೀತಿ ಬಹಳ ಎರಡು ಸೇವೆಗಳನ್ನ ನಾನು ಇಲ್ಲಿ ಇಂಪಾರ್ಟೆಂಟ್ ಆಗಿ ಹೇಳಲಿಕ್ಕೆ ಬಯಸ್ತೇನೆ. ಮೊದಲನೇದು ಆಧಾರ್. ಆಧಾರ್ ಈಗ ತಮಗೆ ಗೊತ್ತಿರೋ ಹಾಗೆ ಪ್ರತಿಯೊಬ್ಬರಿಗೂ ಅದು ಒಂದು ಆಧಾರವಾಗಿದೆ. ಬಹಳ ಚೆನ್ನಾಗಿ ಹೇಳಿದ್ರೆ ಆಧಾರ್ ಎಲ್ರಿಗೂ ಒಂದು ಆಧಾರ ಆಗಿದೆ.
1: ಈಗ
0: ಆಧಾರ್ ಮಾಡಿಸ್ಬೇಕು ಅಂತ ಅವರು ಎಲ್ಲಾ ಕಡೆ ಹೋಗೋದು. ನಾನು ಅದಕ್ಕೆ ಹೇಳಿದ್ದು ಪೋಸ್ಟ್ ಆಫೀಸ್ ಅಂತಂದ್ರೆ ಅಂಚೆ ಕಚೇರಿ ಅಂದ್ರೆ ಒಂದು ಸೋಷಿಯಲ್ ಇನ್ಫ್ರಾಸ್ಟ್ರಕ್ಚರ್. ಜಸ್ಟ್ ನಿಮ್ಗೊಂದು ಆಧಾರಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ ತಪ್ಪಾಗಿದೆ, ಹೆಸರಲ್ಲಿ ಸ್ಪೆಲ್ಲಿಂಗ್ ತಪ್ಪಾಗಿದೆ, ಏನೋ ಮಾಡಿಫಿಕೇಶನ್ ಮಾಡಬೇಕು, ಇಲ್ಲ ಹೊಸ ಆಧಾರ್ ಮಾಡಿಸ್ಬೇಕು, ದಯಮಾಡಿ ನಿಮ್ಮ ಹತ್ತಿರದ ಪೋಸ್ಟ್ ಆಫೀಸ್ಗೆ ಭೇಟಿ ನೀಡಿ. ಅಲ್ಲಿರ್ತಕ್ಕಂಥ ನಮ್ಮ ಸಹೋದ್ಯೋಗಿಗಳು ನಿಮಗೆ ಅದನ್ನು ಅನುಕೂಲ ಮಾಡಿಕೊಡ್ತಾರೆ. ಪ್ರತಿದಿನ 30-40 ಜನ ನಾವು ಒಂದು ಕೌಂಟರ್ ಓಪನ್ ಮಾಡಿದ್ರೆ, ಅಲ್ಲಿ ಜಾಸ್ತಿ ಜನ 100-200 ಜನ ಬಂದರೆ 2-3 ಕೌಂಟರ್ ಓಪನ್ ಮಾಡಿ ನಾವು ಕರ್ನಾಟಕ ರಾಜ್ಯದ ಉದ್ದಗಲಕ್ಕೂ ಸುಮಾರು 1,000-1,100 ಅಂಚೆ ಕಚೇರಿಗಳಲ್ಲಿ ಆಧಾರ್ ಅಪ್ಡೇಷನ್ನು, ಆಧಾರ್ ನೋಂದಣಿ, ತಿದ್ದುಪಡಿ ಈ ಸೇವೆಗಳನ್ನ ಒದಗಿಸ್ತಾ ಇದ್ದೀವಿ. ಇದರ ಜೊತೆಗೆ ನಮ್ಮಲ್ಲಿ ಒಂದು ಬ್ಯಾಂಕು ಕೂಡ ಇದೆ, ಅದು ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಅಂತ. 2018 ಮಾನ್ಯ ಪ್ರಧಾನಮಂತ್ರಿಗಳ ಆಶಯದ ಮೇರೆಗೆ IPPB ಅಂತ, ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಅಂತ. ಅದನ್ನು ಯಾಕೆ ತಗೊಂಡೆ ಅಂತಂದ್ರೆ, ಅದರಲ್ಲಿ ಸ್ವಲ್ಪ ಟೆಕ್ನಾಲಜಿ ಹ್ಯಾಂಡ್ ಹೆಲ್ಡ್ ಡಿವೈಸ್ ಅಲ್ಲಿ ಅವರು ನಮ್ಮದೇ ಆದಂತಹ ಒಬ್ರು ಗ್ರಾಮೀಣ ಅಂಚೆ ಕರ್ಮಿ ಪೋಸ್ಟ್ಮನ್ನು ನೀವು ಅಂಚೆ ಕಚೇರಿಗೆ ಬರೋ ಅವಶ್ಯಕತೆನೇ ಇಲ್ಲ. ನಿಮ್ಮಲ್ಲಿ ಅಕೌಂಟ್ ಇದೆ, ಅಕೌಂಟಲ್ಲಿ ನೀವೊಂದು 10,000-20,000 ದುಡ್ಡು ಇಟ್ಕೊಂಡಿದ್ದೀರಿ, ಅವ್ರಿಗೇನೋ ರಿಕ್ವೈರ್ಮೆಂಟ್ ಇತ್ತು, ನಮ್ಮ ಪೋಸ್ಟ್ಮನ್ನು ಅಲ್ಲಿ ಲೆಟರ್ ಡೆಲಿವರಿಗೂ ಇನ್ನೊಂದಕ್ಕೂ ಹೋದಾಗ ನೀವು ಜಸ್ಟ್ ನಿಮ್ಮ ಫೋನ್ ನಂಬರು ಮತ್ತು OTP ಮೇಲೆ ಅವರ ಒಂದು ಥಂಬ್ ಇಂಪ್ರೆಷನ್ ಅನ್ನು, ಆಧಾರ್ ಥಂಬ್ ಇಂಪ್ರೆಷನ್ ಲಿಂಕ್ ಆಗಿರ್ತದೆ, ಅದ್ರ ಮುಖಾಂತರ ನೀವು ಹಣವನ್ನು ವಿತ್ಡ್ರಾಯಲ್ ಮಾಡ್ಕೋಬಹುದು. ವಿವಿಧ ಸೇವೆಗಳನ್ನ IPPB ಮುಖಾಂತರ ನಾವು ಪಡ್ಕೋಬಹುದು. ಆಧಾರ್ ಅಪ್ಡೇಷನ್ ಕೂಡ IPPB ಮುಖಾಂತರ ಮಾಡ್ಕೋಬಹುದು. ಈ 1,100 ಪೋಸ್ಟ್ ಆಫೀಸ್ ಅಂತ ಹೇಳಿದ್ನಲ್ಲ, ಅದರ ಜೊತೆಗೆ ಈ IPPB ಸಾಧನದ ಮುಖಾಂತರ ನಾವು ಆಧಾರ್ ಅಪ್ಡೇಷನ್ ಕೂಡ ಮಾಡ್ಕೋಬಹುದು, ಗ್ರಾಮೀಣ ಮಟ್ಟದಲ್ಲಿ ಮಾಡ್ಕೋಬಹುದು. ಈಗ ಕರ್ನಾಟಕ ರಾಜ್ಯದಲ್ಲಿ ರಾಜ್ಯ ಸರ್ಕಾರ ಸುಮಾರು ಜನಪ್ರಿಯ ಸ್ಕೀಮ್ಗಳನ್ನ ಜಾರಿಗೆ ತಂದಿದೆ.
1: ಹೌದೌದು,
0: ಅದರಲ್ಲಿ ಕೆಲವು eKYCಗಳನ್ನ ಕಡ್ಡಾಯ ಮಾಡಿದ್ದಾರೆ. ಸೊ ಹಾಗಾಗಿ ನನ್ನ ಆಧಾರ್ನ ನಿರ್ದೇಶಕ ಸ್ನೇಹಿತರು ಬೆಳಿಗ್ಗೆ ಫೋನ್ ಮಾಡಿ, ಸರ್ ಈ ರೀತಿ ಇದೆ ಒಂದು ನೋಡಿ,
1: ವಿಶೇಷವಾಗಿ ಗೃಹಲಕ್ಷ್ಮಿ ಯೋಜನೆ.
0: ಹಾಗಾಗಿ ಈಗ ಆಧಾರ್ ದಯಮಾಡಿ ತಮ್ಮ ಹತ್ತಿರದ ಅಂಚೆ ಕಚೇರಿಗೆ ಭೇಟಿ ನೀಡಿ, ಅಲ್ಲಿರ್ತಕ್ಕಂಥ ನನ್ನ ಸಹೋದ್ಯೋಗಿಗಳು ಆ ವಿಷಯದಲ್ಲಿ ತಮಗೆ ಜಾಸ್ತಿ ವಿಳಂಬ ಮಾಡದೆ ಅದನ್ನು ಮಾಡಿಕೊಡ್ತಾರೆ ಅಂತ ಈ ಮೂಲಕ ಮನವಿ ಮಾಡ್ತೇನೆ.
1: ಮತ್ತೆ ಯಾವ ರೀತಿ ಒಂದು ಈ ಸಪ್ತಾಹವನ್ನು ಸಮಾಪ್ತಿ ಮಾಡಬೇಕು ಅಂದ್ಕೊಂಡು,
0: ನಾವು ವಾಕಥಾನ್ ಮುಖಾಂತರ ನಾವು ಸಮಾಪ್ತಿ ಮಾಡೋಣ ಅಂತ ಅನ್ಕೊಂಡಿದ್ದೀವಿ. ಬೆಂಗಳೂರಲ್ಲಿ ನಮ್ಮ ಕೇಂದ್ರ ಕಚೇರಿ ಒಂದು ಹೆರಿಟೇಜ್ ಬಿಲ್ಡಿಂಗ್, ಅದನ್ನು ಸಿಂಬಲ್ ಆಗಿ ಇಟ್ಕೊಂಡು ನಾವು ವಿಧಾನಸೌಧ, ಕೇಂದ್ರ ಕಚೇರಿ ಮತ್ತು ಇನ್ನೊಂದು 2-3 ನಮ್ಮದೇ ಇರತಕ್ಕಂಥ ಒಂದು ಹೆರಿಟೇಜ್ ವಾಕಥಾನ್ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಅದರ ಮುಖಾಂತರ ಜನಸಾಮಾನ್ಯರಲ್ಲಿ ನಮ್ಮ ಇಲಾಖೆ ಬಗ್ಗೆ ಆಸಕ್ತಿ ಮತ್ತು
1: ಮೂಡಿಸುವಂಥ
0: ಕೆಲಸವನ್ನು ಮಾಡ್ತಾ ಇದ್ದೀವಿ. ವಿವಿಧ ಜಿಲ್ಲಾ ಕೇಂದ್ರಗಳಲ್ಲಿ ಅವರು ಕೂಡ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಹಾಕೊಂಡಿರ್ತಾರೆ. ಇದು ಇಂಡಿಕೇಟಿವ್ ಲೈನ್ ಅಷ್ಟೇ, 9-15 ಈ ಕಾರ್ಯಕ್ರಮಗಳು ಮಾಡಿ ಅಂತ ಇದಕ್ಕೆ ಸೇರಿಸಿ ಅಲ್ಲಿಗೆ ಬೇಕಾಗಿರತಕ್ಕಂಥ ಸ್ವಚ್ಛತಾ ಡ್ರೈವ್ ನಡೀತಾ ಇದೆ. October 2-31 ತನಕ ನಾವು ಮಂಗಳೂರಲ್ಲಿ ಸುಮಾರು ಒಂದು 7 ಮಂಗಳೂರು ಮತ್ತು ಉದ್ದಗಲಕ್ಕೂ 7-8 ಬೀಚ್ಗಳನ್ನ ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿ
1: ಸ್ವಚ್ಛತೆ
0: ಕಾರ್ಯಕ್ರಮ ಅಲ್ಲಿರ್ತಕ್ಕಂಥ ಜನಸಾಮಾನ್ಯರ ಜೊತೆ ಸೇರಿಕೊಂಡು ಅದನ್ನು ಮಾಡ್ತಾ ಇದ್ವಿ. ಅದೇ ರೀತಿ ಅದನ್ನು ನಾವು ಜಿಲ್ಲಾಡಳಿತಕ್ಕೆ ಬಿಟ್ಟಿದ್ದೇವೆ, ಅಲ್ಲಿ ಇರ್ತಕ್ಕಂಥ ಬೇರೆ ಕಾರ್ಯಕ್ರಮಗಳನ್ನ ಅವರು ಹಾಕ್ಕೊಂಡು ಮಾಡ್ಬೋದು.
1: ಒಟ್ಟಾರೆ ಈ ಒಂದು ಅಂಚೆ ಸಪ್ತಾಹದ ಸಂದರ್ಭದಲ್ಲಿ ಸಂದೇಶ್ ಮಹದೇವಪ್ಪ ಅವರೇ, ನಮ್ಮ ಕೇಳುಗರಿಗೆ ಏನು ಸಂದೇಶ ಕೊಡೋದಕ್ಕೆ ಬಯಸ್ತೀರಿ?
0: ಅಂಚೆ ಕಚೇರಿ ಒಂದು, ನಾನು ಮೊದಲೇ ಹೇಳಿದೆ, ಒಂದಲ್ಲ ಒಂದು ಕಾರಣಕ್ಕೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ತಾವು ಅಲ್ಲಿ ಇರ್ತಕ್ಕಂಥ ಸೇವೆ ಸೌಲಭ್ಯಗಳನ್ನ ಪಡ್ಕೊಂಡಿರ್ತೀರಿ. ಅಂಚೆ ಚೀಟಿ ಆಗಿರ್ಬೋದು, ಸ್ಪೀಡ್ ಪೋಸ್ಟ್ ಆಗಿರ್ಬೋದು, RD ಆಗಿರ್ಬೋದು, ಮನಿ ಆರ್ಡರ್ ಆಗಿರ್ಬೋದು, ಒಂದು ದೇವ್ರ ಪ್ರಸಾದ ಆಗಿರ್ಬೋದು, ಒಂದು ಅಪಾಯಿಂಟ್ಮೆಂಟ್ ಲೆಟರ್ ಆಗಿರೋದಾಗಿರ್ಬೋದು, ಮೊದಲು ಹಳ್ಳಿಗಳಲ್ಲಿ ಯಾರಾದರೂ ಒಳ್ಳೆಯದು ಕೆಟ್ಟದಾದ ವಿಷಯಕ್ಕಾದರೂ ಅಂಚೆ ಕಚೇರಿಯ ಉಪಯೋಗವನ್ನು ಪ್ರತಿಯೊಬ್ಬರು ಪಡ್ಕೊಂಡಿರ್ತೀರಿ. ಈಗ ಪತ್ರ ಬರಿತಾ ಇರತಕ್ಕಂಥ ಅವರ ಸಂಖ್ಯೆ ಕಡಿಮೆ, ಆದರೆ ಈ ಬಿಸ್ನೆಸ್ ಕರೆಸ್ಪಾಂಡೆನ್ಸ್ಗಳ ಸಂಖ್ಯೆ ಹಾಗೇ ಇದೆ. ಇ ಕಾಮರ್ಸ್ ಇನ್ಕ್ರೀಸ್ ಆಗಿದೆ, ಪಾರ್ಸೆಲ್ಗಳಲ್ಲಿ ಇನ್ಕ್ರೀಸ್ ಆಗಿದೆ. ಜನಸಾಮಾನ್ಯರನ್ನ ಮುಟ್ಟೋ ನಿಟ್ಟಿನಲ್ಲಿ ನಾವು ಕೂಡ ಪರಿವರ್ತನೆಯನ್ನು ಮಾಡ್ಕೋತಾ ಇದ್ದೀವಿ, ಟೆಕ್ನಾಲಜಿಯಲ್ಲಿ ಬದಲಾವಣೆಯನ್ನು ಮಾಡ್ಕೋತಾ ಇದ್ದೀವಿ. ನಮ್ಮ ಬಿಲ್ಡಿಂಗ್ಗಳಲ್ಲಿ ಮಾನ್ಯ ನಮ್ಮ ಕೇಂದ್ರ ಮಂತ್ರಿಗಳಾದ ಶ್ರೀಯುತ ಸಿಂಧ್ಯಾರವರ ವಿಷನ್ ಮೇರೆಗೆ
1: ಜ್ಯೋತಿರಾದಿತ್ಯ
0: ಸಿಂಧ್ಯಾರವರು ನಮ್ಮ ಮಾನ್ಯ ಮಂತ್ರಿಗಳು, ಅವರ ವಿಷನ್ ಮೇರೆಗೆ ಕೆಲವು ಆಯ್ದ ಪೋಸ್ಟ್ ಆಫೀಸ್

0: ಗಳನ್ನ ನಾವು ಜೆನ್ ಜಿ ಪೋಸ್ಟ್ ಆಫೀಸ್ ಅಂತ ಗುರುತಿಸಿ ಅಲ್ಲಿ ಇರ್ತಕ್ಕಂಥ ಆಂಬಿಯನ್ಸ್ ಅನ್ನ ಬದಲಾವಣೆ ಮಾಡ್ತ ಅಂದ್ರೆ ಅದರ ಉದ್ದೇಶ ನಾನು ಅದನ್ನ ಸಮಾಪ್ತಿಗೆ ಬಳಸ್ಕೊತೀನಿ. ಈಗ ಇರ್ತಕ್ಕಂಥ ಹೊಸ ತಲೆಮಾರಿನ ಜನರು ಕೂಡ ಪೋಸ್ಟ್ ಆಫೀಸ್ನತ್ತ ಆಕರ್ಷಿತರಾಗಬೇಕು ಅನ್ನೋ ಉದ್ದೇಶದಿಂದ ಅದರ ಮೇಲ್ಮೈ ಲಕ್ಷಣಗಳು ಒಳಗಡೆ ಇರತಕ್ಕಂಥ ಒಂದು ವಾತಾವರಣವನ್ನು ಬದಲಾಯಿಸಿ ಅವ್ರಿಗೆ ನಮ್ಮಲ್ಲಿ ಇರತಕ್ಕಂಥ ಸೇವೆಗಳನ್ನ ಅವ್ರಿಗೆ ಕೊಡಲಿಕ್ಕೆ ಮತ್ತು ಹಂಚಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ನಾನು ತಮ್ಮ ಮೂಲಕ ನಮ್ಮ ಇಲಾಖೆ ಕಾಲಾನುಕ್ರಮೇಣ ಟೆಕ್ನಾಲಜಿಕಲಿ ಇನ್ಫ್ರಾಸ್ಟ್ರಕ್ಚರ್ ವೈಸು ಮಾರ್ಪಾಡುಗಳನ್ನ ಮಾಡ್ಕೋತಾ ಇದೆ, ಜನಸಾಮಾನ್ಯರಿಗೆ ಬೇಕಾಗಿರ್ತಕ್ಕಂಥ ಸೇವೆಗಳನ್ನ ಸಲ್ಲಿಸ್ತಾ ಇದೆ. ದಯಮಾಡಿ ತಾವು ನಮ್ಮ ಫೈನಾನ್ಷಿಯಲ್ ಇನ್ಕ್ಲೂಷನ್ನ ಭಾಗಿಯಾಗ್ಬೋದು, ಇನ್ಶೂರೆನ್ಸಲ್ಲಿ ಭಾಗಿಯಾಗ್ಬೋದು, ಅಥವಾ ತಾವು ಯಾರಾದರೂ ಸಣ್ಣ ಬಿಸ್ನೆಸ್ಸನ್ನು ಮಾಡ್ತಾ ಇದ್ದರೆ ನಮ್ಮನ್ನು ಲಾಜಿಸ್ಟಿಕ್ ಪಾರ್ಟ್ನರಾಗಿ ಸೇರಿಸ್ಕೋಬೋದು, ಅಥವಾ ನೀವು ಬರೀ ಜನಸಾಮಾನ್ಯರಾಗಿದ್ದರೆ ನಮ್ಮಲ್ಲಿ ಇರ್ತಕ್ಕಂಥ ವಿವಿಧ ಆಧಾರ್ ಇರ್ಬೋದು, ಪಾಸ್ಪೋರ್ಟ್ ಇರ್ಬೋದು, ಎಲೆಕ್ಟ್ರಿಸಿಟಿ ಬಿಲ್ ಪೇಮೆಂಟ್ ಇರ್ಬೋದು, ಈ ಥರ ಸುಮಾರು ನೂರಾರು ಸೌಲಭ್ಯಗಳಿದ್ದಾವೆ. ದಯಮಾಡಿ ತಾವು ಅಂಚೆ ಕಚೇರಿಯಲ್ಲಿ ಇರತಕ್ಕಂಥ ಸೌಲಭ್ಯಗಳನ್ನ ಬಳಸ್ಕೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ.
1: ತುಂಬ ಸಂತೋಷ ಸಂದೇಶ್ ಮಹದೇವಪ್ಪ ಅವರೇ. ಈ ವಿಶ್ವ ಅಂಚೆ ದಿನ ಮತ್ತು ರಾಷ್ಟ್ರೀಯ ಅಂಚೆ ಸಪ್ತಾಹದ ಸಂದರ್ಭದಲ್ಲಿ ನಮ್ಮ ಕೇಳುಗರಿಗೆ ಈ ಅಂಚೆ ಕಚೇರಿಗಳ ಮತ್ತು ಅಂಚೆ ಇಲಾಖೆಯ ವಿವಿಧ ಆಯಾಮಗಳ ಬಗ್ಗೆ ಸಾಕಷ್ಟು ವಿವರವಾಗಿ ಪರಿಚಯ ಮಾಡಿಕೊಟ್ಟಿದ್ದೀರ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ. ಧನ್ಯವಾದಗಳು.
2: ಇದುವರೆಗೆ ವಿಶ್ವ ಅಂಚೆ ದಿನ ಮತ್ತು ರಾಷ್ಟೀಯ ಅಂಚೆ ಸಪ್ತಾಹದ ಸಂದರ್ಭದಲ್ಲಿ ಅಂಚೆ ಇಲಾಖೆಯ ಕರ್ನಾಟಕ ವೃತ್ತದ ಅಂಚೆ ನಿರ್ದೇಶಕರಾದ ಸಂದೇಶ್ ಮಹದೇವಪ್ಪ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್.

ಆಕಾಶವಾಣಿ ಬೆಂಗಳೂರು ತರಂಗಾಂತರ 490.1 ಮೀಟರ್ ಅಂದರೆ 612 ಕಿಲೋಹರ್ಟ್ಸ್. ಈಗ ಸಮಯ 10:30. ಈಗ ಸುನೆಹರೆ ಪಲ್ ಹಿಂದಿ ಚಿತ್ರಗೀತೆಗಳು. ಲತಾ ಮಂಗೇಶ್ಕರ್ ಅವರು ಹಾಡಿರುವ ಆಂಧಿ ಚಿತ್ರದ ಗೀತೆ, ಗುಲ್ಜಾರ್ ಅವರ ಸಾಹಿತ್ಯವಿದೆ, ಆರ್ ಡಿ ಬರ್ಮನ್ ಅವರ ಸಂಗೀತ.

ದರ್ದಿ ಕಹೆ ಪುಕಾರ್ಗೆ ಚಿತ್ರದ ಗೀತೆ ಗೀತೆಯನ್ನ ಹಾಡಿದ್ದಾರೆ ಮುಖೇಶ್ ಅವರೊಂದಿಗೆ ಲತಾ ಮಂಗೇಶ್ಕರ್. ಮಜ್ರು ಸುಲ್ತಾನ್ಪುರಿ ಅವರ ಸಾಹಿತ್ಯವಿದೆ, ಲಕ್ಷ್ಮೀಕಾಂತ್ ಪ್ಯಾರಲಾಲ್ ಅವರ ಸಂಗೀತ.

ಇದುವರೆಗೆ ಸುನೇರೆ ಪಲ್ ಹಿಂದಿ ಚಿತ್ರಗೀತೆಗಳನ್ನು ಕೇಳುತ್ತಿದ್ದೀರಿ. ಆಕಾಶವಾಣಿ ಬೆಂಗಳೂರು, ಈಗ ಸಮಯ ಸರಿಯಾಗಿ 11:00. ಈಗ ಸವಿನೆನಪು, ಹಳೆಯ ಕನ್ನಡ ಚಿತ್ರಗೀತೆಗಳು. ಪ್ರಾರಂಭದಲ್ಲಿದೆ ವಾಣಿ ಜಯರಾಮ್ ಅವರು ಹಾಡಿರುವ ನಿನಗಾಗಿ ನಾನು ಚಿತ್ರದ ಗೀತೆ, ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ವಿಜಯ ಭಾಸ್ಕರ್ ಅವರ ಸಂಗೀತ. ನಂತರ ಪಿ ಬಿ ಶ್ರೀನಿವಾಸ್ ಅವರು ಹಾಡಿರುವ ಸೀತಾ ಚಿತ್ರದ ಗೀತೆ ಪ್ರಸಾರವಾಗುತ್ತೆ. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯವಿದೆ, ವಿಜಯ ಭಾಸ್ಕರ್ ಅವರ ಸಂಗೀತ.

ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್ ಅವರು ಹಾಡಿರುವ ಮದರ್ ಚಿತ್ರದ ಗೀತೆ ಇದೀಗ ಪ್ರಸಾರ ಆಗುತ್ತೆ. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ವಿಜಯ ಭಾಸ್ಕರ್ ಅವರ ಸಂಗೀತ. ಇದಾದ ನಂತರ ಕೇಳುವಿರಿ ಸಿಗ್ನಲ್ ಮ್ಯಾನ್ ಸಿದ್ದಪ್ಪ ಚಿತ್ರದ ಗೀತೆ. ಗೀತೆಯನ್ನು ಹಾಡಿದ್ದಾರೆ ಪಿಬಿ ಶ್ರೀನಿವಾಸ್. ತಕ್ಕಟ್ಟಿ ನಾಗರಾಜ್ ಅವರ ಸಾಹಿತ್ಯವಿದೆ, ವಿಜಯ ಭಾಸ್ಕರ್ ಅವರ ಸಂಗೀತ.

ಮನ ನಾಯಕನೇನೆಂದು ನಾಯಕೆ ತಾನೆಂದು ಕನಸಿನ ಮಡಿಲಲ್ಲಿ ಮಲಗಿತ್ತು ತನ್ನನ್ನು ತಾನೇ ಮರೆತಿತ್ತು ಮರೆತಿತ್ತು

ಎಲ್ಆರ್ ಅಂಜಲಿಯವರು ಹಾಡಿರುವ ಮಕ್ಕಳ ಭಾಗ್ಯ ಚಿತ್ರದ ಗೀತ ಇನ್ನು ಮುಂದೆ ಪ್ರಸಾರ ಆಗುತ್ತೆ. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ವಿಜಯ ಭಾಸ್ಕರ್ ಅವರ ಸಂಗೀತ.

ಅದಾದ ನಂತರ ಲಗ್ನಪತ್ರಿಕೆ ಚಿತ್ರಕ್ಕೆಂದು ಉಪೇಂದ್ರ ಶ್ರೀನಿವಾಸ್ ಅವರು ಹಾಡಿರುವ ಗೀತೆ, ಇವರೊಂದಿಗೆ ಎಎಲ್ ರಾಘವನ್ ಅವರು ಸಹ ಹಾಡಿದ್ದಾರೆ. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ವಿಜಯ ಭಾಸ್ಕರ್ ಅವರ ಸಂಗೀತ.

ವೈಭವ್ ಶ್ರೀನಿವಾಸ್ ಹಾಗೂ ಪಿ ಸುಶೀಲ ಅವರು ಹಾಡಿರುವ ಶರಪಂಜರ ಚಿತ್ರದ ಗೀತೆ, ದರಾ ಬೇಂದ್ರೆ ಅವರ ಸಾಹಿತ್ಯಕ್ಕೆ ವಿಜಯ ಭಾಸ್ಕರ್ ಅವರ ಸಂಗೀತ, ನಂತರ ಪ್ರಸಾರ ಆಗತ್ತೆ ಜೀವನ ಜೋಕಾಲಿ ಚಿತ್ರಕ್ಕೆ.

ಸರಿಯಾಗಿ ಹುಟ್ಟಿನ ಏನಾಯ್ತು, ಎಲ್ಲಾರು ಸರಿಯಾಗಿ ನಡಿಬೇಕು, ನಡಿದೋರ ಸೊಂಟಾವ ಮುರಿಬೇಕು, ಎಲ್ಲಾರು ಸರಿಯಾಗಿ ನಡಿಬೇಕು, ನಡಿದೋರ ಸೊಂಟಾವ ಮುರಿಬೇಕು. ಕಂಡದ್ದ ಕಂಡಂಗೆ ಹೇಳಿದ್ರೆ ನೀವೆಲ್ಲ ಕೆಂಡಂತ ಕೋಪ ಮಾಡಬೇಡಿ, ಇದ್ದಂಗೆ ಹೇಳಿದ್ರೆ ನೀವೆಲ್ಲ ಎದ್ಬಂದು ಎದಗೆ ಒದಿಬೇಡಿ.

0: ಬರುವಾದೆಯಂದು ಮೀರಬೇಡಿ.
1: ದೊಡ್ಡರಂಗೇಗೌಡ ಅವರ ಸಾಹಿತ್ಯಕ್ಕೆ ವಿಜಯ್ ಭಾಸ್ಕರ್ ಅವರು ಸಂಗೀತ ನೀಡಿರುವ ಹುಲಿ ಹೆಜ್ಜೆ ಚಿತ್ರದ ಗೀತೆಯನ್ನ

0: ಮನೆ ಬೆಳಗಿದ ಸೊಸೆ ಚಿತ್ರದ ಒಂದು ಗೀತೆ. ಹಾಡಿದ್ದಾರೆ ಎಸ್ ಜಾನಕಿ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ವಿಜಯ್ ಭಾಸ್ಕರ್ ಅವರು ಸಂಗೀತ ಸಂಯೋಜನೆ ಮಾಡಿದ್ದಾರೆ.
1: ನಮಸ್ಕಾರ ಸರ್.
2: ಎಸ್ ಮೇಡಮ್.

0: ಬಲ ಮೈಯಲಿ.
1: ವಿಜಯನಾರಸಿಂಹನ ರಚನೆಗೆ ವಿಜಯ್ ಭಾಸ್ಕರ್ ಅವರು ರಾಗ ಸಂಯೋಜಿಸಿರುವ ಕಥಾ ಸಂಗಮ ಚಿತ್ರದ ಗೀತೆ ಹಾಡಿದ್ದಾರೆ ಕಸ್ತೂರಿ ಶಂಕರ್.

ಬಸವರಾಜ್ ಕೆಸ್ತೂರ್ ಅವರ ಸಾಹಿತ್ಯಕ್ಕೆ ವಿಜಯ್ ಭಾಸ್ಕರ್ ಅವರು ಸಂಗೀತ ನೀಡಿರುವ ಸಂಘರ್ಷ ಚಿತ್ರದ ಗೀತೆಯನ್ನ ಕೇಳ್ತಾ ಇದ್ದೀರಾ ರವಿ ಅವರ ದನಿಯಲ್ಲಿ.

ಎಂಎನ್ ವ್ಯಾಸರಾವ್ ಅವರ ರಚನೆಗೆ ವಿಜಯ್ ಭಾಸ್ಕರ್ ಅವರು ಸಂಗೀತ ನೀಡಿರುವ ನೆನಪಿನ ದೋಣಿ ಚಿತ್ರದ ಗೀತೆ ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಬಿಆರ್ ಛಾಯಾ.

ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ವಿಜಯ್ ಭಾಸ್ಕರ್ ಅವರು ಸಂಗೀತ ಸಂಯೋಜಿಸಿರುವ ಗೆಜ್ಜೆ ಪೂಜೆ ಚಿತ್ರದ ಗೀತೆ ಹಾಡಿದ್ದಾರೆ ಎಸ್ ಜಾನಕಿ.

ಇದುವರೆಗೆ ಸವಿನೆನಪು ಕಾರ್ಯಕ್ರಮದಲ್ಲಿ ಹಳೆಯ ಕನ್ನಡ ಚಿತ್ರಗೀತೆಗಳನ್ನ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಆರತಿ ದೇವಶಿಖಾಮಣಿ. ರಾಜ್ಯದ 31 ಜಿಲ್ಲಾಧಿಕಾರಿಗಳ ಬಳಿ 329 ಕೋಟಿ ರೂಪಾಯಿ ಅನುದಾನ ಲಭ್ಯವಿದೆ. ಕುಡಿಯುವ ನೀರಿನ ವ್ಯವಸ್ಥೆ, ಜಾನುವಾರುಗಳಿಗೆ ಮೇವು ಹಾಗೂ ಆದ್ಯತೆಯ ಕಾಮಗಾರಿಗಳಿಗೆ ಬಳಸುವಂತೆ ಸೂಚಿಸಿದ್ದಾಗಿ ಉಪಮುಖ್ಯಮಂತ್ರಿ ಹಾಗೂ ಕಂದಾಯ ಖಾತೆ ಸಚಿವ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ರಾಯಚೂರು ಜಿಲ್ಲೆ ಸಿಂಧನೂರು ತಾಲೂಕು ಕಲಮಂಗಿ ಗ್ರಾಮದ ರೈತ ಮಹಿಳೆ ನಾಗಮ್ಮ ಶರಣೇಗೌಡ ಅವರ ಜಮೀನಿನಲ್ಲಿ ಸಚಿವರು ರೈತರ ಅಹವಾಲು ಆಲಿಸಿದರು. ರಾಷ್ಟೀಯ ವಿಕೋಪ ಪರಿಹಾರ ನಿಧಿ ನಿಯಮಗಳ ಪ್ರಕಾರ ಶೇಕಡಾ 33ಕ್ಕಿಂತ ಹೆಚ್ಚಿನ ಬೆಳೆ ನಷ್ಟ ಸಂಭವಿಸಿದಲ್ಲಿ ಪರಿಹಾರ ನೀಡಲು ಅವಕಾಶವಿದೆ. ಪ್ರತಿ ಹೆಕ್ಟೇರ್ಗೆ 8,500 ರೂಪಾಯಿ ಪರಿಹಾರ ನೀಡುವ ನಿಯಮ ಕೇಂದ್ರ ಸರ್ಕಾರವೇ ರೂಪಿಸಿದೆ ಎಂದು ಸಚಿವರು ಹೇಳಿದರು. ಕೊಪ್ಪಳ, ಯಲಬುರ್ಗಾ, ಕುಷ್ಟಗಿ ತಾಲೂಕಿನಲ್ಲಿ ಬರ ಪರಿಸ್ಥಿತಿ ಅವಲೋಕಿಸಿದರು. ಜನಸಾಮಾನ್ಯರ ಸಮಸ್ಯೆಗಳಿಗೆ ಶೀಘ್ರ ಪರಿಹಾರ ಕಂಡುಕೊಳ್ಳಲು ಕೃತಕ ಬುದ್ದಿಮತ್ತೆ ಆಧಾರಿತ ಭಾಷಿಣಿ ಸಾಧನ ಅಳವಡಿಸಿಕೊಳ್ಳಲಾಗುವುದು ಎಂದು ಮಾಹಿತಿ ತಂತ್ರಜ್ಞಾನ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ಬೆಂಗಳೂರಿನಲ್ಲಿ ತಿಳಿಸಿದ್ದಾರೆ. ವಿಕಾಸಸೌಧದಲ್ಲಿ ಪ್ರಜಾ ಸೇವಾ ಇಲಾಖೆ ಆಯೋಜಿಸಿದ್ದ ಭಾಷಿಣಿ ರಾಜ್ಯಂ ಕಾರ್ಯಾಗಾರ ಉದ್ಘಾಟಿಸಿ ಮಾತನಾಡಿದರು. ಕರ್ನಾಟಕದಲ್ಲಿ ಕನ್ನಡ ಭಾಷಾ ಬಳಕೆಯನ್ನು ತಂತ್ರಜ್ಞಾನದೊಂದಿಗೆ ವಿಸ್ತರಿಸುವ ಅವಶ್ಯಕತೆ ಇದೆ ಎಂದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ ಸಾರ್ಥಕ 25 ವರ್ಷಗಳನ್ನು ಪೂರ್ಣಗೊಳಿಸಿದ್ದಾರೆ. ಜನಸೇವೆಯಿಂದ ದೇಶ ಸೇವೆ ಎಂಬ ಮಂತ್ರ ಮತ್ತು ಅವಿರತ ಬದ್ದತೆ ಈ ಸುದೀರ್ಘ ಪಯಣಕ್ಕೆ ಮೂಲಾಧಾರ. ಸೇವೆ ಮತ್ತು ಸುಶಾಸನದ ಈ ದೃಷ್ಟಿಕೋನದಿಂದ ಪ್ರೇರಿತವಾಗಿ ಕೇಂದ್ರ ಸರ್ಕಾರ 2047ರ ವೇಳೆಗೆ ವಿಕಸಿತ ಭಾರತದ ಗುರಿ ಸಾಧನೆಗೆ ನಿರಂತರ ಶ್ರಮಿಸುತ್ತಿದೆ. ತಲಸ್ಪರ್ಶಿ ಅಭಿವೃದ್ದಿ ಮತ್ತು ಸಾಮಾಜಿಕ ಸಬಲೀಕರಣದ ಮೂಲಕ ಈ ಬದ್ದತೆ ಜನರ ಜೀವನದಲ್ಲಿ ಪರಿವರ್ತನೆ ತರುತ್ತಿದೆ ಎಂದು ಆಕಾಶವಾಣಿಯ ವಿಶೇಷ ಸರಣಿಯಲ್ಲಿ ಬೇವು ಲೇಪಿತ ಯೂರಿಯಾ ಕುರಿತಾಗಿದೆ. 2015ರ ಸೆಪ್ಟೆಂಬರ್ ತಿಂಗಳಲ್ಲಿ ಕೇಂದ್ರ ಸರ್ಕಾರ ಭಾರತದಲ್ಲಿ ಉತ್ಪಾದಿಸುವ ಎಲ್ಲ ಯೂರಿಯಾ ರಸಗೊಬ್ಬರಗಳಿಗೆ ಬೇವಿನ ಲೇಪನ ಕಡ್ಡಾಯಗೊಳಿಸಿತು. ಬೇವು ಸಾರಜನಕದ ಬಿಡುಗಡೆ ನಿಧಾನಗೊಳಿಸಿ ಸಸ್ಯದ ಹೀರುವಿಕೆ ಪಾಲನ್ನು ಹೆಚ್ಚಿಸುತ್ತದೆ. ಬೇವು ಲೇಪಿತ ಯೂರಿಯಾದಿಂದ ಖಜಾನೆಗೆ ಅಂದಾಜು ವಾರ್ಷಿಕ 10,000 ಕೋಟಿ ರೂಪಾಯಿ ಉಳಿತಾಯವಾಗಲಿದೆ ಎಂದು ಅಂದಾಜಿಸಲಾಗಿದೆ. 72ನೇ ವನ್ಯಜೀವಿ ಸಪ್ತಾಹದ ಅಂಗವಾಗಿ ವನ್ಯಜೀವಿ ಸಂರಕ್ಷಣೆ ಬಗ್ಗೆ ಅರಿವು ಮೂಡಿಸುವ ಹಿನ್ನೆಲೆಯಲ್ಲಿ ಬೆಳಗಾವಿ ವಿಭಾಗ ಅರಣ್ಯ ಇಲಾಖೆ ವತಿಯಿಂದ ಇಂದು ಬೆಳಗಾವಿಯಲ್ಲಿ ಸೈಕಲ್ ಜಾಥಾ ಆಯೋಜಿಸಲಾಗಿತ್ತು. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ಬೆಳಗಾವಿ ವಿಭಾಗ ಅರಣ್ಯ ಮುಖ್ಯ ಸಂರಕ್ಷಣಾಧಿಕಾರಿ ಮಂಜುನಾಥ್ ಚವ್ಹಾಣ್.
1: ಬೆಳಗಾವಿ ವೃತ್ತ ವ್ಯಾಪ್ತಿಯಲ್ಲಿ ಬೆಳಗಾವಿ ವಿಭಾಗ, ಬಾಗಲಕೋಟ್, ಗೋಕಾಕ್, ವಿಜಯಪುರ ವಿಭಾಗದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ದಾರೆ. ಇವತ್ತಿನ ದಿವಸ ವನ್ಯಜೀವಿ ಸಪ್ತಾಹದ ಸಮಾರೋಪ ಸಮಾರಂಭಗಳನ್ನು ಆಚರಣೆ ಮಾಡ್ತಾ ಇದ್ದಾವೆ. ಬೆಳಗಾವಿ ವಿಭಾಗದಲ್ಲಿಯೂ ಕೂಡ ವಿವಿಧ ಶಾಲೆಗಳಲ್ಲಿ ಮಕ್ಕಳಿಗೆ ಸ್ಪರ್ಧೆಗಳನ್ನು ಆಯೋಜನೆ ಮಾಡಿ ಈ ಒಂದು ಕಾರ್ಯಕ್ರಮದ ಮೂಲಕ ವನ್ಯಜೀವಿ ಸಂಪತ್ತು ಮತ್ತು ಅರಣ್ಯ ಸಂಪತ್ತಿನ ಅರಿವನ್ನು ಮೂಡಿಸುವಲ್ಲಿ ಅವರು ಯಶಸ್ವಿಯಾಗಿದ್ದಾರೆ. ಇವತ್ತಿನ ದಿವಸ ಈ ಸೈಕಲ್ ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. 250ರಷ್ಟು ಜನರು ಆನ್ಲೈನ್ ರಿಜಿಸ್ಟ್ರೇಷನ್ ಮಾಡಿದ್ದಾರೆ. ಇವತ್ತು ಸ್ಪಾಟ್ ರಿಜಿಸ್ಟ್ರೇಷನ್ಸ್ ಕೂಡ ಆಗ್ತಾ ಇದ್ದಾವೆ. ಒಳ್ಳೆಯ ಪ್ರತಿಕ್ರಿಯೆ ಸಾರ್ವಜನಿಕರಿಂದ ಸಿಕ್ಕಿದೆ. ನಮ್ಮ ಜೊತೆಗೆ ಆರ್ಮಿ ಅಧಿಕಾರಿಗಳಿದ್ದು, ವಿವಿಧ ಇಲಾಖೆ ಅಧಿಕಾರಿಗಳಿದ್ದಾರೆ, ಸಾರ್ವಜನಿಕರು, ಸೈಕ್ಲಿಸ್ಟ್ಸ್, ವಿದ್ಯಾರ್ಥಿಗಳು, ಈ ರೀತಿ ಹಲವಾರು ಸ್ಟೇಕ್ ಹೋಲ್ಡರ್ಸ್ ಇದ್ದಾರೆ. ಅವರೆಲ್ಲ ಈ ಒಂದು ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಭಾಗವಹಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮದ ಮೂಲಕ ಸಾರ್ವಜನಿಕರಲ್ಲಿ ಮುಂದಿನ ಪೀಳಿಗೆಗೋಸ್ಕರ ಅರಣ್ಯ ಮತ್ತು ವನ್ಯಜೀವಿ ಸಂಪತ್ತನ್ನ ಸಂರಕ್ಷಿಸುವಲ್ಲಿ ಎಲ್ಲರೂ ಕೈ ಜೋಡಿಸಬೇಕು ಅಂತ ಈ ಮೂಲಕ ಕೇಳಿಕೊಳ್ತಾ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ನಾನು ಶುಭ ಹಾರೈಸುತ್ತೇನೆ.
0: ವಿಜಯನಗರ ಜಿಲ್ಲೆ ಹೊಸಪೇಟೆಯ ಕಮಲಾಪುರದ ನಿಸರ್ಗಧಾಮದಲ್ಲಿ 72ನೇ ವನ್ಯಜೀವಿ ಸಪ್ತಾಹದ ಸಮಾರೋಪ ಜರುಗಿತು. ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಎಚ್ ಅನುಪಮಾ ಪಾಲ್ಗೊಂಡಿದ್ದರು. ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವದ ಅಂಗವಾಗಿ ನಗರದ ವಸ್ತು ಪ್ರದರ್ಶನದ ಆವರಣದಲ್ಲಿ ಗಜಪಡೆ ಹಾಗೂ ಅಶ್ವಪಡೆಗೆ ಎರಡನೇ ಹಂತದ ಕುಶಾಲತೋಪು ತಾಲೀಮು ಇಂದು ಯಶಸ್ವಿಯಾಗಿ ನೆರವೇರಿತು. ಶಿವಮೊಗ್ಗ ದಸರಾ ಜಂಬೂ ಸವಾರಿಯಲ್ಲಿ ಪಾಲ್ಗೊಳ್ಳಲಿರುವ ಸಕ್ರೆಬೈಲು ಆನೆ ಬಿಡಾರದ ಗಜಪಡೆಗೆ ಶಾಸಕ ಎಸ್ಎನ್ ಚನ್ನಬಸಪ್ಪ ಪೂಜೆ ಸಲ್ಲಿಸಿದರು. ದಾವಣಗೆರೆ

0: ಜಿಲ್ಲೆಗೆ 11,751 ಮೇವಿನ ಬೀಜದ ಕಿರು ಪೊಟ್ಟಣಗಳು ಸರಬರಾಜಾಗಿದ್ದು ಎಲ್ಲ ತಾಲೂಕುಗಳ ಹೈನುಗಾರರಿಗೆ ವಿತರಿಸಲಾಗುತ್ತಿದೆ ಎಂದು ಜಿಲ್ಲಾಧಿಕಾರಿ ಜಿಎಂ ಗಂಗಾಧರ ಸ್ವಾಮಿ ತಿಳಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕು ಹಾಡೋನಹಳ್ಳಿಯ ಜಿಲ್ಲಾ ಕೃಷಿ ವಿಜ್ಞಾನ ಕೇಂದ್ರ ಗಂಗಸಂದ್ರ ಗ್ರಾಮದಲ್ಲಿ ಹಿಪ್ಪು ನೆರಳೆಯಲ್ಲಿ ಪರಿಸರ ಸ್ನೇಹಿ ಕ್ರಮಗಳ ಮೂಲಕ ಕೀಟ ನಿರ್ವಹಣೆ ಪ್ರಾತ್ಯಕ್ಷಿಕೆಯನ್ನು ಜೇನು ಕೃಷಿ ವಿಜ್ಞಾನಿ ಡಾ ಜಿ ಈಶ್ವರಪ್ಪ ನಡೆಸಿಕೊಟ್ಟರು. ನವದೆಹಲಿಯ ಭಾರತ ಮಂಟಪ್ನಲ್ಲಿ ಇದೇ ತಿಂಗಳ 12-3 ದಿನಗಳ ಕಾಲ ನಡೆಯುವ ರಾಷ್ಟಮಟ್ಟದ ಇನ್ಸ್ಪೈರ್ ಅವಾರ್ಡ್ ಸ್ಪರ್ಧೆಯಲ್ಲಿ ಧಾರವಾಡ ಜಿಲ್ಲೆಯ ಸರಕಾರಿ ಮಾದರಿ ಕನ್ನಡ ಹೆಣ್ಣು ಮಕ್ಕಳ ಶಾಲೆಯ ಹೆಬ್ಬಳ್ಳಿಯ ಭಾಗ್ಯ ಬಿಕ್ಕೋಜಿ ಹಾಗೂ ಸರಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯ ಹುಬ್ಬಳ್ಳಿಯ ವಿದ್ಯಾರ್ಥಿ ಶ್ರವಣ್ ಮಡಿವಾಳರ್ ಭಾಗವಹಿಸುತ್ತಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ

0: ಗೆಳತಿಯರಿಗೆಲ್ಲ ನಮಸ್ಕಾರ. ಇಂದಿನ ವನಿತಾ ವಿಹಾರದಲ್ಲಿ ಕೇಳಿ, ಹಾಸನದ ಬಹುಮುಖ ಪ್ರತಿಭೆ ಹಾಗೂ ಬರಹಗಾರ್ತಿ ಮಾಳೇಟಿರ ಸೀತಮ್ಮ ವಿವೇಕ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್.
1: ಆತ್ಮೀಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತಿನ ಸಂಚಿಕೆಗೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಅಪರೂಪದ ಸಾಧಕರೊಬ್ಬರನ್ನು ನಾನು ಪರಿಚಯವನ್ನು ಮಾಡ್ತಾ ಇದ್ದೇನೆ. ಇವರು ಚೆನ್ನಾಗಿ ಆಟವನ್ನು ಆಡ್ತಾರೆ, ಹಾಡ್ತಾರೆ ಮತ್ತು ಬರೀತಾರೆ. ಇತ್ತೀಚೆಗೆ ಸಂಶೋಧನೆಯಲ್ಲಿಯೂ ಕೂಡ ಸಾಕಷ್ಟು ಆಸಕ್ತಿಯನ್ನು ಬೆಳೆಸಿಕೊಂಡು ಅನೇಕ ವಿಚಾರಗಳ ಬಗ್ಗೆ ಕುತೂಹಲವನ್ನು ಇರಿಸಿಕೊಂಡು ಅನೇಕ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಸಂಶೋಧನೆಯನ್ನು ಮಾಡ್ತಾ ಇದ್ದಾರೆ. ಈ ಪುರಾತತ್ವ ಶಾಸ್ತ್ರ ಏನಿದೆಯೋ ಇದರ ಬಗ್ಗೆ ಹೆಚ್ಚು ಆಸಕ್ತಿಯನ್ನು ಮೂಡಿಸಿಕೊಂಡು ಇವರು ಸಂಶೋಧನೆಯನ್ನು ಮಾಡ್ತಾ ಇದ್ದಾರೆ. ಬಹಳ ಮುಖ್ಯವಾಗಿ ಇತ್ತೀಚೆಗೆ ಹೊರತಂದಂತಹ ಅವರ ಒಂದು ಮನಸ್ಸು ಅನ್ನುವಂತಹ ಕೃತಿ ಅತ್ಯಲ್ಪ ಅವಧಿಯಲ್ಲಿ ಎರಡನೇ ಮುದ್ರಣವನ್ನು ಕೂಡ ಕಂಡು ಹೆಚ್ಚು ಓದುಗರ ಕೃಪೆಗೆ ಪಾತ್ರವಾಗಿ ಇರತಕ್ಕಂಥದ್ದು. ಮನಸ್ಸಿನ ವಿವಿಧ ಆಯಾಮಗಳನ್ನು ಕುರಿತು ಅವರು ಈ ಕೃತಿಯನ್ನು ರಚನೆಯನ್ನು ಮಾಡಿದ್ದಾರೆ. ಇವರು ನಮ್ಮ ಹಾಸನದ ಮಾಳೇಟೀರ ಸೀತಮ್ಮ ವಿವೇಕ್ ಅವರು. ಮೂಲತಃ ಕೊಡಗಿನವರಾಗಿ ಹಾಸನದಲ್ಲಿ ನೆಲೆಸಿ ಇಲ್ಲಿ ಅವರು ಸಾಹಿತ್ಯ ಕೃಷಿಯನ್ನು ಮಾಡ್ತಾ ಇರ್ತಕ್ಕಂಥವ್ರು. ಅವರ ಪರಿಚಯವನ್ನು ನಾನು ಇವತ್ತು ತಮ್ಮೆಲ್ಲರಿಗೂ ಕೂಡ ಮಾಡಿಕೊಡ್ತಾ ಇದ್ದೇನೆ. ನಮಸ್ಕಾರ ಸೀತಮ್ಮ ಅವ್ರಿಗೆ.
2: ನಮಸ್ಕಾರ ಸರ್.
1: ಸೀತಮ್ಮ ಅವರ ವಿದ್ಯಾಭ್ಯಾಸ ಎಲ್ಲ ಎಲ್ಲಿ ಆಗಿದ್ದು?
2: ನನ್ನ ಪ್ರೈಮರಿ ಸ್ಕೂಲ್ ಅನ್ನ ಬಾಡಗದಲ್ಲಿ ಮುಗಿಸಿದ್ದೇನೆ, ಪ್ರೀ ಪ್ರೈಮರಿ. ಪ್ರೈಮರಿಯನ್ನ ಸನ್ ಮೈಕಲ್ ಸ್ಕೂಲ್ ಮಡಿಕೇರಿ, ಹೈಸ್ಕೂಲ್ ಸ್ಪೋರ್ಟ್ಸ್ ಸ್ಕೂಲ್ ಕೂಡಿಗೆ, ಕಾಲೇಜ್ ಮೈಸೂರು ಸ್ಪೋರ್ಟ್ಸ್ ಸ್ಕೂಲ್ ಟೆರಿಷನ್ ಕಾಲೇಜಲ್ಲಿ ಪೂರ್ಣಗೊಳಿಸಿದ್ದೇನೆ. ಸ್ನಾತಕೋತ್ತರ ಪದವಿಯನ್ನ ಕರ್ನಾಟಕ ಓಪನ್ ಯೂನಿವರ್ಸಿಟಿಯಲ್ಲಿ ಮುಗಿಸ್ಕೊಂಡಿದ್ದೇನೆ. ಓಪನ್ ಯೂನಿವರ್ಸಿಟಿಯಲ್ಲಿ ನಾನು ಪುರಾತತ್ವ ಮತ್ತು ಪ್ರಾಚೀನ ಇತಿಹಾಸದ ಬಗ್ಗೆ ನನ್ನ ಸ್ನಾತಕೋತ್ತರ ಪದವಿಯನ್ನ ಪೂರ್ಣಗೊಳಿಸಿಕೊಂಡಿದ್ದೇನೆ.
1: ವಿದ್ಯಾರ್ಥಿಯಾಗಿದ್ದಾಗ ಆಟ ಆಡಿದ್ದು ಹೆಚ್ಚಿಗೆ, ಕ್ರೀಡೆಯ ಬಗ್ಗೆ ಹೆಚ್ಚು ಆಸಕ್ತಿ. ಯಾವ್ಯಾವ ಆಟಗಳಲ್ಲಿ ತಾವು ಪಾಲ್ಗೊಳ್ತಾ ಇದ್ರಿ, ಏನೆಲ್ಲ ಸಾಧನೆ ಮಾಡಿದ್ರಿ ಅನ್ನುವಂಥದ್ದನ್ನ ತಿಳಿಸ್ಕೊಡಿ.
2: ಸರ್, ಎಲಿಯಸ್ ಮಾಸ್ಟರ್ ಅಂತೇಳಿ ನನಗೆ 7ನೇ ತರಗತಿಯಲ್ಲಿ ಕ್ರೀಡೆಗೆ ಮೊದಲ ಬಾರಿಗೆ ಅವ್ರು ಗುರುತಿಸಿ 400 ಮೀಟರ್ ಓಟದಲ್ಲಿ ನನ್ನ ಜಿಲ್ಲಾ ಮಟ್ಟದಲ್ಲಿ ಭಾಗವಹಿಸಲಿಕ್ಕೆ ಪ್ರೋತ್ಸಾಹಿಸಿದವರು. ಅಲ್ಲಿ ಮೊದಲ ಬಾರಿಗೆನೆ ಮೊದಲ ಸ್ಥಾನ ಗಳಿಸಿ ಎಲ್ಲರ ಗಮನ ಸೆಳೆದಿದ್ದರಿಂದ ನಮ್ಮ ತಂದೆ ನನ್ನನ್ನು ಕ್ರೀಡಾಶಾಲೆಗೆ ದಾಖಲು ಮಾಡಿಸಿದರು. ಅಲ್ಲಿಂದ ನನ್ನ 8 ವರ್ಷ ಸತತವಾಗಿ ಕ್ರೀಡೆಯಲ್ಲಿ ಸಾಧನೆಗಳನ್ನ ಮಾಡ್ತಾ ಬಂದಿದ್ದು. ರೂರಲ್ ಸ್ಪೋರ್ಟ್ಸ್ ಮೊದಲ ರಾಷ್ಟ್ರ ಮಟ್ಟದ 400 ಮೀಟರ್ ಓಟದಲ್ಲಿ 3ನೇ ಸ್ಥಾನ ಗಳಿಸುವ ಮೂಲಕ ನನ್ನ ರಾಷ್ಟ್ರಮಟ್ಟದ ಸ್ಪರ್ಧೆಗಳು ಆರಂಭವಾಗಿದ್ದು. ಸುಮಾರು 7ರಿಂದ 8 ಚಿನ್ನದ ಪದಕಗಳನ್ನ ರಾಷ್ಟ್ರಮಟ್ಟದಲ್ಲಿ ಆನಂತರದಲ್ಲಿ ಪಡೆದಿದ್ದೇನೆ. ಈವೆಂಟ್ಗಳು ಅಥ್ಲೆಟಿಕ್ಸ್ನಲ್ಲಿ ಬದಲಾಗ್ತಾ ಹೋಗಿವೆ. ಹೆಪ್ಟಥ್ಲಾನ್ 400, 800, ನಂತರ ನನ್ನ ಸ್ಟ್ರಿಕಾನ್ ಆಗಿದ್ದು ಯೂನಿವರ್ಸಿಟಿಯೆಲ್ಲ ಭಾಗವಹಿಸಿರುವಂಥದ್ದು ಜಾವ್ಲಿನ್ ಥ್ರೋ, ಭರ್ಜಿ ಎಸೆತ. ಸೊ ಅದು ಕೂಡ ರಾಷ್ಟ್ರಮಟ್ಟದಲ್ಲಿ ಚಿನ್ನದ ಪದಕ, ಬೆಳ್ಳಿ ಮತ್ತು ಕಂಚಿನ ಪದಕಗಳನ್ನ ಪಡೆದುಕೊಂಡಿದ್ದೇನೆ.
1: ಈಗಲೂ ಕ್ರೀಡೆಗಳಲ್ಲಿ ಭಾಗವಹಿಸತಕ್ಕಂಥದ್ದು ಇದೆಯಾ?
2: ಇವಾಗ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಎಲ್ಲ ಇರೋದ್ರಿಂದ ಸ್ವಲ್ಪ ಅದನ್ನ ಅವಾಯ್ಡ್ ಮಾಡ್ತಾ ಇದ್ದೀನಿ ಕ್ರೀಡೆ ಭಾಗವಹಿಸೋದನ್ನ.
1: ಆಟ ಆಡ್ಕೊಂಡಿದ್ದವರು ಬರವಣಿಗೆ ಅಂತ ನಿಮ್ಮ ಒಂದು ಚಿತ್ತ ಹೊರಳಿದ್ದು ಹೇಗೆ?
2: ಸ, ಪುರಾತತ್ವ ಶಾಸ್ತ್ರದ ಸ್ನಾತಕೋತ್ತರ ಪದವಿ ನಾನು ಮದುವೆ ನಂತರ ಮುಗಿಸ್

0: ಕೊಂಡಿರೋದು. ಅದಕ್ಕಿಂತ ಮುಂಚೆ ಹಿಸ್ಟ್ರಿದು ತಗೊಂಡಿದ್ದೆ, ಒಂದು ವರ್ಷ ಮಾತ್ರ ನನಗೆ ಪೂರೈಸಲಿಕ್ಕೆ ಸಾಧ್ಯ ಆಗಿದ್ದು. ನಾನು ವಾರ್ತಾವಾಚಕಿಯಾಗಿ ನಾನು ಆಯ್ಕೆ ಆಗಿದ್ದರಿಂದ ಪರೀಕ್ಷೆಯ ಸಮಯದಲ್ಲಿ ನನಗೆ ರಜೆ ಸಿಗೋದು ಕಷ್ಟ ಆದ್ದರಿಂದ ಕಂಪ್ಲೀಟ್ ಮಾಡ್ಲಿಕ್ಕೆ ಆಗಲಿರಲಿಲ್ಲ. ಮತ್ತೆ ನಂತರ ಮಗುವಾದ ನಂತರ ನಾನು ಸ್ನಾತಕೋತ್ತರ ಪುರಾತತ್ವದಲ್ಲಿ ಮಾಡಿಕೊಂಡೆ. ಇತಿಹಾಸ ನನಗೆ ಮುಂಚಿಂದನೂ ಇಷ್ಟ ಇದ್ದಂತ ಒಂದು ವಿಷಯ, ಆದರೆ ಪುರಾತತ್ವದ ಏನು ಅದ್ರ ಬಗ್ಗೆ ನಾನು ಕಲಿತಾ ಕಲಿತಾ ಅದ್ರ ಕ್ಯೂರಿಯಾಸಿಟಿ ನನಗೆ ಇನ್ನೂ ಹೆಚ್ಚುತ್ತಾ ಹೋದಂತೆ ಅದ್ರ ಬಗ್ಗೆ ನನಗೆ ಆಸಕ್ತಿ ಬೆಳೀತಾವೆ. ಆ ನಿಟ್ಟಿನಲ್ಲಿ ಇತಿಹಾಸಕ್ಕೆ ಸಂಬಂಧಪಟ್ಟಿದ್ದು ಎ ವಿ ಕೆ ಕಾಲೇಜಲ್ಲಿ ಪಾಠ ಮಾಡ್ತಾ ಇದ್ದೆ ನಾನು ಅರೆಕಾಲಿಕ ಉಪನ್ಯಾಸಕ್ಕೆ. ಸೊ ಹಾಗೆ ಅದರ ಜರ್ನಿ, ಇತಿಹಾಸದ ಜರ್ನಿ ಆರಂಭವಾಗಿದ್ದು. ಸೊ ಅದು ಮಾಡ್ತಾ ಡೆಂಗ್ಯೂ ಅನಾರೋಗ್ಯಕ್ಕೆ ಈಡಾಗಿ ನಂತರ ರೆಸ್ಟಲ್ಲಿ ಇದ್ದಾಗ ನಾನು ಬರವಣಿಗೆಯನ್ನು ಕೈಗೆತ್ಕೊಂಡೆ. ಮಾಳೇಟ್ರ ತಿಮ್ಮಯ್ಯನವರ ಪುಸ್ತಕ ಹೂ ಆರ್ ವಿ ಕೊಡ್ವಾಸ್, ಅದು ನನ್ನ ಕಣ್ಣಿಗೆ ಬಿತ್ತು. ಅದರಲ್ಲಿ ಓದ್ತಾ ಓದ್ತಾ ಇತಿಹಾಸಕ್ಕೆ ಸಂಬಂಧಪಟ್ಟಿದ್ದೆಲ್ಲ ಏನು ನೋಡ್ತಾ ಇದೆ ಅದಕ್ಕೆ ಲಿಂಕ್ ಆಗೊಂದು ವಿಷಯ ಅದರಲ್ಲಿ ನನಗೆ ಸಿಕ್ತು. ಸೊ ಹಾಗಾಗಿ ಅವರ ಆ ಪುಸ್ತಕವನ್ನು ತರ್ಜುಮೆ, ನಂಗದಾರು ಕೊಡುವ ಅನ್ನೋ ಪುಸ್ತಕಕ್ಕೆ ತರ್ಜುಮೆ ಮಾಡಲಿಕ್ಕೆ ಕೂತ್ಕೊಂಡೆ ನಾನು. ಸೊ ಈ ಡೆಂಗ್ಯೂ ಬಂದ ಸಂದರ್ಭ ನನಗೆ ವೃತ್ತಿ ಇತ್ತು, ಅದನ್ನ
1: ಬದಲಾವಣೆ
0: ಮಾಡ್ತು.
1: ಕಾಯಿಲೆಗಳು ತೊಂದರೆ ಕೊಡಕ್ ಬರುತ್ತೆ ಅಂತ ಹೇಳಿ
0: ಅನ್ಕೊಳ್ತೀವಿ, ಬಟ್ ನನ್ನ ಪಾಲಿಗೆ ಅದು ಅದೃಷ್ಟವಾಗಿ ಬದಲಾಯಿತು.
1: ಭವಿಷ್ಯವನ್ನೇ ಬದಲಾವಣೆಯನ್ನ ಮಾಡ್ತು. ಈ ಪುರಾತತ್ವ ಶಾಸ್ತ್ರದ ಬಗ್ಗೆ ಯಾಕೆ ನಿಮ್ಗೆ ಆಸಕ್ತಿ?
0: ನನಗೆ ಇತಿಹಾಸದ ಬಗ್ಗೆ ಮುಂಚಿಂದನೂ ಆಸಕ್ತಿ ಇತ್ತು ಸರ್. ನಾನೇನು ಕ್ರೀಡಾ ಇದರಲ್ಲಿ ಭಾಗವಹಿಸ್ಲಿಕ್ಕೆ ಆರಂಭಿಸಿದೆ, ರಾಜ್ಯ ರಾಷ್ಟ್ರ ಮಟ್ಟಕ್ಕೆ ಸುತ್ತಾಡ್ಲಿಕ್ಕೆ ಶುರು ಆಗಿದ್ದು ಆವಾಗ. ನಮಗೆ ತಂದೆ ತಾಯಿ ಯಾರು ಇಲ್ಲ, ನಮ್ಗೆ ಗುರುಗಳ ಜೊತೆನೆ, ನಮ್ಮ ತರಬೇತಿದಾರ ಜೊತೆನೆ ಹೋಗ್ತಾ ಇದ್ದಿದ್ದು, ನಮ್ಮ ಫ್ರೆಂಡ್ಸೇ ಇದ್ದಿದ್ದು. ಬಿಜಾಪುರದಂತ ಜಾಗದಲ್ಲೆಲ್ಲ ಕರ್ಕೊಂಡು ಹೋದಾಗ ಗೋಲ್ ಗುಂಬಸ್ ತೋರಿಸಿ ಕರ್ಕೊಂಡ್ಬರೋರು. ಸೊ ಅವುಗಳನ್ನೆಲ್ಲ ನೋಡ್ತಾ ಇದ್ದಾಗ ಎಲ್ಲರೂ ಅದನ್ನೊಂದು ಪ್ರವಾಸಿ ದೃಷ್ಟಿಯಿಂದ ನೋಡ್ತಾ ಇದ್ರು. ಬಟ್ ನನಗೆ ಅಲ್ಲಿರೋ ಸ್ಕಲ್ಪ್ಚರ್ಗಳು, ಇದು ಯಾಕೆ ಇದ್ದಾವೆ, ಹೇಗೆ ಬಂತು, ಎಷ್ಟು ವರ್ಷದ್ದು, ಈ ತರದ ಪ್ರಶ್ನೆಗಳು ನನಗೆ ಆವಾಗಲೂ ಇತ್ತು. ಮುಖ್ಯವಾಗಿ ನನ್ನ ದೃಷ್ಟಿ ಬದಲಾಗಿದೆ ಹೇಗೆ ಅಂತಂದ್ರೆ, ನಮ್ಮ ಹಾಸ್ಟೆಲ್ಗೆ ಹೋದಾಗ ಅಲ್ಲಿ ಬೇರೆ ಬೇರೆ ತರದ ಮಕ್ಕಳನ್ನ ನಾವು ನೋಡ್ತೀವಿ. ಅವ್ರ ಕಲ್ಚರ್ ತುಂಬಾ ಡಿಫ್ರೆಂಟ್. ನಾ ಎಲ್ಲಲ್ಲಿ ತಾಲಿ ಕಟ್ಟೋದನ್ನು ನೋಡಿದೆ. ನಮ್ಮ ಫ್ರೆಂಡ್ಸ್ ಮದ್ವೆಗೆ ಕರೆದಾಗ ಅವರೆಲ್ಲ ತಾಲಿ ಕಟ್ಟೋದು, ಆ ಸಿಸ್ಟಮ್ ಬೇರೆ ತರ ನೋಡಿದೆ. ಬಟ್ ನಮ್ಮಲ್ಲಿ ತುಂಬಾ ವಿಭಿನ್ನವಾಗಿತ್ತು. ನಮ್ಮಲ್ಲಿ ತಾಯಿ ಪತ್ತಾಕ್ ಅಂತ ಕಟ್ಟುವಂಥದ್ದು, ಇದು ನನ್ನ ತಲೆಯಲ್ಲಿ ಯಾವಾಗ್ಲೂ ಇತ್ತು. ಇದು ಈ ವ್ಯತ್ಯಾಸ ಯಾಕೆ, ನಾವೆಲ್ಲ ಭಾರತದಲ್ಲೇ ಇರೋದು, ಭಾರತದಲ್ಲಿ ಸಾಧಾರಣವಾಗಿ ಎಲ್ಲೆಲ್ಲೂ ತಾಲಿಯೇ ಕಾಣುತ್ತೆ, ನಮ್ಮಲ್ಲಿ ಪತ್ತಾಕಿದೆಯಲ್ಲ, ಇದ್ರದ್ದು ವಿಶೇಷತೆ ಏನು? ಇದು ನನಗೆ ತುಂಬಾ ಕುತೂಹಲ ತಂದಿದ್ದು ಮತ್ತು ಇತಿಹಾಸದ ಬಗ್ಗೆ ಎಲ್ಲ ಆಸಕ್ತಿನ ಬೆಳೆಸಿಕೊಳ್ಳಕ್ಕೆ ಒಂದು ದಾರಿ ಮಾಡಿಕೊಟ್ಟಿದ್ದು. ಓದುವುದಕ್ಕಿಂತ ನಾನು ಗ್ರಹಿಸೋದು ತುಂಬಾ ಇತ್ತು. ನಾನು ನೋಡಿ ವಿಷಯಗಳನ್ನ ಗ್ರಹಿಸೋದು ತುಂಬಾ ನನ್ನಲ್ಲಿ ಇದ್ದದ್ದಂತ ಒಂದು ಸ್ವಭಾವ. ಹಾಗಾಗಿ ಆ ಗ್ರಹಿಕೆ ನನಗೆ ಸಂಶೋಧನೆ ಅನ್ವೇಷಣೆಗಳ ಬಗ್ಗೆ ನನಗೆ ಹೆಚ್ಚು ಆಸಕ್ತಿಯನ್ನ ಬೆಳೆಸ್ತಾ ಹೋಗಿದ್ದು.
1: ಸಾಮಾನ್ಯವಾಗಿ ಎಲ್ಲ ಬರಹಗಾರರ ಬರವಣಿಗೆ ಪ್ರಾರಂಭವಾಗ್ತಕ್ಕಂಥದ್ದು ಕವಿತೆಗಳ ಮೂಲಕ. ನೀವು ಕೂಡ ಕವಿತೆ ಬರೆದಿದ್ದೀರಾ ಅಲ್ವಾ?
0: ಹೌದು, ಕವಿತೆ ಬರೆದಿದ್ದೇನೆ. ಉದ್ದುದ್ದ ಲೇಖನಗಳನ್ನ ಬರೆಯುವಾಗ ಮಧ್ಯದಲ್ಲಿ ಏನಾದ್ರೂ ಒಂದು ವಿಷಯ ಅದರಲ್ಲಿ ನನಗೆ ಹೊಳಿತಾ ಇದ್ದಿದ್ದು, ಕವನ ರೂಪಕ್ಕೆ ಅದನ್ನ ತಂದ್ರೆ ಹೇಗಿರುತ್ತೆ ಅನ್ನೋದ್ರ ಮೂಲಕ ಅದೊಂದು ರಿಲ್ಯಾಕ್ಸೇಷನ್ ಆಗಿ ಆರಂಭವಾಗಿರುವಂತದ್ದು. ಕೊರೋನಾ ಸಂದರ್ಭದಲ್ಲಿ ತುಂಬಾ ಜೋರಾಗಿ ಕೆಲಸ ಮಾಡ್ತು ಆನ್ಲೈನ್ ಇದೆಲ್ಲ. ಅಲ್ಲಿ ಅವರ ಬರವಣಿಗೆಗಳನ್ನ ನೋಡಿದಾಗ ಎಲ್ಲರೂ ಇದನ್ನು ಬರೀತಾ ಇದ್ರೆ ಅಷ್ಟು ಸುಲಭವಾಯಿದು ಮುಕ್ತಕಗಳನ್ನೆಲ್ಲ ಬರೆಯೋದು ಅಂತ. ಮತ್ತೆ ಆದ್ರೂ ಕ್ಯೂರಿಯಾಸಿಟಿ ಅದರ ಮಧ್ಯದಲ್ಲೇ ಅದನ್ನು ಕೂಡ ಪ್ರಯತ್ನ ಪಡ್ತಾ ಪಡ್ತಾ ಒಂದೆರಡು ಪ್ರಯತ್ನಕ್ಕೆ ಅದೊಂದು ಒಳ್ಳೆ ಮಟ್ಟದ ಬರವಣಿಗೆಯನ್ನ ನನಗೆ ದೊರಕಿಸ್ಕೊಡ್ತು. ಹಾಗಾಗಿ ಕವನಗಳನ್ನು ಕೂಡ ಬರೆದೆ, ಅದು ನನ್ನ ಪ್ರವೃತ್ತಿ
1: ಅಂತ. ಅಂದ್ರೆ ದೊಡ್ಡ ದೊಡ್ಡ ಬರವಣಿಗೆಗಳನ್ನ ಮಾಡ್ತಾ ರಿಲ್ಯಾಕ್ಸೇಷನ್ಗೋಸ್ಕರ ಕವನಗಳನ್ನು ಬರೀಲಿಕ್ಕೆ ಪ್ರಾರಂಭ ಮಾಡಿದ್ರಿ. ಕವನ ಸಂಕಲನಗಳನ್ನು ಕೂಡ ಹೊರಗೆ ತಂದಿದ್ದೀರಿ. ಎರಡು ಕವನ ಸಂಕಲನ ಇದುವರೆಗೆ ಹೊರಗೆ ಬಂದಿರತಕ್ಕಂಥದ್ದು, ಅವುಗಳ ಪರಿಚಯವನ್ನ ಮಾಡಿಕೊಡಿ.
0: ಕವಿ ಸಾಹಿತಿಗಳ ಜೀವಾಳ ಅನ್ನೋ ಒಂದು ಬಳಗ ವಾಟ್ಸಪ್ ಅಲ್ಲಿ ಬಂತು. ಆ ಬಳಗದಲ್ಲಿ ಪ್ರತಿ ಭಾನುವಾರ ತಿಂಗಳಿಗೊಮ್ಮೆ ಎಲ್ಲ ಸ್ಪರ್ಧೆಗಳನ್ನ ಏರ್ಪಡಿಸೋರು, ಚಿತ್ರಗಳನ್ನ ನೀಡ್ಬಿಟ್ಟು ಇದರ ಮೇಲೆ ಕವಿತೆಗಳನ್ನ ಬರೀರಿ. ಅದೊಂಥರ ಇಂಪ್ರೆಸ್ ಆಯ್ತು ನನಗೆ. ಪ್ರತಿ ಕಾಂಪಿಟೇಷನ್ ಅಲ್ಲಿ ನೋಡಿದ್ರೆ ಅಲ್ಲಿ ದೊಡ್ಡ ದೊಡ್ಡ ಸಾಹಿತಿಗಳು ಇದ್ರು ಆ ಗ್ರೂಪ್ ಅಲ್ಲಿ. ಅವ್ರ ಮಧ್ಯದಲ್ಲಿ ನಾನು ಫಸ್ಟ್ ಸೆಕೆಂಡ್ ಥರ್ಡ್ ಪ್ರೈಸ್ ತಗೋತಿದ್ದೀನಿ ಅಂತನ್ನುವಾಗ ನನಗೆ ಅದು ಒಂದು ವಿಶೇಷತೆ ಅನಿಸ್ತು. ಇನ್ನಷ್ಟು ಕುತೂಹಲ, ಇನ್ನಷ್ಟು ಭಾಗವಹಿಸೋಣ ಅನ್ಸ್ತು. ಸೊ ಒಂದೆರಡು ವರ್ಷ ಅದು ಕಂಟಿನ್ಯೂಸ್ ಅದರಲ್ಲಿ ಭಾಗವಹಿಸಿ ಪ್ರಶಸ್ತಿಗಳು ಯಾವ್ದು ಬಂದ್ವು ಅದನ್ನೆಲ್ಲ ಆಯಿತು. ಭಾವಕುಸುಮ ಅಂತ ಕನ್ನಡ ಕವನಗಳನ್ನ ತಂದೆ. ಅದೇ ರೀತಿ ಕೊಡವ ಕವನ ಸಂಕಲನ ಕೂಡ ಬಿಡುಗಡೆ ಆಯಿತು. ಅದರಲ್ಲೂ ನನ್ನ ಅಮ್ಮನಿಗೆ ಸಂಬಂಧಪಟ್ಟಂತೆ ಒಂದೆರಡು ಮೂರು ಕವನಗಳನ್ನ ಬರೆದು ಅಮ್ಮ ನನ್ನ ತಂಗಿ ಇಬ್ರು ಅದಕ್ಕೆ ವಾವ್ ಅನ್ನೋ ಒಂದು ಅಪ್ರಿಸಿಯೇಷನ್ ಕೊಟ್ಟಿದ್ದು. ಅಂದರೆ ಅವರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟು ಚೆನ್ನಾಗಿ ಕವನ ಬರೀಲಿಕ್ಕೆ ನಿನ್ನಿಂದ ಸಾಧ್ಯ ಇದೆ ಅಂತ. ಅವರು ಆ ವ್ಯಕ್ತಪಡಿಸಿದ ರೀತಿ ನನಗೆ ಅದನ್ನು ತರಬೇಕು ಅಂತ, ಕೊಡೋ ಕವನಗಳನ್ನ ಕೂಡ ತರಬೇಕು ಅಂತ.

0: ಅನಿಸಿದ್ದು. ಹಾಗಾಗಿ ಅದು ಬಿಡುಗಡೆ ಕಂಡಿದೆ. ಕವನಗಳು ನನಗೆ ಪ್ರಕಾಶನಕ್ಕೆ ತರಬೇಕು ಅನ್ನೋದು ಇರಲಿಲ್ಲ. ಬೊಳ್ಳಜಿರ ಅಯ್ಯಪ್ಪ ಅವರು ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಕೊಡಗಿನಲ್ಲಿ. ಹೊಸ ಸಾಹಿತಿಗಳಿಗೆ ಅವರು ಉಚಿತವಾಗಿ ಪ್ರಕಾಶನ ಮತ್ತು ಪುಸ್ತಕಗಳನ್ನ ಬಿಡುಗಡೆಗೊಳಿಸಿಕೊಡುವಂಥದ್ದೆಲ್ಲ ಕಾರ್ಯನ ಕೈಗೆತ್ಕೊಂಡಿದ್ದಾರೆ. 128 ಪುಸ್ತಕವನ್ನು ಅದೇ ರೀತಿ ಅವರು ಹೊರಗೆ ತಂದಿದ್ದಾರೆ. ಅದರಲ್ಲಿ ನನ್ನ ಪುಸ್ತಕ ಕೂಡ ಸೇರ್ಪಡೆಗೊಂಡು ಎರಡು ಕವನ ಸಂಕಲನಗಳು ಹೊರಗಡೆ
1: ಬಂದವು. ನೀವು ರಚನೆ ಮಾಡಿರ್ತಕ್ಕಂತಹ ಈ ಕವನಗಳಲ್ಲಿ ಯಾವುದಾದ್ರೂ ಕವನವೊಂದನ್ನ ವಾಚನ ಮಾಡಬಹುದಾ?
0: ದೋಷಿ ನಾನಲ್ಲ, ಸ್ಪರ್ಧೆ ಎನಿಸಿದರೆ ನಿಮಗೆನ್ನ ಕಾಯಕ, ಅದರ ದೋಷಿ ನಾನಲ್ಲ. ಕೆರೆಯುತ್ತಲಿದ್ದು ಮಾಯುವುದ ಕೆಡೆಕೊಡದೆ ನಂಜಾಗುತ್ತಿರೆ ಗಾಯ, ದೋಷಿ ನಾನಲ್ಲ. ನಾನಾಡುವ ದಿಟ ಮಾತು ಸದಾ ಕಟುವೆನಿಸಿದರೆ ದೋಷಿ ನಾನಲ್ಲ. ನಾನೆನ್ನ ಬಲ್ಲೆ ಎನ್ನರಿವು ಹರಿವಿನ ಹಿತಮಿತ ಅಹಂ ಅನಿಸಿದರೆ ಅದು ದೋಷಿ ನಾನಲ್ಲ. ಎನ್ನಾಂತರ್ಯ ಮೆಚ್ಚುವಂತೆ ಮಾಡುವ ಕೆಲಸ ನಿನ್ನ ಕಾಡಿದರೆ ಅದರ ದೋಷಿಯೂ ನಾನಲ್ಲ. ಮುನ್ನ ಕೃತಿ ಪ್ರೌಢಿಮೆಯ ಆಳವರಿಯದೆ ಎನ್ನ ನೀ ವರ್ಜಿಸಿದರೆ ಅದಕ್ಕೆ ದೋಷಿಯೂ ನಾನಲ್ಲ. ಎನ್ನ ಬಾಹ್ಯ ಆಂತರ್ಯ ಸೊಬಗಿಗೆ ನಿನ್ನ ಕಣ್ಗಳು ಸೋಲುಂಬುದಕ್ಕೆ ದೋಷಿ ನಾನಲ್ಲ. ಬೆನ್ನಂತೆ ಕಾಣದಿರುವ ನಿನ್ನ ಗುಣವ ನೀನೇ ತಿಳಿಯದಿರುವುದಕ್ಕೆ ದೋಷಿ ನಾನಲ್ಲ. ಆವುದನ್ನು ತಲೆಗೇರಿಸಿಕೊಳ್ಳದೆ ಇಷ್ಟದೊಂದಿಗೆ ಬಾಳುವ ಅಂತರ್ಧ್ಯಾನಿ ನಾನು, ನನಗಾವುದೂ ದೋಷವಲ್ಲ. ಆಕರ್ಷಕ ಜಗಕ್ಕೆ ಮರುಳಾಗುತ್ತಿರುವ ಮೋಹಿನೀನು, ನಿನ್ನ ನೀ ಅರಿಯಲು ಇಳಿಯದೆಲೆ ಅನಿಸುತ್ತಿದೆ ನಿನಗೆ, ದೋಷವೂ ಇಲ್ಲ.
1: ದೋಷಿ ನಾನಲ್ಲ, ಯಾಕೆ ಅಂತ ಅಂದ್ರೆ ಸಾಮಾನ್ಯವಾಗಿ ಮನಸ್ಸು ಏನೇನೋ ಆಲೋಚನೆಯನ್ನ ಮಾಡ್ತಾ ಇರುತ್ತೆ, ಏನ್ ಮಾಡ್ತಾ ಇರುತ್ತೆ ಅಂತ ಯಾರಿಗೂ ಗೊತ್ತಿರಲ್ಲ. ಹಾಗಾಗಿ ನಿಮಗೇನನ್ಸುತ್ತೋ ಅದಕ್ಕೆ ದೋಷಿ ನಾನಲ್ಲ ಅನ್ನುವಂಥದ್ದನ್ನ ಬಹಳ ಚೆನ್ನಾಗಿ ವ್ಯಕ್ತವನ್ನ ಮಾಡಿರ್ತಕ್ಕಂಥದ್ದು. ಕೊಡವ ಭಾಷೆಯಲ್ಲಿಯೂ ಕೂಡ ಕವನ ಸಂಕಲನ ಬಂದಿದೆ, ಅನೇಕ ಕವನಗಳನ್ನ ರಚನೆಯನ್ನ ಮಾಡಿದ್ದೀರಿ. ಒಂದು ಕೊಡವ ಭಾಷೆಯ ಕವನವನ್ನ ಪ್ರಸ್ತುತಪಡಿಸಬಹುದಾ?
0: ಇದು ಕೊಡಗಿನ ಜನಪದ ನೃತ್ಯ ಉಮ್ಮತ್ತಾಟ್, ಹೆಂಗಸರು ಮತ್ತು ಉಮ್ಮತ್ತಾಟನ್ನು ವರ್ಣಿಸಿರುವಂಥದ್ದು. ಬೊಟ್ಟು ಪೊಡಿಯ ಉಡ್ತಂಡು ಉಮ್ಮತ್ತಾಟ್ ಆಡುವ ಕೊಡವತಿ ಪೊಂಗಳ ನೋಟುಂಡವ್ವ, ಮೊಟ್ಟಿಟ್ಟು ಆಡೊಲ್ಲಿ ಪೂಂದಳಿ ಕಂಡಕ್ಕ ಕೈಕಟ್ಟಿ ನಿಂದೀತು ಕೊದುಚೊಂಡವ್ವ. ಪತ್ತಾಕು ಲೋಲಾಕು ಜೋಮಾಲೆ ಪೊಮ್ಮಾಲೆ ಕೊಕ್ಕೆ ತಾತಿ ಅಮ್ಮೇಡ ತುದುಚೊಂಡವ್ವ. ಪೊನ್ನು ಪವಳ ಮುತ್ತು ಬೊಳ್ಳಿರ ಕಾಮುರು ಕಾಲ್ಕಡ ಚಿಂಗಾರ ಮದಿಚೊಂಡವ್ವ. ಮುಂದಾಯಿಲೆಲ್ಲೋ ಕೋಪಕದೆಂತೋ ಕೈತೇಲುವ ಎಲ್ಲಾಡ ಛಾಯಲ್ಲವ್ವ. ಬಂದೀರ ಬೆಂದಕ ಪಾಡುವಕ ಆಡುವಕ ಕರ್ ಕೈಬಳೆ ಕೈಕಡ ಕಾಲ್ಸೊರಕು ಕಾಲು ಆಡೋಂಡವ್ವ. ನಡುನಾಡು ಏಳ್ನಾಡು ಕಿಗ್ಗಟ್ಟು ಮೇಂದಲೆ ನಾಡೋಳ ದೇವಿಯವು ತೊತ್ತೋಂಡವ್ವ. ಕೊಡಗಲೆ ಅಲ್ಲತೆ ಎಲ್ಲಿಯೂ ಇಲ್ಲತ ಕುಡುವಾಯಿಮೆ ಪೋತುವೈಂಗಳ ತಿಕ್ಕೊಂಡವ್ವ. ಮೊಳಕಟ್ಟು ಜಾಕೆಟ್ ಬೆನ್ನೆರಿ ಪೊಡಿಯತ್ತು ಕಚ್ಚಿತಾಳ ಪುಡ್ಚೆಂಡೈಂಕು ಬಾಂಗೊಂಡವ್ವ. ಬೊಳಕದು ಪಳೆಯಾಮೆ ಪೊಮ್ಮಾಲೆ ಕೊಡುಬುರ ಆಟು ಪಾಟದು ನೋಟಿ ತೇ ಪಡ್ಚಂಡು ದೇಶ ತುಡೀ ಆಡೊಂಡವ್ವ.
1: ಇದರ ಒಂದು ತಾತ್ಪರ್ಯವನ್ನ ಹೇಳ್ಬೋದಾ ಸಂಕ್ಷಿಪ್ತವಾಗಿ?
0: ಇದು ಉಮ್ಮತ್ತಾಟ ಆಡುವಾಗ ಹೆಂಗಸರು ಧರಿಸುವಂತ ಸೀರೆ, ರೇಷ್ಮೆ ಸೀರೆ ಕೆಂಪು, ಅದು ಬೊಟ್ಟು ಬೊಟ್ಟಾಗಿರುವಂತದ್ದು. ಅದನ್ನ ಹಾಕಿ ಅವರು ಕಚ್ಚಿ ತಾಳ ಅಂತೇಳಿ ತಾಳ ಹಿಡಿದು ಉಮ್ಮತ್ತಾಟನ್ನ ಯೂಶಲಿ ಆಡ್ತಾರೆ. ಅದು ಆಡುವಾಗ ಅದನ್ನ ನೀವು ಭಕ್ತಿಯಿಂದ ನೋಡ್ಬೇಕು ಅನ್ನೋಂಥದ್ದು ಇದೆ ಇದರಲ್ಲಿ. ಅವರು ಆ ಕುಣಿತವನ್ನ ಏನು ದೀಪದ ಸುತ್ತ ಅಥವಾ ಕಾವೇರಿಯಮ್ಮನ ಮಕ್ಕಳನ್ನ ನಿಲ್ಲಿಸಿ ಅವರ ಸುತ್ತ ಉಮ್ಮತ್ತಾಟನ ಆಡುವಾಗ ಅವರ ಮುಖದಲ್ಲಿ ಆ ಹೂನಗೆ ಕಾಣುವಾಗ ನೀವು ಕೂಡ ಆ ಹೂನಗೆಗೆ ಸ್ಪಂದಿಸಿ ಅನ್ನುವಂಥದ್ದು ಒಂದು ಅರ್ಥವನ್ನು ಕೊಡುತ್ತೆ. ಯಾಕಂದ್ರೆ ಅದು ಒಂದು ದೇವರ ನೃತ್ಯವನ್ನು ನೋಡಿದ ಲೆಕ್ಕ ಅನ್ನುವಂಥದ್ದು. ಪತ್ತಾಕು ಲೋಲಕ್ಕೆ ಇದು ಕೊಡವರ ಆಭರಣಗಳು, ಅವುಗಳನ್ನ ನೋಡದೆ ಕಣ್ಣಿಗೆ ಹಬ್ಬ. ಅದರಲ್ಲೂ ತಲೆಯಿಂದ ಕಾಲ್ವರೆಗೆ ಹಾಕುವಂತ ಆಭರಣಗಳನ್ನು ನೋಡುವಾಗ ಅದನ್ನೆಲ್ಲ ನಾವು ಆನಂದಿಸಬೇಕು, ಅಂತಹ ಸೌಂದರ್ಯ ಅದರಲ್ಲಿ ನಮಗೆ ಕಾಣಕ್ ಸಿಗುತ್ತೆ ಅನ್ನುವಂಥದ್ದು. ಇದು ನಡುನಾಡು ಗಳ್ನಾಡು ಕಿಗ್ಗಟ್ಟು ಮೇಂದಲೆ ಅನ್ನೋದು ಕೊಡವ ಭಾಷೆಯಲ್ಲಿ ಕೊಡಗಿನ ನಾಲ್ಕು ದಿಕ್ಕುಗಳನ್ನು ಹೇಳುವಂಥದ್ದು. ಹಾಗಾಗಿ ಆ ನೃತ್ಯವನ್ನ ಎಲ್ಲ ಊರಿಂದ ಬಂದಿರೋದ್ರಿಂದ ಅವ್ರನ್ನೆಲ್ಲ ದೇವಿಯರ ರೂಪದಲ್ಲಿ ನೋಡಿ ಆನಂದಿಸಿ ಅಂತ ಹೇಳುವಂಥದ್ದು. ಎಲ್ಲಿಯೂ ಕಾಣಲ್ಲ ಆ ಕೊಡವ ಸೀರೆಯನ್ನು ಹಾಕ್ತೇವೆ ನಾವು. ಸೊ ಅವೆಲ್ಲ ಕಣ್ಣಿಗೆ ತಂಪು ನೀಡುವಂಥದ್ದು, ಅವುಗಳನ್ನೆಲ್ಲ ನಾವು ಇನ್ನೂ ಮುಂದಕ್ಕೆ ಸಾಗಿಸ್ಬೇಕು. ಅದೊಂದು ಸಂಸ್ಕೃತಿ ಭಾಗ ಅನ್ನುವಂಥದ್ದು, ಅದು ದೇಶದಲ್ಲೇ ಆಗ್ಬೇಕು ಅನ್ನುವಂಥ ಒಂದು ಅರ್ಥವನ್ನ ಈ ಕವನ

0: ಕೊಡ್ತಾ ಹೋಗುತ್ತೆ. ನಿಮ್ಮ ಈ ಬರವಣಿಗೆ ಅನ್ನುವಂಥದ್ದು ಪ್ರಾರಂಭ ಆಗಿದ್ದು ಒಂದು ತರ್ಜುಮೆ ಕೃತಿಯ ಮೂಲಕ. ನೀವು ನಂಗದಾರ್ ಕೊಡವ ಅನ್ನುವಂತಹ ಒಂದು ಪುಸ್ತಕವನ್ನ ತರ್ಜುಮೆಯನ್ನ ಮಾಡಿದ್ರಿ. ನಂಗದಾರ್ ಕೊಡವ ಅಂತ ಅಂದ್ರೆ ಕೊಡಗವರು ಯಾರು ಅಥವಾ ನಾವು ಯಾರು ಅನ್ನುವಂಥದ್ದು. ನಾವು ಯಾರು ಅನ್ನುವಂತಹ ಪ್ರಶ್ನೆ ಅನೇಕರನ್ನ ಇವತ್ತಿಗೂ ಕೂಡ ಕಾಡುತ್ತೆ. ಕೊಡವರು ಯಾರು, ನಮ್ಗಿಂತಲೂ ಕೂಡ ಸಾಂಸ್ಕೃತಿಕವಾಗಿ ಬಹಳ ಭಿನ್ನವಾಗಿ ಇರತಕ್ಕಂಥವ್ರು ಯಾರು ಅಂತ ಹೇಳಿ ಅನ್ಸುತ್ತೆ. ಈ ಒಂದು ಪುಸ್ತಕವನ್ನ ಮೂಲವಾಗಿ ಬರೆದದ್ದು ಯಾರು ಮತ್ತೆ ಇದನ್ನ ತರ್ಜುಮೆ ಮಾಡಬೇಕು ಅಂತ ಹೇಳಿ ಯಾಕನ್ನಿಸ್ತದೆ ತಮಗೆ?
1: ಸರ್, ಇದನ್ನ ಮುಖ್ಯವಾಗಿ ಬರೆದಂಥವರು ಮಾಳೇಟಿರ ದಿವಂಗತ ತಿಮ್ಮಯ್ಯನವರು. ಈಗ 2-3 ತಿಂಗಳ ಹಿಂದೆ ಅವರು ತೀರ್ಕೊಂಡಿದ್ದಾರೆ. ಅವರು ಬರೆದಿರುವಂತ ಪುಸ್ತಕ ಅದು. ನಾನು ಪುರಾತತ್ವದ ಬಗ್ಗೆ ತುಂಬಾ ಆಸಕ್ತಿ ಇದ್ದದ್ರಿಂದ ಕೊಡಗಿನ ಶಾಸನಗಳ ಬಗ್ಗೆ ಸ್ವಲ್ಪ ಅಧ್ಯಯನ ಮಾಡ್ತಾ ಇದ್ದೆ ಸರ್. ಆವಾಗ ನನಗೆ ಹೆಚ್ಚು ಶಾಸನಗಳು 12ನೇ ಶತಮಾನಕ್ಕೆ ಹಿಂದಿನ ಎಲ್ಲ ಶಾಸನಗಳು ಹೆಚ್ಚು ಜೈನರಿಗೆ ಸಂಬಂಧಪಟ್ಟಿದ್ದು ಕಂಡುಬಂತು. ಜೊತೆಗೆ ನನಗೆ ಕೇರಳ ಮತ್ತು ಕೊಡಗಿನ ನಡುನಾಡಿನ ಭಾಗ ಏನಿದೆ ಅಲ್ಲೆಲ್ಲ ಕೊಡವರ ಅಸ್ತಿತ್ವ ತುಂಬಾ ಸ್ಟ್ರಾಂಗ್ ಆಗಿರೋದನ್ನು ನೋಡಿದೆ ನಾನು. ಆ ಶಾಸನಗಳ ಆಧಾರದ ಮೇಲೆ ನನಗೆ ಒಂದಷ್ಟು ಕ್ಲೂಗಳು ಸಿಕ್ಕಿದ್ರಿಂದ ನನಗೆ ಅಶೋಕ್ ಮುರ್ಗಿಯವರು ಅದರ ಸಹಕಾರ ನೀಡಿದವರು. ಹಾಸನ ಸಾಹಿತ್ಯದ ತವರೂರು ಅಂತ ನನಗೆ ತಿಳಿಯಲ್ಪಟ್ಟು ಜಯಶ್ರೀಯವರು ಮೊದಲ ಬಾರಿಗೆ ನನಗೆ ಪರಿಚಯಿಸಿದ್ದು ಹಾಸನದ ಸಾಹಿತ್ಯ ಲೋಕವನ್ನ. ಅಶೋಕ್ ಮುರ್ಗಿಯವರು ನನಗೆ ಶ್ರವಣ ಬೆಳಗೊಳದಲ್ಲಿ ಪ್ರಾಕೃತ ಯೂನಿವರ್ಸಿಟಿ ಇರೋದನ್ನ ಅರಿವಿಕೆ ಕೊಟ್ಟರು. ಅಲ್ಲಿ ಸಿಕ್ಕಿದ ಈ ದಾಖಲೆಗಳು ಏನು ಕೊಡಗಿನಲ್ಲಿರೋದು ನನಗೆ ಇರುವಂತ ಎವಿಡೆನ್ಸ್ಗಳು ಇನ್ನೂ ಅಗಾಧ ಮಟ್ಟದಲ್ಲಿ ಇರೋದು ನನಗೆ ಅಲ್ಲಿ ಕಂಡು ಬಂತು. ಸೊ ಅಲ್ಲೊಂದಷ್ಟು ಸ್ಟಡಿ ಮಾಡ್ತಾ ಮಾಡ್ತಾ ಹೋದಂದೆ ನನಗೆ ಇವ್ರ ಪುಸ್ತಕ ಅದಕ್ಕೆ ಕನೆಕ್ಟ್ ಆಯಿತು. ವೃಷಭನಾಥರನ್ನ ಅವರ ಮೆನ್ಷನ್ ಮಾಡಿದ್ದಾರೆ. ಕರ್ಮಭೂಮಿ ಅಂತ ಏನು ವೃಷಭನಾಥರದ್ದು ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಅವರು. ಭರತಖಂಡದಲ್ಲಿ ಕೃಷಿ ತುಂಬಾ ಪ್ರಾಮುಖ್ಯತೆ ಪಡೆಯಿತು, ಅದಕ್ಕೆ ಕಾರಣವೇ ಅವರು ಅನ್ನೋದನ್ನ ಅವರು ತಗೊಂಬಂದ್ರು. ಅದಕ್ಕಿರುವಂತ ಹಳೆ ಒಡಂಬಡಿಕೆಗಳನ್ನೆಲ್ಲ ಅವರು ದಾಖಲೆಯಾಗಿ ಬಳಸ್ಕೊಂಡಿದ್ದಾರೆ. ಸೊ ನನಗೆ ಶ್ರವಣ ಬೆಳಗೊಳ ಅದಕ್ಕೆ ತುಂಬಾ ಸಹಾಯ ಮಾಡಿತು. ಸೊ ಹಾಗಾಗಿ ಈ ಎಲ್ಲವೂ ಪರಿಪೂರ್ಣವಾದ ಒಂದು ಅಧ್ಯಯನ ಮತ್ತು ಅದಕ್ಕೆ ಒಂದು ಸರಿಯಾದ ರೂಟ್ ಅನ್ನು ನನಗೆ ಅದು ಕಲ್ಪಿಸ್ಕೊಡ್ತು. ಮದ್ರಾಸ್ ಆರ್ಕೈವ್ಸ್ ಇರ್ಬೋದು, ಕೇರಳ ಆರ್ಕೈವ್ಸ್ ಇರ್ಬೋದು, ಮಡಿಕೇರಿ ಆರ್ಕೈವ್ಸ್, ಇಲ್ಲೆಲ್ಲ ನನಗೆ ಅದಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ದಾಖಲೆಗಳು ಸಿಗ್ತಾ ಹೋದಾಗೆ ನನಗೆ ಕೊಡಗಿನಲ್ಲಿ ಕೊಡವರು, ಕೊಡವ ಭಾಷಿಕರ ಪ್ರಾಮುಖ್ಯತೆಯನ್ನು, ಅವರು ಎಷ್ಟು ಯುಗದಿಂದ ಅಲ್ಲಿದ್ದಾರೆ ಅನ್ನೋದೆಲ್ಲ ನನಗೆ ಅದು ವಿಷಯಗಳು ದಾಖಲೆಗಳ ಮೂಲಕನೇ ಅದು ಸಿಕ್ತು. ಆ ಮೂಲಕ ನನಗೆ ಈ ಪುಸ್ತಕವನ್ನೇ ನಾನು ತಗೊಂಡು ನನ್ನ ಅಧ್ಯಯನನೂ ಅದನ್ನು ಸೇರಿಸಿ ನಂಗದಾರು ಕೊಡವ ಅನ್ನುವ ಪುಸ್ತಕವನ್ನು ಬಿಡುಗಡೆ ಮಾಡಿದ್ದೇನೆ. ಅದು ಹೆಚ್ಚು ಜನರ ಗಮನ ಸೆಳೆಯಿತು. ಯಾಕಂದರೆ ಒಂದು ಸಂಘಟನೆಯಲ್ಲಿ ನಾನು ಅದನ್ನು ಸಂಪೂರ್ಣವಾಗಿ ಕಂತುಗಳಲ್ಲಿ ಮತ್ತೆ ಅದನ್ನು ಜನರಿಗೆ ತಲುಪಲಿಂತ ಹಾಕ್ಕೊಂಡು ಹೋಗಿದ್ದೆ. ವಿಮರ್ಶೆಗಳು ಬಂದರೆ ತಗೊಳ್ಳೋಣ, ಮತ್ತೇನಾದರೂ ಅಧ್ಯಯನ ಮಾಡಿದಾಗ ವಿಷಯಗಳು ಸಿಗಬಹುದು ಅಂತ.
0: ಬಹಳ ಮುಖ್ಯವಾಗಿ ಈ ಮೂಪಾಜೆ ನಿಘಂಟ್ ಅಂತ ಹೇಳಿ ಅಂತ ಅಂದ್ರೆ ಕನ್ನಡ ಕೊಡವ ಮತ್ತೆ ಆಂಗ್ಲ ಭಾಷೆಯ ನಿಘಂಟಿನ ಒಂದು ರಚನೆಯನ್ನ ಮಾಡುವಂತಹ ಸಂದರ್ಭದಲ್ಲಿಯೂ ಕೂಡ ತಾವು ಕೈ ಜೋಡಿಸಿದ್ದೇನೆ. ಸಾಮಾನ್ಯ ಬರವಣಿಗೆಗೂ ನಿಘಂಟನ್ನ ಮಾಡ್ಲಿಕ್ಕೂ ಕೂಡ ಭಾರಿ ವ್ಯತ್ಯಾಸ ಇರುತ್ತೆ. ಹಾಗಾಗಿ ಅಲ್ಲಿ ಅನುಭವಗಳು ಹೇಗಿತ್ತು?
1: ಸರ್, ನಿಘಂಟು ರಚನೆ ಸುಲಭದ ಕಾರ್ಯ ಅಲ್ಲ. ಮಚ್ಚಬಂಡ ಲಾಲಾ ಕುಟ್ಟಪ್ಪನವರು ಇದನ್ನ ಆರಂಭಿಸಿರುವಂತದ್ದು. ಅವರು ಜೊತೆ ಕೆಲಸ ಮಾಡ್ಲಿಕ್ಕೆ ನಂಗೆ ತುಂಬಾನೇ ಖುಷಿ ಕೊಡ್ತದೆ. ಯಾಕಂದ್ರೆ ಇದು ಆರಂಭವಾಗೋದಕ್ಕಿಂತ ಮುಂಚೆಲ್ಲಿ ಛಂದಸ್ಸುಗಳನ್ನ ಬೇರೆ ವ್ಯಾಕರಣಗಳನ್ನೆಲ್ಲ ತುಂಬಾ ಅಧ್ಯಯನ ಮಾಡ್ತಾ ಕಲಿತಾ ಇದ್ದಿದ್ರಿಂದ ನನಗೆ ಇದು ಮಾಡ್ಲಿಕ್ಕೆ ಸುಲಭ ಅನಿಸ್ತದೆ. 6 ತಿಂಗಳು ಆನ್ಲೈನ್ ಮುಖಾಂತರವೇ ತಿದ್ದುಪಡಿ, ಜೋಡಣೆ ಇವೆಲ್ಲ ಕೆಲಸಗಳನ್ನ ಮಾಡ್ತಾ ಬಂದಿರುವಂಥದ್ದು. ಸುಮಾರು 800 ಪುಟ, 16,000 ಪದಗಳಿಂದ ಮಾಡಲ್ಪಟ್ಟಿರುವಂತ ಡಿಕ್ಷನರಿ ಅದು. ಕೊಡೋ ಭಾಷೆ ಅದು ನಂಗದಾರ್ ಕೊಡೋ ಅನ್ನೋದು ಕೊಡೋ ಭಾಷೆಯಲ್ಲೇ ಬರೆದಿದ್ದರಿಂದ ನನಗೆ ಹೆಚ್ಚು ಪದಗಳ ಅವಶ್ಯಕತೆ ಇತ್ತು. ಕೊಡೋ ಭಾಷೆಗೆ ಲಿಪಿ ಇಲ್ಲ, ಬರವಣಿಗೆ ತುಂಬ ಕಡಿಮೆ ಇದ್ದಿದ್ದರಿಂದ ನಾನು ತುಂಬ ಪದಗಳನ್ನ ಕಲೆಕ್ಟ್ ಮಾಡಿಕೊಂಡೇ ನಂಗದಾರ್ ಕೊಡೋ ಪುಸ್ತಕ ಬರೆದಿರುವಂಥದ್ದು. ಹಾಗಾಗಿ ಈ ಕಾರ್ಯ ನನ್ನ ಕೈಗೆ ಸಿಕ್ಕಿದ ಕೂಡಲೇ ನಾನು ಅದು ಇನ್ನೂ ಖುಷಿಯಿಂದ ಮಾಡಿದೆ. ನಾನು ಯಾವುದೇ ಕಾರ್ಯ ಮಾಡಿದ್ರೂ ಅದರ ಹಿಂದಿನ ಉದ್ದೇಶ ನನಗೆ ಮುಖ್ಯವಾಗಿ ಅದರಲ್ಲಿ ಏನೋ ಒಂದು ವಿಷಯ ಇದೆ, ಅದು ಸಮಾಜಕ್ಕೆ ಬೇಕು, ಆ ಉದ್ದೇಶ ಇಟ್ಕೊಂಡೇ ಮಾಡಿರುವಂಥದ್ದು.
0: ಈಗ ಮತ್ತೊಂದು ಆಂಗ್ಲ ಮತ್ತೆ ಕೊಡವ ಮತ್ತೆ ಕನ್ನಡ ಆ ಒಂದು ನಿಘಂಟಿನಲ್ಲೂ ಕೂಡ ಕೆಲಸವನ್ನು
1: ಮೇಲ್ವಿಚಾರಕರಾಗಿ ಈಗ ಕೆಲಸ ಮಾಡ್ತಾ ಇದ್ದೀವಿ. ಈವರೆಗೆ ಎಲ್ಲ ಅದರದ್ದು ಮೀಟಿಂಗ್ಗಳು 7-8 ಸುತ್ತು ಮೀಟಿಂಗ್ಗಳೆಲ್ಲ ಕಂಪ್ಲೀಟ್ ಆಗಿದೆ. ಇನ್ನು ಈಗ ಪದಗಳನ್ನ ಜೋಡಿಸುವಂತದ್ದು ಶುರು ಮಾಡಬೇಕು. ಈಗ ಮುಂದಿನ ತಿಂಗಳಿಂದ ಕಾರ್ಯ ಆರಂಭವಾಗಲಿದೆ ಸರ್. ಅದಕ್ಕೆ ಸೌಮ್ಯ ಹೈದರಾಬಾದ್ನಿಂದ ಮತ್ತು ಇನ್ನು ಒಂದ್ ಎರಡು ಮೂರು ಜನರು ಈವನ್ ಅಮೆರಿಕದಿಂದ ಕೂಡ ನಾವು ಆನ್ಲೈನ್ ಅಲ್ಲಿ ಕೂತು ಅವರನ್ನೆಲ್ಲ ಮಾತಾಡ್ಕೊಳ್ತಾ ಡಿಸ್ಕಸ್ ಮಾಡಿಕೊಂಡು ಕೆಲಸಗಳನ್ನ ಮಾಡ್ತಾ ಇರುವಂತದ್ದು.
0: ನಮ್ಮಲ್ಲಿ ಸಾಮಾನ್ಯವಾಗಿ ಒಂದು ಮಾತಿದೆ, ಎಲ್ಲದಕ್ಕೂ ಕೂಡ ಮನಸ್ಸು ಮಾಡಬೇಕು ಅಂತ ಹೇಳಿ. ಇಂಥ ಒಂದು ಮನಸ್ಸನ್ನೇ ಕೇಂದ್ರ ಬಿಂದುವಾಗಿ ಇಟ್ಕೊಂಡು ಒಂದು ಪುಸ್ತಕವನ್ನ ರಚನೆಯನ್ನ ಮಾಡಿದ್ರಿ. ಯಾಕೆ ಮನಸ್ಸಿನ ಬಗ್ಗೆ ಬರಿಬೇಕು ಅಂತ ಅನ್ನಿಸ್ತು ನಿಮಗೆ
1: ಸರ್? ಮಾಧ್ಯಮ ಅನ್ನುವಾಗ ನಾವು ಒಂದೇ ವೇಯಲ್ಲಿ ಹೋಗಲ್ಲ ಸಾಧಾರಣವಾಗಿ. ನನಗೆ ಈ ಒಂದು ಇತಿಹಾಸ ಪುರಾತತ್ವ ನನ್ನ ಫೇವ್ರೇಟ್, ನಾನು ಅದರಲ್ಲೇ ಇರಬೇಕು ಅಂತ ಬಯಸಿದ್ರು. ಕಲಿಕೆ ಅನ್ನೋದು ಬೇರೆ ಬೇರೆ ಆಂಗಲಿಂದ ಕಲ್ತ್ಕೊಂಡು ಹೋಗೋಣ ಅಂತ ಅನ್ನೋದು ಇದ್ದೇ ಇರುತ್ತೆ. ಈ ವಿಷಯಕ್ಕೆ ಬರಬೇಕು ಅಂದ್ರೆ ಅವೆಲ್ಲ ಬೇಕು ಅಂತ ನಾವು ಕಲ್ತ್ಕೊಂಡು ಬರ್ತೇವೆ. ಆ ಇದರಲ್ಲಿ ಹೋದಾಗ ನನಗೆ ಮಲ್ಲಿಕಾರ್ಜುನ್ ಸರ್ ಅವ್ರನ್ನ ನಾನು ನೆನೆಸ್ಕೋಬೇಕು. ಕರ್ನಾಟಕ ರಾಜ್ಯ ವೈಜ್ಞಾನಿಕ ಪರಿಷತ್ ಪುಸ್ತಕ ಕರೆದಿದ್ರು, ಅವರು ಪುಸ್ತಕಗಳನ್ನ ಪ್ರಕಟಿಸ್ತೀವಿ ಅಂತ. ನನಗೆ 15 ದಿನದ ಅವಕಾಶ ಕೊಟ್ಟಿದ್ರು. ನಾನು ಎಲ್ಲಾ ಸಬ್ಜೆಕ್ಟ್ ಮೇಲೆ ಎಲ್ಲಾ ವಿಷಯಗಳ ಮೇಲೇನು ಲೇಖನ ಬರೀಲಿಕ್ಕೆ ಗೊತ್ತಿದ್ದರಿಂದ ನಾನು ಮನಸ್ಸು ಅನ್ನೋದು ನನ್ನ ಮನಸ್ಸಲ್ಲಿ ಇತ್ತು, ಇದ್ರ ಮೇಲೇನು ಒಂದು ದಾಖಲೆ ಬರಿಬೇಕು. ಆದ್ರೆ ತುಂಬಾ ದೊಡ್ಡದಾಗಿ ಯೋಚನೆ ಮಾಡಿರಲಿಲ್ಲ. ಅದು ಬರೀಲಿಕ್ಕೆ ಮುಖ್ಯ ಕಾರಣವಾಗಿದೆ ಏನಂದ್ರೆ ನನ್ನ ಆರೋಗ್ಯ ಸಮಸ್ಯೆ ಇದ್ದಿದ್ರಿಂದ ಸ್ಪಿರಿಚುವಲ್ ಪಾತ್ ಅನ್ನ ನಾನು ಹುಡ್ಕೊಂಡು ಹೋಗಿದ್ದೆ. ಸುಮಾರು 12 ಹಂತದ ಯೋಗ ಧ್ಯಾನ ಪ್ರಾಕ್ಟೀಸ್ಗಳನ್ನು ಕೂಡ ಮಾಡಿದ್ದೀನಿ ನಾನು. ಹಾಗಾಗಿ ಅದರಲ್ಲಿ ನನಗೆ ಎಷ್ಟೋ ವಿಚಾರಗಳು, ಗೊಂದಲವಾಗಿದ್ದ ನನ್ನ ಮನಸ್ಥಿತಿಯನ್ನ ಒಂದು ಹದಕ್ಕೆ ತಂದಿರುವಂಥದ್ದು ಈ ಆಧ್ಯಾತ್ಮದ ಹಾದಿ. ಹಾಗಾಗಿ ಈ ಮನಸ್ಸಿನ ಮೇಲೇನೆ ನಾನು ಬರೀಬೇಕು. ನನಗೆ ಇದು ಒಂದು ರಿಲ್ಯಾಕ್ಸ್ ಅನ್ನ ಒಂದು ರಿಲೀಫ್ ಅನ್ನು ಕೊಟ್ಟಿರುವಾಗ ಇದು 4 ಜನರಿಗೆ ರಿಲೀಫ್ ಕೊಡಬಹುದು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಅವ್ರು ಕೇಳಿದ ಕೂಡಲೇ ಅದೇ ವಿಷಯ ತೆಗೆದು ಲೇಖನ ಅಂತ ಅನ್ಕೊಂಡಿದ್ದು. ಪುಸ್ತಕ ರೂಪದಲ್ಲಿ ಅವ್ರು ಕೇಳಿದ್ದು. ಸೊ 60 ಪೇಜಿಗಾಗುವಷ್ಟು ಮೊದಲು ಆರಂಭಿಸಿದ್ದು. ಮುಖ್ಯವಾಗಿ ಕೊಡಗಿನ ಜನರಿಗೆ ತಲುಪಿಸೋಣ ಅನ್ನೋ ಉದ್ದೇಶ ಇಟ್ಕೊಂಡು ಬೊಳ್ಳಜಿರ ಅಯ್ಯಪ್ಪನವ್ರನ್ನೇ ಮತ್ತೆ ಭೇಟಿ ಮಾಡಿದಾಗ ಅವರು ಖುಷಿಯಿಂದ ಮಾಡಿಕೊಟ್ರು, ಅದನ್ನ ಪ್ರಿಂಟ್ ಮಾಡಿದ್ರು. ಈ ಮಧ್ಯದಲ್ಲಿ ನಮ್ಮ ಮನೆಯವರು ಅದನ್ನು ಓದಿ ಅದಕ್ಕೆ ಮುನ್ನುಡಿ ಬರೆದು ಇದನ್ನ ನಾನು ಬಿಡುಗಡೆಗೊಳಿಸ್ತೇನೆ ಅಂತ ಅವರು ಕೈಗೆತ್ಕೊಂಡ್ರು. ಹಾಗಾಗಿ 2ನೇ ಮುದ್ರಣ ಅದು ತುಂಬಾ ಅವ್ರದ್ದು ಬರವಣಿಗೆಯಲ್ಲೇ ಅದು ತುಂಬಾ ಜನರಿಗೆ ತಲುಪಿತು. ಈಗ ಹಾಸನದಲ್ಲಿ ಅವರ ಗೆಳೆಯರ ಬಳಗಕ್ಕೆ ಅಂತ ಹೇಳಿ ತಂದಿರುವಂತದ್ದು, ಅವರ ಆಫೀಸ್ ಸರ್ಕಲ್ಗೆ ಅಂತ ಹೇಳಿ 2ನೇ ಮುದ್ರಣ. ಆ ಮುದ್ರಣ ಕೂಡ ಕೊಡಗಿನಲ್ಲೂ ತುಂಬಾ ಜನರಿಗೆ ತಲುಪಿದೆ, ಇಲ್ಲಿ ಹಾಸನದಲ್ಲೂ ತುಂಬಾ ಜನರಿಗೆ ತಲುಪಿದೆ. ತುಂಬಾ ಜನರು ಅದನ್ನ ಅಪ್ರಿಷಿಯೇಟ್ ಮಾಡಿದ್ದಾರೆ.
0: ಸಾಹಿತ್ಯಿಕವಾಗಿ ಇನ್ನು ಏನೆಲ್ಲ ಆಲೋಚನೆಗಳಿದ್ದಾವೆ ತಮಗೆ?
1: ಸರ್, ಬರಿತಾ ಹೋದಾಗೆ ತುಂಬಾ ವಿಚಾರಗಳು ತಲೆಗೂ ಬರುತ್ತವೆ. ಇನ್ನೂ ಹೊರಗೆ ಬರದಂತ ವಿಚಾರಗಳು ತುಂಬಾ ಇದಾವೆ, ಜನರಿಗೆ ತಲುಪದಂತ ವಿಚಾರಗಳು ತುಂಬಾ ಇದೆ ಅಂತ ಅನಿಸ್ತಾ ಹೋಗುತ್ತೆ. ಹಾಗಾಗಿ ಕೆಲವೊಂದು ಸಂದರ್ಭಕ್ಕೆ ಏನ್ ಬರುತ್ತೆ ಅದನ್ನ ತೆಗೆದುಕೊಂಡು ಮಾಡ್ತಾ ಇದ್ದೇನೆ. ಈಗ ಸದ್ಯದ ಮಟ್ಟಿಗೆ ಮನಸ್ಸು ಅನ್ನೋದೇ ಹರಿದಾಡ್ತಿರೋದ್ರಿಂದ ಪ್ರಪಂಚದಲ್ಲಿ ಎಲ್ರಿಗೂ ಮನಸ್ಸಿದೆ. ಆ ಮನಸ್ಸನ್ನ ನಮ್ಮ ಕೈಯಲ್ಲೇ ಇರುವ ಮನಸ್ಸನ್ನ ನಾವು ಹೇಗೆ ಹತೋಟಿಗೆ ಇಟ್ಕೋಬೇಕು ಅನ್ನೋದ್ರಿಂದ ಅದ್ರ ಬಗ್ಗೆ ಸ್ವಲ್ಪ ಫೋಕಸ್ ಮಾಡಿ ಜನರಿಗೆ ತಲುಪಲಿ ಅಂತ ಸ್ವಲ್ಪ ಪ್ರಯತ್ನ ಪಡ್ತಾ ಇದ್ದೀನಿ. ಅದ್ ಬಿಟ್ರೆ ನಾನು ಕೊಡಗಿನ ಹೆಸರುಗಳ ಬಗ್ಗೆ ತುಂಬಾ ಜನರಿಗೆ ಯಾಕೆ ಕೊಡಗಿನವರೆಲ್ಲ ಅಪ್ಪಯ್ಯ ವಿಭಿನ್ನವಾಗಿ ಇಟ್ಕೋತಾ ಇದಾರೆ, ನೋಡ್ಲಿಕ್ಕೆ ಯಂಗ್ಸ್ಟರ್ ಹೆಸರು ಮಾತ್ರ ದೊಡ್ಡವ್ರ ಹೆಸರು ತರ ಇರುತ್ತೆ ಅಂತೆಲ್ಲ ಕೇಳ್ತಾರೆ. ಸೊ ಅದರ ಹಿನ್ನೆಲೆ ಬಗ್ಗೆನೇ ಒಂದಷ್ಟು ಹೆಸರುಗಳನ್ನ ಸಂಪಾದಿಸಿ ಅದನ್ನ ವಿವರಣೆ ನೀಡಿ ಅದರ ಬಗ್ಗೆ ಇತಿಹಾಸ ಚರಿತ್ರೆಗಳಲ್ಲಿ ಎಲ್ಲಾದರೂ ದಾಖಲಾಗಿರೋ ಹೆಸರುಗಳನ್ನೆಲ್ಲ ಆಯಿತು. ಅದರದ್ದೇ ಒಂದು ಪುಸ್ತಕ, ಒಂದು ಕೈಪಿಡಿಯ ಪುಸ್ತಕ ತರ್ತಾ ಇದ್ದೀನಿ. ಕನ್ನಡದಲ್ಲಿ ಒಂದಷ್ಟು ಪ್ರಶ್ನೆಗಳು ಜನರಲ್ಲಿ ಇತ್ತು ಯುಗಗಳ ಬಗ್ಗೆ ಎಲ್ಲ, ಬಟ್ ಅದು ಮೂಲವಾಗಿ ತಂದವರೇ ತೀರ್ಥಂಕರರು ಅನ್ನೋದು ಜೈನ ದಾಖಲೆಗಳು ಇರ್ತವೆ. ಅದರದ್ದು ಒಂದು ಕನ್ನಡ ಪುಸ್ತಕವನ್ನು ತರೋ ಆಲೋಚನೆಯಲ್ಲಿದ್ದೀನಿ ಸರ್.
0: ಬರವಣಿಗೆ ಅನ್ನುವಂಥದ್ದು ಸಾಮಾನ್ಯವಾದಂತಹ ಕೆಲಸ ಅಲ್ಲ, ಅಪಾರವಾಗಿ ಓದಬೇಕು, ಅಷ್ಟೇ ಪ್ರಮಾಣದಲ್ಲಿ ನಮಗೆ ಸಮಯನೂ ಕೂಡ ಬೇಕಾಗುತ್ತೆ. ಅದೆಲ್ಲವನ್ನು ಹೇಗೆ ಹೊಂದಿಸ್ಕೊಳ್ತೀರ
1: ಸರ್? ಮನೆಯನ್ನೂ ನಿಭಾಯಿಸಬೇಕು, ಮಗ ಮನೆಯವರು ಅತ್ತೆ ಮಾವ ಎಲ್ಲರೂ ಇರೋದ್ರಿಂದ ಎಲ್ಲವನ್ನು ನಿಭಾಯಿಸಬೇಕು. ಅದು ನಮ್ಮ ಕೈಲೇ ಇರೋದಲ್ಲ ಸರ್, ನಮ್ಮ ಮನೆ ನಮ್ಮ ಪರಿವಾರವನ್ನ ಹ್ಯಾಂಡಲ್ ಮಾಡುವಂತ ಒಂದು ಅದು ಒಂದು ಕಲೆನೆ, ಅದು ನಮ್ಮ ಕೈಲೇ ಇರೋಂಥದ್ದು. ಸೊ ಅದಕ್ಕೊಂದಷ್ಟು ಟೈಮ್ ಇಟ್ಟು ನಂತರ ಬರೀಲಿಕ್ಕೆ ಕೂರ್ತೀನಿ ಸರ್. ಯಾರು ನಾನು ಬರೆಯೋಕೆ ಕೂತಾಗ ಅಥವಾ ಓದುವಾಗ ಮನೇಲಿ ಯಾರು ಡಿಸ್ಟರ್ಬ್ ಮಾಡಲ್ಲ. ಹಾಗಾಗಿ ಮುಂಚೆ ಆದ್ರೆ 12 ಗಂಟೆ ತನಕ ರಾತ್ರಿ ಎಲ್ಲ ಕೂರ್ತಾ ಇದೆ, ಹೆಲ್ತ್ ಇಶ್ಯೂಸ್ ಮೇಲಿಂದ ಮೇಲೆ ಕಾಣಿಸ್ಕೊಳ್ತಾ ಇದ್ರಿಂದ ಇವಾಗ ಹೆಚ್ಚು ಸಂಜೆ ಹೊತ್ತು ನಾನು ಅದಕ್ಕೆ ಡೆಡಿಕೇಟ್ ಮಾಡ್ಕೊತಾ ಇದ್ದೀನಿ. ಬೇರೆ ಹಗಲು ಹೊತ್ತಿನಲ್ಲಿ ಅದು ಬೆನ್ನುಡಿ ಅವುಗಳೆಲ್ಲ ಬರ್ತಿರ್ತವೆ, ಅವುಗಳಿಗೆಲ್ಲ ಸಮಯ ಸಿಕ್ಕಿದಾಗ ಅಡಿಗೆ ಮಾಡುವಾಗ ಮಧ್ಯದಲ್ಲೂ ತಲೆಗೆ ಏನ್ ಬರುತ್ತೆ ಅದನ್ನ ನೋಟ್ ಮಾಡ್ಕೊಳ್ಳೋದು ಬರ್ಕೊಳ್ಳೋದು ಇದೆಲ್ಲ ಇದೆ.
0: ಒಳ್ಳೆದು ಮಾಳೇಟಿರ ಸೀತಮ್ಮ ಅವರೇ, ಇವತ್ತಿನ ಈ ಸಂಚಿಕೆಯಲ್ಲಿ ತಮ್ಮ ಸಾಹಿತ್ಯ ಕೃಷಿಯ ಅನುಭವಗಳನ್ನ ಬಹಳ ವಿವರವಾಗಿ ನಮ್ಮ ಕೇಳುಗರೊಂದಿಗೆ ಹಂಚಿಕೊಂಡ್ರಿ. ಸಾಕಷ್ಟು ಬರೆದಿದ್ದೀರಿ, ಮುಂದಿನ ದಿವಸಗಳಲ್ಲಿ ಇನ್ನೂ ಏನೆಲ್ಲ ಬರೀಬೇಕು ಅನ್ನುವಂತಹ ತಮ್ಮದೇ ಆದಂಥ ಆಲೋಚನೆಗಳು ಇದ್ದಾವೆ, ಅವೆಲ್ಲವೂ ಕೂಡ ಈಡೇರಲಿ ಅಂತ ಹೇಳ್ತಾ ಬಿಡುವನ್ನು ಮಾಡಿಕೊಂಡು ತಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ
1: ಸರ್. ಅವಕಾಶ ನೀಡಿದ್ದಕ್ಕಾಗಿ ತಮಗೆ ಅನಂತ ಧನ್ಯವಾದಗಳು. ಆಕಾಶವಾಣಿ ಮೂಲಕ ತುಂಬ ಜನರಿಗೆ ವಿಷಯ ತಲುಪುತ್ತೆ ಅನ್ನೋದು ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಹಾಗಾಗಿ ಜನರಿಗೆ ಇದು ಮುದ ನೀಡಬಹುದು ಈ ಮಾತುಕತೆ ಅಂತ ಅನ್ನೋದನ್ನು ನಾನು ನಿರೀಕ್ಷಿಸಿದ್ದೇನೆ. ಧನ್ಯವಾದಗಳು ಸರ್.
0: ನಮಸ್ತೆ.
2: ಇದುವರೆಗೆ ಹಾಸನದ ಬಹುಮುಖ ಪ್ರತಿಭೆ ಹಾಗೂ ಬರಹಗಾರ್ತಿ ಮಾಳೆಟೀರ ಸೀತಮ್ಮ ವಿವೇಕ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್, ಸಂಕಲನ ಲಿಖಿತ ಎಂಪಿ. ರಾಜ್ಯವ್ಯಾಪಿ ಮೂಡಿಬಂದ ಇಂದಿನ ವನಿತಾ ವಿಹಾರ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಬೆಂಗಳೂರು. ಸಮಯ 12:30. ಇನ್ನೀಗ ಕೆಲವು ಪ್ರಕಟಣೆಗಳನ್ನು ಕೇಳೋಣ.
1: ಕಡಿಮೆ ಸಮಯದಲ್ಲಿ ಹೆಚ್ಚು ಲಾಭ,
2: ಬರೀ ಒಂದು ಕ್ಲಿಕ್ ನಲ್ಲಿ ಅದ್ಭುತ ಸಿಕ್ಬಿದ್ರು.
3: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ, RBI ಹೇಳುತ್ತೆ.
4: ಜಾಣರಾಗಿರಿ, ಜಾಗರೂಕರಾಗಿರಿ.
5: ಶುರು ಮಾಡೋಣ ಇನ್ವೆಸ್ಟಿಂಗ್ ನ ಕಲಿಕೆ.

0: ಸೆಬಿ ಇನ್ವೆಸ್ಟರ್ ಜಾಗೃತಾ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿರಿ.
1: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
2: ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ, ಆರಾಧಿಸುವೆ.
3: ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ. ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ, ದರಾ ಬೇಂದ್ರೆಯವರ 4 ತಂತಿ ಕವನ ಸಂಕಲನಕ್ಕೆ, ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ, ವಿಕ್ರ ಗೋಕಾಕ್ರವರ ಭಾರತ ಸಿಂಧುರಶ್ಮಿಗೆ, ಯು ಆರ್ ಅನಂತಮೂರ್ತಿ, ಗಿರೀಶ್ ಕಾರ್ನಾಡ್, ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ. 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು ಕನ್ನಡಿಗರಿಗೆ ಅಭಿಮಾನದ ಸಂಗತಿ. ಸಿರಿಗನ್ನಡಂ ಗೆಲುಗೆ, ಸಿರಿಗನ್ನಡಂ ಬಾಳ್.

0: ಓಹ್ ಸವಿ ರತ್ನ, ಬನ್ನಿ ಬನ್ನಿ ಬನ್ನಿ, ಒಳ್ಳೆ ಸಮಯಕ್ಕೆ ಬಂದ್ರಿ. ಬಿಸಿ ಬಿಸಿ ಕಾಫಿ ತಯಾರಾಗಿದೆ, ಒಟ್ಟಿಗೆ ಕುಡಿಯೋಣ.
1: ಪೂರ್ಣಿ ಅದಿರ್ಲಿ, ಇಲ್ ನೋಡಿಲಿ, ಸವಿಗೆ ಆಕಾಶನೆ ತಲೆ ಮೇಲೆ ಬಿದ್ದ ಹಾಗಾಗಿದೆ.
0: ಏನಾಯ್ತೆ ಸವಿ?
2: ಅಯ್ಯೋ, ಬೆಳಿಗ್ಗೆ ನನ್ನ ಆದ್ನಿ ಫೋನ್ ಇಂದ ನಮ್ಮ ಯಜಮಾನ್ರಿಗೆ, ನಂಗೆ, ನನ್ ಮಗಳಿಗೆ ಒಂದ್ ಮೆಸೇಜ್ ಬಂತು. ಹಾಸ್ಪಿಟಲ್ ಅಲ್ಲಿ ಇದ್ದೀನಿ, ತಕ್ಷಣ 50,000 ಬೇಕು ಅಂತ. ನಾನು ಯೋಚನೆ ಮಾಡದೆ ಅವಳ ಅಕೌಂಟ್ಗೆ ಕಳಿಸ್ಬಿಟ್ಟೆ. ತಕ್ಷಣ ನನ್ನ ಅಕೌಂಟ್ ನಲ್ಲಿದ್ದ ಅಷ್ಟು ಹಣ ಖಾಲಿಯಾಗಿ ಬ್ಲಾಕ್ ಆಗೋಯ್ತು.
1: ಅಲ್ವೇ, ನೀನ್ ತಿಳ್ಕೊಂಡವಳು, ಓದ್ದವಳು, ಅದ್ ಹೇಗೆ ಯಾಮಾರ್ದಿಯೆ?
2: ಏನೋ ಒಂದ್ ಕ್ಷಣ ರತ್ನ, ಯಾಮಾರ್ಬಿಟ್ಟೆ ಗೊತ್ತಾಗ್ಲೇ ಇಲ್ಲ.
0: ನೋಡು, ಇನ್ಮೇಲೆ ಹುಷಾರಾಗಿರು, ಮೊದಲು ಸೈಬರ್ ಪೊಲೀಸ್ಗೆ ದೂರ್ ಕೊಡು.
3: ಪರಿಶೀಲಿಸದೆ ಲಿಂಕ್ ಅನ್ನು ಒತ್ತಿ ಖಾತೆಗೆ ಹಣ ವರ್ಗಾಯಿಸಿ ಸೈಬರ್ ಮೋಸಜಾಲದಲ್ಲಿ ಹಣ ಕಳೆದುಕೊಳ್ಳಬೇಡಿ.
4: ಚಕ್ರವ್ಯೂಹ ಇದು, ಚಕ್ರವ್ಯೂಹ.
5: ಐಸ್ ಕ್ರೀಮ್ ಬೇಕೇ, ಐಸ್ ಕ್ರೀಮ್ ಮುಟ್ಟಿ ಒಮ್ಮೆ ಬಾಯಿಲಿಟ್ಟು.
6: ಆಧುನಿಕ ಮಾರುಕಟ್ಟೆಯಲ್ಲಿ ಗ್ರಾಹಕನೇ ರಾಜ. ಹೆಚ್ಚುತ್ತಿರುವ ಸ್ಪರ್ಧೆಯಿಂದಾಗಿ ಕಲಬೆರಕೆ, ಕಾಳಸಂತೆ, ತಪ್ಪು ಮಾಹಿತಿಯಿಂದ ವಂಚನೆಗೆ ಒಳಗಾಗಬೇಡಿ.
7: ಗ್ರಾಹಕ ಕಾನೂನಿನ ಮಾಹಿತಿ ಹಾಗೂ ಅರಿವು ಇರಲಿ, ಜಾಗೃತರಾಗಿರಿ, ಎಚ್ಚರದಿಂದಿರಿ.
8: ಪರಿಸರ ಮತ್ತು ಮಾನವನ ನಡುವಿನ ಸಂಬಂಧ ಅನನ್ಯವಾದುದು. ಪರಿಸರವಿಲ್ಲದೆ ಮಾನವನ ಉಳಿವು ಸಾಧ್ಯವೇ ಇಲ್ಲ.
9: ಇನ್ನೆಲ್ಲ ಈ ಜಲ, ಈ ಮಣ್ಣು ನಮ್ಮದು.
10: ಸುಂದರವಾದ ಕಾಡನ್ನು ನಾಶಗೊಳಿಸುತ್ತಾ ಪರಿಸರಕ್ಕೆ ಭಾರಿ ಪ್ರಮಾಣದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಮಾಡುತ್ತಿರುವ ಮನುಷ್ಯ ಹವಾಮಾನ ಬದಲಾವಣೆಗೆ ನೀಡಿರುವ ಕೊಡುಗೆ ಒಂದೆರಡಲ್ಲ.
8: ನೆನಪಿರಲಿ, ಸ್ವಚ್ಛ ಪರಿಸರ ಉಳಿದರೆ ಮಾತ್ರ ನಾವು ಉಳಿದೇವೆ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ
1: ಇಂದಿನ ಆರೋಗ್ಯ ಸಂಚಿಕೆಯಲ್ಲಿ ಪ್ರಸ್ತುತ ಆಹಾರ ಪದ್ಧತಿ ಮತ್ತು ಆರೋಗ್ಯದ ಮೇಲಾಗುವ ಪರಿಣಾಮಗಳು ಹಾಗೂ ಆಯುರ್ವೇದ ಪರಿಹಾರ ಕುರಿತು ಚಿತ್ರದುರ್ಗದ ಪ್ರಕೃತಿ ಆಯುರ್ವೇದ ಮೆಡಿಕಲ್ ಕಾಲೇಜಿನ ಪ್ರೊಫೆಸರ್ ಹಾಗೂ ಆಯುರ್ವೇದ ತಜ್ಞರಾದ ಡಾಕ್ಟರ್ ಅಂಬುಜಾಕ್ಷಿ ವಿಎಂ ಅವರೊಂದಿಗೆ ಸಂದರ್ಶನ ಕೇಳುವಿರಿ.
2: ಕೇಳುಗರೆ ನಮಸ್ಕಾರ. ಇವತ್ತಿನ ಆರೋಗ್ಯ ಸಂಚಿಕೆಗೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ನಾವಿವತ್ತು ಆಧುನಿಕ ಆಹಾರ ಪದ್ಧತಿಯಿಂದ ಆರೋಗ್ಯದ ಮೇಲೆ ಆಗುವಂತಹ ಪರಿಣಾಮಗಳನ್ನ ಕುರಿತು ಮಾತಾಡ್ತಾ ಇದೀವಿ. ಹಾಗೆ ಕಾರ್ಯಕ್ರಮದಲ್ಲಿ ಅದಕ್ಕೆ ಪೂರಕವಾಗಿ ಪಂಚಕರ್ಮ ಮತ್ತು ಆಯುರ್ವೇದ ಚಿಕಿತ್ಸೆ ಬಗ್ಗೆ ಕೂಡ ಪ್ರಸ್ತಾಪ ಮಾಡ್ತೀವಿ. ನಮಗೆ ಈ ಎಲ್ಲ ಮಾಹಿತಿಯನ್ನ ಕೊಡ್ತಾರೆ ಚಿತ್ರದುರ್ಗದ ಪ್ರಕೃತಿ ಆಯುರ್ವೇದ ಮತ್ತು ಮೆಡಿಕಲ್ ಕಾಲೇಜಿನ ರಸಶಾಸ್ತ್ರ ವಿಭಾಗದ ಮುಖ್ಯಸ್ಥರು ಹಾಗೂ ಪ್ರೊಫೆಸರ್ ಮತ್ತು ರಾಗ್ನಿ ಆಯುರ್ವೇದ ಕ್ಲಿನಿಕ್ ಮತ್ತು ಪಂಚಕರ್ಮ ಕೇಂದ್ರದ ಆಯುರ್ವೇದ ತಜ್ಞರಾದ ಡಾಕ್ಟರ್ ಅಂಬುಜಾಕ್ಷಿ ವಿಎಂ ಅವರು. ಡಾಕ್ಟರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ಆಹಾರ ಪದ್ಧತಿ ಅನ್ನುವಂಥದ್ದೇನಿದೆ ಬಹುಶಃ ತುಂಬಾ ಗೊಂದಲ ಉಂಟು ಮಾಡುವಂತ ಒಂದು ವ್ಯವಸ್ಥೆ ಅದು. ನಾವೇನ್ ತಗೊಳ್ಬೇಕು, ಹೇಗ್ ತಗೊಳ್ಬೇಕು, ಇಂತಹ ಒಂದಷ್ಟು ಗೊಂದಲಗಳಿದೆ. ಅದರಲ್ಲೂ ಆಧುನಿಕ ಆಹಾರ ಪದ್ಧತಿ ಅನ್ನುವಂಥದ್ದೇನಿದೆ ಬಾಯಿಗೆ ತುಂಬಾ ರುಚಿ ಅನ್ಸಿದ್ರು ಕೂಡ ನಂತರ ಅದರ ಪರಿಣಾಮ ಯೋಚನೆ ಮಾಡ್ಬೇಕಾಗುತ್ತೆ, ನಾವು ತಗೊಳ್ಬೇಕೋ ಬೇಡವೋ ಅಂತ ಹೇಳಿ. ಹಾಗಾಗಿ ಆರಂಭದಲ್ಲಿ ಆಹಾರ ಪದ್ಧತಿಯ ಬಗ್ಗೆ ಆಯುರ್ವೇದ ಏನ್ ಹೇಳುತ್ತೆ ಅನ್ನುವಂಥದ್ದನ್ನ ನಮಗೆ ತಿಳಿಸಿ ನಂತರ ನಾವು ಆಧುನಿಕ ಆಹಾರ ಪದ್ಧತಿಗೆ ಬರೋಣ.
3: ಆಯುರ್ವೇದದ ಪ್ರಕಾರ ಔಷಧಿಯಷ್ಟೇ ಪ್ರಾಮುಖ್ಯತೆ ಆಹಾರಕ್ಕಿದೆ. ಸೊ ನಾವು ಸರಿಯಾದ ಆಹಾರ ಹಿತಮಿತವಾದ ಅಥವಾ ಆಹಾರ ನಿಯಮಗಳೇನಂತ ಹೇಳ್ತೀವಿ ಅದನ್ನೆಲ್ಲ ಫಾಲೋ ಮಾಡೋದ್ರಿಂದ ನಮಗೆ ಔಷಧಿಯನ್ನ ನಾವು ತಪ್ಪಿಸ್ಬೋದು ಔಷಧಿ ಸೇವನೆಯಿಂದ. ಸೊ ಆಯುರ್ವೇದದ ಪ್ರಕಾರ ಎರಡು ಕಾಲ ಆಹಾರ ಕಾಲ ಹೇಳಿದರೆ, ಒಂದು ಬೆಳಗ್ಗೆ, ಸೊ ಸೂರ್ಯೋದಯ ಆದ್ಮೇಲೆ ನಿಮ್ಮ ನಿತ್ಯಕರ್ಮ ಮುಗಿಸಿ ಚೆನ್ನಾಗಿ ಜೀರ್ಣಶಕ್ತಿ ಬಂದಾದ್ಮೇಲೆ ಒಂದು ಪರಿಪೂರ್ಣವಾದ ಷಡ್ರಸಯುಕ್ತ ಆಹಾರ, ಅಂದ್ರೆ ನಿಮ್ಗೆ ಅದರಲ್ಲಿ ಕಂಪ್ಲೀಟ್ ಊಟ, ಮುದ್ದೆ, ಅವರವರ ಪ್ರದೇಶ ಮತ್ತೆ ಅವರವರ ಪುರಾತನವಾಗಿ ಏನು ಫಾಲೋ ಮಾಡ್ಕೊಂಡು ಬಂದಿರ್ತಾರೆ, ಕೆಲವೊಬ್ರು ಮನೇಲಿ ರೊಟ್ಟಿ ಅಭ್ಯಾಸ ಇರುತ್ತೆ ರೀಜನ್ ವೈಸ್, ಸೊ ಮುದ್ದೆ ಇರುತ್ತೆ, ಸೊ ಆ ತರ ಪರಿಪೂರ್ಣವಾದ ಆಹಾರ ಒಂದು ಆಹಾರ. ಮತ್ತೆ ಸಾಯಂಕಾಲ ಸೂರ್ಯಾಸ್ತಕ್ಕಿಂತ ಮುಂಚೆ ಬೆಳಗ್ಗೆ ತಿಂದಿದಂತ ಆಹಾರ ಮಲಪ್ರವೃತ್ತಿ ಆದ ನಂತರ ಮತ್ತೆ ಇನ್ನೊಂದು ಪರಿಪೂರ್ಣವಾದ ಆಹಾರ, ಈ ತರ ಫಾಲೋ ಮಾಡಿಕೊಂಡ್ರೆ ತುಂಬಾನೇ ಒಳ್ಳೇದು. ನಮ್ಮ ಪೂರ್ವಜರ ಆಹಾರ ಪದ್ಧತಿ ಇದೇ ಆಗಿತ್ತು. ಸೊ ಅವಾಗ ಬ್ರೇಕ್ಫಾಸ್ಟ್ ಕಾನ್ಸೆಪ್ಟ್ ಇರಲಿಲ್ಲ, ಸೊ ಇಡ್ಲಿ ದೋಸೆ ಉಪ್ಪಿಟ್ಟು ಎಲ್ಲ ಯಾವತ್ತೋ ಒಂದು ದಿನ ಹಬ್ಬ ಹರಿದಿನದಲ್ಲಿ ಆ ತರ ಯಾವತ್ತೋ ಒಂದು ದಿನ ಮಾಡ್ತಾ ಇದ್ರು. ಸೊ ನಾವು ಪೂರ್ವಜ ಆಹಾರ ಪದ್ಧತಿನೇ ಫಾಲೋ ಮಾಡೋದ್ರಿಂದ ನಮ್ಮ ಆರೋಗ್ಯವನ್ನ ಕಾಪಾಡೋದ್ರಲ್ಲಿ ತುಂಬಾನೇ ಸಹಾಯ ಆಗುತ್ತೆ.
2: ದಿನಕ್ಕೆ ಎರಡೇ ಊಟ ಸಾಕು ಅನ್ನುವಂಥದ್ದು, ಸೂರ್ಯೋದಯ ಆಗಿ ಒಂದು 10 ಗಂಟೆ ಅಂತ ಹೇಳ್ಬಹುದು ಬೆಳಿಗ್ಗೆ ಅಂತ ಅಂದ್ರೆ 10 ಗಂಟೆ
3: ಅವರು ಬೆಳಿಗ್ಗೆ ಎಷ್ಟೊತ್ತಿಗೆ ಎದ್ದೇಳ್ತಾರೆ ಅನ್ನೋದ್ರ ಮೇಲೆ, ಕೆಲವೊಬ್ರು 9 ಗಂಟೆಗೆ ಎದ್ಬಿಡ್ತಾರೆ ಅದು ಅಲ್ಲ. ಸೊ ಆದಷ್ಟು ಸೂರ್ಯೋದಯಕ್ಕಿಂತ ಮುಂಚೆ ಎದ್ರೇನೆ ಒಳ್ಳೇದು ಎಲ್ಲರಿಗೂನು. ಸೊ ಅವಾಗ ಏನಾಗುತ್ತೆ, ಜೀರ್ಣಶಕ್ತಿ ಚೆನ್ನಾಗಿ ನಿಮಗೆ ಇಂಪ್ರೂವ್ ಆಗುತ್ತೆ. ಸೊ ಅಟ್ ಲೀಸ್ಟ್ 1-2 hours ನಿಮಗೆ ಏನಂತೀವಿ ಚುರ ಚುರ ಅನ್ನೋಷ್ಟು ಹೊಟ್ಟೆ ಹಸು ಬಂದಾದ ಮೇಲೆ ತಗೊಳ್ಳೋದು ಒಳ್ಳೇದು. ಸೊ ಇವಾಗ 9 ಗಂಟೆಗೆ ಎದ್ದು ಮತ್ತೆ ನಾನು ಇಮಿಡಿಯೇಟ್ಲಿ 10 ಗಂಟೆಗೆ ಊಟ ಮಾಡ್ತೀನಿ ಅಲ್ಲ, ಅದು ಆದಷ್ಟು ಬೆಳಗಿನ ಜಾವ ಬೇಗನೆ ಎದ್ದು, ಅಥವಾ ಇವಾಗ ಅನಿವಾರ್ಯ ಕೆಲವೊಂದ್ಸಲ ನೈಟ್ ಶಿಫ್ಟ್ ಡ್ಯೂಟಿ ಮಾಡೋರು ಇರ್ತಾರೆ, ಸೊ ಅಂತ ಕಂಡೀಷನ್ಸ್ ಅಲ್ಲಿ ನೀವು 9 ಗಂಟೆಗೆ ಎದ್ದು 2 hours ಬಿಟ್ಟು ಚೆನ್ನಾಗಿ ಹಸು ಬಂದ ಮೇಲೆ ಆಹಾರ ಸೇವನೆ ಮಾಡೋದು
2: ಒಳ್ಳೇದು ಅಂತ. ಇನ್ನು ಸೂರ್ಯಾಸ್ತಕ್ಕಿಂತ ಮುಂಚೆ ಸಂಜೆಯ ಸಮಯದಲ್ಲಿ ಅದು ಕೂಡ ಒಂದು ಊಟ, ಅದು ಪರಿಪೂರ್ಣವಾದ ಊಟನ ಅಥವಾ ಹೇಗಿರ್ಬೇಕು?
3: ಪರಿಪೂರ್ಣ ಆದ್ರೆ ಒಳ್ಳೇದೇನೆ. ಸೊ ಇಲ್ಲ ಅಂತಂದ್ರೆ ನೀವು ನಿಮ್ಮ ಹಸುವಿಗೆ ಅನುಸಾರವಾಗಿ ದಿನ ಇದೇ ತರ ಅಂತ ಮಾಡೋಕ್ಕಿಂತ ಕೆಲವೊಂದ್ಸಲ ಕಿಚಡಿ, ಪೊಂಗಲ್, ಉಪ್ಪಿಟ್ಟು, ಅಂದ್ರೆ ಅವರವರ ಅಗ್ನಿಗೆ ಅನುಸಾರವಾಗಿ, ಜೀರ್ಣಶಕ್ತಿಗೆ ಅನುಸಾರವಾಗಿ, ಕನ್ವೀನಿಯನ್ಸ್ ಕೆಲವೊಂದ್ಸಲ ಮನೇಲಿ ಏನು ಅವೈಲೇಬಲ್ ಇರುತ್ತೆ ಅದ್ರ ಪ್ರಕಾರವಾಗಿ ಆಹಾರವನ್ನ ತಗೊಳ್ಬಹುದು. ಸೊ ಅದರಲ್ಲಿ ಮತ್ತೆ ಜಂಕು ಈ ತರದೆಲ್ಲ ಅವಾಯ್ಡ್ ಮಾಡಿ, ಸೊ ನಾರ್ಮಲ್ ನಮ್ಮ ಸಿಸ್ಟಮ್ ಅಲ್ಲಿ ಏನಿದೆ ಫುಡ್ ಆ ತರ ನೀವು ಫಾಲೋ ಮಾಡಿದ್ರೆ ಒಳ್ಳೇದು.
2: ಒಳ್ಳೇದು ಡಾಕ್ಟರ್. ಇನ್ನೊಂದು ಮಾತು ಏನಂದ್ರೆ, ಮಲಗೋದಕ್ಕಿಂತ ಮುಂಚೆ 2 ಗಂಟೆ ಮುಂಚೆ ತಿನ್ನಿ ಅಂತ ಹೇಳುವಂತದ್ದು ಇದ್ರ ಬಗ್ಗೆ, ಯಾಕೆಂದ್ರೆ ಸೂರ್ಯಾಸ್ತಕ್ಕಿಂತ ಮುಂಚೆ ಊಟ ಮಾಡಿದ್ರೆ ಕರೆಕ್ಟ್ ಟೈಮ್ ಆಗುತ್ತೆ, ನಾವು ಮಲಗೋ ಅಷ್ಟೊತ್ತಿಗೆ ಒಂದು 9 ಗಂಟೆ ಆಯ್ತು ಅಂದ್ರೆ ಸರಿ ಹೋಗುತ್ತೆ. ಇಲ್ಲ ನಾವು 9ಕ್ಕೆ ತಿಂದು 11ಕ್ಕೆ ಮಲಗ್ತೇವೆ, 2 ಗಂಟೆ ಟೈಮ್ ಕೊಟ್ವಿ ಅಂತ ಅನ್ನೋದಾದ್ರೆ ಇದ್ರ ಬಗ್ಗೆ ಏನ್ ಹೇಳ್ತೀರಿ?
3: 2 hours ಅಂತಲ್ಲ, ನಿಮಗೆ ಕಂಪ್ಲೀಟ್ ಡೈಜೆಷನ್ ಆಗ್ಬೇಕಾದ್ರೆ 3 ಗಂಟೆ ಮೇಲೆ ತಗೊಳ್ಳುತ್ತೆ. ಕಂಪ್ಲೀಟ್ ಡೈಜೆಷನ್ ಆಗಿ ಮಲಕ್ಕೆ ಕನ್ವರ್ಟ್ ಆಗ್ಬೇಕು ಆಹಾರ ಅಂದ್ರೆ ಮಿನಿಮಮ್ 3 hours ಬೇಕು, ಅಷ್ಟು ಪಾಸ್ ಮಾಡ್ಬೇಕಾದ ಅವಸ್ಥೆಗಳನ್ನ. ಸೊ ಹಾಗಾಗಿ 2 ಗಂಟೆನೆ ಆಗಿದ್ರೆ ಇನ್ನು ಜೀರ್ಣಕ್ರಿಯೆ ಪ್ರೊಸೆಸ್ ಅಲ್ಲಿ ಇರುತ್ತೆ, ಕಂಪ್ಲೀಟ್ ಆಗಿರಲ್ಲ. ಸೊ ನೀವು ಮಲಗದಾಗ ಅಲ್ಲಿ ಏನಾಗುತ್ತೆ, ಜೀರ್ಣಕ್ರಿಯೆ ಹ್ಯಾಂಪರ್ ಆಗುತ್ತೆ. ಮಲಗದಾಗ ಎಲ್ಲಾನು ನಮ್ದು ಮೆಟಬಾಲಿಕ್ ರೇಟು, ಬಾಡಿ ಮೆಕ್ಯಾನಿಸಮ್ ಏನಾಗುತ್ತೆ, ಸ್ಲೋ ಡೌನ್ ಆಗುತ್ತೆ. ಸೊ ಅವಾಗ ಅದು ಹಾಗೆ ಉಳ್ಕೊಳ್ಳುತ್ತೆ, ಅದು ತಪ್ಪು ಕಾನ್ಸೆಪ್ಟ್. ಕೆಲವೊಂದ್ಸ ಸಲ ಏನಾಗುತ್ತೆ, ಈಗ ಆಫೀಸ್ಗೆ ಹೋಗೋರು ಇರ್ತಾರೆ ಕೆಲವೊಬ್ಬ ಮಹಿಳೆಯರು, ಬ್ಯಾಂಕ್ ಎತ್ತರದವ್ರಿಗೆಲ್ಲ ಸೂರ್ಯಾಸ್ತಕ್ಕಿಂತ ಮುಂಚೆ ಪಾಸಿಬಲ್ ಇಲ್ಲ, ಅವ್ರು ಬರೋದೇ 7:30-8 ಸೊ ಅಂತ ಟೈಮಲ್ಲಿ ಏನ್ ಮಾಡ್ಬೇಕು. ಸೊ ಅಂತವ್ರು ಅಟ್ಲೀಸ್ಟ್ 3 hours ಗ್ಯಾಪ್ ಮಾಡ್ಕೊಂಡ್ರೆ ಒಳ್ಳೇದು. ಆದಷ್ಟು ಆತರ ನೀವು ಲೇಟ್ ಊಟ ತಗೊಳ್ಳೋದಾದ್ರೆ ಆದಷ್ಟು ಲಘು ಆಹಾರಗಳನ್ನ ತಗೊಳ್ಳಿ,
2: ಬೇಗ ಜೀರ್ಣ ಆಗುವಂತ ಆಹಾರ.
3: ಹೌದು, ಈಗ ಮುದ್ದೆ, ದಪ್ಪ ದಪ್ಪ ಮುದ್ದೆ ಆತರ ತಗೊಳ್ಳೋಕ್ಕಿಂತ ತುಂಬಾ ಸಾಫ್ಟ್ ಇರಂತದ್ದು, ಬೇಗ ಜೀರ್ಣ ಆಗಂತದ್ದು ಆತರ ಕನ್ವರ್ಟ್ ಮಾಡ್ಕೊಳ್ಳೋದು ಒಳ್ಳೇದು.
2: ಹಾಗೆ ಕಾಲಕ್ಕನುಗುಣವಾದಂತ ಊಟ, ಅದ್ರ ಬಗ್ಗೆ ಹೇಳಿ ಡಾಕ್ಟ್ರೆ.
3: ಸೀಸನ್, ನಮ್ಮ ಪೂರ್ವಿಕರದು ನಾವು ಹಬ್ಬ ಎಲ್ಲ ಆಚರಣೆಗಳು ತಗೊಂಡಾಗ ಅದೆಲ್ಲ ಸೀಸನ್ ವೈಸೆ. ಸೊ ಇಟ್ಸ್ ನಾಟ್ ನೀನ್ ಹಬ್ಬದ ದಿನ, ಈಗ ಫಾರ್ ಎಕ್ಸಾಂಪಲ್ ಯುಗಾದಿ ದಿನ ನಾವು ಬೇವು ಬೆಲ್ಲ ತಗೊಳ್ತೀವಿ. ಸೊ ಯಾಕೆ ಅಲ್ಲಿ ತುಂಬಾ ಬಿಸಿಲಿನ ತಾಪ ಇರುತ್ತೆ ಮತ್ತೆ ಕಫ ಜಾಸ್ತಿ ಆಗ್ಬಿಟ್ಟಿರುತ್ತೆ. ಸೊ ನಮಗೆ ಬೇವೆ ಏನ್ ಮಾಡುತ್ತೆ, ಕಫನ ಕಮ್ಮಿ ಮಾಡುತ್ತೆ, ಬಾಡಿನ ತಂಪ್ ಮಾಡುತ್ತೆ. ಎಣ್ಣೆ ಸ್ನಾನನು ಹೇಳ್ತಾರೆ ಅವಾಗ ಅಲ್ವಾ. ಸೊ ಅವತ್ ಒಂದು ದಿನ ಮಾಡಿ ಬಿಡ್ಬೇಕು ಅಂತಲ್ಲ, ಅದು ಆದಿ ನಾಂದಿ ಅಂತ ಏನ್ ಹೇಳ್ತೀವಿ, ಪ್ರಾರಂಭ ಮಾಡಿ ಆ ಇಡೀ 2 ತಿಂಗಳು, ಒಂದು ಋತು 2 ತಿಂಗಳು ಇರುತ್ತೆ. ಸೊ ಆ 2 ತಿಂಗಳನ್ನು ನೀವು ಅದನ್ನೇ ಫಾಲೋ ಮಾಡಿ ಅಂತಾನೆ ಹೇಳ್ತಾರೆ. ಸೊ ಆವತ್ತಿನ ದಿನ ನಾವು ಯಾವ ತರದ ಆಹಾರ, ಕಷಾಯ ರಸ ಇರಂತ ತಗೊಳ್ತೀವಿ ನೋಡಿ, ಮಾವಿನಕಾಯಿ ಚಟ್ನಿ ಕಾಯ್ದು ಆತರ, ಮತ್ತೆ ಬೇವು ತಗೊಳ್ತೀವಿ, ಕಷಾಯ ತಿಕ್ತ ರಸ ಅಂತ ಏನ್ ಹೇಳ್ತೀವಿ. ಸೊ ಇದೆಲ್ಲ ನಮ್ ಬಾಡಿ ತಂಪ್ ಮಾಡುತ್ತೆ ಮತ್ತೆ ಕಫನ ಕಡಿಮೆ ಮಾಡುತ್ತೆ. ಸೊ ಆ ಹೋಲ್ ಸೀಸನ್ ಆತರ ತಗೊಳ್ಬೇಕು. ಮತ್ತೆ ಈಗ ಪಿತ್ತ ಕಾಲ ಅಂತ ಹೇಳ್ತೀವಿ, ಶರದ್ ಋತು ಲೈಕ್ ಅಕ್ಟೋಬರ್ ನವೆಂಬರ್ ಈ ಸೀಸನ್ ಅಲ್ಲಿ ಪಿತ್ತ ತುಂಬಾನೇ ಜಾಸ್ತಿ ಆಗಿರುತ್ತೆ ದೇಹದಲ್ಲಿ. ಅದನ್ನ ಕಡಿಮೆ ಮಾಡುವಂತ ಆಹಾರ ವಿಹಾರಗಳು ಆ ಸೀಸನ್ ಅಲ್ಲಿ ಬರುವಂತ ಹಬ್ಬ. ಸೊ ಆ ದಸರಾ ಆ ಟೈಮಲ್ಲಿ ನಾವು ಸ್ವಲ್ಪ ಸ್ವೀಟ್ಸ್ ನ ಜಾಸ್ತಿ ತಗೊಳ್ತೀವಿ, ತುಪ್ಪ ಜಾಸ್ತಿ ತಗೊಳ್ತೀವಿ. ಸೊ ಆತರ ನಾವು ಫಾಲೋ ಮಾಡ್ಕೋಬೇಕು, ಇಡೀ ಆ ಸೀಸನ್ ಫುಲ್ ಆತರ ಫಾಲೋ ಮಾಡ್ಕೊಳ್ಳೋದು ಒಳ್ಳೇದು.
2: ಸಂಕ್ರಾಂತಿ ಬಂದ್ರೆ ಎಳ್ಳು ಬೆಲ್ಲ ಅಂತ ಹೇಳ್ತಾರೆ, ಅದರಲ್ಲೂ ಕೂಡ ವೈಜ್ಞಾನಿಕ ಕಾರಣ.
3: ಹೌದು ಹೌದು. ಸೊ ಚಳಿ ಇರುತ್ತೆ ಜಾಸ್ತಿ, ಡ್ರೈನೆಸ್ ಇರುತ್ತೆ, ವಾತ ಜಾಸ್ತಿ ಆಗ್ಬಿಟ್ಟಿರುತ್ತೆ ಜನವರಿ ಡಿಸೆಂಬರ್ ಆ ಟೈಮಲ್ಲಿ ನೋಡ್ಬೋದು ದೇಹದಲ್ಲೂ ಎಲ್ಲ ಚರ್ಮ ಡ್ರೈ ಆಗ್ಬಿಟ್ಟಿರುತ್ತೆ. ಸೊ ಎಳ್ಳು ನಮಗೆ ಏನಾಗುತ್ತೆ ಅಂತಂದ್ರೆ ಸ್ನಿಗ್ಧ ಮಾಡುತ್ತೆ. ಸೊ ಹಾಗಾಗಿನೇ ಅದನ್ನ ಹೇಳಿದರೆ. ಸೊ ಆ ಸೀಸನ್ ಅಲ್ಲಿ ನಾವು ಆದಷ್ಟು ಸ್ವಲ್ಪ ಎಣ್ಣೆ ಅಂಶ ಇರೋಂಥದ್ದು ಆಹಾರಗಳನ್ನ ತಗೊಳ್ಬೇಕು, ಮಧುರ ರಸ ಇರೋಂಥದ್ದು ಎಣ್ಣೆ ಅಂಶ ಇರೋಂಥದ್ದು ಆಹಾರಗಳನ್ನ ತಗೊಳ್ಬೇಕು.
2: ಓಕೆ ಡಾಕ್ಟರ್, ಈಗ ಒಂದು ಪರಿಪೂರ್ಣವಾದ ಊಟ ಅಂತ ಅಂದ್ರೆ ಏನೆಲ್ಲ ಒಳಗೊಂಡಿರುತ್ತೆ, ಅದರಲ್ಲಿ ಏನೆಲ್ಲ ಇರಬೇಕಾಗುತ್ತೆ?
3: ಅದರಲ್ಲಿ ನಿಮ್ಮ ಜೀರ್ಣಶಕ್ತಿಗೆ ಅನುಸಾರವಾಗಿ ನಿಮ್ಮ ಮನೆಗಳಲ್ಲಿ ನಿಮ್ಮ ಪ್ರದೇಶದಲ್ಲಿ ಇದು ಅಷ್ಟೇ, ಗ್ರೇನ್ಸು ಅಷ್ಟೇನೆ. ಇವಾಗ ಸಿರಿಧಾನ್ಯ ಇದೆ ಅಂದ್ಬಿಟ್ಟು ನಾವು ಸಿರಿಧಾನ್ಯದ್ದೇ ಅಲ್ಲ, ನಿಮ್ ಪ್ರದೇಶದಲ್ಲಿ ರಾಗಿ ಡಾಮಿನೆನ್ಸ್ ಇತ್ತು ಅಥವಾ ನಿಮಗೆ ಮುಂಚೆ ಚಿಕ್ಕ ವಯಸ್ಸಿಂದನೂ ಅದೇ ಅಭ್ಯಾಸ ಆಗಿತ್ತು ಅಂದ್ರೆ ನೀವು ರಾಗಿದೆ ತಗೊಳ್ಬಹುದು, ಮುದ್ದೆ ಅಥವಾ ರೊಟ್ಟಿ ಫಾರ್ಮು. ಈಗ ಅಕ್ಕಿನೇ ಕೆಲವೊಂದು, ಈಗ ಮಂಗಳೂರು ಆ ಕಡೆ ಎಲ್ಲ ಹೋದವ್ರಿಗೆ ನಾವು ಮುದ್ದೆ ತಗೊಳ್ಳಿ ಅಂತ ಹೇಳಕ್ಕಾಗಲ್ಲ. ಸೊ ಅವರ ಪ್ರದೇಶದಲ್ಲಿ ಅಥವಾ ಅವ್ರ ಮನೆಗಳಲ್ಲಿ ಏನ್ ರೂಢಿ ಇರುತ್ತೆ, ಚಿಕ್ಕ ವಯಸ್ಸಿಂದ ಏನ್ ಅಭ್ಯಾಸ ಇರುತ್ತೆ ಅದೇ ಆಹಾರವನ್ನ ಅವರು ತಗೊಳ್ಬಹುದು. ಎಲ್ಲಾನು ಇರಬೇಕು, ತರಕಾರಿ ತುಪ್ಪ ಸ್ವೀಟ್ಸ್ ಆತರ ಎಲ್ಲಾನು ಇನ್ಕ್ಲೂಡ್ ಆಗಿ ಷಡ್ರಸಗಳು ಇರಂತ ಆಹಾರಗಳನ್ನ ತಗೊಳ್ಬೇಕು.
2: ಓಕೆ ಡಾಕ್ಟರ್, ಇನ್ನು ಆಹಾರದ ಬಗ್ಗೆ ಹೇಳೋದಾದ್ರೆ ಇತ್ತೀಚೆಗೆ ಈಗ ಆಧುನಿಕ ಆಹಾರ ಪದ್ಧತಿಯಲ್ಲಿ ಎಲ್ಲವೂ ಎಕ್ಸ್ಟ್ರೀಮ್ ಆಗ್ತಾ ಇದೆ, ಕೆಲವೊಬ್ಬರಿಗೆ ಆಹಾರದ ಬಗ್ಗೆ ಹೆಚ್ಚಿನ ಕಾಳಜಿ ಬರ್ತಾ ಇದೆ, ಅದರಿಂದ ಒಂದು ರೀತಿಯ ಪಥ್ಯವನ್ನ ಅನುಸರಿಸ್ತಾರೆ. ಇನ್ನು ಕೆಲವರಿಗೆ ಅದ್ರ ಬಗ್ಗೆ ತುಂಬಾ ನಿರ್ಲಕ್ಷ್ಯ ಇರೋದ್ರಿಂದ ಅವರ ಒಂದು ಆಹಾರ ಪದ್ಧತಿಯೇ ಬೇರೆ ರೀತಿಯಾಗಿರುತ್ತೆ. ಹಾಗಾಗಿ ಈಗಿನ ಒಂದು ಆಹಾರ ಪದ್ಧತಿ ಏನಿದೆ, ತುಂಬಾ ಸಾರಿ ಸಾಮಾಜಿಕ ಜಾಲತಾಣದ ಪ್ರಭಾವಕ್ಕೆ ಕೂಡ ಒಳಗಾಗ್ತಾ ಇದೀವಿ, ಇವುಗಳ ಬಗ್ಗೆ ಹೇಳಿ.
3: ಇಲ್ಲಿ 2 ತರ ಇದೆ, ಒಂದು ಕೆಲವೊಬ್ರು ಡಯೆಟ್ ಅಂದ್ರೆ ಕಂಪ್ಲೀಟ್ ಡ್ರೈ ಚಪಾತಿ ಅಥವಾ ಒಂದೇನೋ ಒಂದು ಕಾಳು ತಿಂದು ಅವತ್ತು ಇಡೀ ದಿನ ಅಷ್ಟೇನೆ ಅಥವಾ ಒಂದೇನೋ ಜ್ಯೂಸಸ್ ಅದು ಮಾಡ್ತಾರೆ. ಇನ್ನೊಬ್ರು ಕೆಲವೊಮ್ಮೆ ಎಕ್ಸ್ಟ್ರೀಮ್ ಡಯೆಟ್ ಕಾನ್ಶಿಯಸ್ ಅಂದ್ರೆ ನನಗೆ ಪ್ರೋಟೀನ್ ಇಷ್ಟೇ ಪ್ರಮಾಣ ಬೇಕು ಅನ್ನೋ, 2 ತರ ಆಗ್ಬಿಟ್ಟಿದೆ ಇದು,
2: ಸ್ಕೇಲ್ ಇಟ್ಕೊಂಡಿರ್ತಾರೆ.
3: ಹೌದು, ಇಷ್ಟೇ ಒಂದು 6-5 ಮೊಟ್ಟೆ ಇಷ್ಟೇ ಪ್ರಮಾಣದಲ್ಲಿ ನನಗೆ ಪ್ರೋಟೀನ್ ಹೋಗ್ಬೇಕು, ಅದ್ರ ಜೊತೆ ಮತ್ತೆ ಪ್ರೋಟೀನ್ ಪೌಡರ್ ಈ ತರದ್ದು. ತುಂಬಾ ತುಂಬಾ ಆಹಾರನ ಮನೇಲಿ ಮಾಡಿರೋಂಥದ್ದು ಯಾರು ತಗೊಳ್ಳೋದಿಲ್ಲ, ಈ ತರದ್ದೇ ಜಾಸ್ತಿ ಫಾಲೋ ಮಾಡ್ತಾ ಇರ್ತಾರೆ. ಸೊ ಯಾವ ತರ ಇರಬೇಕು ಅಂತಂದ್ರೆ ಎಕ್ಸ್ಟ್ರಾ ಬೇಕಾಗಿಲ್ಲ, ಮತ್ತೆ ಎಕ್ಸ್ಟ್ರಾ ಓವರ್ ಡಯೆಟ್ ನೂ ಬೇಕಾಗಿಲ್ಲ. ನೀವು ಇಟ್ಸ್ ನಾಟ್ ನೀವು ಊಟ ಬಿಟ್ಟ ತಕ್ಷಣ ತೆಳ್ಳಗಾಗ್ತೀರಿ ಅನ್ನೋದು ತುಂಬಾ ತಪ್ಪು ಕಲ್ಪನೆ. ಎಷ್ಟೊಂದು ಜನ ತುಂಬಾ ದಪ್ಪ

0: ಮೊಳಕೆ ಕಾಳು ಎಲ್ಲಾ ತರದ್ದು ಡಿಫ್ರೆಂಟ್ ಕಾಳುಗಳನ್ನ ನೆನೆಸಿ ತಗೊಳ್ತಾರೆ. ಡೈಲಿ ಡೈಲಿ ನಾವು ಜರ್ಮ್ಸ್ನ ಅಥವಾ ಬ್ಯಾಕ್ಟೀರಿಯಾಸ್ನ, ಕೆಲವೊಬ್ಬರಿಗೆಲ್ಲ ಅದರಿಂದನು ಈಕೊಲಾಯಿ ಅಥವಾ ಬೇರೆ ಬೇರೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ಆಗೋದನ್ನು ನಾವು ನೋಡಬಹುದು. ರೀಸನ್ ಹುಡುಕ್ತಾ ಹೋದ್ರೆ ರೀಸನ್ಸ್ ಇರಲ್ಲ, ಆಮೇಲೆ ನೋಡ್ತಾ ಹೋದ್ರೆ ಆತರ ಸಿಕ್ಕತ್ತೆ. ಸೊ ಅದ್ ಯಾವ್ದು ಒಳ್ಳೇದಲ್ಲ ಅಂತ.
1: ಓಕೆ, ಹಾಗೆ ನೀವು ಹೇಳಿದ್ರಿ ತುಂಬಾ ಜಿಡ್ಡು ಇಲ್ದಿರುವಂತ ಪದಾರ್ಥಗಳನ್ನ ಸೇವಿಸ್ತಾರೆ ಅಂತ. ಈ ಒಂದು ನಮ್ಮ ದೇಹಕ್ಕೆ ಬೇಕಾಗಿರುವಂತಹ ಜಿಡ್ಡಿನ ಒಂದು ಅಂಶ ಏನಿದೆ, ತುಪ್ಪದಿಂದ ಇರಬಹುದು ಅಥವಾ ಎಣ್ಣೆಗಳಿಂದ ಇರಬಹುದು, ತಗೊಳ್ತೇವೆ, ತಗೊಳ್ಬೇಕಾ ಬೇಡವಾ ಅನ್ನುವಂತ ಒಂದು ಪ್ರಶ್ನೆ.
0: ತುಪ್ಪ ಎಣ್ಣೆ ತಗೊಳ್ಬಾರ್ದು ಅಂತಿಲ್ಲ, ಬಟ್ ಯಾರು ಯಾವಾಗ ಎಷ್ಟು ಪ್ರಮಾಣದಲ್ಲಿ ತಗೊಳ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಇವಾಗ ಬೇಸಿಕಲಿ ಅವ್ರ ನೇಚರೇ ಕಫ ಪ್ರಕೃತಿ ಅವ್ರು ಇರ್ತಾರೆ. ಸೊ ಅಂತವ್ರು ರಾತ್ರಿ ಸಮಯದಲ್ಲಿ ತುಂಬಾ ತುಪ್ಪ ಅಥವಾ ಜಿಡ್ಡಿನ ಅಂಶ ಸೇವನೆ ಒಳ್ಳೇದಲ್ಲ. ಸೊ ಅವರ ಅನುಗುಣವಾಗಿ, ದೇಹ ಪ್ರಕೃತಿಗೆ ಅನುಗುಣವಾಗಿ, ಋತುಗೆ ಅನುಗುಣವಾಗಿ, ಕೆಲವೊಂದ್ಸಲ ಎಲ್ಲರಿಗೂ ಒಂದ್ ಕೆಲವೊಂದ್, ಈಗ ವರ್ಷ ಋತು ಅಂತ ಹೇಳ್ತೀವಿ ಅಥವಾ ಡಿಸೆಂಬರ್ ಜನವರಿ ಟೈಮಲ್ಲಿ ನಮಗೆ ಎಣ್ಣೆ ಅಂಶ ದೇಹಕ್ಕೆ ಬೇಕು ಅಂತ ಟೈಮಲ್ಲಿ ನಾವು ತಗೊಳ್ಬೇಕಾಗತ್ತೆ. ತುಪ್ಪ ನಾಟಿ ಹಸುವಿಂದು ಒಳ್ಳೆ ತುಪ್ಪ, ಚೆನ್ನಾಗಿ ನಾವು ಸಂಸ್ಕಾರಿತ ತುಪ್ಪ ಅಂತ ಹೇಳ್ತೀವಿ, ಅದಕ್ಕೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿ ಚೆನ್ನಾಗಿ ಕಾಯಿಸಿದ್ರೆ, ಕಾಯಿಸಿದಾಗ ನಿಮಗೆ ಅಲ್ಲಿ ನೀವು ತುಪ್ಪವನ್ನ 2-3 ಸ್ಪೂನ್ ಡೈಲಿ ಬಳಸಬಹುದು. ಆರೋಗ್ಯವಂತರು, ಏನೂ ತೊಂದರೆ ಇಲ್ಲ. ಈವನ್ ಕೆಲವೊಂದು ರೋಗಾವಸ್ಥೆಗಳಲ್ಲೂ ನಾವು ಹೇಳ್ತೀವಿ, ಈಗ ಅಸಿಡಿಟಿ ಅವರಿಗೆ, ಪಿತ್ತ ಜಾಸ್ತಿ ಇದ್ದವರಿಗೆ ತುಪ್ಪ ಪಿತ್ತವನ್ನ ಕಡಿಮೆ ಮಾಡುತ್ತೆ. ಸೊ ಅವ್ರಿಗೆ ನಾವು ಹೇಳ್ತೀವಿ, ಕೆಲವೊಂದು ತುಂಬಾ ಅಜೀರ್ಣ ಇತ್ತು, ಜ್ವರ ಬಂತು, ಕೆಮ್ಮು ಶೀತ ಇತ್ತು ಅಂತ ಟೈಮಲ್ಲಿ ನಾವು ಜಿಡ್ಡಿನ ಅಂಶವನ್ನ ಅವಾಯ್ಡ್ ಮಾಡಿಸ್ತೀವಿ ರೋಗಾವಸ್ಥೆಯಲ್ಲಿ. ಕೆಲವೊಂದು ರೋಗಾವಸ್ಥೆಯಲ್ಲಿ, ಕೆಲವೊಂದು ರೋಗಾವಸ್ಥೆಯಲ್ಲಿ ನಾವು ತಿನ್ನಿ ಅಂತೀವಿ. ಫಾರ್ ಎಕ್ಸಾಂಪಲ್, ವಾತ ವಿಕಾರ ಅಂತ ಹೇಳ್ತೀವಿ, ತುಂಬಾ ವಾತ ಪ್ರಕೋಪ ಆಗಿತ್ತು ದೇಹದಲ್ಲಿ. ಸೊ ಅಂತವ್ರಿಗೆ ನಾವು ಎಣ್ಣೆ ತುಪ್ಪ ಬಳಸಿ ಅಂತ ಹೇಳ್ತೀವಿ. ಇದು ಜನರಲೈಸ್ ಇಲ್ಲ ಇದು, ಬಟ್ ನೀವು ಆರೋಗ್ಯವಂತರಾಗಿದ್ದೀರಿ, ನಿಮ್ದೆಲ್ಲ ಸಾಮ್ಯಾವಸ್ಥೆಯಲ್ಲಿ ಇದೆ ಅಂದ್ರೆ ಎಣ್ಣೆ ಮತ್ತು ತುಪ್ಪವನ್ನ ನಿಯಮಿತ ಪ್ರಮಾಣದಲ್ಲಿ ಡೈಲಿ ಬಳಸಿದ್ರೆ ಏನೂ ತಪ್ಪಿಲ್ಲ. ತುಪ್ಪ ತಿಂದ್ರೆ ಫ್ಯಾಟ್ ಆಗುತ್ತೆ, ಅದೆಲ್ಲ ಮಿತ್ ಅದು. ಆಕ್ಚುಲಿ ಕೊಲೆಸ್ಟ್ರಾಲ್ ಅಲ್ಲೂ 2 ತರದಿದೆ, ಬ್ಯಾಡ್ ಗುಡ್. ಸೊ ತುಪ್ಪ ಬ್ಯಾಡ್ ಕೊಲೆಸ್ಟ್ರಾಲ್ ನ ಕಡಿಮೆ ಮಾಡುತ್ತೆ, ಒಳ್ಳೆ ಹಸುವಿನ ತುಪ್ಪ. ಮತ್ತೆ ಇನ್ನೊಂದು, ಒಂದು ಕೆಲವೇ ವಸ್ತುಗಳಿಗೆ ಮಾತ್ರ ನಮ್ಮ ಬ್ಲಡ್ ಬ್ರೈನ್ ಬ್ಯಾರಿಯರ್ ಅಂತ ಹೇಳ್ತೀವಿ, ಅದನ್ನ ಪಾಸ್ ಮಾಡೋ ಶಕ್ತಿ ಇರುವಂತದ್ದು ಕೆಲವೇ ವಸ್ತು, ಅದರಲ್ಲಿ ತುಪ್ಪ ಕೂಡ ಒಂದು. ಸೊ ಅದಕ್ಕೆ ನೋಡಿ, ಈಗ ಸ್ವಲ್ಪ ಕೆಲವೊಂದು ಕಮ್ಯುನಿಟಿಯಲ್ಲಿ ತುಂಬಾ ಬುದ್ಧಿವಂತಿರ್ತಾರೆ, ಅವರೆಲ್ಲ ಕಂಪಲ್ಸರಿ ತುಪ್ಪ ತಗೊಳ್ತಾರೆ. ಸೊ ಅವರೆಲ್ಲ ತುಂಬಾ ಬುದ್ಧಿವಂತರು. ಸೊ ಬ್ರೈನ್ ಆಕ್ಟಿವಿಟೀಸ್ಗೆ ತುಂಬಾನೇ ಒಳ್ಳೇದು ತುಪ್ಪ. ಆಕ್ಚುಲಿ ಔಷಧಿ ಗುಣ ತುಂಬಾ ಇದೆ ಅದರಲ್ಲಿ.
1: ಹೌದು ಡಾಕ್ಟ್ರೆ, ಇನ್ನು ನೀರ್ ಕುಡಿಯೋದ್ರ ಬಗ್ಗೆ, ಎಷ್ಟು ಕುಡಿಬೇಕು, ಹೇಗೆ ಕುಡಿಬೇಕು ಡಾಕ್ಟ್ರೆ?
0: ಅದೇ, ಬೆಳಗ್ಗೆ ಎದ್ದಿದ ತಕ್ಷಣ ಆಕ್ಚುಲಿ ಆಹಾರ ಆಯ್ತು, ಪಾನೀಯ ಆಯ್ತು, ಯಾವುದು ಸೇವನೆ ಒಳ್ಳೇದಲ್ಲ. ಸೊ ನಮಗೆ ಜೀರ್ಣಶಕ್ತಿ ಪೂರ್ತಿ ಬರಬೇಕು ಅಂದ್ರೆ 1-1.5 hour ಬೇಕಾಗುತ್ತೆ, ಅವರವರ ಪ್ರಕೃತಿಗೆ ಅನುಸಾರವಾಗಿ. ಸೂರ್ಯೋದಯ, ಆಮೇಲೆ ಬೆಳಗ್ಗೆ ಬೇಗ ಎದ್ದವರಿಗೆ ಸ್ವಲ್ಪ ಬೇಗನೆ ಚೆನ್ನಾಗಿ ಹಸುವಾಗುತ್ತೆ. ಈಗ ತುಂಬಾ ಲೇಟ್ ಆಗಿ ಎದ್ರೆ ಹಸು ಚೆನ್ನಾಗಿನ್ನೂ ಬರಲ್ಲ. ಸೊ ಹಸುವಿಗೆ ಅನುಗುಣವಾಗಿ ನೀವು ನೀರನ್ನ, ಅದು ಏನು ಈಗ ಫ್ಲಶ್ ಔಟ್ ಆಗುತ್ತೆ, ಮಲ ಚೆನ್ನಾಗಿ ಹೋಗುತ್ತೆ ಅಂದ್ಬಿಟ್ಟು 1 liter ನೀರು ಆತರ ಸೇವನೆ ಖಂಡಿತ ಒಳ್ಳೇದಲ್ಲ. ಉರಿಯೋ ಬೆಂಕಿನ ನಾವು ಆರಿಸ್ದಂಗಾಗತ್ತೆ. ಸೊ ಆಮೇಲೆ ಏನಾಗುತ್ತೆ, ಹೊಟ್ಟೆ ತುಂಬಾ ನೀರೇ ಕುಡಿದ್ರೆ ನಿಮಗೆ ತಿಂದಿದ ಆಹಾರ ಪಚನನೇ ಆಗಲ್ಲ. ಸೊ ಅದು ಕೂಡ ತುಂಬಾನೇ ತಪ್ಪು ಕಲ್ಪನೆ ಅದು. ಆಕ್ಚುಲಿ ಸ್ವಲ್ಪ ಬಾಯರ್ಕೆ ನಮಗೆ ಎಷ್ಟು ಸಾಕು, ನಮ್ ದೇಹನೇ ಹೇಳುತ್ತಲ್ಲ ನಮಗೆ ಇಷ್ಟು ಪ್ರಮಾಣ ತಗೋ, ಅಷ್ಟೇ ಸಾಕಾಗುತ್ತೆ. ಸುಮ್ನೆ ಒಂದು ರ್ಯಾಂಡಮ್ ಆಗಿ 2-3 liter ಪರ್ ಡೇ ಆತರ ಇಲ್ಲ ಅದು. ಕೆಲವೊಬ್ಬರಿಗೆ ಪಿತ್ತ ಪ್ರಕೃತಿಯವ್ರು ಇರ್ತಾರೆ, ಉಷ್ಣ ಬಾಯರ್ಕೆ ಜಾಸ್ತಿ, ಅಂತವ್ರು ಸ್ವಲ್ಪ ತಗೊಳ್ಬಹುದು. ಈ ಕಫ ಜಾಸ್ತಿ ಇರುತ್ತೆ, ಶೀತ ಕೆಮ್ಮು ಇರುತ್ತೆ, ಅಂತವ್ರಿಗೆ ನೀರ್ ಜಾಸ್ತಿ ಬೇಕೇ ಆಗಲ್ಲ, ನೀರ್ ಕುಡಿದಷ್ಟು ಅವ್ರದ್ದೇ ಕಂಡೀಷನ್ ಅಗ್ರಿವೇಟ್ ಆಗುತ್ತೆ. ಸೊ ಇದನ್ನ ಜನರಲೈಸ್ ಮಾಡಬೇಡಿ ನೀರನ್ನ ಅಂತ ಹೇಳ್ತೀನಿ.
1: ಇದು ಊಟದ ಮಧ್ಯೆ, ಊಟಕ್ಕೆ ಮುಂಚೆ, ಊಟದ ನಂತರ?
0: ಯೂಶಲಿ ಆರೋಗ್ಯವಂತರು, ಎಲ್ಲಾ ಚೆನ್ನಾಗಿದೆ ಅನ್ನೋರು ಊಟದ ಮಧ್ಯ ನೀರ್ ಕುಡಿಯೋದು ತುಂಬಾ ಒಳ್ಳೇದು. ಊಟದ ನಂತರ ಕುಡಿದ್ರೆ ಏನಾಗುತ್ತೆ, ಊಟದ ನಂತರ ಎಷ್ಟು ಕುಡಿತೀವಿ ಅನ್ನೋದು ಇಂಪಾರ್ಟೆಂಟ್. ಕೆಲವೊಬ್ರು ತುಂಬಾ ಕುಡಿದ್ ಬಿಡ್ತಾರೆ, ಸೊ ಅಲ್ಲಿ ಆಹಾರ ಪಚನಕ್ಕೆ ಅಗೇನ್ ಪ್ರಾಬ್ಲಮ್ ಆಗುತ್ತೆ. ಸೊ ಸ್ವಲ್ಪ ಪ್ರಮಾಣದಲ್ಲಿ ಆಹಾರದ ನಂತರನೇ ತಗೊಳ್ಬೇಕು, ನಾನು ಬಾಯರ್ಕೆ ಆಗ್ತಿದೆ ಅನ್ನೋರು ಸ್ವಲ್ಪ ಪ್ರಮಾಣದಲ್ಲಿ ತಗೊಳ್ಳಿ. ಸ್ವಲ್ಪ ಒಂದು 1/2 hour ಗ್ಯಾಪ್ ಬಿಟ್ಟು ತಗೊಳ್ಳೋದ್ರೆ ಒಳ್ಳೇದು. ಆರೋಗ್ಯವಂತರು, ಎಲ್ಲ ಸಾಮ್ಯಾವಸ್ಥೆಯಲ್ಲಿ ಇದೆ ಅನ್ನೋರು ಮಧ್ಯ ಮಧ್ಯೆ ಕುಡಿಯೋದ್ರಿಂದ ತುಂಬಾ ಹೆಲ್ಪ್ ಆಗುತ್ತೆ ನೀರು. ಅಗ್ನಿ ಚೆನ್ನಾಗಿ ಮೇಂಟೈನ್ ಆಗುತ್ತೆ. ಈಗ ತುಂಬಾ ದಪ್ಪ ಇರೋರು, ನಾನು ವೆಯ್ಟ್ ಲಾಸ್ ಮಾಡಬೇಕು ಅನ್ನೋರು ಆಹಾರಕ್ಕಿಂತ ಮುಂಚೆ ನೀರ್ ಕುಡ್ದು ಊಟ ಮಾಡೋದ್ರಿಂದ ಹೆಲ್ಪ್ ಆಗುತ್ತೆ. 3 ತರದಲ್ಲಿ ನೀರಿಂದು ಆಚರಣೆ ಇದೆ.
1: ಅಂದ್ರೆ ಊಟ ಸ್ವಲ್ಪ ಕಡಿಮೆ ಸೇರುತ್ತಾ, ಊಟಕ್ಕಿಂತ ಮುಂಚೆ ನೀರ್ ಕುಡಿಯೋದ್ರಿಂದ ವೆಯ್ಟ್ ಲಾಸ್ ಮಾಡೋರಿಗೆ ಆ ರೀತಿ ಅನುಕೂಲ ಆಗಬಹುದು ಅಂತ ಹೇಳ್ತೀರಿ. ಓಕೆ ಡಾಕ್ಟರ್, ಈಗ ನಾವು ಏನು ಪಿಜ್ಜಾ ಬರ್ಗರ್ ಅನ್ನುವಂತ ಮಾತು ತುಂಬಾ ಕೇಳುವಂತದ್ದು, ಇದೇ ನಿಜವಾದ ಆಧುನಿಕ ಆಹಾರ ಪದ್ಧತಿ ಆಗಿರುವಂತದ್ದು ಈಗಿನ ಸಂದರ್ಭದಲ್ಲಿ, ಇದ್ರ ಬಗ್ಗೆ ಹೇಳಿ ಡಾಕ್ಟ್ರೆ.
0: ಅದು ಖಂಡಿತನೇ ತಪ್ಪು. ಎಲ್ಲದೆಲ್ಲ ಪಿಜ್ಜಾ ಬರ್ಗರ್ ಎಲ್ಲ ಮೈದಾ ಬೇಸ್ಡ್, ಇದೆಲ್ಲ ಸಾಮಾನ್ಯ ಜ್ಞಾನ ಎಲ್ರಿಗೂ ಇದೆ, ಬಟ್ ಆದ್ರೂ ಅದನ್ನೇ ತಗೊಳ್ತಾರೆ ಮಕ್ಕಳು, ಯಂಗ್ಸ್ಟರ್ ರುಚಿ, ಹೌದು ಯಂಗ್ಸ್ಟರ್ಸ್, ಎಲ್ಲರಿಗೂ ಗೊತ್ತು ಯಾವ್ದ್ರಿಂದ ಮಾಡಿರ್ತಾರೆ, ಎಲ್ಲರಿಗೂ ಅವೇರ್ನೆಸ್ ಇದೆ, ನಮ್ಮ ದೇಸಿಯ ಆಹಾರನೇ ಒಳ್ಳೇದಂತ ಎಲ್ರಿಗೂ ಗೊತ್ತು.

0: ಆದ್ರೂ ಅದನ್ನ ಮೀರಿ ನಾವೆಲ್ಲ ತಗೊಳ್ತಾ ಇದೀವಿ, ಅದು ತುಂಬಾನೇ ತಪ್ಪು. ಯಾವತ್ತೋ ಒಂದಿನ ಅಪರೂಪಕ್ಕೆ ತಿಂಗಳಿಗೋ ಮೂರ್ ತಿಂಗಳಿಗೋ ಸ್ವಲ್ಪ ತಗೊಂಡ್ರೆ ಏನ್ ತೊಂದ್ರೆ ಇಲ್ಲ, ಬಟ್ ರಿಪೀಟೆಡ್ ಆಗಿ ಅದು ತಗೊಳ್ಳೋದು ತುಂಬಾನೇ ತಪ್ಪು. ಅದಕ್ಕೆ ನೋಡಿ ಇವಾಗ ಇನ್ನು 28-25 ವರ್ಷಕ್ಕೇನೆ ಶುಗರ್ ಯಾಕೆ ಬರ್ತಾ ಇದೆ ಮಕ್ಕಳಲ್ಲಿ ಅಂತಂದ್ರೆ ಆ ತರದ ಆಹಾರಗಳನ್ನ ತಗೊಂಡೇನೆ ಅವ್ರಿಗೆ ಆಗ್ತಾ ಇದೆ. ಪ್ಲಸ್ ಇವಾಗ ಕಾರ್ಪೊರೇಟ್ ಅಥವಾ ಸೆಡೆಂಟರಿ ಲೈಫ್ ಸ್ಟೈಲ್ ಒಂದು, ಈಗ ಅದನ್ನ ತಗೊಂಡ್ರು ಆದ್ರೆ ಅದನ್ನ ಕರಗಿಸ್ತಾ ಇದಾರ, ಅಷ್ಟು ಮೈದಾ ಎಲ್ಲ ಹೆವಿ ಅಲ್ವಾ, ಅಷ್ಟು ತಗೊಳ್ತಿದ್ರೆ ಚೀಸ್ ಎಲ್ಲ ಹಾಕಿರ್ತಾರೆ, ಬಟ್ ಅದನ್ನ ಕರಗಿಸೋಷ್ಟು ಇವ್ರು ಕೆಲಸ ಮಾಡ್ತಾ ಇದಾರೆ ಇಲ್ಲ. ಮತ್ತು ಕೂತೆ ಕೆಲಸ ಮಾಡೋದು ಅದ ಹಾಗೆ ಸ್ಟೋರ್ ಆಗುತ್ತೆ, ಬರ್ನ್ ಆಗಲ್ಲ. ಸೊ ಅದರಿಂದ ವಿಧ ವಿಧವಾದ ರೋಗಗಳು ಬರ್ತಾ ಇದೆ.
1: ಇನ್ನೊಂದು ತುಂಬಾ ರುಚಿಯಾಗಿ ಅನ್ನಿಸುವಂತದ್ದು ಬೀದಿ ಬದಿಯ ಆಹಾರ ಪದಾರ್ಥಗಳು.
0: ಖಂಡಿತ ಅದು ತುಂಬಾನೇ ಅಡ್ಡ ಪರಿಣಾಮ ಬೀಳುತ್ತೆ. ಮೋಸ್ಟ್ಲಿ ಇವಾಗ ನೋಡಿ ಆಲ್ಮೋಸ್ಟ್ ಎಲ್ರಿಗೂ 10-5 ಜನಕ್ಕೆ ಗ್ಯಾಸ್ಟ್ರಿಕ್ ಸಮಸ್ಯೆ, ಆಸಿಡಿಟಿ ಸಮಸ್ಯೆ ಇದೆ. ಸೊ ಅದೆಲ್ಲದಕ್ಕೂ ಕಾರಣನೇ ಇದು. ಇವಾಗ ಯಂಗ್ಸ್ಟರ್ಸ್ ನ ಅದೇನಂತಾರಲ್ಲ, ಡೈಲಿ ಹೇಗೆ ನಾವು ರೊಟ್ಟಿ ಚಪಾತಿ ತಿಂತೀವೋ ಅದೇ ತರ ಪಾನಿಪುರಿ ಮಸಾಲೆ ಪುರಿ ಆಗ್ಬಿಟ್ಟಿದೆ. ಸೊ ಅದರಿಂದ ಏನೂ ನಮಗೆ ನ್ಯೂಟ್ರಿಷಿಯಸ್ ಅಂತ ಏನೂ ಸಿಗಲ್ಲ. ಸೊ ಬೇರೆ ಬೇರೆ ಆಮೇಲೆ ಮಾಡೋ ಇದನ್ನು ಮೆಥಡು ಅಷ್ಟೇ, ಬೀದಿ ಬದಿದು ನೋಡಿರ್ಬೋದು ಕಂಟಾಮಿನೇಷನ್, ನೀರೆಲ್ಲಿಂದ ನಾವು ಹಾಕಿರ್ತಾರೆ ಅದು ಒಂದು, ಪ್ಲಸ್ ಆರೋಗ್ಯದ ಮೇಲೆ ಡೈರೆಕ್ಟ್ ಇಂಪ್ಯಾಕ್ಟ್ ಮಾಡೇ ಮಾಡುತ್ತೆ ಅದು, ಅದೆಲ್ಲ ಒಳ್ಳೇದಲ್ಲ ಅಂತಾನೆ ಹೇಳಿ.
1: ಆದಷ್ಟು ಅವಾಯ್ಡ್ ಮಾಡೋದೇ ಒಳ್ಳೇದು ಅಂತ ಹೇಳ್ತೀರಿ. ನಮ್ಗೆ ಏನು ಸಾಮಾಜಿಕ ಜಾಲತಾಣದಲ್ಲಿರುವಂತಹ ಒಂದು ಮಾಹಿತಿಗಳ ಪ್ರಕಾರ ಜೀರಿಗೆ ನೀರು ಕುಡೀರಿ, ಮೆಂತ್ಯ ನೀರು ಕುಡೀರಿ, ಇಂತಹದ್ದು ಒಂದಷ್ಟು ಬೇರೆ ಬೇರೆ ರೀತಿಯಾದಂತಹ ಕಾಳುಗಳನ್ನ ನೆನೆಸಿ ಕುಡಿಯುವಂಥದ್ದು ಹೆಚ್ಚಾಗಿ ಇದೆಲ್ಲವುದನ್ನು ನೋಡ್ತೇವೆ, ಹಾಗೆ ನಾವು ಅವನ್ ಮಾಡ್ಕೊಳ್ಳೋಣ ಒಳ್ಳೇದಾಗುತ್ತೆ ಅಂತ ಅಂದ್ಕೊಳ್ತೀವಿ. ಯಾಕೆಂದ್ರೆ ನೋಡಿದಾಗ ಆ ರೀತಿಯಾಗಿ ನಮ್ಮ ಮೇಲೆ ಪ್ರಭಾವ ಬೀರುತ್ತವೆ ಆ ಎಲ್ಲ ಮಾತುಗಳು. ಹಾಗಾಗಿ ಇದ್ರ ಬಗ್ಗೆ ಏನ್ ಹೇಳ್ತೀರಿ ಡಾಕ್ಟ್ರೆ?
0: ಹೌದು, ಅದೇ ಜನರಲೈಸ್ ಆಗಿ ಇವಾಗ ಯೂಟ್ಯೂಬ್ ಅಲ್ಲಿ ಹೇಳೋದು ನಂಬೋದು ಬೇಡ ಅಂತ ಹೇಳ್ತೀವಿ. ಸೊ ಏನಾಗ್ತದೆ ಅಂತಂದ್ರೆ ಅವ್ರು ಯಾರು ಅದರದ್ದು ರಿಸರ್ಚ್ ಮಾಡಿರಲ್ಲ, ಪ್ಲಸ್ ಅವ್ರು ಯಾರು ಸರ್ಟಿಫೈಡ್ ಡಾಕ್ಟರ್ಸ್ ಅಲ್ಲ, ಅವ್ರದ್ದೇನೋ ಒಂದು ಅನುಭವ ಆಗಿರುತ್ತೆ ನಿಮಗೆ ಶೇರ್ ಮಾಡ್ತಾರೆ. ಸೊ ಅದನ್ನ ಅವ್ರಿಗೆ ಯಾರಿಗೋ ವರ್ಕ್ ಆಯ್ತು ಅಂತ ನೀವು ಫಾಲೋ ಮಾಡೋದು ಒಳ್ಳೇದಲ್ಲ, ಬಿಕಾಸ್ ಅವ್ರ ದೇಹನೇ ಬೇರೆ, ನಿಮ್ ದೇಹ ಪ್ರಕೃತಿನೇ ಬೇರೆ. ಸೊ ಕೆಲವೊಬ್ರು ಇವಾಗ ಚೆನ್ನಾಗಿರ್ತಾರೆ, ಕಂಟಿನ್ಯೂಸ್ ಜೀರಿಗೆ ನೀರು ಕುಡಿದ್ಬಿಟ್ಟು ಆಮೇಲೆ ಉಷ್ಣ ಉರಿಮೂತ್ರ ಅಂತ ಬರ್ತಾರೆ. ಸೊ ಜೀರಿಗೆ ಹೌದು ಒಳ್ಳೇದು, ಔಷಧ ಗುಣ ಇದೆ, ಬಟ್ ಎಕ್ಸಸ್ ತಗೊಂಡ್ರೆ ಅತಿಯಾದ್ರೆ ಅಮೃತನು ವಿಷ ಅನ್ನೋ ಹಾಗೆ. ನೀವು ಡೈಲಿ ತಗೊಳ್ಳಿ, ಅದು ಸಮ್ಮರ್ ಅಲ್ಲಿ ಉಷ್ಣ ಕಾಲ ಇರುತ್ತೆ, ಅಂತ ಟೈಮಲ್ಲಿ ನೀವು ದಿನಾ ಜೀರಿಗೆ ತಗೊಂಡ್ರೆ ಉರಿಮೂತ್ರ ಬಂದೇ ಬರುತ್ತೆ ಅಲ್ವಾ, ಪೀರಿಯಡ್ಸ್ ಬ್ಲೀಡಿಂಗ್ ಜಾಸ್ತಿ ಆಗ್ತಾ ಇರುತ್ತೆ ಹೆಣ್ಮಕ್ಳಲ್ಲಿ. ಸೊ ಒಳ್ಳೇದು ಒಳ್ಳೇದು ಅಂತ ಅಂದ್ರೆ ನಾವು ಅದನ್ನೇ ಫಾಲೋ ಮಾಡಕ್ಕಾಗಲ್ಲ. ನಿಮ್ ದೇಹಕ್ಕದು ಬೇಕಾ, ಅವಶ್ಯಕತೆ ಇದೆಯಾ, ನೀವು ಡಾಕ್ಟರ್ ಹತ್ರ ಸಲಹೆ ಪಡೆದೆ ಈ ತರದೆಲ್ಲ ಫಾಲೋ ಮಾಡ್ಕೊಳ್ಳೋದು ಒಳ್ಳೇದು ಅಂತ ನನ್ನ ಪ್ರಕಾರ. ಮತ್ತೆ ಚಿಯಾ ಸೀಡ್ಸ್ ಆಗ್ಲಿ, ಪಂಪ್ಕಿನ್ ಸೀಡ್ಸ್ ಆಗ್ಲಿ, ವೆಯ್ಟ್ ಲಾಸ್ ಅನ್ನೋದು ಒಂದು ಇದಾಗ್ಬಿಟ್ಟು ಇವಾಗ ಯಾರು ಏನ್ ಹೇಳಿದ್ರು ಫಾಲೋ ಮಾಡ್ತಾ ಇದೀವಿ. ಅದರಿಂದ ನಮ್ಮ ಬಾಡಿಗೆ ಅದು ಸೂಟ್ ಆಗ್ತಾ ಇದೆಯಾ, ನನ್ನ ಜೀರ್ಣಶಕ್ತಿ ಮೇಲೆ ಇಂಪ್ಯಾಕ್ಟ್ ಆಗ್ತಿದ್ಯಾ ಅಂತ ನಾವು ಯೋಚನೆ ಮಾಡಲ್ಲ. ಸೊ ಒಂದ್ ಸ್ವಲ್ಪ ದಿನ ನಿಮಗೆ ಚೆನ್ನಾಗಿ ಅನ್ಸುತ್ತೆ, ಆಮೇಲೆ ಅದರಿಂದ ಆಗೋ ಅಡ್ಡ ಪರಿಣಾಮಗಳು ಅದ್ರದ್ದು, ನಾವ್ ಏನೇ ತಗೊಳ್ಬೇಕಾದ್ರು ಆಹಾರ ಆಯ್ತು ಏನೇ ತಗೊಳ್ಬೇಕಾದ್ರೂ ನಮಗೆ ಅದ್ರದ್ದು ಕ್ವಾಲಿಟೀಸ್ ಗೊತ್ತಿರ್ಬೇಕು. ಇದರಿಂದ ನನಗೆ ಉಷ್ಣ ಆಗತ್ತಾ, ವೃಕ್ಷ ಆಗತ್ತಾ, ಈ ತರದ್ ನಾವು ಸ್ವಲ್ಪ ಜನರಲ್ ಅವೇರ್ನೆಸ್ ಇದ್ರೆ ಒಳ್ಳೇದು. ಅದನ್ನ ತಗೊಳಕ್ ಮುಂಚೆ ಯಾವ ವಸ್ತುಗೆ ಏನ್ ಪ್ರಾಪರ್ಟಿ ಇದೆ ಅಂತ ಡಾಕ್ಟರ್ಸ್ಗೆ ಅಷ್ಟೇ ಅಲ್ಲ ಜನಸಾಮಾನ್ಯರಿಗೂ ಗೊತ್ತಿದ್ರೆ ತುಂಬಾ ಹೆಲ್ಪ್ ಆಗುತ್ತೆ.
1: ತೀರಾ ಗೊತ್ತಿಲ್ಲ ಅಂದ್ರೆ ಡಾಕ್ಟರ್ನಾದ್ರೂ ಭೇಟಿಯಾಗಿ ನೀವು ಒಂದು ತೀರ್ಮಾನ ತಗೊಳ್ಳಿ ಅಂತ ಹೇಳ್ತೀರಿ ಡಾಕ್ಟ್ರೆ. ಓಕೆ, ಹಾಗೆ ಮೊಸರಿನ ಬಗ್ಗೆ ಹೇಳಿ ಡಾಕ್ಟ್ರೆ. ಮೊಸರು ಕೂಡ ಎಲ್ರಿಗೂ ಇಷ್ಟವಾಗಂತ ಒಂದು ಪದಾರ್ಥ, ಮೊಸರು ಎಷ್ಟು ಮಟ್ಟಿಗೆ ತಗೊಳ್ಬೇಕು ಅಂತ?
0: ಆಯುರ್ವೇದದಲ್ಲಿ ನಿತ್ಯ ಸೇವನೆ ಮಾಡಬೇಡಿ ಅಂತಾನೆ ಇದೆ ಮುಂಚೆಯಿಂದನು. ಸ್ಪೆಷಲಿ ಕೆಲವೊಂದು ಡಿಸೀಸ್ಡ್ ಕಂಡೀಷನ್ ಅಲ್ಲಿ, ಲೈಕ್ ನಿಮಗೇನೋ ಗಾಯ ಇತ್ತು, ಪಸ್ ಇತ್ತು, ಅಥವಾ ಥೈರಾಯ್ಡ್ ಶುಗರ್ ಇಂಥವ್ರೆಲ್ಲ ನಿತ್ಯ ಸೇವನೆ ಮಾಡಲೇಬಾರ್ದು. ಶುಗರ್ ಅದು ಇನ್ಸ್ಟೆಂಟ್ ಆಗಿ ರೇಸ್ ಮಾಡುತ್ತೆ, ಮತ್ತೆ ನಮ್ಮ ಬಾಡಿಲಿರೋ ಚಾನಲ್ಸ್ ಏನಿರುತ್ತೆ, ಮೈನ್ ಚಾನಲ್ಸ್ ನ ಬ್ಲಾಕ್ ಮಾಡುತ್ತೆ, ಅದಕ್ಕೆ ಗುರುಗುಣ ಇರುತ್ತೆ, ಅಭಿಷಂದಿ ಅಂತ ಹೇಳ್ತೀವಿ. ಸೊ ಅದೇನ್ ಮಾಡುತ್ತೆ ಅಂದ್ರೆ ನಮ್ಮ ಚಾನಲ್ಸ್ ನ ಬ್ಲಾಕ್ ಮಾಡೋದ್ರಿಂದ ರಕ್ತ ಸಂಚಾರನ ಹ್ಯಾಂಪರ್ ಮಾಡುತ್ತೆ. ಕೆಲವೊಂದು ಡಿಸೀಸ್ ಕಂಡೀಷನ್ ಅಲ್ಲಿ ಸ್ಟ್ರಿಕ್ಟ್ಲಿ ಅದನ್ನ ನಾವು ರೆಕಮೆಂಡ್ ಮಾಡಲ್ಲ. ಸ್ಕಿನ್ ಡಿಸೀಸ್, ದಿನಾ ಯಾರು ನೈಟ್ ಮೊಸರು ಸೇವನೆ ಮಾಡ್ತಾರಲ್ಲ, ಸ್ಕಿನ್ ಡಿಸೀಸ್ ಬರುತ್ತೆ ಅವರಿಗೆ. ಸೊ ಮತ್ತೆ ಸೋರಿಯಾಸಿಸ್ ಆ ತರದ್ದೆಲ್ಲ, ಆಮೇಲೆ ಮೈಗ್ರೇನು, ಶೀತ, ಕಫ, ಕೆಮ್ಮು, ಯಾಕಂದ್ರೆ ಅದ್ ನೈಟ್ ಮೊದಲೇ ಕಫಕಾಲ ಅಂತ ಹೇಳ್ತೀವಿ, ಮೊಸರು ಕೂಡ ಕಫ ಜಾಸ್ತಿ ಮಾಡುತ್ತೆ. ಹಾಗಾಗಿ ಮೊಸರು ಆದಷ್ಟು ಅವಾಯ್ಡ್ ಮಾಡೋದೇ ಒಳ್ಳೇದು. ಇವಾಗ ನಿಮಗೆ ಮುಂಚೆಯಿಂದನೂ ರೂಢಿ ಇತ್ತು, ನಿಮಗೆ ಸಣ್ಣ ವಯಸ್ಸಿಂದನೂ ರೂಢಿ ಇತ್ತು, ಹಾಗಾದ್ರೆ ನಾವೇನ್ ಮಾಡ್ಬೇಕು ಅಂತಂದ್ರೆ ಸ್ವಲ್ಪ ಪ್ರಮಾಣದಲ್ಲಿ, ಮತ್ತೆ ಅದು ತುಂಬಾ ಹುಳಿ ಆಗಿರಬಾರ್ದು ಮೊಸರು. ನೀವೇ ಮನೇಲಿ ಹೆಪ್ಪು ಮಾಡಿರಂತ ಮೊಸರು ಸ್ವಲ್ಪ ಪ್ರಮಾಣದಲ್ಲಿ, ಅದು ಬೆಳಗ್ಗೆ ಅಥವಾ ಮಧ್ಯಾಹ್ನ ನಿಮ್ದು ಜೀರ್ಣಶಕ್ತಿ ಚೆನ್ನಾಗಿದ್ದಾಗ ತಗೊಳ್ಳೋದು ಒಳ್ಳೇದು. ಆದಷ್ಟು ರಾತ್ರಿ ಯಾರಿಗೂ ಒಳ್ಳೇದಲ್ಲ ಅಂತಾನೆ ನಾ ಹೇಳ್ತೇನೆ.
1: ಮಜ್ಜಿಗೆಗೆ ಕನ್ವರ್ಟ್ ಮಾಡಿ,
0: ಮಜ್ಜಿಗೆ, ಹಾ, ಮಜ್ಜಿಗೆ ಮಾಡ್ಕೊಂಡು ತಗೊಳ್ಬಹುದು,
1: ಕುಡಿಬಹುದು,
0: ಬಳಸಬಹುದು.
1: ಓಕೆ ಡಾಕ್ಟರ್. ಒಟ್ಟಾರೆಯಾಗಿ ಒಬ್ಬ ಮನುಷ್ಯ ತುಂಬಾ ಸ್ವಸ್ಥವಾಗಿರ್ಬೇಕು ಅಂತಂದ್ರೆ, ಆರೋಗ್ಯ ಪೂರ್ಣವಾಗಿರ್ಬೇಕು ಅಂದ್ರೆ ಆಹಾರ, ವಿಹಾರ, ದಿನಚರ್ಯೆ ಇವೆಲ್ಲವುದನ್ನ ಒಟ್ಟು ಒಟ್ಟುಗೂಡಿಸಿ ಮಾತು

0: ಹೇಳೋದಾದ್ರೆ ಏನ್ ಹೇಳ್ತೀರಿ ಡಾಕ್ಟರ್?
1: ನಾವು ಕರೆಕ್ಟ್ ಆಗಿ ನಮ್ದು ಆರೋಗ್ಯವನ್ನ ಸುಸ್ಥಿತಿಯಲ್ಲಿ ಇಟ್ಕೊಳ್ಬೇಕು ಅನ್ನೋದಾದ್ರೆ ಬೆಳಗ್ಗೆ ಎದ್ದೇಳೋದ್ರಿಂದನೇ ಶುರು ಆಗ್ಬೇಕು. ಸೂರ್ಯೋದಯಕ್ಕಿಂತ ಮುಂಚೆ ಎದ್ದು ನಮ್ಮ ನಿತ್ಯಕರ್ಮ ಮುಗಿಸಿ ನಿಯಮಿತವಾದ ವ್ಯಾಯಾಮ ಎಲ್ರಿಗೂ ಬೇಕು. ನಿಯಮಿತವಾದ ವ್ಯಾಯಾಮ ನಿಯಮಿತವಾಗಿ ಬೆಳಗಿನ ಟೈಮಲ್ಲಿ ಕರೆಕ್ಟ್ ಆಗಿ ನೀವು ಹಸುವೆ ಬಂದ ಮೇಲೆ ಆಹಾರವನ್ನ ತಗೋಬೇಕು. ಇನ್ನೊಂದು ಇಂಪಾರ್ಟೆಂಟ್ ಥಿಂಗು ಏನಂತಂದ್ರೆ ಅಭ್ಯಂಗಂ ಆಚರೇತ್ ನಿತ್ಯಂ ಅಂತ ಹೇಳ್ತಾರೆ. ಅಂದ್ರೆ ನಮ್ಮ ಆರೋಗ್ಯವನ್ನ ಕಾಪಾಡಬೇಕಾದ್ರೆ ಅಭ್ಯಂಗ ಅಂದ್ರೆ ಎಣ್ಣೆ ಸ್ನಾನ. ಈಗ ನಮಗೆ ಅಷ್ಟೊಂದು ಟೈಮ್ ಇಲ್ಲ, ವರ್ಕಿಂಗ್ ಇದೀವಿ ನಾವು, ಅರ್ಧರ್ಧ ಗಂಟೆ ಮಸಾಜ್ ಮಾಡಕ್ ಆಗಲ್ಲ ಅನ್ನೋರು ಅಟ್ ಲೀಸ್ಟ್ ಎಣ್ಣೆಯನ್ನ, ನಿಮ್ಮ ಹತ್ರ ಯಾವ ಎಣ್ಣೆ ಇರುತ್ತೆ, ಮೆಡಿಕೇಟೆಡ್ ನಮ್ದು ಆಯುರ್ವೇದ ತುಂಬಾ ಆಯಿಲ್ ಸಿಗುತ್ತೆ, ಅಟ್ ಲೀಸ್ಟ್ ಕೊಬ್ಬರಿ ಎಣ್ಣೆನೇ ಆಗ್ಲಿ ನೀವು ಜಸ್ಟ್ ಒಂದ್ ನಿಮಿಷ ಅಪ್ಲೈ ಮಾಡಿ ಸ್ನಾನ ಮಾಡ್ಕೊಂಡ್ರು ನಿಮಗೆ ತುಂಬಾ ಬೆನಿಫಿಟ್. ವಾತ ಅಂತ ಏನೇ ಹೇಳ್ತೀವಲ್ಲ, ವಾತ ಪ್ರಕೋಪ ಆಗೋದನ್ನ ನಾವು ತಡೆಗಟ್ಟಬಹುದು, ಮತ್ತೆ ಸ್ಕಿನ್ಗೂ ತುಂಬಾ ಒಳ್ಳೇದು. ಸೊ ಎಲ್ಲಾ ತರದ ನಮಗೆ ಏನ್ ಹೇಳ್ತೀವಿ ಹಾರ್ಮೋನ್ ರೆಗ್ಯುಲೇಷನ್ ಆಗಿರ್ಬೋದು, ಅಭ್ಯಂಗ ಸ್ನಾನದಿಂದ ನಿಮಗೆ ಟೈಮ್ ಇತ್ತು ಚೆನ್ನಾಗಿ ಅಂತಂದ್ರೆ ನೀವು ಚೆನ್ನಾಗಿ ಅಭ್ಯಂಗ ಮಾಡ್ಕೊಂಡೇ ಸ್ನಾನ ಮಾಡಿ, ಇಲ್ಲ ಅಟ್ ಲೀಸ್ಟ್ ಎಣ್ಣೆ ಸ್ನಾನ ಹಚ್ಕೊಂಡಾದ್ರೂ ಸ್ನಾನ ಮಾಡ್ಕೊಳ್ಳೋದು ತುಂಬಾ ಬೆನಿಫಿಟ್ ಆಗುತ್ತೆ. ಸೊ ಎಲ್ಲಾ ತರದ್ರಲ್ಲೂ ಮತ್ತೆ ಸ್ನಾನ ನಂತರನೇ ನಾವು ಯಾವಾಗ್ಲೂ ಆಹಾರವನ್ನ ತಗೊಳ್ಬೇಕು, ಅದು ಒಂದು ಇಂಪಾರ್ಟೆಂಟ್. ಮತ್ತೆ ಪದೇ ಪದೇ ಆಹಾರ ತಗೊಳ್ಳುವಂಥದ್ದು ಅಥವಾ ಆಹಾರನೇ ತಗೊಳ್ದೇ ಇರೋಂಥದ್ದು, ಪ್ರಮಾಣ ಕೂಡ ತುಂಬಾ ಇಂಪಾರ್ಟೆಂಟ್. ಡಯೆಟ್ ಅಂದ್ಬಿಟ್ಟು ನನಗೆ ಚೆನ್ನಾಗಿ ಹಸಿವೆ ಇದ್ರೂ ಕೂಡ ನಾನು ಸ್ವಲ್ಪ ಪ್ರಮಾಣದಲ್ಲಿ ಆಹಾರ ತಗೊಳ್ಳೋದನ್ನು ತಪ್ಪು. ಅಲ್ಲಿ ನಿಮಗೆ ಆಸಿಡ್ ಸೆಕ್ರೀಟ್ ಆಗಿರುತ್ತೆ, ಅದಕ್ಕೆ ನಾವು ಹಾಕದೇ ಇದ್ರೆ ಅದು ಬೇರೆನ ತೊಂದರೆ ಮಾಡುತ್ತೆ ಅಲ್ವಾ. ಸೊ ಆಹಾರ ಪ್ರಮಾಣ ಕೂಡ ನಮಗೆ ಎಷ್ಟು ಬೇಕೋ ಅಷ್ಟು ಆಹಾರ ಪ್ರಮಾಣ ತಗೊಳ್ಳೇಬೇಕು. ಪದೇ ಪದೇ ಆಹಾರವನ್ನ ತಗೊಳ್ಬಾರ್ದು. ಪ್ರೀವಿಯಸ್ ಆಗಿ ಜೀರ್ಣ ಆಗದೆ ಇದ್ರೂ ಕೂಡ ಮತ್ತೆ ಆಹಾರ ರಿಪೀಟೆಡ್
0: ತಿಂದಂತ ಆಹಾರ ಜೀರ್ಣ ಆಗೋದಕ್ಕಿಂತ ಮುಂಚೆ
1: ತಗೊಳ್ಬೇಡಿ ಅಂತ ಹೇಳ್ತೀವಿ. ಮತ್ತೆ ಕರೆಕ್ಟ್ ಆಗಿ ಟೈಮಿಂಗ್ಸ್ ಅಷ್ಟೇ. ಇವಾಗ ರಾತ್ರಿ ತುಂಬಾ ಲೇಟ್ ನೈಟ್ಸ್ ಊಟ ಮಾಡೋದು, ಈಗ ಇಮಿಡಿಯೇಟ್ ಹತ್ತು ಗಂಟೆಗೆ ಊಟ ಮಾಡ್ತಾರೆ, 9 ಗಂಟೆಗೆ ಇಮಿಡಿಯೇಟ್ ಆಗಿ ಮಲ್ಕೊಂಡ್ಬಿಡ್ತಾರೆ. ಸೊ ಅಂತ ಕೆಲವೊಂದೆಲ್ಲ ವರ್ಕಿಂಗ್ ಪ್ಯಾಟರ್ನೇ ಈಗ ಆಗಿರೋದ್ರಿಂದ ನಾವು ಸೂರ್ಯಾಸ್ತನೇ ಅಂತ ಎಲ್ಲರಿಗೂ ನಾವು ರೆಕಮೆಂಡ್ ಮಾಡಿದ್ರೆ ಕೆಲವೊಬ್ರಿಗೆ ಫಾಲೋ ಮಾಡಕ್ ಆಗಲ್ಲ. ಸೊ ಅಂತವ್ರು ಏನು ರಾತ್ರಿ ಹೊತ್ತು ಆದಷ್ಟು ಲಘು ಆಹಾರ, ಆದಷ್ಟು ನೀವು ಟೈಮಿಂಗ್ಸ್ನ ಬೇಗನೆ ಊಟ ಮಾಡ್ಕೊಳ್ಳಕ್ ರೂಢಿ ಮಾಡ್ಕೊಳ್ಳಿ. ಮತ್ತೆ ಮಲಗೋದಕ್ಕೂ ಆಹಾರಕ್ಕೂ ಸ್ವಲ್ಪ ಟೈಮಿಂಗ್ಸ್ ಇರಲಿ, ಅಟ್ ಲೀಸ್ಟ್ ಒಂದು 3 ಗಂಟೆ ಸಮಯ ಇದ್ರೆ ತುಂಬಾ ಕಂಪ್ಲೀಟ್ ಜೀರ್ಣ ಆದ್ಮೇಲೆ ನಿದ್ದೆ ಮಾಡಿದ್ರೆ ತುಂಬಾನೇ ಒಳ್ಳೇದು. ಮತ್ತೆ ಆದಷ್ಟು ರಾತ್ರಿ ಲೇಟ್ ತಗೊಳ್ಳೋದು ಊಟ ಅನ್ನೋದಾದ್ರೆ ಲೈಟ್ ಫುಡ್ಸ್ ತಗೊಳ್ಳೋದೇ ಒಳ್ಳೇದು ಅಂತ. ತುಂಬಾ ಗಟ್ಟಿ ಆಹಾರಗಳು, ತುಂಬಾ ಹೊಟ್ಟೆ ತುಂಬಾ ಆಹಾರಗಳು ಒಳ್ಳೇದಲ್ಲ ಅಂತ
0: ಡಾಕ್ಟ್ರೆ. ಹೌದು, ಇಷ್ಟೆಲ್ಲ ಅನುಸರಿಸಿದ್ರೆ ಆರೋಗ್ಯ ಚೆನ್ನಾಗಿರುತ್ತೆ ಅಂತ. ಯಾವುದೋ ಕಾರಣ ಅನಿವಾರ್ಯನೋ ಆಹಾರ ಪದ್ಧತಿಯಿಂದ ನಮ್ಮ ಆರೋಗ್ಯವನ್ನ ಕೆಡಿಸ್ಕೊಂಡಿದೀವಿ ಅಂತಂದ್ರೆ ಆಯುರ್ವೇದದಲ್ಲಿ ಪರಿಹಾರ ಇದೆಯಾ?
1: ಪರಿಹಾರ ಇದೆ. ನಮ್ಮಲ್ಲಿ ಪಂಚಕರ್ಮ ಥೆರಪಿ ಅಂತಿದೆ. ಸೊ ಅಗ್ನಿನ ಕರೆಕ್ಷನ್ಸ್ ಮಾಡ್ಲಿಕ್ಕೆ, ನಿಮ್ ಮೆಟಬಾಲಿಕ್ ರೇಟ್ ಅಂತ ಏನ್ ಹೇಳ್ತೀವಿ ಅದನ್ನ ಕರೆಕ್ಷನ್ಸ್ ಮಾಡ್ಲಿಕ್ಕೆ, ಹಾರ್ಮೋನ್ ಲೆವೆಲ್ಸ್ ನ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಡಿಫ್ರೆಂಟ್ ಟೈಪ್ಸ್ ಆಫ್ ಪಂಚಕರ್ಮ ಥೆರಪೀಸ್ ಇದೆ. ಎಕ್ಸ್ಟರ್ನಲ್ಲೂ ಇದೆ, ಇಂಟರ್ನಲ್ಲೂ ಇದೆ. ಇಂಟರ್ನಲ್ಲಿನೂ 5 ತರವಾದ ಟ್ರೀಟ್ಮೆಂಟ್ಸ್ ಬರುತ್ತೆ ಅಕಾರ್ಡಿಂಗ್ ಟು ದ ಡಿಸೀಸು, ಮತ್ತೆ ಆ ವ್ಯಕ್ತಿಗೆ ಅನುಸಾರವಾಗಿ ನಾವು ಟ್ರೀಟ್ಮೆಂಟ್ ನ ಚೂಸ್ ಮಾಡ್ತೀವಿ. ಎಲ್ರಿಗೂ ಎಲ್ಲದು ಸೂಟ್ ಆಗಲ್ಲ. ಮತ್ತೆ ಎಕ್ಸ್ಟರ್ನಲಿನೂ ಕೂಡ ಇದೆ, ಶಿರೋಧಾರ ಅಂತ. ಈಗ ಸ್ಟ್ರೆಸ್ಫುಲ್ ಲೈಫ್ ಇರುತ್ತೆ ಅಂತವ್ರಿಗೆ ಎಕ್ಸ್ಟರ್ನಲಿ ಶಿರೋಧಾರ ಅಂತ ಇದೆ, ಅಭ್ಯಂಗ ಅಂತಿದೆ, ಪಾದಾಭ್ಯಂಗ ಅಂತಿದೆ. ಕೆಲವೊಂದು ಬೇಸ್ಡ್ ಆನ್ ಅದು ಕಂಡೀಷನ್ಸ್ ಮೇಲೆ ತುಂಬಾ ತರನಾದ ಪಂಚಕರ್ಮ ಚಿಕಿತ್ಸೆಗಳು ಇದೆ, ಅದನ್ನ ಸದುಪಯೋಗ ಮಾಡ್ಕೊಳ್ಬಹುದು ತಜ್ಞ ವೈದ್ಯರನ್ನ ಭೇಟಿಯಾಗಿ.
0: ಇದು ಪಂಚಕರ್ಮ. ಇನ್ನು ಆಯುರ್ವೇದ ಚಿಕಿತ್ಸೆ ಅಂತ ಹೇಳೋದಾದ್ರೆ,
1: ಚಿಕಿತ್ಸೆ ಅಂದ್ರೆ ಇವಾಗ ರೋಗಕ್ಕೆ ಅನುಗುಣವಾಗಿ ಮೆಡಿಸಿನ್ಸ್ ಕೂಡ ಅವೈಲೇಬಲ್ ಇರುತ್ತೆ ಅವ್ರ ಕಂಡೀಷನ್ ಮೇಲೆ. ಶಮನ ಶೋಧನ ಅಂತ 2 ತರ ಇದೆ. ಕೆಲವೊಂದು ನಮಗೆ ಶೋಧನ ಬೇಕಾಗಲ್ಲ, ಕೆಲವೊಂದು ವ್ಯಕ್ತಿಗಳಿಗೆ ಶಮನ ಔಷಧಿ ಜಸ್ಟ್ ಟ್ಯಾಬ್ಲೆಟ್ಸ್ ಅಥವಾ ಕಷಾಯಗಳಿಂದನೇ ನಾವು ಕ್ಯೂರ್ ಮಾಡಬಹುದು ಕಂಡೀಷನ್ಸ್ ಮೇಲೆ. ನಾವು ಕೆಲವೊಂದು ಏನು ಅಡ್ವೈಸ್ ಮಾಡ್ತೀನಿ, ಈಗಿನ ಸೆಡೆಂಟ್ರಿ ಅಥವಾ ಸ್ಟ್ರೆಸ್ಫುಲ್ ಲೈಫ್, ಆಹಾರ ವ್ಯತ್ಯಾಸ ಆಗೋದ್ರಿಂದ ವರ್ಷಕ್ಕೊಂದ್ಸಲನಾದ್ರೂ ನೀವು ಶೋಧನ ತಗೊಳ್ಳಿ ಅಂದ್ರೆ ಪಂಚಕರ್ಮ ತಗೊಳ್ಳಿ ಅಂತ ಅಂದ್ರೆ ಲೈಕ್ ವಮನ ವಾಮಿಟಿಂಗ್ ಮುಖಾಂತರ ನಾವು ಟಾಕ್ಸಿನ್ಸ್ನ ಡಿಟಾಕ್ಸ್ ಮಾಡೋದು ಅಂತ ಏನು ಹೇಳ್ತೀವಲ್ಲ, ವಮನ ವಿರೇಚನ ಬಸ್ತಿ, ಅವರವರ ಇದಕ್ಕೆ ವರ್ಕ್ ಪ್ಯಾಟರ್ನ್ ಅಥವಾ ದೇಹಕ್ಕೆ ಅನುಗುಣವಾಗಿ ವರ್ಷಕ್ಕೊಂದ್ಸಲ ತಗೊಂಡ್ರೆ ನೀವು ಇಡೀ ವರ್ಷ ನೀವು ಹೆಲ್ತ್ನ ಮೇಂಟೈನ್ ಮಾಡ್ಕೊಳ್ಬೋದು ಅಂತ ಹೇಳ್ತೀವಿ. ಅದ್ರ ಜೊತೆಗೆ ನಿಮಗೆ ಆಲ್ರೆಡಿ ಡಿಸೀಸ್ ಬಂದಿದೆ ಅಂದ್ರೆ ಅದಕ್ಕೆ ಅನುಗುಣವಾಗಿ ಮೆಡಿಸಿನ್ಸ್ ಕೂಡ ಅವೈಲೇಬಲ್ ಇರುತ್ತೆ.
0: ಆಧುನಿಕ ಆಹಾರ ಪದ್ಧತಿಯಿಂದ ಆರೋಗ್ಯದ ಮೇಲೆ ಆಗುವಂತಹ ಪರಿಣಾಮ ಅನ್ನುವಂಥ ವಿಷಯವನ್ನ ಇಟ್ಕೊಂಡು ಆಹಾರ ಪದ್ಧತಿಯ ಬಗ್ಗೆನೇ ನಾವು ವಿಸ್ತಾರವಾಗಿ ನಮಗೆ ಮಾಹಿತಿಯನ್ನ ಕೊಡ್ತಾ ಹೋದ್ರಿ. ಧನ್ಯವಾದಗಳು ನಿಮ್ಮ ಒಂದು ಮಾಹಿತಿಗೋಸ್ಕರ. ಥ್ಯಾಂಕ್ ಯು ಸೋ ಮಚ್.
2: ಇದುವರೆಗೂ ಪ್ರಸ್ತುತ ಆಹಾರ ಪದ್ಧತಿ ಹಾಗೂ ಆರೋಗ್ಯದ ಮೇಲಾಗುವ ಪರಿಣಾಮಗಳು ಹಾಗೂ ಆಯುರ್ವೇದ ಪರಿಹಾರ ಕುರಿತು ಚಿತ್ರದುರ್ಗದ ಪ್ರಕೃತಿ ಆಯುರ್ವೇದ ಮೆಡಿಕಲ್ ಕಾಲೇಜಿನ ಪ್ರೊಫೆಸರ್ ಮತ್ತು ಆಯುರ್ವೇದ ತಜ್ಞರಾದ ಡಾಕ್ಟರ್ ಅಂಬುಜಾಕ್ಷಿ ವಿಎಂ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ದ್ಯಾಮಲಾಂಬಿಕಾ ಎಂಎಸ್. ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಗತಿ ಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಮಾಹಿತಿ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಪಿಎಂ ಕುಸುಮ್ ಯೋಜನೆ ಬಗ್ಗೆ ಮಾಹಿತಿ ಕೇಳಲಿದ್ದೀರಿ. ನಿರೂಪಣೆ ಹಾಗೂ ಪ್ರಸ್ತುತಿ ಪ್ರದೀಪ್ ಡಿಎಂ ಹಾವಂಜೆ.
2: ಪಿಎಂ ಕುಸುಮ್ ಯೋಜನೆ ಎನ್ನುವುದು ಕೇಂದ್ರ ನವೀಕರಿಸಬಹುದಾದ ಇಂಧನ ಸಚಿವಾಲಯ ಜಾರಿಗೆ ತಂದಿರುವ ಅತ್ಯಂತ ಪ್ರಮುಖ ಯೋಜನೆಯಾಗಿದೆ. ರೈತರು ಕೃಷಿ ನೀರಾವರಿಗಾಗಿ ಡೀಸೆಲ್ ಮತ್ತು ಸಾಂಪ್ರದಾಯಿಕ ವಿದ್ಯುತ್ ಮೇಲಿನ ಅವಲಂಬನೆ ಕಡಿಮೆ ಮಾಡಿ ಸೌರಶಕ್ತಿ ಸೋಲಾರ್ ಎನರ್ಜಿ ಬಳಕೆಗೆ ಉತ್ತೇಜನ ನೀಡುವುದು ಹಾಗೂ ರೈತರ ಆದಾಯ ಹೆಚ್ಚಿಸುವುದು ಇದರ ಮುಖ್ಯ ಉದ್ದೇಶವಾಗಿದೆ. ಪಿಎಂ ಕುಸುಮ್ ಯೋಜನೆ ಇದರ ಅತ್ಯಂತ ಪ್ರಮುಖ ಘಟಕಗಳು. ಘಟಕ ಎ, ವಿಕೇಂದ್ರೀಕೃತ ಸೌರ ವಿದ್ಯುತ್ ಸ್ಥಾವರ. ಬಂಜರು ಅಥವಾ ಕೃಷಿ ಮಾಡದ ಭೂಮಿಯಲ್ಲಿ 500 ಕಿಲೋವ್ಯಾಟ್ನಿಂದ 2 ಮೆಗಾವ್ಯಾಟ್ ಸಾಮರ್ಥ್ಯದ ಸೌರ ವಿದ್ಯುತ್ ಸ್ಥಾವರಗಳನ್ನು ಸ್ಥಾಪಿಸಬಹುದು. ಉತ್ಪಾದಿಸಿದ ವಿದ್ಯುತ್ ಶಕ್ತಿಯನ್ನು ಸ್ಥಳೀಯ ಎಸ್ಕಾಂಗಳಿಗೆ ನಿಗದಿತ ದರಕ್ಕೆ ಮಾರಾಟ ಮಾಡಿ ರೈತರು ತಿಂಗಳ ಆದಾಯವನ್ನು ಗಳಿಸಬಹುದು. ಘಟಕ ಬಿ, ಅಪ್ಗ್ರೇಡ್ ಸ್ವತಂತ್ರ ಸೌರ ಕೃಷಿ ಪಂಪ್ಗಳು. ವಿದ್ಯುತ್ ಸಂಪರ್ಕವಿಲ್ಲದ ಹಾಗೂ ಡೀಸೆಲ್ ಪಂಪ್ ಸೆಟ್ ಬಳಸುತ್ತಿರುವ ಪ್ರದೇಶಗಳಿಗೆ 3 HP, 5 HP ಮತ್ತು 7.5 HP ಸಾಮರ್ಥ್ಯದ ಅಪ್ಗ್ರೇಡ್ ಸೋಲಾರ್ ಪಂಪ್ ಸೆಟ್ಗಳನ್ನು ನೀಡುವುದು. ಘಟಕ ಸಿ, ಗ್ರಿಡ್ ಸಂಪರ್ಕಿತ ಪಂಪ್ ಸೆಟ್ಗಳ ಸೌರೀಕರಣ. ಈಗಾಗಲೇ ವಿದ್ಯುತ್ ಗ್ರಿಡ್ ಸಂಪರ್ಕ ಹೊಂದಿರುವ ಕೃಷಿ ಪಂಪ್ ಸೆಟ್ಗಳಿಗೆ ಸೋಲಾರ್ ಪ್ಯಾನಲ್ ಅಳವಡಿಸುವುದು. ಹಗಲಿನ ವೇಳೆಯಲ್ಲಿ ಸೌರಶಕ್ತಿಯಿಂದ ಪಂಪ್ ಚಾಲನೆ ಮಾಡಬಹುದು ಹಾಗೂ ಬಳಸದೆ ಉಳಿದ ಹೆಚ್ಚುವರಿ ವಿದ್ಯುತ್ತನ್ನು ಗ್ರಿಡ್ಗೆ ಮಾರಿ ಹಣ ಗಳಿಸಬಹುದು. ಸಹಾಯಧನ ಮತ್ತು ಆರ್ಥಿಕ ಬೆಂಬಲ. ಕೇಂದ್ರ ಸರ್ಕಾರದ ಸಹಾಯಧನ 30%, ರಾಜ್ಯ ಸರ್ಕಾರದ ಸಹಾಯಧನ 30-50%, ರೈತರ ಪಾಲು 10%, ಉಳಿದ 20% ಸಹಾಯವನ್ನು ಬ್ಯಾಂಕ್ ಸಾಲದ ರೂಪದಲ್ಲಿ ನೀಡಲಾಗುತ್ತದೆ. ಕರ್ನಾಟಕದಲ್ಲಿ ಘಟಕ ಬಿ ಅಡಿಯಲ್ಲಿ ಒಟ್ಟು 80% ಸಹಾಯಧನ ದೊರೆಯುವುದರಿಂದ ರೈತರು ಕೇವಲ 20% ವೆಚ್ಚವನ್ನು ಮಾತ್ರ ಭರಿಸಬೇಕಾಗುತ್ತದೆ. ಇದರ ಪ್ರಮುಖ ಪ್ರಯೋಜನಗಳು: ಉಚಿತ ಮತ್ತು ನಿರಂತರ ವಿದ್ಯುತ್. ಹಗಲಿನ ವೇಳೆಯಲ್ಲಿ ಯಾವುದೇ ವಿದ್ಯುತ್ ಕಡಿತವಿಲ್ಲದೆ ನೀರಾವರಿ ಮಾಡಿಕೊಳ್ಳಬಹುದು. ವೆಚ್ಚ ಕಡಿತ. ಡೀಸೆಲ್ ಪಂಪ್ಗಳ ಇಂಧನ ವೆಚ್ಚ ಸಂಪೂರ್ಣವಾಗಿ ಉಳಿತಾಯವಾಗುತ್ತದೆ. ಹೆಚ್ಚುವರಿ ಆದಾಯ. ಸೌರಶಕ್ತಿಯಿಂದ ಉತ್ಪಾದನೆಯಾದ ಹೆಚ್ಚುವರಿ ವಿದ್ಯುತ್ ಶಕ್ತಿಯನ್ನು ಎಸ್ಕಾಂಗಳಿಗೆ ಮಾರಾಟ ಮಾಡಬಹುದು. ಪರಿಸರ ಸ್ನೇಹಿ. ಹಸಿರು ಶಕ್ತಿಯ ಬಳಕೆಯಿಂದ ಇಂಗಾಲದ ಹೊರಸೂಸುವಿಕೆ ಕಡಿಮೆಯಾಗುತ್ತದೆ. ಪಿಎಂ ಕುಸುಮ್ ಯೋಜನೆಯ ಅರ್ಹತೆಗಳು ಮತ್ತು ಕಡ್ಡಾಯ ದಾಖಲೆಗಳು: ಸ್ವಂತ ಕೃಷಿ ಜಮೀನು, ಆರ್ಟಿಸಿ ಹೊಂದಿರುವ ವೈಯಕ್ತಿಕ ರೈತರು, ರೈತ ಉತ್ಪಾದಕ ಸಂಸ್ಥೆಗಳು, ಎಫ್ಪಿಒ, ಪಂಚಾಯತ್ಗಳು ಹಾಗೂ ಸಹಕಾರಿ ಸಂಘಗಳು ಸಹಾಯ ಅರ್ಜಿ ಸಲ್ಲಿಸಬಹುದು. ಜಮೀನಿನಲ್ಲಿ ನೀರಾವರಿಗೆ ಸೂಕ್ತ ನೀರಿನ ಮೂಲ ಅಂದರೆ ಬೋರ್ವೆಲ್ ಅಥವಾ ಬಾವಿ ಇರಬೇಕು. ಅಗತ್ಯವಿರುವ ದಾಖಲೆಗಳು: ಆಧಾರ್ ಕಾರ್ಡ್, ಮೊಬೈಲ್ ಸಂಖ್ಯೆಗೆ ಲಿಂಕ್ ಆಗಿರಬೇಕು, ಇತ್ತೀಚಿನ ಆರ್ಟಿಸಿ, ಬ್ಯಾಂಕ್ ಪಾಸ್ಬುಕ್ ಪ್ರತಿ, ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರ, ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ. ಕರ್ನಾಟಕದಲ್ಲಿ ಈ ಯೋಜನೆಯ ಅನುಷ್ಠಾನಕ್ಕಾಗಿ ಸೌರ ಮಿತ್ರ ಅಧಿಕೃತ ಪೋರ್ಟಲ್ಗಳನ್ನು ಬಳಸಲಾಗುತ್ತದೆ. ಅರ್ಜಿ ವಿಂಡೋ ತೆರೆದಾಗ ಸೌರಮಿತ್ರ.com ಅಥವಾ MNRE ನ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ ನೋಂದಾಯಿಸಿಕೊಳ್ಳಬೇಕು. ನಿಮ್ಮ ಆರ್ಟಿಸಿ, ಆಧಾರ್ ಮತ್ತು ಬ್ಯಾಂಕ್ ವಿವರಗಳನ್ನು ಅಪ್ಲೋಡ್ ಮಾಡಿ ಅರ್ಜಿ ಸಲ್ಲಿಸಬೇಕು. ಇಲಾಖೆಯ ತಾಂತ್ರಿಕ ತಂಡ ಜಮೀನು ಮತ್ತು ಬೋರ್ವೆಲ್ ಪರಿಶೀಲನೆ ನಡೆಸಿದ ನಂತರ ನಿಮ್ಮ ಪಾಲಿನ ಅಂದರೆ ಫಾರ್ಮರ್ ಶೇರ್ ಪಾವತಿಸಲು ಸೂಚನೆ ನೀಡಲಾಗುತ್ತದೆ. ಕರ್ನಾಟಕದಲ್ಲಿ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತ KREDL ಈ ಯೋಜನೆಯನ್ನು ಜಾರಿಗೊಳಿಸುತ್ತಿದ್ದು ಸೌರಮಿತ್ರ.com ವೆಬ್ಸೈಟ್ ಮೂಲಕ ಪ್ರಕ್ರಿಯೆ ನಡೆಯುತ್ತದೆ. ಅರ್ಜಿ ಸ್ಥಿತಿ ಪರಿಶೀಲನೆ, ಟ್ರ್ಯಾಕ್ ಅಪ್ಲಿಕೇಶನ್ಸ್. ಸೌರಮಿತ್ರ.com ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಬಹುದು. ಮುಖಪುಟದಲ್ಲಿ ಟ್ರ್ಯಾಕ್ ಅಪ್ಲಿಕೇಶನ್ ಆಯ್ಕೆಯನ್ನು ಕ್ಲಿಕ್ ಮಾಡಬೇಕು. ನಿಮ್ಮ ನೋಂದಾಯಿತ ಮೊಬೈಲ್ ಸಂಖ್ಯೆಯನ್ನು ನಮೂದಿಸಿ OTP ಭರ್ತಿ ಮಾಡಿ. ನಿಮ್ಮ ಅರ್ಜಿಯ ಪ್ರಸ್ತುತ ಸ್ಥಿತಿ ಪರದೆ ಮೇಲೆ ಕಾಣಿಸುತ್ತದೆ. ರೈತರ ಪಾಲು ಪಾವತಿ, ಪೇ ಫಾರ್ಮರ್ ಶೇರ್, ಸ್ಥಳ ಪರಿಶೀಲನೆ, ಸೈಟ್ ಸರ್ವೆ ಪೂರ್ಣಗೊಂಡು ಇಲಾಖೆಯಿಂದ ಅರ್ಜಿಗೆ ಅನುಮೋದನೆ ದೊರೆತಾಗ ನಿಮ್ಮ ಮೊಬೈಲ್ಗೆ SMS ಸಂದೇಶ ಬರುತ್ತದೆ. ಸೌರಮಿತ್ರ ಪೋರ್ಟಲ್ನಲ್ಲಿ ಲಾಗಿನ್ ಆಗಿ ಪೇ ಫಾರ್ಮರ್ ಶೇರ್ ಆಯ್ಕೆ ಮೂಲಕ ನಿಗದಿತ 20% ರೈತರ ಪಾಲಿನ ಹಣವನ್ನು ಪಾವತಿಸಬಹುದು. ಕೋಟಾ ಆಧಾರಿತ ಸಲ್ಲಿಕೆ. KREDL ಪ್ರತಿಯೊಂದು ಸುತ್ತಿನಲ್ಲೂ ನಿರ್ದಿಷ್ಟ ಸಂಖ್ಯೆಯ ಪಂಪ್ಸೆಟ್ಗಳು

0: ಬೆಳಗ್ಗೆ ಕೋಟ ಪ್ರಕಟಿಸುತ್ತದೆ. ಸೌರಮಿತ್ರ ಪೋರ್ಟಲ್ನಲ್ಲಿ ನ್ಯೂ ರಿಜಿಸ್ಟ್ರೇಷನ್ ತೆರೆದಾಗ ಮಾತ್ರ ಹೊಸ ರೈತರು ಅರ್ಜಿ ಸಲ್ಲಿಸಲು ಸಾಧ್ಯ. ಪಿಎಂ ಕುಸುಮ್ ಯೋಜನೆಯ ಹೆಸರಿನಲ್ಲಿ ಹಣ ವಂಚಿಸುವ ಯಾವುದೇ ವಾಟ್ಸ್ಆಪ್ ಲಿಂಕ್ಗಳು, ಕರೆಗಳು ಅಥವಾ ಅನಧಿಕೃತ ವೆಬ್ಸೈಟ್ಗಳನ್ನು ನಂಬಬಾರದು. ಕೇವಲ ಸೌರಮಿತ್ರ .com ಅಥವಾ ಕೇಂದ್ರ ಸರ್ಕಾರದ ಪಿಎಂ ಕುಸುಮ್ .mnre.government.in ಅಧಿಕೃತ ವೆಬ್ಸೈಟ್ ಮಾತ್ರ ಬಳಸಬೇಕು. ಪಿಎಂ ಕುಸುಮ್ ಯೋಜನೆಯಲ್ಲಿ ರೈತರು ಕಡ್ಡಾಯವಾಗಿ ತಿಳಿದುಕೊಳ್ಳಬೇಕಾದ ಅತ್ಯಂತ ಮಹತ್ವದ ವಿಷಯ. ನಕಲಿ ವೆಬ್ಸೈಟ್ಗಳ ಬಗ್ಗೆ ತೀವ್ರ ಎಚ್ಚರಿಕೆಯಲ್ಲಿರಬೇಕು. ಈ ಯೋಜನೆ ಹೆಸರಿನಲ್ಲಿ ರೈತರನ್ನು ವಂಚಿಸಲು ನೂರಾರು ನಕಲಿ ವೆಬ್ಸೈಟ್ಗಳು ಮತ್ತು ಮೊಬೈಲ್ ಆಪ್ಗಳು ಸೃಷ್ಟಿಯಾಗಿದೆ. ನೋಂದಣಿ ಶುಲ್ಕ ಅಥವಾ ಪಂಪ್ಸೆಟ್ ಮುಂಗಡ ಹಣದ ಹೆಸರಿನಲ್ಲಿ ವಂಚಕರು ಬ್ಯಾಂಕ್ ಖಾತೆಗೆ ಹಣ ವರ್ಗಾಯಿಸಲು ಕೋರುತ್ತಾರೆ. ನೆನಪಿಡಿ, ಕೇಂದ್ರ ಸರ್ಕಾರದ ಅಧಿಕೃತ ಜಾಲತಾಣ ಪಿಎಂ ಕುಸುಮ್ .mnre.government.in ಮಾತ್ರವಾಗಿದೆ. ಕರ್ನಾಟಕದಲ್ಲಿ ಸಬ್ಸಿಡಿ ಪಂಪ್ಸೆಟ್ಗಳಿಗೆ ಅರ್ಜಿ ಕರೆಯುವಾಗ KREDL ಅಥವಾ ಆಯಾ ಭಾಗದ ವಿದ್ಯುತ್ ಸರಬರಾಜು ಕಂಪನಿಗಳು, ಉದಾಹರಣೆಗೆ ಬೆಸ್ಕಾಂ, ಮೆಸ್ಕಾಂ ಹೀಗೆ ಅಧಿಕೃತ ವೆಬ್ಸೈಟ್ಗಳ ಮೂಲಕ ಅರ್ಜಿ ಸಲ್ಲಿಸಬೇಕು. ಯಾವುದೇ ಖಾಸಗಿ ವ್ಯಕ್ತಿ ಅಥವಾ ಏಜೆಂಟ್ಗಳಿಗೆ ಹಣ ನೀಡಿ ವಂಚನೆಗೆ ಒಳಗಾಗಬೇಡಿ. 25 ವರ್ಷಗಳ ಕಾಲ ಗ್ಯಾರಂಟಿ ಆದಾಯಗಳನ್ನು ಪಿಎಂ ಕುಸುಮ್ ಯೋಜನೆಯ ಮೂಲಕ ಪಡೆದುಕೊಳ್ಳಬಹುದು. ನಿಮ್ಮ ಜಮೀನಿನಲ್ಲಿ ಸೌರ ವಿದ್ಯುತ್ ಘಟಕ ಸ್ಥಾಪಿಸಿದರೆ ಅದರಿಂದ ಘಟಕ AD ಇದರಿಂದ ಉತ್ಪತ್ತಿಯಾಗುವ ವಿದ್ಯುತ್ ಅನ್ನು ಸರ್ಕಾರಿ ವಿದ್ಯುತ್ ಕಂಪನಿಗಳು ಖರೀದಿಸಲು 25 ವರ್ಷಗಳ ದೀರ್ಘಾವಧಿ ಒಪ್ಪಂದ PPA ಮಾಡಿಕೊಳ್ಳುತ್ತದೆ. ಅಂದರೆ ಕೃಷಿಯ ಜೊತೆಗೆ ಮುಂದಿನ 25 ವರ್ಷಗಳವರೆಗೆ ಪ್ರತಿ ತಿಂಗಳು ಸ್ಥಿರವಾದ ಆರ್ಥಿಕ ಆದಾಯವನ್ನು ಖಾತರಪಡಿಸುತ್ತದೆ. ಪಾಳುಭೂಮಿಯ ಸದುಪಯೋಗ ಮತ್ತು ಲೀಸ್ ಸೌಲಭ್ಯ. ನಿಮ್ಮ ಬಳಿ ಕೃಷಿ ಯೋಗ್ಯವಲ್ಲದ ಬಂಜರು ಅಥವಾ ಪಾಳು ಬಿದ್ದ ಭೂಮಿ ಇದ್ದರೆ ಅದನ್ನು ಈ ಯೋಜನೆಗೆ ಬಳಸಿಕೊಳ್ಳಬಹುದು. ಒಂದು ವೇಳೆ ನಿಮ್ಮ ಬಳಿ ಸ್ವಂತ ಬಂಡವಾಳ ಇಲ್ಲದಿದ್ದರೆ ಆ ಭೂಮಿಯನ್ನು ಸೌರ ಇಂಧನ ಅಭಿವರ್ಧಕರಿಗೆ, ಅಂದರೆ ಸೋಲಾರ್ ಡೆವಲಪರ್ಸ್ ಇವರಿಗೆ ಬಾಡಿಗೆಗೆ ನೀಡಬಹುದು. ಇದರಿಂದ ಭೂಮಿಯ ಮಾಲೀಕರಾದ ರೈತರಿಗೆ ಯಾವುದೇ ಹೂಡಿಕೆ ಇಲ್ಲದೆ ಪ್ರತಿ ಎಕರೆಗೆ ವಾರ್ಷಿಕವಾಗಿ ನಿಗದಿಪಡಿಸಿದ ಬಾಡಿಗೆ ಹಣ ಸುಲಭವಾಗಿ ಸಿಗುತ್ತದೆ. ಹಗಲಿನ ವೇಳೆಯ ಉಚಿತ ವಿದ್ಯುತ್ ಸೌಲಭ್ಯ. ಕರ್ನಾಟಕದಲ್ಲಿ ಸದ್ಯ ಕೃಷಿ ಪಂಪ್ಸೆಟ್ಗಳಿಗೆ ಹೆಚ್ಚಾಗಿ ರಾತ್ರಿ ವೇಳೆ 3-phase ವಿದ್ಯುತ್ ನೀಡಲಾಗುತ್ತದೆ. ಇದರಿಂದ ರೈತರು ಜೀವದ ಹಂಗು ತೊರೆದು ರಾತ್ರಿ ತೋಟಗಳಿಗೆ ನೀರು ಹಾಯಿಸಬೇಕಾದ ಪರಿಸ್ಥಿತಿ ಇದೆ. ಆದರೆ ಪಿಎಂ ಕುಸುಮ್ ಸೌರ ಪಂಪ್ ಅಳವಡಿಸುವುದರಿಂದ ಹಗಲಿನ ಅವಧಿಯಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೆ ಯಾವುದೇ ಅಡಚಣೆ ಇಲ್ಲದೆ ಉಚಿತ ವಿದ್ಯುತ್ ಸಿಗುತ್ತದೆ. ಇದು ರೈತರ ಸುರಕ್ಷತೆಯ ದೃಷ್ಟಿಯಿಂದ ಅತ್ಯಂತ ಮಹತ್ವದ ಬದಲಾವಣೆಯಾಗಿದೆ. ಪಿಎಂ ಕುಸುಮ್ ಯೋಜನೆಯಡಿ ಕರ್ನಾಟಕದ ರೈತರಿಗೆ ಪ್ರಸ್ತುತ ಲಭ್ಯವಿರುವ ಅತ್ಯಂತ ಪ್ರಮುಖ ಮತ್ತು ನವೀಕೃತ ಮಾಹಿತಿಗಳು. ಕರ್ನಾಟಕದ ಪ್ರಸ್ತುತ ಗುರಿ ಮತ್ತು ಸಬ್ಸಿಡಿಗಳು 2024-25 2026-27 ಕೇಂದ್ರದ ಹೊಸ ಮಾರ್ಗಸೂಚಿಗಳ ಅನ್ವಯ March 2027 ಕರ್ನಾಟಕದಲ್ಲಿ ಒಟ್ಟು 40,000 ಸೌರ ಪಂಪ್ಸೆಟ್ಗಳನ್ನು ಅಳವಡಿಸಲು ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮ KRDL ಸಂಸ್ಥೆಗೆ ಅನುಮೋದನೆ ಸಿಕ್ಕಿದೆ. ಕರ್ನಾಟಕ ಸರ್ಕಾರವು ತನ್ನ ಪಾಲನ್ನು ಹೆಚ್ಚಿಸಿರುವುದರಿಂದ ರೈತರು ಕೇವಲ 20% ಪಾವತಿಸಿದರೆ ಸಾಕು, ಉಳಿದ 80% ಹಣವನ್ನು ಸರ್ಕಾರವೇ, ಅಂದರೆ 30% ಕೇಂದ್ರ ಹಾಗೂ 50% ರಾಜ್ಯ ಸಬ್ಸಿಡಿ ರೂಪದಲ್ಲಿ ಭರಿಸುತ್ತದೆ. ಪಂಪ್ ಸಾಮರ್ಥ್ಯದ ನಿಯಮಗಳು. ಈ ಯೋಜನೆಯಡಿ 3 HP ಹಿಡಿದು 7.5 HP ಮತ್ತು ಅದಕ್ಕಿಂತ ಹೆಚ್ಚಿನ ಸಾಮರ್ಥ್ಯದ ಸೌರಚಾಲಿತ ಪಂಪ್ಸೆಟ್ಗಳನ್ನು ಅಳವಡಿಸಿಕೊಳ್ಳಲು ಅವಕಾಶವಿದೆ. ಆದರೆ ನೆನಪಿರಲಿ, ಸರ್ಕಾರ ನೀಡುವ ಸಬ್ಸಿಡಿಯ ಗರಿಷ್ಠ 7.5 HP ವರೆಗಿನ ಸಾಮರ್ಥ್ಯಕ್ಕೆ ಮಾತ್ರ ಸೀಮಿತವಾಗಿರುತ್ತದೆ. ಅದಕ್ಕಿಂತ ಹೆಚ್ಚಿನ ಸಾಮರ್ಥ್ಯ ಬೇಕಿದ್ದರೆ ಹೆಚ್ಚುವರಿ ವೆಚ್ಚವನ್ನು ರೈತರೇ ಭರಿಸಬೇಕಾಗುತ್ತದೆ. ಈ ಯೋಜನೆಯ ಲಾಭ ಪಡೆಯಲು ರೈತರು ಜಮೀನಿನಲ್ಲಿ ಬಾವಿ ಅಥವಾ ಬೋರ್ವೆಲ್ನಂತಹ ಸುಸ್ಥಿತಿಯಲ್ಲಿರುವ ನೀರಿನ ಮೂಲ ಕಡ್ಡಾಯವಾಗಿರಬೇಕು.
1: ಇದುವರೆಗೆ ಪ್ರಗತಿಪಥ ಕಾರ್ಯಕ್ರಮದಲ್ಲಿ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಮಾಹಿತಿ ಕಾರ್ಯಕ್ರಮದಲ್ಲಿ ಪಿಎಂ ಕುಸುಮ್ ಯೋಜನೆ ಬಗ್ಗೆ ಮಾಹಿತಿ ಕೇಳಿದಿರಿ. ನಿರೂಪಣೆ ಹಾಗೂ ಪ್ರಸ್ತುತಿ ಪ್ರದೀಪ್ ಡಿಎಂ ಹಾವಂಜೆ. ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಲ್ಲಿ ಏಕಕಾಲದಲ್ಲಿ ಪ್ರಸಾರವಾದ ಈ ಕಾರ್ಯಕ್ರಮ ಮಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ.
2: ಸಮಯ 1:10 ಆಗಲಿದೆ. ಇನ್ನು ಮುಂದೆ ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳುವಿರಿ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ಮುಖ್ಯಾಂಶಗಳು. ಉಪಚುನಾವಣೆ ಪಶ್ಚಿಮ ಬಂಗಾಳ, ಅಸ್ಸಾಂನಲ್ಲಿ ಬಿಜೆಪಿ, ತಮಿಳುನಾಡಿನಲ್ಲಿ ಟಿವಿಕೆ ಮುನ್ನಡೆ, ಪುದುಚೇರಿಯಲ್ಲಿ ಆಲ್ ಇಂಡಿಯಾ ಎನ್ಆರ್ ಕಾಂಗ್ರೆಸ್ ಅಭ್ಯರ್ಥಿಗೆ ಗೆಲುವು. ಸಿಂಗಾಪುರಕ್ಕೆ ಇಂದಿನಿಂದ 3 ದಿನ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅಧಿಕೃತ ಭೇಟಿ. ವಿಶ್ವ ಅಂಚೆ ದಿನ, ಪೈಲಟ್ ಕ್ಯಾಪ್ಟನ್ ಸ್ಮಿತ್ ಮಚ್ಚಾರ್ ಗೌರವಾರ್ಥ ಕೇರಳ ಅಂಚೆ ವೃತ್ತದಿಂದ ವಿಶೇಷ ಅಂಚೆ ಲಕೋಟೆ ಬಿಡುಗಡೆ. 8 ಪ್ರಮುಖ ಕಂಪನಿಗಳಿಗೆ ಉದ್ಯೋಗ ಆಧಾರಿತ ಗ್ರೀನ್ ಕಾರ್ಡ್ ಪ್ರಕ್ರಿಯೆ ಸ್ಥಗಿತ, ಅಮೆರಿಕ ಸರ್ಕಾರ ಘೋಷಣೆ. ಹಾಗೂ ಟಿ20 ಕ್ರಿಕೆಟ್ ಸರಣಿಯ 2ನೇ ಪಂದ್ಯದಲ್ಲಿಂದು ಭಾರತ ವೆಸ್ಟ್ಇಂಡೀಸ್ ಮುಖಾಮುಖಿ. ವಾರ್ತೆಗಳ ವಿವರ. ತಮಿಳುನಾಡು, ಪುದುಚೇರಿ ಮತ್ತು ಪಶ್ಚಿಮ ಬಂಗಾಳದ 5 ವಿಧಾನಸಭಾ ಕ್ಷೇತ್ರಗಳು ಹಾಗೂ ಅಸ್ಸಾಂನ 1 ಲೋಕಸಭಾ ಕ್ಷೇತ್ರದ ಉಪಚುನಾವಣೆಯ ಮತ ಎಣಿಕೆ ನಡೆಯುತ್ತಿದೆ. ಪ್ರಸ್ತುತ ಪಶ್ಚಿಮ ಬಂಗಾಳದ 2 ವಿಧಾನಸಭಾ ಕ್ಷೇತ್ರಗಳಲ್ಲಿ ಹಾಗೂ ಅಸ್ಸಾಂನ 1 ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಮುನ್ನಡೆಯಲ್ಲಿದೆ. ಇದೇ ವೇಳೆ ತಮಿಳುನಾಡಿನ 2 ವಿಧಾನಸಭಾ ಕ್ಷೇತ್ರಗಳಲ್ಲಿ ಆಡಳಿತಾರೂಢ ಟಿವಿಕೆ ಮುನ್ನಡೆಯಲ್ಲಿದೆ. ಪುದುಚೇರಿಯ ತಟ್ಟಂ ಚಾವಡಿ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯ ಮತ ಎಣಿಕೆ ಪೂರ್ಣಗೊಂಡಿದೆ. ಆಲ್ ಇಂಡಿಯಾ ಎನ್ಆರ್ ಕಾಂಗ್ರೆಸ್ ಅಭ್ಯರ್ಥಿ ಅಶೋಕ್ ಆನಂದ್ 8,482 ಮತಗಳ ಅಂತರದಿಂದ ಭರ್ಜರಿ ಜಯ ಗಳಿಸಿದ್ದಾರೆ. ಅಶೋಕ್ ಆನಂದ್ 13,358 ಮತಗಳನ್ನು ಪಡೆದರೆ ಅವರ ನಿಕಟ ಪ್ರತಿಸ್ಪರ್ಧಿ ಹಾಗೂ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಭ್ಯರ್ಥಿ ಇ ವಿನಾಯಕಂ 4,876 ಮತಗಳನ್ನು ಪಡೆದರು. ಪುದುಚೇರಿ ಮುಖ್ಯಮಂತ್ರಿ ಎನ್ ರಂಗಸ್ವಾಮಿ ಅವರ ರಾಜೀನಾಮೆಯಿಂದ ಈ ಸ್ಥಾನಕ್ಕೆ ಚುನಾವಣೆ ನಡೆದಿತ್ತು. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಇಂದಿನಿಂದ 3 ದಿನಗಳ ಅಧಿಕೃತ ಭೇಟಿಗಾಗಿ ಸಿಂಗಾಪುರಕ್ಕೆ ತೆರಳಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಸಿಂಗಾಪುರ ಅಧ್ಯಕ್ಷ ಥರ್ಮನ್ ಷಣ್ಮುಗರತ್ನಂ, ಪ್ರಧಾನಿ ಲಾರೆನ್ಸ್ ವಾಂಗ್, ಉಪಪ್ರಧಾನಿ ಗ್ಯಾನ್ ಕಿಮ್ ಯೋಂಗ್ ಹಾಗೂ ವಿದೇಶಾಂಗ ಸಚಿವ ವಿವಿಎನ್ ಬಾಲಕೃಷ್ಣನ್ ಅವರನ್ನು ಭೇಟಿ ಮಾಡಲಿದ್ದಾರೆ. ಭಾರತ ಸಿಂಗಾಪುರ ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಬಲಪಡಿಸುವ ನಿಟ್ಟಿನಲ್ಲಿ ವ್ಯಾಪಾರ, ಹೂಡಿಕೆ, ಡಿಜಿಟಲ್ ಹಣಕಾಸು ಸಂಪರ್ಕ, ಬಂಡವಾಳ, ಮಾರುಕಟ್ಟೆ, ತೆರಿಗೆ, ಅರೆವಾಹಕಗಳು, ಸುಧಾರಿತ ಉತ್ಪಾದನೆ, ಕೌಶಲ್ಯಾಭಿವೃದ್ಧಿ ಮತ್ತು ವಿಮಾನಯಾನ ಕ್ಷೇತ್ರಗಳ ಸಹಕಾರ ಕುರಿತು ಚರ್ಚೆ ನಡೆಯಲಿದೆ. ಸಿಂಗಾಪುರದ ಪ್ರಮುಖ ಹೂಡಿಕೆದಾರರು, ಹಣಕಾಸು ಸಂಸ್ಥೆಗಳು ಮತ್ತು ಉದ್ಯಮ ಮುಖಂಡರೊಂದಿಗೆ ಸಚಿವೆ ನಿರ್ಮಲಾ ಸೀತಾರಾಮನ್ ಸಭೆ ನಡೆಸಲಿದ್ದಾರೆ. ಭಾರತದ ಆರ್ಥಿಕ ಬೆಳವಣಿಗೆ, ಹೂಡಿಕೆ ಅವಕಾಶಗಳು ಹಾಗೂ ಜಾಗತಿಕ ಆರ್ಥಿಕ ಪರಿಸ್ಥಿತಿಯ ಕುರಿತು ಅವರು ಚರ್ಚೆ ನಡೆಸಲಿದ್ದಾರೆ. ವಿಶ್ವ ಅಂಚೆ ದಿನ. ಇಂದು ಅಂಚೆ ಜಾಲ ಅನಂತ ಸಾಧ್ಯತೆಗಳು ಎಂಬ ಧ್ಯೇಯದೊಂದಿಗೆ ಇಂದು ವಿಶ್ವ ಅಂಚೆ ದಿನ ಆಚರಿಸಲಾಗುತ್ತಿದೆ. ಕೇಂದ್ರ ಸಂವಹನ ಸಚಿವ ಜ್ಯೋತಿರಾದಿತ್ಯ ಸಿಂಧ್ಯಾ ಅವರ ವಿಶ್ವ ಅಂಚೆ ದಿನದ ಅಂಗವಾಗಿ ದೇಶದ ಎಲ್ಲಾ ಅಂಚೆ ಸೇವಕರಿಗೆ ಶುಭಾಶಯ ಕೋರಿದ್ದಾರೆ. ರಾಷ್ಟದ ಸೇವೆಗೆ ಸಮರ್ಪಣಾ ಮನೋಭಾವದಿಂದ ಕಾರ್ಯನಿರ್ವಹಿಸುತ್ತಿರುವ ಅಂಚೆ ಸೇವಕರಿಗೆ ಅವರು ಕೃತಜ್ಞತೆ ಸಲ್ಲಿಸಿದ್ದಾರೆ. ಅಂಚೆ ಸೇವೆಯೇ ಜನಸೇವೆ ಎಂಬುದನ್ನು ಪುನರುಚ್ಚರಿಸಿರುವ ಅವರು, ಡಿಜಿಟಲ್ ಸಂವಹನದ ಯುಗದಲ್ಲಿ ಭಾರತೀಯ ಅಂಚೆ ಇಲಾಖೆ ಕೂಡ ಡಿಜಿಟಲ್ ಪರಿವರ್ತನೆಯನ್ನು ಅಳವಡಿಸಿಕೊಳ್ಳುತ್ತಿದ್ದು ಜನರ ಆಶೋತ್ತರಗಳನ್ನು ಈಡೇರಿಸಲು ಶ್ರಮಿಸುತ್ತಿದೆ ಎಂದು ತಿಳಿಸಿದ್ದಾರೆ. ಭಾರತೀಯ ಅಂಚೆ ಇಲಾಖೆ ನಿಸ್ವಾರ್ಥವಾಗಿ ರಾಷ್ಟದ ಸೇವೆಯನ್ನು ಮುಂದುವರಿಸಿದೆ ಎಂದು ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ ಹೇಳಿದ್ದಾರೆ. ದುಬೈನಿಂದ ಟೆಲ್ ಅವೀವ್ಗೆ ತೆರಳುತ್ತಿದ್ದ ಫ್ಲೈ ದುಬೈ ವಿಮಾನದಲ್ಲಿದ್ದ 174 ಜನರ ಜೀವ ಉಳಿಸಿದ ಭಾರತೀಯ ಪೈಲಟ್ ಕ್ಯಾಪ್ಟನ್ ಸ್ಮಿತ್ ಮಚ್ಚಾರ್ ಅವರನ್ನು ಗೌರವಿಸಲು ಕೇರಳ ಅಂಚೆ ವೃತ್ತ ಇಂದು ತಿರುವನಂತಪುರದಲ್ಲಿ ವಿಶೇಷ ಅಂಚೆ ಲಕೋಟೆ ಬಿಡುಗಡೆ ಮಾಡಿದೆ. ಕಳೆದ ತಿಂಗಳ 30ರಂದು ವಿಮಾನದಲ್ಲಿ ಹಲ್ಲೆಗೊಳಗಾಗಿ ಗಂಭೀರ ಗಾಯಗೊಂಡಿದ್ದರೂ ಕ್ಯಾಪ್ಟನ್ ಮಚ್ಚಾರ್ ಕಾಕ್ಪಿಟ್ ಬಾಗಿಲು ತೆರೆದು ಪ್ರಯಾಣಿಕರು ಮತ್ತು ಸಿಬ್ಬಂದಿಯೊಂದಿಗೆ ಒಳಬರಲು ಅವಕಾಶ ಮಾಡಿಕೊಟ್ಟರು. ಬಳಿಕ ದಾಳಿಕೋರರನ್ನು ನಿಯಂತ್ರಿಸಿ ವಿಮಾನವನ್ನು ಸೌದಿ ಅರೇಬಿಯಾದ ತಬೂಕ್ಗೆ ಸುರಕ್ಷಿತವಾಗಿ ತಿರುಗಿಸುವ ಮೂಲಕ ಎಲ್ಲರ ಜೀವ ಉಳಿಸಿದ್ದರು. ಇದೇ ಕಾರ್ಯಕ್ರಮದಲ್ಲಿ ಸ್ವಚ್ಛತಾ ಕಾರ್ಮಿಕರನ್ನು ಗೌರವಿಸುವ ಉದ್ದೇಶದಿಂದ ಸಫಾಯಿ ಮಿತ್ರರು ವಿಷಯದ ವಿಶೇಷ ಅಂಚೆ ಲಕೋಟೆಯನ್ನು ಬಿಡುಗಡೆ ಮಾಡಲಾಗುತ್ತದೆ. ಜನಸೇವೆಯಿಂದ ದೇಶಸೇವೆ ಎಂಬ ಮಂತ್ರದಡಿ ಹಾಗೂ ಜನರ ಏಳಿಗೆಯ ಅಚಲ ಬದ್ಧತೆಯೊಂದಿಗೆ ಕೂಡಿರುವ ಸಾರ್ವಜನಿಕ ಸೇವೆಯ 25 ವರ್ಷಗಳ ಪಯಣವನ್ನು ಪ್ರಧಾನಿ ನರೇಂದ್ರ ಮೋದಿ ಪೂರೈಸಿದ್ದಾರೆ. ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047ರ ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ತ್ರಿವಳಿ ತಲಾಖ್ ಕುರಿತ ಒಂದು ವರದಿ ಇಲ್ಲಿದೆ. ಈ ಹಿಂದೆ ಭಾರತದಲ್ಲಿ ಒಂದೇ ಪದದಲ್ಲಿ 3 ಬಾರಿ ಉಚ್ಚರಿಸುವ ಮೂಲಕ ಸೂಚನೆಯಿಲ್ಲದೆ, ಕಾರಣವಿಲ್ಲದೆ ಮತ್ತು ನಂತರ

0: ಯಾವುದೇ ಮಾರ್ಗವಿಲ್ಲದೆ ಮುಸ್ಲಿಂ ಮಹಿಳೆಯಿಂದ ವಿಚ್ಛೇದನ ಪಡೆಯಬಹುದು ಎಂದಾಗಿತ್ತು. ಮುಸ್ಲಿಂ ಮಹಿಳಾ ವಿವಾಹ ಹಕ್ಕುಗಳ ರಕ್ಷಣೆ ಕಾಯ್ದೆ 2019 ತ್ರಿವಳಿ ತಲಾಖ್ ಅನ್ನು ರದ್ದುಗೊಳಿಸಿತು. ಅಲ್ಲದೆ 3 ವರ್ಷದ ಒಳಗೆ ಜೈಲು ಶಿಕ್ಷೆ ಮತ್ತು ದಂಡವನ್ನು ವಿಧಿಸುವ ಅಪರಾಧ ಎಂದು ಘೋಷಿಸಲಾಯಿತು. ಇದು ಮಹಿಳೆಯರಿಗೆ ಜೀವನಾಧಾರ ಭತ್ಯೆ ಮತ್ತು ಅಪ್ರಾಪ್ತ ಮಕ್ಕಳ ಪಾಲನೆಯ ಹಕ್ಕನ್ನು ನೀಡಿತು. ಸಂವಿಧಾನದ ಖಾತರಿಯು ಪ್ರತಿಯೊಬ್ಬ ಭಾರತೀಯ ಮಹಿಳೆಗೆ ಅವಳ ನಂಬಿಕೆ ಏನೇ ಇರಲಿ ಸಮಾನವಾಗಿ ಸೇರಿದ್ದಾಗಿದೆ ಎಂಬ ಪ್ರಧಾನಿ ನರೇಂದ್ರ ಮೋದಿಯವರ ನಿಲುವನ್ನು ಈ ಸುಧಾರಣೆಯು ಹೊಂದಿತ್ತು. ಕಾಯ್ದೆ ಜಾರಿಗೆ ಬಂದ 1 ವರ್ಷದೊಳಗೆ ವರದಿಯಾದ ಪ್ರಕರಣಗಳಲ್ಲಿ 82% ಕುಸಿತವನ್ನು ಅಧಿಕೃತ ದತ್ತಾಂಶ ದಾಖಲಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಇನ್ಫೋಸಿಸ್, ಟಿವಿಎಸ್, ವಿಪ್ರೋ ಮತ್ತು HCLನಂತಹ ಭಾರತೀಯ ಸಂಸ್ಥೆಗಳು ಸೇರಿದಂತೆ 8 ಪ್ರಮುಖ ತಂತ್ರಜ್ಞಾನ ಮತ್ತು ಹೊರಗುತ್ತಿಗೆ ಕಂಪನಿಗಳಿಗೆ ಸಂಬಂಧಿಸಿದ ಉದ್ಯೋಗ ಆಧಾರಿತ ಗ್ರೀನ್ ಕಾರ್ಡ್ ಪ್ರಕ್ರಿಯೆಯೊಂದನ್ನು ಸ್ಥಗಿತಗೊಳಿಸುವುದಾಗಿ ಅಮೆರಿಕ ಸರ್ಕಾರ ಘೋಷಿಸಿದೆ. ಈ ಕ್ರಮವು ಕಾಗ್ನಿಜೆಂಟ್, ಕಾಕ್ಜೆಮಿನಿ, ಮೈಕ್ರೋಸಾಫ್ಟ್ ಮತ್ತು ಅಡೋಬ್ ಕಂಪನಿಗಳಿಗೂ ಅನ್ವಯಿಸುತ್ತದೆ. ಈ ಕಂಪನಿಗಳ ವಿರುದ್ದ ನಡೆಯುತ್ತಿರುವ ಫೆಡರಲ್ ತನಿಖೆಗಳ ಹಿನ್ನೆಲೆಯಲ್ಲಿ ಈ ಸ್ಥಗಿತಗೊಳಿಸುವ ಕ್ರಮವನ್ನು ಕೈಗೊಳ್ಳಲಾಗಿದೆ ಎಂದು ಅಮೆರಿಕದ ಕಾರ್ಮಿಕ ಕಾರ್ಯದರ್ಶಿ ಕೀತ್ ಸೋಂಡರ್ಲಿಂಗ್ ತಿಳಿಸಿದ್ದಾರೆ. ಸೌದಿ ಅರೇಬಿಯಾದ ರಿಯಾದ್ನ ಕಿಂಗ್ ಖಾಲಿದ್ ಅಂತಾರಾಷ್ಟೀಯ ವಿಮಾನ ನಿಲ್ದಾಣ, ನಜರತ್ ವಿಮಾನ ನಿಲ್ದಾಣ ಹಾಗೂ ಖಮೀಸ್ ಮುಶೈತ್ನ ವಾಯುನೆಲೆಯನ್ನು ಗುರಿಯಾಗಿಸಿಕೊಂಡು ಕ್ಷಿಪಣಿ ದಾಳಿ ನಡೆಸಿದ ಹೊಣೆಯನ್ನು ಹೌತಿ ಬಂಡುಕೋರರು ಹೊತ್ತುಕೊಂಡಿದ್ದಾರೆ. ಸೌದಿಯ ತೈಲ ಘಟಕಗಳು ಮತ್ತು ವಿಮಾನ ನಿಲ್ದಾಣಗಳ ಸಿಬ್ಬಂದಿ ದೂರವಿರುವಂತೆಯೂ ಎಚ್ಚರಿಕೆ ನೀಡಿದ್ದಾರೆ. ಇನ್ನೊಂದೆಡೆ ರಿಯಾದ್ ಗುರಿಯಾಗಿಸಿಕೊಂಡಿದ್ದ ಒಟ್ಟು 3 ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನು ತನ್ನ ವಾಯುರಕ್ಷಣಾ ವ್ಯವಸ್ಥೆ ತಡೆದು ನಾಶಪಡಿಸಿದೆ ಎಂದು ಸೌದಿ ನೇತೃತ್ವದ ಮೈತ್ರಿಕೂಟ ತಿಳಿಸಿದೆ. ದಾಳಿಗಳಿಂದ ವಿಮಾನಯಾನ ಸೇವೆಗಳಿಗೆ ಅಡಚಣೆ ಉಂಟಾಗಿದ್ದು ಏರ್ ಇಂಡಿಯಾ, ಇಂಡಿಗೋ ಮತ್ತು ಆಕಾಶ್ ಏರ್ ಸೇರಿದಂತೆ ಹಲವು ವಿಮಾನಯಾನ ಸಂಸ್ಥೆಗಳು ರಿಯಾದ್ಗೆ ತಮ್ಮ ವಿಮಾನಗಳ ಮಾರಾಟವನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿವೆ. ಸೌದಿ ವಿಮಾನ ನಿಲ್ದಾಣಗಳ ಮೇಲಿನ ದಾಳಿಗಳನ್ನು ಭಾರತ, ಯುಎಇ, ಜೋರ್ಡಾನ್, ಈಜಿಪ್ಟ್, ಕುವೈತ್ ಮತ್ತು ಬಹರೇನ್ ಖಂಡಿಸಿವೆ. ಪ್ರಸ್ತುತ ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ ಸೌದಿ ಅರೇಬಿಯಾದಲ್ಲಿರುವ ಭಾರತೀಯರು ಎಚ್ಚರಿಕೆಯಿಂದ ಇರುವಂತೆ ಹಾಗೂ ಸಾಧ್ಯವಾದಷ್ಟು ಮನೆಯೊಳಗೆ ಇರುವಂತೆ ರಿಯಾದ್ನಲ್ಲಿರುವ ಭಾರತೀಯ ರಾಯಭಾರ ಕಚೇರಿ ಸಲಹೆ ನೀಡಿದೆ. ದಾಳಿ ಘಟನೆಗಳಿಗೆ ಸಂಬಂಧಿಸಿದ ವಿಡಿಯೋಗಳು ಅಥವಾ ಸುದ್ದಿಗಳನ್ನು ಹಂಚಿಕೊಳ್ಳದಂತೆ ಅಥವಾ ಮರು ಪ್ರಕಟಿಸದಂತೆ ಭಾರತೀಯರಿಗೆ ಸೂಚಿಸಲಾಗಿದೆ. ರಿಯಾದ್ನ ರಾಯಭಾರ ಕಚೇರಿ ಮತ್ತು ಜೆಡ್ಡಾದಲ್ಲಿರುವ ಭಾರತೀಯ ರಾಯಭಾರ ಕಚೇರಿಯ ಕಾನ್ಸುಲೇಟ್ ಸೇರಿದಂತೆ ಸೇವೆಗಳು ಎಂದಿನಂತೆ ಕಾರ್ಯನಿರ್ವಹಿಸುತ್ತಿವೆ. ಪ್ರವಾಸಿ ಭಾರತೀಯ ಸಹಾಯ ಕೇಂದ್ರದ 24 ಗಂಟೆಗಳ ಉಚಿತ ಸಹಾಯವಾಣಿ 800-247-1234 ಮೂಲಕ ಸಂಪರ್ಕಿಸಬಹುದು ಎಂದು ಭಾರತೀಯ ರಾಯಭಾರ ಕಚೇರಿ ತಿಳಿಸಿದೆ. 5 ಪಂದ್ಯಗಳ ಟಿ20 ಕ್ರಿಕೆಟ್ ಅಂತಾರಾಷ್ಟೀಯ ಸರಣಿಯ 2ನೇ ಪಂದ್ಯದಲ್ಲಿಂದು ಭಾರತ ಇಂದು ರಾಂಚಿಯಲ್ಲಿ ವೆಸ್ಟ್ ಇಂಡೀಸ್ ತಂಡವನ್ನು ಎದುರಿಸಲಿದೆ. ಪಂದ್ಯ ಸಂಜೆ 7 ಗಂಟೆಗೆ ಆರಂಭವಾಗಲಿದೆ. ಆರಂಭಿಕ ಪಂದ್ಯದಲ್ಲಿ ನಾಯಕ ಶ್ರೇಯಸ್ ಅಯ್ಯರ್ ಅವರ ಶತಕದ ನೆರವಿನಿಂದ ಗೆಲುವು ಸಾಧಿಸಿರುವ ಭಾರತ ಸರಣಿಯಲ್ಲಿ 1-0 ಅಂತರದ ಮುನ್ನಡೆಯಲ್ಲಿದೆ. ಮೋಟಾರು ಅಪಘಾತ ಪರಿಹಾರಕ್ಕೆ ಸಂಬಂಧಿಸಿದ ವಿಮೆ ವಂಚನೆಗಳನ್ನು ತಡೆಗಟ್ಟಲು ಹಾಗೂ ಪರಿಹಾರ ವಿತರಣೆಯನ್ನು ತ್ವರಿತಗೊಳಿಸಲು 4 ಡಿಜಿಟಲ್ ವೇದಿಕೆಗಳನ್ನು 4 ವಾರದೊಳಗೆ ಸಂಯೋಜಿಸುವಂತೆ ಸುಪ್ರೀಂಕೋರ್ಟ್ ಕೇಂದ್ರ ಸರ್ಕಾರ, ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ನಿರ್ದೇಶನ ನೀಡಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಉಪಚುನಾವಣೆ ಪಶ್ಚಿಮ ಬಂಗಾಳ, ಅಸ್ಸಾಂನಲ್ಲಿ ಬಿಜೆಪಿ, ತಮಿಳುನಾಡಿನಲ್ಲಿ ಟಿವಿಕೆ ಮುನ್ನಡೆ. ಪುದುಚೇರಿಯಲ್ಲಿ ಆಲ್ ಇಂಡಿಯಾ ಎನ್ಆರ್ ಕಾಂಗ್ರೆಸ್ ಅಭ್ಯರ್ಥಿಗೆ ಗೆಲುವು. ಸಿಂಗಾಪುರಕ್ಕೆ ಇಂದಿನಿಂದ 3 ದಿನ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅಧಿಕೃತ ಭೇಟಿ. ವಿಶ್ವ ಅಂಚೆ ದಿನ, ಪೈಲಟ್ ಕ್ಯಾಪ್ಟನ್ ಸ್ಮಿತ್ ಮಚ್ಚಾರ್ ಗೌರವಾರ್ಥ ಕೇರಳ ಅಂಚೆ ವೃತ್ತದಿಂದ ವಿಶೇಷ ಅಂಚೆ ಲಕೋಟೆ ಬಿಡುಗಡೆ. 8 ಪ್ರಮುಖ ಕಂಪನಿಗಳಿಗೆ ಉದ್ಯೋಗ ಆಧಾರಿತ ಗ್ರೀನ್ ಕಾರ್ಡ್ ಪ್ರಕ್ರಿಯೆ ಸ್ಥಗಿತ, ಅಮೆರಿಕ ಸರ್ಕಾರ ಘೋಷಣೆ. ಹಾಗೂ ಟಿ20 ಕ್ರಿಕೆಟ್ ಸರಣಿಯ 2ನೇ ಪಂದ್ಯದಲ್ಲಿಂದು ಭಾರತ ವೆಸ್ಟ್ ಇಂಡೀಸ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ

ಆಕಾಶವಾಣಿ ಬೆಂಗಳೂರು. ಚಿತ್ರಗೀತೆಗಳು. ಗೌಸ್ಪಿರವರ ಸಾಹಿತ್ಯಕ್ಕೆ ರೊನಡ ಬಕ್ಕೇಶ್ ಹಾಗೂ ಕಾರ್ತಿಕ್ ಅವರ ಸಂಗೀತವಿರುವ ಅವನಲ್ಲಿ ಇವಳಿಲ್ಲಿ ಚಿತ್ರದ ಗೀತೆ ಹಾಡಿದ್ದಾರೆ ವಾಸುಕಿ ವೈಭವ್.

ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

0: ತೋರಿಸೋ.
1: ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಎತ್ತು ಹೊಗೆವುಗಳಲ್ಲ, ಟ್ರ್ಯಾಕ್ಟರ್ ಸಗಣಿ ಹಾಕಲ್ಲ, ಪರಿಸರ ಕೆಡಿಸೋಲ್ಲ, ಉಳಿಮೆಯೇ ಇಲ್ಲದ ಸಹಜ ಕೃಷಿಯನ್ನು ನೀವು ಕಂಡಿದ್ದೀರಾ? ನೈಸರ್ಗಿಕ ಕೃಷಿ, ಶೂನ್ಯ ಬಂಡವಾಳ ಕೃಷಿ, ಈ ಬಗ್ಗೆ ತಿಳಿಯಲು ಮರೆಯದೆ ವೀಕ್ಷಿಸಿ ನಿಮ್ಮ ನೆಚ್ಚಿನ ಚಂದನ ವಾಹಿನಿಯಲ್ಲಿ ರೈತರತ್ನ ಹೀರೋಸ್ ಆಫ್ ದ

0: ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ.
1: ಖ್ಯಾತ ಬಂಗಾಳಿ ಸಾಹಿತಿ, ಕಾದಂಬರಿಕಾರ, ಕವಿ ಬಂಕಿಮಚಂದ್ರ ಚಟರ್ಜಿ ಅವರು 1875 ನವೆಂಬರ್ 7 ಪ್ರಕಟಿಸಿದ ಈ ರಾಷ್ಟ್ರೀಯ ಗೀತೆಯನ್ನು ಜನಸಾಮಾನ್ಯರು ಒಪ್ಪಿದ್ದು 1905 ವಂಗಭಂಗ ಚಳುವಳಿಯಲ್ಲಿ
0: ಕಾಲೇಜು ವಿದ್ಯಾರ್ಥಿಯೊಬ್ಬ ಘೋಷಿಸಿದ ವಂದೇ ಮಾತರಂ ಮಂತ್ರದ ವೀಣೆಯ ಖನಿ ಭಾರತೀಯರೆಲ್ಲರ ಹೃದಯವನ್ನ ಮುಟ್ಟಿ ಬಡಿದೆಬ್ಬಿಸಿತ್ತು.
1: ಅಷ್ಟೇ ಅಲ್ಲದೆ ಆಂಗ್ಲರ ಗರ್ವವನ್ನು ಮೆಟ್ಟಿ ಅವರ ಬುಡವನ್ನೇ ಕಂಪಿಸಿದ ಮಂತ್ರ ವಂದೇ ಮಾತರಂ,
0: ವಂದೇ ಮಾತರಂ,
1: ವಂದೇ ಮಾತರಂ,
0: ವಂದೇ ಮಾತರಂ.

ಕವಿರಾಜ್ ಅವರ ಸಾಹಿತ್ಯಕ್ಕೆ ಜೆಸ್ಸಿ ಗಿಫ್ಟ್ ಅವರ ಸಂಗೀತವಿದ್ದ ಹುಡುಗಾಟ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಶಾನ್ ಹಾಗೂ ಶ್ರೇಯಾ ಘೋಷಾಲ್ ಅವರ ದನಿಯಲ್ಲಿ

ಕವಿತಾ ಸುಬ್ರಹ್ಮಣ್ಯಂ ಅವರ ದನಿಯಲ್ಲಿ H2O ಚಿತ್ರದ ಗೀತೆಯನ್ನ ಕೇಳ್ತಾ ಇದ್ದೀರಾ. ಉಪೇಂದ್ರ ಅವರ ಸಾಹಿತ್ಯಕ್ಕೆ ಸಾಧು ಕೋಕಿಲಾ ಅವರ ಸ್ವರ ಸಂಯೋಜನೆ ಇದೆ.

ಕೆಎಸ್ ಜಾನಕಿ ಹಾಗೂ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ದನಿಯಲ್ಲಿ ಗೀತಾ ಚಿತ್ರದ ಗೀತೆಯನ್ನ ಕೇಳ್ತಾ ಇದ್ದೀರಾ. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಇಳೆಯರಾಜ ಅವರ ಸಂಗೀತವಿದೆ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಜನಸೇವೆಯಿಂದ ದೇಶ ಸೇವೆ ಅಭಿಯಾನದ ಅಂಗವಾಗಿ ಬ್ಯಾಂಕಿಂಗ್ ಕ್ಷೇತ್ರದ ಸುಧಾರಣೆಗಳು ಈ ಕುರಿತಂತೆ ಸಂದರ್ಶನ ಮೂಡಿಬರಲಿದೆ. ಭಾಗವಹಿಸುತ್ತಾರೆ ಡಾಕ್ಟರ್ ಕೃಷ್ಣರಾಜ್, ಆರ್ಥಿಕ ತಜ್ಞರು ಐಸೆಕ್. ನಡೆಸಿಕೊಡುತ್ತಾರೆ ಶಿವರಾಮ್, ಹಿರಿಯ ಪತ್ರಕರ್ತರು.
2: ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಆಕಾಶವಾಣಿಯ ಸುದ್ದಿ ವಿಭಾಗದ ಮುಖೇನ ನಡೆಯುತ್ತಿರುವ ಈ ಚರ್ಚೆಗೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಆತ್ಮೀಯರೇ, ಮಾನ್ಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಜಿಯವರು ಸಾರ್ವಜನಿಕ ಜೀವನಕ್ಕೆ ಕಾಲಿಟ್ಟು 25 ವರ್ಷಗಳು ಮುಗಿತಾ ಇದೆ. ಈ ಸಂದರ್ಭವನ್ನು ಜನಸೇವಾ ದೇಶ ಸೇವಾ ಹೆಸರಿನಲ್ಲಿ ಅನೇಕ ಕಾರ್ಯಕ್ರಮಗಳು ದೇಶಾದ್ಯಂತ ನಡೀತಾ ಇವೆ. ಇದೇ ಸಂದರ್ಭವನ್ನು ಉಪಯೋಗಿಸಿಕೊಂಡು ಆಕಾಶವಾಣಿ ಸುದ್ದಿ ವಿಭಾಗವು ದೇಶದ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಆಗಿರುವಂಥ ಅಥವಾ ಆಗ್ತಾ ಇರತಕ್ಕಂಥ ಸುಧಾರಣೆಗಳ ಬಗ್ಗೆ ಒಂದು ಚರ್ಚೆಯನ್ನು ನಡೆಸ್ತಾ ಇದೆ. ಚರ್ಚೆಯಲ್ಲಿ ಪಾಲ್ಗೊಂಡಿದ್ದಾರೆ ಪ್ರೊಫೆಸರ್ ಕೃಷ್ಣರಾಜ್ ಅವರು, ಆರ್ಥಿಕ ತಜ್ಞರು ಹಾಗೂ ಅರ್ಥಶಾಸ್ತ್ರ ಪ್ರಾಧ್ಯಾಪಕರು. ಬೆಂಗಳೂರಿನಲ್ಲಿರುವ ಆರ್ಥಿಕ ಸಾಮಾಜಿಕ ಬದಲಾವಣೆಯ ಅಧ್ಯಯನ ಸಂಸ್ಥೆಯಲ್ಲಿ ಶ್ರೀಯುತರು ಪ್ರಾಧ್ಯಾಪಕರಾಗಿದ್ದಾರೆ. ವಿಶೇಷವಾಗಿ ಆರ್ಥಿಕ ಅಧ್ಯಯನ ಮತ್ತು ನೀತಿ ಕೇಂದ್ರದ ಹೆಚ್ಚುವರಿ RBI ಅಧ್ಯಯನ ಪೀಠದ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸ್ತಾ ಇರತಕ್ಕಂಥ ಶ್ರೀಯುತರನ್ನ ನಾನು ಈ ಚರ್ಚೆಗೆ ನಿಮ್ಮೆಲ್ಲರ ಪರವಾಗಿ ಬರಮಾಡಿಕೊಳ್ತೀನಿ. ಪ್ರೊಫೆಸರ್ ಕೃಷ್ಣರಾಜ್ ಅವರೇ, ನಮಸ್ಕಾರ, ಈ ಚರ್ಚೆಗೆ ಪ್ರೀತಿಯ ಸ್ವಾಗತ.
3: ತಮಗೂ ತುಂಬಾ ಧನ್ಯವಾದಗಳು ಈ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿರುವುದಕ್ಕೆ.
2: ಬ್ಯಾಂಕಿಂಗ್ ಕ್ಷೇತ್ರದ ಸುಧಾರಣೆಗಳು 90ರ ದಶಕದ ನಂತರ ಅಂತ ನಾವು ಓದ್ತೀವಿ, ಆದರೆ ಇತ್ತೀಚೆಗೆ ಅದು ತುಂಬಾ ವೇಗವನ್ನು ಪಡ್ಕೊಳ್ತು ಅಂತ ಕೇಳ್ತೀವಿ ಸರ್. ಏನು ಅದರ ಸುಧಾರಣೆಗಳು ಅಂತ ಕೂಡಲೇ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಅಮೂಲಾಗ್ರವಾಗಿ ಏನು ಸುಧಾರಣೆಗಳನ್ನು ಕಾಣಬಹುದು?
3: ಬ್ಯಾಂಕಿಂಗ್ ಕ್ಷೇತ್ರ ಆರ್ಥಿಕ ಅಭಿವೃದ್ಧಿಯ ಒಂದು ಬುನಾದಿ ಅಂತಲೇ ಹೇಳ್ಬೋದು, ಅಥವಾ ನಾವು ಒಂದು ಆರ್ಥಿಕ ಶಕ್ತಿಯ ಬೆನ್ನೆಲುಬು ಅಂತಲೂ ಕೂಡ ಹೇಳ್ಬೋದು. ಹಾಗಾಗಿ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಸಮೂಲಾಗ್ರ ಬದಲಾವಣೆಗಳನ್ನು 1991 ನಂತರ ನಾವು ಕಾಣ್ಬೋದು. ಬ್ಯಾಂಕಿಂಗ್ ರಿಫಾರ್ಮ್ಸ್ ಆದ ನಂತರ ಲಿಬರಲೈಸೇಷನ್, ಗ್ಲೋಬಲೈಸೇಷನ್, ಪ್ರೈವೇಟೈಸೇಷನ್ನು 1991 ನಾವು ಇಂಪ್ಲಿಮೆಂಟ್ ಮಾಡಿದ ಮೇಲೆ ಅದು ಬ್ಯಾಂಕಿಂಗ್ ಸೆಕ್ಟರ್ ರಿಫಾರ್ಮ್ಸು ಕೂಡ ಒಂದು ಭಾಗ. ಭಾರತದ ಬ್ಯಾಂಕಿಂಗ್ ಸೆಕ್ಟರ್ ಮೊದಲೇ ಹೇಗಿತ್ತು ಅಂತಂದರೆ ಅದು ಕ್ಯಾಪಿಟಲ್ ಕಡಿಮೆ ಇತ್ತು, ಇನ್ವೆಸ್ಟ್ಮೆಂಟ್ ಕಡಿಮೆ ಆಗ್ತಾ ಇತ್ತು, ಸೇವಿಂಗ್ಸ್ ಕಡಿಮೆ ಇತ್ತು, ಸಾಲ ಕೊಡೋದು ಸಂಖ್ಯೆ ಕಡಿಮೆ ಇತ್ತು, ಕೆಲವು ನಿರ್ದಿಷ್ಟ ವಲಯಕ್ಕೆ ಮಾತ್ರ ಸಾಲ ಸಿಗ್ತಾ ಇತ್ತು, ಎಲ್ಲ ವರ್ಗಕ್ಕೂ ಸಾಲ ಸಿಗ್ತಾ ಇರಲಿಲ್ಲ. ಮತ್ತು ಸಾಲ ಜಾಸ್ತಿ ಬೇಕಿತ್ತು, ಅದು ಅಷ್ಟು ಪ್ರಮಾಣದಲ್ಲಿ ಸಾಲ ಸಿಗ್ತಾ ಇರಲಿಲ್ಲ. ಅದರಿಂದ ಆರ್ಥಿಕತೆ ಭಾಳ ಕುಂಠಿತ ಆಗಿತ್ತು. 1991 ನಂತರ ನರಸಿಂಹಂ ಕಮಿಟಿ, ಎಕ್ಸ್ಪರ್ಟ್ ಕಮಿಟಿ ವರದಿಯನ್ನು ನೀಡುತ್ತೆ. ಸೊ ಆವಾಗ ಕೆಲವೊಂದು ಬ್ಯಾಂಕಿಂಗ್ ಸೆಕ್ಟರ್ನಲ್ಲಿ ಸುಧಾರಣೆಗಳನ್ನು ತರಲಾಗ್ತದೆ.
2: ಓಕೆ, ಇದು ಸುಧಾರಣೆಗೆ ಮೂಲ ಕಾರಣನೇ ಒಂದು ದೇಶದ ಅಭಿವೃದ್ಧಿಗೆ ತಕ್ಕಂತೆ ಆರ್ಥಿಕ ಅಭಿವೃದ್ಧಿಯ ಸಂಕಲ್ಪ ಇತ್ತು.
3: ಹೌದು, ಆರ್ಥಿಕ ಅಭಿವೃದ್ಧಿಯ ದೃಷ್ಟಿಕೋನವನ್ನ ಇಟ್ಕೊಂಡು ಭಾರತದ ಬ್ಯಾಂಕುಗಳಲ್ಲಿ ಅಮೂಲಾಗ್ರ ಬದಲಾವಣೆಗಳನ್ನ ಅಥವಾ ಸುಧಾರಣೆಗಳನ್ನ ತರಲಾಯಿತು.
2: ಏನೇನು ಆ ಥರದ ಸುಧಾರಣೆಗಳು ಅಂದ್ರೆ ಏನೇನು ಹೇಳ್ಬೋದು?
3: ಹೌದು, ಮೊದಲನೇದಾಗಿ ನರಸಿಂಹಂ ಕಮಿಟಿ 1991 ಮತ್ತೆ ನರಸಿಂಹಂ ಕಮಿಟಿ ಸೆಕೆಂಡ್ ರಿಪೋರ್ಟ್ ಅಲ್ಲಿ ಕೆಲವೊಂದು ಬದಲಾವಣೆಗಳನ್ನ ತರಲಾಯಿತು. ಅದನ್ನ ಸರಳೀಕರಣಗೊಳಿಸಿ ಹೇಳೋದಾದ್ರೆ ಈ ಒಂದು ಬ್ಯಾಂಕುಗಳಲ್ಲಿ ಇರುವಂತಹ ಅಸೆಟ್ಸ್ ಅವುಗಳನ್ನು ಕ್ಲೀನ್ ಅಪ್ ಮಾಡಲಾಯಿತು. ಅಂದರೆ ಅವುಗಳನ್ನು ಹೇಗೆ ಆ ಒಂದು ಅಸೆಟ್ಸನ್ನು ಮ್ಯಾನೇಜ್ ಮಾಡಬೇಕು ಅನ್ನೋದ್ರ ಮೂಲಕ ಪ್ರುಡೆನ್ಷಿಯಲ್ ನಾರ್ಮ್ಸನ್ನು, ಒಂದು ನಾರ್ಮ್ಸ್ಗಳನ್ನ ಜಾರಿಗೆ ತಂದು ಅವುಗಳನ್ನು ಹೇಗೆ ಉಳಿತಾಯ ಖಾತೆ, ಫಿಕ್ಸೆಡ್ ಡೆಪಾಸಿಟ್ಸು, ಮತ್ತು ಬೇರೆ ಬೇರೆ ಡೆಪಾಸಿಟ್ಸು, ಮತ್ತು ಸಾಲಗಳನ್ನು ಹೇಗೆ ಸರಿಯಾಗಿ ನಿರ್ವಹಿಸಬೇಕು ಅನ್ನೋದ್ರ ಬಗ್ಗೆ ಪ್ರುಡೆನ್ಷಿಯಲ್ ನಾರ್ಮ್ಸನ್ನು ತಗೊಂಡು ಬಂದರು. ಮತ್ತು ಬ್ಯಾಂಕುಗಳಲ್ಲಿ ಕ್ಯಾಪಿಟಲ್ ಅಡಿಕ್ವೆಸಿ ರೇಷಿಯೋ ಅಂತ ಒಂದು ನಿಯಮವನ್ನು ತಂದು ಅದರಲ್ಲಿ ಯಥೇಚ್ಛವಾಗಿ ಕ್ಯಾಪಿಟಲ್ಸು ಅಥವಾ ಬಂಡವಾಳ ಹೂಡಿಕೆಗೆ ಸಹಾಯವಾಗುವಂತಹ ಕಾನೂನುಗಳನ್ನು ಜಾರಿಗೆ ತರಲಾಯಿತು. ಮತ್ತು ಈ ಒಂದು ಇಂಟ್ರೆಸ್ಟ್ ರೇಟು ಏನಿತ್ತು ಅದು ಗೌರ್ಮೆಂಟು ಅಥವಾ RBI ಮ್ಯಾನೇಜ್ ಮಾಡ್ತಾ ಇತ್ತು, ಅದನ್ನ ಡಿರೆಗ್ಯುಲೇಷನ್ ಮಾಡಲಾಯಿತು. ಅಂದರೆ ಮಾರುಕಟ್ಟೆನೇ ಇಂಟ್ರೆಸ್ಟ್ ರೇಟನ್ನು ಡಿಟರ್ಮೈನ್ ಮಾಡೋಂಗೆ ಜಾರಿಗೆ ತಂದರು. ಅಂದರೆ ಮಾರ್ಕೆಟ್ ಡ್ರಿವನ್ ಇಂಟ್ರೆಸ್ಟ್ ರೇಟ್ಸು ಅವುಗಳನ್ನು ಜಾರಿಗೆ ತರಲಾಯಿತು. ಸೊ ಇವುಗಳನ್ನು ತಂದಾಗ ಬ್ಯಾಂಕ್ಗಳಲ್ಲಿ ಸಾಕಷ್ಟು ರಿಫಾರ್ಮ್ಸು ಸುಧಾರಣೆಗಳು ಆಯಿತು. ಆದರೂ ಸುಧಾರಣೆಗಳಾದ್ರೂ ಅದರಲ್ಲಿ ಒಂದು NPA ಅಂತ ಹೇಳ್ತೀವಿ, NPA ಅಂತಂದರೆ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್, ಅಂದರೆ ಸಾಲ ಪಡ್ಕೊಂಡು ಸಾಲ ಮರುಪಾವತಿ ಆಗದಿರುವಂಥದ್ದು. ಇದು ಹೆಚ್ಚಾದಂತೆ ಏನಾಯಿತು, ಬ್ಯಾಂಕುಗಳಿಗೆ ಪ್ರಾಫಿಟ್

0: ಫಂಡ್ ಕನ್ಸಲ್ಟೇಷನ್ ಅಂತ ಒಂದು ಪ್ರೋಗ್ರಾಮ್ ಮಾಡ್ತಾರೆ. ಸೊ ಅದರಲ್ಲಿ ಎನ್ ಪಿ ಎನ ಕಡಿಮೆ ಮಾಡುವಂಥದ್ದು. ಸೊ ಎನ್ ಪಿ ಎಸ್ 2018 ಎಷ್ಟಿತ್ತು ಅಂದರೆ ಅರೌಂಡ್ 11% ಇತ್ತು. ಒಟ್ಟು ಸಾಲದಲ್ಲಿ 11% ಸಾಲ ಮರುಪಾವತಿ ಆಗ್ತಿರ್ಲಿಲ್ಲ. ಸೊ ಈಗ ಎಷ್ಟಿದೆ ಅಂತಂದ್ರೆ ಅರೌಂಡ್ 1.5% ಅಥವಾ 2% ಇದೆ. ನೆಟ್ ಎನ್ ಪಿ ಎ ತಗೊಂಡ್ರೆ 1% ಇದೆ. ಸೊ ಅಷ್ಟು ಕಡಿಮೆ ಆಯಿತು ಅದೊಂದು. ಮತ್ತೆ ಅಸೆಟ್ ಕ್ವಾಲಿಟಿ ರಿವ್ಯೂ ಅಂತ ಮಾಡಿದ್ರು. ಅಸೆಟ್ ಕ್ವಾಲಿಟಿ ಅಂತಂದ್ರೆ ಬ್ಯಾಂಕುಗಳು ಯಾವ್ಯಾವ ಅಸೆಟ್ ಅಂದ್ರೆ ಯಾವ್ಯಾವ ಕ್ಷೇತ್ರಗಳಿಗೆ ಲೋನ್ ಕೊಡಬೇಕು, ಪ್ರಯಾರಿಟಿ ಸೆಕ್ಟರ್ ಲೆಂಡಿಂಗು, ಅಥವಾ ಆ ಲೋನ್ ಅನ್ನ ಮರುಪಾವತಿ ಬಗ್ಗೆ ಏನೇನು ಕ್ರಮ ವಹಿಸಬೇಕು, ಏನೇನು ಅಸೆಟ್ಸ್ ಅನ್ನ ಅವರು ವಾರಂಟಿಯಾಗಿ ಗ್ಯಾರಂಟಿಯಾಗಿ ತಗೊಂಡು ಮಾಡಬೇಕು, ಮತ್ತೆ ಈ ಒಂದು ಇನ್ಸಾಲ್ವೆನ್ಸಿ ಅಂಡ್ ಬ್ಯಾಂಕ್ರಪ್ಸಿ ಆಕ್ಟ್ ಅಥವಾ ಕೋಡ್ ಅಂತ ಜಾರಿಗೆ ತಂದರು, ಮತ್ತೆ ಮೆಗಾ ಮರ್ಜಸ್ ಅಂದರೆ ಎಲ್ಲ ಸಣ್ಣ ಸಣ್ಣ ಬ್ಯಾಂಕ್ಗಳು ದೊಡ್ಡ ದೊಡ್ಡ ಬ್ಯಾಂಕ್ಗಳ ಜೊತೆ ಮರ್ಜ್ ಮಾಡಲಾಯಿತು, ಮತ್ತೆ ಇನ್ನು ಡಿಜಿಟಲ್ ಬ್ಯಾಂಕಿಂಗ್ನ ಜಾರಿಗೆ ತರಲಾಯಿತು. ಅದೊಂದು ದೊಡ್ಡ ಕ್ರಾಂತಿ ಆಯಿತು. ಅದೇ ರೀತಿ ಜನ್ಧನ್ ಯೋಜನೆ ಜಾರಿಗೆ ತರಲಾಯಿತು. ಮತ್ತೆ ಇದು ಆಧಾರ್ ಮತ್ತೆ ಮೊಬೈಲ್ನ ಲಿಂಕ್ ಮಾಡೋದ್ರಿಂದ ಈ ಒಂದು ಮೊಬೈಲ್ ಬ್ಯಾಂಕಿಂಗ್ ಮಾಡೋದಕ್ಕೆ ಪ್ರೋತ್ಸಾಹ ಮಾಡ್ದಂಗಾಯ್ತು. ಸೊ ಹಾಗಾಗಿ ಇದು ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ಗೆ ಹೆಲ್ಪ್ ಆಯಿತು. ಜನರಿಗೆ ನೇರವಾಗಿ ಸರ್ಕಾರದ ಕಾರ್ಯಕ್ರಮಗಳ ಮೂಲಕ ಸರ್ಕಾರದ ನೇರ ಹಣ ವರ್ಗಾವಣೆ ಅಂತ ಕಾರ್ಯಕ್ರಮಗಳು ಜಾಸ್ತಿ ಇದ್ರ ಮೂಲಕ ಮಾಡಲಿಕ್ಕೆ ಅನುಕೂಲ ಆಯಿತು. ಸೊ ಹೀಗಾಗಿ ಈ ಒಂದು ರಿಫಾರ್ಮ್ಸು ಒಂದು ಕ್ರಾಂತಿಕಾರಕ ರಿಫಾರ್ಮ್ಸ್ ಅಂತಲೂ ಹೇಳ್ಬೋದು. ಇದು ಒಟ್ಟಾರೆ ಜನರಿಗೆ ಮತ್ತು ಒಂದು ದೇಶದ ಆರ್ಥಿಕ ಅಭಿವೃದ್ಧಿಗೆ ಬ್ಯಾಂಕಿಂಗ್ ಸೆಕ್ಟರ್ನ ಕೊಡುಗೆ ಹೆಚ್ಚಾಯಿತು. ಇತ್ತೀಚೆಗೆ ನಾವು ನೋಡೋದಾದರೆ ಈ ಒಂದು ಬ್ಯಾಂಕಿಂಗ್ ಸೆಕ್ಟರ್ ಕೂಡ ಈ ಒಂದು ಷೇರು ಮಾರುಕಟ್ಟೆನಲ್ಲಿ ಪಾಲ್ಗೊಳ್ಳುವಿಕೆ ಹೆಚ್ಚಾಗಿರುವಂಥದ್ದು, ಮತ್ತು ಅಲ್ಲಿ ಬ್ಯಾಂಕುಗಳ ಪಾತ್ರವೂ ಕೂಡ ಬಹಳ ಮುಖ್ಯ ಆಗಿದೆ. ಮನಿ ಮಾರ್ಕೆಟ್ ಮತ್ತು ಕ್ಯಾಪಿಟಲ್ ಮಾರ್ಕೆಟ್ ಅಂತ ಹೇಳ್ತೀವಿ. ಆ ಮನಿ ಮಾರ್ಕೆಟ್ ಮತ್ತು ಕ್ಯಾಪಿಟಲ್ ಮಾರ್ಕೆಟ್ ಮೂಲಕ ತನ್ನ ಕಾರ್ಯವ್ಯಾಪ್ತಿಯನ್ನು ಬ್ಯಾಂಕುಗಳು ವಿಸ್ತಾರಗೊಳಿಸ್ತಾ ಇದ್ದಾವೆ. ಎಕ್ಸ್ಪೋರ್ಟ್ ಮತ್ತು ಇಂಪೋರ್ಟ್ನಲ್ಲಿ ಪ್ರಮುಖವಾದ ಪಾತ್ರ ವಹಿಸ್ತಾ ಇದ್ದಾವೆ. ಕೈಗಾರಿಕೆ ಅಭಿವೃದ್ಧಿಗೆ ಪಾತ್ರ ವಹಿಸ್ತಾ ಇದ್ದಾವೆ. ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ನಲ್ಲಿ ಪಾತ್ರ ವಹಿಸ್ತಾ ಇದ್ದಾವೆ. ಅಗ್ರಿಕಲ್ಚರ್ ಡೆವಲಪ್ಮೆಂಟಲ್ಲಿ
1: ಎಲ್ಲಿ ಬ್ಯಾಂಕಿಂಗ್ ಕ್ಷೇತ್ರ ಇಲ್ಲ ಅನ್ನಂಗಿಲ್ಲ
0: ಇಲ್ಲ ಅನ್ನಂಗಿಲ್ಲ. ಜೊತೆಗೆ ಇತ್ತೀಚೆಗೆ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಗಳ ಜೊತೆಗೆ ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ಗಳಿಗೆ ಪ್ರೋತ್ಸಾಹ ನೀಡಲಾಗ್ತಾ ಇದೆ. ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ಗಳು ಹೆಚ್ಚಾಗಿ ಅವು ಎಲ್ಲಿ ಲಾಭ ಜಾಸ್ತಿ ಇದೆ ಅಲ್ಲಿ ಕೆಲಸ ಮಾಡಿದ್ರು. ಪಬ್ಲಿಕ್ ಸೆಕ್ಟರ್ ಬ್ಯಾಂಕು ಪ್ರಯಾರಿಟಿ ಸೆಕ್ಟರ್ ಲೆಂಡಿಂಗ್ ಅಂತ ಏನಿದೆ ಆ ಒಂದು ವಲಯಗಳಿಗೆ ಸಾಕಷ್ಟು ಪ್ರೋತ್ಸಾಹ ನೀಡ್ತಾ ಇದ್ದಾವೆ.
1: ಇದರ ಮೇಲುಸ್ತುವಾರಿ
0: ಆರ್ಬಿಐ ನಡೆಸುತ್ತೆ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇದರ ಮೇಲುಸ್ತುವಾರಿಯನ್ನ ನಡೆಸುತ್ತೆ. ಸೊ ಆರ್ಬಿಐಗಳು ಈ ಒಂದು ಪ್ರುಡೆನ್ಷಿಯಲ್ ನಾರ್ಮ್ಸ್ ಅಂತ ಏನು ಹೇಳಿದೆ, ಕ್ಯಾಪಿಟಲ್ ಅಡಿಕ್ವಿಶಿ ರೇಸಿಯೋ ಅಂತ ಏನು ಹೇಳಿದೆ, ಮತ್ತು ಇನ್ನಿತರ ಒಂದು ಬ್ಯಾಂಕ್ರಪ್ಸಿ ಲಾ, ಇನ್ಸಾಲ್ವೆನ್ಸಿ, ಏನೇನು ನಿಯಮಗಳಿದೆ ಅಥವಾ ಬ್ಯಾಂಕ್ ರೇಟು, ಇವು ಎಲ್ಲ ನಿಯಮಗಳನ್ನು ಅವು ಫಾಲೋ ಮಾಡಬೇಕಾಗುತ್ತೆ.
1: ಓಕೆ, ಈಗ ನಾವು ಇನ್ನೂ ಕೂಡ ಬ್ಯಾಂಕಿಂಗ್ ಲಿಟ್ರಸಿ ಬಗ್ಗೆ ಮಾತಾಡ್ತಾ ಇದ್ದೀವಿ ಸರ್. ಬ್ಯಾಂಕಿಂಗ್ ಲಿಟ್ರಸಿ, ಬ್ಯಾಂಕಿಂಗ್ ಸಾಕ್ಷರತೆ ಅನ್ನೋದ್ರ ಬಗ್ಗೆ ಮಾತಾಡುವಾಗಲೇ ಈ ಥರದ ಸುಧಾರಣೆಗಳು ಎಷ್ಟರ ಮಟ್ಟಿಗೆ ಜನಸ್ನೇಹಿಯಾದವು, ಯಾಕೆಂದ್ರೆ ಈಗ ಡಿಜಿಟಲ್ ವರ್ಲ್ಡ್ ಅಲ್ಲಿ ಇದ್ದೀವಿ ನಾವು, ಹೇಗೆ ಸಹಾಯಕವಾದವು ಸರ್?
0: ಹಣ ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ. ಹಣಕಾಸಿನ ವ್ಯವಹಾರ ಇಲ್ಲದೆ ನಾವು ಏನು ಮಾಡ್ಲಿಕ್ಕಾಗೋದಿಲ್ಲ. ಸೊ ಹಣಕಾಸು ಇದ್ದಾಕ್ಷಣ ಅವುಗಳನ್ನು ನಾವು ಹೇಗೆ ಸೆಕ್ಯೂರ್ ಮಾಡಬೇಕು, ಮತ್ತು ಅವುಗಳನ್ನು ಎಲ್ಲಿ ಡೆಪಾಸಿಟ್ ಮಾಡಬೇಕು, ಮತ್ತು ಅಸೆಟ್ಸನ್ನು ಕೊಂಡ್ಕೊಳ್ಳೋದ್ರ ಮೂಲಕ ಹೇಗೆ ಅದನ್ನು ದ್ವಿಗುಣಗೊಳಿಸ್ಬೋದು, ಇವುಗಳನ್ನೆಲ್ಲ ಮಾನವ ಥಿಂಕ್ ಮಾಡಬೇಕಾಗುತ್ತೆ. ಹಣ ಒಂದು ಇದ್ದರೆ ಆಗೋದಿಲ್ಲ, ಅದನ್ನು ದ್ವಿಗುಣಗೊಳಿಸೋದು ಹೇಗೆ, ಅದರಿಂದ ಲಾಭ ಗಳಿಸೋದು ಹೇಗೆ, ಯಾವ ಅಸೆಟ್ಸ್ ಮೇಲೆ ಇನ್ವೆಸ್ಟ್ ಮಾಡಬೇಕು, ಇವೆಲ್ಲವದಕ್ಕೂ ಬೇಕಾಗಿರೋದು ಒಂದು ಮೀಡಿಯಂ ಅಂತಂದರೆ ಬ್ಯಾಂಕ್ಸು. ಸೊ ಈ ಬ್ಯಾಂಕ್ಗಳ ಮೂಲಕ ಡೆಪಾಸಿಟ್ಸು ಅಥವಾ ಸೇವಿಂಗ್ಸ್ ಅಕೌಂಟನ್ನ ಓಪನ್ ಮಾಡಬೇಕಾಗುತ್ತೆ, ಮತ್ತು ಅಲ್ಲಿಂದ ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ಸ್ನ ಮಾಡಬೇಕಾಗುತ್ತೆ. ಸೊ ಈ ಒಂದು ಬ್ಯಾಂಕ್ ವ್ಯವಹಾರದ ಮೂಲಕ ನಾವು ಏನು ತಿಳ್ಕೊಬೋದು ಅಂತಂದರೆ, ಹಣವನ್ನು ಹೂಡಿಕೆ ಮಾಡಿ ಅದರಿಂದ ಲಾಭ ತಗೊಂಡು ಲಾಭ ಮಾಡಿ ನಂತರ ಬೇರೆ ಬೇರೆ ಆರ್ಥಿಕ ಚಟುವಟಿಕೆಗಳಲ್ಲಿ ಈ ಹಣವನ್ನು ತೊಡಗಿಸ್ಕೊಳ್ಳೋದ್ರ ಮೂಲಕ ಹೇಗೆ ಮಾನವ ಅಭಿವೃದ್ಧಿಯನ್ನು ಮಾಡಬಹುದು, ಅದೇ ರೀತಿ ಈ ಒಂದು ಹೂಡಿಕೆಯಾದಂಥ ಹಣವನ್ನು ಬ್ಯಾಂಕುಗಳು ಯಾವ ರೀತಿ ಸಾಲದ ರೂಪದಲ್ಲಿ ಬೇರೆಯವರಿಗೆ ನೀಡಿ ಅದರಿಂದ ಆರ್ಥಿಕ ಅಭಿವೃದ್ಧಿಗೆ ಸಹಾಯ ಆಗುತ್ತೆ ಅನ್ನೋದನ್ನ ನಾವು ಗಮನಿಸ್ಬೋದು. ಸೊ ಹೀಗಾಗಿ ಹಣವನ್ನು ನಾವು ಒಂದು ಫ್ಯೂಯಲ್ ಆಫ್ ಎಕಾನಮಿ ಅಂತ ಹೇಳ್ಬೋದು. ಹಣದಿಂದ ಆರ್ಥಿಕ ಅಭಿವೃದ್ಧಿಗೆ ಫೈನಾನ್ಷಿಯಲ್ ರಿಸೋರ್ಸಸ್ ಆರ್ ಮೋರ್ ಇಂಪಾರ್ಟೆಂಟ್ ಫಾರ್ ಎಕನಾಮಿಕ್ ಡೆವಲಪ್ಮೆಂಟ್. 1991 ಮೊದಲು ನಾವು ನೋಡೋದಾದರೆ ಭಾರತ ಏಕೆ ಆರ್ಥಿಕ ಅಭಿವೃದ್ಧಿ ಆಗಲಿಲ್ಲ ಅಂತಂದರೆ, ನಮ್ಮಲ್ಲಿ ಸಾಕಷ್ಟು ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟು ಬರ್ತಾ ಇರಲಿಲ್ಲ, ಹಣಕಾಸಿನ ಸೌಲಭ್ಯಗಳು ತುಂಬ ಕಡಿಮೆ ಇತ್ತು. ಸೊ ಈಗ ಹಣಕಾಸಿನ ಸೌಲಭ್ಯಗಳು ತುಂಬ ಇದೆ, ತುಂಬ ಇರೋದ್ರಿಂದ ಈಗ ಒಂದು ಆರ್ಥಿಕ ಚಟುವಟಿಕೆ

0: ಕೂಡ ಹೆಚ್ಚಾಗಿರುವಂಥದ್ದು ನಾವು ಗಮನಿಸಬಹುದು.
1: ಅಂದರೆ ಅನೇಕ ಚಟುವಟಿಕೆಗಳು ಅಥವಾ ಸರ್ಕಾರದ ಕಾರ್ಯಕ್ರಮಗಳು ಬ್ಯಾಂಕ್ ಮೂಲಕ
0: ಹೌದು
1: ನಡೀತಾ ಇರೋದ್ರಿಂದ ಅದು ಜನರನ್ನ ಒಳಗೊಂಡು ಅಭಿವೃದ್ಧಿಯ ಕಡೆ ಹೋಗ್ಲಿಕ್ಕೆ ಸಾಧ್ಯ ಆಗಿದೆ.
0: ಕರೆಕ್ಟ್. ಈ ಒಂದು ಇನ್ಕ್ಲೂಸಿವ್ ಬ್ಯಾಂಕಿಂಗ್ ಅಂತ ಏನ್ ಹೇಳ್ತೀವಿ, ಎಲ್ಲರನ್ನು ಒಳಗೊಂಡಂತಹ ಬ್ಯಾಂಕಿಂಗ್ ಬಂದಿರೋದ್ರಿಂದ ಹಳ್ಳಿಗಾಡಿನಲ್ಲೂ ಕೂಡ ಈಗ ಸಾಕಷ್ಟು ಬ್ಯಾಂಕಿಂಗ್ ಖಾತೆಗಳನ್ನ ತೆಗೆದಿದ್ದಾರೆ. ಮತ್ತೆ ಆಲ್ ಸೆಕ್ಯೂರಿಟಿ ಬೆನಿಫಿಟ್ಸ್ ಈ ಬ್ಯಾಂಕ್ಗಳ ಖಾತೆಗಳ ಮೂಲಕನೇ ಆಗ್ತಿರುವಂತದ್ದು. ಅಂದ್ರೆ ಬೆನಿಫಿಷರಿ ಬ್ಯಾಂಕಿಂಗ್ ಅಕೌಂಟ್ಗೆ ಹಣ ಡೆಪಾಸಿಟ್ ಆಗುತ್ತೆ, ಪೆನ್ಷನ್ ಸ್ಕೀಮ್ ಇರಬಹುದು ಅಥವಾ ಗ್ಯಾರಂಟಿ ಸ್ಕೀಮ್ಸ್ ಇರಬಹುದು, ಲೋನ್ಸ್ ಇರಬಹುದು, ಎಲ್ಲವೂ ಅಲ್ಲಿ ಡೆಪಾಸಿಟ್ ಆಗುತ್ತೆ. ಅದರಿಂದ ಮಿಡಲ್ ಮೆನ್ ಅವಳಿ ಕಡಿಮೆ ಆಗಿದೆ, ಹಣದ ದುರುಪಯೋಗವೂ ಕೂಡ ಕಡಿಮೆ ಆಗಿದೆ. ಸೊ ಮತ್ತೆ ಇದೊಂದು ಆಧಾರ್ ಲಿಂಕ್ಡ್ ಇರೋದ್ರಿಂದ ಮತ್ತೆ ಪ್ಯಾನ್ ಲಿಂಕ್ ಆಗಿರೋದ್ರಿಂದ ಯಾವುದೇ ಕಾರಣಕ್ಕೂ ಮಿಸ್ಯೂಸ್ ಆಗದೆ ಇರುವಂಥದ್ದು, ಬ್ಯಾಂಕಿಂಗ್ನಲ್ಲಿ ಮಿಸ್ಯೂಸ್ ಆಗದೆ ಇರುವಂಥದ್ದು. ಬ್ಯಾಂಕ್ಗಳಲ್ಲಿ ಸಾಕಷ್ಟು ಬಾರಿ ಫ್ರಾಡ್ಗಳಾಗ್ತಾ ಇತ್ತು, ಬ್ಯಾಂಕ್ ಅಫಿಷಿಯಲ್ಸ್ ಇನ್ವಾಲ್ವ್ ಆಗಿ ಸಾಕಷ್ಟು ಬೆನಿಫಿಷರಿ ಅಕೌಂಟಿಂದ ದುಡ್ಡು ಎಲ್ಲ ಇದು ಮಾಡೋದಿತ್ತು. ಈಗ ಆ ಒಂದು ವ್ಯವಹಾರಗಳೆಲ್ಲ ಆಗೋದು ಕಡಿಮೆ ಆಗಿದೆ. ಆದರೆ ಇದು ಆನ್ಲೈನ್ ಫ್ರಾಡ್ಸು ಹೆಚ್ಚಾಗಿರುವಂಥದ್ದು ನಾವು ಗಮನಿಸ್ಬೋದು. ಈ ಸೈಬರ್ ಕ್ರೈಮ್ಸು ಅಥವಾ ಆನ್ಲೈನ್ ಬ್ಯಾಂಕಿಂಗ್ ಫ್ರಾಡ್ಸು ಅದು ಜಾಸ್ತಿ ಆಗಿದೆ. ಅದಕ್ಕೆ ಇತ್ತೀಚೆಗೆ ಆ ಒಂದು ಸೆಕ್ಯೂರಿಟಿಯನ್ನು ಜಾಸ್ತಿ ಮಾಡೋದಕ್ಕೋಸ್ಕರ ಈ ಒಂದು ಹೊಸ ಸ್ಕೀಮನ್ನು ಕೂಡ ಜಾರಿಗೆ ತಂದಿದ್ದಾರೆ.
1: ಒಬ್ಬ ಆರ್ಥಿಕ ತಜ್ಞರಾಗಿ ಸರ್, ಈ ಸುಧಾರಣೆಗಳು ವಿಕಸಿತ ಭಾರತ 2047ರ ಹೊತ್ತಿಗೆ ಅಭಿವೃದ್ಧಿ ಹೊಂದಿದ ರಾಷ್ಟ್ರವಾಗಿ ಹೊರಹೊಮ್ಮೋದಿಕ್ಕೆ ಎಷ್ಟು ಸಹಾಯಕವಾಗುತ್ತೆ ಮತ್ತು ಇನ್ನಷ್ಟು ಏನು ಸುಧಾರಣೆಗಳನ್ನು ತಾವು ನಿರೀಕ್ಷೆ ಮಾಡಬಹುದು?
0: ಬ್ಯಾಂಕಿಂಗ್ ಸೆಕ್ಟರು ಮತ್ತು ಫೈನಾನ್ಸಿಯಲ್ ರಿಸೋರ್ಸಸ್ ಏನಿದೆ ಅದು ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ ಆರ್ಥಿಕ ಅಭಿವೃದ್ಧಿಯಲ್ಲಿ. ಆದರೆ ಈಗ ಪ್ರಸ್ತುತ ಸಂದರ್ಭದಲ್ಲಿ ನಾವು 2047ರ ವಿಕಸಿತ ಭಾರತವನ್ನು ಗುರಿಯಾಗಿಟ್ಟುಕೊಂಡು ನೋಡೋದಾದರೆ ಭಾರತದಲ್ಲಿ ಕೆಲವೊಂದು ಅಸಮಾನತೆ, ಫೈನಾನ್ಸಿಯಲ್ ಸೆಕ್ಟರ್ಲ್ಲೂ ಕೂಡ ಅಸಮಾನತೆ ಇರುವಂಥದ್ದನ್ನ ಕಾಣ್ಬೋದು. ಏನಂತಂದರೆ ಕೆಲವು ಸ್ಟೇಟ್ಸು ವೇಗವಾಗಿ ಬೆಳೀತಾ ಇದೆ, ಮತ್ತು ವಿತಿನ್ ಸ್ಟೇಟ್ಸಲ್ಲಿ ಕೆಲವು ಸಿಟೀಸ್ ವೇಗವಾಗಿ ಬೆಳೀತಾ ಇದೆ, ಹಳ್ಳಿಗಾಡುಗಳಲ್ಲಿ ಹಣಕಾಸಿನ ವ್ಯವಹಾರ ತುಂಬ ಕಡಿಮೆ ಇರುವಂಥದ್ದು, ಬೆಂಗಳೂರಂತಹ ಸಿಟಿಗಳಲ್ಲಿ ಹಣಕಾಸಿನ ವ್ಯವಹಾರ ತುಂಬ ಇರುವಂಥದ್ದು. ಸೊ ಹೀಗಾಗಿ ಏನಾಗ್ತಾ ಇದೆ, ಹಣದ ವರ್ಗಾವಣೆ ಹಳ್ಳಿಗಳ ಕಡೆ ಹೋಗ್ತಾ ಇಲ್ಲ. ಅದರಿಂದ ನಾವು ರೂರಲ್ ಸೆಕ್ಟರ್ ಬ್ಯಾಂಕ್ಸನ್ನು ಜಾಸ್ತಿ ಸದೃಢಗೊಳಿಸ್ಬೇಕು, ಮತ್ತು ರೂರಲ್ ಏರಿಯಾದಲ್ಲಿ ಜಾಸ್ತಿ ಸಾಲ ಸಿಗುವಂಗೆ ಮಾಡಬೇಕು. ಅಲ್ಲಿ ಹೊಸ ಹೊಸ ಕೈಗಾರಿಕೆಗಳು, ಉದ್ಯಮಗಳು ಮತ್ತು ಆರ್ಥಿಕ ಚಟುವಟಿಕೆಗಳು ಇವುಗಳು ಹೆಚ್ಚಾಗುವಂತೆ ಮಾಡ್ಕೋಬೇಕು. ಆವಾಗ ಏನಾಗುತ್ತೆ, ಇನ್ಕ್ಲೂಸಿವ್ ಡೆವಲಪ್ಮೆಂಟ್ ಆಗುತ್ತೆ. ವಿಕಸಿತ ಭಾರತ ಅಂತಂದರೆ ಕೇವಲ GDP ಅಥವಾ ಪರ್ ಕ್ಯಾಪಿಟ ಇನ್ಕಮ್ನ ಜಾಸ್ತಿ ಮಾಡೋದಲ್ಲ, ಎಲ್ಲರನ್ನೂ ಒಳಗೊಂಡಂತಹ ಆರ್ಥಿಕ ಅಭಿವೃದ್ಧಿಯ ದೃಷ್ಟಿಕೋನ ಇರುವಾಗ ಎಲ್ಲಿ ಒಂದು ರೀಜನಲ್ ಇಂಬ್ಯಾಲೆನ್ಸ್ ಇದೆ ಅದನ್ನು ಕಡಿಮೆ ಮಾಡಬೇಕಾಗುತ್ತೆ. ಮತ್ತು ಕೆಲವೊಂದು ವರ್ಗಗಳಿದೆ, SC ST OBC ಮೈನಾರಿಟೀಸು ಮತ್ತು ವುಮೆನ್ನು, ಇವ್ರಿಗೆ ಜಾಸ್ತಿ ಆದ್ಯತೆಗಳನ್ನು ಈ ಒಂದು ಮೈಕ್ರೋಫೈನಾನ್ಸು ಅಥವಾ ಸಬ್ಸಿಡೈಸ್ಡ್ ಲೋನ್ಸು ಮತ್ತು ಸಬ್ಸಿಡೀಸ್ಗಳನ್ನ ಕೊಡೋದು, ಮತ್ತು ಎಂಪ್ಲಾಯ್ಮೆಂಟ್ ಅಪರ್ಚುನಿಟೀಸ್ಗಳಿಗೆ ಮತ್ತು ಟ್ರೈನಿಂಗ್ಗಳಿಗೆ ಇವುಗಳಿಗೆ ಆರ್ಥಿಕ ಸಹಾಯ ನೀಡೋದ್ರ ಮೂಲಕ ವಿಕಸಿತ ಭಾರತದ ಕಲ್ಪನೆಯಲ್ಲಿ ಬ್ಯಾಂಕುಗಳು ಪಾಲ್ಗೊಳ್ಬೋದು. ಅದ್ರ ಜೊತೆಗೆ ಕೆಲವೊಂದು MSME ಅಂತ ಏನು ಹೇಳ್ತೀವಿ ಆ ಸೆಕ್ಟರ್ಗಳಿಗೆ ಈ ಒಂದು ಬ್ಯಾಂಕ್ಗಳು ಸಾಕಷ್ಟು ಸಾಲ ನೀಡೋದ್ರ ಮೂಲಕ ಆ ಒಂದು ಎಂಟರ್ಪ್ರಿನರ್ಶಿಪ್ನ ಜಾಸ್ತಿ ಮಾಡಬಹುದು. ಹೊಸ ಹೊಸ ಉದ್ಯಮಗಳನ್ನು ಈ ಯಂಗ್ ಪೀಪಲ್, ಹೆಚ್ಚು ಯುವ ಜನರು ಅವರು ಪಾಲ್ಗೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಅವರನ್ನು ಗುರುತಿಸಿ ಬ್ಯಾಂಕುಗಳು ಅವರಿಗೆ ಸಾಲ ನೀಡೋದ್ರ ಮೂಲಕ ಈ ಒಂದು ಹೊಸ ಉದ್ಯಮಗಳನ್ನು, ಉದ್ಯಮಶೀಲತೆಯನ್ನು ಬೆಳೆಸಲಿಕ್ಕೆ ಎಂಟರ್ಪ್ರಿನರ್ಶಿಪ್ಪು ಮತ್ತು ಸ್ಟಾರ್ಟ್ಅಪ್ಸ್ ಅಂತ ಏನು ಹೇಳ್ತೀವಿ ಇವುಗಳನ್ನೆಲ್ಲ ಅಭಿವೃದ್ಧಿ ಮಾಡಲಿಕ್ಕೆ ಅವುಗಳ ಪ್ರೋತ್ಸಾಹಕ್ಕೆ ಬ್ಯಾಂಕುಗಳು ನಿಲ್ಲಬೇಕಾಗುತ್ತೆ. ಸೊ ಆ ದೃಷ್ಟಿಕೋನದಲ್ಲಿ ಬ್ಯಾಂಕುಗಳು ತಮ್ಮ ವೃತ್ತಿಪರತೆಯನ್ನು ಹೆಚ್ಚುಗೊಳಿಸ್ಕೋಬೇಕಾಗುತ್ತೆ. ಅದ್ರ ಮೂಲಕ ಏನು ಮಾಡ್ಬೋದು ಅಂದರೆ ಆರ್ಥಿಕ ಅಭಿವೃದ್ಧಿಯನ್ನು, ಸಮ ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸಲಿಕ್ಕೆ ಎಲ್ಲ ರೀಜನ್ನು, ಎಲ್ಲ ಜನರಿಗೆ ಮತ್ತು ಎಲ್ಲ ಸೆಕ್ಟರ್ಸು, ಈಗ ಇಂಡಸ್ಟ್ರಿಯಲ್ ಸೆಕ್ಟರ್ ಅಷ್ಟೇನು ನಮ್ಮ ಭಾರತದಲ್ಲಿ ಗ್ರೋತ್ ಆಗ್ತಾ ಇಲ್ಲ, ಇಂಡಸ್ಟ್ರಿಯಲ್ ಸೆಕ್ಟರ್ಗೆ ಬೃಹತ್ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಲಿಕ್ಕೆ ಸಾಕಷ್ಟು ಬಂಡವಾಳವನ್ನು ಬ್ಯಾಂಕುಗಳು ಹೂಡಬೇಕಾಗುತ್ತೆ. ಹಾಗಾಗಿ ಬ್ಯಾಂಕುಗಳು, ಉದ್ಯಮಿಗಳು ಮತ್ತು ಸರ್ಕಾರಗಳು ಎಲ್ಲ ಒಟ್ಟಿಗೆ ಕೆಲಸ ಮಾಡಬೇಕಾಗುತ್ತೆ. ಅದ್ರ ಮೂಲಕ ನಾವು ವಿಕಸಿತ ಭಾರತದ ಒಂದು ಕಲ್ಪನೆಗೆ ಸಹಾಯ ಮಾಡಿದಂಗಾಗುತ್ತೆ ಅಥವಾ ಮುನ್ನುಡಿ ಬರೆದಂಗಾಗುತ್ತೆ.
1: ಎಸ್, ಈಗ ಭಾರತದ ಆರ್ಥಿಕ ಸ್ಥಿತಿ ಜಾಗತಿಕ ಮಟ್ಟದಲ್ಲಿ ಬಹಳ ಉತ್ತಮ ಮಟ್ಟದಲ್ಲಿದೆ ಅಂತ ಓದ್ತೀವಿ ನಾವು. ಹೇಗೆ ಅದಕ್ಕೆ ಈ ಬ್ಯಾಂಕಿಂಗ್ ಕ್ಷೇತ್ರದ ಸುಧಾರಣೆಗಳು ಹೇಗೆ ಪೂರಕವಾದವು?
0: ಭಾರತ ವಿಶ್ವದಲ್ಲೇ ಅತಿ ವೇಗದಲ್ಲಿ ಬೆಳೆಯುತ್ತಿರುವ ಆರ್ಥಿಕತೆ, GDP ಅರೌಂಡ್ 7.8% ಇದೆ GDP ಗ್ರೋತ್ ರೇಟು ಆನ್ ಎನ್ ಆವರೇಜ್. ಇದು ಏನು ತೋರಿಸ

0: ಅನಿಸುತ್ತೆ ಅಂತಂದರೆ, ಭಾರತದಲ್ಲಿ ಆರ್ಥಿಕ ಚಟುವಟಿಕೆಗಳು ತುಂಬ ಡೈನಮಿಕ್ ಆಗಿರುವಂಥದ್ದನ್ನ ನಾವು ಗಮನಿಸ್ಬೋದು. ಡೈನಮಿಕ್ ಇನ್ ದಿ ಸೆನ್ಸ್ ದಟ್ ಇದು ಹಣದ ಚಲಾವಣೆಯನ್ನು ತೋರಿಸುತ್ತೆ. ಇಲ್ಲಿ ಸಾಕಷ್ಟು ಬ್ಯಾಂಕುಗಳು ಈ ಒಂದು ಲಿಬಲೈಸೇಷನ್ ಆದಮೇಲೆ, ನರಸಿಂಹಂ ಕಮಿಟಿ ಆಗ್ಬೋದು ಮತ್ತು ಇನ್ನಿತರ ಅಸೆಟ್ ಕ್ಲೀನಪ್ ಮತ್ತು ಕನ್ಸಾಲಿಡೇಷನ್ ಮೆಜರ್ಸಿಂದ ಆಗ್ಬೋದು, ಈಗೇನಾಗಿದೆ ಬ್ಯಾಂಕುಗಳಿಗೆ ಸಾಕಷ್ಟು ಸ್ವಾಯತ್ತತೆ ಇದೆ, ಅವರೇ ಡಿಸಿಷನ್ನ ಮಾಡುವಂಥದ್ದು ಮತ್ತು ಯಾವ ಲೋನ್ಗಳನ್ನು ನೀಡಬೇಕು ಅನ್ನೋ ಡಿಸಿಷನ್ನ ಅವರೇ ಕ್ವಿಕ್ಕಾಗಿ ತೊಗೋಬೋದು. ಆರ್ ಬಿ ಐ ಕೆಲವೊಂದು ಗೈಡ್ಲೈನ್ಸ್ ಕೊಟ್ಟಿದೆ, ಆ ಗೈಡ್ಲೈನ್ಸ್ ಮೇಲೆ ತೊಗೋಬೋದು. ಮೊದಲೆಲ್ಲ ಅದು ಹೈಯರ್ ಅಥಾರಿಟೀಸ್ಗೆ ಬರೆದು ಪರ್ಮಿಷನ್ ತೊಗೊಂಡು ಕೊಡುವಂಥದ್ದು ಡಿಲೇ ಆಗ್ತಾಯಿತ್ತು, ಈಗ ಇಮಿಡಿಯೇಟಾಗಿ ಸಾಲಗಳನ್ನು ನೀಡ್ಬೋದು. ಸೊ ಹೀಗಾಗಿ ಏನಾಗ್ತಾ ಇದೆ, ಭಾರತದಲ್ಲಿ ಸಾಲ ಚೆನ್ನಾಗಿ ಸಿಗ್ತಾ ಇದೆ, ಅದನ್ನು ಸರಿಯಾಗಿ ಸದುಪಯೋಗ ಆಗ್ತಾ ಇದೆ. ಅದರಿಂದ ಯಂಗ್ ಎಂಟರ್ಪ್ರಿನಿಯರ್ಸು ಬೆಳೀಲಿಕ್ಕೆ ಹೆಚ್ಚು ಹೆಚ್ಚು ಅವಕಾಶಗಳಿರೋದ್ರಿಂದ ಎಕ್ಸ್ಪೋರ್ಟ್ ಮತ್ತು ಇಂಪೋರ್ಟ್ ಜಾಸ್ತಿ ಆಗ್ತಾ ಇದೆ, ಮತ್ತು ಆರ್ಥಿಕ ಚಟುವಟಿಕೆಗಳಲ್ಲಿ ಈ ಒಂದು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಆಗ್ತಿರುವಂಥದ್ದು, ಪೋರ್ಟ್ಸು ಏರ್ಪೋರ್ಟ್ಸು ಹೀಗೆ ನವ ಉದ್ಯಮಗಳು ಹೆಚ್ಚಾಗ್ತಿರೋದ್ರಿಂದ ಆರ್ಥಿಕತೆಗೆ ಇನ್ನೂ ಡೆಮೋಗ್ರಾಫಿಕ್ ಡಿವಿಡೆಂಡ್ ನಮ್ಮ ಭಾರತದಲ್ಲಿರೋದ್ರಿಂದ ಈ ಬ್ಯಾಂಕುಗಳ ಒಂದು ಸಪೋರ್ಟ್ ಸಹಾಯ ಭಾಳ ಮುಖ್ಯ ಆಗುತ್ತೆ.
1: ಅಂದರೆ ರೆಸಿಷನ್ ಪದನ ಅವಾಗ ಕೇಳ್ತಿರ್ತೀವಿ, ಇಡೀ ಜಾಗತಿಕ ಮಟ್ಟದಲ್ಲಿ ಅಲ್ಲೋಲ ಕಲ್ಲೋಲ ಉಂಟು ಮಾಡಿದ್ರು ಕೂಡ ಭಾರತದಲ್ಲಿ ಅದು ಅಷ್ಟು ಎಫೆಕ್ಟ್ ಆಗಲಿಲ್ಲ ಅನ್ನೋದಕ್ಕೆ ಈ ಎಲ್ಲ ಸುಧಾರಣೆಗಳು ನಮಗೆ ಪರಿಹಾರ ನೀಡಿದ್ವ ಸರ್?
0: ಖಂಡಿತವಾಗಿ ಪರಿಣಾಮ ನೀಡಿದೆ. 2008-09 ಫೈನಾನ್ಷಿಯಲ್ ಕ್ರೈಸಿಸ್ ಆಯಿತು, ವರ್ಲ್ಡ್ ಫೈನಾನ್ಷಿಯಲ್ ಕ್ರೈಸಿಸ್. ಬಟ್ ಭಾರತದಲ್ಲಿ ಆ ಒಂದು ತೊಂದರೆ ಆಗಲಿಲ್ಲ, ಯಾಕಂತಂದರೆ ಭಾರತದಲ್ಲಿರುವಂಥ ಒಂದು ರೊಬಾಸ್ಟ್ ಫೈನಾನ್ಷಿಯಲ್ ಸಿಸ್ಟಮ್, ಅದರಲ್ಲೂ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸು. ಸೊ ಈ ಒಂದು ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸು ಸಂಪೂರ್ಣವಾಗಿ ಭಾರತದ ಅಥವಾ ಆರ್ ಬಿ ಐನೆಲ್ಲ ಕಂಟ್ರೋಲ್ ಇರೋದ್ರಿಂದ, ಮತ್ತು ಅವು ಒಳ್ಳೆ ಪ್ರುಡೆನ್ಷಿಯಲ್ ನಾರ್ಮ್ಸನ್ನು ಉಪಯೋಗಿಸ್ತಿರೋದ್ರಿಂದ, ಅಂದರೆ ಒಂದು ಸೌಂಡ್ ಬ್ಯಾಂಕಿಂಗ್ ಪ್ರಿನ್ಸಿಪಲ್ಸ್ನ ಫಾಲೋ ಮಾಡ್ತಿರೋದ್ರಿಂದ, ಅವುಗಳು ಈ ಒಂದು ಯಾವುದೇ ರೀತಿಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಾದಂತಹ ಹಣಕಾಸಿನ ಕ್ರೈಸಿಸ್ ಏನಿತ್ತು ಅದಕ್ಕೆ ರಿಸ್ಕ್ ಆಗಲಿಲ್ಲ, ನಮ್ಮ ಬ್ಯಾಂಕ್ಗಳಿಗೆ ಅಷ್ಟೊಂದು ರಿಸ್ಕ್ ಅನ್ಸರ್ಟನಿಟಿ ಒದಗಲಿಲ್ಲ. ಸೊ ಹಾಗಾಗಿ ಭಾರತದ ಹಣಕಾಸಿನ ವ್ಯವಸ್ಥೆ ತುಂಬ ಚೆನ್ನಾಗಿದೆ, ಅದು ಒಳ್ಳೆ ಫೌಂಡೇಶನ್ ಮೇಲೆ ಬಿಲ್ಡ್ ಆಗಿರೋದ್ರಿಂದ ಆ ಒಂದು ಬ್ಯಾಂಕಿಂಗ್ ವಲಯ ಆರ್ಥಿಕ ಅಭಿವೃದ್ಧಿಗೆ ಸಾಕಷ್ಟು ಪರಿಣಾಮಕಾರಿಯಾಗಿ ಕಾರ್ಯವಹಿಸ್ತಾ ಇದೆ. ಆದರೆ ಕೆಲವೊಂದು ವಲಯಗಳಲ್ಲಿ ಜಾಸ್ತಿ ಬ್ಯಾಂಕಿಂಗ್ ಸೆಕ್ಟರ್ ಪಾರ್ಟಿಸಿಪೇಟ್ ಮಾಡ್ತಾ ಇದೆ, ಅದು ಎಲ್ಲ ವಲಯಗಳಲ್ಲೂ ಬ್ಯಾಂಕಿಂಗ್ ಸೆಕ್ಟರ್ ಆಗಬೇಕು. ಈಗ ರಿಯಲ್ ಎಸ್ಟೇಟ್ ಫಾರ್ ಎಕ್ಸಾಂಪಲ್, ಅಲ್ಲಿ ಜಾಸ್ತಿ ಇನ್ವೆಸ್ಟ್ಮೆಂಟ್ ಆಗ್ತಾ ಇದೆ, ಬಟ್ ಬೇರೆ ರೂರಲ್ ಸೈಡಲ್ಲಿ ಬ್ಯಾಂಕುಗಳ ಪಾತ್ರ ದಿನೇ ದಿನೇ ಕಡಿಮೆ ಆಗ್ತಿದೆ. ಯಾಕಂದರೆ ಪ್ರಾಫಿಟ್ ಮೋಟಿವ್ ಜಾಸ್ತಿ ಆಗ್ತಾ ಇದೆ, ಸರ್ವಿಸ್ ಮೋಟಿವ್ ಅಥವಾ ಪ್ರುಡೆನ್ಷಿಯಲ್ ನಾರ್ಮ್ಸ್ ಅಂತ ಏನು ಹೇಳ್ತೀವಿ, ಪ್ರಯಾರಿಟಿ ಸೆಕ್ಟರ್ ಲೆಂಡಿಂಗ್ ಅಂತ ಏನು ಹೇಳ್ತೀವಿ, ಅದಾಗ್ತಾ ಇಲ್ಲ.
1: ಓಕೆ, ಮುಂದಿನ ದಿನಗಳಲ್ಲಿ ಅದು ಆಗಲಿ ಸರ್,
0: ಅದು ಆಗಲಿ
1: ಸುಧಾರಣೆಯ ಮತ್ತೊಂದು ಮೈಲುಗಲ್ಲನ್ನು ನಿರ್ಮಾಣ ಮಾಡಲಿಕ್ಕೆ ಈ ಬ್ಯಾಂಕಿಂಗ್ ಕ್ಷೇತ್ರದ ಸದ್ಯದ ಸುಧಾರಣೆಗಳು ಸಹಾಯಕವಾಗಲಿ, ಸದೃಢ ಭಾರತದ ಪರಿಕಲ್ಪನೆಗೆ ನಿಜವಾಗ್ಲೂ ಆ ಪರಿಕಲ್ಪನೆ ಸಾಕಾರ ಆಗೋದಕ್ಕೆ ಸಹಾಯ ಆಗಲಿ ಅಂತೇಳಿ ಹಾರೈಸ್ತಾ ನಮ್ಮ ಇವತ್ತಿನ ಚರ್ಚೆಗೆ ಬಂದಿದ್ದಕ್ಕಾಗಿ ತಮಗೆ ಆಕಾಶವಾಣಿ ಸುದ್ದಿ ವಿಭಾಗದ ಪರವಾಗಿ ಧನ್ಯವಾದಗಳು ಸರ್.
0: ತಮಗೂ ಧನ್ಯವಾದಗಳು.
2: ಇದುವರೆಗೂ ಬ್ಯಾಂಕಿಂಗ್ ಕ್ಷೇತ್ರದ ಸುಧಾರಣೆಗಳು ಈ ಕುರಿತಂತೆ ಸಂದರ್ಶನ ಕೇಳಿದಿರಿ. ಭಾಗವಹಿಸಿದವರು ಡಾ ಕೃಷ್ಣರಾಜ್, ಆರ್ಥಿಕ ತಜ್ಞರು ಐಸೆಕ್, ನಡೆಸಿಕೊಟ್ಟರು ಶಿವರಾಮ್, ಹಿರಿಯ ಪತ್ರಕರ್ತರು. ಪ್ರಸಾರ ನಿರ್ವಹಣೆ ಚೇತನ್ ಸಿವಿ, ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ.

0: ಸಮಯ 2 ಗಂಟೆಯಾಗಲಿದೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ, ನಂತರ ಹಿಂದಿಯಲ್ಲಿ ವಾರ್ತಾ ಸಂಚಿಕೆಗಳನ್ನು ಕೇಳುವಿರಿ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.
1: This is Akashwani and I am Valsa Williams with the Midday News. The headlines. Delhi police declines permission for protest at Jantar Mantar tomorrow. 57 metro stations in Delhi may remain closed from 9 PM today till tomorrow. All mail and express trains scheduled to arrive at New Delhi and Hazrat Nizamuddin

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ಮುಖ್ಯಾಂಶಗಳು. ಆರೋಗ್ಯ ಸಚಿವ ಯುಟಿ ಖಾದರ್ ಮನವಿಗೆ ಸ್ಪಂದಿಸಿದ ಕೇಂದ್ರ ಸರ್ಕಾರ. ಕ್ಯಾನ್ಸರ್ ಔಷಧಗಳ ದರ ಇಳಿಕೆ. ಬೆಂಗಳೂರಿನಲ್ಲಿ ಇ ಆಡಳಿತ ಇಲಾಖೆಯ ವಿವಿಧ ಘಟಕಗಳ ಪ್ರಗತಿ ಪರಿಶೀಲನೆ ನಡೆಸಿದ ಸಚಿವ ಪ್ರಿಯಾಂಕ್ ಖರ್ಗೆ. ವಿಶ್ವ ಅಂಚೆ ದಿನ ಹಿನ್ನೆಲೆ ಇಂದಿನಿಂದ ಇದೇ 15ರವರೆಗೆ ದೇಶಾದ್ಯಂತ ಅಂಚೆ ಸಪ್ತಾಹ. ರೈತರಿಗೆ 2500 ರೂಪಾಯಿ ಪರಿಹಾರ ವಿತರಿಸಲು ವಿಳಂಬ. ಸರ್ಕಾರದ ವಿರುದ್ದ ಬಿಜೆಪಿ ಅಸಮಾಧಾನ. ಹಾಗೂ ಮೈಸೂರು ದಸರಾ ಮಹೋತ್ಸವ, ಶೀಘ್ರವೇ ಅಂಬಾರಿ ಹೊರುವ ಆನೆಯ ಆಯ್ಕೆ, ಡಿಸಿಎಫ್ ಪ್ರಭುಗೌಡ ಸ್ಪಷ್ಟನೆ. ಅಧಿಕ ಬೆಲೆಗಳನ್ನು ನಿಯಂತ್ರಿಸಲು ಮತ್ತು ರೋಗಿಗಳ ವೈಯಕ್ತಿಕ ವೆಚ್ಚವನ್ನು ಕಡಿಮೆ ಮಾಡಲು ಕೇಂದ್ರ ಸರ್ಕಾರ ಕ್ಯಾನ್ಸರ್ ಔಷಧಗಳ ಮೇಲಿನ ಲಾಭಾಂಶವನ್ನು ಎಂಆರ್ಪಿ ದರದ ಶೇಕಡ 30ಕ್ಕೆ ಸೀಮಿತಗೊಳಿಸಿದೆ. ಇದರಿಂದ ದೇಶದಲ್ಲಿ ವಾರ್ಷಿಕ 2500 ಕೋಟಿ ರೂಪಾಯಿ ಉಳಿತಾಯವಾಗುವ ನಿರೀಕ್ಷೆ ಇದೆ. ಔಷಧಿ ಕಂಪನಿಗಳ ಅತಿಯಾದ ಲಾಭದ ವಿರುದ್ದ ಆರೋಗ್ಯ ಸಚಿವ ಯುಟಿ ಖಾದರ್ ಹಾಗೂ ಆರೋಗ್ಯ ಇಲಾಖೆ ನಡೆಸಿದ ತನಿಖಾ ವರದಿ ಬೆನ್ನಲ್ಲೇ ಕೇಂದ್ರ ಸರ್ಕಾರ ಲಾಭಾಂಶವನ್ನು ಅಸಲು ದರದ ಗರಿಷ್ಠ ಶೇಕಡ 30ಕ್ಕೆ ಮಿತಿಗೊಳಿಸಿದೆ. ಉತ್ಪಾದನಾ ಮತ್ತು ಮಾರಾಟ ದರದ ಅಂತರವನ್ನು ಬಹಿರಂಗಪಡಿಸಿದ್ದ ಸಚಿವ ಯುಟಿ ಖಾದರ್ 86 ರೂಪಾಯಿಯ ಔಷಧವನ್ನು 4528 ರೂಪಾಯಿಗೆ, 160 ರೂಪಾಯಿ ಔಷಧವನ್ನು 7110 ರೂಪಾಯಿಗೆ ಹಾಗೂ 118 ರೂಪಾಯಿಯ ಔಷಧವನ್ನು 4416 ರೂಪಾಯಿಗೆ ಮಾರಾಟ ಮಾಡಲಾಗುತ್ತಿದೆ ಎಂಬ ಅಂಶವನ್ನು ಬಹಿರಂಗಪಡಿಸಿದ್ದರು. ಈ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ತಕ್ಷಣವೇ ಮಧ್ಯಪ್ರವೇಶಿಸುವಂತೆ ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾ ಅವರಿಗೆ ಪತ್ರ ಬರೆದು ಕಟ್ಟುನಿಟ್ಟಿನ ಕ್ರಮಕ್ಕೆ ಒತ್ತಾಯಿಸಿದ್ದರು. ರಾಜ್ಯದ ಧ್ವನಿಗೆ ಸ್ಪಂದಿಸಿದ ಕೇಂದ್ರ ಸರ್ಕಾರ ಕ್ಯಾನ್ಸರ್ ಮಾತ್ರೆಗಳ ದರಕ್ಕೆ ಮೂಗುದಾರ ಹಾಕಿದೆ. ರಾಜ್ಯದಲ್ಲಿ ಇ ಆಡಳಿತ ವ್ಯವಸ್ಥೆಯನ್ನು ಮತ್ತಷ್ಟು ಬಲಪಡಿಸುವುದು, ಸರ್ಕಾರಿ ಸೇವೆಗಳನ್ನು ಜನಸ್ನೇಹಿಗೊಳಿಸುವುದು ಹಾಗೂ ತಂತ್ರಜ್ಞಾನ ಆಧಾರಿತ ಆಡಳಿತವನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸುವ ನಿಟ್ಟಿನಲ್ಲಿ ಇ ಆಡಳಿತ ಸಚಿವ ಪ್ರಿಯಾಂಕ್ ಖರ್ಗೆ ಇಂದು ಇಲಾಖೆಗೆ ಸಂಬಂಧಿಸಿದ ವಿವಿಧ ಘಟಕಗಳ ಪ್ರಗತಿ ಪರಿಶೀಲನೆ ನಡೆಸಿದರು. ಸಭೆಯಲ್ಲಿ ಕರ್ನಾಟಕ ರಾಜ್ಯ ದೂರ ಸಂವೇದಿ ಅನ್ವಯಿಕ ಕೇಂದ್ರ, ಕರ್ನಾಟಕ ಭೌಗೋಳಿಕ ಮಾಹಿತಿ ವ್ಯವಸ್ಥೆ, ಸೆಂಟರ್ ಫಾರ್ ಸ್ಮಾರ್ಟ್ ಗವರ್ನೆನ್ಸ್, ಏಕೀಕೃತ ಭೂ ನಿರ್ವಹಣಾ ವ್ಯವಸ್ಥೆ ಹಾಗೂ ಕೃತಕ ಬುದ್ದಿಮತ್ತೆ, ಕಂಪ್ಯೂಟಿಂಗ್ ಮತ್ತು ಡೇಟಾ ಸೆಂಟರ್ ಮೂಲಸೌಕರ್ಯ ಸಂಬಂಧಿಸಿದ ಯೋಜನೆಗಳು ಮತ್ತು ಪ್ರಸ್ತಾವನೆಗಳ ಕುರಿತು ಚರ್ಚಿಸಿದರು. ಭೂಮಿ ಮತ್ತು ಆಸ್ತಿ ನಿರ್ವಹಣೆಗೆ ಸಂಬಂಧಿಸಿದ ಯುಎಲ್ಎಂಎಸ್ 2.0 ಪ್ರಸ್ತಾವನೆಯು ಸಭೆಯ ಪ್ರಮುಖ ವಿಷಯಗಳಲ್ಲೊಂದಾಗಿತ್ತು. ವಿವಿಧ ಸರ್ಕಾರಿ ವ್ಯವಸ್ಥೆಗಳಲ್ಲಿ ಲಭ್ಯವಿರುವ ಅಧಿಕೃತ ಆಸ್ತಿ ಮಾಹಿತಿಯನ್ನು ಒಂದೇ ಡಿಜಿಟಲ್ ವೇದಿಕೆಯಲ್ಲಿ ಸಂಯೋಜಿಸಿ ಪ್ರತಿಯೊಂದು ಆಸ್ತಿಗೂ ಏಕೀಕೃತ ಡಿಜಿಟಲ್ ಗುರುತನ್ನು ಒದಗಿಸುವುದು ಈ ವ್ಯವಸ್ಥೆಯ ಉದ್ದೇಶವಾಗಿದೆ. ಇಂದಿನಿಂದ ಇದೇ 15ರವರೆಗೆ ದೇಶಾದ್ಯಂತ ವಿಶ್ವ ಅಂಚೆ ಸಪ್ತಾಹ ಆಚರಿಸಲಾಗುತ್ತಿದೆ. ಈ ಹಿನ್ನೆಲೆಯಲ್ಲಿ ಇದೇ 12ರಂದು ಅಂಚೆ ಚೀಟಿ ಸಂಗ್ರಹಣಾ ದಿನವನ್ನಾಗಿ ಹಾಗೂ 13ರಂದು ಆರ್ಥಿಕ ಒಳಗೊಳ್ಳುವಿಕೆ ಹಾಗೂ ನಾಗರಿಕ ಕೇಂದ್ರಿತ ಸೇವೆಗಳ ದಿನವನ್ನಾಗಿ ಆಚರಿಸಲಾಗುವುದು ಎಂದು ಕರ್ನಾಟಕ ಅಂಚೆ ಇಲಾಖೆಯ ನಿರ್ದೇಶಕ ಸಂದೇಶ್ ಮಹದೇವಪ್ಪ ತಿಳಿಸಿದ್ದಾರೆ. ಆಕಾಶವಾಣಿಯೊಂದಿಗೆ ಮಾತನಾಡಿದ ಅವರು, ಅಂಚೆ ಕ್ಷೇತ್ರದ ನಾವೀನ್ಯತೆಯನ್ನು ಸಂಭ್ರಮಿಸುವ ಉದ್ದೇಶದಿಂದ ಬೆಂಗಳೂರಿನ ಜಿಪಿಒ ಅಂಚೆ ವೃತ್ತ ಕಚೇರಿಯವರಿಗೆ ಇದೇ 15ರಂದು ವಾಕಥಾನ್ ನಡೆಯಲಿದೆ ಎಂದು ಮಾಹಿತಿ ನೀಡಿದ್ದಾರೆ. ಈ ಮೂಲಕ ದೇಶಾದ್ಯಂತ ಅಂಚೆ ಇಲಾಖೆಯ ಬಗ್ಗೆ ಜಾಗೃತಿ ಮೂಡಿಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ರಾಜ್ಯದ ಅಂಚೆ ಕಚೇರಿಗಳನ್ನು ಶೀಘ್ರವೇ ಕಾಗದರಹಿತ ಮಾಡಲಾಗುವುದು ಎಂದು ತಿಳಿಸಿದ್ದಾರೆ.
1: ನಮ್ಮಲ್ಲಿ ಇರತಕ್ಕಂಥ ಅಂಚೆ ಕಚೇರಿಗಳನ್ನ ಪೇಪರ್ಲೆಸ್ ಆಗುವ ನಿಟ್ಟಿನಲ್ಲಿ ಅತಿ ಶೀಘ್ರದಲ್ಲಿ ಇನ್ನೊಂದು 2-3 ತಿಂಗಳಲ್ಲಿ ಅದು ಕೂಡ ಆಗಬಹುದು. ಆ ಒಂದು ಏನು ಪೇಪರ್ಲೆಸ್ ಇದೆ ಅದರ ಬಗ್ಗೆ ತಿಳುವಳಿಕೆ ಮೂಡಿಸ್ತೇವೆ. ಮತ್ತು ನಾವು ಹೊಸ ಸಾಫ್ಟ್ವೇರ್ APT ಅಡ್ವಾನ್ಸ್ಡ್ ಪೋಸ್ಟಲ್ ಟೆಕ್ನಾಲಜಿ ಸಾಫ್ಟ್ವೇರ್ಗೆ ನಾವು ಮೈಗ್ರೇಟ್ ಆಗಿರೋದು, ಕಸ್ಟಮರ್ಗೆ ಇನ್ನೇನಾದರೂ ಜಾಗತಿಕ ಮಟ್ಟದಲ್ಲಿ ಅಥವಾ ಕಾಂಪಿಟೇಟರ್ ಮಟ್ಟದಲ್ಲಿ ಇರತಕ್ಕಂಥ ಸೌಲಭ್ಯಗಳು ನಮ್ಮಲ್ಲಿ ಇಲ್ಲದೆ ಇರತಕ್ಕಂಥದನ್ನು ತಿಳ್ಕೊಂಡು ಅದನ್ನು ಅಳವಡಿಸುವಂಥ ನಿಟ್ಟಿನಲ್ಲೂ ಕೂಡ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ.
0: ರಾಜ್ಯದಲ್ಲಿ ಸಚಿವರು ಹಾಗೂ ಲೋಕಸಭಾ ಸದಸ್ಯರ ಉಪಯೋಗಕ್ಕಾಗಿ ವಾಹನ ಖರೀದಿಸಲು ನಿಗದಿಪಡಿಸಿದ ಆರ್ಥಿಕ ಮಿತಿಯನ್ನು 26 ಲಕ್ಷ ರೂಪಾಯಿಗಳಿಂದ 31 ಲಕ್ಷ ರೂಪಾಯಿಗಳಿಗೆ ಪರಿಷ್ಕರಿಸಲು ಆರ್ಥಿಕ ಇಲಾಖೆ ಸಮ್ಮತಿ ಸೂಚಿಸಿದೆ. ಹೊಸ ವಾಹನ ಖರೀದಿಸುವ ಸಂದರ್ಭದಲ್ಲಿ ಇಂಧನ ಮಿತವ್ಯಯ ಹಾಗೂ ನಿರ್ವಹಣಾ ವೆಚ್ಚ ಕಡಿಮೆ ಹೊಂದಿರುವ ವಾಹನಗಳನ್ನು DDSG ದರಗಳಿಗೆ ಒಳಪಟ್ಟು ಖರೀದಿಸುವಂತೆ ಸೂಚಿಸಲಾಗಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಮ್ಮ

0: ಸಂಪುಟದ ಸಹೋದ್ಯೋಗಿಗಳಿಗೆ ರಹಸ್ಯ ಕಾರ್ಯಾಚರಣೆ ಬಗ್ಗೆ ಎಚ್ಚರಿಕೆಯಿಂದ ಇರುವಂತೆ ಸೂಚಿಸಿರುವುದು ಸರ್ಕಾರದ ವಿಶ್ವಾಸಾರ್ಹತೆಯ ಬಗ್ಗೆ ಗಂಭೀರ ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅಭಿಪ್ರಾಯಪಟ್ಟಿದ್ದಾರೆ. ವಿಜಯಪುರದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಆಡಳಿತಾತ್ಮಕ ವೈಫಲ್ಯಗಳಿಂದ ಸಾರ್ವಜನಿಕರ ಗಮನವನ್ನು ಬೇರೆಡೆಗೆ ಸೆಳೆಯಲು ಸರ್ಕಾರ ಎಫ್ಐಆರ್ ಮತ್ತು ಇತರ ಬೆದರಿಕೆ ತಂತ್ರಗಳ ಮೂಲಕ ಬಿಜೆಪಿ ಕಾರ್ಯಕರ್ತರನ್ನು ಗುರಿಯಾಗಿಸುತ್ತಿದೆ ಎಂದು ದೂರಿದ್ದಾರೆ. ಬರಗಾಲದ ಹಿನ್ನೆಲೆಯಲ್ಲಿ ಸಂಕಷ್ಟಕ್ಕೀಡಾದ ರೈತ ಕುಟುಂಬಗಳಿಗೆ ಘೋಷಿಸಲಾದ 2500 ರೂಪಾಯಿ ಪರಿಹಾರವನ್ನು ಇನ್ನೂ ವಿತರಿಸಲಾಗಿಲ್ಲ ಎಂದು ಸರ್ಕಾರದ ವಿರುದ್ದ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವದ ಅಂಗವಾಗಿ ವಸ್ತು ಪ್ರದರ್ಶನದ ಆವರಣದಲ್ಲಿ ಗಜಪಡೆ ಹಾಗೂ ಅಶ್ವಪಡೆಗೆ 2ನೇ ಹಂತದ ಕುಶಾಲತೋಪು ತಾಲೀಮು ಇಂದು ಯಶಸ್ವಿಯಾಗಿ ನೆರವೇರಿತು. ನಗರ ಸಶಸ್ತ್ರ ಮೀಸಲು ಪಡೆಯ ವತಿಯಿಂದ ನಡೆದ ಈ ತಾಲೀಮಿನಲ್ಲಿ 7 ಪಿರಂಗಿ ಗಾಡಿಗಳ ಮೂಲಕ 3 ಸುತ್ತಿನಲ್ಲಿ ಒಟ್ಟು 21 ಬಾರಿ ಭಾರೀ ಸದ್ದಿನ ಕುಶಾಲತೋಪುಗಳನ್ನು ಸಿಡಿಸಲಾಯಿತು. ಈ ಸಂದರ್ಭದಲ್ಲಿ ಗಜಪಡೆಯ 13 ಆನೆಗಳು ಹಾಗೂ ಅಶ್ವದಳದ 45 ಕುದುರೆಗಳು ಪಾಲ್ಗೊಂಡಿದ್ದವು. 2ನೇ ಹಂತದ ಈ ತಾಲೀಮಿನಲ್ಲಿ ಅಭಿಮನ್ಯು, ಧನಂಜಯ, ಮಹೇಂದ್ರ, ಪ್ರಶಾಂತ, ಸುಗ್ರೀವ, ಏಕಲವ್ಯ, ಶ್ರೀರಾಮ, ಗೋಪಿ, ಕಾವೇರಿ, ಲಕ್ಷ್ಮಿ, ಚೈತ್ರ, ರೂಪ ಮತ್ತು ಶ್ರೀಕಂಠ ಸೇರಿದಂತೆ ಎಲ್ಲಾ ಆನೆಗಳು ಯಾವುದೇ ಗಲಿಬಿಲಿಯಿಲ್ಲದೆ ಧೈರ್ಯವಾಗಿ ನಿಂತು ತಾಲೀಮನ್ನು ಪೂರ್ಣಗೊಳಿಸಿದವು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಡಿಸಿಎಫ್ ಪ್ರಭುಗೌಡ, ಅಂಬಾರಿ ಹೋರಲಿರುವ ಆನೆಯ ಆಯ್ಕೆಯನ್ನು ಕೆಲವೇ ದಿನಗಳಲ್ಲಿ ನಿರ್ಧರಿಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಈಗಾಗಲೇ ಧನಂಜಯ, ಪ್ರಶಾಂತ, ಸುಗ್ರೀವ ಮತ್ತು ಏಕಲವ್ಯ ಆನೆಗಳು ಅಂಬಾರಿಯ ಅಂತಿಮ ತೂಕವಾದ 1000 ಕೆಜಿ ಭಾರವನ್ನು ಹೊತ್ತು ಯಶಸ್ವಿಯಾಗಿ ತಾಲೀಮು ಪೂರ್ಣಗೊಳಿಸಿ ಅರ್ಹತೆ ಪಡೆದಿವೆ ಎಂದು ತಿಳಿಸಿದ್ದಾರೆ.
1: ಮೊದಲೇ ಹಂತದಲ್ಲಿ ಕೂಡ ಯಾವುದು ಆನೆ ಕೂಡ ಗಲಿಬಿಲಿಗೊಂಡಿರಲಿಲ್ಲ. ಇವತ್ತು ಕೂಡ ಎಲ್ಲ ಆನೆಗಳು 3 ರೌಂಡ್ಸ್ ಅಲ್ಲಿ ಕೂಡ ಯಾವುದೇ ಗಲಿಬಿಲಿಗಳದೆ ಆರಾಮಾಗಿ ನಿಂತಿದ್ದು. ಸೊ ಹಾಗಾಗಿ 2ನೇ ತಾಲೀಮು ಕೂಡ ಕುಶಾಲತೋಪು ತಾಲೀಮು ಯಶಸ್ವಿಯಾಗಿದೆ. ಕೆಲವೊಂದಿಷ್ಟು ಒಂದೊಂದು ಆನೆಗಳಿಗೆ ಒಂದೊಂದು ಶಕ್ತಿ ಇರುತ್ತೆ. ಆ ಶಕ್ತಿಯ ಮೇಲೆ ನಾವು ಯಾವ ಅಂದ್ರೆ ರೋಲ್ ಅನ್ನ ನೀಡಬೇಕು ಅಂತೇಳಿ ನಾವು ಡಿಸೈಡ್ ಮಾಡ್ತೀವಿ. ಧನಂಜಯ, ಪ್ರಶಾಂತ, ಸುಗ್ರೀವ, ಏಕಲವ್ಯ ಈ 4 ಆನೆಗಳು ಕಂಪ್ಲೀಟ್ ಆಗಿ ವೇಟ್ ಅನ್ನ ಹೊತ್ತು ಯಶಸ್ವಿಯಾಗಿ ಹೊರಹೊಮ್ಮಿದಾವು. ಹಾಗಾಗಿ ಅದರಲ್ಲಿ ಯಾವುದು ಇದು ಅನ್ನೋದನ್ನ ಇನ್ನು ನಾವು ಪ್ರಯತ್ನ.
0: ಜನಸೇವೆಯಿಂದ ದೇಶಸೇವೆ ಎಂಬ ಮಂತ್ರದಡಿ ಹಾಗೂ ಜನರ ಏಳಿಗೆಯ ಅಚಲ ಬದ್ಧತೆಯೊಂದಿಗೆ ಕೂಡಿರುವ ಸಾರ್ವಜನಿಕ ಸೇವೆಯ 25 ವರ್ಷಗಳ ಪಯಣವನ್ನು ಪ್ರಧಾನಿ ನರೇಂದ್ರ ಮೋದಿ ಪೂರೈಸಿದ್ದಾರೆ. ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ತ್ರಿವಳಿ ತಲಾಖ್ ಕುರಿತ ಒಂದು ವರದಿ ಇಲ್ಲಿದೆ. ಈ ಹಿಂದೆ ಭಾರತದಲ್ಲಿ ಮುಸ್ಲಿಂ ಪುರುಷ ತಲಾಖ್ ಎಂಬ ಒಂದೇ ಪದವನ್ನು 3 ಬಾರಿ ಉಚ್ಚರಿಸುವ ಮೂಲಕ ಪತ್ನಿಯಿಂದ ವಿಚ್ಛೇದನ ಪಡೆಯಬಹುದಿತ್ತು. ಮುಸ್ಲಿಂ ಮಹಿಳಾ ವಿವಾಹ ಹಕ್ಕುಗಳ ರಕ್ಷಣೆ ಕಾಯ್ದೆ 2019 ತ್ರಿವಳಿ ತಲಾಖ್ ರದ್ದುಗೊಳಿಸಿತು. ಈ ರೀತಿಯಾಗಿ ತಲಾಖ್ ಪಡೆದರೆ 3 ವರ್ಷಗಳವರೆಗೆ ಜೈಲು ಶಿಕ್ಷೆ ಮತ್ತು ದಂಡವನ್ನು ವಿಧಿಸಲಾಗುತ್ತಿದೆ. ತ್ರಿವಳಿ ತಲಾಖ್ ಜಾಮೀನುರಹಿತ ಅಪರಾಧ ಎಂದು ಪರಿಗಣಿಸಲಾಗಿದೆ. ಮುಸ್ಲಿಂ ಮಹಿಳೆಯರಿಗೆ ಇದು ಜೀವನಾಧಾರ ಭತ್ಯೆ ಮತ್ತು ಅಪ್ರಾಪ್ತ ಮಕ್ಕಳ ಪಾಲನೆಯ ಹಕ್ಕನ್ನು ನೀಡಿತು. ಕಾಯ್ದೆ ಜಾರಿಗೆ ಬಂದ 1 ವರ್ಷದೊಳಗೆ ಶೇಕಡ 82% ತ್ರಿವಳಿ ತಲಾಖ್ ಕುಸಿತ ಕಂಡಿದೆ ಎಂದು ಅಧಿಕೃತ ದತ್ತಾಂಶ ದಾಖಲಿಸಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಆರೋಗ್ಯ ಸಚಿವ ಯುಟಿ ಖಾದರ್ ಮನವಿಗೆ ಸ್ಪಂದಿಸಿದ ಕೇಂದ್ರ ಸರ್ಕಾರ, ಕ್ಯಾನ್ಸರ್ ಔಷಧಗಳ ದರ ಇಳಿಕೆ. ಬೆಂಗಳೂರಿನಲ್ಲಿ ಇ ಆಡಳಿತ ಇಲಾಖೆಯ ವಿವಿಧ ಘಟಕಗಳ ಪ್ರಗತಿ ಪರಿಶೀಲನೆ ನಡೆಸಿದ ಸಚಿವ ಪ್ರಿಯಾಂಕ್ ಖರ್ಗೆ. ವಿಶ್ವ ಅಂಚೆ ದಿನ ಹಿನ್ನೆಲೆ ಇಂದಿನಿಂದ ಇದೇ 15ರವರೆಗೆ ದೇಶಾದ್ಯಂತ ಅಂಚೆ ಸಪ್ತಾಹ. ರೈತರಿಗೆ 2500 ರೂಪಾಯಿ ಪರಿಹಾರ ವಿತರಿಸಲು ವಿಳಂಬ, ಸರ್ಕಾರದ ವಿರುದ್ದ ಬಿಜೆಪಿ ಅಸಮಾಧಾನ. ಹಾಗೂ ಮೈಸೂರು ದಸರಾ ಮಹೋತ್ಸವ ಶೀಘ್ರವೇ ಅಂಬಾರಿ ಹೋರುವ ಆನೆಗೆ ಆಯ್ಕೆ, ಡಿಸಿಎಫ್ ಪ್ರಭುಗೌಡ ಸ್ಪಷ್ಟನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.
2: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
3: ಆಕಾಶವಾಣಿ ಸಾಪ್ತಾಹಿಕ ಕಾರ್ಯಕ್ರಮ ಗಾಂಧಿ ಸ್ಮೃತಿ.

ಗಾಂಧೀಜಿ 1890ರಲ್ಲಿ ಇಂಗ್ಲೆಂಡಲ್ಲಿದ್ದಾಗ ಪ್ಯಾರಿಸ್ ನಗರದಲ್ಲಿ ಒಂದು ದೊಡ್ಡ ಮಹಾ ವಸ್ತು ಪ್ರದರ್ಶನ ನಡೀತಂತೆ. ದೊಡ್ಡ ಸಿದ್ಧತೆಗಳಾಗ್ತಾ ಇತ್ತಂತೆ, ಪೇಪರಲ್ಲೆಲ್ಲ ಬರೋದು. ಪ್ಯಾರಿಸ್ ನೋಡಬೇಕು ಅಂತ ಕುತೂಹಲ ಆಯಿತು ಗಾಂಧೀಜಿಗೆ. ಎರಡೂ ಆಯ್ತಲ್ಲ, ಪ್ಯಾರಿಸ್ ನೋಡ್ದಂಗೂ ಆಯಿತು, ವಸ್ತು ಪ್ರದರ್ಶನ ನೋಡ್ದಂಗೆ ಆಯಿತು ಅಂತ ಹೋಗಬೇಕು ಅಂತ ಹೊರಟೆ. ಆಗಿನ ಕಾಲಕ್ಕೆ ಮುಖ್ಯವಾದ ಆಕರ್ಷಣೆ ಏನಿತ್ತು ಅಂತ ಹೇಳ್ತಾರೆ, ಐಫೆಲ್ ಟವರ್ ಹೊಸದಾಗಿ ಆದದ್ದು ಅವಾಗ. ಅದ್ರ ಬಗ್ಗೆ ಏನು ಭಾರಿ ಲೇಖನ ಬರಬೇಕು, 1000 ಅಡಿ ಎತ್ತರ ಇದ್ದಂಥ ಐಫೆಲ್ ಟವರ್ ಅದನ್ನು ನೋಡಬೇಕು, ಅದಕ್ಕಿಂತ ಗೋಪುರ ದೊಡ್ಡದಿಲ್ಲ, ಮತ್ತಿನ್ನೊಂದು ಅದು ನಿಲ್ಲೋದಿಲ್ಲ ಅಂತ ಎಲ್ಲ ಇಂಜಿನಿಯರ್ ಹೇಳಿದರು. ಬಿದ್ದು ಹೋಗ್ತದೆ ಅದು ಕಬ್ಬಿಣದ್ದು ಅಂತ ಹೇಳಿದರು. ನಿಂತಿದೆಯಲ್ಲ ಅದು, ಪವಾಡ ನೋಡಬೇಕು ಅಂತ. ಇವರು ಪ್ಯಾರಿಸಲ್ಲಿ ಒಂದು ಶಾಖಾಹಾರಿ ಭೋಜನಗೃಹ ಯಾವುದಿದೆ ನೋಡಿಕೊಂಡು ಅಲ್ಲಿ ಕೊಠಡಿ ಗೊತ್ತು ಮಾಡಿಕೊಂಡು 7 ದಿವಸ ಇದ್ರಂತೆ. ಮಹಾಪ್ರದರ್ಶನ ನೋಡಿದರು. ಎಲ್ಲಿ ಹೋದಲ್ಲಿ ಕಾಲ್ನಡಿಗೆಯಲ್ಲಿ ಹೋಗಬೇಕು, ಅದರದ್ದೊಂದು ನಕಾಶೆ ಇಟ್ಕೊಂಡಿದ್ರು ಪ್ಯಾರಿಸ್ ನಗರದ್ದು. ಅದ್ರ ಪ್ರಕಾರ ಪ್ಯಾರಿಸಲ್ಲಿ ನಿಮಗೆ ನಕಾಶೆ ಇದ್ದರೆ ಎಲ್ಲಿಯಾದರೂ ಹೋಗ್ಬೋದು ಅಂತ ಹೋದರು. ನಡ್ಕೊಂಡು ಹೋಗೋದು, ಐಫೆಲ್ ಟವರ್ ನೋಡೋಕ್ಕೆ ಹೋದರು. 2-3 ಸಲ ಮೇಲಕ್ಕೆ ಹೋದರು. ಮೇಲಕ್ಕೆ ಹೋದ್ಮೇಲೆ 3ನೇ ಅಂತಸ್ತಲ್ಲಿ ಒಂದು ಫಲಾಹಾರ ಮಂದಿರ ಇದೆ. ಎತ್ತರದಲ್ಲಿ ಊಟ ಮಾಡಿದೆ ಅಂತ ಹೇಳ್ಕೊಳ್ಳೋ ತೃಪ್ತಿಗೋಸ್ಕರ ನಾನು ಊಟ ಮಾಡಿದೆ, ಆಮೇಲೆ ಅನ್ನಿಸ್ತು 7 ಶಿಲಿಂಗ್ ನಾನು ವ್ಯರ್ಥ ಮಾಡಿದೆ ಅಂತ ಅನಿಸ್ಬಿಡ್ತು. ಪ್ಯಾರಿಸಿನ ಚರ್ಚ್ಗಳನ್ನು ನೋಡ್ತಾರೆ. ಇದನ್ನು ದಯವಿಟ್ಟು ಗಮನಿಸಬೇಕಾದದ್ದು. ಗಾಂಧೀಜಿ ನೋಡಬೇಕಾದದ್ದು ಐಫೆಲ್ ಟವರ್ ನೋಡಬೇಕು, ನೋಡಿದರು. ಚರ್ಚ್ಗಳನ್ನು ಗಮನಿಸಿದರು. ಆ ನಾಟ್ರೆ ಡ್ಯಾಮ್ಸ್, ನಾತ್ರ ಡ್ಯಾಮ್ ಅಂತಿದೆ ಡ್ಯಾಮ್ ಚರ್ಚ್, ಆ ಒಳಗಿನ ಅಲಂಕಾರ ನೋಡಿದರು, ಚೆಂದ ಅನ್ನಿಸ್ತು. ಆಗ ಅನ್ನಿಸ್ತು ಶಿಲ್ಪಿ ತನ್ನ ಜ್ಞಾನದಿಂದ ದೇವರ ಸೇವೆ ಮಾಡಿದ್ದಾನೆ ಈ ಕಟ್ಟೋದ್ರ ಮೂಲಕ. ಆ ಪ್ಯಾರಿಸಿನ ಬೆಡಕು, ಭೋಗ ವಿಲಾಸ ಎಲ್ಲ ಒಂದು ಕಡೆಗಾದರೆ ಈ ಚರ್ಚಿನೊಂದು ಬೇರೆನೆ. ಒಳಗಡೆ ಹೋಗಿ ಆ ವರ್ಜಿನ್ ಮೇರಿ ಆ ಶಿಲ್ಪದ ಮುಂದೆ ಕೊಳಕಾಲುವರು ಕೂತ್ಕೊಂಡಾಗ ಜನ ಎಂತೆಂಥವರು, ಯಾವ ಮಟ್ಟದಲ್ಲಿದ್ದರೂ ಕೂಡ ಎಲ್ಲರೂ ಒಂದೇ ರೀತಿಯಿಂದ ತಮ್ಮ ಅಂತಸ್ತುಗಳನ್ನು ಮರೆತು ಗಾಂಭೀರ್ಯದಿಂದ ಭಕ್ತಿಯಿಂದ ಪೂಜೆ ಮಾಡ್ತಿದ್ರಲ್ಲ. ನನಗನ್ನಿಸ್ತು ಭಕ್ತರೆಲ್ಲ ಅಮೃತಶಿಲೆ ಮೂರ್ತಿಯನ್ನು ಪೂಜೆ ಮಾಡ್ತಿದ್ರ, ಇಲ್ಲ ಅವ್ರು ನಿಜವಾಗ್ಲಿ ಭಕ್ತಿ ಚೇತನ ಆಗಿತ್ತು, ಅವ್ರು ಪೂಜೆ ಮಾಡ್ತಿರೋದು ಕಲ್ಲಲ್ಲ. ಇದನ್ನು ಗಮನಿಸಬೇಕಾದದ್ದು. ಹಿಂದೂ ಪರಂಪರೆಯಿಂದ ಹೋದಂಥ ಗಾಂಧಿಗೆ ಪ್ರತಿಯೊಂದು ಹೇಗೆ ಅದರಲ್ಲೇ ಅವತರಣ ಆಗ್ತದೆ ಅನ್ನುವಂಥದ್ದು. ಅವ್ರು ಹೇಳ್ತಾರೆ ವರ್ಜಿನ್ ಮೇರಿ ಸ್ಟ್ಯಾಚು ಇದೆ ಮುಂದೆ, ಕಣ್ಮುಂದೆ ವಿಗ್ರಹ ಇದೆ, ಆದರೆ ಪೂಜೆ ಮಾಡ್ತಿರೋದು ವಿಗ್ರಹವನ್ನಲ್ಲ, ಒಳಗಿದ್ದಂಥ ಚೇತನವನ್ನು, ಅದರೊಳಗಿರುವಂಥ ದೈವವನ್ನು. ಆದ್ದರಿಂದ ಪೂಜೆಯನ್ನು ಬರುವವರು ದೇವರು ಮಹಿಮೆಯ ತಿಳಿದು ಮಾಡಲಿಲ್ಲ, ಹೆಚ್ಚು ಕಡಿಮೆ ಹೊಂದಿದ್ದು ದೇವರನ್ನು ಆವಾಹನೆ ಮನಸ್ಸಲ್ಲಿ ಮಾಡ್ಕೊಂಡು ಪೂಜೆ ಮಾಡ್ತಿದ್ರು ಅಂತ ಒಂದು ಮಾತನ್ನು ಹೇಳ್ತಾರೆ. ಭಾಳ ಚೆಂದ ಅದು. ಐಫೆಲ್ ಟವರ್ ನೋಡಿದಾಗ ಒಂದು ಮಾತನ್ನು ಹೇಳಲೇಬೇಕು. ಈಗ ಅದನ್ನು ಏನು ಮಾಡ್ತಾರೋ ಗೊತ್ತಿಲ್ಲ ನನಗೆ, ಆದರೆ ಟಾಲ್ಸ್ಟಾಯ್ ಮಾತ್ರ ಬರೆದಿದ್ರಂತೆ ಐಫೆಲ್ ಟವರ್ ಅಂತ ಇದೆಯಲ್ಲ, ಇದು ಮನುಷ್ಯರ ಅವಿವೇಕದ ಸ್ಮಾರಕ ಅಂತ. ಅವಿವೇಕದ ಸ್ಮಾರಕ ಯಾಕೆ ಬೇಕಾಗಿತ್ತು? ಈ ಮಾದಕ ವಸ್ತುಗಳಿದ್ದಾವಲ್ಲ, ಹೊಗೆಸೊಪ್ಪು ಅಂಥವೆಲ್ಲ, ಅದ್ರ ಪ್ರಭಾವಕ್ಕೆ ಒಳಗಾದಂಥ ಮನುಷ್ಯ ಏನೂ ಮಾಡಲು ಧೈರ್ಯ ಇಲ್ಲದೆ ದುಷ್ಕೃತ್ಯಗಳನ್ನು ಮಾಡ್ತಾನೆ. ಹಾಗೆ ದುಷ್ಕೃತ್ಯ ಮಾಡಿದ್ದು ಐಫೆಲ್ ಟವರ್. ಇದರಲ್ಲಿ ಏನು ಕಲೆ ಇಲ್ಲ, ಪ್ರದರ್ಶನ ಸೌಂದರ್ಯ ಇಲ್ಲ, ಯಾವುದರಿಂದ ಚೆನ್ನಾಗಿಲ್ಲ. ಅದು ನೋಡಿ ಗಾಂಧೀಜಿ ಹೇಳ್ತಾರೆ, ಟಾಲ್ಸ್ಟಾಯ್ ಹೇಳಿ ಸರಿ ಅನ್ನಿಸ್ತು ನನಗೆ, ಎಲ್ಲಿವರೆಗೂ ನಾವು ಗೊಂಬೆಗಳಿಂದ ಆಕರ್ಷಕವಾಗ್ತೀವೋ ನಾವು ಮಕ್ಕಳೇ ಆಗಿರ್ತೀವಿ. ಅದೊಂದು ಗೊಂಬೆ, ಎಲ್ಲಿವರೆಗೂ ನಿಮ್ಗೆ ಐಫೆಲ್ ಟವರ್ ಆಕರ್ಷಣೆ ಮಾಡುತ್ತೋ ಅಲ್ಲಿವರೆಗೂ ನೀವು ಮಕ್ಕಳಾಗೇ ಇರ್ತೀರಿ, ಬುದ್ಧಿ ಬೆಳೆಯೋಲ್ಲ ನಿಮ್ಮದು ಅಂತ ತಮಾಷೆ ಮಾಡ್ತಾರೆ. ಅಂದರೆ ಮನಸ್ಸು ನೋಡೋ ದೃಷ್ಟಿ ಹೇಗಿದೆ ಗಾಂಧಿದು ಅಂದರೆ ಪ್ರಯೋಜನ ಇಲ್ಲದ ವಸ್ತು ಅದು. ಮಹಾಯುದ್ಧದಲ್ಲಿ ಬಳಸಿದಂಥ ಕಬ್ಬಿಣ ತುಣುಕುಗಳನ್ನು ಜೋಡಿಸಿ ಮಾಡಿದಂಥ ಒಂದು ಪರ್ವತ ಕೂಡಿಸಿಟ್ಟಿದ್ದಾರೆ, ಅದರಲ್ಲಿ ಏನು ಸೌಂದರ್ಯ ಇದೆಯೋ. ಆ ಕಬ್ಬಿಣವನ್ನು ಬೇರೆ ಉಪಯೋಗಿಸಿದರೆ ಕೃಷಿಗೆ ಬಳಸಬಹುದಾಗಿತ್ತು ಅಂತ ಗಾಂಧೀಜಿ ಹೊಳಿಸೋದು ಅದನ್ನು ಹಾಗೆ. ಅದರಿಂದ ಯಾವುದನ್ನು ನೋಡಿದಾಗ ಮನಸ್ಸಿನಲ್ಲಿ ಹೇಗೆ ಪರಿಣಾಮ ಆಗ್ತದೆ ಅನ್ನೋದ್ರ ಬಗ್ಗೆ ಗಾಂಧೀಜಿ ಚಿಂತನೆಗಳು ಬಹಳ ಮುಖ್ಯವಾಗ್ತವೆ. ಗಾಂಧೀಜಿ ಇಂಗ್ಲೆಂಡಿಗೆ ಹೋದದ್ದೇ ಬ್ಯಾರಿಸ್ಟರ್ ಆಗಬೇಕು ಅಂತ. ಅಲ್ಲಿ ಒಬ್ಬ ವಿದ್ಯಾರ್ಥಿ ಬ್ಯಾರಿಸ್ಟರ್ ಆಗಬೇಕಾದ್ರೆ 2 ಷರತ್ತುಗಳನ್ನು ಪಾಲಿಸಬೇಕಾಗಿತ್ತು. ಟರ್ಮ್ಗಳನ್ನು ಉಳಿಸೋದು ಅಂತ. ಒಬ್ಬ ವಿದ್ಯಾರ್ಥಿ 12 ಟರ್ಮ್ಗಳನ್ನು ತುಂಬಬೇಕು, ಅಂದರೆ 3 ವರ್ಷ ಕಾಲೇಜಲ್ಲಿ ಕಳೀಬೇಕು ಮತ್ತು ಪರೀಕ್ಷೆಯಲ್ಲಿ ಪಾಸ್ ಆಗಬೇಕು, ಎರಡೇ. ಟರ್ಮ್ ಉಳಿಸೋದು ಅಂದರೆ ಟರ್ಮಿನ ಅವಧಿಯಲ್ಲಿ ಊಟ ಮಾಡೋದು ಅಂತ ಅರ್ಥ. ಯಾಕಂದರೆ ಒಂದು ಟರ್ಮಿನೊಳಗೆ 24 ಭೋಜನಕೂಟಗಳು ಇರ್ತಿತ್ತಂತೆ. ಭೋಜನಕೂಟಗಳಿಗೆ ಹೋಗಲೇಬೇಕು ಇವರು. 6 ಕೂಟಗಳಲ್ಲಾದರೂ ಹೋಗಿ ಊಟ ಮಾಡಬೇಕಾಗಿತ್ತು. ತಿನ್ನೋದು ಅಂದರೆ ತಿನ್ನಲೇಬೇಕು ಅಂತಲ್ಲ, ಊಟಕ್ಕೆ ಹೋಗಿದ್ದೇನೆ ಅಂತ ಹಾಜರಿ ಹಾಕಬೇಕು, ನೀವು ಅಲ್ಲಿರಬೇಕು, ಊಟ ಆಗೋ ತನಕ ಇರಬೇಕು, ದುಡ್ಡು ಕಟ್ಟಬೇಕು, ಅಷ್ಟು ಮಾಡಬೇಕು. ಊಟ ಮಾಡುವಾಗ ಒಳ್ಳೆ ಮದ್ಯ ಕೊಡ್ತಿದ್ರಂತೆ ಎಲ್ಲರೂ ಕುಡಿಯೋದಕ್ಕೆ. ಒಂದು ಊಟಕ್ಕೆ 2.5 ಶಿಲಿಂಗ್‌ನಿಂದ 3.5 ಶಿಲಿಂಗ್‌ವರೆಗೂ ಖರ್ಚಾಗ್ತಿತ್ತು. ಅಂದರೆ ಸುಮಾರು ಆಗಿನ ಕಾಲದಲ್ಲಿ 2 ರೂಪಾಯಿಯಿಂದ 3 ರೂಪಾಯಿ ಭಾರತದ ದೃಷ್ಟಿಯಿಂದ ಖರ್ಚಾಗ್ತಿತ್ತು. ಅದು ಹೆಚ್ಚಲ್ಲ ಅಂತ ಯಾಕೆ ಅನ್ಕೋತಿದ್ರು ಜನ ಅಂದರೆ, ಹೊರಗಡೆ ಹೋದರೆ ಮದ್ಯಕ್ಕೆ ಎಷ್ಟು ಖರ್ಚಾಗ್ತಿತ್ತಲ್ಲ, ಊಟ ಪುಕ್ಕಟೆ ಆಯ್ತಲ್ವಾ ಅಂತ ಅನ್ಕೋತಿದ್ರು. ಇವ್ರ ಹುಡುಗರಿಗಿಂತ ಇನ್ನೊಂದು ಬೆಂಚರ್ಸ್ ಅಂತ ಇದ್ದರು, ಅವ್ರ ಊಟ ಚೆನ್ನಾಗಿರೋದು. ಆ ಬೆಂಚರ್ ಅಂದರೆ ಈ ವಿದ್ಯಾಮಂದಿರದ ಮಂಡಳಿ ಸದಸ್ಯರು, ಅವ್ರ ಊಟ ಚೆನ್ನಾಗಿರ್ತಿತ್ತು. ಇವರೆಲ್ಲ ಹೋಗಿ ಕೇಳ್ಕೊಂಡ್ರಂತೆ ಶಾಖಾಹಾರ ಅಲ್ಲೇ ಕೊಡಿಸಿ ನಮಗೆ ಅಂತಂದರು. ಒಪ್ಕೊಂಡ್ರು, ಪಾರ್ಸಿಯವ್ರು ಯಾರು ಒಪ್ಕೊಂಡ್ರಂತೆ. ಇವರೊಂದಿಷ್ಟು ಜನ ಸ್ನೇಹಿತರು ಹೋಗಿ ಅಲ್ಲಿ

0: ಬ್ಯಾರಿಸ್ಟರ್ ಪರೀಕ್ಷೆ ತುಂಬ ಸುಲಭವಾದದ್ದು, ನಪಾಸ್ ಆಗೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆಲ್ಲ ತಮಾಷೆ ಮಾಡ್ತಿದ್ರಂತೆ, ಊಟದ ಬ್ಯಾರಿಸ್ಟರು ಅಂತ. ಪರೀಕ್ಷೆಗಳಿಗೇನೂ ಬೆಲೆ ಇಲ್ಲ ಅಂತ ಎಲ್ಲರಿಗೂ ಗೊತ್ತಿತ್ತು. ಆ ಹೋದಾಗ ಎರಡು ಪರೀಕ್ಷೆ ಇದ್ದವು ಅಂತೆ, ಒಂದು ರೋಮನ್ ಕಾನೂನಿನೊಳಗೆ, ಇನ್ನೊಂದು ಸಾಮಾನ್ಯ ಕಾನೂನಿನೊಳಗೆ. ಆ ಪರೀಕ್ಷೆ ಗೊತ್ತಾದಂಥ ಪಠ್ಯ ಪುಸ್ತಕ ಇತ್ತು, ಯಾರೂ ಓದ್ತಿರಲಿಲ್ಲ ಅದನ್ನು. ಅವ್ರು ಹೇಳೋರಂತೆ, ಇಡೀ ಪುಸ್ತಕ ಓದಿ ಯಾರು ಪಾಸ್ ಆಗ್ತಾರೆ, ನೋಟ್ಸ್ ಇದಾವೆ ಕೆಲವೊಂದು ಮಾಡಿಕೊಟ್ಟದ್ದು, ಓದಿದರೆ ಸಾಕು, ಎರಡು ಮೂರು ವಾರ ಓದಿದರೆ ನೋಟ್ಸ್ ಪಾಸ್ ಆಗಿಬಿಡ್ಬೋದು, ಅಥವಾ ಎರಡು ಮೂರು ತಿಂಗಳಲ್ಲಿ ಕಾಮನ್ ಲಾ ನೋಟ್ಸ್ ಓದಿದರೂ ಪಾಸ್ ಆಗ್ಬೋದು. ಪ್ರಶ್ನೆ ಪತ್ರಿಕೆ ಭಾಳ ಸುಲಭವಾಗಿರ್ತಿತ್ತು ಮತ್ತು ಪರೀಕ್ಷಕರು ಭಾಳ ಉದಾರಿಗಳಾಗಿರ್ತಿದ್ರಂತೆ ಅವಾಗೆಲ್ಲ. ಹೀಗಾಗಿ ನಪಾಸ್ ಆಗೋದೇ ಅಪರೂಪ. ರೋಮನ್ ಕಾನೂನಿನೊಳಗೆ ಆಗಿನ ರಿಸಲ್ಟ್ ಹೆಂಗೆ ಬರ್ತಿತ್ತು ಅಂತ ಹೇಳ್ತಾರೆ, ಶೇಕಡ 95-99% ಪಾಸ್ ಆಗೋದು, ಅಂದರೆ ಫೇಲ್ ಆಗೋರೇ ಪಾಪಿಗಳು. ಹೀಗೆ ಪರೀಕ್ಷೆಯಲ್ಲಿ ಅನುತ್ತೀರ್ಣ ಆಗೋರ ಸಂಖ್ಯೆ ಭಾಳ ಕಮ್ಮಿ ಇತ್ತು, ಅದರಿಂದ ಪಾಸ್ ಆಗೋದೇನು ಚಿಂತೆ ಇರಲಿಲ್ಲ. ಆದರೆ ಗಾಂಧೀಜಿ ಏನು ಮಾಡಿಕೊಂಡ್ರು ಅಂದರೆ, ಅತ್ಯಂತ ಸುಲಭವಾದದ್ದನ್ನು ಅತ್ಯಂತ ಕಷ್ಟವನ್ನಾಗಿ ಮಾಡಿಕೊಂಡ್ರು. ಯಾಕಂದರೆ ಇವರೊಂದು ತೀರ್ಮಾನ ಮಾಡಿಕೊಂಡ್ರು, ನಾನು ನೋಟ್ಸ್ ಓದಲ್ಲ, ಎಲ್ಲ ಪಠ್ಯಪುಸ್ತಕಗಳನ್ನು ಓದ್ತೀನಿ, ಎಷ್ಟು ಇಟ್ಟಿದ್ದಾರೋ ಎಲ್ಲ ಓದಬೇಕು ನಾನು. ಯಾಕೆ ಓದಿದೆ ಅಂದರೆ ಅವ್ರು ಹೇಳ್ತಾರೆ, ಓದಬೇಕು ಕೊಟ್ಟದ್ದನ್ನು ಓದದೆ ಹೋದರೆ ನಾನು ಮೋಸ ಮಾಡ್ದಂಗೆ ಆಗ್ತದೆ ಅಂತ. ಅದು ಎಲ್ಲ ಪುಸ್ತಕ ಕೊಂಡುಕೊಂಡೆ, ಹಣ ಖರ್ಚು ಮಾಡಿದೆ, ರೋಮನ್ ಕಾನೂನನ್ನು ಲ್ಯಾಟಿನ್ನಲ್ಲೇ ಓದಬೇಕು ಅಂತ ತೀರ್ಮಾನ ಮಾಡಿಕೊಂಡೆ. ನಾನು ಲಂಡನ್ ಮ್ಯಾಟ್ರಿಕ್ಯುಲೇಷನ್ ಪರೀಕ್ಷೆ ಕೂತಿದ್ದ ಓದಿದ್ದನ್ನೆಲ್ಲ ಲ್ಯಾಟಿನ್ನು, ಅದು ಭಾಳ ಪ್ರಯೋಜನಕ್ಕೆ ಬಂತು ಅಂತ ನೆನೆಸ್ಕೋತಾರೆ. ಯಾವಾಗಲೂ ಒಂದು ಕಲಿತಂಥ ವಿಷಯ ಮುಂದೆ ಹೇಗೆ ಬಳಕೆ ಆಗ್ತದೆ ಅಂತ. ಮುಂದೆ ಇವರು ದಕ್ಷಿಣ ಆಫ್ರಿಕೆಗೆ ಹೋದಾಗ ಕೂಡ ಇವರು ಪ್ರಾಕ್ಟೀಸ್ ಮಾಡುವಾಗ ತುಂಬ ಪ್ರಯೋಜನ ಆಯಿತು ಅಂತ ಹೇಳ್ತಾರೆ. ಯಾಕಂದರೆ ಅಲ್ಲಿ ರೋಮನ್ ಡಚ್ ಕಾನೂನು ಅನ್ನೋದೇ ಪ್ರಚಾರದಲ್ಲಿದ್ದಂಥದ್ದು. ಆಗ ನಾನು ಓದಿದಂಥ ರೋಮನ್ ಕಾನೂನು ಇತ್ತಲ್ಲ, ಆ ಗ್ರಂಥ ಭಾಳ ಪ್ರಯೋಜನ ಆಯಿತು ಅಂತ ನೆನೆಸ್ಕೋತಾರೆ. ಇಂಗ್ಲೆಂಡ್ನೊಳಗೆ ಸಾಮಾನ್ಯ ಕಾನೂನು ಓದಬೇಕಾದ್ರೆ 9 ತಿಂಗಳು ಕಠಿಣವಾಗಿ ಅಭ್ಯಾಸ ಮಾಡಿದ್ದೀನಿ ನಾನು. ಆ ಬ್ರೂಮ್ ಬರೆದಂಥ ಕಾಮನ್ ಲಾ, ಆ ಪುಸ್ತಕ ಓದಬೇಕಾದ್ರೆ ನನಗೆ ಭಾಳ ಸಮಯ ತೊಗೊಳ್ತು. ವಿಲಿಯಮ್ಸ್ ಮತ್ತು ಎಡ್ವರ್ಡ್ ಬರೆದಂಥ ಸ್ಥಿರ ಸ್ವತ್ತಿನ ಮೇಲೆ ಇರುವಂಥ ಪುಸ್ತಕವನ್ನು, ವಿಲಿಯಮ್ಸ್ ಪುಸ್ತಕವನ್ನು, ಎಲ್ಲವನ್ನೂ ಓದಿದೆ ನಾನು. ಭಾರತಕ್ಕೆ ಹಿಂದಿರುಗಿದ ಮೇಲೆ ಕೂಡ ಅಷ್ಟೇ ಉತ್ಸಾಹದಿಂದ ನಾನು ಓದಿದಂಥ ಪುಸ್ತಕ ಅಂದರೆ ಮೇನ್ ಬರೆದಂಥ ಹಿಂದೂ ಕಾನೂನು. ಹಿಂದೂ ಕಾನೂನು ಪುಸ್ತಕ ಅಲ್ಲಿರಲಿಲ್ಲ ನನಗೆ, ಇಲ್ಲಿ ಬಂದಾಗ ಓದ್ಕೊಂಡೆ ಅಂತ ನೆನೆಸ್ಕೋತಾರೆ. ಮುಂದೆ ಎಲ್ಲ ಓದಿದ ಮೇಲೆ 1891 ಜೂನ್ 10 ಪರೀಕ್ಷೆ ಪಾಸಾಯಿತು, ಗಾಂಧಿ ಬ್ಯಾರಿಸ್ಟರ್ ಆದರು. 11 ಇಂಗ್ಲೆಂಡನ್ ಹೈಕೋರ್ಟೊಳಗೆ ತನ್ನ ವಕೀಲಾಗಿ ದಾಖಲೆ ಮಾಡಿಸಿದರು. 12 ಭಾರತಕ್ಕೆ ಹಡಗಿನಲ್ಲಿ ಹೊರಟರು. ಅಷ್ಟು ವ್ಯಾಸಂಗ ಮಾಡಿದರೂ ಕೂಡ ಅವರ ನಿಸ್ಸಹಾಯತೆಗೆ ಭಯಕ್ಕೆ ಕೊನೆ ಇರಲಿಲ್ಲ. ಯಾಕಂದರೆ ನಾನು ವಕೀಲಿ ಉದ್ಯೋಗ ನಡೆಸಬೇಕು ಅನ್ನುವಂಥ ಧೈರ್ಯನೇ ಬಂದಿರಲಿಲ್ಲ ನನಗೆ. ಡಿಗ್ರಿ ಏನೋ ಬಂತು, ಏನು ಓದಿದೆ, ಈ ಓದಿದ್ದರಿಂದ ನನ್ನ ಜೀವನ ನಡೆಸೋಕೆ ಸಾಧ್ಯ ಇದೆಯಾ ಅಂತ ಅಸಹಾಯಕತೆ ನನ್ನನ್ನು ಕಾಡ್ತಾ ಇತ್ತು. ಇನ್ನು ಮುಂದೆ ಅಸಹಾಯಕತೆಯನ್ನು ಬಿಡಿಸ್ಕೊಳ್ಳೋದಕ್ಕೆ, ಅಸಹಾಯಕತೆಯಿಂದ ಪಾರಾಗೋದಕ್ಕೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಬಂದೆ ಹಡಗಿನಲ್ಲಿ ನಾನು ಅಂತ ಹೇಳ್ತಾರೆ.
1: ಇನ್ನು ಮುಂದೆ ಕೇಳಿ ಗಾಂಧೀಜಿಯವರಿಗೆ ಪ್ರಿಯವಾಗಿದ್ದ ಮೀರಾ ಭಜನ್.

0: ಸಾಪ್ತಾಹಿಕ ಕಾರ್ಯಕ್ರಮ ಗಾಂಧಿ ಸ್ಮೃತಿ ಕೇಳಿದಿರಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಯಿತು.
1: ಇನ್ನೀಗ ಲಕ್ಷ್ಮೀಶಂಕರ್ ಅವರ ದನಿಯಲ್ಲಿ ಒಂದು ಮೀರಾ ಭಜನ್.

ಲಕ್ಷ್ಮೀಶಂಕರ್ ಅವರ ದನಿಯಲ್ಲಿ ಮೀರಾ ಭಜನೆಯನ್ನ ಕೇಳಿದ್ರಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು.

ದೇವರಿಲ್ಲದ ಮನೆ ದೇವರಿಲ್ಲದ ಗುಡಿಯಿದ್ದಂತೆ. ಅವರ ಜೀವನಾನುಭವ ಕಿರಿಯರ ಬಾಳಿಗೆ ಅಮೃತವಿದ್ದಂತೆ. ಬದುಕಿಗೆ ದಾರಿ ತೋರುವ ಅವರು ಮನೆಯಲ್ಲಿರಬೇಕೇ ಹೊರತು ವೃದ್ಧಾಶ್ರಮಗಳಲ್ಲ. ಹಿರಿಯರನ್ನು ಗೌರವಿಸೋಣ, ಯಶಸ್ವಿ ಬದುಕನ್ನು ಕಟ್ಟಿಕೊಳ್ಳೋಣ.

ಶತ್ರುಗಳ ಆಯುಧಗಳಿಗೆ ಎದೆಯೊಡ್ಡಿ ಹಸಿವು ನಿದ್ದೆ ಬಾಯಾರಿಕೆಗಳನ್ನು ಲೆಕ್ಕಿಸದೆ ಹಗಲಿರುಳೆನ್ನದೆ ದೇಶ ಕಾಯುವ ಯೋಧರೇ ನಮ್ಮ ನೆಮ್ಮದಿಯ ನಿದ್ದೆಗೆ ಕಾರಣೀಭೂತರು. ದೇಶಕ್ಕಾಗಿ ಬದುಕುವುದು ಹೆಮ್ಮೆಯ ವಿಷಯವಾದರೆ ದೇಶಕ್ಕಾಗಿ ಮಡಿಯುವುದು ಅಮರತೆ. ಪ್ರತಿದಿನ ನಿದ್ರೆಗೆ ಜಾರುವ ಮುನ್ನ ವೀರ ಯೋಧರನ್ನು ಒಮ್ಮೆ ಸ್ಮರಿಸೋಣ ಅಲ್ಲವೇ? ಯೋಧರ ಯೋಗಕ್ಷೇಮಕ್ಕಾಗಿ ಪ್ರತಿಕ್ಷಣವೂ ಪ್ರಾರ್ಥಿಸೋಣ.

ಆಕಾಶವಾಣಿ ನಮ್ಮ ನಿಲಯದಿಂದ ಈ ಸಂಜೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. ಸಂಜೆ 5:30 ಗಿರ್ಮಿಟ್ ಕಾರ್ಯಕ್ರಮ, 6:15 ಕನ್ನಡ ರತ್ನ ಭಂಡಾರ, ಪ್ರಸ್ತುತಿ ಬಿಕೆ ಸುಮತಿ. ಅವಲೋಕನ, 6:50 ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ, ವಿಷಯ ಕೃಷಿ ಯಾಂತ್ರೀಕರಣ. ಭಾಗವಹಿಸುತ್ತಾರೆ ಶಂಕರಮೂರ್ತಿ ಸಿಎಂವಿ, ಉಪ ಕೃಷಿ ನಿರ್ದೇಶಕರು, ಪ್ರಸ್ತುತಿ ತಿಮ್ಮಪ್ಪ ಹೆಚ್ ಗೌಡ, ಪ್ರಾಯೋಜಕರು ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 7:20 ಜನಪದ ಸಂಗೀತ ಕಾರ್ಯಕ್ರಮ, ಗೌರಮ್ಮ ಹಾಗೂ ಸಂಗಡಿಗರಿಂದ ಸೋಬಾನೆ ಪದಗಳನ್ನು ಕೇಳುವಿರಿ.

7:45ಕ್ಕೆ ಸಿರಿಗಂಧ, 9:15ಕ್ಕೆ ಭಾರತಿ ಶ್ರೀಪತಿ ಭಟ್ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳುವಿರಿ. ಕ್ಕೆ ಕರೆಂಟ್ ಅಫೇರ್ಸ್ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. 10:00ಕ್ಕೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ, ಎಸ್ ವೇಣುಗೋಪಾಲ್ ಅವರಿಂದ ವೀಣಾವಾದನ ಕೇಳುವಿರಿ. ಇವರಿಗೆ ಪಕ್ಕವಾದ್ಯದಲ್ಲಿ ಮೃದಂಗ ಸಹಕಾರ ನೀಡಲಿದ್ದಾರೆ ಎಂ ಗುರುರಾಜ್. 10:30ಕ್ಕೆ ಗೀತ ಚಂದ್ರಿಕೆ ಮೆಲೋಡಿ ಟೈಮ್ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳನ್ನು ಕೇಳುವಿರಿ. ಇದುವರೆಗೆ ನಮ್ಮ ನಿಲಯದಿಂದ ಈ ಸಂಜೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡು

0: ಈ ಸುಗ್ಗಿ ತಂದವಳಾರಮ್ಮ.
1: ವಾವ್, ಏನ್ ತಾಜಾ ತರಕಾರಿ! ಯಾವ ರೈತ ಬೆಳೆದಿದ್ದೋ ಏನೋ?
2: ರೈತ ಬೆಳೆದಿದ್ದಲ್ಲ ಸ್ವಾಮಿ, ನಾನೇ ಬೆಳೆದಿದ್ದು.
1: ಹೌದಾ? ಹೇಗೆ?
2: ಟೆರೆಸ್ ಗಾರ್ಡನ್ ಮಾಡ್ತಾ ಇದ್ದೀನಿ, ಅಲ್ಲೇ ತರಕಾರಿ ಹೂವು ಹಣ್ಣು ಎಲ್ಲ ಬೆಳಿತೀನಿ ಗೊತ್ತಾ.
3: ಹೌದು ಸ್ನೇಹಿತರೆ, ತಾರಸಿ ಕೃಷಿ ಮಾಡೋದ್ರಿಂದ ತಾಜಾ ಹಣ್ಣು ತರಕಾರಿ ಜೊತೆಗೆ ನಮ್ಮ ಆರೋಗ್ಯ ವೃದ್ಧಿ ಆಗುತ್ತೆ,
4: ಆಯಾಸ ಒತ್ತಡ ಎಲ್ಲ ಕಡಿಮೆ ಆಗುತ್ತೆ, ಮನಸ್ಸಿಗೆ ಉಲ್ಲಾಸ ಸಿಗುತ್ತೆ, ಬಾಳು ಹಸನಾಗುತ್ತೆ.
2: ಮನೆ ಅಂಗಳದಲ್ಲಿ ಕೃಷಿ, ಬಾಳಿನಲ್ಲಿ ಖುಷಿ.

0: ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ ಶುಕ್ರವಾರ ಸಾಯಂಕಾಲ 6:50 to 7:20 ರಾಜ್ಯವ್ಯಾಪಿ ಪ್ರಸಾರವಾಗಲಿದೆ. ಕೃಷಿಯ ವಿವಿಧ ವಿಷಯಗಳಿಗೆ ಸಂಬಂಧಪಟ್ಟ ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರಿಸುತ್ತಾರೆ ರಾಜ್ಯ ಕೃಷಿ ಇಲಾಖೆಯ ಹಿರಿಯ ಅಧಿಕಾರಿಗಳು. ಪ್ರಶ್ನೆಗಳನ್ನು ಕೇಳಲು ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 2237-0477, 2237-0488, 2226-1257, ಎಸ್ಟಿಡಿ ಕೋಡ್ 080. ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ.
1: ಆಕಾಶವಾಣಿ ಬೆಂಗಳೂರು ತರಂಗಾಂತರ 490.1 meters ಅಂದರೆ 612 kHz ಹಾಗೂ ಡಿಆರ್ಎಂ ತರಂಗಾಂತರ 603 kHz ಇದುವರೆಗೆ ನಮ್ಮ ನಿಲಯದ ಈ ಸಮಯದ ಪ್ರಸಾರ ಕಾರ್ಯ ಮುಕ್ತಾಯವಾಯಿತು. ಈಗ ಸಮಯ ಸರಿಯಾಗಿ 3:04:50. ನಮ್ಮ ಮುಂದಿನ ಪ್ರಸಾರ ಕಾರ್ಯ ಈ ಸಂಜೆ 5:28 ಪುನಃ ಆರಂಭವಾಗುವುದು. ಸಂಜೆಯ ಪ್ರಸಾರ ಕಾರ್ಯದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನಮಸ್ಕಾರಗಳು.

0: ಸಂಸ್ಕೃತ, ಉರ್ದು, ಬಾಂಗ್ಲಾ, ಮರಾಠಿ, ಗುಜರಾತಿ, ಕನ್ನಡ, ಮಲಯಾಳಂ, ತಮಿಳ್, ತೆಲುಗು, ಒಡಿಯಾ, ಅಸಮಿಯಾ, ಪಂಜಾಬಿ, ಕಶ್ಮೀರಿ, ಮೈಥಿಲಿ ಔರ್ ಅನ್ಯ ಭಾರತೀಯ ಭಾಷಾ ಸಾಹಿತ್ಯಕಾರ ಅಬ್ ತಕ್ ಇಸ್ ಸಮ್ಮಾನ್ ಸೇ ಅಲಂಕೃತ ಹೋ ಚುಕೆ ಹೈ.
1: ಜಿ, ಯಾನಿ ಯೇ ಪುರಸ್ಕಾರ ಕೇವಲ ಕಿಸಿ ಏಕ್ ಭಾಷಾ ಕೆ ಸಾಹಿತ್ಯ ಕೋ ನಹೀ ಬಲ್ಕಿ ಭಾರತ್ ಕಿ ವಿವಿಧ ಸಾಹಿತ್ಯಕ್ ಸೃಜನ್ ಏವಂ ಪರಂಪರಾಓ ಕೋ ಸಮ್ಮಾನ ದೇತಾ ಹೈ.
0: ಜಿ ಹಾಂ, ಬಿಲ್ಕುಲ್ ಸಹೀ, ಯಹೀ ಇಸ್ಕಿ ಸಬ್ಸೆ ಸುಂದರ್ ವಿಶೇಷತಾಓ ಮೇ ಸೇ ಏಕ್ ಹೈ.
1: ಅಜಿತ್ ಜಿ, ಅಕ್ಸರ್ ಏಕ್ ಪ್ರಶ್ನ ಮೇರೆ ಮನ್ ಮೇ ಆತಾ ಹೈ, ಜ್ಞಾನಪೀಠ ಪುರಸ್ಕಾರ ಕಾ ನಾಮ ಜ್ಞಾನಪೀಠ ಕ್ಯೂ ರಖಾ ಗಯಾ?
0: ಬಹುತ್ ಸುಂದರ್ ಪ್ರಶ್ನ ಹೈ ವಿಮಲೇಶ್ ಜಿ. ದೇಖಿಯೇ, ಜ್ಞಾನಪೀಠ ಕಾ ಅರ್ಥ ಹೈ ಜ್ಞಾನ ಕಾ ಸ್ಥಾನ ಯಾ ಜ್ಞಾನ ಕಾ ಆಸನ್. ನಾಮ ಸೇ ಹಿ ಸ್ಪಷ್ಟ ಹೈ ಕಿ ಯಹ ಪುರಸ್ಕಾರ ಸಾಹಿತ್ಯ ಔರ್ ಜ್ಞಾನ ಕಿ ಸಾಧನಾ ಕೋ ಸಮ್ಮಾನ ದೇನೆ ಕಿ ಭಾವನಾ ಸೇ ಜುಡಾ ಹುವಾ ಹೈ.
1: ತೋ ಇಸ್ ಪುರಸ್ಕಾರ ಸೇ ಸಮ್ಮಾನಿತ ಹೋನೆ ವಾಲೆ ಕುಛ ಪ್ರಸಿದ್ಧ ಸಾಹಿತ್ಯಕಾರೋ ಕೆ ನಾಮ ಭೀ ತೋ ಬತಾಯಿಯೆ. ಹಮಾರೆ ವಿದ್ಯಾರ್ಥಿ ಶ್ರೋತಾ ಜರೂರ್ ಇಸ್ ಜಾನಕಾರಿ ಸೇ ಲಾಭಾನ್ವಿತ ಹೋಂಗೆ.
0: ಜಿ ಜರೂರ್. ಹಿಂದಿ ಸಾಹಿತ್ಯ ಮೇ ಸುಮಿತ್ರಾ ನಂದನ್ ಪಂತ್, ರಾಮಧಾರಿ ಸಿಂಹ ದಿನಕರ್, ಅಗ್ಯೇಯ ಮಹಾದೇವಿ ವರ್ಮಾ, ನರೇಶ್ ಮೆಹ್ತಾ, ನಿರ್ಮಲ್ ವರ್ಮಾ, ಕುಂವರ್ ನಾರಾಯಣ್, ಕೃಷ್ಣ ಸೋಬತಿ ಔರ್ ವಿನೋದ್ ಕುಮಾರ್ ಶುಕ್ಲ ಜೈಸೆ ಸಾಹಿತ್ಯಕಾರ ಜ್ಞಾನಪೀಠ ಪುರಸ್ಕಾರ ಸೇ ಸಮ್ಮಾನಿತ ಹೋ ಚುಕೆ ಹೈ.
1: ಜಿ ತೋ ಚಲಿಯೆ ಅಜಿತ್ ಜಿ, ಅಬ್ ಲಗೆ ಹಾಥೋ ಆಪ್ಸೆ ಭೀ ಏಕ್ ಪ್ರಶ್ನ. ಔರ್ ವೋ ಪ್ರಶ್ನ ಯೇ ಹೈ ಕಿ ಭಾರತೀಯ ಸಾಹಿತ್ಯ ಮೇ ಜ್ಞಾನಪೀಠ ಪಾನೆ ವಾಲಿ ಪಹಲಿ ಮಹಿಳಾ ಕೌನ್ ಥಿ?
0: ಯೇ ತೋ ಬಡಾ ಅಚ್ಛಾ ಪ್ರಶ್ನ ಹೈ ವಿಮಲೇಶ್ ಜಿ. ದೇಖಿಯೇ, ಜ್ಞಾನಪೀಠ ಪುರಸ್ಕಾರ ವಿಜೇತಾ ಪಹಲಿ ಮಹಿಳಾ ಆಶಾಪೂರ್ಣ ದೇವಿ ಥಿ, ಜಿನ್ಹೆ 1976 ಮೇ ಬಾಂಗ್ಲಾ ಸಾಹಿತ್ಯ ಕೆ ಲಿಯೆ ಸಮ್ಮಾನ ಮಿಲಾ ಥಾ.
1: ಜಿ
0: ತೋ ಅಬ್ ಏಕ್ ಪ್ರಶ್ನ ಮೇರಿ ಓರ್ ಸೇ, ಕ್ಯಾ ಯಹ ಪುರಸ್ಕಾರ ಕೇವಲ ಕವಿತಾ ಕೆ ಲಿಯೆ ದಿಯಾ ಜಾತಾ ಹೈ?
1: ನಹೀ ಅಜಿತ್ ಜಿ, ಜ್ಞಾನಪೀಠ ಪುರಸ್ಕಾರ ಸಾಹಿತ್ಯ ಕಿ ವಿಭಿನ್ನ ವಿಧಾಓ ಮೇ ಉತ್ಕೃಷ್ಟ ಯೋಗದಾನ ಕೆ ಲಿಯೆ ದಿಯಾ ಜಾತಾ ಹೈ, ಜಿಸ್ಮೇ ಕವಿತಾ, ಉಪನ್ಯಾಸ, ಕಹಾನಿ, ನಾಟಕ, ನಿಬಂಧ ಔರ್ ಅನ್ಯ ಸಾಹಿತ್ಯಕ ರಚನಾ ಭೀ ಶಾಮಿಲ್ ಹೋತಿ ಹೈ.
0: ಶ್ರೋತಾ, ಆಪ್ಕಿ ಜಿಜ್ಞಾಸಾ ತೋ ಜರೂರ್ ಬಢ್ ರಹೀ ಹೋಗಿ ಕಿ ಇಸ್ ಪುರಸ್ಕಾರ ಮೇ ಮಿಲ್ತಾ ಕ್ಯಾ ಹೈ. ತೋ ಆಪ್ಕೋ ಹಮ್ ಬತಾ ದೇ, ಇಸ್ ಪುರಸ್ಕಾರ ಕೆ ಸಾಥ್ ಸಾಥ್ ಪ್ರಶಸ್ತಿ ಪತ್ರ, ವಾಗ್ದೇವಿ ಕಿ ಪ್ರತಿಮಾ ಔರ್ ನಕದ ರಾಶಿ ಭೀ ದಿ ಜಾತಿ ಹೈ.
1: ಆಪ್ನೆ ಕಹಾ ವಾಗ್ದೇವಿ ಕಿ ಪ್ರತಿಮಾ, ಯಾನಿ ಮಾ ಸರಸ್ವತಿ ಕಿ ಪ್ರತಿಮಾ?
0: ಜಿ ಹಾಂ, ಭಾರತೀಯ ಪರಂಪರಾ ಮೇ ಮಾ ಸರಸ್ವತಿ ಕೋ ಜ್ಞಾನ, ವಿದ್ಯಾ ಔರ್ ವಾಣಿ ಕಿ ದೇವಿ ಮಾನಾ ಜಾತಾ ಹೈ.
1: ಜಿ
0: ಇಸಿಲಿಯೆ ಸಾಹಿತ್ಯ ಕೆ ಸರ್ವೋಚ್ಚ ಸಮ್ಮಾನೋ ಮೇ ವಾಗ್ದೇವಿ ಕಿ ಪ್ರತಿಮಾ ಕಾ ಹೋನಾ ತೋ ಬಹುತ್ ಹೀ ಅರ್ಥಪೂರ್ಣ ಹೈ.
1: ತೋ ಶ್ರೋತಾಓ, ಆಜ್ ಹಮ್ನೆ ಜಾನಾ ಕಿ ಜ್ಞಾನಪೀಠ ಪುರಸ್ಕಾರ ಕಬ್ ಶುರು ಹುವಾ, ಪಹಲಾ ಪುರಸ್ಕಾರ ಕಿಸೆ ಮಿಲಾ ಔರ್ ಇಸ್ಕಾ ಸಾಹಿತ್ಯ ಮೇ ಕ್ಯಾ ಮಹತ್ವ ಹೈ.
0: ಔರ್ ಸಬ್ಸೆ ಮಹತ್ವಪೂರ್ಣ ಬಾತ್ ಶ್ರೋತಾಓ, ಭಾರತ್ ಕಿ ವಿವಿಧ ಭಾಷಾ ಹಮಾರಿ ಸಾಂಸ್ಕೃತಿಕ ಶಕ್ತಿ ಹೈ. ಹಿಂದಿ ಹೋ ಯಾ ಬಾಂಗ್ಲಾ, ತಮಿಳ್ ಹೋ ಯಾ ಮಲಯಾಳಂ, ಮರಾಠಿ ಹೋ ಯಾ ಕನ್ನಡ, ಹರ್ ಭಾಷಾ ಅಪ್ನೆ ಸಾಥ್ ಏಕ್ ಸಮೃದ್ಧ ಸಾಹಿತ್ಯಕ್ ಪ್ರವಾಹ ಲೇಕರ್ ಚಲ್ತಿ ಹೈ.
1: ಔರ್ ಜ್ಞಾನಪೀಠ ಪುರಸ್ಕಾರೋ ಸಾಹಿತ್ಯಕ್ ವಿವಿಧತಾ ಕೋ ಸಮ್ಮಾನ ದೇನೆ ವಾಲಿ ಏಕ್ ಮಹತ್ವಪೂರ್ಣ ಪರಂಪರಾ ಹೈ.
0: ಜಿ ಹಾಂ, ಬಿಲ್ಕುಲ್. ತೋ ಆಯೇ ಶ್ರೋತಾಓ, ಹಮ್ ಭೀ ಅಪ್ನಿ ಮಾತೃಭಾಷಾ ಔರ್ ಸ್ಥಾನೀಯ ಭಾರತೀಯ ಭಾಷಾಓ ಕೆ ಸಾಹಿತ್ಯ ಕೋ ಪಢೆ, ಸಮಝೆ ಔರ್ ಆನೆ ವಾಲಿ ಪೀಳಿಯೋ ತಕ್ ಪಹುಂಚಾಯೆ.
1: ಕ್ಯೂಂಕಿ ಭಾಷಾ ಕೇವಲ ಬೋಲನೆ ಕಾ ಮಾಧ್ಯಮ ನಹೀ ಬಲ್ಕಿ ಹಮಾರಿ ಸ್ಮೃತಿಯೋ, ವಿಚಾರೋ ಔರ್ ಸಂಸ್ಕೃತಿ ಕಿ ಪಹಚಾನ್ ಭೀ ಹೈ. ತೋ ಶ್ರೋತಾಓ, ಕೈಸಿ ಲಗಿ ಹಮಾರಿ ಆಜ್ ಕಿ ಜಾನಕಾರಿ, ಜರೂರ್ ಲಿಖ್ ಭೇಜಿಯೇಗಾ. ಔರ್ ಅಬ್ ಸುನಿಯೇ ಆಜ್ ಕಾ ಪ್ರಶ್ನ ಆಜ್ ಕಿ ಹೀ ಜಾನಕಾರಿ ಸೇ.
0: ತೋ ಹಮಾರಾ ಆಜ್ ಕಾ ಪ್ರಶ್ನೆ ಹೈ ಶ್ರೋತಾಓ, ಭಾರತೀಯ ಜ್ಞಾನಪೀಠ ಪುರಸ್ಕಾರ ಪಾನೆ ವಾಲಿ ಪ್ರಥಮ ಮಹಿಳಾ ಔರ್ ಉನ್ಕಿ ಭಾಷಾ ಕಾ ನಾಮ ಬತಾಯಿಯೇ. ಪ್ರಶ್ನೆ ಏಕ್ ಬಾರ್ ಫಿರ್ ಸೇ ಸುನ್ ಲೀಜಿಯೆ.
1: ಭಾರತೀಯ ಜ್ಞಾನಪೀಠ ಪುರಸ್ಕಾರ ಪಾನೆ ವಾಲಿ ಪ್ರಥಮ ಮಹಿಳಾ ಔರ್ ಉನ್ಕಿ ಭಾಷಾ ಕಾ ನಾಮ ಬತಾಯಿಯೆ.
0: ತೋ 8800440559 ಹಮಾರಾ IVRS ನಂಬರ್ ಹೈ. ಆಪ್ ಇಸ್ ನಂಬರ್ ಪರ್ ಯಾ ಹಮಾರೆ ಇಮೇಲ್ ಯಾನಿ audio@cit.nic.in ಪರ್ ಹಮಾರೆ ಪ್ರಶ್ನೋ ಕೆ ಉತ್ತರ ಯಾ ಪ್ರತಿಕ್ರಿಯೆ ಭೇಜ ಸಕ್ತೆ ಹೈ.
1: ಇನ್ಸ್ಟಾ, ಫೇಸ್ಬುಕ್, ಎಕ್ಸ್ ಓ ಲಿಂಕ್ಡ್ಇನ್ ಪರ್ ಭೀ ಆಪ್ CIT NCERT ಕೆ ಬಾರೆ ಮೇ ತಾಜಾ ಜಾನಕಾರಿ ಪ್ರಾಪ್ತ ಕರ್ ಸಕ್ತೆ ಹೈ. ಯದಿ ಆಪ್ NCERT ಕಿ ಪಾಠ್ಯ ಪುಸ್ತಕನ್ ಡೌನ್ಲೋಡ್ ಕರ್ನಾ ಚಾಹತೆ ಹೈ ತೋ ಕಿಸಿ ಭೀ ಸರ್ಚ್ ಇಂಜನ್ ಮೇ ಜಾಕರ್ ಟೈಪ್ ಕೀಜಿಯೆ NCERT ಬುಕ್ಸ್ PDF. ವೆಬ್ಸೈಟ್ ಪರ್ ಉಪಲಬ್ಧ ವಿಕಲ್ಪೋ ಪರ್ ಜಾಕರ್ ಆಪ್ ಇನ್ ಪುಸ್ತಕೋ ಕೋ ಡೌನ್ಲೋಡ್ ಕರ್ ಸಕ್ತೆ ಹೈ.
0: ಔರ್ ಹಾಂ, ಯದಿ ಆಪ್ NCERT ಕಿ ಪಾಠ್ಯ ಪುಸ್ತಕೋ ಕೋ ಧ್ವನಿ ರೂಪ್ ಮೇ ಸುನ್ನಾ ಚಾಹತೆ ಹೈ ತೋ NCERT ಯೂಟ್ಯೂಬ್ ಆಫಿಷಿಯಲ್ ಚಾನೆಲ್ ಕೋ ಜರೂರ್ ಸಬ್ಸ್ಕ್ರೈಬ್ ಕೀಜಿಯೆ. ಇಸ್ ಚಾನೆಲ್ ಪರ್ ಆಪ್ ಉನ್ ಕಾರ್ಯಕ್ರಮೋ ಕೋ ಭೀ ಸುನ್ ಸಕ್ತೆ ಹೈ ಜೋ ಆಪ್ ಉಮಂಗ್ ಕಾರ್ಯಕ್ರಮ ಮೇ ಸುನ್ತೆ ಹೈ. ತೋ ಅಬ್ ಸುನ್ತೆ ಹೈ ಆಜ್ ಕೆ ಶೈಕ್ಷಿಕ ಕಾರ್ಯಕ್ರಮ. ಶ್ರೋತಾಓ, ಹಮಾರಾ ಆಜ್ ಕಾ ಪಹಲಾ ಕಾರ್ಯಕ್ರಮ ಹೈ ಸಿಖೋ.
1: ಯ ಕಾರ್ಯಕ್ರಮ ಹಿಂದಿ ಸಾಹಿತ್ಯ ಕೆ ಪ್ರಸಿದ್ಧ ಕವಿ ಶ್ರೀನಾಥ್ ಸಿಂಗ್ ಜಿ ದ್ವಾರ ರಚಿತ ಕವಿತಾ ಸೀಖೋ ಕಾ ಸಂಗೀತ ರೂಪಕ ಹೈ, ಜಿಸ್ಕೆ ದ್ವಾರ ಸಂದೇಶ ದಿಯಾ ಗಯಾ ಹೈ ಕಿ ಹಮೇ ಪ್ರಕೃತಿ ಕಾ ಧ್ಯಾನ ಸೇ ಅವಲೋಕನ್ ಕರ್ನಾ ಚಾಹಿಯೆ ಔರ್ ಉಸ್ ಸೇ ಶಿಕ್ಷಾ ಲೇನಿ ಚಾಹಿಯೆ.
0: ಸೀಖೋ. ತೋ ಆಯೇ ಸಬ್ಸೆ ಪಹಲೆ ಸುನ್ತೆ ಹೈ ಇಸ್ ಕವಿತಾ ಕಾ ವಾಚನ್ ಬಚ್ಚೋ ಕೆ ಸಾಥ್. ಫೂಲೋ ಸೇ ನಿತ್ ಹಸನಾ ಸೀಖೋ,
2: ಫೂಲೋ ಸೇ ನಿತ್ ಹಸನಾ ಸೀಖೋ,
0: ಭೌರೋ ಸೇ ನಿತ್ ಗಾನಾ,
2: ಭೌರೋ ಸೇ ನಿತ್ ಗಾನಾ,
0: ತರು ಕಿ ಝುಕಿ ಡಾಲಿಯೋ ಸೇ ನಿತ್,
2: ತರು ಕಿ ಝುಕಿ ಡಾಲಿಯೋ ಸೇ ನಿತ್,
0: ಸೀಖೋ ಶೀಶ ಝುಕಾನಾ,
2: ಸೀಖೋ ಶೀಶ ಝುಕಾನಾ.
0: सीख।

0: 2026 ವಿಶ್ವ ಬಾಹ್ಯಾಕಾಶ ಸಪ್ತಾಹದ ಪ್ರಯುಕ್ತ ಯುಆರ್ ರಾವ್ ಉಪಗ್ರಹ ಕೇಂದ್ರ ಇಸ್ರೋ ಹಾಗೂ ಬೆಂಗಳೂರು ಆಕಾಶವಾಣಿ 101.3 ಎಫ್ಎಂ ರೈನ್ಬೋ ಜಂಟಿಯಾಗಿ ಹಮ್ಮಿಕೊಂಡಿರುವ ವಿಶೇಷ ಪ್ರಾಯೋಜಿತ ಕ್ರಮದ ಆರನೇ ದಿನ ಇಂದು. 2026 ವಿಶ್ವ ಬಾಹ್ಯಾಕಾಶ ಸಪ್ತಾಹದ ವಿಷಯ ರಾಕೆಟ್ ಕ್ರಾಂತಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಯುಆರ್ ರಾವ್ ಉಪಗ್ರಹ ಕೇಂದ್ರ ಇಸ್ರೋ ಬೆಂಗಳೂರು. ಅಕ್ಟೋಬರ್ 10 ಪ್ರತಿದಿನ ಮಧ್ಯಾಹ್ನ 3:30 4:30 ನಿಮಗಾಗಿ ಮೂಡಿ ಬರ್ತಾ ಇರುವ ವಿಶೇಷ ರಸಪ್ರಶ್ನೆ ಕಾರ್ಯಕ್ರಮವಿದು. ಮೊದಲಿಗೆ ಕೇಳಿ ಯುಆರ್ ರಾವ್ ಉಪಗ್ರಹ ಕೇಂದ್ರದಲ್ಲಿ ಚೀಫ್ ಜನರಲ್ ಮ್ಯಾನೇಜರ್ ಜೊತೆಗೆ ವಿಜ್ಞಾನ ಲೇಖಕರೂ ಆದ ಶ್ರೀ ರಮೇಶ್ ನಾಯ್ಡು ವಿ ಅವರಿಂದ ಪರಿಸರ ಸ್ನೇಹಿ ರಾಕೆಟ್ ತಂತ್ರಜ್ಞಾನದ ಕುರಿತು ಸಂಕ್ಷಿಪ್ತ ಮಾಹಿತಿ. ನಂತರದಲ್ಲಿ ಬಾಹ್ಯಾಕಾಶ ಸಂಬಂಧಿತ ಪ್ರಶ್ನೆಗಳಿಗೆ ಕೇಳುಗರು ಉತ್ತರಿಸಿ ಬಹುಮಾನ ಗೆಲ್ಲಬಹುದು. ಪ್ರತಿ ಪ್ರಶ್ನೆಗೆ ತ್ವರಿತವಾಗಿ ಸರಿ ಉತ್ತರ ಕಳುಹಿಸಿದವರಿಗೆ ಆಕರ್ಷಕ ಬಹುಮಾನವನ್ನು ಗೆಲ್ಲುವ ಅವಕಾಶವಿರುತ್ತದೆ. ಬಹುಮಾನಗಳನ್ನು ಇಸ್ರೋ ಅಧಿಕಾರಿಗಳು ತಲುಪಿಸುತ್ತಾರೆ. ಈ ರಸಪ್ರಶ್ನೆಯ ವಿಚಾರದಲ್ಲಿ ಇಸ್ರೋ ತೀರ್ಮಾನವೇ ಅಂತಿಮ. ಈಗ ಕೇಳಿ ಶ್ರೀ ರಮೇಶ್ ನಾಯ್ಡು ವಿ ಅವರ ಮಾತುಗಳನ್ನು.
1: ನಮಸ್ಕಾರ ಸ್ನೇಹಿತರೆ, ನಾನು ರಮೇಶ್ ನಾಯ್ಡು ವಿ, ಯುಆರ್ ರಾವ್ ಉಪಗ್ರಹ ಕೇಂದ್ರದಲ್ಲಿ ಚೀಫ್ ಜನರಲ್ ಮ್ಯಾನೇಜರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ವಿಶ್ವ ಬಾಹ್ಯಾಕಾಶ ಸಪ್ತಾಹದ ಅಂಗವಾಗಿ ಈ ದಿನ ನಾವು ಗ್ರೀನ್ ರಾಕೆಟ್ ಅಥವಾ ಹಸಿರು ರಾಕೆಟ್ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ. ಮೊದಲಿಗೆ ರಾಕೆಟ್ ಪ್ರೊಪಲ್ಷನ್ ಎಂದರೇನು ಎಂದು ನೋಡೋಣ. ರಾಕೆಟ್ ಅನ್ನು ಭೂಮಿಯಿಂದ ಬಾಹ್ಯಾಕಾಶಕ್ಕೆ ತಳ್ಳಲು ಬಳಸುವ ಚಲನಶೀಲ ವಿಧಾನಕ್ಕೆ ರಾಕೆಟ್ ಪ್ರೊಪಲ್ಷನ್ ಅಂತ ಹೇಳಬಹುದು. ರಾಕೆಟ್ ಇಂಜಿನ್ನಲ್ಲಿ ಇಂಧನ ಮತ್ತು ಆಕ್ಸಿಡೈಸರ್ ಮಿಶ್ರಣವಾಗಿ ಉರಿದಾಗ ಅತಿ ಹೆಚ್ಚಿನ ಒತ್ತಡದ ಅನಿಲಗಳು ಕೆಳಮುಖವಾಗಿ ಹೊರಬರುತ್ತದೆ. ಈ ತಳ್ಳುವಿಕೆಯು ರಾಕೆಟ್ ಅನ್ನು ಮೇಲೆ ಹಾರಿಸುತ್ತದೆ. ಇದು ನ್ಯೂಟನ್ನ 3ನೆಯ ಚಲನೆಯ ನಿಯಮದ ಆಧಾರದ ಮೇಲೆ ಕೆಲಸ ಮಾಡುತ್ತದೆ. ಸಾಂಪ್ರದಾಯಿಕವಾಗಿ ರಾಕೆಟ್ಗಳಲ್ಲಿ ದ್ರವೀಕೃತ ಆಮ್ಲಜನಕದೊಂದಿಗೆ ದ್ರವೀಕೃತ ಜಲಜನಕ ಮತ್ತು ನೈಟ್ರೋಜನ್ ಟೆಟ್ರಾಕ್ಸೈಡ್ ದೊಂದಿಗೆ ಹೈಡ್ರಾಜೀನ್ ಆಧಾರಿತ ಇಂಧನಗಳನ್ನು ಬಳಸಲಾಗುತ್ತದೆ. ಇಲ್ಲಿ ದ್ರವೀಕೃತ ಆಮ್ಲಜನಕ ಅಥವಾ ನೈಟ್ರೋಜನ್ ಟೆಟ್ರಾಕ್ಸೈಡ್ ಅನ್ನು ಆಕ್ಸಿಡೈಸರ್ ಆಗಿ ಉಪಯೋಗಿಸಲಾಗುತ್ತದೆ. ಘನ ಇಂಧನ ಆಧಾರಿತ ರಾಕೆಟ್ಗಳಲ್ಲಿ ಅಮೋನಿಯಂ ಪರ್ಕ್ಲೋರೇಟ್ ಅನ್ನು ಬಳಸಲಾಗುತ್ತದೆ. ಇವುಗಳಲ್ಲಿ ವಿಶೇಷವಾಗಿ ಹೈಡ್ರಾಜೀನ್ ಆಧಾರಿತ ಇಂಧನ ಅತ್ಯಂತ ವಿಷಕಾರಿ ಮತ್ತು ಪರಿಸರಕ್ಕೆ ಹಾನಿಕಾರಕ, ಜೊತೆಯಲ್ಲಿ ಇದರ ನಿರ್ವಹಣೆ ಕೂಡ ತುಂಬಾ ಅಪಾಯಕಾರಿ. ಹಾಗೆಯೇ ಅಮೋನಿಯಂ ಪರ್ಕ್ಲೋರೇಟ್ ಆಧಾರಿತ ಘನ ಇಂಧನ ಉರಿಯುವಾಗ ಹೈಡ್ರೋಕ್ಲೋರಿಕ್ ಆಸಿಡ್ ಮತ್ತು ಕ್ಲೋರಿನ್ ಬಿಡುಗಡೆಯಾಗುತ್ತದೆ. ಇದು ಭೂಮಿಯ ಓಜೋನ್ ಪದರವನ್ನು ಹಾನಿಗೊಳಿಸುವುದಲ್ಲದೆ ಮಣ್ಣನ್ನು ಮತ್ತು ಅಂತರ್ಜಲವನ್ನು ಕಲುಷಿತಗೊಳಿಸಬಹುದು. ಇದಕ್ಕೆಲ್ಲ ಉತ್ತರ ಹಸಿರು ಪ್ರೊಪಲ್ಷನ್ ಅಥವಾ ಹಸಿರು ಇಂಧನ ಆಧಾರಿತ ರಾಕೆಟ್ಗಳು. ಈ ಹಸಿರು ಇಂಧನಗಳು ಪರಿಸರಕ್ಕೆ ಹಾನಿ ಮಾಡದ ಕಡಿಮೆ ವಿಷಕಾರಿ ಮತ್ತು ಸುರಕ್ಷಿತ ಇಂಧನಗಳು. ಹಸಿರು ಇಂಧನಕ್ಕೆ ಒಂದು ಪ್ರಮುಖ ಉದಾಹರಣೆ ದ್ರವೀಕೃತ ಮೀಥೇನ್. ಇದು ಸಂಪೂರ್ಣವಾಗಿ ಉರಿಯಬಲ್ಲ ಮತ್ತು ಪರಿಸರ ಸ್ನೇಹಿ ಇಂಧನ. ಇದೇ ರೀತಿ ಹೈಡ್ರೋಜನ್ ಪೆರಾಕ್ಸೈಡ್ ಅನ್ನು ಇಂಧನವಾಗಿ ಉಪಯೋಗಿಸುವ ಪ್ರಯತ್ನಗಳು ನಡೆದಿವೆ. ಜೊತೆಯಲ್ಲಿ ಹೈಡ್ರೋಜೀನ್ ಮುಕ್ತ ಇಂಧನಗಳ ಅಭಿವೃದ್ಧಿಯ ಪ್ರಯತ್ನವೂ ನಡೆದಿದೆ. ನಮ್ಮ ಇಸ್ರೋ ಕೂಡ ಪರಿಸರ ಮಾಲಿನ್ಯವನ್ನು ತಗ್ಗಿಸಲು ಮತ್ತು ರಾಕೆಟ್ ಉಡಾವಣೆಗಳ ದಕ್ಷತೆಯನ್ನು ಹೆಚ್ಚಿಸಲು ಹಲವಾರು ಹಸಿರು ಇಂಧನಗಳ ಅಭಿವೃದ್ಧಿಯನ್ನು ಕೈಗೊಂಡಿದೆ. ಹೈಡ್ರಾಕ್ಸಿ ಅಮೋನಿಯಂ ನೈಟ್ರೇಟ್ ಮತ್ತು ಅಮೋನಿಯಂ ಡೈ ನೈಟ್ರಮೈಡ್ ನಂತಹ ಇಂಧನಗಳನ್ನು ಅಭಿವೃದ್ಧಿಪಡಿಸುವ ಮೂಲಕ ಹಸಿರು ಇಂಧನ ಆಧಾರಿತ ರಾಕೆಟ್ಗಳ ಎಡೆಗೆ ಹೆಜ್ಜೆಯನ್ನು ಇಡುತ್ತಿದೆ. ಅವುಗಳ ಬಗ್ಗೆ ಸ್ವಲ್ಪ ವಿವರಗಳನ್ನು ನೋಡೋಣ. ಇಸ್ರೋ ಸೀನ್, ಇದು ಸಾಮಾನ್ಯ ಸೀಮೆ ಎಣ್ಣೆಯ ಅತ್ಯಂತ ಶುದ್ಧೀಕರಿಸಿದ ರಾಕೆಟ್ ದರ್ಜೆಯ ಇಂಧನ. ಇದನ್ನು ಇಸ್ರೋ ತನ್ನ ಸೆಮಿ ಕ್ರಯೋಜೆನಿಕ್ ಎಂಜಿನ್ನಲ್ಲಿ ಬಳಸುತ್ತದೆ. ಇದು ದ್ರವೀಕೃತ

0: ಆಮ್ಲಜನಕದೊಂದಿಗೆ ಸಂಯೋಜನೆಗೊಂಡು ಕೆಲಸ ಮಾಡುತ್ತದೆ. ದ್ರವೀಕೃತ ಜಲಜನಕಕ್ಕೆ ಹೋಲಿಸಿದರೆ ಇದನ್ನು ಸಾಮಾನ್ಯ ತಾಪಮಾನದಲ್ಲಿ ಸಂಗ್ರಹಿಸಿ ಇಡುವುದು ಸುಲಭ ಮತ್ತು ನಿರ್ವಹಿಸುವುದು ಅತಿ ಸುಲಭ. ಎರಡನೆಯದಾಗಿ ಲಿಕ್ವಿಡ್ ಮೀಥೇನ್, ಇದನ್ನು ದ್ರವೀಕೃತ ಆಮ್ಲಜನಕದೊಂದಿಗೆ ಸಂಯೋಜಿಸಿ ಬಳಸಲಾಗುತ್ತದೆ. ಇದು ಹೆಚ್ಚಿನ ದಕ್ಷತೆ ಅಥವಾ ಸ್ಪೆಸಿಫಿಕ್ ಇಂಪಲ್ಸ್ ಅನ್ನು ಹೊಂದಿದ್ದು ಮರುಬಳಕೆ ರಾಕೆಟ್ಗಳಿಗೆ ಹೆಚ್ಚು ಸೂಕ್ತ. ಇಸ್ರೋ ಹೈಡ್ರೋಜನ್ ಪೆರಾಕ್ಸೈಡ್ ಅನ್ನು ಮೊನೋಪ್ರೊಪೆಲೆಂಟ್ ಆಗಿ ಅಥವಾ ಎಥೆನಾಲ್ ಜೊತೆ ಸೇರಿಸಿ ಬೈ ಪ್ರೊಪೆಲೆಂಟ್ ಆಗಿ ಬಳಸಲು ಸಂಶೋಧನೆ ನಡೆಸುತ್ತಿದೆ. ಘನ ಇಂಧನಕ್ಕೆ ಬಂದರೆ ಇಸ್ರೋ ಭವಿಷ್ಯದ ಮಿಷನ್ಗಳಿಗಾಗಿ ಹೊಸ ಇಂಧನವನ್ನು ಸಿದ್ಧಪಡಿಸುತ್ತಿದೆ. ಗ್ಲೈಸಿಡಿಲ್ ಅಜೈಡ್ ಪಾಲಿಮರ್ ಅನ್ನು ಇಂಧನವಾಗಿ ಹಾಗೂ ಅಮೋನಿಯಂ ಡೈ ನೈಟ್ರಮೈಡ್ ಅನ್ನು ಆಕ್ಸಿಡೈಸರ್ ಆಗಿ ಬಳಸಲಾಗುತ್ತದೆ. ಇದು ಮೊದಲೇ ಹೇಳಿದಂತೆ ಪ್ರಸ್ತುತ ರಾಕೆಟ್ ಘನ ಇಂಜಿನ್ಗಳಿಂದ ಹೊರಬರುವ ಕ್ಲೋರಿನ್ ಆಧಾರಿತ ವಿಷಕಾರಿ ಅನಿಲಗಳ ಹೊರಸೂಸುವಿಕೆಯನ್ನು ತಡೆಯುತ್ತದೆ. ಇದಲ್ಲದೆ ಉಪಗ್ರಹಗಳ ಕಕ್ಷಾ ನಿಯಂತ್ರಣಕ್ಕೆ ಕೂಡ ಸಾಮಾನ್ಯವಾಗಿ ಹೈಡ್ರೋಜಿನ್ ಆಧಾರಿತ ಇಂಧನವನ್ನು ಬಳಸಲಾಗುತ್ತದೆ. ಇದಕ್ಕೆ ಪರ್ಯಾಯವಾಗಿ ಹೈಡ್ರಾಕ್ಸಿಲ್ ಅಮೋನಿಯಂ ನೈಟ್ರೇಟ್, ಅಮೋನಿಯಂ ನೈಟ್ರೇಟ್, ಮೆಥೆನಾಲ್ ಹಾಗೂ ನೀರನ್ನು ಒಳಗೊಂಡ ಮಿಶ್ರಣವನ್ನು ನಮ್ಮ ಇಸ್ರೋ ಸಂಸ್ಥೆಯ ಎಲ್ಪಿಎಸ್ಸಿ ಕೇಂದ್ರವು ಅಭಿವೃದ್ಧಿಪಡಿಸಿದೆ. ಈ ನಿಟ್ಟಿನಲ್ಲಿ ಭಾರತದಲ್ಲಿ ಖಾಸಗಿ ವಲಯದಲ್ಲೂ ಪ್ರಯತ್ನಗಳು ನಡೆದಿವೆ. ಇದಕ್ಕೆ ಉತ್ತಮ ಉದಾಹರಣೆ ನಮ್ಮ ಬೆಂಗಳೂರಿನದೇ ಆದ ಬೆಲಾಟ್ರಿಕ್ಸ್ ಏರೋಸ್ಪೇಸ್ ಅಭಿವೃದ್ಧಿಪಡಿಸುತ್ತಿರುವ ಗ್ರೀನ್ ಮೊನೋಪ್ರೊಪೆಲೆಂಟ್ಗಳು. ಇದೇ ರೀತಿ ಪ್ರಪಂಚದ ಹಲವೆಡೆ ಹಸಿರು ಇಂಧನ ಆಧಾರಿತ ರಾಕೆಟ್ಗಳ ಉಪಯೋಗದ ಕಡೆಗೆ ಪ್ರಯತ್ನಗಳು ನಡೆದಿವೆ. ಈ ಎಲ್ಲಾ ಪ್ರಯತ್ನಗಳಿಂದ ನಮ್ಮ ಭೂಮಿ ಮತ್ತು ವಾತಾವರಣಕ್ಕೆ ಆಗುವ ಹಾನಿ ಕಡಿಮೆಯಾಗುತ್ತದೆ ಎಂದು ಆಶಿಸೋಣ.
1: ಸ್ನೇಹಿತರೆ, ಇಂದಿನ ವಿಶೇಷ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಶ್ರೀ ರಮೇಶ್ ನಾಯ್ಡು ವಿ ಅವರ ಮಾತುಗಳನ್ನ ಕೇಳಿದಿರಿ. ಈಗ ರಸಪ್ರಶ್ನೆ ಕಾರ್ಯಕ್ರಮವನ್ನ ಶುರು ಮಾಡುವಂತಹ ಸಮಯ. ಕಾರ್ಯಕ್ರಮದಲ್ಲಿ ಪ್ರಶ್ನೆಗಳನ್ನ ಗಮನವಿಟ್ಟು ಕೇಳಿ. ನಿಮ್ಮ ಉತ್ತರಗಳು ನಮಗೆ ಸಂದೇಶದ ಮೂಲಕ ತಲುಪಬೇಕು. ನಮ್ಮ ವಾಟ್ಸ್ಆಪ್ ಸಂಖ್ಯೆ 9480901013. ಮತ್ತೊಮ್ಮೆ ನಮ್ಮ ವಾಟ್ಸ್ಆಪ್ ಸಂಖ್ಯೆ 9480901013. ಈ ಸಂಖ್ಯೆಗೆ ನಾವು ಕೇಳುವಂತಹ ಪ್ರಶ್ನೆಗಳಿಗೆ ಉತ್ತರಗಳು ಬಂದು ತಲುಪಬೇಕು. ಪ್ರತಿಯೊಂದು ಪ್ರಶ್ನೆಗೂ ಒಂದು ಹಾಡಿನ ಕಾಲಾವಕಾಶ ನಿಮಗೆ ಎಂದಿನಂತೆ ಸಿಗಲಿದೆ. ಕಾರ್ಯಕ್ರಮದಲ್ಲಿ ಮೊದಲನೇ ಪ್ರಶ್ನೆ ಬರ್ತಾ ಇದೆ. ಪ್ರಶ್ನೆಯನ್ನ ಗಮನವಿಟ್ಟು ಕೇಳಿ. ರಾಕೆಟ್ ಇಂಧನಗಳಲ್ಲಿ ದ್ರವೀಯ ಆಮ್ಲಜನಕ ಮತ್ತು ಜಲಜನಕದ ಸಂಯೋಜನೆಯ ಪ್ರಮುಖ ಪರಿಸರ ಸ್ನೇಹಿ ಲಾಭವೆನಿಸುವ ಉಪ ಉತ್ಪನ್ನವೇನು? ಪ್ರಶ್ನೆ ಇನ್ನೊಮ್ಮೆ. ರಾಕೆಟ್ ಇಂಧನಗಳಲ್ಲಿ ದ್ರವೀಯ ಆಮ್ಲಜನಕ ಮತ್ತು ಜಲಜನಕದ ಸಂಯೋಜನೆಯ ಪ್ರಮುಖ ಪರಿಸರ ಸ್ನೇಹಿ ಲಾಭವೆನಿಸುವ ಉಪ ಉತ್ಪನ್ನವೇನು? ಇದು ನಮ್ಮ ಕಾರ್ಯಕ್ರಮದ ಮೊದಲನೇ ಪ್ರಶ್ನೆಯಾಗಿದೆ. ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನೀಡುವುದಕ್ಕೆ ಎಂದಿನಂತೆ ನಿಮಗೆ ಸಿಗ್ತಾ ಇದೆ ಒಂದು ಹಾಡಿನ ಕಾಲಾವಕಾಶ.

ಸ್ನೇಹಿತರೆ, ಇಸ್ರೋ ಹಾಗೂ ಎಫ್ಎಂ ರೈನ್ಬೋ ಜಂಟಿಯಾಗಿ ಆಯೋಜನೆ ಮಾಡಿರುವಂತಹ ವಿಶೇಷ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಸಾಗ್ತಾ ಇದ್ದೇವೆ. ಕಾರ್ಯಕ್ರಮದಲ್ಲಿ ಮೊದಲನೇ ಪ್ರಶ್ನೆಯನ್ನ ಕೇಳಲಾಗಿತ್ತು. ಪ್ರಶ್ನೆಗೆ ಸರಿಯಾದ ಉತ್ತರ ಏನು ಅಂತ ನೋಡುವಂತಹ ಸಮಯ. ಪ್ರಶ್ನೆ ಆಗಿತ್ತು, ರಾಕೆಟ್ ಇಂಧನಗಳಲ್ಲಿ ದ್ರವೀಯ ಆಮ್ಲಜನಕ ಮತ್ತು ಜಲಜನಕದ ಸಂಯೋಜನೆಯ ಪ್ರಮುಖ ಪರಿಸರ ಸ್ನೇಹಿ ಲಾಭವೆನಿಸುವ ಉಪ ಉತ್ಪನ್ನವೇನು ಅನ್ನುವುದು ನಮ್ಮ ಪ್ರಶ್ನೆಯಾಗಿತ್ತು. ಪ್ರಶ್ನೆಗೆ ಸರಿಯಾದ ಉತ್ತರ ನೀರು. ದ್ರವ ಆಮ್ಲಜನಕ ಮತ್ತು ದ್ರವ ಹೈಡ್ರೋಜನ್ ಸುಟ್ಟಾಗ ಪ್ರಮುಖವಾಗಿ ನೀರಿನ ಆವಿಯನ್ನ ಬಿಡುಗಡೆ ಮಾಡುತ್ತದೆ. ವಿಷಕಾರಿ ಅನಿಲಗಳು ಬಿಡುಗಡೆಯಾಗುವುದಿಲ್ಲ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ನೀರು ಎಂಬುದಾಗಿತ್ತು. ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ಎರಡನೇ ಪ್ರಶ್ನೆಯನ್ನ ಕೇಳುವಂತಹ ಸಮಯ. ಎರಡನೇ ಪ್ರಶ್ನೆ ಬರ್ತಾ ಇದೆ. ಪ್ರಸ್ತುತ ಇಸ್ರೋ ಸಂಸ್ಥೆಯು ಗಗನಯಾನಕ್ಕಾಗಿ ಎಷ್ಟು ಗಗನಯಾತ್ರಿಗಳನ್ನ ನಿಯೋಜಿಸಿಕೊಂಡಿದೆ? ಅನ್ನೋದು ನಮ್ಮ ಕಾರ್ಯಕ್ರಮದ ಎರಡನೇ ಪ್ರಶ್ನೆ. ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ನೀಡೋದಕ್ಕೆ ಎಂದಿನಂತೆ ನಿಮಗೆ ಮತ್ತೆ ಸಿಗ್ತಾ ಇದೆ ಮತ್ತೊಂದು ಹಾಡಿನ ಕಾಲಾವಕಾಶ.

ಸ್ನೇಹಿತರೆ, ಇಸ್ರೋ ಹಾಗೂ ಎಫ್ಎಂ ರೈನ್ಬೋ ಜಂಟಿಯಾಗಿ ಆಯೋಜಿಸಿರುವಂತಹ ವಿಶೇಷ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಸಾಗ್ತಾ ಇದ್ದೇವೆ. ಕಾರ್ಯಕ್ರಮದಲ್ಲಿ ಎರಡನೇ ಪ್ರಶ್ನೆಯನ್ನು ಕೇಳಲಾಗಿತ್ತು. ಪ್ರಶ್ನೆ ಹೀಗಿತ್ತು: ಪ್ರಸ್ತುತ ಇಸ್ರೋ ಸಂಸ್ಥೆಯು ಗಗನಯಾನಕ್ಕಾಗಿ ಎಷ್ಟು ಗಗನ ಯಾತ್ರಿಗಳನ್ನು ನಿಯೋಜಿಸಿಕೊಂಡಿದೆ ಅನ್ನುವುದು ಎರಡನೇ ಪ್ರಶ್ನೆಯಾಗಿತ್ತು. ಪ್ರಶ್ನೆಗೆ ಸರಿಯಾದ ಉತ್ತರ 4. ಗಗನಯಾನ್ ಯೋಜನೆಯಡಿ ಇಸ್ರೋ 4 ಪೈಲಟ್ಗಳನ್ನು ನಿಯೋಜಿಸಿಕೊಂಡಿದೆ. ಪ್ರಶಾಂತ್ ನಾಯರ್, ಅಜಿತ್ ಕೃಷ್ಣನ್, ಅಂಗದ್ ಪ್ರತಾಪ್ ಮತ್ತು ಶುಭಾಂಶು ಶುಕ್ಲಾ. ಇವರಲ್ಲಿ ಶುಭಾಂಶು ಶುಕ್ಲಾ ಅವರು ಈಗಾಗಲೇ ಇಸ್ರೋ ಯಾತ್ರೆಯಾಗಿ ಸ್ಪೇಸ್ ಎಕ್ಸ್ ನಾಸಾ ಸಹಯೋಗದ ಆಕ್ಸಿಯಂ 4 ಗಗನ ನೌಕೆಯಲ್ಲಿ ಪೈಲಟ್ ಆಗಿ ಬಾಹ್ಯಾಕಾಶಕ್ಕೆ ಯಾನ ಮಾಡಿ ಬಂದಿದ್ದಾರೆ. ಸ್ನೇಹಿತರೆ, ಎರಡನೇ ಪ್ರಶ್ನೆಗೆ ಸರಿಯಾದ ಉತ್ತರ 4 ಎಂಬುದಾಗಿತ್ತು. ಕಾರ್ಯಕ್ರಮದಲ್ಲಿ ಮೂರನೇ ಪ್ರಶ್ನೆ ಬರ್ತಾ ಇದೆ, ಗಮನವಿಟ್ಟು ಕೇಳಿಸ್ಕೊಳ್ಳಿ. ಮೂರನೇ ಪ್ರಶ್ನೆ ಹೀಗಿದೆ: ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಯಾವ ವರ್ಷದಲ್ಲಿ ಸ್ಥಾಪನೆಯಾಯಿತು? ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಯಾವ ವರ್ಷದಲ್ಲಿ ಸ್ಥಾಪನೆಯಾಯಿತು ಅನ್ನೋದು ನಮ್ಮ ಮೂರನೆಯ ಪ್ರಶ್ನೆ. ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನೀವು ಕಳಿಸಬೇಕಾಗಿರುವಂತಹ ವಾಟ್ಸ್ಆಪ್ ಸಂಖ್ಯೆ 9480901013 9489101013. ಈ ಸಂಖ್ಯೆಗೆ ನೀವು ನಮಗೆ ಸರಿಯಾದ ಉತ್ತರವನ್ನು ಕಳಿಸೋದಕ್ಕೆ ಒಂದು ಹಾಡಿನ ಕಾಲಾವಕಾಶ ನಿಮಗೆ ಸಿಗ್ತಾ ಇದೆ.

ಸ್ನೇಹಿತರೆ ಕೇಳ್ತಾ ಇದ್ದೀರಾ, ಇದು ಕನ್ನಡ ಕಾಮನಬಿಲ್ಲು 101.3 FM ರೈನ್ಬೋ ವಿಶೇಷ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಸಾಗ್ತಾ ಇದ್ದೇವೆ. ಕಾರ್ಯಕ್ರಮದ ಮೂರನೇ ಪ್ರಶ್ನೆಯನ್ನ ಕೇಳಲಾಗಿತ್ತು. ಮೂರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಏನು ಅಂತ ತಿಳಿದುಕೊಳ್ಳುವಂತಹ ಸಮಯ. ನಮ್ಮ ಪ್ರಶ್ನೆಯಾಗಿತ್ತು, ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಯಾವ ವರ್ಷದಲ್ಲಿ ಸ್ಥಾಪನೆಯಾಯಿತು ಅನ್ನೋದು ಮೂರನೇ ಪ್ರಶ್ನೆಯಾಗಿತ್ತು. ಪ್ರಶ್ನೆಗೆ ಸರಿಯಾದ ಉತ್ತರ 1969. ಡಾಕ್ಟರ್ ವಿಕ್ರಮ್ ಸಾರಾಭಾಯ್ ಅವರ ದೂರದೃಷ್ಟಿಯ ಫಲವಾಗಿ ಈ ಹಿಂದಿನ ಇನ್ಕೋಸ್ಪಾರ್ ಸಂಸ್ಥೆಯನ್ನ ಬದಲಾಯಿಸಿ ಆಗಸ್ಟ್ 15, 1969 ಅಧಿಕೃತವಾಗಿ ಇಸ್ರೋ ಅನ್ನು ಸ್ಥಾಪಿಸಲಾಯಿತು. ರಾಷ್ಟ್ರೀಯ ಅಭಿವೃದ್ಧಿ ಮತ್ತು ವೈಜ್ಞಾನಿಕ ಸಂಶೋಧನೆಗಾಗಿ ಬಾಹ್ಯಾಕಾಶ ತಂತ್ರಜ್ಞಾನವನ್ನು ಬಳಸಿಕೊಳ್ಳುವ ಪ್ರಮುಖ ಉದ್ದೇಶದೊಂದಿಗೆ ಈ ಸಂಸ್ಥೆಯನ್ನ ಹುಟ್ಟುಹಾಕಲಾಗಿದೆ. ಸ್ನೇಹಿತರೆ, ನಮ್ಮ ಮೂರನೇ ಪ್ರಶ್ನೆಗೆ ಸರಿಯಾದ ಉತ್ತರ 1969 ಅನ್ನೋದಾಗಿತ್ತು. ಕಾರ್ಯಕ್ರಮದ ನಾಲ್ಕನೇ ಪ್ರಶ್ನೆ ಬರ್ತಾ ಇದೆ, ಗಮನವಿಟ್ಟು ಕೇಳಿ. ನಾಲ್ಕನೇ ಪ್ರಶ್ನೆ ಹೀಗಿದೆ, ಇಸ್ರೋದ ಯುಆರ್ ರಾವ್ ಉಪಗ್ರಹ ಕೇಂದ್ರ ಅಥವಾ ಯುಆರ್ಎಸ್ಸಿಯ ಪ್ರಸ್ತುತ ನಿರ್ದೇಶಕರು ಯಾರು? ಪ್ರಶ್ನೆ ಮತ್ತೊಮ್ಮೆ, ಇಸ್ರೋದ ಯುಆರ್ ರಾವ್ ಉಪಗ್ರಹ ಕೇಂದ್ರ ಅಥವಾ ಯುಆರ್ಎಸ್ಸಿಯ ಪ್ರಸ್ತುತ ನಿರ್ದೇಶಕರು ಯಾರು ಅನ್ನೋದು ಮುಂದಿನ ಪ್ರಶ್ನೆ. ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನೀಡೋದಕ್ಕೆ ಮತ್ತೊಮ್ಮೆ ನಿಮಗೆ ಸಿಗ್ತಾ ಇದೆ ಮತ್ತೊಂದು ಹಾಡಿನ ಕಾಲಾವಕಾಶ. ನಿಮ್ಮ ಉತ್ತರಗಳು ಬಂದು ತಲುಪಲಿ ನಮ್ಮ ವಾಟ್ಸಪ್ ಸಂಖ್ಯೆ 9480901013.

ಸಮಯ ಆಗಿದೆ 4:02 ಈ ಸಮಯದ ಕಾರ್ಯಕ್ರಮ ವಿಶೇಷ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಸಾಗ್ತಾ ಇದ್ದೇವೆ ಸ್ನೇಹಿತರೆ. ಕಾರ್ಯಕ್ರಮದಲ್ಲಿ 4ನೇ ಪ್ರಶ್ನೆಯನ್ನ ಕೇಳಲಾಗಿತ್ತು. ಪ್ರಶ್ನೆಗೆ ಸರಿಯಾದ ಉತ್ತರ ಏನು ಅಂತ ತಿಳಿದುಕೊಳ್ಳುವ ಸಮಯ. ಇಸ್ರೋದ ಯುಆರ್ ರಾವ್ ಉಪಗ್ರಹ ಕೇಂದ್ರ ಅಥವಾ ಯುಆರ್ಎಸಿಯ ಪ್ರಸ್ತುತ ನಿರ್ದೇಶಕರು ಯಾರು ಅನ್ನೋದು ಪ್ರಶ್ನೆಯಾಗಿತ್ತು. ಪ್ರಶ್ನೆಗೆ ಸರಿಯಾದ ಉತ್ತರ ಡಿಕೆ ಸಿಂಗ್. ಶ್ರೀ ದಿನೇಶ್ ಕುಮಾರ್ ಸಿಂಗ್ ಅವರು ಇದೇ ಸೆಪ್ಟೆಂಬರ್ನಲ್ಲಿ ಬೆಂಗಳೂರಿನಲ್ಲಿರುವ ಯುಆರ್ ರಾವ್ ಉಪಗ್ರಹ ಕೇಂದ್ರದ ನೂತನ ನಿರ್ದೇಶಕರಾಗಿ ಅಧಿಕಾರ ವಹಿಸಿಕೊಂಡರು. ಕಾರ್ಯಕ್ರಮದ ಮುಂದಿನ ಪ್ರಶ್ನೆ ಬರ್ತಾ ಇದೆ. ಇಸ್ರೋದ ನೆಕ್ಸ್ಟ್ ಜನರೇಷನ್ ಲಾಂಚ್ ವೆಹಿಕಲ್ ಅಥವಾ ಎನ್ಜಿಎಲ್ವಿಗಾಗಿ ಅಭಿವೃದ್ಧಿಪಡಿಸುತ್ತಿರುವ ಪರಿಸರ ಸ್ನೇಹಿ ಇಂಧನ ಸಂಯೋಜನೆ ಯಾವುದು? ಪ್ರಶ್ನೆ ಮತ್ತೊಮ್ಮೆ. ಇಸ್ರೋದ ನೆಕ್ಸ್ಟ್ ಜನರೇಷನ್ ಲಾಂಚ್ ವೆಹಿಕಲ್ ಅಥವಾ ಎನ್ಜಿಎಲ್ವಿಗಾಗಿ ಅಭಿವೃದ್ಧಿಪಡಿಸುತ್ತಿರುವ ಪರಿಸರ ಸ್ನೇಹಿ ಇಂಧನ ಸಂಯೋಜನೆ ಯಾವುದು ಅನ್ನೋದು ಕಾರ್ಯಕ್ರಮದ 5ನೇ ಪ್ರಶ್ನೆ. ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನೀವು ಕಳಿಸಬೇಕಾಗಿರುವಂತಹ ವಾಟ್ಸಪ್ ಸಂಖ್ಯೆ 9480901013.

ಸ್ನೇಹಿತರೆ ಕೇಳ್ತಾ ಇದ್ದೀರಾ, ಇದು ಕನ್ನಡ ಕಾಮನಬಿಲ್ಲು 101.3 FM ರೈನ್ಬೋ ವಿಶೇಷ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಸಾಗ್ತಾ ಇದ್ದೇವೆ. ಕಾರ್ಯಕ್ರಮದ 5ನೇ ಪ್ರಶ್ನೆಯನ್ನ ಕೇಳಲಾಗಿತ್ತು. ಪ್ರಶ್ನೆಗೆ ಸರಿಯಾದ ಉತ್ತರ ಏನು ಅಂತ ತಿಳಿಯುವ ಸಮಯ. ಪ್ರಶ್ನೆಯಾಗಿತ್ತು, ಇಸ್ರೋದ ನೆಕ್ಸ್ಟ್ ಜನರೇಷನ್ ಲಾಂಚ್ ವೆಹಿಕಲ್ ಅಥವಾ NGLVಗಾಗಿ ಅಭಿವೃದ್ಧಿಪಡಿಸುತ್ತಿರುವ ಪರಿಸರ ಸ್ನೇಹಿ ಇಂಧನ ಯಾವುದು, ಇಂಧನ ಸಂಯೋಜನೆ ಯಾವುದು ಅನ್ನೋದು ಪ್ರಶ್ನೆಯಾಗಿತ್ತು. ಪ್ರಶ್ನೆಗೆ ಸರಿಯಾದ ಉತ್ತರ ದ್ರವ ಆಮ್ಲಜನಕ ಮೀಥೇನ್, LOX ಮೀಥೇನ್ ಆರ್ ಲಿಕ್ವಿಡ್ ಆಕ್ಸಿಜನ್ ಮೀಥೇನ್ ಅನ್ನೋದು ಸರಿಯಾದ ಉತ್ತರ. ಇಸ್ರೋ NGLVಯ ಮೊದಲ ಮತ್ತು ಎರಡನೇ ಹಂತಗಳಿಗೆ ದ್ರವ ಆಮ್ಲಜನಕ ಮೀಥೇನ್ ಬಳಸುವ ಎಂಜಿನ್ಗಳನ್ನು ಅಭಿವೃದ್ಧಿಪಡಿಸುತ್ತಿದೆ. ಇದು ಸ್ವಚ್ಛ ದಹನ, ಹೆಚ್ಚಿನ ಕಾರ್ಯಕ್ಷಮತೆ ಮತ್ತು ಮರುಬಳಕೆಗೆ ಸೂಕ್ತವಾಗಿದೆ. ಸ್ನೇಹಿತರೆ, ಕಾರ್ಯಕ್ರಮದ ಮುಂದಿನ ಪ್ರಶ್ನೆ ಬರ್ತಾ ಇದೆ. ಪ್ರಶ್ನೆಯನ್ನ ಗಮನವಿಟ್ಟು ಕೇಳಿ. ಇಸ್ರೋದ LVM3ರ ಉನ್ನತೀಕರಣಕ್ಕಾಗಿ ಅಭಿವೃದ್ಧಿಪಡಿಸಲಾಗುತ್ತಿರುವ ಇಸ್ರೋ ಸೀನ್ ಎಂಬುದು ಏನು? ಪ್ರಶ್ನೆ ಮತ್ತೊಮ್ಮೆ, ಇಸ್ರೋದ LVM3ರ ಉನ್ನತೀಕರಣಕ್ಕಾಗಿ ಅಭಿವೃದ್ಧಿಪಡಿಸಲಾಗುತ್ತಿರುವ ಇಸ್ರೋ ಸೀನ್ ಎಂಬುದು ಏನು ಅನ್ನೋದು ನಮ್ಮ ಮುಂದಿನ ಪ್ರಶ್ನೆ. ಪ್ರಶ್ನೆಗೆ ಸರಿಯಾದ ಉತ್ತರ ಕೊಡೋದಕ್ಕೆ ಮತ್ತೊಮ್ಮೆ ನಿಮಗೆ ಸಿಗ್ತಾ ಇದೆ ಮತ್ತೊಂದು ಹಾಡಿನ ಕಾಲಾವಕಾಶ. ನಮ್ಮ ವಾಟ್ಸಪ್ ಸಂಖ್ಯೆ 9480909013. ಈ ಸಂಖ್ಯೆಗೆ ನಿಮ್ಮ ಸರಿಯಾದ ಉತ್ತರಗಳು ಬಂದು

ಸ್ನೇಹಿತರೆ, ವಿಶೇಷ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಸಾಗ್ತಾ ಇದ್ದೇವೆ. ಆರನೇ ಪ್ರಶ್ನೆಯನ್ನ ಕೇಳಲಾಗಿತ್ತು. ಪ್ರಶ್ನೆಯನ್ನ ಮತ್ತೊಮ್ಮೆ ಕೇಳ್ತಾ ಇದ್ದೇನೆ. ಇಸ್ರೋದ LV-M3 ಉನ್ನತೀಕರಣಕ್ಕಾಗಿ ಅಭಿವೃದ್ಧಿಪಡಿಸಲಾಗುತ್ತಿರುವ ಇಸ್ರೋ ಸೀನ್ ಎಂಬುದು ಏನು? ಇಸ್ರೋದ LV-M3 ಉನ್ನತೀಕರಣಕ್ಕಾಗಿ ಅಭಿವೃದ್ಧಿಪಡಿಸಲಾಗುತ್ತಿರುವ ಇಸ್ರೋ ಸೀನ್ ಎಂಬುದು ಏನು ಅನ್ನೋದು ನಮ್ಮ ಪ್ರಶ್ನೆ. ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನೀಡೋಕೆ ನಿಮಗೆ ಮತ್ತಷ್ಟು ಕಾಲಾವಕಾಶ ಸಿಗ್ತಾ ಇದೆ. ಮತ್ತೊಂದು ಹಾಡನ್ನು ಕೇಳಿ ಬನ್ನಿ, ನಂತರ ಉತ್ತರಗಳನ್ನು ಹಾಗೆ ಕಳಿಸ್ತಾ ಇರಿ ಅಂತ ಹೇಳ್ತಾ, ಕಾರ್ಯಕ್ರಮದಲ್ಲಿ ಉತ್ತರ ಕಳಿಸಬೇಕಾಗಿರುವಂತಹ ಸಂಖ್ಯೆ 9480901013.

ಸ್ನೇಹಿತರೆ, ಇಸ್ರೋ ಹಾಗೂ ಎಫ್ಎಂ ರೈನ್ಬೋ ಜಂಟಿಯಾಗಿ ಆಯೋಜಿಸಿರುವಂತಹ ವಿಶೇಷ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಸಾಗ್ತಾ ಇದ್ದೇವೆ. ಕಾರ್ಯಕ್ರಮದ ಹಿಂದಿನ ಪ್ರಶ್ನೆಯಾಗಿತ್ತು, ಇಸ್ರೋದ LVM-3 ಉನ್ನತೀಕರಣಕ್ಕಾಗಿ ಅಭಿವೃದ್ಧಿಪಡಿಸಲಾಗುತ್ತಿರುವ ಇಸ್ರೋ ಸೀನ್ ಎಂಬುದು ಏನು ಅನ್ನುವುದು ಪ್ರಶ್ನೆಯಾಗಿತ್ತು. ಪ್ರಶ್ನೆಗೆ ಸರಿಯಾದ ಉತ್ತರ ಪರಿಸರ ಸ್ನೇಹಿ ಇಂಧನ ಅಥವಾ ಇಂಧನ, ಗ್ರೀನ್ ಪ್ರೊಪಲ್ಯಾಂಟ್ ಆರ್ ಪ್ರೊಪಲ್ಯಾಂಟ್ ಅನ್ನೋದು ಸರಿಯಾದ ಉತ್ತರ. AC-2000 ಸೆಮಿ ಕ್ರಯೋಜೆನಿಕ್ ಎಂಜಿನ್ ದ್ರವ ಆಮ್ಲಜನಕ ಮತ್ತು ಇಸ್ರೋ ಸೀನ್ ಬಳಸುತ್ತದೆ. ಈ ರಾಸಾಯನಿಕಗಳು ಪ್ರಸ್ತುತದಲ್ಲಿ ಬಳಕೆಯಲ್ಲಿರುವ ಮಿಶ್ರಣ ಮಾತ್ರದಿಂದ ಹೊತ್ತಿಕೊಳ್ಳುವ ಇಂಧನಗಳಿಗಿಂತ ಕಡಿಮೆ ವಿಷಕಾರಿ ಮತ್ತು ಹೆಚ್ಚು ಪರಿಣಾಮಕಾರಿ. ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ 6 ಪ್ರಶ್ನೆಗಳನ್ನು ಕೇಳಿದ್ದಾಗಿದೆ. 7ನೇ ಪ್ರಶ್ನೆಯಡೆಗೆ ಸಾಗುವ ಸಮಯ. 7ನೇ ಪ್ರಶ್ನೆ ಹೀಗಿದೆ. ತನ್ನ ವಾತಾವರಣದಲ್ಲಿ ಹೆಚ್ಚು ಮೀಥೇನ್ ಹೊಂದಿರುವ ಸೌರಮಂಡಲದ ಆಕಾಶಕಾಯ ಯಾವುದು? ಅನ್ನೋದು ಕಾರ್ಯಕ್ರಮದ 7ನೇ ಪ್ರಶ್ನೆ. ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನೀಡೋದಕ್ಕೆ ಮತ್ತೊಮ್ಮೆ ನಿಮಗೆ ಸಿಗ್ತಾ ಇದೆ ಮತ್ತೊಂದು ಹಾಡಿನ ಕಾಲಾವಕಾಶ.

ಸ್ನೇಹಿತರೆ, ವಿಶ್ವ ಬಾಹ್ಯಾಕಾಶ ಸಪ್ತಾಹದ ಪ್ರಯುಕ್ತ ವಿಶೇಷ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಸಾಗ್ತಾ ಇದ್ದೇವೆ. ಕಾರ್ಯಕ್ರಮದ 7ನೇ ಪ್ರಶ್ನೆಯನ್ನ ಕೇಳಲಾಗಿತ್ತು. ಪ್ರಶ್ನೆ ಏನಾಗಿತ್ತು ಅಂದ್ರೆ, ತನ್ನ ವಾತಾವರಣದಲ್ಲಿ ಹೆಚ್ಚು ಮೀಥೇನ್ ಹೊಂದಿರುವ ಸೌರಮಂಡಲದ ಆಕಾಶಕಾಯ ಯಾವುದು ಅನ್ನುವುದು ನಮ್ಮ ಹಿಂದಿನ ಪ್ರಶ್ನೆ ಆಗಿತ್ತು. ಪ್ರಶ್ನೆಗೆ ಸರಿಯಾದ ಉತ್ತರ ಏನು ಅಂತ ನೋಡೋದಾದ್ರೆ, ಸರಿಯಾದ ಉತ್ತರ ಟೈಟಾನ್. ಶನಿಯ ಉಪಗ್ರಹವಾದ ಟೈಟಾನ್ ತನ್ನ ವಾತಾವರಣದಲ್ಲಿ 5% ಮೀಥೇನ್ ಹೊಂದಿದೆ. ಅದರಲ್ಲಿ ಮೋಡ, ಮಳೆ, ಕೊಳಗಳು ಮತ್ತು ನದಿಗಳೆಲ್ಲ ಪೂರಾ ಮೀಥೇನ್ನಿಂದಲೇ ಆಗಿವೆ. ಸ್ನೇಹಿತರೆ, ಕೇಳ್ತಾ ಇದ್ದೀರಿ ವಿಶೇಷ ರಸಪ್ರಶ್ನೆ ಕಾರ್ಯಕ್ರಮ. ಕಾರ್ಯಕ್ರಮದ ಕೊನೆಯ ಪ್ರಶ್ನೆ ನಿಮ್ಮೆಲ್ಲರಿಗೋಸ್ಕರ ಮೂಡಿ ಬರ್ತಾ ಇದೆ, ಗಮನವಿರಿಸಿ ಕೇಳಿ. ಭಾರತೀಯ ಉಪಗ್ರಹ ಯೋಜನೆಯೊಂದರ ಮೊಟ್ಟ ಮೊದಲ ಮಹಿಳಾ ಯೋಜನಾ ನಿರ್ದೇಶಕಿ, ಪ್ರಾಜೆಕ್ಟ್ ಡೈರೆಕ್ಟರ್ ಯಾರು? ಭಾರತೀಯ ಉಪಗ್ರಹ ಯೋಜನೆಯೊಂದರ ಮೊಟ್ಟ ಮೊದಲ ಮಹಿಳಾ ಯೋಜನಾ ನಿರ್ದೇಶಕಿ, ಪ್ರಾಜೆಕ್ಟ್ ಡೈರೆಕ್ಟರ್ ಯಾರು ಅನ್ನೋದು ನಮ್ಮ ಕಾರ್ಯಕ್ರಮದ ಕೊನೆಯ ಪ್ರಶ್ನೆ. ಕೊನೆಯ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕೊಡೋದಕ್ಕೆ ಮತ್ತೆ ನಿಮಗೆ ಸಿಗ್ತಾ ಇದೆ ಮತ್ತೊಂದು ಹಾಡಿನ ಕಾಲಾವಕಾಶ. ಹಾಗೆ ನಿಮ್ಮ ಉತ್ತರಗಳು ನಮಗೆ ಬಂದು ತಲುಪಬೇಕು ಅಂದರೆ ನೀವು ವಾಟ್ಸಪ್ ಸಂದೇಶವನ್ನು ಕಳಿಸಬೇಕು. ನಮ್ಮ ಸಂಖ್ಯೆ 9480901013.

ಸ್ನೇಹಿತರೆ ಕೇಳ್ತಾ ಇದ್ದೀರಾ, ಇದು ಕನ್ನಡ ಕಾಮನಬಿಲ್ಲು 101.3 ಎಫ್ಎಂ ರೈನ್ಬೋ ಹಾಗೂ ಇಸ್ರೋ ಜಂಟಿಯಾಗಿ ಆಯೋಜಿಸಿರುವಂತಹ ವಿಶೇಷ ರಸಪ್ರಶ್ನೆ ಕಾರ್ಯಕ್ರಮದ ಕೊನೆಯ ಪ್ರಶ್ನೆಯನ್ನ ಕೇಳಲಾಗಿತ್ತು. ಕೊನೆಯ ಪ್ರಶ್ನೆ ಹೀಗಿತ್ತು: ಭಾರತೀಯ ಉಪಗ್ರಹ ಯೋಜನೆಯೊಂದರ ಮೊಟ್ಟ ಮೊದಲ ಮಹಿಳಾ ಯೋಜನಾ ನಿರ್ದೇಶಕಿ ಪ್ರಾಜೆಕ್ಟ್ ಡೈರೆಕ್ಟರ್ ಆಗಿದ್ದವರು ಯಾರು ಅನ್ನೋದು ಕೊನೆಯ ಪ್ರಶ್ನೆ. ಪ್ರಶ್ನೆಗೆ ಸರಿಯಾದ ಉತ್ತರ ಶ್ರೀಮತಿ ಅನುರಾಧ ಟಿಕೆ. ಶ್ರೀಮತಿ ಅನುರಾಧ ಟಿಕೆ ಅನ್ನೋದು ಸರಿಯಾದ ಉತ್ತರ. 2011 ಅನುರಾಧ ಟಿಕೆ ಅವರು GSAT-12 ಸಂವಹನ ಉಪಗ್ರಹ ಯೋಜನೆಯ ನೇತೃತ್ವ ವಹಿಸುವ ಮೂಲಕ ಇಸ್ರೋದ ಮೊದಲ ಮಹಿಳಾ ಯೋಜನಾ ನಿರ್ದೇಶಕಿಯಾಗಿ ಇತಿಹಾಸ ನಿರ್ಮಿಸಿದರು. ಸ್ನೇಹಿತರೆ, ಇಂದಿನ ರಸಪ್ರಶ್ನೆ ಕಾರ್ಯಕ್ರಮವನ್ನು ಕೇಳಿದ್ರಿ. ಕೇಳಿದಂತಹ ಪ್ರಶ್ನೆಗಳು ಹಾಗೆ ಪ್ರಶ್ನೆಗೆ ಸರಿಯಾದ ಉತ್ತರ ಹಾಗೂ ಮಾಹಿತಿಯನ್ನು ನಿಮಗೆ ತಿಳಿಸಿದ್ದೇವೆ. ಕಾರ್ಯಕ್ರಮ ನಿಮಗೆ ಇಷ್ಟ ಆಯಿತು, ಪ್ರಸಾರವಾದಂತಹ ಹಾಡುಗಳೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತಾ ಇಂದಿನ ಈ ರಸಪ್ರಶ್ನೆ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ನಾಳೆ ಸರಿಯಾಗಿ 3:30 ಮತ್ತೆ ಕೊನೆಯ ಭಾಗ ಪ್ರಸಾರ ಆಗಲಿದೆ, ಮತ್ತೆ ರಸಪ್ರಶ್ನೆ ಕಾರ್ಯಕ್ರಮ ಪ್ರಸಾರ ಆಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು UR ರಾವ್ ಉಪಗ್ರಹ ಕೇಂದ್ರ, ಇಸ್ರೋ ಬೆಂಗಳೂರು. ಧನ್ಯವಾದ.

0: ಸೆಬಿ ಇನ್ವೆಸ್ಟರ್ ಜಾಗೃತಾ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿರಿ.
1: ಸ್ನೇಹಿತರೆ, ಕೇಳ್ತಾ ಇದ್ದೀರಾ, ಇದು ಕನ್ನಡ ಕಾಮನಬಿಲ್ಲು 101.3 FM ರೈನ್ಬೋ. ಸಮಯ ಆಗಿದೆ 4:30:59. ಈ ಸಮಯದ ಕಾರ್ಯಕ್ರಮ ವಿಸ್ಮಯ ಜಗತ್ತು ಕಾರ್ಯಕ್ರಮ. ಇಂದಿನ ವಿಸ್ಮಯ ಜಗತ್ತಿನಲ್ಲಿ ಎಲ್ಲಿ ಹೋಗ್ತಾ ಇದ್ದೀವಿ, ಯಾವ ಪ್ರದೇಶದ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ ಅನ್ನೋದಕ್ಕೆ ನಿಮಗೆ ಒಂದು ಕ್ಲೂ ಕೊಡ್ತೀನಿ. ಇದು ನಮ್ಮ ದೇಶದಲ್ಲೇ ಇರುವಂತಹ ಉತ್ತರ ಪ್ರದೇಶದಲ್ಲಿ ಇದೆ ಅನ್ನೋ ಒಂದು ಕ್ಲೂ ಕೊಡ್ತೀನಿ. ಹಾಗೆ ಇದನ್ನು ಪ್ರೇಮ ಮಹಲ್ ಅಂತ ಕರೀತಾರೆ. ಇಷ್ಟು ಹೇಳಿದ ಮೇಲೆ ನಿಮಗೇನು ಜಾಸ್ತಿ ಕ್ಲೂ ಬೇಡ ಅಂತ ಅನಿಸುತ್ತೆ. ಇದಿರೋದು ಉತ್ತರ ಪ್ರದೇಶದಲ್ಲಿ, ಹಾಗೆ ಇದನ್ನು ಪ್ರೇಮ ಮಹಲ್ ಅಂತ ಕರೀತಾರೆ. ಯಾವ ಪ್ರದೇಶ, ಎಲ್ಲಿ ಹೋಗ್ತಾ ಇದ್ದೀವಿ ಇವತ್ತು, ಬೇಗ ಬೇಗ ರೆಡಿ ಆಗಿ ಅಂತ ಹೇಳ್ತಾ ಮೊಟ್ಟ ಮೊದಲ ಗೀತೆ ಮೂಡಿ ಬರ್ತಾ ಇದೆ ಅಮೃತ ವರ್ಷಿಣಿ ಚಿತ್ರದಿಂದ. ಚಿತ್ರ ಅವರ ಧ್ವನಿಯಲ್ಲಿ ಕೇಳಿ ಎಂಜಾಯ್ ಮಾಡಿ.

ವೀರಮದಕರಿ ಚಿತ್ರದ ಹಾಡನ್ನ ಕೇಳಿ ಬಂದ್ರಿ. ಅಜಯ್ ವಾರಿಯರ್ ಹಾಗೂ ಅನುರಾಧ ಭಟ್ ಅವರ ಧ್ವನಿಯಲ್ಲಿ ಕವಿರಾಜ್ ಅವರ ಸಾಹಿತ್ಯ ಹಾಗೂ ಎಂಎಂ ಕೀರವಾಣಿ ಅವರ ಸಂಗೀತವಿದ್ದಂತಹ ಹಾಡನ್ನ ಕೇಳಿದ್ರಿ. ಸ್ನೇಹಿತರೆ, ಇಂದಿನ ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಗೆಸ್ ಮಾಡಿ ಅಂತ ಹೇಳಿದ್ದೆ. ತುಂಬಾ ಜನ ಗೆಸ್ ಮಾಡಿದ್ದೀರಾ, ಕರೆಕ್ಟಾಗಿನೇ ಗೆಸ್ ಮಾಡಿದ್ದೀರಾ. ಎಲ್ಲಿ ಇರಬಹುದು ಅಂತ ಯಾರ್ಯಾರು ಹೇಳಿದ್ದೀರಾ ಅಂದರೆ ಜಯಪುಟ್ಟಸ್ವಾಮಿ ಅವರು, ಹಾಗೆ ಯಾರಿದು, ನಾವು ಶೇಂಗಾ ಬಿತ್ತನೆ ಕಾರ್ಯ ಮಾಡ್ತಾ ಇದ್ದೀವಿ, ಇನ್ನು ಸ್ವಲ್ಪ ದಿನ ಇದೆ, ಇಲ್ಲ ಇಲ್ಲ ಹಾಗೆಲ್ಲ ವೆಯ್ಟ್ ಮಾಡೋಕ್ಕಾಗಲ್ಲ, ನೀವು ಬೇಕಿದ್ರೆ ಇವಾಗಲೇ ಬರಬೇಕು ಅಂತ ಹೇಳ್ತಾ ಇದ್ದೀನಿ. ಬಿಳೆಬಾವಿಯಿಂದ ಮಂಜುನಾಥ್ ಇಂದರ್ಗಿ ಅವರು ನಮಗೆ ಸಂದೇಶ ಕಳಿಸಿದ್ದಾರೆ. ಹಾಗೆ ನೇತ್ರ ಅವರು ಕೆಂಗೇರಿಯಿಂದ ಕಳಿಸಿದ್ದಾರೆ. ಇಲ್ಲ, ನೀವು ಕರೆಕ್ಟಾಗಿ ಗೆಸ್ ಮಾಡಿಲ್ಲ. ಹಾಗೆ ಮಂಜುನಾಥ್ ಲಗ್ಗೆರೆ ಅವರು ಸರಿಯಾಗಿ ಹೇಳಿದ್ದಾರೆ. ಸುಭಾನ್ ಕೋರಿ ಅವರು ಹಂಪಸಾಗರದಿಂದ, ರಟ್ಟಿಹಳ್ಳಿಯಿಂದ ಲಕ್ಷ್ಮೀಕಾಂತ್ ನವಲೆ ಅವರು ಸಂದೇಶ ಕಳಿಸಿದ್ದಾರೆ. ಅನುರಾಧ ಅವರು ಸಂದೇಶವನ್ನು ಕಳಿಸಿದ್ದಾರೆ. ನೋಡೋಣ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಇವಾಗ ಹೇಳೋ ಸಮಯ ಬಂದೇ ಬಿಡ್ತು. ಇಂದಿನ ಕಾರ್ಯಕ್ರಮದಲ್ಲಿ ನಾವು ಹೋಗ್ತಾ ಇರೋದು ಉತ್ತರ ಪ್ರದೇಶದ ಆಗ್ರಾಗೆ. ಆಗ್ರಾದಲ್ಲಿ ಏನಿದೆ ಅಂತ ನಿಮ್ಗೆ ಗೊತ್ತೇ ಇದೆ, ವಿಶ್ವ ಪ್ರಸಿದ್ಧ ಪ್ರಪಂಚದ ಅದ್ಭುತಗಳಲ್ಲಿ ಒಂದಾದಂತಹ ಪ್ರೇಮ ಮಹಲ್, ತಾಜ್ ಮಹಲ್ ಆಗ್ರಾದಲ್ಲಿದೆ. ಆಗ್ರಾದ ಒಂದು ಪ್ರಮುಖ ಆಕರ್ಷಣೆ ಅಂತ ಹೇಳಬಹುದು. ಆಗ್ರಾದಲ್ಲಿರುವ ಕೋಟೆ ಇದು ಇಲ್ಲಿ ಮತ್ತೊಂದು ಪ್ರಮುಖ ಆಕರ್ಷಣೆ. ಆಗ್ರಾದಲ್ಲಿ ಆಗ್ರಾ ಫೋರ್ಟ್ ಅಂತ ಇದೆ, ಹಾಗೆ ತಾಜ್ ಮಹಲ್, ಈ ಎರಡು ಆಗ್ರಾದ ಪ್ರಮುಖ ಆಕರ್ಷಣೆಗಳಾಗಿವೆ. ಇಲ್ಲಿ ಈ ಆಗ್ರಾ ಕೋಟೆಯಲ್ಲಿ ಏನಿದೆ ಅಂತ ನೋಡೋದಾದರೆ, ಮೊಘಲರ ಆಳ್ವಿಕೆಯ ಕಾಲದ ವೈಭವವನ್ನು ಈ ಕೋಟೆ ಸಾರುತ್ತೆ. ರಾಣಿ ಜೋಧಬಾಯಿ ಅರಮನೆ, ಅಕ್ಬರ್ ರಾಜನ ಆಸ್ಥಾನ, ಮೊಘಲರ ಆಳ್ವಿಕೆಯ ಕಾಲದಲ್ಲಿ ಅರಸರ ದರ್ಬಾರು, ಮೊಘಲರ ಪಾಶ್ಚಾತ್ಯ ಶೈಲಿಯ ವಾಸ್ತುಶಿಲ್ಪ, ಶ್ರೀಮಂತಿಕೆಯನ್ನು ಕೋಟೆಯ ಪ್ರತಿ ಮೂಲೆಯಲ್ಲಿಯೂ ಪ್ರತಿಬಿಂಬಿಸುತ್ತದೆ. ಈ ಕೋಟೆಯ ಮತ್ತೊಂದು ಆಕರ್ಷಣೆ ಅಂದರೆ ರಾಣಿ

ಬಾಯಿ ಅವರಿಗೋಸ್ಕರ ಅಕ್ಬರ್ ರಾಜ ಕಟ್ಟಿಸಿದಂತಹ ಕೃಷ್ಣನ ಮಂದಿರ ಇದು ಸಹ ಇಲ್ಲಿಯ ಒಂದು ಪ್ರಮುಖ ಆಕರ್ಷಣೆ ಅಂತ ಹೇಳ್ಬೋದು. ಈ ಒಂದು ಕೋಟೆಯನ್ನು ಸುತ್ತು ಹಾಕಲು ಕನಿಷ್ಠ 4-5 ತಾಸು ಬೇಕಾಗುವುದು. ಕೋಟೆಯ ಮೇಲಿನಿಂದ ಒಂದು ಕೋನದಿಂದ ತಾಜ್ಮಹಲನ್ನು ನೋಡಬಹುದು. ಹಾಗಾದರೆ ಈ ಆಗ್ರಾದಲ್ಲಿರುವಂತಹ ಆಗ್ರಾ ಫೋರ್ಟ್ ಅಂತ ಏನು ಕರೀತಾರೆ, ಇಲ್ಲಿ ನೀವೇನಾದರೂ ಹೋದರೆ ನಿಜವಾಗ್ಲೂ ಅಷ್ಟು ವರ್ಷ ಹಿಂದೆ ಹೋಗ್ಬಿಡ್ತೀರಾ. ಮೊಘಲರ ಆಳ್ವಿಕೆಯ ರಿಚ್ನೆಸ್ ಏನಿತ್ತು ಅದನ್ನು ಕಣ್ ತುಂಬ್ಕೋಬಹುದು. ಎಷ್ಟೊಂದು ಹೋಗಿದೆ ಆದರೂ ಈಗಲೂ ನೋಡ್ಬೋದು ಅಲ್ಲಿ ಪ್ರತಿಯೊಂದು ಗೋಡೆ ಮೇಲೂ ಪ್ರತಿಯೊಂದು ಕಂಬದ ಮೇಲೂ ವಾಸ್ತುಶಿಲ್ಪವನ್ನು ಎಷ್ಟು ಸೂಕ್ಷ್ಮವಾಗಿ ಮಾಡಿದ್ದಾರೆ ಅಂತಂದರೆ ಆ ಗೋಡೆಯ ಇದನ್ನು ಕೊರೆದ್ಬಿಟ್ಟು ಗೋಡೆಯಲ್ಲಿ ಅಥವಾ ಕಂಬದಲ್ಲಿ ಏನು ಡಿಸೈನ್ ಮಾಡಿದ್ದಾರೆ ಅದನ್ನು ಕೊರೆದು ಅದರೊಳಗೆ ತುಂಬ ಅಮೂಲ್ಯವಾಗಿರುವಂತಹ ರತ್ನಗಳು ಹವಳಗಳನ್ನೆಲ್ಲ ಹಾಕಿದ್ದಾರೆ. ಈಗ ಅದೆಲ್ಲ ದರೋಡೆ ಆಗಿ ಸುಮಾರಷ್ಟು ಹೋಗಿದೆ. ಆದರೂ ಈಗ ನಾವು ಅಲ್ಲಿ ಹೋದಾಗ ಅಲ್ಲಿರೋ ಗೈಡ್ಗಳೆಲ್ಲ ಫೋನಲ್ಲಿ ಟಾರ್ಚ್ ಆನ್ ಮಾಡಿ ಟಾರ್ಚ್ ಬಿಟ್ಟು ತೋರಿಸ್ತಾರೆ. ಅದು ಎಷ್ಟು ಚೆನ್ನಾಗಿ ಹೊಳಿತಾ ಇರುತ್ತೆ ಅಂತಂದರೆ ಅದೆಲ್ಲ ಕರೆಕ್ಟಾಗಿದ್ದಾಗ ಅವರೆಲ್ಲ ಮಾಡಿದಂಥ ಸಂದರ್ಭದಲ್ಲಿ ಅದು ಎಷ್ಟು ವಿಜೃಂಭಣೆಯಿಂದ ಈ ಅರಮನೆ ಇದ್ದಿರ್ಬೋದು, ಈ ಕೋಟೆ ಇದ್ದಿರ್ಬೋದು ಅಂತ ನಾವು ನಿಜವಾಗ್ಲೂ ಅದನ್ನು ಇಮ್ಯಾಜಿನ್ ಮಾಡ್ಕೊಳ್ಳೋದು ಕಷ್ಟ ಅಂತಲೇ ಹೇಳ್ಬೋದು, ಅಷ್ಟು ಚೆನ್ನಾಗಿತ್ತು. ಇದೇ ರೀತಿಯ ಸೆಟ್ಗಳನ್ನ ರೀಕ್ರಿಯೇಟ್ ಮಾಡಿದ್ದಾರೆ ಹಿಂದಿಯ ಹಲವಾರು ಚಿತ್ರಗಳಲ್ಲಿ ಮಾಡಿದ್ದಾರೆ. ಜೋಧಾ ಅಕ್ಬರ್ ಚಿತ್ರದಲ್ಲಿ ನೋಡ್ಬೋದು ಆ ಕೋಟೆಯ ಸೆಟ್ನ ರೀಕ್ರಿಯೇಟ್ ಮಾಡಿದ್ದಾರೆ. ತುಂಬ ಚೆನ್ನಾಗಿರುವಂಥ ಕೋಟೆ. ಇಲ್ಲಿ ಹೋದರೆ ತುಂಬ ಇದೆ ಓಡಾಡೋದಕ್ಕೆ. ಅಲ್ಲಿ ಆಗ್ರಾದ ಬಿಸಿಲಿಗೆ, ಅಲ್ಲಿ ಒಂದು ವಾತಾವರಣಕ್ಕೆ ಓಡಾಡಿ ಓಡಾಡಿ ಸುಸ್ತಾಗಿ ಬಿಡಬೇಕು. ನಿಮಗೆ ಸುಮಾರು ಒಂದು 5-6 ತಾಸು ನೋಡಿದ್ರೂ ಮುಗಿಯೋದೇ ಇಲ್ಲ ಈ ಆಗ್ರಾ ಕೋಟೆ ನೋಡೋದು, ಅಷ್ಟು ಚೆನ್ನಾಗಿದೆ. ಡೀಟೇಲಾಗಿ ನೋಡ್ತೀವಿ ಅಂತಂದರೆ ಒಂದು ದಿನ ಸಹ ನೋಡಬಹುದು, ಅಷ್ಟು ಚೆನ್ನಾಗಿರುವಂಥ ಈ ಆಗ್ರಾ ಕೋಟೆಗೆ ಭೇಟಿ ನೀಡಬಹುದು. ಆಗ್ರಾದಲ್ಲಿ ಒಂದು ಒಳ್ಳೆಯ ಆಕರ್ಷಣೆ ಇರುವಂಥ, ಹೆಚ್ಚು ಇತಿಹಾಸವನ್ನು ತಿಳಿಯಬಹುದಾದಂತಹ ಅನುಭವಿಸಬಹುದಾದಂತಹ ಜಾಗ ಅಂತ ಹೇಳ್ಬೋದು. ಮುಂದೆ ತಾಜ್ಮಹಲ್ ಬಗ್ಗೆ ಹೇಳ್ತೀನಿ, ಮತ್ತೊಂದು ಹಾಡನ್ನು ಕೇಳಿ ಬನ್ನಿ, ನಂತರ ತಾಜ್ಮಹಲ್ ಬಗ್ಗೆ ಕುರಿತು ಮಾತನಾಡೋಣ.

0: ಸೆಬಿ ಇನ್ವೆಸ್ಟರ್ ಜಾಗೃತಿ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿರಿ.
1: ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ಸಾಗ್ತಾ ಇದ್ದೀವಿ ಸ್ನೇಹಿತರೆ. ಆಗ್ರಾದಲ್ಲಿ ಇದ್ದೀವಿ, ಆಗ್ರಾ ರೀಚ್ ಆಗಿ ಈಗ ಆಗ್ರಾ ಕೋಟೆ ಅಂತೂ ನೋಡ್ಕೊಬಂದಾಯಿತು. ಸಂದೇಶ ಕಳಿಸಿದ್ದಾರೆ ಗೀತಾ ಜೋಶಿ ಅವರು. ಇರಿಪ್ಪ, ನಾನು ಬಂದ್ಬಿಡ್ತೀನಿ, ಸುಮಾರು 9 ವರ್ಷ ಆಯಿತು ನೋಡಿ, ಮತ್ತೆ ನೋಡುವ ಆಸೆ ಆಗಿದೆ. ನೆನಪಿನಿಂದ ನನ್ನನ್ನು ಕರ್ಕೊಂಡು ಹೋಗಿ ತೇಪ್ಲಾ, ಡೋಕ್ಲಾ, ಜಿಲೇಬಿ, ಪಾಪಡ ತಗೊಂಡು ಅಹಮದಾಬಾದ್ ಸ್ಟೇಷನಲ್ಲಿ ರೆಡಿಯಾಗಿ ಕಾಯ್ತಾ ಇದ್ದೀನಿ ಅಂತ ಇದ್ದಾರೆ. ಹಾಗೆ ನಮಸ್ತೆ ಮೇಡಮ್, ಶುಭ ಸಂಜೆ, ಒಳ್ಳೆ ಹಾಡುಗಳನ್ನು ಪ್ರಸಾರ ಮಾಡ್ತಾ ಇದ್ದೀರಿ. ವಿಸ್ಮಯ ಜಗತ್ತಿನ ತಾಜ್ಮಹಲ್ ತುಂಬಾನೇ ವಿಷಯ ಆಯ್ಕೆ ಮಾಡಿಕೊಂಡಿದ್ದೀರಿ. ನಾನು ಕೂಡ ತಾಜ್ಮಹಲನ್ನು ನೋಡಿಕೊಂಡು ಬಂದಿದ್ದೇನೆ, ತುಂಬಾನೇ ಚೆನ್ನಾಗಿದೆ. ಶಹಜಾನ್ ಇದನ್ನು ತನ್ನ ಮಡದಿಯ ಗೋರಿಯನ್ನು ಇಲ್ಲಿ ಕಟ್ಟಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಬಾಲಣ್ಣ ಅವರು ತುಪ್ಪದೂರಿನಿಂದ ಸಂದೇಶವನ್ನು ಕಳುಹಿಸಿ. ಹಾಗೆ ಹರೀಶ್ ಅವರು ಮಲ್ಲೇಶ್ವರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಓಕೆ, ಈಗ ನಾವು ಆಗ್ರಾದಲ್ಲಿದ್ದೀವಿ, ಆಗ್ರಾಕ್ಕೆ ಮತ್ತೆ ವಾಪಸ್ ಬಂದಿದ್ವಿ. ಆಗ್ರಾದ ಕೋಟೆಯನ್ನಂತೂ ನೋಡಾಯಿತು. ಈಗ ತಾಜ್ಮಹಲ್ ಕಡೆಗೆ ಹೊರಡೋಣ. ತಾಜ್ಮಹಲ್ನ ಎಂಟ್ರಿ ಆಗಬೇಕು ಅಂದರೆ ನೀವು ಎರಡು ರೀತಿ ಟಿಕೆಟನ್ನು ತೊಗೋಬೇಕು. ಒಂದು ಟಿಕೆಟು ಬರೀ ತಾಜ್ಮಹಲ್ನ ಹೊರಗಿಂದ ನೋಡಿ ಫೋಟೋ ಎಲ್ಲ ತೊಗೊಬರ್ತೀವಿ ಅನ್ನೋದಕ್ಕೆ, ಇನ್ನೊಂದು ಟಿಕೆಟು ಇಲ್ಲ ನಾವು ಒಳಗಡೆ ಹೋಗ್ತೀವಿ ಅನ್ನೋದಾದರೆ ತೊಗೋಬಹುದು. ಅಮೃತಶಿಲೆಯಿಂದ ಈ ತಾಜ್ಮಹಲನ್ನು ಕಟ್ಟಿಸಿರೋದ್ರಿಂದ ನಾವಿಲ್ಲಿ ಒಳಗೆ ಹೋಗಬೇಕು ಅಂತಂದರೆ ನಮ್ಮ ಚಪ್ಪಲಿನೆಲ್ಲ ಅಲ್ಲಿ ಅಲೋ ಮಾಡೋದಿಲ್ಲ. ಚಪ್ಪಲಿ ಮೇಲೆ ಒಂದು ಕವರನ್ನು ತೊಗೋಬೇಕು, ಅಲ್ಲಿ ದುಡ್ಡು ಕೊಟ್ಟು ಅದನ್ನು ತೊಗೊಂಡು. ಕವರ್ ಅಂದರೆ ಒಂದು ರೀತಿ ಡಿಸ್ಪೋಸಿಬಲ್ ರ್ಯಾಪ್ ಥರ ಇರುತ್ತೆ, ಅದನ್ನು ನಾವು ನಮ್ಮ ಚಪ್ಪಲಿ ಮೇಲೆ ಹಾಕ್ಕೊಂಡು ತಾಜ್ಮಹಲ್ ಒಳಗೆ ಹೋಗಬಹುದು. ಇದು ತಾಜ್ಮಹಲನ್ನು ಸ್ವಚ್ಛವಾಗಿಡೋದಕ್ಕೆ ಅಲ್ಲಿ ತೊಗೊಂಡಿರೋಂಥ ಒಂದು ಒಳ್ಳೆ ನಿರ್ಧಾರ ಅಂತಲೇ ಹೇಳ್ಬೋದು. ಪ್ರೇಮದ ಸಂಕೇತ, ಸೌಂದರ್ಯದ ಪ್ರತೀಕ, ಭಾರತೀಯ ವಾಸ್ತುಶಿಲ್ಪದ ಹೆಮ್ಮೆಯ ಗರಿ, ಇವೆಲ್ಲವನ್ನು ನೆನಪಿಸಿಕೊಂಡಾಗ ನಮ್ಮ ಮನಸ್ಸಿಗೆ ಬರೋದು ಮೊದಲ ಹೆಸರು ತಾಜ್ಮಹಲ್. ಉತ್ತರ ಪ್ರದೇಶದ ಆಗ್ರಾ ನಗರದಲ್ಲಿರುವ ಯಮುನಾ ನದಿಯ ದಡದಲ್ಲಿ ಕಂಗೊಳಿಸುತ್ತಿರುವ ಈ ಭವ್ಯ ಸ್ಮಾರಕವನ್ನು ನೋಡಲು ದೇಶ ವಿದೇಶಗಳಿಂದ ಲಕ್ಷಾಂತರ ಪ್ರವಾಸಿಗರು ಆಗಮಿಸುತ್ತಾರೆ. ಬಿಳಿ ಅಮೃತ ಶಿಲೆಯಿಂದ ನಿರ್ಮಿಸಲಾದ ತಾಜ್ಮಹಲ್ ತನ್ನ ಸೌಂದರ್ಯದಿಂದ ಮಾತ್ರವಲ್ಲದೆ ಅದರ ಹಿಂದಿರುವ ಪ್ರೇಮ ಕಥೆಯಿಂದಲೂ ವಿಶ್ವಪ್ರಸಿದ್ಧವಾಗಿದೆ. ಮೊಘಲ್ ಸಾಮ್ರಾಜ್ಯದ 5ನೇ ಚಕ್ರವರ್ತಿಯಾಗಿದ್ದ ಶಹಜಾನ್ ಮತ್ತು ಅವರ ಪತ್ನಿ ಮುಮ್ತಾಜ್ ಮಹಲ್ ಅವರ ಪ್ರೇಮ ಕಥೆ ತಾಜ್ಮಹಲ್ನ ಇತಿಹಾಸದೊಂದಿಗೆ ಬೆಸೆದುಕೊಂಡಿದೆ. ಮುಮ್ತಾಜ್ ಅವರು 1631 ತಮ್ಮ 14ನೇ ಮಗುವಿಗೆ ಜನ್ಮ ನೀಡುವ ಸಂದರ್ಭದಲ್ಲಿ ನಿಧನರಾಗ್ತಾರಂತೆ. ಅವರ ಅಗಲಿಕೆಯ ದುಃಖದಿಂದಾಗಿ ಪತ್ನಿ ನೆನಪಿಗಾಗಿ ಒಂದು ಅದ್ಭುತ ಸ್ಮಾರಕವನ್ನು ನಿರ್ಮಿಸೋಕ್ಕೆ ನಿರ್ಧರಿಸಿದ್ರು ಶಹಜಾನ್. ಹೀಗೆ ತಾಜ್ಮಹಲ್ ನಿರ್ಮಾಣ ಕಾರ್ಯ ಆರಂಭ ಆಯಿತು. ಮುಖ್ಯ ಸಮಾಧಿ ಕಟ್ಟಡವು ಸುಮಾರು 1648 ವೇಳೆಗೆ ಪೂರ್ಣವಾಯಿತು. ಇಡೀ ಸಂಕೀರ್ಣದ ನಿರ್ಮಾಣದ ಕಾರ್ಯಗಳು 1653 ಮುಂದುವರೆದವು ಅಂತ ಸಾಮಾನ್ಯವಾಗಿ ಹೇಳಲಾಗುತ್ತೆ. ಹಾಗೆ ಇಲ್ಲಿನ ವಾಸ್ತುಶಿಲ್ಪದ ವಿಶೇಷಗಳನ್ನು ನೋಡೋದಾದರೆ ಬಿಳಿ ಅಮೃತ ಶಿಲೆಯಿಂದ ಸೂರ್ಯನ ಬೆಳಕು ಮತ್ತು ಚಂದ್ರನ ಬೆಳಕಿನಲ್ಲಿ ಕಟ್ಟಡದ ಬಣ್ಣ ಹಾಗೂ ಹೊಳಪು ಬದಲಾಗದಂತೆ ಕಾಣಿಸುತ್ತದೆ. ಬೃಹತ್ ಗುಮ್ಮಟ ಇದೆ ಕಟ್ಟಡದ ಮಧ್ಯದಲ್ಲಿರುವಂಥ ಭವ್ಯ ಗುಮ್ಮಟ ತಾಜ್ಮಹಲ್ನ ಪ್ರಮುಖ ಆಕರ್ಷಣೆ. ಹಾಗೆ 4 ಮಿನಾರ್ಗಳಿದೆ, ಸುತ್ತದಲ್ಲೂ 4 ಕಮಾನ್ಗಳು 4 ದಿಕ್ಕುಗಳಲ್ಲಿದೆ. ಮುಖ್ಯ ಕಟ್ಟಡದ 4 ಮೂಲೆಯಲ್ಲಿ ಎತ್ತರವಾದಂತಹ ಮಿನಾರ್ಗಳಿವೆ. ಹೂವಿನ ಕೆತ್ತನೆಗಳು

ತಾಜ್ಮಹಲ್ನ ಗೋಡೆಗಳ ಮೇಲೆ ಹೂವಿನ ಕೆತ್ತನೆಗಳು, ಅಮೂಲ್ಯವಾಗಿರುವಂತಹ ಬಣ್ಣ ಬಣ್ಣದ ಕಲ್ಲುಗಳು ಅಮೃತಶಿಲೆ ಒಳಗೆ ಅಳವಡಿಸಿ ಸುಂದರವಾದ ವಿನ್ಯಾಸವನ್ನು ರಚನೆ ಮಾಡಲಾಗಿದೆ. ಸಮಿತಿಯ ವಿನ್ಯಾಸ, ಕಟ್ಟಡದ ಬಹುತೇಕ ಭಾಗಗಳನ್ನು ಸಮತೋಲನ ಮತ್ತು ಸಮಿತಿಯೊಂದಿಗೆ ವಿನ್ಯಾಸಗೊಳಿಸಿದ್ದಾರೆ. ಹಾಗೆ ಈ ತಾಜ್ಮಹಲ್ ಬಗ್ಗೆ ಮತ್ತಷ್ಟು ಆಸಕ್ತಿದಾಯಕ ಸಂಗತಿಗಳು ಅಂತಂದರೆ, 1983 ಯುನೆಸ್ಕೋದ ವಿಶ್ವ ಪರಂಪರೆಯ ತಾಣಗಳ ಪಟ್ಟಿಗೆ ಇದನ್ನು ಸೇರಿಸಲಾಗಿದೆ. 2007 ನ್ಯೂ 7 ವಂಡರ್ಸ್ ಆಫ್ ದ ವರ್ಲ್ಡ್ ಪಟ್ಟಿಯಲ್ಲಿ ತಾಜ್ಮಹಲ್ಗೆ ಸ್ಥಾನ ದೊರೆತಿದೆ. ತಾಜ್ಮಹಲ್ನ ಗೋಡೆಗಳ ಮೇಲೆ ಪವಿತ್ರ ಕುರಾನ್ನ ವಿವಿಧ ಭಾಗಗಳ ಸುಂದರ ಲಿಪಿಯ ಕೆತ್ತನೆಗಳಿವೆ. ಮುಖ್ಯ ಸಮಾಧಿ ಕಟ್ಟಡದ 4 ಮಿನಾರ್ಗಳನ್ನು ಸ್ವಲ್ಪ ಹೊರಮುಖವಾಗಿ ವಾಲುವಂತೆ ವಿನ್ಯಾಸಗೊಳಿಸಲಾಗಿದೆ ಅಂತ ಸಾಮಾನ್ಯವಾಗಿ ಹೇಳ್ತಾರಂತೆ. ತಾಜ್ಮಹಲ್ ಸಂಕೀರ್ಣದಲ್ಲಿ ಸುಂದರ ಉದ್ಯಾನಗಳು, ನೀರಿನ ಕಾಲುವೆಗಳು, ಮಸೀದಿ ಮತ್ತು ಇತರ ಕಟ್ಟಡಗಳು ಇದೆ. ಅಂದರೆ ತಾಜ್ಮಹಲ್ ಇನ್ನೂ ನಮ್ಗೆ 0.5 ಕಿಲೋಮೀಟರ್ ಇದೆ ಅನ್ನುವಾಗಲೇ ಭವ್ಯವಾದಂಥ ಉದ್ಯಾನವನ ಸಿಗುತ್ತೆ. ಹಾಗೆ ನೀರಿನ ಕಾರಂಜಿಗಳನ್ನು ವಿನ್ಯಾಸ ಮಾಡಲಾಗಿದೆ, ಅವೆಲ್ಲದನ್ನು ನಾವು ನೋಡ್ಬೋದು. ಹಾಗೆ ತಾಜ್ಮಹಲ್ ನಮಗೆ ಪ್ರೀತಿಯ ನೆನಪನ್ನು ಮಾತ್ರ ನೀಡೋದಲ್ಲದೆ ಅದು ಕಲಾವಿದರ ಕೌಶಲ್ಯ, ಶಿಲ್ಪಿಗಳ ಪರಿಶ್ರಮ, ವಾಸ್ತುಶಿಲ್ಪಿಗಳ ಪ್ರತಿಭೆ ಮತ್ತು ಇತಿಹಾಸದ ವೈಭವವನ್ನು ಸಹ ಸಾರುತ್ತೆ ಅಂತ ಹೇಳ್ಬೋದು. ಶತಮಾನ ಕಳೆದರೂ ಅದರ ಸೌಂದರ್ಯ ಕಡಿಮೆ ಆಗಿಲ್ಲ. ಕಾಲ ಬದಲಾದರೂ, ತಲೆಮಾರುಗಳು ಬದಲಾದರೂ ತಾಜ್ಮಹಲ್ ಮಾತ್ರ ಜಗತ್ತಿನ ಜನರನ್ನು ಇನ್ನೂ ಆಕರ್ಷಿಸ್ತಾನೇ ಇದೆ. ನೀವೆಲ್ಲ ನೋಡಿಲ್ಲ ಅಂತಂದರೆ ಒಂದು ಬಾರಿ ತಾಜ್ಮಹಲ್ಗೆ ಹೋಗುವ ಪ್ರಯತ್ನವನ್ನು ಮಾಡಿ.

ಸಮಯ ಆಯಿತು 4:57:32. ಈ ಸಮಯದಲ್ಲಿ ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ವಿ, ಮಾತನಾಡಿದ್ವಿ, ಆಗ್ರಾದ ಕೋಟೆಯ ಕುರಿತು ಮಾತನಾಡಿದ್ವಿ, ಹಾಗೆ ತಾಜ್ಮಹಲ್ನಲ್ಲಿ ಒಂದು ರೌಂಡ್ ಅಂತೂ ಹೊಡೆದು ಬಂದಾಯಿತು. ಸಂದೇಶವನ್ನು ಕಳಿಸಿದ್ವಿ, ತಾಜ್ಮಹಲ್ ನೋಡಿದ್ದೇವೆ, ಗೋಡೆಯಲ್ಲಿರುವ ಹರಳುಗಳನ್ನೆಲ್ಲ ಕಿತ್ಕೊಂಡು ಹೋಗಿದ್ದಾರೆ ಅಂತಿದ್ದಾರೆ ಹರೀಶವರು ಮಲ್ಲೇಶ್ವರದಿಂದ. ಹೌದು, ಹೀಗೆ ನಮ್ಮ ಸಂಪತ್ತುಗಳನ್ನೆಲ್ಲ ನಿಜವಾಗ್ಲೂ ದೋಚಿಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಇದೆ ತಾಜ್ಮಹಲ್, ಒಮ್ಮೆ ನೋಡಲೇಬೇಕು. ನಮ್ಮ ದೇಶದಲ್ಲಿರುವಂತಹ ತಾಜ್ಮಹಲ್, ವಿಶ್ವಪ್ರಸಿದ್ಧವಾದಂತಹ ತಾಜ್ಮಹಲ್ ನಾವು ನೋಡಿಲ್ಲ ಅಂದರೆ ಹೇಗೆ? ನಿಮ್ಮ ಜೀವನದಲ್ಲಿ ಒಮ್ಮೆ ನೋಡುವಂತಹ ಪ್ರಯತ್ನವನ್ನು ಮಾಡಿ, ಪ್ಲ್ಯಾನ್ ಮಾಡಿ ಅಂತ ಹೇಳ್ತಾ, ಇಲ್ಲ ಅಂತಂದರೆ ಕಾರ್ಯಕ್ರಮದಲ್ಲಿ ನಾನು ಹೇಳ್ತಾ ಇದ್ದೆ, ದೇಶನಾದರೂ ಸುತ್ತಬೇಕು, ಕೋಶನಾದರೂ ಓದಬೇಕು. ಓದಿದಾಗಲೂ ಸಹ ನಮಗೆ ಅದೇ ರೀತಿಯ ಅನುಭವ ಆಗುತ್ತೆ, ಇಲ್ಲ ಹೋಗಿ ನೋಡಿದಾಗಲೂ ತುಂಬಾ ಖುಷಿ ಆಗುತ್ತೆ. ದೇಶನೂ ಸುತ್ತಕ್ಕಾಗದೆ, ಕೋಶನೂ ಓದೋಕ್ಕಾಗದೆ ಇದ್ದರೆ ಪ್ರತಿ ಶುಕ್ರವಾರ ವಿಸ್ಮಯ ಜಗತ್ತು ಕಾರ್ಯಕ್ರಮನ ಕೇಳಬೇಕು. ಸಂಜೆ ಇಂದು 4:30 5:00 ಪ್ರಸಾರವಾದಂತಹ ವಿಸ್ಮಯ ಜಗತ್ತು ಕಾರ್ಯಕ್ರಮ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತಾ, ಹಾಗೆ ಪ್ರಸಾರವಾದಂತಹ ಹಾಡುಗಳು ಸಹ ನಿಮ್ಮ ಮೆಚ್ಚುಗೆಗೆ ಪಾತ್ರವಾಗಿದೆ ಅಂತ ಭಾವಿಸ್ತಾ, ಬೆಳಗಿನಿಂದ ಎಲ್ಲ ಕಾರ್ಯಕ್ರಮಗಳಲ್ಲಿ ನಿಮ್ಮ ಜೊತೆಯಾಗಿದ್ದೆ ನಾನು ಆರ್ಜಿ ಸಿಂಧು. ಈಗ ಸ್ಟುಡಿಯೋದಿಂದ ಹೊರಡುವಂತಹ ಸಮಯ, ಮುಂದಿನ ಬಾರಿ ಸ್ಟುಡಿಯೋಗೆ ಬಂದಾಗ ಸಿಗ್ತೀನಿ ಅಂತ ಹೇಳ್ತಾ ಟಾಟಾ ಬಾಯ್ ಬಾಯ್ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.

0: ಸೆಬಿ ಇನ್ವೆಸ್ಟರ್ ಜಾಗೃತ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿರಿ.
1: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
2: ಹಲೋ, ಗುಡ್ ಈವ್ನಿಂಗ್. ನ್ಯೂ ಟ್ಯೂನ್ ಮಾಡಿರೋದು ಆಕಾಶವಾಣಿ ಎಫ್ ಎಂ ರೈನ್ಬೋ ನಾಟ್ 1.3. ಇದು ನಾನ್ ಸ್ಟಾಪ್ ಸಂಜೆ ವಿತ್ ಆರ್ ಜೆ ಅರ್ಜುನ್. ಈ ಸಖತ್ ಶುಕ್ರವಾರ ಸಂಜೆಯಲ್ಲಿ ಜಾಲಿ ಸಾಂಗ್ಸ್ ಕೇಳ್ತಾ ನಮ್ಮ ರೈನ್ಬೋ ಜೊತೆ ಆಗಿರೋರು ಎಲ್ರಿಗೂ ವೆಲ್ಕಮ್ ವೆಲ್ಕಮ್ ವೆಲ್ಕಮ್. ಕಳೆದ ಬಾರಿ ನಾವು ಇಂಡೋನೇಷ್ಯಾದ ಆ ನಿಗೂಢ ದ್ವೀಪದ ಬಗ್ಗೆ ಮಾತನಾಡಿದಾಗ ಅಬ್ಬಾ, ಜಗತ್ತಿನಲ್ಲಿ ಇಂಥ ಜಾಗಗಳು ಇವ್ಯಾ ಅಂತ ಶಾಕ್ ಆಗಿದ್ರಿ, ನೆನಪಿದ್ಯಾ? ಆದರೆ ಇವತ್ತು ನಾನು ನಿಮ್ಮನ್ನು ಕರೆದುಕೊಂಡು ಹೋಗ್ತಿರೋ ಜಾಗದ ಮುಂದೆ ಆ ಇಂಡೋನೇಷ್ಯಾದ ದ್ವೀಪ ಜಸ್ಟ್ ಒಂದು ಕಿಡ್ಸ್ ಪಾರ್ಕ್ ಥರ ಕಾಣಿಸ್ಬೋದು. ಇಲ್ಲಿ ಕಣ್ಣ ಮುಚ್ಚಿ ಹಾಗೆ ಕಣ್ಣು ಮುಚ್ಕೊಂಡು ಯೋಚನೆ ಮಾಡ್ತಾ ಇರಿ, ಒಂದು ದ್ವೀಪ. ಅಲ್ಲಿ ಹೋದವರೇ ಮತ್ತೆ ಯಾರೂ ವಾಪಸ್ ಬರೋದೇ ಇಲ್ಲ ಅಂತ ಅಂದ್ಕೊಳ್ಳಿ, ಜೀವಂತವಾಗಿ ಬರೋದೇ ಇಲ್ಲ ಕಣ್ರಿ. ವೆಲ್ಕಮ್ ಟು ಇಲ್ಲಾದ ಕ್ವಿಮಾಡ ಗ್ರಾಂಡೆ. ಇದು ಊರ ಹೆಸರು, ಏನು ಅನ್ಕೋಬೇಡಿ, ಇದೊಂದು ದ್ವೀಪದ ಹೆಸರು. ಇದರ ಹೆಸರು ಸ್ನೇಕ್ ಐಲ್ಯಾಂಡ್. ಸ್ನೇಕ್ ಐಲ್ಯಾಂಡ್ ಅಂತಲೇ ಇದರ ಹೆಸರು ಪ್ರಸಿದ್ಧಿ ಪಡ್ಕೊಂಡಿದೆ. ಸೊ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನಿಮ್ಗೆ ಕೊಡ್ತೀನಿ. ನಿಮಗೆ ಗೊತ್ತಿರೋ ಕೂಡ ನಮಗೆ ಶೇರ್ ಮಾಡ್ಕೋಬೋದು. ನಮ್ಮ ವಾಟ್ಸಪ್ ಸಂಖ್ಯೆ 9480901013 9480103. ಈ ಒಂದು ಸಂಖ್ಯೆಗೆ ನಿಮ್ಮ ಒಂದು ಸಂದೇಶ ಕಳಿಸ್ಕೊಡಿ. ಸ್ನೇಕ್ ಐಲ್ಯಾಂಡ್ ಬಗ್ಗೆ ನಿಮಗೆ

0: ಏನೇನು ಮಾಹಿತಿ ಗೊತ್ತು ಕೇಳಿದ್ದೀರಾ ಹೇಳಿ. ಸದ್ಯಕ್ಕೆ ಒಂದು ಸಾಂಗ್ ಜಾಲಿ ರೈಡ್ನಲ್ಲಿ ನಿಮಗೆ ಬರ್ತಾ ಇದೆ, ಕೇಳ್ಕೊಂಡು ವಾಪಸ್ ಬನ್ನಿ. ಎಸ್
1: ಎಸ್ ನಾನ್ ಸ್ಟಾಪ್ ಸಂಜಯ್.

ನೋಡಿ, ಅನುಷಾ ಅವರು ಸಂದೇಶ ಕಳಿಸಿದ್ದಾರೆ, ಹೋದರೆ ವಾಪಸ್ ಬರಲ್ವಾ ಈ ದ್ವೀಪಕ್ಕೆ, ಹಾಗಾದ್ರೆ ನಾವ್ಯಾರು ಬರಲ್ಲಪ್ಪ ಅಂತ ಹೇಳ್ತಿದ್ದಾರೆ. ನೋಡಿ, ನಾವು ಹೋಗ್ತಿರೋದು ಫ್ಲೈಟ್ನಲ್ಲಲ್ಲ, ಈ ನಾನ್ ಸ್ಟಾಪ್ ಸಂಜೆಯಲ್ಲಿ. ವಾಪಸ್ ಬನ್ನಿ, ನಾವು ಇಲ್ಲೇ ಹೋಗೋಣ. ಏನು ಗೊತ್ತಾ, ನಾವು ಮಾತಾಡ್ತಿದ್ದು ಯಾವ ದ್ವೀಪ ನೆನಪಿದೆಯಾ? ಸ್ನೇಕ್ ಐಲ್ಯಾಂಡ್ ಬಗ್ಗೆ. ತುಂಬ ವಿಷಕಾರಿಯಾದ ಐಲ್ಯಾಂಡ್ ಇದು. ಈ ದ್ವೀಪದ ಬಗ್ಗೆ ನಿಮಗೆ ಇನ್ನಷ್ಟು ಮಾಹಿತಿ ಕೊಡ್ತೀನಿ. ಆದರೆ ಈ ದ್ವೀಪ ಎಷ್ಟು ಗಾತ್ರದಲ್ಲಿದೆ ಗೊತ್ತಾ? ಕೇವಲ 106 ಎಕರೆ ಮಾತ್ರ. ಆದರೆ ಇಲ್ಲಿರೋ ಹಾವಿನ ಸಂಖ್ಯೆ ಎಷ್ಟು ಗೊತ್ತಾ? ವಿಜ್ಞಾನಿಗಳ ಪ್ರಕಾರ ನೀವು ಈ ದ್ವೀಪದಲ್ಲಿ ಯಾವುದೇ ದಿಕ್ಕಿಗೆ ಒಂದು ಹೆಜ್ಜೆ ಇಟ್ಟರೂ ಕೂಡ, ಹೌದು, ಕೇವಲ ಒಂದೇ ಒಂದು ಹೆಜ್ಜೆ ನಿಮ್ಮಿಂದ 1 ಮೀಟರ್ ಅಂತರದಲ್ಲಿ ಕನಿಷ್ಠ 1-5 ಹಾವುಗಳಿರ್ತವೆ. ಅಂದರೆ ನೀವು ಕಾಲಿಡೋ ಪ್ರತಿಯೊಂದು ಇಂಚು ಜಾಗದಲ್ಲೂ ಸಾವು ನಿಮ್ಮ ಕಾಲನ್ನು ಹತ್ತೋದಿಕ್ಕೆ

ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋ ಹರ್ಸ್ ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋ ಹರ್ಸ್ಗಳಲ್ಲಿ ನಿಲಯದ ನಮ್ಮ ಸಂಜೆಯ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಆತ್ಮೀಯ ಕೇಳುಗರಿಗೆಲ್ಲ ಸಂಜೆಯ ಕಾರ್ಯಕ್ರಮಗಳಿಗೆ ಆತ್ಮೀಯ ಸ್ವಾಗತ. ಇದು ಆಕಾಶವಾಣಿ ಬೆಂಗಳೂರು. ಇದೀಗ ಸಮಯ 5:30:34. ಕಾರ್ಯಕ್ರಮ ಗಿರ್ಮಿಟ್ ಹೊಸ ಕನ್ನಡ ಚಿತ್ರಗೀತೆಗಳು.

ಆರಂಭದಲ್ಲಿ ಕೇಳಿ ಯಾವ ಮೋಹನ ಮುರಳಿ ಕರೆಯಿತು ಚಿತ್ರದ ಗೀತೆಯನ್ನ ಹರೀಶ್ ಚಂದ್ರನ್ ಅವರ ಧ್ವನಿಯಲ್ಲಿ. ಈ ಗೀತೆಗೆ ಸಾಹಿತ್ಯ ವಿ ನಾಗೇಂದ್ರ ಪ್ರಸಾದ್ ರವರದು, ಸಂಗೀತ ಸಿ ಜೆ ಅನಿಲ್ ಅವರದಾಗಿದೆ.

ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

ಇದೀಗ ಕೇಳೋಣ ತೀರ್ಥರೂಪ ತಂದೆಯವರಿಗೆ ಚಿತ್ರದ ಗೀತೆಯನ್ನ ರಜತ್ ಹೆಗಡೆ ಹಾಗೂ ಈಶಾ ಸುಚಿಯವರ ಧ್ವನಿಯಲ್ಲಿ. ಗೀತೆಗೆ ಸಾಹಿತ್ಯ ನಾಗಾರ್ಜುನ ಶರ್ಮಾರವರದು, ಸಂಗೀತ ಜಿಯೋ ಕಾಸ್ಟಾ ಅವರದ್ದಾಗಿದೆ.

ದಿ ರಾಜಾ ಸಾಬ್ ಚಿತ್ರದ ಗೀತೆಯನ್ನ ಅದ್ವಿತೀಯ ಹಾಗೂ ಬೇಬಿ ಶ್ರೀಯರವರ ಧ್ವನಿಯಲ್ಲಿ ಕೇಳಿದ್ರಿ. ವರದರಾಜ್ ಚಿಕ್ಕಬಳ್ಳಾಪುರವರ ಸಾಹಿತ್ಯವಿತ್ತು, ಈ ಗೀತೆಗೆ ಎಸ್ ತಮ್ಮಣ್ಣ ಅವರ ಸಂಗೀತದಲ್ಲಿ. ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಗಿರ್ಮಿಟ್ ಕಾರ್ಯಕ್ರಮದಲ್ಲಿ ಹೊಸ ಕನ್ನಡ ಚಿತ್ರಗೀತೆಗಳನ್ನು ಕೇಳುತ್ತಿರುವಿರಿ.

ಶ್ರೀಮತಿ ಸಿಂಧೂರ ಚಿತ್ರದ ಗೀತೆಯನ್ನ ಅನುರಾಧ ಭಟ್ ರವರ ಧ್ವನಿಯಲ್ಲಿ ಕೇಳಿದಿರಿ. ಕೆ ಕಲ್ಯಾಣ್ ರವರ ಸಾಹಿತ್ಯ, ರಾಜೇಶ್ ರಾಮನಾಥ್ ರವರ ಸಂಗೀತವಿತ್ತು ಈ ಗೀತೆಗೆ.

ಸಿದ್ಧಾರ್ಥ ಬೆಳಮನ್ನೂರವರ ಧ್ವನಿಯಲ್ಲಿ ಸೀಟ್ ಎಡ್ಜ್ ಚಿತ್ರದ ಗೀತೆಯನ್ನ ಕೇಳಿದಿರಿ. ನಾಗಾರ್ಜುನ್ ಶರ್ಮಾರವರ ಸಾಹಿತ್ಯ, ಆಕಾಶ್ ಪರ್ವರವರ ಸಂಗೀತವಿತ್ತು.

ಲವ್ ಮಾಕ್ಟೈಲ್ 3 ಚಿತ್ರದ ಗೀತೆಯನ್ನ ನಕುಲ್ ಅಭಯಂಕರ್ ಅವರ ಧ್ವನಿಯಲ್ಲಿ ಕೇಳಿದ್ರಿ. ಸಾಹಿತ್ಯ ಶಶಾಂಕ್ ರವರದಾಗಿತ್ತು, ನಕುಲ್ ಅಭಯಂಕರ್ ಅವರ ಸಂಗೀತ ಈ ಗೀತೆಗಿತ್ತು.

0: ಶ್ರೇಯ ಶ್ರೇಯ ಏ ಶ್ರೇಯ ಕೇಳಿಸ್ತಿಲ್ವೇನೆ ನಿಂಗೆ?
1: ಏನಮ್ಮ ನೀನು, ನಂಗೂ ಕೇಳಿಸ್ತೋ. ಎಷ್ಟ್ ಸಲ ಕರಿತೀಯಾ? ಬರ್ತೀನಿರು, ನಾನು ಆನ್ಲೈನ್ ಕ್ಲಾಸ್ ಅಲ್ಲಿ ಇದ್ದೀನಿ.
0: ನೀನು ನಿನ್ ಆನ್ಲೈನ್ ಕ್ಲಾಸ್ ಎಲ್ಲ ಗೊತ್ತು ನಂಗೆ. ನೀನು ಬರೀ ಫೇಸ್ಬುಕ್, ಇನ್ಸ್ಟಾಗ್ರಾಮು, ವಾಟ್ಸಪ್ಪು ಅಂತ ಮುಳುಗಿರೋದು ನನಗೆ ಕೇಳಿಸ್ತಾ ಇದೆ. ನಾನೇನಷ್ಟು ಪೆದ್ದಿ ಅನ್ಕೊಂಡಿದ್ಯಾ ನೀನು? ಸಾಕು, ನಿಲ್ಸು.
2: ಅಮ್ಮ ಹೌದು, ಇವಳು ರೀಲ್ಸ್ ನೋಡ್ತಾ ಕೂತಿದ್ದಾಳೆ.
0: ಆಹಾ, ನಮ್ ದೇವರ್ ಸತ್ಯ ನನಗ್ ಗೊತ್ತಿಲ್ವಾ? ಕನ್ನಡಕ ಇಲ್ದೆ ಇದ್ರೆ ಈ ವಯಸ್ಸಿಗೆ ಏನೂ ಕಾಣಲ್ಲ. ಪರೀಕ್ಷೆ ಬರ್ಲಿ, ರಿಸಲ್ಟ್ ಬರ್ಲಿ, ಮೊಬೈಲ್ ಮಾತ್ರ ಕೈಯಲ್ಲಿ. ಮೊಬೈಲ್ಗೆ ಅಡಿಕ್ಟ್ ಆಗ್ಬಿಟ್ಟಿದ್ಯಾ ನೀನು?
3: ಬಿಡು ಬಿಡು ಬಿಡು, ಕದ್ದು ಕದ್ದು ನೋಡೋದನ್ನ.
4: ಅತಿಯಾದ ಅವಲಂಬನೆ ಎಂದೆಂದಿಗೂ ಒಳ್ಳೆಯದಲ್ಲ. ಮೊಬೈಲ್ ಬಳಕೆಯ ಬಗ್ಗೆ ಎಚ್ಚರವಿರಲಿ, ಅವಶ್ಯಕತೆಯ ಪರಿಮಿತಿಯ ಬಗ್ಗೆ ಅರಿವಿರಲಿ.

0: ಮೊದಲಿಗೆ ಇದು ನಕಲಿ ಎಂದುಕೊಂಡೆ, ಆದರೆ 50,000 ದೊರೆಯಿತು. ನೀವು ಪ್ರಯತ್ನಿಸಿ ನೋಡಿ. ಪ್ರಯತ್ನ ಮಾಡ್ತೀನಿ. ಓ ಹೌದು, 1,000 ಅಕೌಂಟ್ಗೆ ಬಂತು. ಗಿರಿಶಣ್ಣ ಇಲ್ಲಿ ನೋಡು, ಈ ಲಿಂಕ್ ಅಲ್ಲಿ ಸರಳವಾದ ಪ್ರಶ್ನೆಗಳು ಸರಿ ಉತ್ತರಕ್ಕೆ 1,000 ಬರ್ತಾ ಇದೆ.
1: ನಂಗೂ ಬಂತು, ನಾನು ಅದನ್ನೇ ಮಾಡ್ತಾ ಇದ್ದೀನಿ.
0: 7ನೇ ಪ್ರಶ್ನೆಗೆ ಅಕೌಂಟ್ ನಂಬರು, ಪಾನ್ ನಂಬರು, ಆಧಾರ್ ನಂಬರು ಎಲ್ಲಾ ಕೇಳ್ತಾ ಇದೆ. ಇರು, ಹಾಕ್ ನೋಡ್ತೀನಿ.
2: ಅಯ್ಯೋ ಮಕ್ಕಳೇ, ತಡೀರಿ ತಡೀರಿ, ಒಂದ್ ನಿಮಿಷ ಹಾಕ್ಬಿಡಿ. ಪ್ಯಾನು ಆಧಾರು ಕೇಳ್ತಾ ಇದಾರೆ ಅಂದ್ರೆ ಏನೋ ಮೋಸ ಅನ್ಸುತ್ತೆ. ತಕ್ಷಣ ಲಿಂಕ್ ಕ್ಲೋಸ್ ಮಾಡಿ. ಮೊದಲು ದುಡ್ಡಿನ ಆಸೆ ತೋರಿಸಿ, ಆಮೇಲೆ ನಮ್ ಖಾತೆಯಲ್ಲಿರೋ ಎಲ್ಲ ಹಣ ಖಾಲಿ ಮಾಡ್ಬಿಡ್ತಾರೆ.
0: ಹೌದಾ?
1: ಈಗ್ಲೇ ಕ್ಲೋಸ್ ಮಾಡ್ಬಿಡ್ತೀನಿ.
3: ಎಚ್ಚರ. ದುಡ್ಡಿನ ಆಮಿಷಕ್ಕೆ ಬಲಿಯಾಗಿ ಮೋಸದ ಲಿಂಕ್ ತೆರೆದು ಹಣ ಕಳೆದುಕೊಳ್ಳಬೇಡಿ. ಅದು ಸೈಬರ್ ಮೋಸದ ಜಾಲವಿರಬಹುದು.
4: ಚಕ್ರವ್ಯೂಹ ಇದು, ಚಕ್ರವ್ಯೂಹ.
5: ಐಸ್ ಕ್ರೀಮ್ ಬೇಕೆ, ಐಸ್ ಕ್ರೀಮ್ ಮುಟ್ಟಿ ಒಮ್ಮೆ ಬಾಯಿಲಿಟ್ಟು.
6: ಆಧುನಿಕ ಮಾರುಕಟ್ಟೆಯಲ್ಲಿ ಗ್ರಾಹಕನೇ ರಾಜ. ಹೆಚ್ಚುತ್ತಿರುವ ಸ್ಪರ್ಧೆಯಿಂದಾಗಿ ಕಲಬೆರಕೆ, ಕಾಳಸಂತೆ, ತಪ್ಪು ಮಾಹಿತಿಯಿಂದ ವಂಚನೆಗೆ ಒಳಗಾಗಬೇಡಿ.
7: ಗ್ರಾಹಕ ಕಾನೂನಿನ ಮಾಹಿತಿ ಹಾಗೂ ಅರಿವು ಇರಲಿ, ಜಾಗೃತರಾಗಿರಿ, ಎಚ್ಚರದಿಂದಿರಿ.
8: ಕಷ್ಟದೊಳನ್ನವ ದುಡಿವನ್ನ ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಹೋಗಿ

0: ಕೃಷಿ ಮನುಷ್ಯ ಕುಲದ ಅನ್ನದ ಬಟ್ಟಲು.
1: ಕೃಷಿ ಎಂಬುದು ಬದುಕಿನ ಸಾಂಸ್ಕೃತಿಕ ಭಾಗ.
2: ತಾಳಿದವನು ಬಾಳಿಯಾನು ಎಂಬಂತೆ ಬಗ್ಗಿದವನು ಬದುಕುತ್ತಾನೆ ಎಂಬ ಮಾತಿಗೆ ಕೃಷಿ ಪುಷ್ಟಿ ನೀಡುತ್ತದೆ.
1: ಕೃಷಿ ಬಗ್ಗುವುದನ್ನು ಕಲಿಸುತ್ತದೆ.
0: ನಮ್ಮನ್ನು ಪೊರೆವ ಭೂಮಿ ತಾಯಿ ನಂಬಿದವರನ್ನು ಕೈಬಿಟ್ಟಿಲ್ಲ.

ಆಕಾಶವಾಣಿ ಬೆಂಗಳೂರು. ಇದೀಗ ಕೇಳಿ ಈ ಸಂಜೆ ಮತ್ತು ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಈ ಸಂಜೆ 6:15 ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಬಿಕೆ ಸುಮತಿ, 6:30 ಅವಲೋಕನ, 6:50 ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ, ವಿಷಯ ಕೃಷಿ ಯಾಂತ್ರೀಕರಣ. ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಶಂಕರ್ಮೂರ್ತಿ ಸಿಎಂವಿ, ಉಪ ಕೃಷಿ ನಿರ್ದೇಶಕರು. ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆ. ಕಾರ್ಯಕ್ರಮದ ಪ್ರಸ್ತುತಿ ತಿಮ್ಮಪ್ಪ ಹೆಚ್ಗೌಡ. 7:20 ಜಾನಪದ ಸಂಗೀತ ಕಾರ್ಯಕ್ರಮದಲ್ಲಿ ಗೌರಮ್ಮ ಹಾಗೂ ಸಂಗಡಿಗರಿಂದ ಸೋಬಾನೆ ಪದಗಳು. 7:45 ಸಿರಿಗಂಧ. 9:15 ಭಾರತಿ ಶ್ರೀಪತಿ ಭಟ್ ಅವರು ಹಾಡಿರುವ ಭಾವಗೀತೆಗಳು. 9:30 ಕರೆಂಟ್ ಅಫೇರ್ಸ್ ದೆಹಲಿ ಕೇಂದ್ರದಿಂದ. ರಾತ್ರಿ 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ, ಎಸ್ ವೇಣುಗೋಪಾಲ್ ಅವರಿಂದ ವೀಣಾ ವಾದನ, ಮೃದಂಗ ಎಂ ಗುರುರಾಜ್. ರಾತ್ರಿ 10:30 ಗೀತಚಂದ್ರಿಕೆ ಮೆಲೋಡಿ ಟೈಮ್.

ಇನ್ನು ನಾಳೆಯ ಕಾರ್ಯಕ್ರಮಗಳು ಈ ರೀತಿಯಾಗಿವೆ. ನಾಳೆ ಬೆಳಿಗ್ಗೆ 6:10 ಶುಭೋದಯ ಕರ್ನಾಟಕ, 6:30 ಚಿಂತನ ಸುಶೀಲಾ ಸೋಮಶೇಖರ್ ಅವರಿಂದ, 6:35 ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಬಿಕೆ ಸುಮತಿ, 6:40 ದೇಶಭಕ್ತಿ ಗೀತೆ, 6:50 ರೈತರಿಗೆ ಸಲಹೆ, 7:15 ಭಾವಗೀತೆಗಳು ಜಯವಂತ್ ಕೋರ್ಪಡೆ ಅವರಿಂದ, 7:45 ಚಿತ್ರಗೀತೆಗಳನ್ನು ಕೇಳುತ್ತೀರಿ. ಇನ್ನು 8:30 ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ ವಾಣಿ, ವಿಷಯ ಮಸಾಲೆಗಳಲ್ಲಿ ಔಷಧೀಯ ಗುಣಗಳು. ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಡಾ ಟಿ ಶಿವಕುಮಾರ್, ಸಹಾಯಕ ಪ್ರಾಧ್ಯಾಪಕರು, ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ ಬೆಂಗಳೂರು. ಕಾರ್ಯಕ್ರಮದ ಪ್ರಾಯೋಜಕರು ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. 8:35 ಚಿತ್ರಗೀತೆಗಳು, 8:50 ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ಗೀತ ಪಲ್ಲವ. 9:10 ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರೈಸಿರುವ ಸಂದರ್ಭದಲ್ಲಿ ಸರಣಿ ಕಾರ್ಯಕ್ರಮ ದೆಹಲಿ ಕೇಂದ್ರದಿಂದ. ಇನ್ನು 9:45 ಗಾನಗಂಗೆ, 10:30 ಸುನಹೆರೆ ಪಲ್, 11:00 ಸವಿ ನೆನಪು, 12:05 ವನಿತಾ ವಿಹಾರ. ಬಹುಮುಖ ಪ್ರತಿಭೆ ನಿವೃತ್ತ ಶಿಕ್ಷಕರಾದ ಚಿತ್ರದುರ್ಗದ ಕೆಎಸ್ ತಿಪ್ಪಮ್ಮ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಗೀತಾ ಟಿ, ನಿರ್ವಹಣೆ ಹನುಮಂತರಾಯಪ್ಪ. ಕಾರ್ಯಕ್ರಮ ಚಿತ್ರದುರ್ಗ ಕೇಂದ್ರದ ಕೊಡುಗೆ. ಇನ್ನು 12:35 ಆರೋಗ್ಯ ಸಂಚಿಕೆ, ವಿಶ್ವ ಮಾನಸಿಕ ಆರೋಗ್ಯ ದಿನದ ಸಂದರ್ಭದಲ್ಲಿ ಜನರಲ್ಲಿ ಹೆಚ್ಚುತ್ತಿರುವ ಅಸಹನೆ ಮತ್ತು ಕ್ರೌರ್ಯ ಪ್ರವೃತ್ತಿ, ಕಾರಣ ಹಾಗೂ ಪರಿಹಾರ, ಈ ಕುರಿತು ಮನೋರೋಗ ತಜ್ಞರಾದ ಡಾ ಯು ಶ್ರೀನಿವಾಸ್ ಅವರೊಡನೆ ಸಂದರ್ಶನ, ಸಂದರ್ಶಕರು ಟಿ ಶ್ಯಾಮ್ ಪ್ರಸಾದ್.

0: ಇನ್ನು ನಾಳೆ ಮಧ್ಯಾಹ್ನ 1 ಗಂಟೆಗೆ ಪ್ರಗತಿ ಪಥ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಕುರಿತು ಮಾತನಾಡುತ್ತಾರೆ ಡಾ ಕೆ ಮಾಲತಿ ಅವರು. ಕಾರ್ಯಕ್ರಮ ಮೈಸೂರು ಕೇಂದ್ರದ ಕೊಡುಗೆಯಾಗಿ. ಇನ್ನು ಮಧ್ಯಾಹ್ನ 1:20ಕ್ಕೆ ಚಿತ್ರಗೀತೆಗಳು, 1:40ಕ್ಕೆ ಜನ್ ಸೇವಾ ಸೇ ದೇಶ್ ಸೇವಾ ಸರಣಿ ಕಾರ್ಯಕ್ರಮ, ವಿಷಯ ಸ್ವಚ್ಛ ಭಾರತ್ ಮಿಷನ್. ಇದು ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ. 2:40ಕ್ಕೆ ಹಕ್ಕಿಯ ಬಳಗ, ಆಕಾಶದಾಶೆ ಏನಿದೆ, ವಿಶ್ವ ಬಾಹ್ಯಾಕಾಶ ಸಪ್ತಾಹದ ಸಂದರ್ಭದಲ್ಲಿ ಜವಾಹರ್ಲಾಲ್ ನೆಹರು ತಾರಾಲಯದ ನಿರ್ದೇಶಕರಾದ ಡಾ ಬಿಆರ್ ಗುರುಪ್ರಸಾದ್ ಅವರೊಂದಿಗೆ ಮಾತುಕತೆ, ನಿರ್ಮಾಣ ಆಶಾ. ಮಧ್ಯಾಹ್ನ 3:00ಕ್ಕೆ ಗುಲ್ಮೋಹರ್ ಕಾರ್ಯಕ್ರಮ ಮೂಡಿಬರುವುದು. ಸಂಜೆ 5:30ಕ್ಕೆ ಗಿರ್ಮಿಟ್ ಹೊಸ ಕನ್ನಡ ಚಿತ್ರಗೀತೆಗಳು, 6:15ಕ್ಕೆ ಕನ್ನಡ ರತ್ನ ಭಂಡಾರ, 6:30ಕ್ಕೆ ವಿಜ್ಞಾನದ ಮುನ್ನಡೆ ಅಮೂಲ್ಯ ಎಸ್ ಅವರಿಂದ, 6:50ಕ್ಕೆ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ, ಹೈನುಗಾರಿಕೆಯಲ್ಲಿ ಹೈನು ತಳಿಗಳ ಮಹತ್ವ, ಈ ಕುರಿತು ಪಶು ವಿದ್ಯಾಲಯ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರಾದ ಡಾ ನಾಗಮಣಿ ಎನ್ ಅವರೊಡನೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಹೆಚ್ಗೌಡ. 7:20ಕ್ಕೆ ಜಾನಪದ ಸಂಗೀತ, ತುರುವೇಕೆರೆ ತಾಲೂಕು ದಬ್ಬೆಘಟ್ಟದ ದಾನಮ್ಮ ಮತ್ತು ಸಂಗಡಿಗರಿಂದ ಸೋಬಾನೆ ಪದ. 7:45ಕ್ಕೆ ಸಮಾಚಾರ ದರ್ಶನ, ವಾರದ ವಾರ್ತಾ ಚಿತ್ರ. ರಾತ್ರಿ 8:00ಗೆ ಮೈಸೂರು ದಸರಾ ಹಬ್ಬದ ಆಚರಣೆಯ ಪೂರ್ವಭಾವಿ ಕಾರ್ಯಕ್ರಮ ಮೈಸೂರು ಕೇಂದ್ರದ ಕೊಡುಗೆ. 8:30ಕ್ಕೆ ಸಿರಿಗಂಧ ಕಾರ್ಯಕ್ರಮ ಮೂಡಿಬರಲಿದೆ. 9:15ಕ್ಕೆ ಭಾವಗೀತೆ ರಮ್ಯಾ ವಶಿಷ್ಠ ಅವರಿಂದ. 9:30ಕ್ಕೆ ಯುವವಾಣಿ ಹರ್ಷಿತಾ ಅವರಿಂದ ಬದಲಾಗುತ್ತಿರುವ ಜಗತ್ತು ಮತ್ತು ಕೌಶಲ್ಯ, ಈ ಕುರಿತು ಭಾಷಣ. ನಂತರ ಶರಣ್ ಎಂ ಅವರಿಂದ ಕವನ ವಾಚನ. ಇವಿಷ್ಟು ಈ ಸಂಜೆ ಮತ್ತು ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು. ಆಕಾಶವಾಣಿ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಕನ್ನಡ ರತ್ನ ಭಂಡಾರ. ಸಿಆರ್ ಸಿಂಹ, ಸಿನಿಮಾ ರಂಗಭೂಮಿ ಕಲಾವಿದ, ನಿರ್ದೇಶಕ, ಗಂಭೀರ ಪಾತ್ರಕ್ಕೂ ಸೈ, ಹಾಸ್ಯ ಪಾತ್ರಕ್ಕೂ ಸೈ, ಚಿಂತಕ, ಲೇಖಕ, ನಿರ್ದೇಶಕ ಸಿಆರ್ ಸಿಂಹ.
2: ನೋಡಿ, ಕೈಲಾಸ ಅವ್ರನ್ನ ನೋಡ್ಲಿಕ್ಕೆ ಸಾಧ್ಯನೇ ಇರಲಿಲ್ಲ, ಕುವೆಂಪು ಅವ್ರನ್ನ ನೋಡಕ್ಕೆ ಸಾಧ್ಯ ಇತ್ತು, ಆದ್ರೆ ನೋಡ್ಲಿಲ್ಲ. ಹೇಗಪ್ಪ ಆಯ್ತು ಅಂತಂದ್ರೆ, ಕುವೆಂಪು ಅವರು ಮೈಸೂರಿನಲ್ಲಿದ್ದದ್ದು ಬಿಡಿ, ಕುವೆಂಪು ಅವರ ಕೃತಿಗಳನ್ನ ನಾವು ಸ್ಕೂಲ್ನಲ್ಲಿ ಹುಡುಗರಾಗಿದ್ದಾಗಲಿಂದ ಓದ್ತಾ ಇದ್ದದ್ದು ನಿಜ. ಆದ್ರೆ ಕುವೆಂಪು ಅವರ ನೇರ ಮುಖತಃ ಪರಿಚಯ ನನಗಿಲ್ಲ, ಭೇಟಿ ಮಾಡಲೇ ಇಲ್ಲ. ಆದರೆ ಹೀಗೆ ರಸಋಷಿ ಮಾಡಬೇಕು, ನಾಟಕ ಮಾಡಬೇಕು, ಕುವೆಂಪು ಅವರನ್ನೇ ಪಾತ್ರವಾಗಿಸಿ ರಂಗದ ಮೇಲೆ ಮಾಡಬೇಕು ಅಂತ ಅಂದ್ಕೊಂಡಾಗ ನಾನು ಮೈಸೂರಿಗೆ ಹೋದೆ ಅವ್ರ ಕಡೆಯಿಂದ ಅದಕ್ಕೆ ಅನುಮತಿ ಪಡೆಯೋದಕ್ಕೆ. ಆದರೆ ಅಷ್ಟೊತ್ತಿಗೆ ಕುವೆಂಪು ಅವ್ರಿಗೆ ಸ್ವಲ್ಪ ಅವರ ಆರೋಗ್ಯ ಅಷ್ಟು ಚೆನ್ನಾಗಿರಲಿಲ್ಲ, ತುಂಬ ತೆಗೆದೋಗ್ಬಿಟ್ಟಿದ್ರು. ಅದರಿಂದ ಅವ್ರನ್ನ ಭೇಟಿ ಮಾಡೋದು ಬಹಳ ಕಷ್ಟ ಆಯಿತು. ಅವರ ಮನೆಯವರು ಹೇಳಿದ್ರು ಮಲಗಿಬಿಟ್ಟಿದ್ದಾರೆ, ಎಬ್ಸೋದು ಕಷ್ಟ, ಜೊತೆಗೆ ಮಾತು ಗೀತಾಡೋದು ಅವ್ರಿಗೆ ತುಂಬ ಕಷ್ಟವಾಗುತ್ತೆ ಅಂತ. ನಾನು ಬಹಳ ಆಸೆ ಇಟ್ಕೊಂಡಿದ್ದೆ, ಇಲ್ಲಿ ಕುವೆಂಪು ಇದಾರಲ್ಲ ಅವ್ರನ್ನ ಒಂದೆರಡು ಸರ್ತಿ ಕೆಲವಾರು ನಿಮಿಷಗಳಾದರೂ ಭೇಟಿ ಮಾಡಿದ್ರೆ ಸ್ವಲ್ಪ ಆ ವ್ಯಕ್ತಿತ್ವನ ನನ್ನ ಕಣ್ಣಲ್ಲಿ ತುಂಬಿಸ್ಕೋಬೋದು ಅಂತ ಬಹಳ ಆಸೆ ಪಟ್ಟೆ, ಸಾಧ್ಯವಾಗಲಿಲ್ಲ. ಆಮೇಲೆ ಆ ನಾಟಕವನ್ನು ಪ್ರಾರಂಭ ಮಾಡಿದಾಗ ಕುವೆಂಪು ಅವರು ಬದುಕಿದ್ರು. ಮೊಟ್ಟ ಮೊದಲನೇ ಪ್ರದರ್ಶನ ಮೈಸೂರಿನಲ್ಲೇ ಆಯಿತು, ಆದರೆ ಕುವೆಂಪು ಅವರು ಬಂದು ನೋಡುವ ಸ್ಥಿತಿನಲ್ಲಿ ಇರಲಿಲ್ಲ, ಅವರ ದೇಹ ಸ್ಥಿತಿ ಅಷ್ಟು ಚೆನ್ನಾಗಿರಲಿಲ್ಲ. ಆದರೆ ಕುವೆಂಪು ಅವರು ಬದುಕಿದ್ದಾಗಲೇ ನಾನು ರಂಗದ ಮೇಲೆ ಕುವೆಂಪು ಆಗಿ ನಾನು ಪಾತ್ರ ಮಾಡ್ತಾ ಇದ್ದೆ, ಶುರು ಹಾಗೆ ಮಾಡಿದ್ದೆ. ಆಮೇಲೆ ನನಗೆ ಒಂದನ್ಸತ್ತೆ, ನಿಜವಾಗ್ಲೂ ನಮಗೆ ಆ ವ್ಯಕ್ತಿಯ ಒಂದು ತೀರ ನಿಕಟವಾದಂತಹ ಪರಿಚಯವೇ ಸಾಧ್ಯವಾಗಿಬಿಟ್ರೆ ಬಹಳ ಒಳ್ಳೆಯದೇ ನಿಜ. ಆದರೂ ಕೊನೆಗೂ ನನಗೆ ಈಗ ಅನ್ಸತ್ತೆ, ಅದು ಬೇರೆ ಬೇರೆ ರೀತಿಯಲ್ಲಿ ಕೂಡ ನಮ್ಮ ಒಂದು ಕಲ್ಪನೆ ನಾವು ಕೆದರ್ತಾ ಹೋದರೆ ಆ ವ್ಯಕ್ತಿತ್ವನ ನಾವು ಬೇರೆ ಬೇರೆ ರೀತಿಯಲ್ಲಿ ಹೀರ್ಕೋಬಹುದು ಅಂತ ಅನ್ಸುತ್ತೆ. ಹೀಗೆ ನಾನು ಹೀರ್ಕೊಂಡದ್ದು, ಬೇರೆ ಬೇರೆ ರೀತಿಯಲ್ಲಿ ಆ ಕಲ್ಪನೆಯಲ್ಲಿ ಹೀರ್ಕೊಂಡದ್ದು. ಆ ನಾಟಕವನ್ನು ಬೆಂಗಳೂರಿನಲ್ಲಿ ಒಂದು ಪ್ರದರ್ಶನ ಆದಾಗ ಕುವೆಂಪು ಅವರ ಮಗಳು ಶ್ರೀಮತಿ ಇಂದುಕಲಾ ಸುರೇಂದ್ರ ಅವರು ಬಂದು ನಾಟಕವನ್ನು ನೋಡಿದ್ರು. ನನಗೆ ಅವರ ಪರಿಚಯ ಇಲ್ಲ, ಅಂದರೆ ಅವರ ಹೆಸರು ಗೊತ್ತಿತ್ತಷ್ಟೆ. ಅವರು ಒಂದು ದೂರವಾಣಿ ಕರೆಯಲ್ಲಿ

0: ನಾಲ್ಕು ದಿನ ಆದ್ಮೇಲೆ ಹೇಳಿದ್ರು, ಹೇಳ್ತಾ ಒಂದು ಮಾತು ಹೇಳಿದ್ರು, ಹೀಗೆ ನಮ್ಮ ಮನೆಯಲ್ಲಿ ನಿಮ್ಮನ್ನು ಯಾವತ್ತೂ ಕಂಡಿಲ್ಲ ನಮ್ಮ ತಂದೆ ಜೊತೆಗೆ, ಆದರೆ ನೀವು ಪಾತ್ರ ಮಾಡಿದಾಗ ನಾನು ನೋಡ್ತಾ ಕೂತಿದ್ದೆ, ಮಧ್ಯದಲ್ಲಿ ಯಾವುದೋ ಒಂದು ಕ್ಷಣದಲ್ಲಿ ನೀವು ಎದ್ದು ಹೀಗೆ ಹೊರಟ್ರಿ, ನಾನು ಅಂದರೆ ಆಕೆ ಮಗಳು ಅರ್ಧ ಸೀಟಿಂದ ಹೀಗೆ ಎದ್ದುಬಿಟ್ಟು, ಅಣ್ಣ ಇದೇನು ಹೊರಟ್ರಿ ಅಣ್ಣ ಅಂತ ಕೇಳ್ಬಿಡ್ಬೇಕು, ಯಾಕಪ್ಪ ಎದ್ರಿ ಇವರು ಅಂದ್ಕೊಂಡು ಅರ್ಧ ಸೀಟಿಂದ ಹೀಗೆ ಎದ್ದುಬಿಟ್ಟೆ ನಾನು, ಅಣ್ಣ ಅಂತ ಕೂಗ್ಬಿಡಬೇಕಾಗಿತ್ತು. ಹಾಗೆ ತಕ್ಷಣ ಓ ಇದು ನಾಟಕ, ಇದು ಸಿಂಹ ಪಾತ್ರ ಮಾಡ್ತಿರೋರು ಅಂತ ಅನಿಸಿ ಆಮೇಲೆ ಕೂತ್ಕೊಂಡೆ ನಾನು ಅಂದರು. ನನಗೆ ಬಹಳ ಇದು ನನ್ನ ಹೃದಯವನ್ನು ತಟ್ಟಿಬಿಡ್ತು. ನಿಜವಾಗ್ಲೂ ಹೀಗೆ ಅಂದರೆ ಆ ಕುವೆಂಪು ಅವರ ಮಗಳಿಗೆ ಆ ಕ್ಷಣದಲ್ಲಿ, ಕುವೆಂಪು ಅವರು ಬದುಕಿದ್ದಾಗ ಆ ಕ್ಷಣದಲ್ಲಿ ರಂಗದ ಮೇಲೆ ಒಬ್ಬ ನಟನನ್ನು ನೋಡಿದಾಗ ಅವನು ನಮ್ಮ ತಂದೆ ಹಾಗೆ ತೀರ ಹಾಗೆ ಅಂತ ಅನ್ನಿಸ್ತಲ್ಲ, ಆ ಒಂದು ಕ್ಷಣ ಅದು ಸಾಧ್ಯವಾಗಿದ್ದು ನನ್ನ ಭಾಗ್ಯ ಅನ್ಕೋತೀನಿ.
1: ಇಂದಿನ ರತ್ನಭಂಡಾರದಲ್ಲಿ ನಿರ್ದೇಶಕ ಸಿಆರ್ ಸಿಂಹ ಅವರ ಮಾತುಗಳನ್ನು ಕೇಳಿದಿರಿ. ಕನ್ನಡ ರತ್ನಭಂಡಾರ ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾ ಎಎಸ್ ಶಂಕರನಾರಾಯಣ.

0: ಆಕಾಶವಾಣಿ ಬೆಂಗಳೂರು. ಇದೀಗ ಸಮಯ 6:20. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ. 6:30 ಅವಲೋಕನ.
1: ಇಯಂ ಆಕಾಶವಾಣಿ. ಸಂಪ್ರತಿ ವಾರ್ತಾ ಶ್ರೂಯಂತಾಂ. ಪ್ರವಾಚಕ ಜತಿನ ಶರ್ಮಾ. ಆದೌ ಮುಖ್ಯ ವಾರ್ತಾಃ. ಜಂತರಮಂತರ ಸ್ಥಳೆ ಶ್ವಸ್ತನ ಪ್ರತಿಷೇಧ ಪ್ರದರ್ಶನಾರ್ಥಂ ದಿಲ್ಯಾರಕ್ಷಿಬಲೇನ ಪ್ರತ್ಯಾಖ್ಯಾತ ಅನುಮತಿಃ. ಅದ್ಯ ರಾತ್ರಿ 9 ದಿಲ್ಯಾಃ 57 ಮೆಟ್ರೋ ಸ್ಥಾನಕಾನಿ ಪಿಹಿತಾನಿ ಭವಿಷ್ಯಂತಿ. ಶ್ವಃ ಪ್ರಾತಃ 4 ಅಪರಾಹ್ನೆ 2 ಯಾವತ್ ನವದಿಲ್ಲಿ ಹಜರತ್ ನಿಜಾಮುದ್ದೀನ ಸ್ಥಾನಕಯೋಃ ಆಗಮ್ಯಮಾಣಾನಿ ಸರ್ವಾಣ್ಯಪಿ ಡಾಕದ್ರುತಗಾಮಿ ರೈಲಯಾನಾನಿ ಉದ್ಗಮಸ್ಥಾನಾದೇವ ನಿರಸ್ತೀಕೃತಾನಿ. ಭಾರತ ಇಥಿಯೋಪಿಯಾ ಸಾಮರಿಕ ಸಂಧಿ ಸಾಮೂಹಿಕ ಮೂಲ್ಯೇಷು ದಕ್ಷಿಣ ದಕ್ಷಿಣ ಐಕ್ಯಭಾವೆ ಚ ಪ್ರತಿಷ್ಠಿತಃ ಇತಿ ವಿದೇಶಮಂತ್ರಿಣಃ ಡಾಕ್ಟರ್ ಎಸ್ ಜಯಶಂಕರಸ್ಯ ಪ್ರತಿಪಾದನಂ. ವಿದೇಶಮಂತ್ರಾಲಯೇನ ಸ್ಪಷ್ಟೀಕೃತಂ ಯತ್ ಪಂ ಪ್ರಕ್ರಿಯಾ ನಿಲಂಬನಂ H-1B ವೀಸಾ ವೈಧತಾಂ ನ ಬಾಧತೆ. ಅಪಿ ಚ ಕ್ರಿಕೆಟ್ ಕ್ರೀಡಾಯಾಂ ರಾಂಚಿ ನಗರೆ ಭಾರತ ವೆಸ್ಟ್ ಇಂಡೀಸ್ ದಲಯೋಃ ಮಧ್ಯೆ ದ್ವಿತೀಯ ವಿಂಶತಿ ಪ್ರತಿ ವಿಂಶತಿಃ ಅಂತಾರಾಷ್ಟ್ರೀಯ ಪ್ರತಿಸ್ಪರ್ಧಾ ಅದ್ಯ ಸಾಯಂ ಆಯೋಜಿಷ್ಯತೆ. ಅಥ ವಾರ್ತಾಃ ವಿಶದೀಕೃತ್ಯ. ದಿಲ್ಲಿ ಆರಕ್ಷಿಬಲೇನ ಶ್ವಃ ಜಂತರಮಂತರ ಸ್ಥಳೆ ಸಿಜೆಪಿ ಇತ್ಯನೇನ ಆಯೋಜಯಿತುಂ ನಿಶ್ಚಿತಸ್ಯ ಪ್ರಸ್ತಾವಿತ ವಿರೋಧ ಪ್ರದರ್ಶನಸ್ಯ ಅನುಮತಿಃ ಅದ್ಯ ಪ್ರತ್ಯಾಖ್ಯಾತ. ಅದ್ಯ ಪ್ರಾತಃ ಕಾಲೇ ನವದಿಲ್ಯಾಂ ವಾರ್ತಾಹರಾನ್ ಸಂಬೋಧಯಂತಿ ದಿಲ್ಲಿ ಆರಕ್ಷಿಬಲಸ್ಯ ಸಂಯುಕ್ತಾಯುಕ್ತ ನೂಪುರ ಪ್ರಸಾದಃ ಅವೋಚತ್ ಯತ್ ಜಂತರಮಂತರ ಸ್ಥಳೆ ಪ್ರತಿಷೇಧ ಸಭಾನಾಂ ಅಥ ಅನ್ಯ ಕಾರ್ಯಕ್ರಮಾಣಾಂ ಆಯೋಜನಾಯ 10 ಪೂರ್ವಮೇವ ಆವೇದನ ಪತ್ರಂ ಸಮರ್ಪಣೀಯಂ. ಸಂಯುಕ್ತ ಆರಕ್ಷ್ಯಾಯುಕ್ತಯಾ ಸ್ಪಷ್ಟೀಕೃತಂ ಯದನೇನ ಸಮೂಹೇನ ಪೂರ್ವಮಪಿ ಅಸ್ಮಿನ್ ಸ್ಥಳೆ ವಿರೋಧ ಪ್ರದರ್ಶನಾಯ ಅನುಮತಿಃ ಲಬ್ಧಾ ಆಸೀತ್. ಕಿಂತು ತೈಃ ನಿರ್ಧಾರಿತಾನಾಂ ಮಾರ್ಗದರ್ಶಿಕಾನಾಂ ಅಥ ಚ ಸಮರ್ಪಿತಾನಾಂ ಆಶ್ವಾಸನಪತ್ರಾಣಾಂ ಅನುಪಾಲನಂ ನ ಕೃತಂ. ಸಾನ್ಯರೂಪಯತ್ ಯತ್ ವರ್ತಮಾನ ಶಾಂತಿ ವ್ಯವಸ್ಥಾಂ ಲೋಕಸುರಕ್ಷಾಂ ಅಥ ಚ ನವದಿಲ್ಲಿ ಕ್ಷೇತ್ರಸ್ಯ ಯಾತಾಯಾತ ನಿಯಮನಂ ದೃಷ್ಟ್ವಾ ಅನುಮತಿ ನಿಷೇಧಸ್ಯ ಅಯಂ ನಿರ್ಣಯಃ ಗೃಹೀತಃ.
2: 7 ಇನ್ನೊನೆ ಏಕ ಅಪ್ಲಿಕೇಶನ್ ದಿಯಾ ಥಾ ನಯಿ ದಿಲ್ಲಿ ಡಿಸ್ಟ್ರಿಕ್ಟ್ ಮೇ ಜಿಸ್ಮೇ ಉನ್ಹೊನೆ ಏಕ ಇಂಟಿಮೇಷನ್ ದಿಯಾ ಹೈ ಕಿ ವೋ 10 ಕೋ ಪ್ರದರ್ಶನ್ ಕರ್ನೆ ಆ ರಹೇ ಹೈ ಅಕೌಂಟಬಿಲಿಟಿ ಆಫ್ ಸಿಇಸಿ ಕೆ ರಿಗಾರ್ಡಿಂಗ್. ಇಸ್ ಇಂಟಿಮೇಷನ್ ಪರ್ ಗೌರ್ ಕಿಯಾ ಗಯಾ ಔರ್ ಇಸ್ಕೋ ಕನ್ಸಿಡರ್ ಕರ್ತೆ ಹುಯೆ ಆಗೇ ದೇಖಾ ಗಯಾ ಕಿ ನಹಿ ಯೇ ಬಹುತ್ ಹಿ ಕಮ್ ಸಮಯ ಮೇ ಪಹಲೆ ತೋ ಪ್ರಾಪ್ತ ಹುಆ ಹೈ ಜೋ ಹಮಾರಿ ಲೇಟ್ ಡೌನ್ ಗೈಡ್ ಲೈನ್ಸ್ ಹೈ ಕಿ ಹಮೇ ಧರ್ನಾ ಕೆ 10 ಪಹಲೆ ಸೇ ಯೇ ಚಾಹಿಯೆ ಹೋತಾ ಹೈ ಔರ್ ವೋ ನಹಿ ಥಾ.
1: ನೂಪುರ ಪ್ರಸಾದೇನ ಅಗ್ರೆ ಪ್ರತಿಪಾದಿತಂ ಯತ್ ಕ್ಷೇತ್ರೇಸ್ಮಿನ್ ಲೋಕ

0: प्रमाणीकरणं कार्यक्रमे गृहीतः निर्णयः H-1B वीजा कार्यक्रमात् सर्वथा पृथक् वर्तते। मन्त्रालयेन स्ववक्तव्ये प्रतिपादितं यत् पम आवेदनपत्राणां निलम्बनेन स्वयं H-1B वीजा वैधतायां वा तद्धारकाणां तेषां च आश्रितानां वर्तमानस्थितौ कोऽपि प्रत्यक्षप्रभावः नैव भविष्यति। यद्यपि प्रभावितसंस्थानां योग्यानां कर्मचारिणां स्थायिनिवासप्रक्रियायां कश्चन प्रभावः सम्भाव्यते। अस्मिन् सन्दर्भे अमेरिकादेशस्य उपराष्ट्रपतिनः टिप्पण्यः अनुचिताः इति आक्षिपता मन्त्रालयेन उक्तं यत् एतादृशानि वक्तव्यानि तथ्यम् उपेक्षन्ते। भारतेन दृढतया प्रतिपादितं यत् अमेरिकादेशे कार्यरताः भारतीयाः कुशलाः वृत्तिकाः उच्चशिक्षिताः सन्ति, अथ ते तद्देशस्य अर्थव्यवस्थायां नवनिर्माण पारिस्थितिकीतन्त्रे च महत्वपूर्णं अवदानं यच्छन्ति। विदेशमन्त्रिणा डॉ एस जयशंकरेण प्रतिपादितं यत् भारत इथियोपिया देशयोः सामरिक सन्धिः परस्पर सहभागी मूल्येषु समान आकांक्षासु अथ च ऐतिहासिके दक्षिण ऐक्यभावे प्रतिष्ठितः अस्ति। डॉ जयशंकरः अदीस अबाबा नगरे स्वसमकक्षेण इथियोपिया देशस्य विदेशमन्त्रिणा गेडियन तिमोथिवोस हेसेबोन इत्यनेन सह द्विपक्षीय वार्तां विहितवान्। क्रिकेट क्रीडायाम् अद्य भारत वेस्ट इंडीज दलयोः मध्ये पञ्च प्रतिस्पर्धात्मिकायाः 20-20 अन्ताराष्ट्रिय श्रृंखलायाः द्वितीया प्रतिस्पर्धा रांची नगरे आयोजिष्यते इति वार्ताः।
1: अवलोकन। ಆಕಾಶವಾಣಿ ಅವಲೋಕನ ವಿಷಯ ಸಾರ್ವಜನಿಕ ಸೇವೆಯ 25 ವರ್ಷಗಳು ನವಭಾರತ ನಿರ್ಮಾಣ ಪ್ರಧಾನಿ ನರೇಂದ್ರ ಮೋದಿ. ಬರೆದವರು ಅಭಯ್ ದಾಮ್ಲೆ, ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. 2026 ಅಕ್ಟೋಬರ್ 7 ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ತಮ್ಮ ಸಾರ್ವಜನಿಕ ಸೇವೆಯ ಸುದೀರ್ಘ ಮತ್ತು ಯಶಸ್ವಿ 25 ವರ್ಷಗಳನ್ನು ಪೂರ್ಣಗೊಳಿಸಿದ್ದಾರೆ. 2001 ಗುಜರಾತ್ನ ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡ ಕ್ಷಣದಿಂದ ಹಿಡಿದು ಇಂದು ದೇಶದ ಪ್ರಧಾನಿಯಾಗಿ ಭಾರತವನ್ನು ವಿಶ್ವಗುರುವಿನ ಸ್ಥಾನದತ್ತ ಮುನ್ನಡೆಸುತ್ತಿರುವವರೆಗೆ ಅವರ ಪಯಣ ದೇಶ ಸೇವೆ, ಬದ್ಧತೆ ಮತ್ತು ಕ್ರಾಂತಿಕಾರಿ ನಿರ್ಧಾರಗಳಿಂದ ಕೂಡಿದೆ. ಈ ಕಾಲಘಟ್ಟದಲ್ಲಿ ಅವರು ಕೈಗೊಂಡ ಅಭಿವೃದ್ಧಿಯೆಡೆಗಿನ ನಡಿಗೆ ಪ್ರತಿಯೊಬ್ಬ ಭಾರತೀಯನ ಜೀವನದ ಮೇಲೆ ಸಕಾರಾತ್ಮಕ ಪ್ರಭಾವ ಬೀರಿದೆ. ಜನಸೇವೆಯಿಂದ ದೇಶ ಸೇವೆ ಎಂಬ ಮಂತ್ರದಡಿ ಸಾರ್ವಜನಿಕ ಸೇವೆಯಲ್ಲಿ ಅವರ ದೂರದರ್ಶಿತ್ವ ಮತ್ತು ಸೇವಾ ಮನೋಭಾವ ನವಭಾರತದ ಉದಯಕ್ಕೆ ದೃಢವಾದ ಬುನಾದಿಯನ್ನು ಹಾಕಿದೆ. ಗುಜರಾತ್ ಮುಖ್ಯಮಂತ್ರಿಯಾಗಿ ಅವರು ಕೈಗೊಂಡ ಆಡಳಿತಾತ್ಮಕ ಪ್ರಯೋಗಗಳು ಮತ್ತು ಆರ್ಥಿಕ ಸುಧಾರಣೆಗಳು ಗುಜರಾತ್ ಮಾದರಿಯಾಗಿ ದೇಶಾದ್ಯಂತ ಗಮನ ಸೆಳೆಯಿತು. ಕೃಷಿ, ಕೈಗಾರಿಕೆ, ಮೂಲಸೌಕರ್ಯ ಮತ್ತು ವಿಪತ್ತು ನಿರ್ವಹಣೆಯಲ್ಲಿ ಅವರು ತಂದ ಸುಧಾರಣೆಗಳು ಗಮನಾರ್ಹವಾದುದು. ಭಾರತದ ಪ್ರಧಾನಿಯಾಗಿ ದೇಶವನ್ನು ಮುನ್ನಡೆಸಲು ಅವರಿಗೆ ಹಿಂದಿನ ಅನುಭವಗಳು ದೊಡ್ಡ ಪ್ರೇರಣೆಯಾದವು. 2014 ದೇಶದ ಪ್ರಧಾನಿಯಾಗಿ ಅಧಿಕಾರ ವಹಿಸಿಕೊಂಡ ನಂತರ ಸಬ್ ಕಾ ಸಾಥ್, ಸಬ್ ಕಾ ವಿಕಾಸ್, ಸಬ್ ಕಾ ವಿಶ್ವಾಸ್, ಸಬ್ ಕಾ ಪ್ರಯಾಸ್ ಎಂಬ ಮಂತ್ರದೊಂದಿಗೆ ಆಡಳಿತದ ಶೈಲಿಯನ್ನೇ ಬದಲಾಯಿಸಿದರು. ಭಾರತವನ್ನು ಕೇವಲ ಪ್ರಗತಿಯ ಹಾದಿಯಲ್ಲಿ ನಡೆಸುವುದು ಮಾತ್ರವಲ್ಲದೆ ಜಾಗತಿಕ ಮಟ್ಟದಲ್ಲಿ ದೇಶಕ್ಕೆ ಕೀರ್ತಿ ತರುವುದು ಅವರ ಪ್ರಮುಖ ಗುರಿಯಾಗಿತ್ತು. ಸಾಮಾಜಿಕ ಮತ್ತು ಆರ್ಥಿಕ ಸಬಲೀಕರಣದ ವಿಷಯದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಕೈಗೊಂಡ ಯೋಜನೆಗಳು ಐತಿಹಾಸಿಕವಾಗಿವೆ. ಜನಧನ ಯೋಜನೆ ಮೂಲಕ ಕೋಟ್ಯಾಂತರ ಬಡಜನರನ್ನು ಆರ್ಥಿಕ ವ್ಯವಸ್ಥೆಯ ಮುಖ್ಯವಾಹಿನಿಗೆ ತರಲಾಯಿತು. ಡಿಜಿಟಲ್ ಪಾವತಿ ವ್ಯವಸ್ಥೆ ಯುಪಿಐ ಇಂದು ವಿಶ್ವವೇ ಬೆರಗುಗಣ್ಣಿನಿಂದ ನೋಡುವಂತಹ ಮಟ್ಟಕ್ಕೆ ಬೆಳೆದಿದ್ದು ಭಾರತದ ತಂತ್ರಜ್ಞಾನ ಕ್ರಾಂತಿಗೆ ಹೊಸ ಮೆರುಗು ನೀಡಿದೆ. ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ ಕೋಟ್ಯಾಂತರ ಬಡ ಕುಟುಂಬಗಳಿಗೆ ಸ್ವಂತ ಮನೆ ನಿರ್ಮಿಸಿ ಕೊಡಲಾಗಿದೆ. ಸ್ವಚ್ಛ ಭಾರತ ಅಭಿಯಾನದ ಮೂಲಕ ನೈರ್ಮಲ್ಯ ಮತ್ತು ಆಡಳಿತದ ಬಗ್ಗೆ ಜನರಲ್ಲಿದ್ದ ಧೋರಣೆಯನ್ನೇ ಬದಲಾಯಿಸಿ ಸಾರ್ವಜನಿಕ ಆರೋಗ್ಯಕ್ಕೆ ಹೊಸ ಆದ್ಯತೆ ನೀಡಲಾಯಿತು. ಉಜ್ವಲ ಯೋಜನೆಯ ಮೂಲಕ ಉಚಿತ ಅಡುಗೆ ಅನಿಲ ಸಂಪರ್ಕ ನೀಡಿ ಕೋಟ್ಯಾಂತರ ಮಹಿಳೆಯರ ಜೀವನದಲ್ಲಿ ಬೆಳಕು ಚೆಲ್ಲಲಾಗಿದೆ. ಆರೋಗ್ಯ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿಯೂ ಕ್ರಾಂತಿಕಾರಿ ಬದಲಾವಣೆಗಳನ್ನು ತರಲಾಯಿತು. ಆಯುಷ್ಮಾನ್ ಭಾರತ ಯೋಜನೆಯು ವಿಶ್ವದಲ್ಲೇ ಅತಿದೊಡ್ಡ ಉಚಿತ ಆರೋಗ್ಯ ರಕ್ಷಣೆ ಯೋಜನೆಯಾಗಿದ್ದು ಬಡ ಕುಟುಂಬ

0: ಕುಟುಂಬಗಳಿಗೆ ದುಬಾರಿ ವೈದ್ಯಕೀಯ ವೆಚ್ಚದ ಹೊರೆಯಿಂದ ಮುಕ್ತಿ ನೀಡಿದೆ. ನೂತನ ಶಿಕ್ಷಣ ನೀತಿಯನ್ನು ಜಾರಿಗೆ ತರುವ ಮೂಲಕ ಭಾರತದ ಯುವಜನತೆಗೆ ಆಧುನಿಕ ಮತ್ತು ಪ್ರಾಯೋಗಿಕ ಶಿಕ್ಷಣವನ್ನು ತಲುಪಿಸುವ ಕಾರ್ಯವನ್ನು ಕೈಗೊಳ್ಳಲಾಗಿದೆ. ಭಾರತೀಯ ಸಂಸ್ಕೃತಿ ಮತ್ತು ಕೌಶಲ್ಯಗಳಿಗೆ ಒತ್ತು ನೀಡುವ ಈ ಶಿಕ್ಷಣ ನೀತಿಯು ಯುವಕರನ್ನು ಜಾಗತಿಕ ಸ್ಪರ್ಧೆಗೆ ಸಜ್ಜುಗೊಳಿಸುತ್ತಿದೆ. ಮೂಲಸೌಕರ್ಯ ಮತ್ತು ಕೈಗಾರಿಕಾ ಕ್ಷೇತ್ರದಲ್ಲಿ ಭಾರತ ಹಿಂದೆಂದೂ ಕಾಣದ ವೇಗದಲ್ಲಿ ಪ್ರಗತಿ ಸಾಧಿಸುತ್ತಿದೆ. ಮೇಕ್ ಇನ್ ಇಂಡಿಯಾ ಮತ್ತು ಆತ್ಮನಿರ್ಭರ ಭಾರತ ಅಭಿಯಾನಗಳು ಭಾರತವನ್ನು ಉತ್ಪಾದನಾ ವಲಯದಲ್ಲಿ ಸ್ವಾವಲಂಬಿಯನ್ನಾಗಿ ಮಾಡುತ್ತಿವೆ. ದೇಶದಾದ್ಯಂತ ಎಕ್ಸ್ಪ್ರೆಸ್ ವೇಗಳು, ವಂದೇ ಭಾರತ್ ರೈಲುಗಳು, ನವೀಕರಿಸಿದ ವಿಮಾನ ನಿಲ್ದಾಣಗಳು ಮತ್ತು ಬಂದರುಗಳು ದೇಶದ ಸಾರಿಗೆ ಕ್ಷೇತ್ರಕ್ಕೆ ಆಧುನಿಕತೆಯ ಮೆರುಗು ನೀಡಿವೆ. ಗತಿಶಕ್ತಿ ಯೋಜನೆಯ ಮೂಲಕ ವಿವಿಧ ಮೂಲಸೌಕರ್ಯ ಯೋಜನೆಗಳ ಶೀಘ್ರ ಜಾರಿಗೆ ಹಾದಿ ಸುಗಮಗೊಳಿಸಲಾಗಿದೆ. ಯುವ ಉದ್ಯಮಿಗಳಿಗೆ ಉತ್ತೇಜನ ನೀಡಲು ಸ್ಮಾರ್ಟ್ಅಪ್ ಇಂಡಿಯಾ ಮತ್ತು ಸ್ಟ್ಯಾಂಡಪ್ ಇಂಡಿಯಾ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಅನುಷ್ಠಾನಗೊಳಿಸಲಾಗಿದೆ. ವಿದೇಶಾಂಗ ನೀತಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ನಾಯಕತ್ವ ಭಾರತದ ಸ್ಥಾನಮಾನವನ್ನು ಜಾಗತಿಕ ಮಟ್ಟದಲ್ಲಿ ಎತ್ತರಕ್ಕೇರಿಸಿದೆ. G20 ಅಧ್ಯಕ್ಷತೆಯ ಯಶಸ್ವಿ ನಿರ್ವಹಣೆ ಜಾಗತಿಕ ಬಿಕ್ಕಟ್ಟನ್ನು ಸಮಯದಲ್ಲಿ ಮಧ್ಯಸ್ಥಿಕೆ ವಹಿಸುವ ಸಾಮರ್ಥ್ಯ ಮತ್ತು ನೆರೆಹೊರೆಯ ದೇಶಗಳೊಂದಿಗೆ ನಿಕಟ ಬಾಂಧವ್ಯ ಹೊಂದುವ ನೀತಿಯು ಭಾರತವನ್ನು ಪ್ರಭಾವಶಾಲಿ ರಾಷ್ಟವನ್ನಾಗಿ ರೂಪಿಸಿದೆ. ಪರಿಸರ ರಕ್ಷಣೆಯತ್ತ ಭಾರತದ ಬದ್ಧತೆ, ಸೌರಶಕ್ತಿ ಯೋಜನೆಗಳು ಮತ್ತು ಅಂತಾರಾಷ್ಟೀಯ ಸೌರ ಒಕ್ಕೂಟದ ಸ್ಥಾಪನೆ ಪರಿಸರ ಮುನ್ನೆಚ್ಚರಿಕೆಯಲ್ಲಿ ಭಾರತದ ಮುಂಚೂಣಿ ಪಾತ್ರವನ್ನು ಎತ್ತಿಹಿಡಿದಿದೆ. ಕಳೆದ 25 ವರ್ಷಗಳ ಸುದೀರ್ಘ ಸಾರ್ವಜನಿಕ ಸೇವೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ತೋರಿದ ಪರಿಶ್ರಮ, ದೂರದೃಷ್ಟಿ ಮತ್ತು ನಿರ್ಣಾಯಕ ನಾಯಕತ್ವ ದೇಶವನ್ನು ವಿಕಸಿತ ಭಾರತ 2047 ಗುರಿಯತ್ತ ವೇಗವಾಗಿ ಮುನ್ನಡೆಸುತ್ತಿದೆ. ಇದುವರೆಗೂ ಅವಲೋಕನ ಕೇಳಿದಿರಿ. ಬರೆದವರು ಅಭಯ ದಾಮ್ಲೆ, ಓದಿದವರು ಶಿಲ್ಪಾ ಹೆಚ್ಎಂ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.
1: ಅವಲೋಕನ ಪ್ರಸಾರವಾಯಿತು.

0: ಸೆಬಿ ಇನ್ವೆಸ್ಟರ್ ಜಾಗೃತಾ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿರಿ.
1: ಎಲ್ಐಸಿ ಇಂಡೆಕ್ಸ್ ಪ್ಲಸ್ 2500 ರೂಪೀಸ್ ಅಷ್ಟು ಕಡಿಮೆ ಮಂತ್ಲಿ ಪ್ರೀಮಿಯಂ ನೊಂದಿಗೆ ನಿಮ್ಮ ಜರ್ನಿಯನ್ನು ಆರಂಭಿಸಿ. ಗ್ಯಾರಂಟೆಡ್ ಅಡಿಷನ್ಸ್ ನ ಸೆಕ್ಯೂರಿಟಿ ಒಂದಿಗೆ. ಹೆಚ್ಚಿನ ಡೀಟೇಲ್ಸ್ ಗೆ ವಿಸಿಟ್ www.licindia.in. ಎಲ್ಐಸಿ, ಹರ್ ಪಲ್ ಆಪ್ಕೆ ಸಾಥ್. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
2: ಓಹ್ ಸವಿ ರತ್ನ, ಬನ್ನಿ ಬನ್ನಿ ಬನ್ನಿ. ಒಳ್ಳೆ ಸಮಯಕ್ಕೆ ಬಂದ್ರಿ, ಬಿಸಿ ಬಿಸಿ ಕಾಫಿ ತಯಾರಾಗಿದೆ, ಒಟ್ಟಿಗೆ ಕುಡಿಯೋಣ.
3: ಪೂರ್ಣಿ ಅದಿರ್ಲಿ, ಇಲ್ಲಿ ನೋಡಿಲಿ, ಸವಿಗೆ ಆಕಾಶನೆ ತಲೆ ಮೇಲೆ ಬಿದ್ದ ಹಾಗಾಗಿದೆ.
2: ಏನಾಯ್ತೆ ಸವಿ?
4: ಅಯ್ಯೋ, ಬೆಳಿಗ್ಗೆ ನನ್ನ ಆದ್ನಿ ಫೋನ್ ಇಂದ ನಮ್ಮ ಯಜಮಾನ್ರಿಗೆ, ನಂಗೆ, ನನ್ ಮಗಳಿಗೆ ಒಂದ್ ಮೆಸೇಜ್ ಬಂತು. ಹಾಸ್ಪಿಟಲ್ ಅಲ್ಲಿ ಇದ್ದೀನಿ, ತಕ್ಷಣ 50,000 ಬೇಕು ಅಂತ. ನಾನು ಯೋಚನೆ ಮಾಡದೆ ಅವಳ ಅಕೌಂಟ್ಗೆ ಕಳಿಸ್ಬಿಟ್ಟೆ. ತಕ್ಷಣ ನನ್ನ ಅಕೌಂಟ್ ನಲ್ಲಿದ್ದ ಅಷ್ಟು ಹಣ ಖಾಲಿಯಾಗಿ ಬ್ಲಾಕ್ ಆಗೋಯ್ತು.
3: ಅಲ್ವೇ, ನೀನ್ ತಿಳ್ಕೊಂಡೋಳು, ಓದ್ದೋಳು, ಅದ್ ಹೇಗೆ ಯಾಮಾರ್ದಿಯೆ?
4: ಏನೋ ಒಂದ್ ಕ್ಷಣ ರತ್ನ, ಯಾಮಾರ್ಬಿಟ್ಟೆ ಗೊತ್ತಾಗ್ಲೇ ಇಲ್ಲ.
2: ನೋಡು, ಇನ್ಮೇಲೆ ಹುಷಾರಾಗಿರು, ಮೊದಲು ಸೈಬರ್ ಪೊಲೀಸ್ಗೆ ದೂರು ಕೊಡು.
5: ಪರಿಶೀಲಿಸದೆ ಲಿಂಕ್ ಅನ್ನು ಒತ್ತಿ ಖಾತೆಗೆ ಹಣ ವರ್ಗಾಯಿಸಿ ಸೈಬರ್ ಮೋಸ ಜಾಲದಲ್ಲಿ ಹಣ ಕಳೆದುಕೊಳ್ಳಬೇಡಿ.
1: ಆಕಾಶವಾಣಿ ಇದೀಗ ಕೆಲವು ಪ್ರಕಟಣೆಗಳು. 6:40 ಪ್ರದೇಶ ಸಮಾಚಾರ.
6: ಶುರು ಮಾಡೋಣ ಇನ್ವೆಸ್ಟಿಂಗ್ ನ ಕಲಿಕೆ.

0: ಸೆಬಿ ಇನ್ವೆಸ್ಟರ್ ಜಾಗೃತಾ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿರಿ.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ?

0: ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ ಶುಕ್ರವಾರ ಸಾಯಂಕಾಲ 6:50 to 7:20 ರಾಜ್ಯವ್ಯಾಪಿ ಪ್ರಸಾರವಾಗಲಿದೆ. ಕೃಷಿಯ ವಿವಿಧ ವಿಷಯಗಳಿಗೆ ಸಂಬಂಧಪಟ್ಟ ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರಿಸುತ್ತಾರೆ ರಾಜ್ಯ ಕೃಷಿ ಇಲಾಖೆಯ ಹಿರಿಯ ಅಧಿಕಾರಿಗಳು. ಪ್ರಶ್ನೆಗಳನ್ನು ಕೇಳಲು ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 2237-0477, 2237-0488, 2226-1257, ಎಸ್ಟಿಡಿ ಕೋಡ್ 080. ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ.
0: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು: ಕಂದಾಯ ಅಧಿಕಾರಿಗಳು ದಾಖಲೆಗಳ ನಿರ್ವಹಣೆಯಲ್ಲಿ ನಿರ್ಲಕ್ಷ್ಯ ತೋರಿದರೆ ಕಠಿಣ ಕ್ರಮ, ಉಪಮುಖ್ಯಮಂತ್ರಿ ಎಚ್ಚರಿಕೆ. ರಾಜ್ಯಕ್ಕೆ ಒಲಿದ ಅನುಷ್ಠಾನ ಹಂತದ ಅತ್ಯಧಿಕ ಪವನ ವಿದ್ಯುತ್ ಸಾಮರ್ಥ್ಯ ಪ್ರಶಸ್ತಿ. ಎಲ್ನಿನೋ ಪರಿಸ್ಥಿತಿ 2027 ಫೆಬ್ರವರಿವರೆಗೆ ಮುಂದುವರಿಯುವ ಸಾಧ್ಯತೆ, ವಿಶ್ವ ಹವಾಮಾನ ಸಂಸ್ಥೆ ಮುನ್ನೆಚ್ಚರಿಕೆ. ವನ್ಯಜೀವಿಗಳ ಸಂರಕ್ಷಣೆಗೆ ಡ್ರೋನ್, ರೇಡಿಯೋ ಕಾಲರ್, ಡಿಜಿಟಲ್ ಮ್ಯಾಪಿಂಗ್ ಬಳಕೆಗೆ ಒತ್ತು, ಸಚಿವ ರಾಮಲಿಂಗಾರೆಡ್ಡಿ. ಮೈಸೂರು ದಸರಾ ಮಹೋತ್ಸವದ ಸಿದ್ಧತೆ ಪೂರ್ಣ, 2 ಹಂತದ ಭದ್ರತೆಗೆ 6,000 ಅಧಿಕ ಪೊಲೀಸರ ನಿಯೋಜನೆ. ಸಾರ್ವಜನಿಕ ಕೆಲಸಗಳಲ್ಲಿ ವಿಳಂಬ ಹಾಗೂ ದಾಖಲೆಗಳ ನಿರ್ವಹಣೆಯಲ್ಲಿ ನಿರ್ಲಕ್ಷ್ಯ ಸಹಿಸುವುದಿಲ್ಲ ಎಂದು ಕಂದಾಯ ಸಚಿವ ಹಾಗೂ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಎಚ್ಚರಿಕೆ ನೀಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಹಶೀಲ್ದಾರ್ ಕಚೇರಿಗೆ ಭೇಟಿ ನೀಡಿದ ಅವರು, ದಾಖಲೆಗಳ ನಿರ್ವಹಣೆಯಲ್ಲಿ ನಿರ್ಲಕ್ಷ್ಯ ತೋರಿದ ಅಧಿಕಾರಿಯನ್ನು ಅಮಾನತುಗೊಳಿಸುವಂತೆ ಸೂಚಿಸಿದ್ದಾರೆ. ಇದೇ ವೇಳೆ ಬಗರ್ ಹುಕುಂ ಅರ್ಜಿಗಳ ವಿಲೇವಾರಿ ಹಾಗೂ ಪೋಡಿ ದುರಸ್ತಿ ಕಾರ್ಯ ಚುರುಕುಗೊಳಿಸಲು ನಿರ್ದೇಶನ ನೀಡಿದ್ದಾರೆ. ಸರ್ಕಾರಿ ಗೋಮಾಳ ಒತ್ತುವರಿ ಮಾಡಿದವರು ಎಷ್ಟೇ ಪ್ರಭಾವಿಗಳಾಗಿದ್ದರೂ ಕಾನೂನು ಕ್ರಮ ಕೈಗೊಳ್ಳುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ನಕಲಿ ಭೂದಾಖಲೆ ಸೃಷ್ಟಿಸಿ ಹಾಗೂ ಅಕ್ರಮ ಖಾತೆ ಬದಲಾವಣೆ ಕಂಡರೆ ಕಠಿಣ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದ್ದಾರೆ. ಅನುಷ್ಠಾನ ಹಂತದಲ್ಲಿರುವ ಅತ್ಯಧಿಕ ಪವನ ವಿದ್ಯುತ್ ಸಾಮರ್ಥ್ಯಕ್ಕಾಗಿ ಕರ್ನಾಟಕ 2026 ಸಾಲಿನ ಪ್ರಶಸ್ತಿಯನ್ನು ತನ್ನದಾಗಿಸಿಕೊಂಡಿದೆ. ರಾಜ್ಯದಲ್ಲಿ 9 ಗಿಗಾವ್ಯಾಟ್ ಸಾಮರ್ಥ್ಯದ ಪವನ ವಿದ್ಯುತ್ ಯೋಜನೆಗಳು ಅನುಷ್ಠಾನ ಹಂತದಲ್ಲಿದ್ದು, ವರ್ಷದಿಂದ ವರ್ಷಕ್ಕೆ ಪವನ ವಿದ್ಯುತ್ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳುವ ಮೂಲಕ ಗಮನಾರ್ಹ ಸಾಧನೆ ಮಾಡಿದ ಹಿನ್ನೆಲೆಯಲ್ಲಿ ಈ ಪ್ರಶಸ್ತಿ ಲಭಿಸಿದೆ. ಚೆನ್ನೈನಲ್ಲಿ ನಡೆದ ಸಮಾರಂಭದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರಿಂದ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದ ವ್ಯವಸ್ಥಾಪಕ ನಿರ್ದೇಶಕಿ ದಿವ್ಯಾ ಪ್ರಭು ಜಿಆರ್ಜೆ ಪ್ರಶಸ್ತಿ ಸ್ವೀಕರಿಸಿದರು. ಈ ಕುರಿತಂತೆ ಪ್ರತಿಕ್ರಿಯಿಸಿರುವ ಇಂಧನ ಸಚಿವ ಕೆಜೆ ಜಾರ್ಜ್, ನವೀಕರಿಸಬಹುದಾದ ಇಂಧನ ಸಾಮರ್ಥ್ಯ ಹೆಚ್ಚಿಸುವ ನಿಟ್ಟನಲ್ಲಿ ರಾಜ್ಯವು ನಿರಂತರವಾಗಿ ಕೈಗೊಂಡಿರುವ ಪ್ರಯತ್ನಗಳ ಫಲವಾಗಿ ಈ ಪ್ರಶಸ್ತಿ ಲಭಿಸಿದೆ ಎಂದು ತಿಳಿಸಿದ್ದಾರೆ. ನವೀಕರಿಸಬಹುದಾದ ಇಂಧನ ವಲಯದಲ್ಲಿ ಸುಸ್ಥಿರ ಅಭಿವೃದ್ಧಿ ಸಾಧಿಸಲು ಇಂತಹ ಪ್ರಯತ್ನಗಳು ನಿರಂತರವಾಗಿರಲಿ ಎಂದು ಹೇಳಿದ್ದಾರೆ. ಪ್ರಸ್ತುತ ಕಂಡುಬರುತ್ತಿರುವ ಎಲ್ನಿನೋ ಪರಿಸ್ಥಿತಿಯು ಡಿಸೆಂಬರ್ನಲ್ಲಿ ಮತ್ತಷ್ಟು ತೀವ್ರಗೊಳ್ಳಲಿದೆ ಎಂದು ವಿಶ್ವ ಹವಾಮಾನ ಸಂಸ್ಥೆ ಮುನ್ನೆಚ್ಚರಿಕೆ ನೀಡಿದೆ. ಇದರಿಂದ ವಿವಿಧ ಪ್ರದೇಶಗಳಲ್ಲಿ ಬರ ಮತ್ತು ಪ್ರವಾಹದ ಅಪಾಯ ಹೆಚ್ಚಾಗಲಿದೆ ಎಂದು ಹೇಳಿದೆ. ಈ ವಿದ್ಯಮಾನವು ಜಾಗತಿಕ ಹವಾಮಾನ ಮಾದರಿಗಳ ಮೇಲೆ ಪ್ರಭಾವ ಬೀರುವುದಲ್ಲದೆ ಆರ್ಥಿಕತೆ, ಪರಿಸರ ವ್ಯವಸ್ಥೆ ಮತ್ತು

0: ಸಮುದಾಯಗಳ ಮೇಲೆ ಪರಿಣಾಮ ಬೀರಲಿದೆ. ವಿಶ್ವ ಹವಾಮಾನ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಸೆಲೆಸ್ತೆ ಸೋಲೋ ನೀಡಿದ ಹೇಳಿಕೆಯಲ್ಲಿ ಎಲ್ನಿನೋ ಈಗಾಗಲೇ ದೃಢವಾಗಿ ನೆಲೆ ಹೊಂದಿದ್ದು ವೇಗವಾಗಿ ಬಲಗೊಳ್ಳುತ್ತಿದೆ ಎಂದು ತಿಳಿಸಿದ್ದಾರೆ. ಎಲ್ನಿನೋ 2027 ಫೆಬ್ರವರಿವರೆಗೂ ಮುಂದುವರಿಯುವ ಸಾಧ್ಯತೆ ಇದೆ. ಹೀಗಾಗಿ ಇದು 1950 ನಂತರದ ಅತ್ಯಂತ ಪ್ರಭಾವ ಎಲ್ನಿನೋ ಹವಾಮಾನ ವೈಪರೀತ್ಯಗಳಲ್ಲಿ ಒಂದಾಗುವ ಸಾಧ್ಯತೆ ಇದೆ ಎಂದು ಹೇಳಿದ್ದಾರೆ. ನಗರೀಕರಣದ ಭರಾಟೆಯಲ್ಲಿ ಪ್ರಕೃತಿ ಮತ್ತು ವನ್ಯಜೀವಿಗಳ ನಡುವಿನ ಸಮತೋಲನ ಕಾಪಾಡುವುದು ನಮ್ಮೆಲ್ಲರ ಆದ್ಯತೆಯಾಗಬೇಕು ಎಂದು ಅರಣ್ಯ ಸಚಿವ ರಾಮಲಿಂಗಾರೆಡ್ಡಿ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ನಡೆದ 72ನೇ ವನ್ಯಜೀವಿ ಸಪ್ತಾಹದ ಸಮಾರೋಪ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ವನ್ಯಜೀವಿಗಳನ್ನು ಸಂರಕ್ಷಿಸಲು ಡ್ರೋನ್ಗಳು, ರೇಡಿಯೋ ಕಾಲರ್ಗಳು, ಡಿಜಿಟಲ್ ಮ್ಯಾಪಿಂಗ್ ಬಳಸಲು ಒತ್ತು ನೀಡುವುದಾಗಿ ಹೇಳಿದ್ದಾರೆ. ಇದೇ ವೇಳೆ ಪರಿಸರ ಸಮತೋಲನ ಮತ್ತು ಮಾನವ ವನ್ಯಜೀವಿ ಸಹಬಾಳ್ವೆಯ ಕುರಿತು 3 ಪ್ರಮುಖ ಸಾಕ್ಷ್ಯಚಿತ್ರಗಳನ್ನು ಅವರು ಬಿಡುಗಡೆಗೊಳಿಸಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಈ ಬಾರಿ ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವ ಇದೇ 11-21 ನಡೆಯುತ್ತಿದ್ದು 2 ಹಂತದಲ್ಲಿ ಬಂದೋಬಸ್ತ್ ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ ಎಂದು ನಗರ ಪೊಲೀಸ್ ಕಮಿಷನರ್ ಸೀಮಾ ಲಟ್ಕರ್ ತಿಳಿಸಿದ್ದಾರೆ. ಮೈಸೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಬಾರಿ ದಸರಾಗೆ 5,161 ಸಿವಿಲ್ ಹಾಗೂ ಟ್ರಾಫಿಕ್ ಪೊಲೀಸ್, 33 KSRP ತುಕಡಿ, 25 CAR ತುಕಡಿ ಹಾಗೂ 24 ACS ಟೀಂ, 1,500 ಹೋಂಗಾರ್ಡ್ ಸೇರಿದಂತೆ ಒಟ್ಟು 6,719 ಪೊಲೀಸರನ್ನು ನಿಯೋಜನೆ ಮಾಡಲಾಗಿದೆ ಎಂದು ಹೇಳಿದ್ದಾರೆ. ಜಂಬೂ ಸವಾರಿಯ ದಿನ ಶಿಥಿಲ ಕಟ್ಟಡಗಳು ಹಾಗೂ ಮರದ ಮೇಲೆ ಕುಳಿತು ಜಂಬೂ ಸವಾರಿ ವೀಕ್ಷಣೆ ಮಾಡುವುದನ್ನು ನಿಷೇಧಿಸಲಾಗಿದೆ. ಪ್ರಮುಖ ಸ್ಥಳದಲ್ಲಿ 35,794 ಸಿಸಿ ಕ್ಯಾಮೆರಾಗಳನ್ನು ಅಳವಡಿಕೆ ಮಾಡಿಕೊಳ್ಳಲಾಗಿದೆ. 28 ಆಂಬ್ಯುಲೆನ್ಸ್, 33 ಅಗ್ನಿಶಾಮಕ ವಾಹನವನ್ನು ನಿಯೋಜನೆ ಮಾಡಲಾಗುತ್ತಿದೆ. ದಸರಾ ಸಮಯದಲ್ಲಿ ಈ ಬಾರಿ ಹೇಲಿಯಂ ಬಲೂನ್ಗಳ ಮಾರಾಟವನ್ನು ನಿಷೇಧ ಮಾಡಲಾಗಿದೆ. 48,000 ಆಸನಕ್ಕೆ ಮಾತ್ರ ಈ ಬಾರಿ ವ್ಯವಸ್ಥೆ ಮಾಡಲಾಗಿದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ಜನಸೇವೆಯಿಂದ ದೇಶ ಸೇವೆ ಎಂಬ ಮಂತ್ರದಡಿ ಹಾಗೂ ಜನರ ಏಳಿಗೆಯ ಅಚಲ ಬದ್ದತೆಯೊಂದಿಗೆ ಕೂಡಿರುವ ಸಾರ್ವಜನಿಕ ಸೇವೆಯ 25 ವರ್ಷಗಳ ಪಯಣವನ್ನು ಪ್ರಧಾನಿ ನರೇಂದ್ರ ಮೋದಿ ಪೂರೈಸಿದ್ದಾರೆ. ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ತ್ರಿವಳಿ ತಲಾಖ್ ಕುರಿತ ಒಂದು ವರದಿ ಇಲ್ಲಿದೆ. ಈ ಹಿಂದೆ ಭಾರತದಲ್ಲಿ ಮುಸ್ಲಿಂ ಪುರುಷ ತಲಾಖ್ ಎಂಬ ಒಂದೇ ಪದವನ್ನು 3 ಬಾರಿ ಉಚ್ಚರಿಸುವ ಮೂಲಕ ಪತ್ನಿಯಿಂದ ವಿಚ್ಛೇದನ ಪಡೆಯಬಹುದಿತ್ತು. ಮುಸ್ಲಿಂ ಮಹಿಳಾ ವಿವಾಹ ಹಕ್ಕುಗಳ ರಕ್ಷಣೆ ಕಾಯ್ದೆ 2019 ತ್ರಿವಳಿ ತಲಾಖ್ ರದ್ದುಗೊಳಿಸಿತು. ಈ ರೀತಿಯಾಗಿ ತಲಾಖ್ ಪಡೆದರೆ 3 ವರ್ಷಗಳವರೆಗೆ ಜೈಲು ಶಿಕ್ಷೆ ಮತ್ತು ದಂಡವನ್ನು ವಿಧಿಸಲಾಗುತ್ತದೆ. ತ್ರಿವಳಿ ತಲಾಖ್ ಜಾಮೀನು ರಹಿತ ಅಪರಾಧ ಎಂದು ಪರಿಗಣಿಸಲಾಗಿದೆ. ಮುಸ್ಲಿಂ ಮಹಿಳೆಯರಿಗೆ ಇದು ಜೀವನಾಧಾರ ಭತ್ಯೆ ಮತ್ತು ಅಪ್ರಾಪ್ತ ಮಕ್ಕಳ ಪಾಲನೆಯ ಹಕ್ಕನ್ನು ನೀಡಿತು. ಕಾಯ್ದೆ ಜಾರಿಗೆ ಬಂದ 1 ವರ್ಷದೊಳಗೆ 82% ತ್ರಿವಳಿ ತಲಾಖ್ ಕುಸಿತ ಕಂಡಿದೆ ಎಂದು ಅಧಿಕೃತ ದತ್ತಾಂಶ ದಾಖಲಿಸಿದೆ. ಕೊರಿಯರ್ ಮೂಲಕ ಮಾದಕ ದ್ರವ್ಯ ಸಾಗಾಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ 3 ಆರೋಪಿಗಳನ್ನು ಮಂಗಳೂರು ಸಿಸಿಬಿ ಪೊಲೀಸರು ಬಂಧಿಸಿದ್ದಾರೆ. ಆರೋಪಿಗಳಿಂದ 1,58,00,000 ರೂಪಾಯಿ ಮೌಲ್ಯದ 1 KG 796.96 ಗ್ರಾಂ, ಎಂಡಿಎಂಎ ಸಹಿತ 1,64,00,000 ರೂಪಾಯಿ ಮೌಲ್ಯದ ಸೊತ್ತುಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದು ಮಂಗಳೂರು ನಗರ ಪೊಲೀಸ್ ಆಯುಕ್ತ ಸುಧೀರ್ ಕುಮಾರ್ ರೆಡ್ಡಿ ಮಾಹಿತಿ ನೀಡಿದ್ದಾರೆ. ಆರೋಪಿಗಳು ಪಂಜಾಬ್ನ ಅಮೃತಸರದಿಂದ ಎಂಡಿಎಂಎ ಮಾದಕ ವಸ್ತುಗಳನ್ನು ಖರೀದಿಸಿ ಕೊರಿಯರ್ ಮೂಲಕ ಸಾಗಾಟ ಮಾಡಿದರು. ಬಳಿಕ ನಗರದ ವಿವಿಧ ಪ್ರದೇಶಗಳಿಗೆ ಹಾಗೂ ಕೇರಳಕ್ಕೆ ಸಾಗಾಟ ಮಾಡಲು ಸಂಚು ರೂಪಿಸಿದ್ದರು ಎಂದು ತಿಳಿಸಿದ್ದಾರೆ. ಕನ್ನಡ ಪುಸ್ತಕಗಳ ರಿಯಾಯಿತಿ ಮಾರಾಟ ಮೇಳಕ್ಕೆ ರಥಕ್ಕೆ

0: ಯೋಜನೆ ಕೈಬಿಟ್ಟು ಪಶ್ಚಿಮಘಟ್ಟ ಉಳಿಸಿ ಉತ್ತರ ಕನ್ನಡ ರಕ್ಷಿಸಿ ಎಂಬ ಘೋಷವಾಕ್ಯದೊಂದಿಗೆ ನಾಳೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ವಿವಿಧ ಸಂಘಟನೆಗಳ ನೇತೃತ್ವದಲ್ಲಿ ಧರಣಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಮಂಡ್ಯದಲ್ಲಿ ನಡೆಯುವ ಕಾವೇರಿ ಆರತಿ ಕಾರ್ಯಕ್ರಮಕ್ಕೆ ಆಗಮಿಸುವ ಸಾರ್ವಜನಿಕರಿಗೆ ಯಾವುದೇ ಅನಾನುಕೂಲವಾಗದಂತೆ ಅಗತ್ಯ ಮೂಲ ಸೌಕರ್ಯಗಳನ್ನು ಕಲ್ಪಿಸುವಂತೆ ಶಾಸಕ ರಮೇಶ್ ಬಂಡಿಸಿದ್ದೇಗೌಡ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ ಇದೇ ಭಾನುವಾರದಂದು ನಡೆಯಲಿದೆ. ಬಳ್ಳಾರಿಯ 20 ಕೇಂದ್ರಗಳಲ್ಲಿ 10,422 ಅಭ್ಯರ್ಥಿಗಳು ಹಾಜರಾಗಲಿದ್ದಾರೆ ಎಂದು ಜಿಲ್ಲಾಧಿಕಾರಿ ನಾಗೇಂದ್ರ ಪ್ರಸಾದ್ ಕೆ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಂದಾಯ ಅಧಿಕಾರಿಗಳು ದಾಖಲೆಗಳ ನಿರ್ವಹಣೆಯಲ್ಲಿ ನಿರ್ಲಕ್ಷ್ಯ ತೋರಿದರೆ ಕಠಿಣ ಕ್ರಮ, ಉಪಮುಖ್ಯಮಂತ್ರಿ ಎಚ್ಚರಿಕೆ. ರಾಜ್ಯಕ್ಕೆ ಒಲಿದ ಅನುಷ್ಠಾನ ಹಂತದ ಅತ್ಯಧಿಕ ಪವನ ವಿದ್ಯುತ್ ಸಾಮರ್ಥ್ಯ ಪ್ರಶಸ್ತಿ. ಎಲ್ನಿನೋ ಪರಿಸ್ಥಿತಿ 2027 ಫೆಬ್ರವರಿವರೆಗೆ ಮುಂದುವರಿಯುವ ಸಾಧ್ಯತೆ, ವಿಶ್ವ ಹವಾಮಾನ ಸಂಸ್ಥೆ ಮುನ್ನೆಚ್ಚರಿಕೆ. ವನ್ಯಜೀವಿಗಳ ಸಂರಕ್ಷಣೆಗೆ ಡ್ರೋನ್, ರೇಡಿಯೋ ಕಾಲರ್, ಡಿಜಿಟಲ್ ಮ್ಯಾಪಿಂಗ್ ಬಳಕೆಗೆ ಒತ್ತು, ಸಚಿವ ರಾಮಲಿಂಗಾರೆಡ್ಡಿ. ಮೈಸೂರು ದಸರಾ ಮಹೋತ್ಸವದ ಸಿದ್ದತೆ ಪೂರ್ಣ, 2 ಹಂತದ ಭದ್ರತೆಗೆ 6,000 ಅಧಿಕ ಪೊಲೀಸರ ನಿಯೋಜನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7:35.
1: ಆಕಾಶವಾಣಿ ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ.
2: ಹಲೋ ಆಕಾಶವಾಣಿನಾ.
3: ನಮಸ್ಕಾರ ರೈತ ಬಾಂಧವರೇ, ನೀರಾವರಿ ಮೂಲ ಹೊಂದಿರುವ ರಾಜ್ಯದ ಎಲ್ಲ ಪರಿಶಿಷ್ಟ ಜಾತಿ ವರ್ಗದ ರೈತರಿಗೆ 2 ಹೆಕ್ಟೇರ್ ಪ್ರದೇಶದವರೆಗೆ ಸೂಕ್ಷ್ಮ ನೀರಾವರಿ ಘಟಕಗಳು ಅಂದರೆ ತುಂತುರು ಮತ್ತು ಹನಿ ನೀರಾವರಿ ಘಟಕಗಳನ್ನು ಅಳವಡಿಸಿಕೊಳ್ಳಲು %90 ಸಹಾಯಧನ ಒದಗಿಸಲಾಗುತ್ತಿದೆ. ಈ ಸವಲತ್ತನ್ನು ಪಡೆಯಲು ಸಮೀಪದ ಹೋಬಳಿಯ ರೈತ ಸಂಪರ್ಕ ಕೇಂದ್ರ ಅಥವಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ.
1: ಕೇಳುವರೆ ಇಂದಿನ ವಿಷಯ ಕೃಷಿ ಯಾಂತ್ರೀಕರಣ. ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಶಂಕರ್ಮೂರ್ತಿ ಸಿಎಂವಿ ಉಪ ಕೃಷಿ ನಿರ್ದೇಶಕರು. ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆ. ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ ತಿಮ್ಮಪ್ಪ ಹೆಚ್ಗೌಡ.
4: ನಮಸ್ಕಾರ. ಹಲೋ ಕೃಷಿರಂಗ ರಾಜ್ಯ ಕೃಷಿ ಇಲಾಖೆ ಪ್ರಸ್ತುತಪಡಿಸುವ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ತಿಮ್ಮಪ್ಪ ಎಚ್ ಸಿಗ್ಗೌಡ. ಬನ್ನಿ ಕೇಳಿದ್ರೆ ಇವತ್ತಿನ ನಮ್ಮ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಾವು ಕೂಡ ಭಾಗವಹಿಸಿ ಪ್ರಶ್ನೆಯನ್ನು ಕೇಳ್ರಿ. ನಮ್ಮ ಕಾರ್ಯಕ್ರಮದ ಇವತ್ತು ವಿಷಯ ಕೃಷಿ ಯಾಂತ್ರೀಕರಣ ಮತ್ತು ಕೃಷಿ ಸಂಸ್ಕರಣೆ ಇದಾಗಿದೆ. ಸಂಪನ್ಮೂಲ ವ್ಯಕ್ತಿಗಳಾಗಿ ನಮ್ಮ ಜೊತೆಗಿದ್ದಾರೆ ರಾಜ್ಯ ಕೃಷಿ ಇಲಾಖೆಯ ಕೃಷಿ ಯಾಂತ್ರೀಕರಣ ವಿಭಾಗದ ಉಪ ಕೃಷಿ ನಿರ್ದೇಶಕರಾದ ಶ್ರೀ ಶಂಕರ್ಮೂರ್ತಿ ಸಿಎಂಇ ಅವರು. ಶ್ರೀ ಶಂಕರ್ಮೂರ್ತಿ ಸಿಎಂಇ ಅವರೇ, ತಮಗೆ ಎಲ್ಲ ಕೇಳುಗರ ಪರವಾಗಿ ಆಕಾಶವಾಣಿ ವತಿಯಿಂದ ತಮಗೆ ಸ್ವಾಗತ. ನಮಸ್ಕಾರ.
5: ನಮಸ್ಕಾರ ಎಲ್ಲ ರೈತ ಬಾಂಧವರಿಗೆ.
4: ಕೇಳುಗರೆ, ತಾವು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂದ್ರೆ ನಮ್ಮ ಫೋನ್ ಸಂಖ್ಯೆನ ದಯವಿಟ್ಟು ಬರ್ಕೊಳ್ರಿ. ನಮ್ಮ ಫೋನ್ ಸಂಖ್ಯೆ ಈ ರೀತಿವೆ: 2237 4 7 7 2237 4 8 8. ಇನ್ನೊಂದು ಫೋನ್ ಸಂಖ್ಯೆ 2237 4 9 9, ಎಸ್ಟಿಡಿ ಕೋಡ್ 0 8 0. ತಮಗೆಲ್ಲ ತಿಳಿದ ಹಾಗೆ ಇವತ್ತಿನ ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಕೃಷಿ ಯಾಂತ್ರೀಕರಣ ಮತ್ತು ಕೃಷಿ ಸಂಸ್ಕರಣೆ. ಹಾಗಿದ್ದು ಬನ್ನಿ, ಇವತ್ತಿನ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ತಾವು ಕೂಡ ಭಾಗವಹಿಸಿ ಉಪಯುಕ್ತವಾದ ಮಾಹಿತಿ ಇದೆ ಪಡ್ಕೊಳ್ರಿ. ಶಂಕರ್ಮೂರ್ತಿಯವರೇ, ಈಗ ನಮ್ಮ ರೈತ ಬಾಂಧವರಿಗೆ ಕೃಷಿ ಯಾಂತ್ರೀಕರಣದ ಮಹತ್ವದ ಬಗ್ಗೆ ತಿಳಿಸ್ಕೊಡಿ. ಎಷ್ಟು ಮಹತ್ವ ಇದೆ ಇವತ್ತಿನ ಒಂದು ಪರಿಸ್ಥಿತಿಯಲ್ಲಿ ನಮ್ಮ ರೈತರಿಗೆ?
5: ನಮಸ್ಕಾರ ರೈತ ಬಾಂಧವರಿಗೆ. ಹಲೋ,
6: ನಮಸ್ಕಾರ ಸರ್.
5: ನಮಸ್ಕಾರ
4: ಸರ್. ನಮಸ್ಕಾರ, ಮಾತಾಡಿ.
6: ನಮಸ್ಕಾರಗಳು ಗುರುಗಳೇ.
5: ನಮಸ್ಕಾರ, ಹೇಳಿ
4: ಹೇಳಿ
6: ಸರ್. ಜನರಲ್ಲೂ ಪವರ್ ಟಿಲ್ಲರ್ ತಗೊಂಡ್ರೆ ಸಹಾಯಧನ ಎಷ್ಟು ಕೊಡ್ತೀರಿ ಅಂತ ಕೇಳ್ತಾ ಇದ್ದೀನಿ ಗುರುಗಳೇ.
5: ಅದು 85 ರಿಂದ 1 ಲಕ್ಷದವರೆಗೂ ಸಹಿತ ನಾವು ಸಹಾಯಧನ ಕೊಡ್ತೇವೆ
6: ಜನರಿಗೆ.
5: ಹೌದು, ಅದು ಅಲ್ಲೋಗಿ ನೀವು ಕೃಷಿ ಇಲಾಖೆಯಲ್ಲಿ ಸಬ್ಸಿಡಿನ ಎಷ್ಟು ಸಿಗುತ್ತೆ ಅದು ಕೇಳಿ ನೀವು ಅಪ್ಲೈ ಮಾಡಿ ತಗೋಬೋದು. ಆಯ್ತು. ನಮಸ್ಕಾರ.
6: ಓಕೆ,
4: ಕೃಷಿ ಯಾಂತ್ರೀಕರಣದ

0: ಮಹತ್ವ ಎಷ್ಟಿದೆ ನಮ್ಮ ರೈತರಿಗೆ ಸ್ವಲ್ಪ ತಿಳಿಸಿ.
1: ನೋಡಿ, ಈಗೇನಾಗಿದೆ ನಮ್ಮಲ್ಲಿ ಈಗ ಎಲ್ಲ ಕೃಷಿಯಲ್ಲಿರ್ತಕ್ಕಂಥದ್ರೆ ಭಾಳ ಭಾಳ ವಿವಿಧ ಚಟುವಟಿಕೆ ಇರ್ತದೆ. ಒಂದು ನೆಲ ಉಳುಮೆ ಮಾಡಿರ್ತಕ್ಕಂಥವ್ರಿಗ್ಬೋದು, ಅಥವಾ ಬಿತ್ತನೆ ಮಾಡತಕ್ಕಂಥಿರ್ಬೋದು, ಅಥವಾ ಅದನ್ನು ಕಳೆ ತೆಗಿತಕ್ಕಂಥದ್ದಿರ್ಬೋದು, ಸಿಂಪರಣೆ ಮಾಡ್ತಕ್ಕಂಥಿರ್ಬೋದು, ಕಟಾವು ಮಾಡ್ತಕ್ಕಂಥದ್ದಿರ್ಬೋದು, ಒಕ್ಕಣೆ ಮಾಡ್ತಕ್ಕಂಥದ್ದು, ಎಲ್ಲ ಕೃಷಿ ಚಟುವಟಿಕೆಗಳಿಗೆ ಇವತ್ತಿನ ಸಂಕುಚಿತ ಆಗಿಬಿಟ್ಟಿದೆ, ಸೀಮಿತ ಆಗಿಬಿಟ್ಟಿದೆ. ಈಗ ಮೊದಲು ಇನ್ನೊಂದು ಇಲ್ಲೇ ಕರೆ ಇದೆ.
0: ಹಲೋ ಕೃಷಿ ರಂಗ ನೇರ ಪ್ರಸಾರ ಕಾರ್ಯಕ್ರಮ, ಹೆಸರೇಳಿ ಸರ್, ಎಲ್ಲಿಂದ?
2: ಸರ್, ಹಾಸನ ಜಿಲ್ಲೆ ಅರಕಲಗೂಡು ತಾಲೂಕು ಮಾದಿಹಳ್ಳಿಯಿಂದ ಸರ್. ಮಧುಕುಮಾರ್
1: ಕೇಳಿ ಕೇಳಿ ಮಧುಕುಮಾರ.
2: ಸರ್, ಸ್ಪ್ರಿಂಕ್ಲರ್ ಪೈಪ್ ಗಳು ಕೊಡ್ತಿರಲ್ಲ ಸರ್ ಕೃಷಿ ಇಲಾಖೆಯಿಂದ, ಅದು ಇನ್ನೊಂದ್ ಸ್ವಲ್ಪ ಕ್ವಾಲಿಟಿ ಮೇಂಟೈನ್ ಮಾಡಬೇಕು ಅಂತ ಸರ್ ನನ್ನ ಒಂದು.
1: ಇದು ಕೃಷಿ ಯಾಂತ್ರೀಕರಣ ವಿಭಾಗ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿಯನ್ನು ಮಾತ್ರ ತಾವು ಇವತ್ತು ಕೇಳ್ಬೋದು. ಅದು ಸೂಕ್ಷ್ಮ ನೀರಾವರಿ ವಿಭಾಗ. ಅದು ಮತ್ತೊಮ್ಮೆ ಬಂದಾಗ
0: ಅದು ನಾವು ಈಗಾಗಲೇ ಮಾಡಿದ್ವಿ ನಾವು ಹಲೋ ಫೋನ್ ಇನ್ ಕಾರ್ಯಕ್ರಮನ. ಇದು ಸಂಬಂಧಿಸಿದಿಲ್ಲ ಇವತ್ತಿನ ನಮ್ಮ ನೇರ ಪ್ರಸಾರದ್ದಲ್ಲ ಇದು. ನೋಡೋಣ
1: ಈಗ.
0: ಹೆಸರೇಳಿ ಸರ್, ಎಲ್ಲಿಂದ? ಹಲೋ.
1: ಹಾಂ, ಈಗ ಇದೇನಾಗಿದೆ ಇಂಥ ಇನ್ನೊಂದು ಕರೆ ಇದೆ
3: ಸರ್. ಸರ್, ಒಂದು ನಿಮಿಷ, ನಾನು ಕರೆ ಮಾಡಿ ಸರ್.
0: ಹೇಳಿ ಕೇಳಿ.
3: ಈಗ ನಾನು ಹಸಿರಿಗೆ ಮೇವು ಕಟ್ ಮಾಡ್ಲಿಕ್ಕೆ ಯಂತ್ರ ಬೇಕು ಸರ್, ನಮಗೆ ಕೃಷಿ ಇಲಾಖೆಯಿಂದ ಇದೆ ಸರ್ ಸಬ್ಸಿಡಿ ಮೂಲಕ ಜನರಲ್ ಸರ್ ನಾವು.
1: ಹೌದು, ಇದೆ ಇದೆ ಇದೆ ಇದೆ ಮೇವು ಕಟ್ ಮಾಡೋದು ಇದೆ. ನೀವು ದಯಮಾಡಿ ಅರ್ಜಿಯನ್ನು ಸಲ್ಲಿಸಿ, ಅಲ್ಲಿ ಅನುದಾನ ಲಭ್ಯತೆ ಆಧಾರದ ಮೇಲೆ, ಕ್ರಿಯೋಜನ ಲಭ್ಯತೆ ಆಧಾರದ ಮೇಲೆ, ಗುರಿಯ ನಿಗದಿಪಡಿಸಿದ ಆಧಾರದ ಮೇಲೆ, ನಿಮಗೆ ಜ್ಯೇಷ್ಠತೆ ಆಧಾರದ ಮೇಲೆ ನಿಮಗೆ ಆಯ್ಕೆ ಮಾಡಿಕೊಳ್ತಾರೆ
3: ಸರ್. ಇನ್ನೊಂದ್ ಸರ್, ಮೊನ್ನೆ ಕೇಳಿದೆ ಸರ್ ನಿನ್ನೆ ಎಲ್ಲ, ಮೊನ್ನೆ ಕೃಷಿ ರೈತ ಸಂಪರ್ಕ ಕೇಂದ್ರದಲ್ಲಿ.
0: ಹೇಳಿ
3: ಸರ್. ಇದು ಜನರಲ್ ಸಬ್ಸಿಡಿ ಸ್ಪ್ರಿಂಕ್ಲರ್ ಜೆಟ್ ಬಂದಿಲ್ಲ ಅಂದ್ರೆ ಸರ್, ಇದೇ ಬಂದಿಲ್ಲ ಸರ್ ಹಾಗಾದ್ರೆ ಈ ತಿಂಗಳು?
1: ಅಲ್ಲ, ನೀವು ಸ್ಪ್ರಿಂಕ್ಲರ್ ಜೆಟ್ ಕೇಳ್ತಿರೋ ಸ್ಪ್ರಿಂಕ್ಲರ್, ಇದು ಸ್ಪ್ರಿಂಕ್ಲರ್ದು ಅಲ್ಲ ಇವತ್ತು. ಇವತ್ತು ಕೃಷಿ ಯಾಂತ್ರೀಕರಣ ಮಾಡಿದೆ. ಎಸ್, ರೈತ ಬಾಂಧವರು
0: ದಯವಿಟ್ಟು ಗಮನಿಸಿ, ಬೇರೆ ಪ್ರಶ್ನೆನ ಇವತ್ತೇ ಕೇಳಬಾರ್ದು. ಯಾಕಂದರೆ ಇದು ಕೃಷಿ ಯಾಂತ್ರೀಕರಣಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ಪ್ರಶ್ನೆ ಇದ್ದರೂ ಕೇಳಿ ದಯವಿಟ್ಟು. ಯಾಕಂದರೆ ವಿಷಯಾಂತರ ಮಾಡೋದ್ಬೇಡ, ಈಗ ಸಬ್ಜೆಕ್ಟ್ ಎಕ್ಸ್ಪರ್ಟು ಬೇರೆಯವರು ಇದ್ದಾರೆ.
1: ಮತ್ತು ಇಲ್ಲಿ ಹೆಚ್ಚು
0: ಮುಂದಿನ ಕರೆಯನ್ನು ನೋಡೋಣ. ಹಲೋ ಕೃಷಿ ರಂಗ ನೇರ ಪ್ರಸಾರ ಕಾರ್ಯಕ್ರಮ, ಹೆಸರಳಿ ಸರ್, ಎಲ್ಲಿಂದ?
4: ನಾವು ರಾಯಬಾಗ್ನಿಂದ ಭೀಮರಾವ್ ಕೊಕಟೆ ಮಾತಾಡಿದ್ರಿ.
0: ಹಾ, ಕೇಳಿ ಭೀಮರಾವ್ ಅವರ ಪ್ರಶ್ನೆನ.
4: ಕೃಷಿ ಇಲಾಖೆ ಒಳಗೆ ಟ್ರಾಕ್ಟರ್ ಅದ ಏನೋ ಲದ್ದಾವನ್ರಿ
1: ಈಗ? ಟ್ರ್ಯಾಕ್ಟ್ರೂ ಸಹಿತ ಭಾಳ ಸೀಮಿತ ಪ್ರಮಾಣದಲ್ಲಿ ನಾವು ಟ್ರ್ಯಾಕ್ಟರ್ಗೆ ಸಹಾಯಧನ ಕೊಡ್ತೇವೆ ಭಾಳ ಸೀಮಿತ.
4: ಹುಬ್ಳಿಯಾಗ ನಮ್ಮ ರಾಯಬಾಗ ಹುಬ್ಳಿಯಾಗ ಅದೇನು ಈಗ ಚಾಲು ಇಲ್ಲರಿ ಅಂದರು?
1: ಇಲ್ಲ, ಈಗಾಗಲೇ ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮ ಅವ್ರದ್ದು ಪೂರ ಅನುದಾನ ಖರ್ಚಾಗಿರ್ತದೆ, ಅದಕ್ಕೆ ಈಗ ಸಿಗಿರೋದಿಲ್ಲ, ಮತ್ತೆ ಬಂದಾಗ ಕೊಡ್ತಾರೆ.
4: ನಮಸ್ಕಾರ ಸರ್,
0: ಕೇಳ್ಕೊತಾ ಇರಿ. ನಮಸ್ಕಾರ, ಈಗ ಕರೆಯನ್ನು ನೋಡೋಣ. ಹಲೋ ಕೃಷಿ ರಂಗ, ರಾಜ್ಯ ಕೃಷಿ ಇಲಾಖೆ ಪ್ರಸ್ತುತಪಡಿಸುವ ಕಾರ್ಯಕ್ರಮ. ಹೆಸರೇಳಿ ಸರ್, ಎಲ್ಲಿಂದ?
5: ಸರ್, ನಾನು ಬೆಳಗಾವಿ ಜಿಲ್ಲೆ ರಾಯಬಾಗ ತಾಲೂಕು ಮುಗುಳ್ಕೋಟ್ನಿಂದ ಸೂರಿಂಗಯ್ಯ ಹಿರೇಮಠ ಮಾತಾಡಿದ್ರಿ.
0: ಕೇಳಿ ಹಿರೇಮಠ ಅವ್ರ ಪ್ರಶ್ನೆನ.
5: ಸರ್, ಅದ್ರ ಬಗ್ಗೆ ಪ್ರಶ್ನೆ ಕೇಳಿದ್ರೆ ನಾ ಈಗ
1: ಕೃಷಿ ಯಾಂತ್ರೀಕರಣ, ಕೃಷಿ ಯಾಂತ್ರೀಕರಣ
0: ಇದಕ್ಕೆ ಮಾತ್ರ ಸಂಬಂಧಪಟ್ಟಾಗೆ ಪ್ರಶ್ನೆ ಕೇಳಬೇಕು, ಬೇರೆದ್ ಕೇಳಕ್ಕಿಲ್ಲ.
1: ಸರ್ ದಯಮಾಡಿ ನಮಗೆ ಮೊದಲು ಕೃಷಿ ಇದನ್ನು ಕೇಳಗಳ್ರಿ. ನಮ್ಮ ರೈತ ಬಾಂಧವರಲ್ಲಿ ಒಂದು ಕಳಕಳಿಯ ಮನವಿ, ಮೊದಲು ಇವತ್ತಿನ ಟಾಪಿಕ್ ಬಗ್ಗೆ ಒಂದು 5 ನಿಮಿಷ ಮಾತಾಡ್ತೇವೆ, ಮಾತಾಡಿದ ನಂತರ ತಮ್ಮ ಪ್ರಶ್ನೆಗಳನ್ನು, ವೈಯಕ್ತಿಕ ಪ್ರಶ್ನೆಗಳನ್ನು ಕೇಳ್ಬೋದು.
0: ಕೇಳಿ, ಇನ್ನೊಮ್ಮೆ ಕೇಳಿ.
1: ಅದಕ್ಕೆ ನಾನು ಮೊದಲೇ ಹೇಳ್ತೀನಿ, ಎಲ್ಲರೂ ಸ್ವಲ್ಪ ಮಾಹಿತಿಯಿಂದ ಕೊಡ್ತೇನೆ, ಆಮೇಲೆ ಪ್ರಶ್ನೆಗಳನ್ನು ತಾವು ಕೇಳ್ಬೋದು. ಆಯಿತಾ? ಎಸ್. ಈಗ ಕೃಷಿ ಯಾಂತ್ರೀಕರಣ ಬಂದಾಗ ನಾವು ಇವತ್ತು ಶ್ರಮದಾಯಕ ದುಡಿಮೆ ಇರ್ತದೆ, ಚಟುವಟಿಕೆಗಳು ಬೇರೆ ಬೇರೆ ಚಟುವಟಿಕೆಗಳು, ಆ ಕಾಲದಲ್ಲೇ ಕೃಷಿ ಯಾರಿಗೂ ಕಾಯೋದಿಲ್ಲ, ಆ ಸಮಯದಲ್ಲಿ ಮಾಡಬೇಕಾಗಿರ್ತದೆ. ನಮಗೆ ಕೃಷಿ ಕಾರ್ಮಿಕರ ಕೊರತೆ ತುಂಬ ಆಗಿದೆ. ಅದರಿಂದ ನಮಗೆ ಸಕಾಲದಲ್ಲಿ ಯಾವಾಗ ಬೇಕೋ ಆ ಸಮಯದಲ್ಲಿ ಕೃಷಿ ಕೈಗೊಳ್ಬೇಕು ಅಂತಂದರೆ ಕೃಷಿ ಯಾಂತ್ರೀಕರಣದ ತುಂಬ ಅಗತ್ಯತೆ ಇರ್ತದೆ. ಇದು ಇಂಥ ಅಗತ್ಯ ಇರ್ತಕ್ಕಂಥ ಕೃಷಿಗೆ ನಾವು ಏನು ಕೊಡ್ತೀವಿ? ಕೃಷಿ ಇಲಾಖೆಯಿಂದ ಯಂತ್ರೋಪಕರಣ ಲಭ್ಯತೆ ಆಗಲಿ, ರೈತರ ಸಂಕಷ್ಟಕ್ಕೆ ಧಾವಿಸ್ಲಿಕ್ಕೆ ಏನು ಕೊಡ್ತೀವಿ? ಇದನ್ನು ರೈತರ ನಾವು ಹೊಸ ಹೊಸ ಕೃಷಿ ಯಂತ್ರೋಪಕರಣಗಳನ್ನು ಖರೀದಿ ಮಾಡಲಿಕ್ಕೆ ದುಬಾರಿ ಇರ್ತದೆ. ಆ ದುಬಾರಿಯನ್ನು ಸ್ವಲ್ಪ ರೈತರ ಹೊರೆ ಕಡಿಮೆ ಮಾಡಲಿಕ್ಕೆ ನಾವು ರೈತರಿಗೆ, ಸಾಮಾನ್ಯ ವರ್ಗದ ರೈತರಿಗೆ 50%, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ರೈತರಿಗೆ 90% ಸಹಾಯಧನ, ಗರಿಷ್ಠ 1 ಲಕ್ಷ ಮಿತಿಗೊಳಪಟ್ಟು ಸಹಾಯಧನ ಕೊಡ್ತೇವೆ. ಹಂಗಾದರೆ ಇದು ಎಲ್ಲಿ ಸಿಗ್ತದೆ, ಎಲ್ಲಿ ಹೋಗಿ ನಾವು ಇದನ್ನು ಪಡ್ಕೋಬೋದು ಅಂತಂದಾಗ ಸಮೀಪದ ಕೃಷಿ ಇಲಾಖೆಗೆ ಹೋಗಿ, ನಮ್ಮ ಹುಬ್ಳಿ ಮಾಡ್ತಾ ಇರ್ತಕ್ಕಂಥ ರೈತ ಸಂಪರ್ಕ ಕೇಂದ್ರ ಆಗಿರ್ಬೋದು, ಸಹಾಯ ಕೃಷಿ ನಿರ್ದೇಶಕ ಕಚೇರಿಗೆ ಹೋಗಿ ನೀವು ನಿಮ್ಮ ಫ್ರೂಟ್ಸಲ್ಲಿ FID ಇರಬೇಕು. FID ಇದ್ದದನ್ನು ನೀವು ಅಲ್ಲಿ ಅರ್ಜಿಯನ್ನು ಸಲ್ಲಿಸಿ ಅವರ ಲಭ್ಯತೆ ಆಧಾರದ ಮೇಲೆ ನಿಮಗೆ ಸಹಾಯಧನವನ್ನು ಒದಗಿಸ್ತಾರೆ.

0: ಒದಗಿಸ್ಕೊಡ್ಲಿಕ್ಕೆ ಅವರು ಪ್ರಯತ್ನ ಪಡ್ತಾರೆ.
1: ಮೊದಲನೇದಾಗಿ ಪ್ರೂಟ್ ಐ ಡಿ ರೆಡಿ ಮಾಡ್ಕೊಳ್ಳಿ ಅಂತ ತಾವು ಹೇಳ್ತಾ ಇದ್ದೀರಿ.
0: ಹೌದು.
1: ಮುಂದಿನ ಕರೆಯನ್ನು ನೋಡೋಣ. ಹಲೋ ಕೃಷಿರಂಗ, ರಾಜ್ಯ ಕೃಷಿ ಇಲಾಖೆ ಪ್ರಸ್ತುತಪಡಿಸುವ ನೇರ ಪ್ರಸಾರ ಕಾರ್ಯಕ್ರಮ. ಹೆಸರೇಳಿ ಸರ್, ಎಲ್ಲಿಂದ?
2: ಹಲೋ ನಮಸ್ಕಾರ ಸರ್.
0: ನಮಸ್ಕಾರ. ನಮಸ್ಕಾರ
2: ಸರ್, ನಾವು ಕಲಬುರಗಿ ಜಿಲ್ಲೆ ಚಿತ್ತಾಪುರ ತಾಲೂಕ ಬಂಕಲ್ಗದಿಂದ ಶಾಂತ್ ಕುಮಾರ್ ರೆಡ್ಡಿ ಅಂತ ಮಾತಾಡೋದ್ರಿ.
1: ಕೇಳಿ ಶಾಂತ್ ಕುಮಾರ್ ಅವ್ರೆ.
2: ಸರ್, ಈಗ ಕೃಷಿ ಇಲಾಖೆಯಲ್ಲಿ ಈಗ ಎಸ್ಸಿ ಎಸ್ಟಿಗೆ ಹೆಂಗ ಯಾವ ರೀತಿ ಸಬ್ಸಿಡಿ ಕಡಿಮೆ ಇರುತ್ತಲ್ಲ.
1: ಹೌದು
2: ಸರ್, ಆತರ ವಿಕಲಚೇತನರಿಗೆ ಅಂತೇಳಿ ಏನಾದ್ರು ಸ್ವಲ್ಪ ಮಾಡಿದ್ರೆ ಸ್ವಲ್ಪ ಅನುಕೂಲ ಆಗ್ತದ ಸರ್? ವಿಕಲಚೇತನರದ್ದು ಕೂಡ ಸ್ವಲ್ಪ ಜಮೀನ್ ಇರ್ತದೆ ಅಲ್ಪ ಸ್ವಲ್ಪ.
0: ಇಲ್ಲ ಇಲ್ಲ, ನಮ್ಮಲ್ಲಿ ಪ್ರಸ್ತುತ ನಮ್ಮಲ್ಲಿ ಸಾಮಾನ್ಯ ವರ್ಗ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಈ ಮೂರು ವಿಭಾಗಕ್ಕೆ ಮಾತ್ರ ಇದೆ
1: ಶೇಕಡಾವಾರು.
0: ಅದನ್ನ ಮುಂದಿನ ದಿನಗಳಲ್ಲಿ ನೋಡೋಣ. ವಿಕಲಚೇತನರಿಗೆ
1: ಶೇಕಡಾವಾರು ಹೇಗಿದೆ?
0: ಶೇಕಡಾವಾರು ಸಾಮಾನ್ಯ ವರ್ಗದ ರೈತರಿಗೆ 50, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ರೈತರಿಗೆ ಶೇಕಡ 92 ಸಹಾಯವನ್ನು ನೀಡಲಾಗ್ತಿದೆ. ಮುಂದಿನ ದಿನಗಳಲ್ಲಿ ನೋಡೋಣ, ಮುಂದಿನ ದಿನಗಳಲ್ಲಿ ಸರ್ಕಾರ ಗಮನಕ್ಕೆ ತಂದು ವಿಕಲಚೇತನರಿಗೆ ಒಂದು ಸ್ವಲ್ಪ ಪರ್ಸೆಂಟೇಜ್ ಇರ್ಲಿಕ್ಕೆ ನೋಡೋಣ.
1: ಓಕೆ, ಎಸ್, ಓಕೆ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಕರೆಯನ್ನು ನೋಡೋಣ. ಹಲೋ ಕೃಷಿರಂಗ, ರಾಜ್ಯ ಕೃಷಿ ಇಲಾಖೆ ಪ್ರಸ್ತುತಪಡಿಸುವ ಕಾರ್ಯಕ್ರಮ.
3: ನಮಸ್ತೆ ಸರ್, ನಾನು ನಂಜುಡಿ ಮಹೇಶ್ ಮಾತಾಡ್ತಾ ಇದ್ದೀನಿ.
1: ಕೇಳಿ, ರೇಡಿಯೋ ಸೆಟ್ ದೂರ ರೇಟ್ ಮಾತಾಡಿ.
3: ಓಕೆ ಸರ್.
1: ಮಾತಾಡಿ, ಹೆಸರೇಳಿ, ಎಲ್ಲಿಂದ?
3: ಸರ್, ನಂಜನಗೂಡಿನಿಂದ ಮಹೇಶ್ ನಾಯಕ್ ಮಾತಾಡ್ತಾ ಇದ್ದೀನಿ.
1: ಕೇಳಿ ಮಹೇಶ್ ಅವರೇ.
3: ಸರ್ ಅವ್ರಿಗೂ ನಮಸ್ತೆ, ಅಧಿಕಾರಿಗಳಿಗೂ
0: ನಮಸ್ಕಾರ. ನಮಸ್ಕಾರ ಮಹೇಶ್ ನಾಯ್ಕ್, ಹೇಳಿ.
3: ಸರ್, ತಮ್ಮ ಇಲಾಖೆಯಿಂದ ನಮ್ಮ ಎಸ್ಸಿ ಎಸ್ಟಿ ರೈತರಿಗೆ ಇರ್ತಕ್ಕಂಥ ಸೌಲಭ್ಯಗಳೇನು, ಪಡೆಯಬೇಕಾದ್ರೆ ನಮ್ಗಿರ್ಬೇಕಾದ ಮಾನದಂಡ ಅರ್ಹತೆಗಳೇನೇನು ಅಂತ
1: ಹೇಳ್ತಾರೆ.
0: ಈಗಾಗಲೇ ಮೊದಲೇ ಹೇಳಿದೆ ನಾನು, ಆಗಲೇ ಕೃಷಿ ಇಲಾಖೆಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ರೈತರಿಗೆ ಶೇಕಡ 92 ಸಹಾಯಧನ, ಗರಿಷ್ಠ 100,000 ಮಿತಿಗೊಳಪಟ್ಟು ಸಹಾಯಧನ ಕೊಡಲಾಗ್ತದೆ. ಆಯಿತಾ? ಇದು ಎಲ್ಲ ವರ್ಗದ ಇದು ಪರಿಶಿಷ್ಟ ಎಲ್ಲ ರೈತರು ಸಹಿತ ಪಡ್ಕೋಬೋದಾಗಿರ್ತದೆ.
3: ಮಾನದಂಡ ಹೆಂಗೆ
0: ಸರ್? ಮಾನದಂಡ ಏನು, ನಮ್ಮಲ್ಲಿ ನಾವು ಪ್ರತಿ ತಾಲೂಕು ಜಿಲ್ಲೆಗಳಿಗೆ ನಾವೊಂದು ನಿಗದಿತ ಕಾರ್ಯಕ್ರಮ ಕೊಟ್ಟಿರ್ತೀವಿ. ಆ ಕಾರ್ಯಕ್ರಮದ ಅನುದಾನ ಮಿತಿಗೊಳಪಟ್ಟು ನಮ್ಮಲ್ಲಿ ಕೆ ಕಿಸಾನ್ ಅಂತ ಒಂದಿದೆ. ಕೆ ಕಿಸಾನಲ್ಲಿ ನೀವು ಅಪ್ಲಿಕೇಶನ್ ಹಾಕಿರ್ಬೇಕು, ಅರ್ಜಿಯನ್ನು ಸಲ್ಲಿಸಿರಬೇಕು. ಅಲ್ಲಿ ಜ್ಯೇಷ್ಠತೆ ಆಧಾರದ ಮೇಲೆ ಆನ್ಲೈನಲ್ಲಿ ಅದನ್ನು ನಿಮ್ಮನ್ನು ಆಯ್ಕೆ ಮಾಡಲಾಗುತ್ತದೆ.
3: ಆಯ್ತಲ್ಲ,
0: ಇಲ್ಲ ಇಲ್ಲ, ಟ್ರ್ಯಾಕ್ಟರ್ಗೆ ಒಂದು ಹೊರತು ಟ್ರ್ಯಾಕ್ಟರ್ ನಾವು ಹೆಚ್ಚು ಸಹಾಯನ ಕೊಡ್ತಾ ಇಲ್ಲ. ನಾವೀಗ ಬೇರೆದಕ್ಕೆ ನೀವು ನಿಮ್ಮದು ಕೃಷಿ ಟ್ರ್ಯಾಕ್ಟರ್ ಚಾಲಿತ ಉಪಕರಣ ತಗೋಬೇಕು ಅಂತಂದ್ರೆ ನಿಮ್ಮ ಹತ್ರ ಟ್ರ್ಯಾಕ್ಟರ್ ಇರಬೇಕು. ಇದು ಎಲ್ಲರಿಗೂ ಸಿಗುತ್ತೆ, ಬಿ ಪಿ ಎಲ್, ಎ ಪಿ ಎಲ್ ಅಂತಿಲ್ಲ. ನಮ್ಮಲ್ಲಿ ಇರ್ತಕ್ಕಂಥದ್ದು ಮೂರೇ ವರ್ಗ, ಸಾಮಾನ್ಯ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ. ಆಯ್ತಾ?
1: ಎಸ್, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮುಂದೆ
0: ಕರೆ ಮಾಡಿ ಧನ್ಯವಾದಗಳು.
1: ಹೆಸರೇಳಿ ಸರ್, ಎಲ್ಲಿಂದ?
4: ಸರ್ ನಮಸ್ಕಾರ.
0: ನಮಸ್ಕಾರ ರೀ.
4: ಅಂಬರೀಶ್ ಕರೇಗುಡ್ಡ ರೀ.
1: ಹೇಳಿ
4: ಸರ್. ಎಷ್ಟು ಮಂದಿ ಅಂದ ಎಲೆಕ್ಷನ್ ವೋಟಿಂಗ್ ಆಯ್ತಿರ್ತಾರೆ ಅಂತ ಮಂದಿ ಸರ್ ಸರ್ಕಾರ ಹೇಳ್ತು ಅಂತ ಸರ್.
1: ಕೃಷಿ ಯಾಂತ್ರೀಕರಣ ವಿಷಯದ ಬಗ್ಗೆ ಮಾತಾಡಿ
4: ಕಡಿಮೆ ಅಂತ ಹೇಳ್ತಾರೆ
1: ರೈತ ಬಾಂಧವರೇ. ಕೃಷಿ ಯಾಂತ್ರೀಕರಣದ ಕುರಿತು ನಮ್ಮ ನೇರ ಪ್ರಸಾರ ಕಾರ್ಯಕ್ರಮ ಆಯೋಜಿಸಿದ್ದೇವೆ.
5: ಮುರಳಿಧರ ಶಿವಮೊಗ್ಗದಿಂದ.
1: ಕೇಳಿ ಮುರಳಿಧರ್ ಅವರ ಪ್ರಶ್ನೆ.
5: ಹೇಳಿ ಸರ್. ಕೃಷಿ ಯಾಂತ್ರೀಕರಣ ಖರೀದಿ ಮಾಡ್ಕೊಳ್ಳೋ ನಮ್ಗೆ ಶಕ್ತಿ ಇಲ್ದೆ ಹೋದಾಗ ನಾವು ಬಾಡಿಗೆ ರೂಪದಲ್ಲಿ ಅಗ್ರಿಕಲ್ಚರ್ ಆಫೀಸ್ ಅಲ್ಲಿ ಪಡಿಬೇಕಂದ್ರೆ ನಾವ್ ಏನು ಮಾಡಬೇಕು?
1: ಹೇಳ್ತಾರೆ, ಉತ್ತರ ಕೊಡ್ತಾರೆ.
0: ನಮ್ಮಲ್ಲಿ ಪ್ರಸ್ತುತ ಈಗ ಬಾಡಿಗೆ ಕೃಷಿ ಯಂತ್ರಧಾರಿಗಳು ಬಾಡಿಗೆ ಕೇಂದ್ರಗಳಿದ್ವು, ಈಗ ಅದು 6 ವರ್ಷದ ಮೇಲೆ ಮುಚ್ಕೊಂಡು ಹೋಗ್ತಾ ಇದಾವೆ. ಆದ್ರೆ ಈಗ ಪ್ರಸ್ತುತ ಮುಂದಿನ ದಿನಗಳಲ್ಲಿ
1: ರೇಡಿಯೋ ಸೆಟ್ ದೂರ
0: ದೂರ ಇಟ್ಕೊಳ್ಳಿದ್ದೀವಿ, ಯಾರ್ಯಾರು ಕೃಷಿ ಯಂತ್ರೋಪಕರಣಗಳನ್ನು ಖರೀದಿ ಮಾಡಲಿಕ್ಕೆ ಶಕ್ತಿ ಇರೋದಲ್ಲೋ, ಅದು ನಿರ್ವಹಣೆ ಮಾಡಲಿಕ್ಕೆ ಶಕ್ತಿ ಇರೋದಲ್ಲೋ, ಅವುಗಳಿಗೆ ಒಂದು ಸಹಾಯಧನದಲ್ಲಿ ನಾವು ಚಟುವಟಿಕೆ ಕೈಗೊಳ್ಳೋದಕ್ಕೆ ಸಹಾಯ ಕೊಡಬೇಕು ಅಂತ ಸರ್ಕಾರ ಹಮ್ಮಿಕೊಳ್ಳಲಾಗಿದೆ. ಅದು ಬಂದಾಗ ನೀವು ಅದನ್ನು ಸಬ್ಸಿಡಿ ಅಂತಲ್ಲ, ಅದು ಪ್ರೋತ್ಸಾಹಧನವನ್ನಾಗಿ ನೀವು ಸ್ವೀಕರಿಸಬಹುದು. ಆಯ್ತಾ? ಎಸ್,
5: ಧನ್ಯವಾದಗಳು.
1: ಧನ್ಯವಾದಗಳು. ಮುಂದಿನ ಕರೆ.
6: ಹಲೋ,
1: ಹೆಸರು ಹೇಳಿ ಸರ್, ಎಲ್ಲಿಂದ?
6: ಸರ್, ನಾನು ಬೀದರ್ ಜಿಲ್ಲೆ ಹೊನ್ನಾವರ ತಾಲೂಕು ಮೊಳಕೇರದಿಂದ ಜಗನ್ನಾಥ್ ಬೇಂದ್ರೆ ಅಂತ ಹೇಳ್ತೇನೆ.
1: ಕೇಳಿ ಬೇಂದ್ರೆ ಅವರ ಪ್ರಶ್ನೆನ.
6: ಸರ್, ಇದು ನಮ್ಮ ಹೊಲದಲ್ಲಿ ನಾವು ಮಾವಿನ ತೋಟ ಮಾಡಿದ್ವಿ ಸರ್, ಸ್ವಲ್ಪ ಅದಕ್ಕೆ ಸ್ವಲ್ಪ ಡ್ರಿಪ್ ಮಾಡಬೇಕಾಗಿದೆ ಸರ್. ಸಂಬಂಧಪಟ್ಟಂತ ಎಲ್ಲ ಮಟೀರಿಯಲ್ ಕೊಡ್ತಾರೆ ಸರ್ ಇದರಿಂದ?
1: ರೈತ ಬಾಂಧವರೇ, ಕೃಷಿ ಯಾಂತ್ರೀಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಯನ್ನು ದಯವಿಟ್ಟು ಕೇಳಿ. ಮುಂದಿನ ಕರೆಯನ್ನು ನೋಡೋಣ.
7: ಹಲೋ ನಮಸ್ಕಾರ ಸರ್.
1: ನಮಸ್ಕಾರ.
7: ಬಾಲಕೋಟೆ ತೋಟಗಾರಿಕೆ ಯೂನಿವರ್ಸಿಟಿ ಮಾತಾಡಿ ಸಂಗೀತ ಪಾಠದ್ರಿ, ತೋಟ ಮಾಡ್ಬೇಕಂತ ಮಾಡೀನಿ ಸರ್. ಒಂದು ಬದನೆಕಾಯಿ, ಸೌತೆಕಾಯಿ ಇದೆಲ್ಲ ಹಾಕ್ಬೇಕಂತ ಮಾಡೀನಿ. ಅವು ಸಸಿಗಳು ಮಾಡ್ಲಿಕ್ಕೆ ಮತ್ತೆ ಫೆನ್ಸಿಂಗ್ ಸಬ್ಸಿಡಿ ಸಿಗ್ತದೆ ಸರ್?
0: ಈಗಾಗಲೇ
7: ಉಪಯೋಗ ಮಾಡ್ಬೋದು ಸರ್.
0: ಸರ್ ಹೇಳ್ತಾ ಇದ್ದೇವೆ.

0: ರೈತ ಬಾಂಧವರೇ, ಇವತ್ತು ಕೃಷಿ ಯಾಂತ್ರೀಕರಣದ ಬಗ್ಗೆ ಮಾತ್ರ ತಮ್ಮ ಪ್ರಶ್ನೆಗಳನ್ನು, ತಮ್ಮ ಸಂದೇಹಗಳಿಗೆ ನಿಮ್ಮ ಇರಲಿ. ಇದು ಮೆಣಸಿನ ಗಿಡಕ್ಕೆ ಕಟಾವು ಮಾಡ್ತಕ್ಕಂಥ ಯಾವುದೇ ರೀತಿಯ ಉಪಕರಣಗಳಿಲ್ಲ. ಮೆಣಸಿನ ಹಲೋ
1: ಸರ್, ನಮಸ್ತೆ.
0: ನಮಸ್ಕಾರ. ನಮಸ್ಕಾರ.
1: ನಾನು ಮೊದಲ ಬಾರಿ ಕರೆ ಮಾಡ್ತಾ ಇದ್ದೀನಿ.
0: ತುಂಬಾ ಸಂತೋಷ. ಕೇಳಿ ಸರ್, ಎಲ್ಲಿಂದ?
1: ಮೈಸೂರಿಂದ.
0: ಓಕೆ ಸರ್, ಕೃಷಿ ಯಾಂತ್ರೀಕರಣದ ಬಗ್ಗೆ ಪ್ರಶ್ನೆ ಕೇಳಬೇಕು ಸರ್. ಕೇಳಿ ಸರ್.
1: ಈ ಕೃಷಿ ಯಾಂತ್ರೀಕರಣ ಸಾವಯವ ಕೃಷಿ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತೆ ಅಂತ ಅಂದ್ರೆ, ಏನಾದ್ರೂ ನಿರುದ್ಯೋಗ ಸಮಸ್ಯೆ ಉಂಟು ಮಾಡ್ತಾ ಅನ್ನೋದು ನನ್ನದು ಪ್ರಶ್ನೆ.
0: ಏನಿಲ್ಲ, ಕೃಷಿ ಯಾಂತ್ರೀಕರಣ ಯಾವುದೇ ರೀತಿಗೂ ಸಹಿತ ನಿರುದ್ಯೋಗ ಸೃಷ್ಟಿ ಮಾಡೋದಿಲ್ಲ, ಇದು ಉದ್ಯೋಗವನ್ನು ಸೃಷ್ಟಿ ಮಾಡಿಕೊಡ್ತದೆ. ಇನ್ನೊಂದು, ಕೃಷಿ ಯಾಂತ್ರೀಕರಣ ನಿಮ್ಮಲ್ಲಿರ್ತಕ್ಕಂಥ ಕೃಷಿ ಪರಿಕರಗಳ ಭೂಮಿ ನೀರು
2: ಮನೆ ಮುಂದೆ ತೋಟ ಮಾಡ್ಕೊಂಡು ಮಾಡಿದ್ರೆ ಈ ಸಸಿಗಳು ಕೊಯ್ಲಿಕ್ಕೆ ಮತ್ತೆ ಫೆನ್ಸಿಂಗ್ ಏನು ಸಬ್ಸಿಡಿ ಸಿಗ್ತದೆ?
0: ದಯಮಾಡಿ
3: ಮೊದಲಿನವ್ರಿಗೆ ಉತ್ತರ ಮಾಡಿ.
0: ಮೊದಲಿನವರಿಗೆ, ಇದು ನಿರುದ್ಯೋಗವನ್ನು ಸೃಷ್ಟಿ ಮಾಡೋದಿಲ್ಲ, ಬದಲಾಗಿ ಉದ್ಯೋಗವನ್ನು ಸೃಷ್ಟಿ ಮಾಡಿಕೊಡ್ತದೆ. ನಿಮ್ಮಲ್ಲಿ ಇರ್ತಕ್ಕಂಥ ಕೃಷಿ ಪರಿಕರಗಳನ್ನು ಅಂದರೆ ಇನ್ಪುಟ್ಸ್, ಅಗ್ರಿಕಲ್ಚರ್ ಇನ್ಪುಟ್ಸ್ ಅಂತೀವಿ, ನೆಲ ಆಗಿರ್ಬೋದು, ನೀರಾಗಿರ್ಬೋದು, ಗೊಬ್ಬರ ಆಗಿರ್ಬೋದು, ಸೂರ್ಯನ ಬೆಳಕಾಗಿರ್ಬೋದು, ಗಾಳಿನಾಗಿರ್ಬೋದು, ಇದನ್ನು ಸದುಪಯೋಗ ಮಾಡ್ಕೊಂಡು, ಸದ್ವಿನಿಯೋಗ ಮಾಡ್ಕೊಂಡು, ಸದ್ಬಳಕೆ ಮಾಡ್ಕೊಂಡು ಇದರ ದಕ್ಷತೆ ಹೆಚ್ಚಿಸ್ಕೋಬೇಕಂತಂದರೆ ಕೃಷಿ ಯಾಂತ್ರೀಕರಣ ಬರ್ತದೆ.
3: ಎರಡನೇದಾಗಿ, ಉಪಯೋಗ ಮಾಡ್ದೇ ಈ ಏನು ಕಾರ್ಮಿಕರು ಸಿಗದೇನೆ ಬಿಟ್ಟಂಥ ಜಮೀನನ್ನು ಕೂಡ ಈಗ ಮಾಡ್ಕೊಳ್ಳೋ
0: ಉದ್ಯೋಗ ಸೃಷ್ಟಿ ಮಾಡಿದೆ. ಎರಡನೇದಾಗಿ, ನೀವು ಸ್ವಲ್ಪ ಇನ್ನೂ ಚೆನ್ನಾಗಿಲ್ಲ, ನಾನು ಇನ್ನೂ ಸೇವೆ ಮಾಡಬೇಕು ರೈತರಿಗೆ ಅಂತಂದರೆ, ನೀವು ಕೃಷಿ ಯಂತ್ರೋಪಕರಣಗಳನ್ನು ಖರೀದಿ ಮಾಡಿಟ್ಕೊಂಡು ರೈತರಿಗೆ ಬಾಡಿಗೆ ರೂಪದಲ್ಲಿ ಒದಗಿಸ್ಕೊಂಡು ನೀವು ಉದ್ಯೋಗವನ್ನು ಸೃಷ್ಟಿ ಮಾಡಿ ಗ್ರಾಮೀಣ ಮಟ್ಟದಲ್ಲಿ ಒಂದು ಉದ್ಯೋಗವನ್ನು ಸಹಿತ ಸೃಷ್ಟಿ ಮಾಡ್ಕೋಬಹುದು.
3: ಅದೇ ತುಂಬಾ
0: ಸಾವಯವ ಕೃಷಿ. ಸಾವಯವ ಕೃಷಿ ಬಂದಾಗ ಏನು ತ್ಯಾಜ್ಯ ವಸ್ತು ಬರ್ತದಲ್ಲ, ಅದನ್ನ ಸದುಪಯೋಗ ಮಾಡಿಸ್ಕೊಂಡು ಸುಡದಂಗೆ ಮಾಡ್ಕೊಳ್ಳೋಕ್ಕೂ ಸಹಿತ ಇದು ಅವಕಾಶ ಮಾಡಿಕೊಡ್ತದೆ.
3: ಓಕೆ, ಈಗ ಕರೆ ತೆಗೆದುಕೊಳ್ಳೋಣ.
0: ಹೆಸರು ಹೇಳಿ ಸರ್, ಎಲ್ಲಿಂದ?
4: ಹಲೋ ಸರ್, ನಾನು ಸ್ಯಾನಿ ದಲ್ತಂಗಡಿಯಿಂದ.
0: ಕೇಳಿ ಪ್ರಶ್ನೆನ. ಹೇಳಿ ಹೇಳಿ.
3: ಸಂತೋಷ. ಕೇಳಿ,
4: ಅಡಿಕೆ ಬೆಳೆಯಲ್ಲಿ ಕೃಷಿ ಯಂತ್ರೋಪಕರಣ ಒಂದು ಹುಲ್ಲು ಕತ್ತರಿಸುದು ಮತ್ತೆ ತಲೆಹೊರೆ ಕಾರ್ಮಿಕರ ಕೊರತೆ, ಅದನ್ನ ಹೇಗೆ ಎಲ್ಲ ಮಾಡ್ಬೇಕು ಅಂತ ಸ್ವಲ್ಪ ಮಾಹಿತಿ ಕೊಡಿ.
0: ಸಬ್ಸಿಡಿಯಲ್ಲಿ ಹೌದು ಹೌದು ಹುಲ್ಲು. ನೀವು ಕೃಷಿ ಇಲಾಖೆ ಅಥವಾ ನೀವು ತೋಟಗಾರಿಕೆ ಇಲಾಖೆ ಸಂಪರ್ಕ ಮಾಡಿದ್ರೆ ಹುಲ್ಲು ಕತ್ತರಿಸಲಿಕ್ಕೆ ಒಂದು ಪವರ್ ವೀಡರ್ ಅಂತ ಕೊಡ್ತೀವಿ, ಹುಲ್ಲು ಕತ್ತರಿಸುವ ಯಂತ್ರ ಅಂತ
4: ಕೊಡ್ತೀವಿ.
0: ಸಬ್ಸಿಡಿ ಸಾಮಾನ್ಯ ವರ್ಗದ ರೈತರಿಗೆ ಮೊದಲು ಹೇಳಿದ ಶೇಕಡ 50 ಸಹಾಯಧನ ಕೊಡ್ತೀವಿ. ನೀವು ಕೃಷಿ ಇಲಾಖೆ ತಗೋಬಹುದು ಅಥವಾ ತೋಟಗಾರಿಕೆ ಇಲಾಖೆಯಲ್ಲಿ ಪವರ್ ವೀಡರ್ ಅಂತ ಸಿಗ್ತದೆ, ಬ್ರಷ್ ಕಟರ್ ಸಿಗ್ ತಗೋಬಹುದು ನೀವು ಅದನ್ನ. ಇನ್ನು ಅದನ್ನ ಒಲೆ
4: ತೋಟ
0: ಅಲ್ಲ,
4: ತಲೆವರೆ ಕಾರ್ಮಿಕರ ಕೊರತೆ.
0: ಹೌದು ಹೌದು ಹೌದು. ನೆಕ್ಸ್ಟ್ ಹೇಳಿ. ತಲೆವರೆ ಒತ್ತಾಕ್ಲಿಕ್ಕೆ ಕಷ್ಟ ಆಗ್ತದೆ, ಅದನ್ನ ಒಂದ್ ಕಡೆ ತಗೊಳ್ಳಿಕ್ಕೆ. ಇನ್ನೊಂದು, ನಮ್ಮಲ್ಲಿ ವೀಲ್ ಬ್ಯಾರೋ ಅಂತ ಕೊಟ್ಟು ಕೈಗಾಡಿ ಅಂತ ಕೊಡ್ತೀವಿ. ಕೈಗಾಡಿ ಅಂತಂದ್ರೆ ಅದಕ್ಕೆ ಮಿಷಿನ್ ಕೂರಿಸಿರ್ತೇವೆ ನೀವು ಅದರಲ್ಲಿ, ಆ ಮಿಷಿನ್ ಮುಖಾಂತರ ತಗೊಂಡು ಹೋಗ್ತಕ್ಕಂಥ ಕೈಗಾಡಿ, ಕೈ ತಬ್ಸ್ಕೊಂಡು ಹೋಗೋದು ಬೇಡ, ಅದು ಮಿಷಿನ್ನಲ್ಲೇ ಹೋಗುತ್ತೆ. ರೋಡ್ ಕೊಡ, ರೋಡ್ಗೆಲ್ಲ ಕೊಡಲ್ಲ ನಮಗೆ, ಸಣ್ಣ ದಾರಿನಲ್ಲಿ ಒಂದು ಕಡೆ ತಲೆವರೆಯನ್ನು ಕಡಿಮೆ ಮಾಡ್ಕೋಬಹುದು.
3: ಓಕೆ, ಕರೆ ಮಾಡಿದ್ಕೆ ಧನ್ಯವಾದ. ಮುಂದಿನ ಕರೆ.
5: ನಮಸ್ತೆ ರೀ.
3: ನಮಸ್ಕಾರ, ಹೆಸರು ಹೇಳಿ, ಎಲ್ಲಿಂದ?
5: ಹಲೋ,
3: ಕೇಳ್ತಾ ಇದೆ
5: ಸರ್. ನಾನು ಶಿವಲಿಂಗಯ್ಯ ಹಿರೇಮಠ ರೀ, ಬೆಳಗಾವಿ ಜಿಲ್ಲೆ ರಾಯಬಾಗ್ ತಾಲೂಕು ಮೂಳ್ಕೋಡದಿಂದ ಮಾತಾಡಿದ್ರಿ.
3: ಕೇಳಿ ಹಿರೇಮಠ ಅವರೇ.
5: ಸರ್, ನನ್ನ ಪ್ರಶ್ನೆ ಅಂದ್ರೆ, ಈ ಕೃಷಿ ಯಾಂತ್ರೀಕರಣ ಯಾರು ಯಾರು ಮಾಡಬಹುದು ಅಂತ ಅಂದ್ರೆ, ಸಣ್ಣ ರೈತರಿಗೆ ನಡೀತಾರೋ, ದೊಡ್ಡ ರೈತರಿಗೋ, ಏನ ಕಡಿಮೆ ಆಗಿರ್ತದೆ ನಮ್ಗೆ ಅಂತ ಅಂದ್ರೆ ವಿವರಣವಾಗಿ ಹೇಳ್ರಲ್ಲ.
0: ಅದು ಅದು ಹೇಳಲಿಕ್ಕೆ ತಾವು ಅವಕಾಶ ಮಾಡಿಕೊಡ್ಬೇಕು. ವೈಯಕ್ತಿಕ ಪ್ರಶ್ನೆಗಳನ್ನ ಕೇಳಬೇಡಿ, ಮೊದಲು ಮಾಹಿತಿನ ಕೇಳ್ಕೊಳ್ಳಿ, ಆಮೇಲೆ ಮಾಹಿತಿ ಕೊಡೋದು ಕೊನೆಯ ಒಂದು 5 ನಿಮಿಷ ನಿಮಗೆ ನಿಮಗೆ ಪ್ರಶ್ನೆ ಕೇಳಲಿಕ್ಕೆ ಅವಕಾಶ ಮಾಡಿಕೊಡ್ತೀವಿ. ಇನ್ನು ಈ ಯಾವ್ಯಾವ ಕೃಷಿ ಯಂತ್ರೋಪಕರಣಕ್ಕೆ ನಾವು ಸಹಾಯಧನ ಕೊಡ್ತೀವಿ ಅಂತ, ನೆಲ ಉಳುಮೆ ಮಾಡೋದ್ರಿಂದ ಹಿಡಿದು ನೀವು ಎಣ್ಣೆ ತೆಗೆಯೋದ್ರ ಜೊತೆಗೆ ಹಿಟ್ಟು ಮಾಡೋದು, ಬೇಳೆ ಮಾಡೋದು, ಹಪ್ಪಳ ಮಾಡೋದು, ರೊಟ್ಟಿ ಮಾಡೋದು, ಅಲ್ಲಿವರೆಗೂ ಸಹಿತ ನಾವು ಸಹಾಯ ಬೇಕಾಗಿರ್ತಕ್ಕಂಥ ಉಪಕರಣಗಳಿಗೆ ನಾವು ಸಹಾಯಧನ ಕೊಡ್ತೇವೆ. ಇದು ಸಣ್ಣ ರೈತರಿಗೆ, ದೊಡ್ಡ ರೈತರಿಗೆ. ಹೌದು, ಸಣ್ಣ ರೈತ, ನಂದು ಬರೀ 1 ಎಕರೆ ಇದೆ, ಬರೀ ಸಣ್ಣ ಜಾಗ ಇದೆ, ಅದಕ್ಕೂ ಸಹಿತ ಬೇಕಾಗಿರ್ತಕ್ಕಂಥ ಸಣ್ಣ ಯಂತ್ರೋಪಕರಣಗಳು ಸಹಿತ ಅವಕಾಶ ಇದೆ. ಬಿತ್ತನೆ ಮಾಡೋದಿರ್ಬೋದು, ನಾಟಿ ಮಾಡ್ತಕ್ಕಂಥ ಯಂತ್ರ ಇರ್ಬೋದು, ಅಥವಾ ಕಳೆ ತೆಗಿತಕ್ಕಂಥ ಯಂತ್ರ ಇರ್ಬೋದು, ಬಿತ್ತನೆ ಮಾಡ್ತಕ್ಕಂಥ ಯಂತ್ರ ಕೂಡ ಮಾಡ್ತದೆ.
3: ಈ ವರ್ಷದಿಂದ
0: ಕೃಷಿ ಎತ್ತು ಚಾಲಿತ ಮತ್ತು ಕೈ ಚಾಲಿತ ಉಪಕರಣಗಳು ಸಹಿತ ಸಹಾಯಧನದಡಿ ಕೊಡಬೇಕು ಅಂತ ಮಾಡಿದ್ದೇವೆ ಈ ವರ್ಷದಿಂದ. ಅದು ಮುಂದಿನ ದಿನಗಳಲ್ಲಿ ಅದಕ್ಕೊಂದು ವ್ಯವಸ್ಥೆ ಮಾಡ್ತಾರೆ.
3: ಸಣ್ಣ ಮತ್ತೆ
0: ಎಸ್. ಇನ್ನೊಂದು ಪ್ರಶ್ನೆ ಇದೆ.
3: ಹೆಸರು ಹೇಳಿ ಸರ್, ಎಲ್ಲಿಂದ?
5: ಸರ್, ನಮಸ್ತೆ ರೀ.
0: ನಮಸ್ಕಾರ
5: ಸರ್. ಕಾಲ

0: ಹಿರಮಠ ಅವರು, ಆಗಲೇ ನಾವು ಕೇಳ್ತಾ ಇದ್ವಿ ಕೃಷಿ ಯಾಂತ್ರೀಕರಣದಿಂದ ನಾವು ಏನು ಬದಲಾವಣೆ ತರ್ಬೋದು ನಮ್ಮ ರೈತ ಬಾಂಧವರು ತಮ್ಮ ಒಂದು ಬದುಕಲ್ಲಿ.
1: ಏನು ರೈತರ ಬದುಕು, ರೈತರ ಬದುಕು ಇಲ್ಲಿ ನಿಜವಾಗ್ಲೂ ಹಸನಾಗ್ತದೆ. ಈಗೇನಾಗುತ್ತೆ ಇಲ್ಲಿ, ಈಗ ಯಾಕೆ ರೈತರಿಂದ ಸ್ವಲ್ಪ ವಿಮುಖ ಆಗ್ತದೆ, ವಿಮುಖ ಆಗ್ತಿದ್ದಾರೆ ಅಂತಂದ್ರೆ, ಈಗ ರೈತರು ಶ್ರಮದಾಯಕ ದುಡಿಮೆ ಇದು. ಹೊಲ್ದಾಗ ಉತ್ಕೋಬೇಕು, ಮಳೆ ಬಿಡ್ತದೆ, ಚಳಿ ಬರ್ತದೆ, ಬಿಸಿಲು ಬರ್ತದೆ, ಎಲ್ಲದಕ್ಕೂ ಸಹ ಮೈಯೊಡ್ಬೇಕು, ಬೆವರು ಸುರಿಸ್ಬೇಕಾಗಿರ್ತದೆ. ಆ ಶ್ರಮದಾಯಕ ದುಡಿಮೆ ಮಾಡೋಷ್ಟು ಶಕ್ತಿ ಇವತ್ತು ನಮ್ಮಲ್ಲಿ ಇಲ್ಲ,
0: ನಮ್ಮ ರೈತರಲ್ಲಿ ಕಡಿಮೆ
1: ಆಗಿಬಿಟ್ಟಿದೆ. ಅದನ್ನ ಏನಾಗುತ್ತೆ, ನಾವು ರೈತರನ್ನು ಮೊದಲು ಸಬಲೀಕರಣ ಮಾಡಬೇಕು, ಅವರ ಸ್ವಾಸ್ಥ್ಯವನ್ನು ಆರೋಗ್ಯವನ್ನು ನಾವು ಸದೃಢ ಮಾಡಬೇಕು. ಒಂದೇ ಒಂದು ದಾರಿ ಅಂದರೆ ಕೃಷಿ ಯಾಂತ್ರೀಕರಣಗೊಳಿಸ್ಬೇಕು.
0: ಕೃಷಿ ಯಾಂತ್ರೀಕರಣ ಅಂದ್ರೆ ರೈತರ ಸದೃಢ ಮಾಡೋದು
1: ಇದು ಅವ್ರ ಆದಾಯವನ್ನು ಹೆಚ್ಚಿಸಬೇಕು. ಈಗಾಗಲೇ ಹೇಳ್ತಿದೀವಿ, ಒಂದು ದಿನಗಳಲ್ಲಿ ರೈತರ ಆದಾಯ ದ್ವಿಗುಣಗೊಳಿಸ್ಬೇಕು. ದ್ವಿಗುಣಗೊಳಿಸ್ಬೇಕು ಅಂತಂದ್ರೆ ಒಂದೇ ದಾರಿ ಯಾಂತ್ರೀಕರಣಗೊಳಿಸಿದ್ರೆ
0: ರೈತ
1: ನೋಡಿ, ಒಂದೀಗ ಒಂದು ಎಕರೆ ರಾಗಿ ಕೊಯ್ಬೇಕು ಅಂತ ನೀವತ್ತು ಕೇಳಿದ್ರೆ 6,000 to 7,000 ಬೇಕು ಅಂತಂತಾರೆ. ಆದರೆ ಯಾಂತ್ರೀಕರಣಗೊಳಿಸಿದ್ರೆ ಒಂದೇ ಗಂಟೆಯಲ್ಲಿ ನೀವು ಒಂದು ಎಕರೆನ ಒಂದು ಮಿಷಿನ್ ಬಂದು ಕಟಾವು ಮಾಡ್ಕೊಂಡು ರೆಡಿ ರಾಗಿ ಕೊಟ್ಟೋಗ್ಬಿಡ್ತದೆ ನಿಮಗೆ.
0: ನೋಡಿ ನೋಡಿ ನೋಡಿ,
1: ಅದು ಬಿಟ್ಟೋಗಿರ್ತಕ್ಕಂಥ ಹುಲ್ಲನ್ನು ಮುಂದಿನ ಸಣ್ಣ ಹುಲ್ಲು ಸಿಗಲ್ಲ ನಮಗೆ ಅಂತ.
0: ಅಲ್ಲ, ಕಾರ್ಮಿಕರಿಗೆ ಕೂಡ ಇದು ಉಳಿತಾಯ ಆದಂಗಾಯ್ತು
1: ಇಲ್ಲಿ
0: ಕಡಿಮೆ ಅವಧಿಯಲ್ಲಿ
1: ಕಡಿಮೆ ಆಯ್ತು. ಅದು ಅದೇ ಸಮಯದಲ್ಲಿ ನೀವು ಬೇರೆ ಕಡೆ ಮಾಡ್ಕೋಬೋದೇ, ದಿನಗಟ್ಟಲೆ ಕೊಯ್ಯೋದ್ ಬದಲಾಗಿ ಕೆಲವೇ ಗಂಟೆಗಳಲ್ಲಿ ನೀವು ನಮ್ಮ ಕೆಲಸವನ್ನು ಮುಗಿಸ್ಕೊಂಡು ಉಳಿದ ಅವಧಿಯನ್ನು ಬೇರೆ ಕಡೆ ನೀವು ವಿನಿಯೋಗಿಸ್ಬೋದು ಸಮಯವನ್ನು.
0: ಇನ್ನೊಂದು ಕರೆಯನ್ನು ನೋಡೋಣ. ಹಲೋ, ಕೃಷಿ ರಂಗ ರಾಜ್ಯ ಕೃಷಿ ಇಲಾಖೆ ಪ್ರಸ್ತುತಪಡಿಸುವ ಕಾರ್ಯಕ್ರಮ.
1: ನಮಸ್ಕಾರ, ಹೇಳ್ರಿ
2: ಸರ್. ನಾವು ವಿಜಯಪುರ ಡಿಸ್ಟ್ರಿಕ್ಟ್ ಇಂಡಿ ತಾಲೂಕು ಲಚ್ಚಾಣಿ ವಿಲೇಜ್ ದಿಂದ ಭಾಗೀರಥಿ ಮಲ್ಲನಗೌಡ ಪಾಟೀಲ್ ಮಾತಾಡಿದ್ರಿ ಸರ್.
1: ಹೇಳಿ ಭಾಗೀರಥಿ, ಹೇಳಿ
2: ಸರ್. ನಮಗ ಗೃಹ ಬಳಕೆ ಒಂದ್ ಸಣ್ಣದ ಹಿಟ್ಟಿನ ಗಿರಣಿ ಬೇಕಾಗ್ಯದ್ರಿ ಸರ್. ಅದಕ್ಕೆ ಅರ್ಜಿ ಕೊಡ್ಬೇಕಂದ್ರೆ ಇದಕ್ಕೆ ಹೋಗಿ ಕೇಳಿದ್ರೆ ಗಿರಣಿ ಇಲ್ಲ ಅಂತ ಹೇಳ್ತಾರಲ್ರಿ ಸರ್ ನಮ್ಗೆ.
1: ಹೌದು, ಈ ಸರಿ ಹೋದ ಸರಿ ಏನಾಗಿತ್ತು, ನಮ್ಮಲ್ಲಿ ಒಂದು ಯೋಜನೆ ಇತ್ತು, ಆ ಯೋಜನೆ ಸ್ವಲ್ಪ ಈ ಸರಿ ಅದನ್ನು ಬದಲಾವಣೆ ಮಾಡ್ಕೊಳ್ತಾ ಇದ್ದೇವೆ. ಸ್ವಲ್ಪ ನಿಮಗೆ ಕೊಡ್ತೇವೆ ಗಿರಣಿ, ಹಿಟ್ಟಿನ ಗಿರಣಿ ಮಾಡೋಕ್ಕೂ ಕೊಡ್ತೇವೆ ನಮಗೆ. ಹೌದು ಹೌದು, ನಾವು ಮುಂದೆ ಹೇಳ್ತೀನಿ. ನೀವು ಇಟ್ಟು ನಾನು ಹೇಳಿದೆ, ನೆಲ ಉಳುಮೆ ಮಾಡೋದ್ರಿಂದ ಹಿಡಿದು ರೊಟ್ಟಿ ಹಪ್ಪಳ ಮಾಡೋರಿಗೆ ಕೊಡ್ತೇವೆ ಅಂತಂದರೆ ಅದರಲ್ಲಿ ಹಿಟ್ಟು ಮಾಡೋದು ಬಂತು, ಬ್ಯಾಳಿ ಮಾಡೋದು ಬಂತು, ಅಕ್ಕಿ ಮಾಡೋದು ಬಂತು, ಎಲ್ಲವೂ ಬಂತು ಅದರಲ್ಲಿ. ಗೃಹ ಬಳಕೆಗೆ ಬಂದಾಗ ನೀವು ಸಣ್ಣದು ಬಾಕ್ಸ್ ಟೈಪ್ ಕೊಡ್ತೀವಿ, ಒನ್ ಎಚ್ ಪಿ ಸಣ್ಣ ಬಾಕ್ಸ್ ಟೈಪ್ ಇದ್ದಂಗೆ ಇರ್ತದೆ. ಒನ್ ಎಚ್ ಪಿಯಿಂದ 10 HPವರೆಗೆ ಕೊಡ್ತೇವೆ. ಸ್ವಲ್ಪ ದಿನ ಕಾಯಿರಿ, ನೀವು ಅರ್ಜಿಯನ್ನು ಹಾಕ್ಕೊಂಡಿರಿ, ಇಷ್ಟೆಲ್ಲ ಮಾತು ಹೇಳ್ತೇವೆ ಅವರಿಗೆ ಮಾಡಲಿಕ್ಕೆ.
2: ಆಯ್ತು,
1: ಅಲ್ಲ ನೀವು ಅರ್ಜಿ ಕೊಟ್ಬಿಡ್ರಿ, ಅರ್ಜಿನ ಕರೆದಿಲ್ಲ ನಾವು, ಅರ್ಜಿ ಕೊಟ್ಟು ಕೇಳ್ತಾ ಇರಿ ನಾವು ಬಂತ ಅಂತ. ನೀವು ಬಂದ ಮೇಲೆ ನಿಮಗೆ ಅವ್ರ ಸೀನಿಯರ್ ಟೀಮಲ್ಲಿ ಸೆಲೆಕ್ಷನ್ ಆಗ್ತದೆ, ನಿಮ್ದು ಆಯ್ಕೆ ಆಗುತ್ತೆ, ನಾವು ಕರಿತಾರೆ ಅವ್ರನ್ನ.
0: ಭಾಗೀರಥಿ ಅವರು ಅರ್ಜಿ ಹಾಕ್ಬಿಡಿ,
2: ಸಂಪರ್ಕ ಹೋಗಿ ಅರ್ಜಿ ಕೊಡ್ಬೋದು.
1: ಅರ್ಜಿ ಕೊಡ್ರಿ, ಅರ್ಜಿ ಕೊಡ್ಲಿಕ್ಕೆ ಅರ್ಜಿ ಕೊಡಿ, ಯಾವಾಗಲೂ ಕೊಡ್ಬೋದು ಅರ್ಜಿ. ಆಯ್ತಲ್ಲ,
0: ಕರಿಮಣಕ್ಕೆ ಧನ್ಯವಾದಗಳು.
1: ಮಹಿಳೆಯರಿಗೆ ಅಂತೇನಿಲ್ಲ ಅಲ್ಲಿ, ನಾನು ಅದಕ್ಕೆ ಹೇಳಿದೆ, ದಯಮಾಡಿ ಮಾಹಿತಿಯನ್ನು ಮೊದಲು ಕೇಳಿ. ಸಾಮಾನ್ಯ ವರ್ಗದ ರೈತರಿಗೆ 50%, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ವರ್ಗಕ್ಕೆ 90% ಕೊಡ್ತೇವೆ. ಅದಕ್ಕೆ ನೀವು ದಯಮಾಡಿ
0: ರೈತರು ಮುಂದಿನ ಕರೆಯನ್ನು ನೋಡ್ತೇವೆ. ಹಲೋ ಕೃಷಿರಂಗ, ಹೆಸರು ಹೇಳಿ ಸರ್, ಎಲ್ಲಿಂದ?
3: ಹಲೋ, ನಮಸ್ತೆ ಸರ್.
0: ನಮಸ್ಕಾರ,
3: ಹೆಸರು ಪ್ರಸನ್ನ ಕುಮಾರ್ ಅಂತ ಸರ್.
0: ಕೇಳಿ ಪ್ರಸನ್ನ.
3: ಸರ್, ಈಗ ನೀವು ಕೃಷಿ ಯಾಂತ್ರೀಕರಣ ಕೊಡೋದು ಸರಿ, ಏನಂದ್ರೆ ಸರ್ ಅದು ಸ್ವಲ್ಪ ಕ್ವಾಲಿಟಿಗಳೆಲ್ಲ ಕಮ್ಮಿ ಮಾಡ್ತಾ ಇದೆ, ಅದನ್ನ ಸ್ವಲ್ಪ ಗಮನದಲ್ಲಿ ಇಡ್ಬೇಕು.
0: ಕ್ವಾಲಿಟಿ ಸಿಗ್ತಾ ಇಲ್ಲ ಅಂತ?
1: ಹೌದು,
0: ನಿಮ್ಮ ಯಾಂತ್ರೀಕರಣದಲ್ಲಿ ಕ್ವಾಲಿಟಿ ಇಲ್ಲ ಅಂತ?
3: ಕ್ವಾಲಿಟಿ ಇರಲ್ಲ ಸರ್ ಅದು.
1: ಯಾವ ಊರಂದ್ರೆ
3: ಕ್ವಾಲಿಟಿ ಇರೋದು ಅಂಗಡಿಯಲ್ಲಿ ತಗೊಂಡ್ರೆ ನೀವು ಬಿಲ್ ಮಾಡಲ್ಲ, ಯಾವ ಇದ್ ಮಾಡಿರ್ತೀರಿ ಅದೇ ಕಂಪ್ನಿ ತಗೋಬೇಕು.
1: ಏನಾಗಿದೆ ನಮ್ಮಲ್ಲಿ, ನಾವು ಕೃಷಿ ಯಾಂತ್ರೀಕರಣ ಮಾಡಿದಾಗ ಆ ತಯಾರಕರನ್ನ ನಾವು ನೋಂದಣಿ ಮಾಡ್ತೇವೆ. ತಯಾರಕರ ನೋಂದಣಿ ಮಾಡಿದಾಗ ಏನು ನೋಂದಣಿ, ಯಾವುದು ಅದಕ್ಕೆ ಒಂದು ಏನೊಂದು ಇರಬೇಕಲ್ವ, ಯಾವ ರೀತಿ ನೋಂದಣಿ ಮಾಡ್ತೀವಿ ಅಂತ. ಅವರು ಕೇಂದ್ರ ಸರ್ಕಾರದ ಅನುಮೋದಿತ ಸಂಸ್ಥೆಗಳು ಅಥವಾ ಕೇಂದ್ರ ಸರ್ಕಾರ ಸಂಸ್ಥೆಗಳಿಂದ ತಮ್ಮ ಯಂತ್ರೋಪಕರಣಗಳನ್ನು ಪರೀಕ್ಷೆಗೆ ಒಳಪಡಿಸಿ ಪರೀಕ್ಷಾ ವರದಿ ಒಂದು ಹೊಂದಿರುವಂತಹ ಯಂತ್ರೋಪಕರಣಗಳನ್ನು ಮಾತ್ರ ನಾವು ಅಲ್ಲಿ ನಾವು ನೋಂದಣಿ ಮಾಡಿರ್ತೇವೆ. ನೀವು ಹೇಳ್ತಿರಲ್ಲ ಸರ್ ನಾವು ಪ್ರೈವೇಟಲ್ಲಿ ತಗೊಂಬರ್ತೀವಿ ಭಾಳ ಚೆನ್ನಾಗಿರ್ತದಂತ, ಅವ್ರಿಗೆ ಹೇಳಿ ದಯಮಾಡಿ ನೋಡಪ್ಪ ನಿಂದು ಭಾಳ ಕ್ವಾಲಿಟಿ ಗುಣಮಟ್ಟ ಚೆನ್ನಾಗಿದೆ, ನೀನು ಸಹಿತ ಕೃಷಿ ಇಲಾಖೆಯಲ್ಲಿ ಹೋಗಿ ಸೇರ್ಪಡೆಗೊಳಿಸ್ಕೋ. ಅದು ಏನು ಮಾಡ್ಬೇಕು, ಅವರು ಒಂದು ಟೆಸ್ಟ್ ರಿಪೋರ್ಟ್ ಮಾಡಿಸ್ಬೇಕು, ಪರೀಕ್ಷಾ ವರದಿ ಮಾಡಬೇಕು ಮಾಡಿಸ್ಬೇಕು. ಆಯಿತಾ, ಇಲ್ಲಿ ಇದು ನಮ್ಮ ಕರ್ನಾಟಕದಲ್ಲಿ 5 ಸೆಂಟ್ರ್ ಇದ್ದಾವೆ, ಇಲ್ಲಿ ಅನಂತಪುರ ಇದೆ, ಇಲ್ಲಿ ಕೊಯಮತ್ತೂರು ಇದೆ, ಅಲ್ಲೋಗಿ ಅವ್ರ ಫೀಸ್ ಕಟ್ಟಿ ಯಂತ್ರೋಪಕರಣಗಳನ್ನು ವರದಿ ತಂದುಕೊಂಡ್ಬಿಟ್ರೆ ಒಂದು ಅವ್ರನ್ನ ಸಹಿತ ಸೇರಿಸ್ಲಿಕ್ಕೆ ಅವಕಾಶ ಮಾಡಿಕೊಡ್ತೇವೆ. ಅವ್ರಿಗೆ ಹೇಳಬೇಕು, ನೋಡಪ್ಪ ನಾವು ನಿಮ್ಮನ್ನು ಖರೀದಿ ಮಾಡ್ತೀವಿ, ನಿಮ್ಮ ಖರೀದಿ ಮಾಡಿದ್ದಕ್ಕೆ ನಮಗೆ

0: ಸಹಜನ ಬೇಕಲ್ವಾ, ಅದಕ್ಕೆ ನೀವು ದಯಮಾಡಿ ನೀವು ಸೇರ್ಪಡೆಗೊಳಿಸಿ ಅಂತ ಹೇಳಿ ಅವರಿಗೆ. ಆಯ್ತಾ,
1: ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಕರೆಯನ್ನು ನೋಡೋಣ. ಹಲೋ ಕೃಷಿರಂಗ.
0: ನೀವು ಎರಡು ವರ್ಷ ಇದು ಅಲ್ಲ, ಡಿಕಾರ್ಟಿಕೇಟರ್ ಅಲ್ಲ ಅದು. ಡಿಕಾರ್ಟಿಕೇಟರ್ ಅಂತಂದ್ರೆ ಶೇಂಗಾವನ್ನು ಒಡೆದು ಬೀಜ ತೆಗಿತಕ್ಕಂತ ಡಿಕಾರ್ಟಿಕೇಟರ್ ಅಂತಾರೆ. ನೀವು ಎಣ್ಣೆ ತೆಗಿಬೇಕಂತಂದ್ರೆ ಎಣ್ಣೆಗಾಣ, ಎಣ್ಣೆಗಾಣ ಅಂತ ಕೊಡ್ತೀವಿ ನಾವು. 1 HP ಇಂದ ಹಿಡಿದು 1 HP 0.5 HP ಸಣ್ಣದು ಮನೆಗೆ ಮನೆ ಗ್ರೂಪ್ ಗೃಹ ಬಳಕೆಗೆ ಅಲ್ಲಿಂದ ಹಿಡಿದು 10 HP ವರೆಗೆ ಬರ್ತಕ್ಕಂಥ ವಿವಿಧ ರೀತಿಯ ಎಣ್ಣೆಗಾಣಗಳನ್ನು ಸಹಾಯಧನದಲ್ಲಿ ಕೊಡ್ತೇವೆ. ನೀವು ದಯಮಾಡಿ ಸಮೀಪದ ಕೃಷಿ ಇಲಾಖೆಯನ್ನು ಸಂಪರ್ಕ ಮಾಡಿ ಅರ್ಜಿಯನ್ನು ಸಲ್ಲಿಸಬಹುದು.
2: ಕರೆ
1: ಮಾಡಕ್ಕೆ ಧನ್ಯವಾದಗಳು. ಮುಂದಿನ ಕರೆಯನ್ನು ನೋಡೋಣ. ಹೆಸರು ಹೇಳಿ ಸರ್, ಎಲ್ಲಿಂದ?
3: ಸರ್ ನಮಸ್ತೆ.
1: ನಮಸ್ಕಾರ
3: ಸರ್, ನಾವು ವಿಜಯಪುರ ಜಿಲ್ಲೆ ಬಸವನಬಾಗಿಡಿ ತಾಲೂಕಿಂದ ಸರ್ ಮಾತಾಡೋದು.
1: ಆಯ್ತು, ಪ್ರಶ್ನೆ ಕೇಳಿ.
3: ಸರ್ ನನ್ನ ಹೆಸರು ಭಾಷೆ ಅಂತೇಳಿ ಸರ್, ನಿಮಗೂ ಮತ್ತು ಅಧಿಕಾರಿಗಳಿಗೆ ನಮಸ್ಕಾರ ಸರ್.
1: ನಮಸ್ಕಾರ
3: ಸರ್. ನಮ್ದು ಇದು ಒಂದು ಟ್ಯಾಕ್ಟರ್ ಇದೆ ಸರ್, ಅದಕ್ಕೆ ರೂಟಾವಟರ್ ಅಂತ ಒಂದು ಕೇಳಿದ್ವಿ ಸರ್. ನಾವು ಕೇಳಿದ್ರೆ ಇನ್ನು ಇವಾಗ ಅದು ಸಬ್ಸಿಡಿನೂ ಇಲ್ಲ ಅಂತಾರೆ ಸರ್. ಮತ್ತೆ ಸಬ್ಸಿಡಿ ಚಾಲೂ ಆದ್ರಲ್ಲಿ ಡೀಲರ್ಗಳಿಗೆ ಕೇಳಿದ್ರೆ ಒಟ್ಟ ನಮ್ಗೆ ಸಬ್ಸಿಡಿ ಅಂದ್ರೆ ಒಂದು 10-15 ಸಾವಿರ ರೂಪಾಯಿ ಇಷ್ಟೇ ಸಬ್ಸಿಡಿ ಆಗುತ್ತೆ ಅಂತ ಈ ತರ ಹೇಳ್ತಾರೆ ಸರ್ ಅವರು. ಎವರೇಜ್ ಹಾಕಿದ್ರೆ ಮತ್ತೆ ನಮ್ಗೆ ಎಷ್ಟು ಸಬ್ಸಿಡಿ ಆಗುತ್ತೆ ನಾವು ಜನರಲ್ ರೈತರಿಗೆ ಅಂತ ಸರ್?
0: ನೋಡಿ, ನಾವೇನ್ ಮಾಡ್ತೀವಿ, ಇಲ್ಲಿ ನೋಂದಣಿ ಅಂತ ಮಾಡ್ತೀವಿ. ಅಂದ್ರೆ ರೋಟೋವೇಟರ್ದಲ್ಲೇ ಒಂದು 50 ಜನ ನಮಗೆ ನೋಂದಣಿ ಮಾಡಿಸ್ಕೊಂಡ್ರೆ ನಿಮ್ದೊಂದು 4 ಅಡಿನೋ 5 ಅಡಿ 4 ಅಡಿ ತಿಳ್ಕೊಳ್ತಾರೆ. 4 ಅಡಿಯಲ್ಲಿ ಒಂದು 50 ಜನ ಅಪ್ಲೈ ಮಾಡಿರ್ತಾರೆ, ಅರ್ಜಿ ಸಲ್ಲಿಸಿರ್ತಾರೆ. ಈ 40 ಜನದಲ್ಲಿ ಕನಿಷ್ಠ ದರ ಏನಿರ್ತದೋ ಅದಕ್ಕೆ 50% ಕೊಡ್ತೇವೆ ಈ 40 ಜನದಲ್ಲಿ. ಆಯ್ತಾ, ನಿಮಗೆ ಆಯ್ಕೆ ಮಾಡೋದು, ನಿಮಗೆ ಈ 40 ಜನದಲ್ಲಿ ಯಾರನ್ನ ಬೇಕಾದ್ರೆ ಆಯ್ಕೆ ಮಾಡ್ಕೋಬೋದು. ಆದರೆ ಸಹಾಯಧನ ಮಾತ್ರ ಯಾವುದು ಕನಿಷ್ಠ ಅದರದ್ದ 50% ಅದರ 90% ಕೊಡ್ತೇವೆ. ಆಯ್ತಾ, ನಿಮ್ಮ ಆಯ್ಕೆ ನಿಮಗೆ ಬಿಟ್ಟಿದ್ದು, ಯಾರು ಬೇಕಾದ್ರೆ ತಗೋಬೋದು 40 ಜನದಲ್ಲಿ. ಹಂಗೆ ಆಗಿರ್ತದೆ, ಇದು ನೋಂದಣಿ ಪ್ರಕ್ರಿಯೆ ಇರ್ತದೆ. ಎಸ್, ಹಾಂ, ಓಕೆ.
1: ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಕರೆಯನ್ನು ನೋಡೋಣ. ರೇಡಿಯೋ ಸೆಟ್ ದೂರ ಹೇಳಿ. ನಮಸ್ಕಾರ, ಹೆಸರು ಹೇಳಿ, ಎಲ್ಲಿಂದ?
4: ಸರ್ ನಾವು ಕೋಲಾರ ಜಿಲ್ಲೆ ತಾಲೂಕು ವೇಗಮಡ ಗ್ರಾಮ ಅಂತ ಹೇಳಿ.
1: ಹೆಸರು?
4: ಸರ್ ನಮ್ಮ ಹೆಸರು ಸುಬ್ರಹ್ಮಣ್ಯ.
1: ಆಯ್ತು, ಕೇಳಿ ಪ್ರಶ್ನೆನ.
4: ಸರ್ ಈಗ ಆಕಾಶವಾಣಿನಲ್ಲಿ ನಮ್ಮ ಆಯುಕ್ತರಿದ್ದಾರೆ, ಯಂತ್ರಕರ ಬಗ್ಗೆ ಹೇಳ್ತಾ ಇದ್ದಾರೆ, ಯಂತ್ರ ಬಗ್ಗೆ ಹೇಳ್ತಾ ಇದ್ದಾರೆ,
1: ಯಂತ್ರೋಪಕರಣ.
4: ಈಗ ಎಲೆ ತಯಾರು ಮಾಡ್ತಾರೆ ನೋಡಿ ಸರ್ ಯಂತ್ರ.
1: ಹೌದು,
4: ಎಲೆ ತಯಾರು ಮಾಡೋದು ಬರುತ್ತೆ ಸರ್ ನಮ್ಮ ಆಫೀಸ್ ನಲ್ಲಿ.
1: ಯಾವ ಎಂತ ಎಲೆ ತಯಾರು ಮಾಡೋದು?
0: ಊಟದ ಎಲೆ ಮಾಡೋದಿಲ್ಲ ನಮ್ಮಲ್ಲಿ. ಈಗ ಸಣ್ಣದಾಗಿ ನಾವು ಅಡಿಕೆದು ಪ್ಲೇಟ್ ಮಿಕ್ಕಿಂಗ್ ಮೆಷಿನ್ ಮಾಡಿದ್ದೇವೆ, ಪ್ಲೇಟ್ ಅನ್ನು ಮಾಡ್ತಕ್ಕಂಥ
1: ಅಡಿಕೆ ಎಲೆದು
0: ಊಟದ ಎಲೆದು ಮಾಡ್ಲಿಕ್ಕೆ ಇನ್ನೂ ಮಾಡಿಲ್ಲ.
1: ಇನ್ನೊಂದು ಕರೆ. ಹೆಸರು ಹೇಳಿ ಸರ್, ಎಲ್ಲಿಂದ?
5: ಹಲೋ ಸರ್,
1: ನಮಸ್ಕಾರ.
5: ನಾಗರಾಜ್ ಅಂತ ಸರ್.
1: ಕೇಳಿ ನಾಗರಾಜ್ ಅವರು ಪ್ರಶ್ನೆನ.
5: ಸರ್ ಕೃಷಿ ಯಂತ್ರೀಕರಣದ ಬಗ್ಗೆ ಈಗ 1 ಎಕರೆ 2 ಎಕರೆ 1/2 ಎಕರೆ ಜಮೀನುಗಳು ಇರ್ತದೆ, ಅದು ಬಾಡಿಗೆ ತಾಣ ಅಂದ್ರೆ ಅಲ್ಲಿ 10 ಕ್ವಿಂಟಲ್ 11 ಕ್ವಿಂಟಲ್ ಇರ್ತದೆ ಸರ್, ಯಾರು ಬರಲ್ಲ ಬಾಡಿಗೆಗಳಿಗೆ. ಅದಕ್ಕೆ ಸಮರ್ಕವಾದಂತ ಯಂತ್ರಗಳನ್ನ ಸಬ್ಸಿಡಿ ರೂಪದಲ್ಲಿ ಎಲ್ರಿಗೂ SC/ST ಒಂದಲ್ಲ ಸಾಮಾನ್ಯ ವರ್ಗದಲ್ಲಿ ಒಂದಲ್ಲ ಎಲ್ರಿಗೂ ಒಂದ್ ಸಮನಾಗಿ ರೈತರಿಗೆ ಕೊಡ್ಬೇಕು ಅಂತ ವಿನಂತಿ ಸರ್.
0: ಏನಿಲ್ಲ, ನೀವು ಸಣ್ಣ ಪ್ರಮಾಣದಲ್ಲಿ 10 ಗುಂಟೆ 5 ಗುಂಟೆ 20 ಗುಂಟೆ ಇದ್ರೆ, ನೀವು 20 ಗುಂಟೆ ಇದ್ರೆ ಅದಕ್ಕೆ ನೀವು ಪವರ್ ವೀಡರ್ ಅಂತ ಬರ್ತದೆ ಸಣ್ಣದು, ಅದರಲ್ಲಿ ನೀವು ಅದನ್ನ ಉಪಯೋಗಿಸ್ಕೊಂಡು ತಗೋಬೇಕು. ಅದು ಸಣ್ಣ
5: ಕೊಡತಕ್ಕಂತ ಯಂತ್ರೀಕರಣದಲ್ಲಿ ಯಾವುದೋ ಒಂದು ಕ್ವಾಲಿಟಿ ಇರಲ್ಲ ಸರ್, ಒಂದ್ ಕುಡ್ಲು ತಾಳಿ, ಒಂದ್ ಆರೆ ತಾಳಿ, ಯಾವ್ದನ್ನ ತಾಳಿ ಕೆಲಸ ಮಾಡೋಷ್ಟರಲ್ಲಿ ಅದು
0: ಅಲ್ಲ. ಅಲ್ಲ, ನಾವು ಕುಡ್ಲು ಮತ್ತು ಆರೆಗೆ ನಾವು ಯಾವುದೇ ರೀತಿ ಸಹಾಯನ ಕೊಡ್ತಾ ಇಲ್ಲ. ಆಯ್ತು
1: ಕೇಳುವರೆ, ಇದಾಗಿತ್ತು ಇವತ್ತಿನ ಹಲೋ ಕೃಷಿರಂಗ. ರಾಜ್ಯ ಕೃಷಿ ಇಲಾಖೆ ಪ್ರಸ್ತುತಪಡಿಸಿದ ನೇರ ಪ್ರಸಾರ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ಕರೆ ಮಾಡಿ ಪ್ರಶ್ನೆ ಕೇಳಿದ ಎಲ್ಲ ಕೇಳುಗರಿಗೂ ಧನ್ಯವಾದಗಳು. ಅದೇ ಥರ ಕಾರ್ಯಕ್ರಮವನ್ನು ಆಲಿಸಿದ ನಮ್ಮೆಲ್ಲ ಕೇಳುಗರಿಗೂ ಧನ್ಯವಾದಗಳು. ಹಾಗೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿದ ಶ್ರೀ ಶಂಕರಮೂರ್ತಿ ಸಿಎಂಇ ಅವರಿಗೂ ಎಲ್ಲ ಕೇಳುಗರ ಪರವಾಗಿ ಧನ್ಯವಾದಗಳು. ಅದೇ ಥರ ನಮ್ಮ ಸಹೋದ್ಯೋಗಿ ಪಿ ಎಂ ಜಗದೀಶ್ ಅವರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಬಂದು ಭಾಗಿಯಾದರು, ಅವರಿಗೂ ಕೂಡ ಧನ್ಯವಾದಗಳು. ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಎಲ್ಲರಿಗೂ ನಮಸ್ಕಾರ.
0: ಎಲ್ಲ ರೈತ ಬಾಂಧವರಿಗೆ

0: ಕೃಷಿ ಇಲಾಖೆ ಪರವಾಗಿ ವಂದನೆಗಳು.
1: ನಮಸ್ಕಾರ ರೈತ ಬಾಂಧವರೇ, ನೀರಾವರಿ ಮೂಲ ಹೊಂದಿರುವ ರಾಜ್ಯದ ಎಲ್ಲ ಪರಿಶಿಷ್ಟ ಜಾತಿ ವರ್ಗದ ರೈತರಿಗೆ 2 ಹೆಕ್ಟೇರ್ ಪ್ರದೇಶದವರೆಗೆ ಸೂಕ್ಷ್ಮ ನೀರಾವರಿ ಘಟಕಗಳು ಅಂದರೆ ತುಂತುರು ಮತ್ತು ಹನಿ ನೀರಾವರಿ ಘಟಕಗಳನ್ನು ಅಳವಡಿಸಿಕೊಳ್ಳಲು 90% ಸಹಾಯಧನ ಒದಗಿಸಲಾಗುತ್ತಿದೆ. ಈ ಸವಲತ್ತನ್ನು ಪಡೆಯಲು ಸಮೀಪದ ಹೋಬಳಿಯ ರೈತ ಸಂಪರ್ಕ ಕೇಂದ್ರ ಅಥವಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ.
2: ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಇದುವರೆಗೂ ಕೃಷಿ ಯಾಂತ್ರೀಕರಣ ಈ ವಿಷಯವಾಗಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಿದವರು ಶಂಕರ್ ಮೂರ್ತಿ, ಸಿಎಂವಿ ಉಪ ಕೃಷಿ ನಿರ್ದೇಶಕರು. ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ತಿಮ್ಮಪ್ಪ ಹೆಚ್ ಗೌಡ. ಕಾರ್ಯಕ್ರಮಕ್ಕೆ ಸಹಕಾರ ಪಿಎಂ ಜಗದೀಶ್, ತಾಂತ್ರಿಕ ನೆರವು ಎಸ್ ಶ್ರೀನಿವಾಸುಲು ಹಾಗೂ ಮುನಿರಾಜು ಎನ್. ಹಲೋ ಕೃಷಿರಂಗ, ಇದು ರಾಜ್ಯವ್ಯಾಪಿ ಪ್ರಸಾರವಾದ ನೇರ ಫೋನ್ ಇನ್ ಕಾರ್ಯಕ್ರಮ, ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಬೆಂಗಳೂರು. ಇದೀಗ ಜಾನಪದ ಸಂಗೀತ.
1: ಹೆಣ್ಣಿದ್ದಳ ಮನೆಗೆ ಹಣ್ಣು ಅಂದಲ ಬಂದು ಸೋಬಾನ ಬನ್ನಿರೆ ಆತ್ತಲ ಸೀಮೆಯಿಂದ ದಾರೆ ಬಂದ

0: ಅಗಿರ್ಜೆ ಪರ್ವತಿಯ ಕೋಡೆ ನಮಗೆ,
1: ಅಗಿರ್ಜೆ ಪರ್ವತಿಯ ಕೋಡೆ ನಮಗೆ,
0: ಅಗಿರ್ಜೆ ಪರ್ವತಿಯ ಕೋಡೆ ನಮಗೆ,
1: ಅಗಿರ್ಜೆ

0: ನಾ ಬಂದಿರೆ ಅಳು ಚಿಕ್ಕೊಳಕುಂತವಳೇ ಮಳೆಯ ಮ್ಯಾಲೆ,
1: ಚಿಕ್ಕೊಳಕುಂತವಳೇ ಮಳೆಯ ಮ್ಯಾಲೆ,
0: ಚಿಕ್ಕೊಳಕುಂತವಳೇ ಮಳೆಯ ಮ್ಯಾಲೆ,
1: ಚಿಕ್ಕೊಳಕುಂತವಳೇ ಮಳೆಯ ಮ್ಯಾಲೆ,
0: ಚಿಕ್ಕೊಳಕುಂತವಳೇ ಮಳೆ ಮ್ಯಾಲೆ ನಮ್ಮ ಶೋಭನ ಬನ್ನೀರೆ. ಆ ಚಿಕ್ಕೊಳಗೆ ಹಕ್ಕಿ ಏಡ ಬನ್ನಿ,
1: ಚಿಕ್ಕೊಳಗೆ ಹಕ್ಕಿ ಏಡ ಬನ್ನಿ,
0: ಚಿಕ್ಕೊಳಗೆ ಹಕ್ಕಿ ಏಡ ಬನ್ನಿ,
1: ಚಿಕ್ಕೊಳಗೆ ಹಕ್ಕಿ ಏಡ ಬನ್ನಿ.
0: ದೊಡ್ಡ ದೊಡ್ಡರು ಬನ್ನಿ, ದೊಡ್ಡ ಮನೆಯರು ಬನ್ನಿ, ಶೋಭನ ಬನ್ನಿರೆ. ಆ ದೊಡ್ಡೊಳಕುಂತವಳೆ ಮಳೆಯ ಮ್ಯಾಲೆ,
1: ದೊಡ್ಡೊಳಕುಂತವಳೆ ಮಳೆಯ ಮ್ಯಾಲೆ.
2: ಇದುವರೆಗೂ ಗೌರಮ್ಮ ಹಾಗೂ ಸಂಗಡಿಗರಿಂದ ಸೋಬಾನೆ ಪದ ಕೇಳಿದಿರಿ.
3: ಶುರು ಮಾಡೋಣ ಇನ್ವೆಸ್ಟಿಂಗ್ ನ ಕಲಿಕೆ.

0: ಕೇಳುಗರೆ, ಇನ್ನು ನಾಳಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಪ್ರಾಯೋಜಿತ ಕಿಸಾನ್ ವಾಣಿ ಕಾರ್ಯಕ್ರಮ ಹೈನುಗಾರಿಕೆಯಲ್ಲಿ ಹೈನು ತಳಿಗಳ ಮಹತ್ವ, ಈ ಕುರಿತು ಪಶು ವಿದ್ಯಾಲಯ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ನಾಗಮಣಿ ಎನ್ ಅವರೊಡನೆ ಸಂದರ್ಶನವಿದೆ. ಸಂದರ್ಶಕರು ತಿಮ್ಮಪ್ಪ ಹೆಚ್ಗೌಡ.
1: ಕಷ್ಟದೊಳನ್ನವ ದುಡಿವನ ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಹೋಗಿ
2: ಕೃಷಿ ಮನುಷ್ಯ ಕುಲದ ಅನ್ನದ ಬಟ್ಟಲು.
3: ಕೃಷಿ ಎಂಬುದು ಬದುಕಿನ ಸಾಂಸ್ಕೃತಿಕ ಭಾಗ.
4: ತಾಳಿದವನು ಬಾಳಿಯಾನು ಎಂಬಂತೆ ಬಗ್ಗಿದವನು ಬದುಕುತ್ತಾನೆ ಎಂಬ ಮಾತಿಗೆ ಕೃಷಿ ಪುಷ್ಟಿ ನೀಡುತ್ತದೆ.
5: ಕೃಷಿ ಬಗ್ಗುವುದನ್ನು ಕಲಿಸುತ್ತದೆ.
6: ನಮ್ಮನ್ನು ಪೊರೆವ ಭೂಮಿ ತಾಯಿ ನಂಬಿದವರನ್ನು ಕೈಬಿಟ್ಟಿಲ್ಲ.

ಗಡಿಗಳನ್ನು ರಕ್ಷಿಸಿ ಯೋಧರು ನಮ್ಮನ್ನು ಕಾಯುತ್ತಾರೆ. ಚಳಿ, ಮಳೆ, ಬಿಸಿಲು, ಮರಳುಗಾಡು, ಹಿಮಪಾತ ಲೆಕ್ಕಿಸದೆ ನಿಂತ ಯೋಧರ ದೇಶ ಸೇವೆ ಪೂಜನೀಯ ಹಾಗೂ ಅನುಕರಣೀಯ. ನಮಗೆಲ್ಲ ನಮ್ಮದೊಂದೇ ಮನೆಯಾದರೆ ಯೋಧರಿಗೆ ಇಡೀ ದೇಶವೇ ಒಂದು ಮನೆ. ಯೋಧರ ತ್ಯಾಗ ಬಲಿದಾನಗಳಿಗೆ ನಮ್ಮದೊಂದು ನಮನವಿರಲಿ. ಯೋಧ ಸಂತತಿ ಬೆಳೆಯುತ್ತೆ.

0: ಕೆಳಗರೆ ಇದೀಗ ಒಂದು ಪ್ರಕಟಣೆ. ಸರಿಯಾಗಿ 7:35 ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು. ಯುವಜನತೆ ನಿರಂತರವಾಗಿ ಕೌಶಲ್ಯ ಬೆಳೆಸಿಕೊಳ್ಳಲು ಪ್ರಧಾನಿ ನರೇಂದ್ರ ಮೋದಿ ಪ್ರತಿಪಾದನೆ. ಅಮೆರಿಕದ ಪಿಇಆರ್ಎಂ ನೀತಿಗೆ ಭಾರತ ಆಕ್ಷೇಪ. ಪ್ರತಿಭಾನ್ವಿತರ ಸಂಚಾರ ಎರಡೂ ದೇಶಗಳಿಗೂ ಲಾಭದಾಯಕವೆಂದ ಕೇಂದ್ರ ಸರ್ಕಾರ. ಜಂತರ್ ಮಂತರ್ನಲ್ಲಿ ಸಿಜೆಪಿ ಪ್ರತಿಭಟನೆಗೆ ದೆಹಲಿ ಪೊಲೀಸರಿಂದ ಅನುಮತಿ ನಿರಾಕರಣೆ. ಭಾರತ ಯಾವುದೇ ಕ್ಷೇತ್ರದಲ್ಲಿ ಏಕಸ್ವಾಮ್ಯ ಅವಕಾಶ ನೀಡುವುದಿಲ್ಲ, ಕೇಂದ್ರ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ ಸ್ಪಷ್ಟನೆ. ಟಿ20 ಕ್ರಿಕೆಟ್ ಸರಣಿ ಎರಡನೇ ಪಂದ್ಯದಲ್ಲಿಂದು ಭಾರತದ ವಿರುದ್ಧ ಟಾಸ್ ಗೆದ್ದ ವೆಸ್ಟ್ಇಂಡೀಸ್ ಫೀಲ್ಡಿಂಗ್ ಆಯ್ಕೆ. ವಾರ್ತೆಗಳ ವಿವರ. ತಂತ್ರಜ್ಞಾನ ವೇಗವಾಗಿ ಬದಲಾಗುತ್ತಿರುವ ಈ ಯುಗದಲ್ಲಿ ಯುವಜನತೆ ನಿರಂತರವಾಗಿ ತಮ್ಮ ಕೌಶಲ್ಯಗಳನ್ನು ನವೀಕರಿಸಿಕೊಳ್ಳುವುದು ಮತ್ತು ಉದಯೋನ್ಮುಖ ತಂತ್ರಜ್ಞಾನಗಳಿಗೆ ಪೂರಕವಾಗಿ ಸಜ್ಜಾಗುವುದು ಅತ್ಯಗತ್ಯ ಎಂದು ಪ್ರಧಾನಿ ನರೇಂದ್ರ ಮೋದಿ ಪ್ರತಿಪಾದಿಸಿದ್ದಾರೆ. ಚೀನಾದ ಶಾಂಘೈನಲ್ಲಿ ನಡೆದ 48ನೇ ವಿಶ್ವ ಕೌಶಲ್ಯ ಸ್ಪರ್ಧೆ 2026ರಲ್ಲಿ ಸ್ಪರ್ಧಿಸಿದ್ದ ಭಾರತ ತಂಡದ ಪ್ರತಿನಿಧಿಯೊಂದಿಗೆ ನಡೆಸಿದ ಸಂವಾದದಲ್ಲಿ ಮಾತನಾಡಿದ ಅವರು, ಜಾಗತಿಕ ಮಾರುಕಟ್ಟೆಯ ಅಗತ್ಯಕ್ಕೆ ತಕ್ಕಂತೆ ಕೌಶಲ್ಯಗಳನ್ನು ಬೆಳೆಸಿಕೊಳ್ಳಲು ಹಾಗೂ ತಮ್ಮ ಅನುಭವಗಳ ಮೂಲಕ ಭಾರತವನ್ನು ಕೌಶಲ್ಯ ಮಾನವ ಸಂಪನ್ಮೂಲದ ಜಾಗತಿಕ ಕೇಂದ್ರವನ್ನಾಗಿ ಮಾಡಲು ಕೊಡುಗೆ ನೀಡುವಂತೆ ಕರೆ ನೀಡಿದರು. ಶೈಕ್ಷಣಿಕ ಪದವಿಗಳಷ್ಟೇ ಪ್ರಾಯೋಗಿಕ ಕೌಶಲ್ಯಗಳು ಪ್ರಮುಖ ಎಂದ ಪ್ರಧಾನಿ, ಐಐಟಿ ಮತ್ತು ಐಐಎಂಗಳಷ್ಟೇ ಕೌಶಲ್ಯ ತರಬೇತಿ ಸಂಸ್ಥೆಗಳದ್ದು ಮಹತ್ವದ್ದಾಗಿವೆ ಎಂದರು. ಶಾಂಘೈನಲ್ಲಿ ನಡೆದ ಈ ಸ್ಪರ್ಧೆಯಲ್ಲಿ ಭಾರತದ 70 ಸದಸ್ಯರ ತಂಡ 63 ಕೌಶಲ್ಯ ವಿಭಾಗಗಳಲ್ಲಿ ಸ್ಪರ್ಧಿಸಿ 6 ಬೆಳ್ಳಿ ಪದಕಗಳು ಹಾಗೂ 20 ಶ್ರೇಷ್ಠತಾ ಪದಕಗಳೊಂದಿಗೆ ಜಾಗತಿಕ ಮಟ್ಟದಲ್ಲಿ 10ನೇ ಸ್ಥಾನ ಪಡೆದುಕೊಂಡಿದೆ. ಕಾಯಂ ಕಾರ್ಮಿಕ ಪ್ರಮಾಣೀಕರಣದ ಪಿಇಆರ್ಎಂ ಕಾರ್ಯಕ್ರಮಕ್ಕೆ ಸಂಬಂಧಿಸಿದಂತೆ ಅಮೆರಿಕ ಪ್ರಕಟಿಸಿರುವ ನೂತನ ಕ್ರಮಗಳು ಉಭಯ ದೇಶಗಳ ಹಂಚಿಕೆಯ ಆಶೋತ್ತರಗಳನ್ನು ಉತ್ತೇಜಿಸುವುದಿಲ್ಲ ಎಂದು ಭಾರತ ಸ್ಪಷ್ಟಪಡಿಸಿದೆ. ಮಾಧ್ಯಮಗಳನ್ನು ಉದ್ದೇಶಿಸಿ ಮಾತನಾಡಿದ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್, ಪ್ರತಿಭಾನ್ವಿತ ವ್ಯಕ್ತಿಗಳ ಸಂಚಾರವು ಭಾರತ ಮತ್ತು ಅಮೆರಿಕ ಎರಡೂ ದೇಶಗಳ ಆರ್ಥಿಕತೆಗೆ ಮೌಲ್ಯವರ್ಧನೆ ತರಲಿದೆ ಎಂದು ಪ್ರತಿಪಾದಿಸಿದರು. ಈ ಸಂಚಾರವು ಭಾರತೀಯರಿಗೆ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸುವುದರ ಜೊತೆಗೆ ಅತ್ಯಾಧುನಿಕ ತಂತ್ರಜ್ಞಾನದ ಪ್ರತಿಭೆ, ಸಂಶೋಧನೆ, ನಾವೀನ್ಯತೆ, ಉತ್ಪಾದಕತೆ ಮತ್ತು ಹೊಸ ಉದ್ಯೋಗ ಸೃಷ್ಟಿಯ ಮೂಲಕ ಅಮೆರಿಕದ ಕಂಪನಿಗಳಿಗೂ ಸಮಾನವಾಗಿ ಅನುಕೂಲ ಮಾಡಿಕೊಡುತ್ತದೆ ಎಂದು ತಿಳಿಸಿದರು. ನವದೆಹಲಿಯ ಜಂತರ್ ಮಂತರ್ನಲ್ಲಿ ಸಿಜೆಪಿ ನಾಳೆ ನಡೆಸಲು ಉದ್ದೇಶಿಸಿದ್ದ ಪ್ರತಿಭಟನೆಗೆ ದೆಹಲಿ ಪೊಲೀಸರು ಅನುಮತಿ ನಿರಾಕರಿಸಿದ್ದಾರೆ. ಈ ಕುರಿತು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ದೆಹಲಿಯ ಜಂಟಿ ಪೊಲೀಸ್ ಕಮಿಷನರ್ ನೂಪುರ್ ಪ್ರಸಾದ್, ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ಅಥವಾ ಇತರೆ ಕಾರ್ಯಕ್ರಮಗಳನ್ನು ನಡೆಸಲು ಕನಿಷ್ಠ 10 ದಿನ ಮುಂಚಿತವಾಗಿ ಅರ್ಜಿ ಸಲ್ಲಿಸುವುದು ಕಡ್ಡಾಯವಾಗಿದೆ ಎಂದು ತಿಳಿಸಿದರು. ಪ್ರಸ್ತುತ ಕಾನೂನು ಮತ್ತು ಸುವ್ಯವಸ್ಥೆ ಪರಿಸ್ಥಿತಿ, ಸಾರ್ವಜನಿಕ ಸುರಕ್ಷತೆ ಹಾಗೂ ನವದೆಹಲಿ ಭಾಗದ ಸಂಚಾರ ನಿಯಂತ್ರಣವನ್ನು ಗಮನದಲ್ಲಿ ಇಟ್ಟುಕೊಂಡು ಈ ಅನುಮತಿಯನ್ನು ನಿರಾಕರಿಸಲಾಗಿದೆ ಎಂದು ಜಂಟಿ ಕಮಿಷನರ್ ಸ್ಪಷ್ಟಪಡಿಸಿದ್ದಾರೆ. ಭಾರತ ಯಾವುದೇ ಕ್ಷೇತ್ರದಲ್ಲಿ ಏಕಸ್ವಾಮ್ಯಕ್ಕೆ ಅವಕಾಶ ನೀಡುವುದಿಲ್ಲ ಎಂದು ಕೇಂದ್ರ ಸಂವಹನ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ ಸ್ಪಷ್ಟಪಡಿಸಿದ್ದಾರೆ. ಉಪಗ್ರಹ ಸಂವಹನ ಸೇವೆ ಒದಗಿಸಲು ಸ್ಟಾರ್ಲಿಂಗ್ ಸಂಸ್ಥೆಗೆ ಪರವಾನಗಿ ನೀಡಿರುವುದಕ್ಕೆ ಸಂಬಂಧಿಸಿದಂತೆ ಕಾಂಗ್ರೆಸ್ ಪಕ್ಷದ ನಿಲುವನ್ನು ಸಚಿವರು ಟೀಕಿಸಿದ್ದಾರೆ. ನವದೆಹಲಿಯಲ್ಲಿ

0: ನಡೆಯುತ್ತಿರುವ 10ನೇ ಆವೃತ್ತಿಯ ಇಂಡಿಯಾ ಮೊಬೈಲ್ ಕಾಂಗ್ರೆಸ್ 2026 ಉದ್ದೇಶಿಸಿ ಮಾತನಾಡಿದ ಅವರು, ದೇಶದಲ್ಲಿ ಉಪಗ್ರಹ ಸಂವಹನ ಸೇವೆ ಒದಗಿಸಲು ಸ್ಟಾರ್ಲಿಂಕ್, ಜಿಯೋ ಸ್ಯಾಟಲೈಟ್ ಕಮ್ಯುನಿಕೇಷನ್ಸ್ ಹಾಗೂ ಯುಟೆಲ್ಸ್ಯಾಟ್ ಒನ್ ವೆಬ್ ಸೇರಿದಂತೆ 3 ಕಂಪನಿಗಳು ಉಪಗ್ರಹ ಸಂವಹನ ಪರವಾನಗಿ ಪಡೆದುಕೊಂಡಿದೆ ಎಂದರು. ನಿಗದಿತ ಚೌಕಟ್ಟು ಅಂತಿಮಗೊಂಡ ನಂತರ ಸರ್ಕಾರ ಆದಾಯ ಹಂಚಿಕೆ ಆಧಾರದ ಮೇಲೆ ಈ ಕಂಪನಿಗಳಿಗೆ ಸ್ಪೆಕ್ಟ್ರಮ್ ಹಂಚಿಕೆ ಮಾಡಲಿದೆ. ಪ್ರತಿಯೊಂದು ಕಂಪನಿ ನಿಗದಿತ ಭದ್ರತಾ ಮಾನದಂಡ ಮತ್ತು ಇತರ ನಿಯಂತ್ರಣ ಅಗತ್ಯತೆಗಳನ್ನು ವೈಯಕ್ತಿಕವಾಗಿ ಪೂರೈಸಿದ ನಂತರವೇ ಸೇವೆಗಳನ್ನು ಪ್ರಾರಂಭಿಸಲು ಅನುಮತಿ ನೀಡಲಾಗುವುದು ಎಂದು ಸ್ಪಷ್ಟಪಡಿಸಿದರು. ಮುಕ್ತ ಮಾರುಕಟ್ಟೆಯಲ್ಲಿ ಗ್ರಾಹಕರಿಗೆ ವಿವಿಧ ಆಯ್ಕೆಗಳನ್ನು ಒದಗಿಸುವುದು ಸರ್ಕಾರದ ಕರ್ತವ್ಯವಾಗಿದೆ ಎಂದರು. ಈ ಕುರಿತು ಸಂವಹನ ಸಚಿವಾಲಯ ಪ್ರಕಟಣೆ ಹೊರಡಿಸಿದ್ದು, ಭಾರತ ಉಪಗ್ರಹ ಸಂವಹನ ಸೇವೆಗಳ ನಿಯಂತ್ರಣ ಚೌಕಟ್ಟು ಅತ್ಯಂತ ನ್ಯಾಯಯುತವಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಿವಿಧ ರಾಜ್ಯಗಳಲ್ಲಿ ನಡೆದ ಉಪಚುನಾವಣೆಯ ಫಲಿತಾಂಶಗಳು ಇಂದು ಪ್ರಕಟವಾಗಿದ್ದು, ಆಯಾ ರಾಜ್ಯಗಳ ಆಡಳಿತಾರೂಢ ಪಕ್ಷಗಳೇ ಕ್ಷೇತ್ರಗಳನ್ನು ಗೆದ್ದುಕೊಂಡಿವೆ. ಪಶ್ಚಿಮ ಬಂಗಾಳದ ಪೂರ್ವ ಮಿಡ್ನಾಪುರ ಜಿಲ್ಲೆಯ ನಂದಿಗ್ರಾಮ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಹಾಸಿರಾಣಿ ರಥ್ 1,22,753 ಮತಗಳ ದಾಖಲೆಯ ಅಂತರದಿಂದ ಜಯಗಳಿಸಿದ್ದಾರೆ. ಪ್ರತಿಸ್ಪರ್ಧಿ ಕಾಂಗ್ರೆಸ್ ಅಭ್ಯರ್ಥಿ ಮಿಲನ್ ಪ್ರಧಾನ್ 41,674 ಮತಗಳನ್ನು ಪಡೆದಿದ್ದಾರೆ. ಇನ್ನು ರೇಜಿನಗರದಲ್ಲೂ ಕೂಡ ಬಿಜೆಪಿ ಅಭ್ಯರ್ಥಿ ಶಂಕರರಾವ್ ಸರ್ಕಾರ್ ಗೆಲುವು ಸಾಧಿಸಿದ್ದಾರೆ. ತಮಿಳುನಾಡಿನ ಮಧುರಾಂತಕಂನಲ್ಲಿ ಮತ್ತು ಧಾರಾಪುರಂ ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಯಲ್ಲಿ ಆಡಳಿತಾರೂಢ ತಮಿಳಿಗ ವೆಟ್ರಿ ಕಳಗಂ ಟಿವಿಕೆ ಪಕ್ಷದ ಅಭ್ಯರ್ಥಿಗಳು ಜಯ ಸಾಧಿಸಿದ್ದಾರೆ. ಮಧುರಾಂತಕಂ ಕ್ಷೇತ್ರದಲ್ಲಿ ಟಿವಿಕೆ ಅಭ್ಯರ್ಥಿ ಮರಗಂತಕಂ ಕುಮಾರವೇಲ್ ಹಾಗೂ ಧಾರಾಪುರ ಕ್ಷೇತ್ರದಲ್ಲಿ ಟಿವಿಕೆಯ ಸತ್ಯಭಾಮ ಗೆಲುವು ಸಾಧಿಸಿದ್ದಾರೆ. ಪುದುಚೇರಿಯ ತಟ್ಟಂ ಚಾವಡಿ ಕ್ಷೇತ್ರದಲ್ಲಿ ಅಖಿಲ ಭಾರತ ಎನ್ಆರ್ ಕಾಂಗ್ರೆಸ್ ಪಕ್ಷದ ಅಶೋಕ್ ಆನಂದ್ ಗೆಲುವು ದಾಖಲಿಸಿದ್ದಾರೆ. ಜನಸೇವೆಯಿಂದ ದೇಶಸೇವೆ ಎಂಬ ಮಂತ್ರದಡಿ ಹಾಗೂ ಜನರ ಏಳಿಗೆಯ ಅಚಲ ಬದ್ಧತೆಯೊಂದಿಗೆ ಕೂಡಿರುವ ಸಾರ್ವಜನಿಕ ಸೇವೆಯ 25 ವರ್ಷಗಳ ಪಯಣವನ್ನು ಪ್ರಧಾನಿ ನರೇಂದ್ರ ಮೋದಿ ಪೂರೈಸಿದ್ದಾರೆ. ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ತ್ರಿವಳಿ ತಲಾಖ್ ಕುರಿತ ಒಂದು ವರದಿ ಇಲ್ಲಿದೆ. ಭಾರತದಲ್ಲಿ ಮುಸ್ಲಿಂ ಮಹಿಳೆಗೆ ಯಾವುದೇ ಮುನ್ಸೂಚನೆ ಅಥವಾ ಕಾರಣವಿಲ್ಲದೆ ಒಂದೇ ಪದವನ್ನು 3 ಬಾರಿ ಉಚ್ಚರಿಸುವ ಮೂಲಕ ನೀಡಲಾಗುತ್ತಿದ್ದ ತಕ್ಷಣದ ತಲಾಖ್ ತ್ರಿವಳಿ ತಲಾಖ್ ಪದ್ದತಿಯನ್ನು 2019 ಮುಸ್ಲಿಂ ಮಹಿಳೆಯರ ಮದುವೆ ಹಕ್ಕುಗಳ ರಕ್ಷಣೆ ಕಾಯ್ದೆಯು ಕಾನೂನುಬಾಹಿರ ಎಂದು ಘೋಷಿಸಿತು. ಈ ಪದ್ದತಿಯನ್ನು ಅಪರಾಧವೆಂದು ಪರಿಗಣಿಸಿದ ಕಾಯ್ದೆಯು ತಪ್ಪಿತಸ್ಥರಿಗೆ 3 ವರ್ಷಗಳವರೆಗೆ ಜೈಲು ಶಿಕ್ಷೆ ಹಾಗೂ ದಂಡ ವಿಧಿಸಲು ಅವಕಾಶ ಕಲ್ಪಿಸಿತು. ಕೇವಲ ನಿಷೇಧಕ್ಕಷ್ಟೇ ಸೀಮಿತವಾಗದೆ ಈ ಕಾಯ್ದೆಯು ಸಂತ್ರಸ್ತ ಮಹಿಳೆಗೆ ಜೀವನಾಂಶ ಮತ್ತು ಅಪ್ರಾಪ್ತ ಮಕ್ಕಳ ಪಾಲನೆಯ ಸಾಂವಿಧಾನಿಕ ಹಕ್ಕನ್ನು ಖಾತ್ರಿಪಡಿಸಿತು. ಧರ್ಮ ಯಾವುದಿದ್ದರೂ ಪ್ರತಿಯೊಬ್ಬ ಭಾರತೀಯ ಮಹಿಳೆಗೂ ಸಾಂವಿಧಾನಿಕ ಸಮಾನತೆ ದೊರೆಯಬೇಕು ಎಂಬ ಪ್ರಧಾನಿಯವರ ನಿಲುವಿಗೆ ಇದು ಸಾಕ್ಷಿಯಾಗಿದೆ. ಈ ಶಾಸನ ಜಾರಿಗೆ ಬಂದ ಕೇವಲ 1 ವರ್ಷದಲ್ಲಿ ತ್ರಿವಳಿ ತಲಾಖ್ ಪ್ರಕರಣಗಳು ಶೇಕಡ 82% ಇಳಿಕೆಯಾಗಿದ್ದು, ದೀರ್ಘಕಾಲದಿಂದ ವಂಚಿತರಾಗಿದ್ದ ಮಹಿಳೆಯರಿಗೆ ಸಾಂವಿಧಾನಿಕ ರಕ್ಷಣೆ ತಲುಪಿದೆ. ಅಂತಾರಾಷ್ಟೀಯ ಕಾನೂನು ಮತ್ತು ಮಾನವ ಹಕ್ಕುಗಳ ರಕ್ಷಣೆ ಹಾಗೂ ಶಾಂತಿ ಸ್ಥಾಪನೆಗೆ ನೀಡಿದ ಅತ್ಯುತ್ತಮ ಕೊಡುಗೆಗಾಗಿ ಭಾರತೀಯ ಮೂಲದ ದಕ್ಷಿಣ ಆಫ್ರಿಕಾದ ಖ್ಯಾತ ನ್ಯಾಯಶಾಸ್ತ್ರಜ್ಞೆ ನವನಿತಂ ನವಿ ಪಿಳ್ಳೈ ಅವರಿಗೆ 2026 ಸಾಲಿನ ಪ್ರತಿಷ್ಠಿತ ನೋಬೆಲ್ ಶಾಂತಿ ಪ್ರಶಸ್ತಿ ಲಭಿಸಿದೆ. ವಿಶ್ವಸಂಸ್ಥೆಯ ಮಾನವ ಹಕ್ಕುಗಳ ಮಾಜಿ ಮುಖ್ಯಸ್ಥೆ ಹಾಗೂ ಅಂತಾರಾಷ್ಟೀಯ ನ್ಯಾಯಾಲಯದ ನ್ಯಾಯಮೂರ್ತಿಗಳಾಗಿ ಸೇವೆ ಸಲ್ಲಿಸಿರುವ ನವಿ ಪಿಳ್ಳೈ ವರ್ಣಭೇದ ಪಿಡುಗಿನ ಕಾಲದಲ್ಲಿ ಬೆಳೆದವರಾಗಿದ್ದು, ಅದರ ವಿರುದ್ದ ಹೋರಾಡಿದ ಕಾರ್ಯಕರ್ತರ ಪರವಾಗಿ ವಾದ ಮಂಡಿಸುವ ಮೂಲಕ ಮಾನವ ಹಕ್ಕು ಹಾಗೂ ಸಮಾನತೆಯ ಪರವಾಗಿ ಸುದೀರ್ಘ

ಕ್ರಾಂತಿಕಾರಿ ವೃತ್ತಿಜೀವನವನ್ನು ರೂಪಿಸಿಕೊಂಡರು. 1941 ಡರ್ಬನ್ನಲ್ಲಿ ತಮಿಳು ಮೂಲದ ಭಾರತೀಯ ದಂಪತಿಗೆ ಜನಿಸಿದ ಇವರು ದಕ್ಷಿಣ ಆಫ್ರಿಕಾದ ಹೈಕೋರ್ಟ್ನ ನ್ಯಾಯಮೂರ್ತಿಯಾಗಿಯೂ ಕಾರ್ಯನಿರ್ವಹಿಸಿದ್ದರು. ವೈದ್ಯರ ಚೀಟಿ ಮೂಲಕ ಮಾತ್ರ ಮಾರಾಟ ಮಾಡಬೇಕಾದ ಔಷಧಿಗಳ ಜಾಹೀರಾತುಗಳ ಮೇಲಿನ ನಿಯಂತ್ರಣವನ್ನು ಬಲಪಡಿಸಲು 1945 ಔಷಧ ನಿಯಮಗಳಿಗೆ ತಿದ್ದುಪಡಿ ತರಲು ಕೇಂದ್ರ ಸರ್ಕಾರ ಪ್ರಸ್ತಾಪಿಸಿದೆ. ಈ ತಿದ್ದುಪಡಿಯ ಪ್ರಕಾರ ಔಷಧ ನಿಯಮಗಳ ಶೆಡ್ಯೂಲ್ HH1 ಮತ್ತು X ಅಡಿಯಲ್ಲಿ ಬರುವ ಔಷಧಿಗಳ ಜಾಹೀರಾತು ಪ್ರಕಟಿಸಲು ಕೇಂದ್ರ ಸರ್ಕಾರದ ಪೂರ್ವಾನುಮತಿ ಪಡೆಯಬೇಕೆಂಬ ನಿಯಮವನ್ನು ಔಷಧಿಗಳ ಮಾರಾಟ ಮತ್ತು ವಿತರಣೆಗೆ ಪರವಾನಗಿ ಹೊಂದಿರುವ ಸಂಸ್ಥೆಗಳಿಗೂ ವಿಸ್ತರಿಸಲು ಉದ್ದೇಶಿಸಲಾಗಿದೆ. ಜಾರ್ಖಂಡ್ನ ರಾಂಚಿಯಲ್ಲಿಂದು ನಡೆಯುತ್ತಿರುವ ಭಾರತ ಮತ್ತು ವೆಸ್ಟ್ ಇಂಡೀಸ್ ನಡುವಿನ ಅಂತಾರಾಷ್ಟೀಯ ಟಿ20 ಕ್ರಿಕೆಟ್ ಸರಣಿಯ ಎರಡನೇ ಪಂದ್ಯದಲ್ಲಿಂದು ಟಾಸ್ ಗೆದ್ದ ವೆಸ್ಟ್ ಇಂಡೀಸ್ ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿದೆ. ಮೊದಲು ಬ್ಯಾಟಿಂಗ್ ಮಾಡುತ್ತಿರುವ ಭಾರತ ಇತ್ತೀಚಿನ ವರದಿಯಂತೆ 9.2 ಓವರ್ಗಳಲ್ಲಿ 1 ವಿಕೆಟ್ನಷ್ಟಕ್ಕೆ 111 ರನ್ ಗಳಿಸಿ ಆಡುತ್ತಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಯುವಜನತೆ ನಿರಂತರವಾಗಿ ಕೌಶಲ್ಯ ಬೆಳೆಸಿಕೊಳ್ಳಬೇಕು, ಪ್ರಧಾನಿ ನರೇಂದ್ರ ಮೋದಿ ಪ್ರತಿಪಾದನೆ. ಅಮೆರಿಕದ PERM ನೀತಿಗೆ ಭಾರತ ಆಕ್ಷೇಪ, ಪ್ರತಿಭಾನ್ವಿತರ ಸಂಚಾರ ಎರಡೂ ದೇಶಗಳಿಗೆ ಲಾಭದಾಯಕವೆಂದ ಕೇಂದ್ರ ಸರ್ಕಾರ. ಜಂತರ್ ಮಂತರ್ನಲ್ಲಿ ಸಿಜೆಪಿ ಪ್ರತಿಭಟನೆಗೆ ದೆಹಲಿ ಪೊಲೀಸರಿಂದ ಅನುಮತಿ ನಿರಾಕರಣೆ. ಭಾರತ ಯಾವುದೇ ಕ್ಷೇತ್ರದಲ್ಲಿ ಏಕಸ್ವಾಮ್ಯ ಅವಕಾಶ ನೀಡುವುದಿಲ್ಲ, ಕೇಂದ್ರ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ ಸ್ಪಷ್ಟನೆ. ಟಿ20 ಕ್ರಿಕೆಟ್ ಸರಣಿ ಎರಡನೇ ಪಂದ್ಯದಲ್ಲಿಂದು ಭಾರತದ ವಿರುದ್ಧ ಟಾಸ್ ಗೆದ್ದ ವೆಸ್ಟ್ ಇಂಡೀಸ್ ಫೀಲ್ಡಿಂಗ್ ಆಯ್ಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05 ಕ್ಕೆ.

ಸಿರಿಗಂಧ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮಕ್ಕೆ ಆತ್ಮೀಯ ಕೇಳುಗರಿಗೆಲ್ಲ ಸ್ವಾಗತ. ಶ್ರೋತೃಗಳೇ, ಇಂದಿನ ಸಿರಿಗಂಧ ಕಾರ್ಯಕ್ರಮದಲ್ಲಿ ಸುಮಧುರವಾದ ಕನ್ನಡ ಚಿತ್ರಗೀತೆಗಳನ್ನ ಕೇಳ್ತಾ ಸಾಗೋಣ.

ಸೂರಜ್ಗೌಡ ಹಾಗೂ ಧನ್ಯ ರಾಮ್ಕುಮಾರ್ ಅವರು ಅಭಿನಯಿಸಿರುವ ನಿನ್ನ ಸನಿಹಕ್ಕೆ ಚಿತ್ರದ ಗೀತೆ ಇದಾಗಿತ್ತು. ರಘು ದೀಕ್ಷಿತ್ರ ಕಂಠಸಿರಿಯಲ್ಲಿ ಗೀತೆಯನ್ನ ಬರೆದಿದ್ದವರು ವಾಸುಕಿ ವೈಭವ್.

ಬೊಂಬಾಟ್ ಚಿತ್ರದ ಗೀತೆನ ಕೇಳಿದ್ರಿ. ಗಣೇಶ್, ರಮ್ಯಾ ಹಾಗೂ ಆದಿ ಲೋಕೇಶ್ ಅವರು ಅಭಿನಯಿಸಿರುವ ಗೀತೆ ಇದಾಗಿತ್ತು. ಗೀತೆನ ಸೋನು ನಿಗಮ್ ರವರ ಧ್ವನಿಯಲ್ಲಿ ಕೇಳಿದ್ರಿ. ಜಯಂತ್ ಕಾಯ್ಕಿನಿರವರ ಸಾಹಿತ್ಯಕ್ಕೆ ಮನುಮೂರ್ತಿರವರ ಸಂಗೀತವಿತ್ತು. ಮುಂದಿನ ಗೀತೆಯಾಗಿ ಕೇಳೋಣ. ಪುನೀತ್ ರಾಜ್ಕುಮಾರ್, ಸಯೇಶ ಸೈಗಲ್ ಹಾಗೂ ಧನಂಜಯ್ ಅಚ್ಯುತ್ ಕುಮಾರ್ ಹೀಗೆ ಅನೇಕ ತಾರಾ ಬಳಗವಿರುವ ಯುವರತ್ನ ಚಿತ್ರದ ಗೀತೆಯನ್ನ ಕೇಳೋಣ. ಅರ್ಮಾನ್ ಮಲಿಕ್ ಹಾಗೂ ಶ್ರೇಯಾ ಘೋಷಾಲ್ ರವರ ಧ್ವನಿಯಲ್ಲಿ. ಈ ಗೀತೆಗೆ ಸಂಗೀತ ಎಸ್ ಎಸ್ ಥಮನ್ ಅವರದು, ಸಾಹಿತ್ಯ ಗೌಸ್ ಫೀರ್ ಅವರದಾಗಿದೆ.

ಇನ್ನೀಗ ಕೇಳೋಣ ಯಶ್ ಹಾಗೂ ಕೀರ್ತಿ ಕರ್ಬನ್ ರವರು ಅಭಿನಯಿಸಿರುವ ಚಿತ್ರ ಗೂಗ್ಲಿ. ಸೋನು ನಿಗಮ್ ರವರ ಸುಮಧುರವಾದ ಧ್ವನಿಯಲ್ಲಿ ಕೇಳೋಣ ಈ ಗೀತೆಯನ್ನ. ಗೀತೆಯನ್ನ ಬರೆದಿದ್ದಾರೆ ಜಯಂತ್ ಕೈಕಿಣಿ, ಗೀತೆಗೆ ಸಂಗೀತ ಶ್ರೀಧರ್ ರವರದು.

ಜೋಗಿ ಪ್ರೇಮ್ ನಿರ್ದೇಶನದಲ್ಲಿ ಮೂಡಿಬಂದ ಚಿತ್ರ ಕರಿಯ. ದರ್ಶನ್ ಹಾಗೂ ಅಭಿನಯ ಶ್ರೀರವರು ಅಭಿನಯಿಸಿರುವ ಚಿತ್ರ ಇದು. ಈ ಚಿತ್ರದ ಒಂದು ಗೀತೆ ಇದೀಗ ಉದಿತ್ ನಾರಾಯಣ್ ಹಾಗೂ ಶಮಿತಾ ಮಲ್ನಾಡ್ರವರ ಧ್ವನಿಯಲ್ಲಿ. ಗೀತೆಯನ್ನ ಬರೆದಿದ್ದಾರೆ ಕವಿರಾಜ್, ಗೀತೆಗೆ ಸಂಗೀತ ಗುರು ಕಿರಣ್ ರವರದು.

ಚಂದ ಚಿತ್ರದ ಗೀತೆಯನ್ನ ಕೇಳಿದ್ರಿ ಕುಮಾರ್ ಸಾನು ಹಾಗೂ ಶ್ರೇಯಾ ಘೋಷಾಲ್ ರವರ ಧ್ವನಿಯಲ್ಲಿ. ಎಸ್ ನಾರಾಯಣ್ ರವರ ನಿರ್ದೇಶನದಲ್ಲಿ ಮೂಡಿ ಬಂದಂತಹ ಚಿತ್ರ ಇದಾಗಿತ್ತು. ಈ ಗೀತೆಗೆ ಸಂಗೀತ ಹಾಗೂ ಸಾಹಿತ್ಯ ಕೂಡ ಇವರದೇ ಆಗಿತ್ತು. ದುನಿಯಾ ವಿಜಯ್ ಹಾಗೂ ಶುಭಾ ಪುಂಜಾರವರು ಅಭಿನಯಿಸಿದ್ರು ಈ ಚಿತ್ರದಲ್ಲೇ.

ಪ್ರಕಾಶ್ ಅವರ ನಿರ್ದೇಶನದಲ್ಲಿ ಈ ಚಿತ್ರ ಮೂಡಿಬಂದಿತ್ತು. 2007 ವರ್ಷದ ಸೂಪರ್ ಹಿಟ್ ಚಿತ್ರ ಇದಾಗಿತ್ತು. ಪುನೀತ್ ರಾಜ್ಕುಮಾರ್ ಹಾಗೂ ಪಾರ್ವತಿ ಪೂಜಾ ಗಾಂಧಿರವರ ಅಭಿನಯ ಈ ಚಿತ್ರದಲ್ಲಿತ್ತು.

0: 2021ರಲ್ಲಿ ಗಣೇಶ್, ನಿಶ್ವಿಕಾ ನಾಯ್ಡು, ಸುರಭಿ, ಮಾಸ್ಟರ್ ವಿಹಾನ್, ಸಾಧು ಕೋಕಿಲ ಹೀಗೆ ಅನೇಕ ತಾರಾ ಬಳಗದಲ್ಲಿ ಮೂಡಿಬಂದಂತಹ ಚಿತ್ರ ಸಖತ್. ಈ ಚಿತ್ರದ ಗೀತೆಯನ್ನ ಇದೀಗ ಕೇಳಿದ್ರಿ. ಪಂಚಮ್ ಜೀವ ಹಾಗೂ ಶ್ರೇಯಾ ಅಯ್ಯರವರ ಧ್ವನಿಯಲ್ಲಿ ಜಯಂತ್ ಕಾಯ್ಕಿನಿಯವರು ಗೀತೆಯನ್ನ ಬರೆದಿದ್ರು. ಜುದಾ ಸಂಧ್ಯಾ ಅವರ ಸಂಗೀತದಲ್ಲಿ
1: I'd be for you.

ಏಕಲವ್ಯ ಚಿತ್ರದ ಗೀತೆ ಇದಾಗಿತ್ತು. ಸೋನು ನಿಗಮ್ ಹಾಗೂ ಸಾಯಿ ಸಂಧ್ಯಾ ಅವರ ಧ್ವನಿಯಲ್ಲಿ ವಿಜಯ್ ಈಶ್ವರ್ ಅವರ ಸಾಹಿತ್ಯ, ಈ ಗೀತೆಗಿತ್ತು ಅರ್ಜುನ್ ಜನ್ಯಾರವರ ಸಂಗೀತ, ಜೊತೆಗೆ ರಾಣಾ ಹಾಗೂ ರಚಿತಾರಾಮ್ ರೇಷ್ಮಾರವರ ತಾರಾ ಬಳಗದಲ್ಲಿ ಮೂಡಿ ಬಂದಂತಹ ಗೀತೆ 2022 ಬಿಡುಗಡೆಯಾಗಿತ್ತು. ಜೋಗಿ ಪ್ರೇಮ್ರವರ ನಿರ್ದೇಶನ, ರಕ್ಷಿತಾ ಪ್ರೇಮ್ರವರ

0: ಈ ಚಿತ್ರದ ಗೀತೆಯನ್ನ ಕೇಳಿದ್ರಿ.
1: ರಾಷ್ಟ್ರಭಕ್ತಿಯ ಜಾಗೃತಿಯ ಮಂತ್ರ ವಂದೇ ಮಾತರಂ. ಖ್ಯಾತ ಬಂಗಾಳಿ ಸಾಹಿತಿ, ಕವಿ, ಕಾದಂಬರಿಕಾರ ಬಂಕಿಮಚಂದ್ರ ಚಟರ್ಜಿ ವಿರಚಿತ ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ. 1875 ನವೆಂಬರ್ 7 ಬಂಗದರ್ಶನ ಎಂಬ ಪತ್ರಿಕೆಯಲ್ಲಿ ಮೊಟ್ಟ ಮೊದಲು ಪ್ರಕಟವಾದ ಈ ಗೀತೆಯನ್ನ ಕವಿ ಬಂಕಿಮಚಂದ್ರರು ತಮ್ಮ ಆನಂದಮಠ ಎನ್ನುವ ಕಾದಂಬರಿಯಲ್ಲಿ ಮತ್ತೊಮ್ಮೆ ಅಳವಡಿಸಿಕೊಂಡಿದ್ದರು. ದಾಸ್ಯದಲ್ಲಿ ನಲುಗಿದ್ದ ಭಾರತವನ್ನ ಬಡಿದೆಬ್ಬಿಸಿದಂತಹ ಮಂತ್ರ, ಆಂಗ್ಲರ ಎದೆಯನ್ನು ನಡುಗಿಸಿದಂತಹ ಮಂತ್ರ ವಂದೇ ಮಾತರ.

ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋ ಹರ್ಸ್ ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋ ಹರ್ಸ್ಗಳಲ್ಲಿ ಸಿರಿಗಂಧ ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮವನ್ನು ಕೇಳುತ್ತಿರುವಿರಿ. ಇದೀಗ ಕೇಳೋಣ ಅಂಬಾರಿ ಚಿತ್ರದ ಗೀತೆಯನ್ನು ಚೇತನ್ ರವರ ಧ್ವನಿಯಲ್ಲಿ. ಎಪಿ ಅರ್ಜುನ್ ರವರ ಸಾಹಿತ್ಯ ಈ ಗೀತೆಗಿದೆ, ವಿ ಹರಿಕೃಷ್ಣ ರವರ ಸಂಗೀತದಲ್ಲಿ.

ಅಯೋಗ್ಯ ಚಿತ್ರದ ಗೀತೆಯನ್ನು ಕೇಳೋಣ, ವಿಜಯ್ ಪ್ರಕಾಶ್ ಹಾಗೂ ಫಲಕ್ ರವರ ಧ್ವನಿಯಲ್ಲಿ. ಗೀತೆಗೆ ಚೇತನ್ ಕುಮಾರ್ ಅವರ ಸಾಹಿತ್ಯವಿದೆ, ಅರ್ಜುನ್ ಜನ್ಯಾರವರ ಸಂಗೀತವಿದೆ. ನೀನಾಸಂ ಸತೀಶ್ ಹಾಗೂ ರಚಿತಾ ರಾಮ್ ರವರು ಅಭಿನಯಿಸಿರುವ ಚಿತ್ರ ಇದಾಗಿದೆ.

ಸಿರಿಗಂಧ ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮವನ್ನು ಕೇಳಿದಿರಿ. ಮತ್ತೆ ಚಿತ್ರಗೀತೆಗಳನ್ನು ಈ ರಾತ್ರಿ 10:30 ಗೀತ ಚಂದ್ರಿಕೆ ಕಾರ್ಯಕ್ರಮದಲ್ಲಿ ಕೇಳುತ್ತೀರಿ. ಇದೀಗ ಸಮಯ 8:45 ಆಗಲಿದೆ. ಇನ್ನು ಮುಂದೆ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.

ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯ ವಾಹಿನಿ.

ಇದೀಗ ಭಾವಗೀತೆಗಳು. ಭಾರತಿ ಶ್ರೀಪತಿ ಭಟ್ ಅವರು ಹಾಡಿರುವ ಭಾವಗೀತೆಗಳು ಇಂದಿನ ಭಾವಗೀತೆಗಳ ಕಾರ್ಯಕ್ರಮದಲ್ಲಿ. ಆರಂಭದಲ್ಲಿ ಕೇಳಿ ವಿ ಸಿ ಐಡ್ ಸಂಘ್ ರವರು ರಚಿಸಿರುವಂತಹ ಈ ಗೀತೆಯನ್ನು.

ಇನ್ನು ಮುಂದೆ ಕೇಳೋಣ. ಕೊಡುವುದೇನೋ ಕೊಂಬುದೇನೋ ಅನ್ನುವಂತಹ ಒಂದು ಗೀತೆಯನ್ನು ದರಾ ಬೇಂದ್ರೆಯವರ ರಚನೆಯಲ್ಲಿ ಭಾರತಿ ಶ್ರೀಪತಿ ಭಟ್ ರವರ ಧ್ವನಿಯಲ್ಲಿ

ಇದುವರೆಗೂ ಭಾರತಿ ಶ್ರೀಪತಿ ಭಟ್ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಬೆಂಗಳೂರು, ಇದೀಗ ಸಮಯ 9:30 ಗಳಾಗಲಿದೆ. ಇನ್ನು ಮುಂದೆ ಕರೆಂಟ್ ಅಫೈರ್ಸ್ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ

ಇದುವರೆಗೂ ಕರೆಂಟ್ ಅಫೈರ್ಸ್ ಕೇಳಿದಿರಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ. ಆಕಾಶವಾಣಿ ಬೆಂಗಳೂರು, ಇದೀಗ ಸಮಯ 10:25 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ.

ಎಸ್ ವೇಣುಗೋಪಾಲ್ ಅವರಿಂದ ವೀಣಾವಾದನವನ್ನ ಕೇಳುತ್ತಿರುವಿರಿ. ಇದೀಗ ತ್ಯಾಗರಾಜರ ರಚನೆಯಲ್ಲಿ ಈ ಗೀತೆ

ಸಿಲ್ಸಿಲಾ ಹೈ ಪ್ಯಾರಕ ಚಿತ್ರದ ಗೀತೆಯನ್ನ ಕುಮಾರ್ ಸಾನು ಹಾಗೂ ಅಲ್ಗಾ ಯಾಜ್ಞಿಕ್ ರವರ ಧ್ವನಿಯಲ್ಲಿ ಕೇಳಿದಿರಿ. ಈ ಗೀತೆಗೆ ಸಾಹಿತ್ಯ ಸಮೀರ್ ರವರದಾಗಿತ್ತು, ಜತಿನ್ ಲಲಿತ್ ರವರ ಸಂಗೀತವಿತ್ತು.

ಇದೀಗ ಕೇಳೋಣ ಎರಡು ಕನಸು ಚಿತ್ರದ ಗೀತೆಯನ್ನ ಪಿ ವಿ ಶ್ರೀನಿವಾಸ್ ಹಾಗೂ ವಾಣಿ ಜಯರಾಮ್ ರವರ ಧ್ವನಿಯಲ್ಲಿ, ಜೆ ಉದಯಶಂಕರ್ ಅವರ ಸಾಹಿತ್ಯ, ರಾಜೇಂದ್ರ ರಾಘೇಂದ್ರ ಅವರ ಸಂಗೀತ.

0: ಇದ್ನಾಗ್ಬೇಕು ಪುನಃ. ಬತ್ತ ತೊಳು ಕೈಗೆ ಮಣಿ ಮುಳ್ಳೆಟ್ಟಿದ ಮದಿ ಹೋದಣ್ಣ ಬರ್ಲಿಲ್ಲ, ಮದಿ ಹೋದಣ್ಣ ಬರ್ಲಿಲ್ಲ.
1: ಕಾಂತಾರ ಚಿತ್ರದ ಗೀತೆ ವಿಜಯ್ ಪ್ರಕಾಶ್ ಹಾಗೂ ಅನನ್ಯ ಭಟ್ ರವರ ಧ್ವನಿಯಲ್ಲಿ, ಪ್ರಮೋದ್ ಮರ್ವಂತೆಯವರ ಸಾಹಿತ್ಯ, ಅಜನೇಶ್ ಬಿ ಲೋಕನಾಥ್ ರವರ ಸಂಗೀತ.

ಕೊನೆಯ ಗೀತೆಯಾಗಿ ಕೇಳೋಣ ಭೂಪತಿ ಚಿತ್ರದ ಗೀತೆಯನ್ನ. ಚಿತ್ರಾರವರ ಧ್ವನಿಯಲ್ಲಿ ವಿ ನಾಗೇಂದ್ರ ಪ್ರಸಾದ್ ರವರ ಸಾಹಿತ್ಯ, ವಿ ಹರಿಕೃಷ್ಣ ರವರ ಸಂಗೀತ.

ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋ ಹರ್ಸ್ ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋ ಹರ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳುತ್ತಿರುವಿರಿ. ಆಕಾಶವಾಣಿ ಇದೀಗ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು ಈ ರೀತಿಯಾಗಿವೆ. ನಾಳೆ ಬೆಳಿಗ್ಗೆ 6:10 ಶುಭೋದಯ ಕರ್ನಾಟಕ, 6:30 ಚಿಂತನ ಸುಶೀಲಾ ಸೋಮಶೇಖರ್ ಅವರಿಂದ, 6:35 ಕನ್ನಡ ರತ್ನ ಭಂಡಾರ, 6:40 ದೇಶಭಕ್ತಿ ಗೀತೆ, 6:50 ರೈತರಿಗೆ ಸಲಹೆ, 7:15 ಭಾವಗೀತೆಗಳು, ಜಯವಂತ

ಕೋರ್ಪಡೆ ಅವರಿಂದ. 7:45ಕ್ಕೆ ಚಿತ್ರಗೀತೆಗಳನ್ನ ಕೇಳುತ್ತೀರಿ. 8:30ಕ್ಕೆ ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ ವಾಣಿ, ವಿಷಯ ಮಸಾಲೆಗಳಲ್ಲಿ ಔಷಧೀಯ ಗುಣಗಳು. ಭಾಗವಹಿಸುತ್ತಾರೆ ಡಾಕ್ಟರ್ ಟಿ ಶಿವಕುಮಾರ್, ಸಹಾಯಕ ಪ್ರಾಧ್ಯಾಪಕರು, ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ ಬೆಂಗಳೂರು. ಕಾರ್ಯಕ್ರಮದ ಪ್ರಾಯೋಜಕರು ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. 8:35ಕ್ಕೆ ಚಿತ್ರಗೀತೆಗಳನ್ನು ಕೇಳುತ್ತೀರಿ. 8:50ಕ್ಕೆ ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05ಕ್ಕೆ ಗೀತ ಪಲ್ಲವ. 9:10ಕ್ಕೆ ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರೈಸಿರುವ ಸಂದರ್ಭದಲ್ಲಿ ಸರಣಿ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ. 9:45ಕ್ಕೆ ಗಾನಗಂಗೆ, 10:30ಕ್ಕೆ ಸುನ್ಹೆರೆ ಪಲ್, 11:00ಗೆ ಸವಿನೆನಪು, 12:05ಕ್ಕೆ ವನಿತಾ ವಿಹಾರ, ಬಹುಮುಖ ಪ್ರತಿಭೆ ನಿವೃತ್ತ ಶಿಕ್ಷಕರಾದ ಚಿತ್ರದುರ್ಗದ ಕೆಎಸ್ ತಿಪ್ಪಮ್ಮ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಗೀತಾ ಟಿ, ನಿರ್ವಹಣೆ ಹನುಮಂತರಾಯಪ್ಪ. ಕಾರ್ಯಕ್ರಮ ಚಿತ್ರದುರ್ಗ ಕೇಂದ್ರದ ಕೊಡುಗೆ. ಮಧ್ಯಾಹ್ನ 12:35ಕ್ಕೆ ಆರೋಗ್ಯ ಸಂಚಿಕೆ, ವಿಶ್ವ ಮಾನಸಿಕ ಆರೋಗ್ಯ ದಿನದ ಸಂದರ್ಭದಲ್ಲಿ ಜನರಲ್ಲಿ ಹೆಚ್ಚುತ್ತಿರುವ ಅಸಹನೆ ಮತ್ತು ಕ್ರೌರ್ಯ ಪ್ರವೃತ್ತಿ, ಕಾರಣ ಹಾಗೂ ಪರಿಹಾರ, ಈ ಕುರಿತು ಮನೋರೋಗ ತಜ್ಞರಾದ ಡಾ ಯು ಶ್ರೀನಿವಾಸ್ ಅವರೊಡನೆ ಸಂದರ್ಶನ, ಸಂದರ್ಶಕರು ಟಿ ಶ್ಯಾಮ್ ಪ್ರಸಾದ್. ಕಾರ್ಯಕ್ರಮ ಕಾರವಾರ ಕೇಂದ್ರದ ಕೊಡುಗೆ. ಮಧ್ಯಾಹ್ನ 1:00ಗೆ ಪ್ರಗತಿ ಪಥ, ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಕುರಿತು ಮಾತನಾಡುತ್ತಾರೆ ಡಾ ಕೆ ಮಾಲತಿ ಅವರು. 1:20ಕ್ಕೆ ಚಿತ್ರಗೀತೆಗಳು, 1:40ಕ್ಕೆ ಜನ್ ಸೇವಾ ಸೇ ದೇಶ್ ಸೇವಾ ಸರಣಿ ಕಾರ್ಯಕ್ರಮ, ವಿಷಯ ಸ್ವಚ್ಛ ಭಾರತ್ ಮಿಷನ್. ಇದು ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ. ಮಧ್ಯಾಹ್ನ 2:40ಕ್ಕೆ ಹಕ್ಕಿಯ ಬಳಗ, ಆಕಾಶದಾಚೆ ಏನಿದೆ, ವಿಶ್ವ ಬಾಹ್ಯಾಕಾಶ ಸಪ್ತಾಹದ ಸಂದರ್ಭದಲ್ಲಿ ಜವಾಹರಲಾಲ್ ನೆಹರು ತಾರಾಲಯದ ನಿರ್ದೇಶಕರಾದ ಡಾ ಬಿಆರ್ ಗುರುಪ್ರಸಾದ್ ಅವರೊಂದಿಗೆ ಮಾತುಕತೆ, ನಿರ್ಮಾಣ ಆಶಾ.

0: ಇನ್ನು ನಾಳೆ ಮಧ್ಯಾಹ್ನ 3 ಗಂಟೆಗೆ ಗುಲ್ಮೋಹರ್ ಹಿಂದಿ ಚಿತ್ರಗೀತೆಗಳು, ಸಂಜೆ 5:30ಕ್ಕೆ ಗಿರ್ಮಿಟ್ ಕಾರ್ಯಕ್ರಮ, 6:15ಕ್ಕೆ ಕನ್ನಡ ರತ್ನ ಭಂಡಾರ, 6:30ಕ್ಕೆ ವಿಜ್ಞಾನದ ಮುನ್ನಡೆ ಅಮೂಲ್ಯ ಎಸ್ ಅವರಿಂದ, 6:50ಕ್ಕೆ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ, ಹೈನುಗಾರಿಕೆಯಲ್ಲಿ ಹೈನು ತಳಿಗಳ ಮಹತ್ವ ಈ ಕುರಿತು ಪಶು ವಿದ್ಯಾಲಯ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರಾದ ಡಾ ನಾಗಮಣಿ ಎನ್ ಅವರೊಡನೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಹೆಚ್ಗೌಡ. ನಂತರ 7:20ಕ್ಕೆ ಜಾನಪದ ಸಂಗೀತ, ತುರುವೇಕೆರೆ ತಾಲೂಕು ದಬ್ಬೆಘಟ್ಟದ ದಾನಮ್ಮ ಮತ್ತು ಸಂಗಡಿಗರಿಂದ ಸೋಬಾನೆ ಪದ. 7:45ಕ್ಕೆ ಸಮಾಚಾರ ದರ್ಶನ ವಾರದ ವಾರ್ತಾ ಚಿತ್ರ. ರಾತ್ರಿ 8:00ಗೆ ಮೈಸೂರು ದಸರಾ ಹಬ್ಬದ ಆಚರಣೆಯ ಪೂರ್ವಭಾವಿ ಕಾರ್ಯಕ್ರಮ. 8:30ಕ್ಕೆ ಸಿರಿಗಂಧ ಕಾರ್ಯಕ್ರಮ ಮೂಡಿಬರಲಿದೆ. 9:15ಕ್ಕೆ ಭಾವಗೀತೆ ರಮ್ಯಾ ವಶಿಷ್ಟ ಅವರಿಂದ. ಇವಿಷ್ಟು ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು. ಆಕಾಶವಾಣಿ ಬೆಂಗಳೂರು, ಇದೀಗ ಸಮಯ 11:05 ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.
1: The BJP has registered massive victories in both assembly constituencies of West Bengal, Nandigram in East Midnapore district and Rajinagar in Murshidabad district, where by-elections were held. With victories in both these constituencies, the BJP's tally in the West Bengal assembly has risen to 209 seats. In Nandigram, BJP candidate Hasirani Rath defeated Congress candidate Milan Pradhan by over 1,22,000 votes. In Rajinagar, BJP candidate Shakha Rao Sarkar defeated Ghulam Nabi Azad of the Aam Janata Unnayan Party, AJUP, by more than 75,000 votes. In Puducherry, All India NR Congress candidate Ashok Anand won the Thattanachavadi Assembly by-election by 8,482 votes. In Tamil Nadu, the ruling Tamil Raga Vetri Karagam, TVK, won the by-elections in Madurantakam and Tharapuram. K. Margatham Kumaravel won Madurantakam by 73,801 votes.

0: ಬಾಳಪ್ಪಣ್ಣ, ನಿಮ್ಮ ಹಿಂಬೆಲೆ ಬಂದಾರ ಯಾರಪ್ಪ ಇವರು?
1: ತಂಗಿ ನನ್ನ ಜೀವನ ಗೆಳೆಯ ಸಂಘ ನೋಡುವ.
0: ಏನು ಬಾಳಪ್ಪಣ್ಣ, ನನ್ನ ಮೇಲೆ ಮನಸ್ಸಿಟ್ಟು ಅವ್ರು ನಮ್ಮನಿಗೆ ಬಂದಾರಪ್ಪ ಅಂದ್ರೆ ಪ್ರೀತಿ ಒಂದು ಮಾತನ್ನ ಮಾತಾಡ್ಸಲಿ.
1: ತಂಗಿ ಒಂದ ಯಾಕೆ ವಾಯಿನ ಬೆಳಕಾಗೋ ತಕ್ಕ ಮಾತಾಡ್ಸ ತಂಗಿ.
0: ಏನು ಸಂಘ, ನೀವರು ಒಂದ್ಸರಿ ನೀರು ತಗೊಂಡು ಕೈಕೆಲ ಮಾತ್ರಕೊಂಡು ಒಳಗಾದ್ರೆ ಬರುವಂತರಾಗ್ರಿ.
2: ಆಗಲಿ ಗಂಗಾ, ಕೊಡುವಂತ ಕ್ಯಾಗು.
0: ಏನು ಬಾಳಪ್ಪಣ್ಣ, ನೀನಾದ್ರೂ ಮೂಕ ಮೇಲೆ ನೀರು ತಗೊಂಡು ಎನ್ನ ಕೈಕೆಲ ಮಾತ್ರಕೊಂಡು ಒಳಗಾದ್ರೆ ಬರುವಂತರಾಗ್ರಿ.
1: ಆಗಲಿ ತಂಗಿ, ನಾನಾರ ಬಂದಿದ್ದೀನಿ ನೋಡುವ.
0: ಏನು ಸಂಘ, ಇದೇ ನಡಮನೆಯಲ್ಲಿ ನಾನಾದ್ರೂ ಬಣ್ಣದ ಮನೆ ಹಾಕಿದ್ರೆ ನೀವರೇ ಕೂಡುವಂತರಾಗ್ರಿ.
2: ಆಗ್ಲಿ ಸಂಘ, ಕೊಡುವಂತ ಕ್ಯಾಗು.
0: ಬಾಳಪ್ಪಣ್ಣ, ನೀನಾದ್ರೂ ಇಲ್ಲೇ ದನದ ಹಾಕಿ ಇಲ್ಲಿ ಕೂಡುವಂತರಾಗ್ರಿ.
1: ಆಗಲಿ ತಗೋ ತಂಗಿ.
0: ಏನು ಸಂಘ, ಬೆಳ್ಳಿ ತಾಟ್ನಲ್ಲಿ ಪಂಚಾಮೃತ ಅಡಿಗೆ ನಾವು ಊಟಕ್ಕೆ ನೀಡ್ತೇನೆ, ನೀವಾದ್ರೂ ಊಟ ಮಾಡುವಂತವ್ರಾಗ್ರಿ.
2: ಆಗ್ಲಿ ಗಂಗಾ, ಕೊಡುವಂತ ಕ್ಯಾಗು.
0: ಏನ್ರಿ ಬಾಳಪ್ಪಣ್ಣ, ನೀವಾದ್ರೂ ರಾಗಿ ರೊಟ್ಟಿ ಪುಂಡಿ ಪಲ್ಲಿ ಬೊಳ್ಳೊಳ್ಳೆ ಖಾರ ಕೊಬ್ಬರಿ ಚಟ್ನಿ ನೀವಾದ್ರೂ ಊಟ ಮಾಡುವಂತರಾಗ್ರಿ.
1: ತಂಗಿ, ಇದ್ರ ಆಜ್ರ ಊಟವಾ?
0: ಹೌದೇನ್ರಿ.
1: ಹಾ
0: ಆಯ್ತಪ್ಪ, ಊಟ ಮಾಡುವಂತರಾಗ್ರಿ.
1: ಆಗಲಿ ತಂಗಿ, ಊಟ ಮಾಡುತ್ತೇನೆ ನೋಡುವ.
0: ಏನು ಸಂಘ, ಊಟ ಆತ್ರಿ?
2: ಹಾ ಗಂಗಾ, ಊಟ ಆಯ್ತು ನೋಡು.
0: ಸಂಘ, ಇನ್ಮೇಲೆ
2: ಹಾ
0: ಇದೇ ಪಾನಪಟ್ಟಿ ಮತ್ತು ಬ್ರಿಸ್ಟಾಲ ಸಿಗರೇಟ್ ತಗೊಳ್ಳಂತರಾಗ್ರಿ.
2: ಆಗಲಿ ಗಂಗಾ, ಕೊಡುವಂತ ಕ್ಯಾಗು.
0: ಬಾಳಪ್ಪಣ್ಣ, ಊಟ ಮಾಡ್ರಿಲ್ಲ.
1: ಹಾ ತಂಗಿ, ಊಟ ಆತ್ ನೋಡುವ.
0: ಎನ್ನ ನೀವಾದ್ರೂ ಎಕ್ಕೆಲಿ ಒಂದು ಬತ್ ತಂಬಾಕ ತಗೊಳ್ಳಂತರಾಗ್ರಿ.
1: ಆಗಲಿ ತಂಗಿ, ಅದನ್ನಾರು ಕೊಡುವಂತ ಕ್ಯಾಗುವ.
0: ಏನು ಸಂಘ, ನಾವಾದ್ರಿ ನಮ್ಮ ರಂಗಮಂಚಕ್ಕೆ ಹೋಗೋಣ ಸಂಘ, ಬೇಗನೆ ಬರುವಂತರಾಗ್ರಿ.
2: ಆಗ್ಲಿ ಗಂಗಾ, ಹೋಗು, ನಡಿವಂತ ಕ್ಯಾಗು.
3: ನಡಿ ನಡಿ ಪಟ್ಟ ಮಂಚಾಗ ಬೇಗ ನಡಿ, ನಡಿ ನಡಿ ಪಟ್ಟ ಮಂಚಾಗ ಬೇಗ ನಡಿ. ಮಂಚಾಕ ಬೇಗ ನಡಿ, ಹಾಸೆ ತೆಲೆ ಪತಡಿ. ಮಂಚಾಕ ಬೇಗ ನಡಿ.

0: ಸಂಘ, ನಾವಾದ್ರೆ ನಮ್ಮ ರಂಗಮಂಚಕ್ಕೆ ಹೋಗೋಣ ಸಂಘ, ಬೇಗನ ಬರುವಂತರಾಗ್ರಿ.
1: ಆಗ್ಲಿ ಗಂಗ, ಹೋಗ ನಡಿಯುವಂತಕ್ಕೆ ಆಗು.
0: ಹಾ ಏನೋ ಬೇಗಾರಿ, ಮಣಿಯಲ್ಲಿ ಎಲ್ಲಿ ಮಾತಿತ್ತ ಕಡೆ ಬರುವಂತ ನಾವು.
1: ಹಾ ಹೇಳಪ್ಪ ಕಕ್ಕ.
0: ಹಾ ಏನೋ ಬೇಗಾರಿ, ಮಣಿ ಕಡೆ ವ್ಯವಸ್ಥೆ ಹೆಂಗ ಹೋ ಬೇಗಾರಿ?
1: ಮಣಿ ಕಡೆ ವ್ಯವಸ್ಥೆ ಏನ್ ಹೇಳೋಕ್ಕ ಅಕ್ಕ, ಕೆಟ್ಟ ಎಲ್ಲ ಕೆಟ್ಟ ನಾಬಾದಾಗಿತ್ತು, ಹೇಳ್ತೀನಿ ಕೇಳು.
0: ಹಾ ಚಂದವಾಗಿ ಹೇಳಪ್ಪ.

0: ಮನಿ ಕಡೆ ಎಲ್ಲ ಕೆಟ್ಟ ನಾಬದ್ದಾಗೈತಿ.
1: ಏನಾಗತ್ತೆ ಓ ಬೇಗಾರಿ
0: ಚಿಗೋವಿದ್ದ ಅಂತ ಆ ಮೇಲ್ಮನಿ ಸಂಖ್ಯಾನ ಸಂಘ ಮಾಡ್ಯಾಳ. ಓಕಕ್ಕ ನೀನ ಹೋಗಿ ಕದ ತೆಗಿಸ್ಬೇಕಾಯ್ತು ನೋಡು.
1: ಆಗ್ಲಿ ಬೇಗರಿ ಹೋಗ್ತೇನೆ ಹೋಗು. ಓಹೋ ಆ ಬೇಗಾರಿ ಹೇಳಿದಂತೆ ನಮ್ಮ ಮನಿ ಕಡೆನು ಬಾಳ ಕೆಟ್ಟ ಮೂರ ಬಟ್ಟೆಯಾರಾಗಿರೋದು, ನಾನು ನಮ್ಮ ಮನೆಗೆ ಹೋಗಿ ಕದಾರು ತಗಿಸುತ್ತೇನೆ.

0: ಏನು ಸಂಗ ದೂರ ಬಾಗಿಲ್ಲ ಹೊರಗೆ ನನ್ನ ಗಂಡ ಪ್ರಿಯ ಬಂದ ಒಂದೇ ಸನ ಬೋರ್ ಇಡ್ತಿರುವನು ಹೆಸರು ಕೊಂಡ ಕರವತ್ತಾನೆ ಮಾತ್ರ ಕಡಿಯುತ್ತಿದ್ದಾನು ಸಂಗ ನೀನೇನು ಚಿಂತೆ ಮಾಡಬೇಡ ಹೇಗಾದ್ರ ಮಾಡಿ ನಿನ್ನ ಪಾರ ಮಾಡೋ ಬಾರ ಸಂಘ ನನ್ನ ಕೊಡ್ತೀವಿ ಧೈರ್ಯವಾಗಿ ಕೂಡ್ರಂತರಾಗ್ರಿ
1: ಏನೇ ಗಂಗಾ ಮತ್ತಾರ ಹೇಳ್ತೇನೆ ಕೇಳುವಂತ ಗಂಗಾ ಚಂದವಾಗಿ ಹೇಳು.

0: ನಾನು ಬಂದೆ ಸಿಕ್ಕಿನಂತ ಹೇಳಿ ಗಂಗಾ ಹೇಗರ್ ಮಾಡಿ ಪಾರ ಮಾಡುವಂತ ಕ್ಯಾಗು.
1: ಏನು ಸಂಘ, ನೀನೇನು ಚಿಂತೆ ಮಾಡಬೇಡ, ಹೇಗಾದ್ರ ಮಾಡಿ ನಿನ್ನ ಪಾರ ಮಾಡೋ ಭಾರ ಸಂಘ ನಾನು ಕುಡಿತಿ. ಸಂಘ ಧೈರ್ಯವಾಗಿ ಕುಡುವಂತರಾಗ್ರಿ.
0: ಆಗಲಿ ಗಂಗಾ.
2: ಏನೇ ಗಂಗಾ, ಒಳ್ಳೆ ಮಾತಿಲ್ ಕದಾ ತೆಗಿತೀಯ, ಕದಾ ಒದ್ದ ಒಳಗ್ ಬಂದು.
1: ಏನು ಪ್ರಿಯಾ, ಕಡ್ಡಿ ಪಿಡಿಗಿಲ್ ನೋಡ್ರಿ.
2: ಏನೇ ಗಂಗಾ, ನಾನು ವ್ಯಾಪಾರಕ್ಕೆ ಹೋಗುವಾಗ ಕಡ್ಡಿ ಪುರ್ಜಾರ್ ತಂದಿಟ್ಟಿದ್ದೇನೆ, ಅವನ್ನೆಲ್ಲ ಏನ್ ಮಾಡಿದ್ಲಿ?
1: ಏನು ಪ್ರಾಣೇಶ್ವರ, ಅದೇ ನಿಮ್ಮ ತಮ್ಮ ಯುರುಪಾಕ್ಷಿ ಬಸುಂದ್ರ ಬಿಡಿಸಿದಿಯಾಗಿ ಮಾಡಿದಾರು.
2: ಏನೇ ಗಂಗಾ, ನಮ್ಮ ತಮ್ಮ ಯುರುಪಾಕ್ಷಿ ಬಸಂತ ಚುಟ್ಟಾಶಿ ಅದಾರು ಅಲ್ಲ, ಇಂಥ ಬಣ್ಣದ ಮಾತು ನನ್ನ ಮುಂದೆ ಹೇಳಕ್ ಹೋಗ್ಬೇಡ. ಒಳ್ಳೆ ಮಾತಲಿ
1: ಆಗಿಲ್ಲ ಪ್ರಿಯಾ. ನೀವು ಹೇಳದಂತೆ ಪ್ರಿಯಾ, ನಾದ್ರೂ ಭಾಗಲ ತೆಗೆದಿದ್ದೇನೆ. ಸಂಘ ದಾಟುವಂತರಾಗ್ರಿ.
0: ಆಗ್ಲಿ ಗಂಗಾ, ನಾನು ದಾಟ ಹೋಗಿದ್ದೆ ನೋಡು.
2: ಹಾ, ಏನೇ ಗಂಗಾ, ಈ ಪೌಡರ್ ಬಂದ ಯಾರ್ದು?
1: ಏನು ಪ್ರಿಯಾ ಹೇಳುತ್ತೇನೆ ಕೇಳುವಂತರಾಗ್ರಿ.
2: ಚೆನ್ನಾಗಿ ಹೇಳು.

0: ಕಾಂತ, ಈ ಮಾತಿನ ಕುಣು ಪ್ರಿಯ ನನಗೆ ಎಷ್ಟು ಗುರ್ತಿಲ್ಲ. ಯಾಕಂದ್ರೆ ನೀವು ಕಣ್ಣಿಲ್ ನೋಡಿ ಪ್ರಿಯ, ಕೈಲಿ ಹಿಡಿದು ಆಡ್ಬೇಕ್ರಿ ಅಂತ ಮಾತ. ಎಣ್ಣೆ ಕಡದ ಹಾಕಿದ್ರು ಪ್ರಿಯ, ನನಗೆ ಏನಂದ ಹೇಳ್ಬೇಕು. ಅದೇ ನಿಮ್ಮ ತಮ್ಮ ಇರುಪಾಕ್ಸಿ ಬಸುಂದ್ರ ಕರೆದ ಪ್ರಿಯ, ನೀವಾದ್ರೆ ಈ ಪೌಡಿ ವಿಚಾರ ಮಾಡುವಂತರಾಗ್ರಿ.
1: ಆಗ್ಲಿ ಗಂಗಾ, ನೀನೇ ಹೇಳ್ದಂತೆ ನಮ್ಮ ತಮ್ಮರ ಇರುಪಕ್ಷಿ ಬಸಂತ್ರ ಕರೆಸಿ ಕೇಳ್ತೇನೆ ಹಿಂದಕ್ಕೆ ಸರಿ ಅಂತಳವು. ಏನೋ ತಮ್ಮ ಇರುಪಕ್ಷಿ ಬಸಂತ ಗೌಡ್ರ
2: ಇತ್ತ
1: ಕಡೆ ಬರುವಂತರ ರೀ
2: ಅಣ್ಣ, ನಮ್ಮನ್ನ ಕರೆಸಿದ ಕಾರಣ ಚಂದವಾಗಿ ಹೇಳುವಂತ ನಾವು
1: ತಮ್ಮ ಹೇಳ್ತೀನಿ ಕೇಳ್ರಿ.

0: ಏನು ತಮ್ಮ ಗೊಡ್ರ, ನಾವು ಮೂರು ಮಂದಿ ಅಣ್ಣ ತಮ್ಮ ಇರಕ್ಕಾಗ್ಲಿ, ಆ ಗಂಗಾ ಒಳಗಿಂದ ಒಳಗೆ ಆ ಸಂಜನಾರು ಸಂಘ ಮಾಡಿದ್ದಳು. ಅಕ್ಕಿಯತ್ತಕ್ಕೆ ಹೋಗಿ ಉಟ್ಟಂತ ಪಿತಾಂಬರ ತೊಟ್ಟಂತ ಜರತಾರ ಹಾಕಿಂತ ಡಾಗಿ ನಾವು ವಾಲಿ ಬುಡಿ ಕಸ್ಕೊಂಡು ನಮ್ಮ ಮನಿ ಬಿಟ್ಟು ಹೊರಗೆ ಹಾಕಿ ಬರುತ್ತಾ ರೀ.
1: ಆಗ್ಲೇನ
2: ನಾವ್ ಹೋಗ್ತಾ ಇದ್ದೀವಿ ನೋಡಣ್ಣ.
1: ಏನು ಗಂಗಾವಕ್ಕ, ಮನೆ ಒಳಗೆ ಏನ್ ಮಾಡ್ತಿ ಇತ್ತ ಕಡೆ ಬರುವಂತ ಕ್ಯಾಗು ಏನು ಗಂಗಾವಕ್ಕ? ನಮ್ಮನ್ನ ಹೇಳಿದಂತೆ ಅಂತ ಕೆಟ್ಟ ಕೆಲಸ ಏನ್ ಮಾಡಿರುವಿ?
2: ಏನು ಇರ್ಪಾಕ್ಸಿ ಬಸುಂತ ನೋಡಪ್ಪ, ಅಂತ ಕೆಟ್ಟ ಕೆಲಸ ನಾ ಏನು ಮಾಡಿಲ್ಲ.
1: ನೋಡು ಗಂಗಾವಕ್ಕ, ನೀ ಕೆಟ್ಟ ಕೆಲಸ ಮಾಡಿಲ್ಲ ಅಂದ್ರ ನಮ್ಮನ್ನ ಹೇಳಿದಂತೆ ಉಟ್ಟಂತ ಪಿತಾಂಬರ ತೊಟ್ಟಂತ ಜರತಾರ ಹಾಕಿದಂತ ಡಾಗಿನ ಕೊಳ್ಳಾಗಿನ ಮಾಂಗಲ ಸೂತ್ರವನ್ನು ಕೊಟ್ಟು ನಮ್ಮನೆ ಬಿಟ್ಟು ಹೊರಗೆ ಹೋಗುವಂತ ಕ್ಯಾಗು.
2: ಏನು ಇರ್ಪಾಕ್ಸಿ ಬಸುಂತ ಹೇಳುತ್ತೇನೆ ಕೇಳುವಂತರಾಗ್ರಿ.

0: ಬಸವ ಸುಂದರ. ಅದೇ ನಿಮ್ಮನ್ನ ಹೇಳದಂತೆ ಸೇರ್ಲಾದಕ್ಕೆ ನಿಮ್ಮಣ್ಣ ನನ್ನ ಮೇಲೆ ಆದ್ರವನೇ ಹೊರಿಸಿದ್ದಾನೆ.
1: ಒಳ್ಳೇದು.
0: ಮೈದನರ ನಿಮ್ಮನ್ನ ಹೇಳದಂತೆ ಉಟ್ಟಂತ ಪಿತಾಮರ ತೊಟ್ಟಂತ ಜರತಾರ ಹಾಕಿದಂತ ಡಾಗಿನ ವಾಲಿ ಬೂಡಿನತ್ತು ಮೈದನರ ಇವನ್ನೆಲ್ಲ ಬಿಚ್ಚಿ ಕೊಡಬಹುದು.

0: ಬರೀ ನನ್ನ ಕೊರಳ ಮಾಂಗಲ ಸೂತ್ರವನು ಸ್ವತಃ ನನ್ನ ಗಂಡನ ಕೇಳಿ ಕೊಡ್ತೀನಿ. ಮೈದಂಡ ನಿಮ್ಮ ಅಣ್ಣನ ಹಚ್ಚಿಕೊಡಂತರಾಗ್ರಿ.
1: ಆಗ್ಲಿ ಗಂಗವಕ್ಕ, ನಾವರ ನಮ್ಮ ಅಣ್ಣನ ವಿಚಾರ ಮಾಡ್ತೀವಿ ನೋಡು.
0: ಆಗ್ಲಿ ಮೈದನ.
2: ಏನು ಅಣ್ಣ ಇತ್ತ ಕಡೆ ಬರುವಂತನಾಗು.
0: ಹಾ ತಮ್ಮಗೌಡ್ರಿ, ಏನಂದೋಳ ಗಂಗ
1: ಅಣ್ಣ, ನಾವೆಲ್ಲ ಹೋಗಿ ಕೇಳಿದೀವಣ್ಣ.
0: ಹಾ,
1: ಆದ್ರೆ ಹುಟ್ಟಂತ ಪಿತಾಂಬರ ತೊಟ್ಟಂತ ಜರತರ ಹಾಕಿದಂತ ಡಾಗಿನ ಇವನ್ನೆಲ್ಲ ಕೊಟ್ಟವಳು ಮಾಂಗಲ್ಯ ಸೂತ್ರವನ್ನು ನಿನ್ನ ಕೈಯಾಗ ಕೊಡ್ತಾಳಂತ ಅಣ್ಣ ನೀನ ಹೋಗಿ ವಿಚಾರ.
0: ತಮ್ಮಗೌಡ್ರನ್ನ ಹೆಸ್ಕೊತ್ನ ಹೋಗುವಂತರಿ. ಹಾ ಏನೇ ಗಂಗ, ಆ ಗುಳದಾವನ್ನು ಕೊಟ್ಟು ನಮ್ಮನೆ ಬಿಟ್ಟು ಹೋಗುವಂತ ಕೇಗು.
1: ಆಗ್ಲಿ ಪ್ರಾಣಕಾಂತ ಹೇಳುತ್ತೇನೆ, ಕೇಳುವಂತ
0: ಚಂದ ಹೇಳು.

0: ಅಂತ. ಉಟ್ಟಂತ ಪೀತಾಂಬರ, ತೊಟ್ಟಂತ ಜರತರ, ಹಾಕಿದಂತ ಡಾಗಿನ ವಾಲಿ ನುಗ್ಗಿನತ್ತ. ಪ್ರಿಯ ಇವನ್ನೆಲ್ಲ ಕೊಟ್ಟಿದ್ದೇನೆ, ಈ ನನ್ನ ಕೊರಳ ಮಾಂಗಲ ಸೂತ್ರ ಪ್ರಿಯ ಬಿಡುವಂತರಾಗ್ರಿ, ನಿಮ್ಮ ಪಾದಕ್ಕೆ ಬಿದ್ದೇ ನಾನು ಬೇಡಿಕೊಳ್ತೇನೆ.
1: ಏನು ಗಂಗಾ ಆಗುದಾಗ ನಿಮ್ದು ಏನ್ ಹಕ್ಕೈತಿ? ಒಳ್ಳೆ ಮಾತಿಲು ಕೊಡು.
0: ಆಗ್ಲಿ ಪ್ರಿಯ, ಹೇಳುತ್ತೀನಿ ಕೇಳು.
1: ಹಾ ಚಂದ್ರ.

0: ಪ್ರಿಯ, ಅಂದ ಚಂದಗಳಾಕೋ ಗಂಧ ಲೇಪವನು ಸಾಕು, ಸಂದಿಡ್ತ ಹಾರ ಹಿರಾದಿಗಳೇಕಿಗನು ಅಂತ ಎಂದಿಗೆ ನನ್ನ ಕೊರಳಿಗೆ ಮಾಂಗಲ್ಯ ಬಂತು. ಅಂದಿಗೆ ತಂದೆ ಅಂದ್ರು ನೀನೇ, ತಾಯಿ ಅಂದ್ರು ನೀನೇ, ಬಂದು ಅಂದ್ರೆ ನೀನೇ, ಬಳಗಂದ್ರು ನೀನೇ ಸ್ವಾಮಿ. ನಾನು ಪ್ರಿಯ ಎಷ್ಟು ಪರಿಪರಿಂದ ಪ್ರಿಯ ಬೇಡಿಕೊಂಡರು ಎಣ್ಣ ಮಾಂಗಲ ಸೂತ್ರ ಪ್ರಿಯ ಕೊಡಂದ್ರೆ ಅಂದಮೇಲೆ ತೆಗೆದುಕೊಳ್ಳರಿ. ಈ ನಿಮ್ಮ ಮಾಂಗಲ ಸೂತ್ರ ಮಾಡುವ
1: ಒಳ್ಳೇದು ಗಂಗಾ. ಏನೇ ಗಂಗಾ, ನಮ್ಮನೆ ಬಿಟ್ಟು ಹೋಗುವಂತಕ್ಕೆ ಆಗು?
0: ಆಗ್ಲಿ ಪ್ರಿಯ, ಹೋಗುತ್ತೇನೆ, ಹೋಗುವೆ ಈ ಮನೆಯಿಂದ, ಅಲ್ಲಲ್ಲ ತೊಲಗುವೆ ಈ ಜಗವಿಂದ. ಮನೆ ಹತ್ತಿ ಹೊರದರೆ ನಿಲ್ಲುವುದು, ಮನ ಹತ್ತಿ ಹೊರದರೆ ನನಗೆ ನಿಂದರಲಿಕ್ಕೆ ಸ್ಥಾನವಿಲ್ಲ. ಓಹೋ, ಬಳಗನ ಮನೆಗೆ ಹೋಗುತ್ತೇನೆ. ಎಣ್ಣ ಪಾಲ್ಮೆ ಅಪ್ಪ

0: ಇನ್ಮೇಲೆ ಸದ್ದ ನಾನಾದ್ರೂ ಬಾಳಪ್ಪನ ಮನೆಗೆ ಹೋಗುತ್ತೇನೆ. ಏನು ಬಾಳಪ್ಪನ ಮನೆ ಒಳಗೆ ಏನ್ ಮಾಡ್ತಿ? ಬೇಗನೆ ಹೊರಗಾದ್ರೆ ಬರುವಂತನೆ ಆಗು.
1: ಯಾಕೋ ತಂಗಿ?
0: ಅಣ್ಣ ಹೇಳುತ್ತೇನೆ ಕೇಳುವಂತರಾಗ್ರಿ.
1: ಚೆನ್ನಾಗಿ ಹೇಳುವಂತ ಕೇಳವಾ
0: ಅಣ್ಣ. ಬಾಳಣ್ಣ ಕೇಳೋ

ಸಂಖ್ಯಾಬಾಳ್ಯ ಡಪ್ಪಿನಾಟ ಕೇಳಿದಿರಿ. ಪ್ರಸ್ತುತಪಡಿಸಿದ ಕಲಾವಿದರು ಸಾಲಹಳ್ಳಿಯ ಚಂದ್ರವ್ವ ಶಿವಪ್ಪ ಮಾದರ್ ಹಾಗೂ ಸಂಗಡಿಗರು. ಇನ್ನು ಕಣಿವಾದನ ಸಂಕೋನಟ್ಟಿಯ ನಾನಪ್ಪ ಚೆನ್ನಪ್ಪ ಬಡಿಗೆಯರ್ ಹಾಗೂ ಸಂಗಡಿಗರಿಂದ. 14 ಮಾತ್ರ ಚೌತಾಲ.

ಸಂಕೋನಟ್ಟಿಯ ನಾನಪ್ಪ ಚೆನ್ನಪ್ಪ ಬಡಿಗೇರ್ ಹಾಗೂ ಸಂಗಡಿಗರಿಂದ ಕಣಿವಾದನ ಕೇಳಿದಿರಿ. ಇದು ಇಂದಿನ ಜನಪದ ವೈವಿಧ್ಯ. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.

0: ಡಿಟಿಹೆಚ್ ವಾಹಿನಿಯಲ್ಲಿ ಕನ್ನಡ ಕಾರ್ಯಕ್ರಮಗಳನ್ನು ಕೇಳುತ್ತಿರುವಿರಿ.
1: ಆಕಾಶವಾಣಿ ಭರತನಾಟ್ಯ ಕಲಾವಿದೆ ಪೂರ್ವಿ ಎಚ್ಬಿ ಅವರೊಂದಿಗೆ ಸಂದರ್ಶನ. ಸಂದರ್ಶಿಸುತ್ತಾರೆ ಲಕ್ಷ್ಮೀಕಾಂತ್ ಪಾಟೀಲ್.
2: ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಇವತ್ತು ಮತ್ತೊಂದು ಪ್ರತಿಭೆಯನ್ನ ಪರಿಚಯಿಸ್ತಾ ಇದ್ದೀವಿ. ಈ ಭಾಗದವರು ಇಡೀ ದೇಶದ ತುಂಬಾ, ಹಾಗೆ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಹೆಸರು ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ ನಮ್ಮ ಭಾಗದವರು, ಪೂರ್ವಿ ಎಚ್ ಬಿ. ಪೂರ್ವಿ ಅವರೇ, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನಮಸ್ಕಾರ.
3: ನಮಸ್ಕಾರ.
2: ಭರತನಾಟ್ಯದಲ್ಲಿ ಈಗ ಪೂರ್ವಿ ಅವರು ಮುಂಬೈನ ಐಬಿ ಸ್ಕೂಲ್ನಲ್ಲಿ ಭಾರತೀಯ ಮತ್ತು ಪಾಶ್ಚಾತ್ಯ ನೃತ್ಯದ ಒಂದು ಶಿಕ್ಷಕಿಯಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮಕ್ಕಳಿಗಾಗಿರ್ಬೋದು, ಬೇರೆಯವರಿಗಾಗಿರ್ಬೋದು ಡಾನ್ಸ್ ಫಾರ್ಮ್ ಗಳನ್ನ ಹೇಳಿಕೊಡ್ತಾರೆ. ಪೂರ್ವಿ, ಈಗ ಮಾರ್ಚ್ ಏಪ್ರಿಲ್ ಈ ಎಲ್ಲಾ ಮಂತ್ಸ್ ಬಂತಂದ್ರೆ ಪೇರೆಂಟ್ಸು ಸ್ಟೂಡೆಂಟ್ಸು ಸಿಇಟಿ ಪಿ ಯು ಸಿ ಆದ್ಮೇಲೆ ಮೆಡಿಕಲ್ ಇಂಜಿನಿಯರಿಂಗ್, ಎರಡು ಶಬ್ದಗಳು ನಮಗೆ ರಿಪೀಟ್ ಆಗ್ತಾನೆ ಇರ್ತವೆ ಎಲ್ಲಾ ಭಾಗದಿಂದ. ನಿಮ್ಮ ಮಗ ಏನ್ ಮಾಡ್ತಾನ್ರಿ, ಇಂಜಿನಿಯರಿಂಗ್ ಕಲಿಸ್ಬೇಕಂತೀವ್ರಿ, ಮೆಡಿಕಲ್ ಕಲಿಸ್ಬೇಕಂತೀವ್ರಿ. ವಿಶೇಷವಾಗಿ ನಿಮ್ಗೂ ಕೂಡ ಇಂತಹ ವಾತಾವರಣದಲ್ಲಿ ಕಲಬುರಗಿಯಲ್ಲಿ ಇತ್ತು ಆ ಸಂದರ್ಭದಲ್ಲಿ, ಈಗೂ ಕೂಡ ಇವತ್ತಿಗೂ ಕೂಡ ಜೀವಂತವಾಗಿದೆ ಆ ಒಂದು ಪ್ರತಿಧ್ವನಿ, ಅಂದ್ರೆ ಮೆಡಿಕಲ್ ಇಂಜಿನಿಯರಿಂಗ್ ಅನ್ನುವಂತ ಎರಡು ಶಬ್ದಗಳ ಒಂದು ಪ್ರತಿಧ್ವನಿ. ನೀವು ಈ ಭರತನಾಟ್ಯವನ್ನ ಆಯ್ಕೆ ಮಾಡ್ಕೊಂಡ್ರೆ, ಅಂದ್ರೆ ಇದರಲ್ಲೇ ನಾನು ಮುಂದುವರಿಬೇಕು, ಇದನ್ನೇ ಆಸ್ ಎ ಪ್ರೊಫೆಷನ್ ಅಂತ ತಗೋಬೇಕು, ಭರತನಾಟ್ಯ ಅನ್ನುವಂತ ಕಲೆಯನ್ನ ಮುಂದುವರಿಸಬೇಕು ಅನ್ನುವಂತ ಒಂದು ಬಹಳ ದೃಢವಾದ ತೀರ್ಮಾನ ನಿರ್ಧಾರ ತಗೊಂಡ್ರಿ, ಹೆಂಗ್ ಸಾಧ್ಯ ಆಯ್ತು?
3: ಫಸ್ಟ್ ಅಂದ್ರೆ ನಮ್ಮ ಮನೇಲಿರೋ ವಾತಾವರಣ, ಅಜ್ಜ ಸೈಡ್ ಆಗ್ಲಿ, ಎರಡು ಅಜ್ಜ ಸೈಡ್ ಆಗ್ಲಿ, ನಮ್ ಶಾಂತ್ರಸ್ ಅಜ್ಜ ಸೈಡ್ ಆಗ್ಲಿ ಅಥವಾ ಜಂಗಮ್ ಶೆಟ್ಟಿ ಅಜ್ಜ ಸೈಡ್ ಆಗ್ಲಿ, ಸಂಗೀತದಲ್ಲಿ ಕಲೆಯಲ್ಲಿ ಆಸಕ್ತಿ ಉಳ್ಳವರೇ ಇದ್ದಾರೆ. ಸೊ ಅವ್ರ ಸಪೋರ್ಟ್ ಇಲ್ಲದೆ ಇದ್ರೆ ನಾನ್ ಇಷ್ಟು ಮುಂದೆ ಹೋಗ್ತಿರ್ಲಿಲ್ಲ ಅಂತ ಅನ್ಕೊಂತೀನಿ. ಸೊ ಚಿಕ್ಕವಳಂದಿದ್ದಾಗ್ಲೇ ನಮ್ಮ ಮನೆಯಲ್ಲಿ ಅಂತ ಪ್ರೆಷರ್ ಅಂತ ಈ ಎರಡು ವರ್ಡ್ ಏನ್ ಹೇಳಿದ್ರಲ್ಲ, ಇಂಜಿನಿಯರ್ ಮೆಡಿಕಲ್, ಅದು ಯಾವತ್ತೂ ಇಲ್ಲ, ಕೇಳಿಸ್ಕೊಂಡೇ ಬರ್ಲಿಲ್ಲ. ನಮ್ಗೆ ಏನ್ ಇಚ್ಛೆ ಬೇಕು, ನಮ್ಗೆ ಏನ್ ಅನ್ಸ್ತೈತಿ, ನಮ್ಗೆ ಏನ್ ಮಾಡ್ಬೇಕು ಅನ್ಸ್ತೈತಿ, ವಿ ಆರ್ ಫ್ರೀ ಟು ಡೂ. ಅಂಡ್ ಸೆಕೆಂಡ್, ನಾನ್ ಪರ್ಸನಲಿ ಐ ವಾಸ್ ವೆರಿ ಇಂಟ್ರೆಸ್ಟೆಡ್. ನನಗೆ ಈವನ್ ಸ್ಮಾಲ್ ಮೂವ್ಮೆಂಟ್ಸ್ ನಾನು ನೋಡ್ತೀನಿ, ಸಣ್ಣ

0: ಇದ್ದಾಗಿಂದೆ ಗಾಳಿಪಟ ಆಡ್ಸೋದಾಗ್ಲಿ, ಪಕ್ಷಿ ಹಾರದಾಗ್ಲಿ, ಅಥವಾ ಈವನ್ ಬೆಕ್ಕು ನಡೆಯೋದಾಗ್ಲಿ. ಸೊ ಐ ಯೂಸ್ ಟು ಫೈಂಡ್ ವೆರಿ ಫ್ಯಾಸಿನೇಟೆಡ್. ಹೌ ಇಸ್ ದಿಸ್ ಮೂವ್ಮೆಂಟ್? ನಾವು ಜನರಲಿ ನಾವು ಡೇ ಟು ಡೇ ಲೈಫ್ ಅಲ್ಲಿ ಇದನ್ನೆಲ್ಲ ನಾವು ಮಾಡೋದಿಲ್ಲ. ಇಟ್ಸ್ ಲೈಕ್ ಮೆಕ್ಯಾನಿಕಲ್ ಲೈಫ್ ಆಗಿದೆ. ಬಟ್ ಐ ಯೂಸ್ ಟು ಫೈಂಡ್ ಸಮ್ ಇಂಟ್ರೆಸ್ಟಿಂಗ್ ಥಿಂಗ್ಸ್. ಎಲೆಗಳಲ್ಲಾಡೋದಾಗ್ಲಿ, ದೇ ಹ್ಯಾಡ್ ಸಮ್ ಮೂವ್ಮೆಂಟ್. ಸಣ್ಣಕ್ಕಿದ್ದಾಗ ನಾನು ಕಲಿತಿರ್ಲಿಲ್ಲ, ನಮ್ಮ ಅಕ್ಕ ಕಲಿತಿರ್ತಿರ್ಲಿಲ್ಲ, ನಮ್ಮ ಭರತನಾಟ್ಯಂ ಕಲಿತಿರ್ತಿದ್ಲು. 4 ವರ್ಷದಕ್ಕಿದ್ದೆ ಅನ್ಕೊಂತೀನಿ ನಾನು. ಸೊ ನಾನು ಅವಳ ಜೊತೆ ಹೋಗಿ ಕೂತ್ಕೋತಿದ್ದೆ ಸುಮ್ನೆ. ನಾನು 1 ವರ್ಷ ನಾನು ಏನೂ ಮಾಡಲಿಲ್ಲ. ಐ ಯೂಸ್ ಟು ಜಸ್ಟ್ ಸಿಟ್ ಅಂಡ್ ವಾಚ್. ಮೇಡಮ್ ಕ್ಲಾಸ್ ತಗೋತಾ ಇದ್ರು, ಅಕ್ಕ ಡಾನ್ಸ್ ಮಾಡ್ತಾ ಇದ್ಲು, ನಾನು ಅಲ್ಲಿ ಕೂರ್ತಿದ್ದೆ. ಅದಾದ್ಮೇಲೆ ಐ ಯೂಸ್ ಟು ಕಮ್ ಬ್ಯಾಕ್. ಒನ್ ಟರ್ನಿಂಗ್ ಪಾಯಿಂಟ್ ಇನ್ ಮೈ ಲೈಫ್ ಅಂದ್ರೆ, ಸ್ಕೂಲಲ್ಲಿ ಈಗ ನೀವು ಇಂಡಿಪೆಂಡೆನ್ಸ್ ಡೇ ಆಗ್ಲಿ, 26th January ಆಗ್ಲಿ ಪರ್ಫಾರ್ಮ್ ಮಾಡ್ತೀರಾ ನೀವು ಸ್ಕೂಲ್ ಕಡೆಯಿಂದ.
1: ಸಾಂಸ್ಕೃತಿಕ
0: ಕಾರ್ಯಕ್ರಮ ಆಗ್ಲಿ, ನೃತ್ಯ ಆಗ್ಲಿ, ಸಂಗೀತ ಆಗ್ಲಿ. ಸೊ ಅದರಲ್ಲಿ ಆ ವರ್ಷದ ಥೀಮು ಕ್ಲಾಸಿಕಲ್ ಭರತನಾಟ್ಯಂ ಆಗಿತ್ತು. ಸೊ ಅಲ್ಲಿವರೆಗೂ ನಾನು ಕಲಿತಾ ಇರ್ಲಿಲ್ಲ, ನಾನು ಬರೇ ನೋಡಿ ನನಗೆ ಅದ್ರ ಬಗ್ಗೆ ಗೊತ್ತಿತ್ತು. ಬಟ್ ನಾನು ಪರ್ಸನಲಿ ನಾನು ಟ್ರೈ ಮಾಡಿರ್ಲಿಲ್ಲ ಹೆಂಗ್ ಮಾಡ್ಬೇಕು ಏನಂತ. ನಾನು ಕುಂತು ನೋಡ್ತಿದ್ದೆ, ಗೊತ್ತಿತ್ತು ಅದ್ರ ಬಗ್ಗೆ. ಅವಾಗ ಮಕ್ಕಳನ್ನ ಆಯ್ಕೆ ಮಾಡುವಾಗ ನನಗೂ ಬರ್ತೈತಿ ಅಂತ ಹೇಳಿದೆ ನಾನು. ಅದು ಬರ್ತೈತಿ ಅನ್ನೋ ಅರ್ಥ ನನಗೆ ಗೊತ್ತಿರ್ಲಿಲ್ಲ. ನನಗೇನು, ನನಗೆ ನೋಡಿನಿ ನನಗೆ ಗೊತ್ತೈತಿ ಅದು ನನಗೆ ಅರ್ಥ ಬರ್ತೈತಿ ಅಂದ್ರೆ. ಸೊ ಬಾರಮ್ಮ ಮಾಡು ಅಂತಂದ್ರು ಎಲ್ಲರ ಜೊತೆಗೆ. ನನ್ ಜೊತೆ ಯಾರು ನನ್ನ ಗೆಳತಿಯರಿದ್ರು ಅವರೆಲ್ಲ ಆಲ್ರೆಡಿ 2-3 ವರ್ಷ ಕಲ್ತಿದ್ರು, ಬಹಳಷ್ಟು ಅವರಿಗೆ ನಾಲೆಜ್ ಇತ್ತು ಅದ್ರ ಬಗ್ಗೆ. ಸೊ ನನ್ಗೆ ಅದ್ರ ಬಗ್ಗೆ ಏನೂ ಗೊತ್ತಿರಲಿಲ್ಲ. ಇದೇ ಇದು ಮಾಡಿ ತೋರಿಸು ಅಂತಂದ್ರೆ ನನ್ಗೆ ಗೊತ್ತಿರಲಿಲ್ಲ. ಅದು ತೋರಿಸಿ ಈ ತರ ಮಾಡು ಅಂದ್ರೆ ನಾನು ಮಾಡ್ಬೋದಾಗಿತ್ತು. ಸೊ ಅವಾಗ ಅವರಂದ್ರು, ನೀ ನಿನಗೆ ಬರಂಗಿಲ್ಲ, ನೀ ಹೋಗಮ್ಮ, ನೀ ಯಾಕೆ ಸುಮ್ಮನೆ ಸುಳ್ಳು ಹೇಳಿಯಲ್ಲ ನನಗೆ ಅಂತಂದ್ರು. ದಟ್ ಮೂಮೆಂಟ್, ಆ ಮೂಮೆಂಟ್ ನನಗೆ, ಐ ವಾಸ್ ಲೈಕ್ ಇವತ್ತೇ ನನಗೆ ಜಾಯಿನ್ ಆಗ್ಬೇಕು ನನಗೆ ಕ್ಲಾಸಿಗೆ. ಸೊ ನಾನು ಬಂದ ತಕ್ಷಣ ಸಂಗು ಅಜ್ಜ, ಜಂಗಮ್ ಶೆಟ್ಟಿ ಅಜ್ಜಗೆ ಹೇಳಿದೆ, ಅಳ್ಕೋತ್ ಬಂದಿದ್ದೆ ಮನೆಗೆ ನಾನು ಅವತ್ತಿನ ದಿವಸ. ಅಮ್ಮಗ್ನು ಹೇಳಿದೆ,
1: ಇನ್ಸಲ್ಟ್ ಫೀಲ್ ಆಯ್ತಾ?
0: ಇನ್ಸಲ್ಟ್ ಅಂತಲ್ಲ, ಬಟ್ ನನಗದು ಬರ್ತೈತಿ ಅನ್ನೋ ಅರ್ಥ ಗೊತ್ತಿದ್ದಿಲ್ಲ ನನಗೆ. ಸಣ್ಣ ಹುಡುಗಿ ಬರ್ತೈತಿ ಅಂತಂದ್ರೆ ಕುತೂಹಲದಿಂದ ನನಗೆ ಗೊತ್ತೈತ ಅದ್ರ ಬಗ್ಗೆ ಅಂತ. ಸೊ ಐ ಡಿಂಟ್ ನೋ ಹೌ ಟು ಪುಟ್ ಇಟ್. ಸೊ ನನಗೆ ಬರಂಗಿಲ್ಲ ಬಹುಶಃ ಅಂತ ಅನಿಸ್ತು ನನಗೆ. ಸೊ ಬಟ್ ಐ ವಾಂಟೆಡ್ ಇಟ್. ಸೊ ದಾಟ್ ಸ್ವ ಇಚ್ಛೆ ಅವಾಗಿಂದ ಹುಟ್ಟಿತು, ನನಗದು ಬೇಕು ಅಲ್ಲಿ ಬಂತು. ಅವತ್ತಿನ ದಿವಸ ಸಾಯಂಕಾಲನೆ, ಬಾರಮ್ಮ ನಿನ್ಗೆ ನಿನ್ಗೆ ಅಳ ಮುಖ ನಂಗೆ ನೋಡೋದ್ ಬೇಡ ನನಗ ಅಂತ ಅಜ್ಜ ಕರ್ಕೊಂಡು ಹೋದ್ರು. ಶುಭಾಂಗಿ ಮೇಡಮ್ ಹತ್ರ ಕರ್ಕೊಂಡು ಹೋಗಿ 15th August ದಿವಸನೇ ನನಗೆ ಹಾಕಿದ್ರು ಡಾನ್ಸ್ ಕ್ಲಾಸಿಂದ. ಐ ವಾಸ್ ಇನ್ 4th standard ಅವಾಗ. ಸೊ ಅವತ್ತಿಂದ ಜರ್ನಿ ಏನ್ ಇವತ್ತವರೆಗೂ ಐತಲ್ಲ, ಇಟ್ ಇಸ್ ಸ್ಟಿಲ್ ಕಂಟಿನ್ಯೂಡ್. ಅದು ಜಿದ್ದು, ಅದು ಹಠ, ಕಲಿಬೇಕು, ನನಗಿನ್ನೂ ಮಾಡಬೇಕು. ಸೊ ದಟ್ ಹಸ್ ಕೆಪ್ಟ್ ಮೀ. ಸೊ ಮೈ ವೆರಿ ಫಸ್ಟ್ ಶೋ ಐ ಸ್ಟಿಲ್ ರಿಮೆಂಬರ್ ದಟ್ ಜಾಯ್, ಅದು ಖುಷಿ ಏನ್ ಸಿಕ್ತಲ್ಲ. ಸೊ ಐ ವಾಂಟೆಡ್ ಟು ಅದು ಮತ್ತೆ ಮತ್ತೆ ಅನುಭವ ಮಾಡಬೇಕು ಅಂತ ಆಸೆ ಇನ್ನೂ ಇನ್ನೂ ಇನ್ನೂ ಪ್ರತಿ ಪ್ರತಿ ಪ್ರತಿ ಪರ್ಫಾರ್ಮೆನ್ಸ್ ಬರ್ತಾ ಇದೆ. ನನ್ನ ಫಸ್ಟ್ ಪರ್ಫಾರ್ಮೆನ್ಸ್ ಐ ಡಿಡ್ ಅ ಫೋಕ್ ಡಾನ್ಸ್. ಸೊ ಅದಿನ್ನ ನನ್ ನೆನಪೈತಿ. ಸೊ ಐ ವಾಸ್ ಇನ್ 5th standard ಅವಾಗ.
1: ಅಲ್ಲಿಂದ ಶುರು ಆಯ್ತು ಈ ಒಂದು ಭರತನಾಟ್ಯದ ಒಂದು ಆಸಕ್ತಿ, ಕಲಿಕೆ ಅನ್ನೋದು. ಇದನ್ನ ಪೂರ್ಣ ಪ್ರಮಾಣ ಇಲ್ಲಿ ಸಾಮಾನ್ಯವಾಗಿ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಭರತನಾಟ್ಯ ಆಗಿರ್ಬೋದು, ಬೇರೆ ಯಾವ್ದೇ ಡಾನ್ಸ್ ಫಾರ್ಮ್ ಆಗಿರ್ಬೋದು, ಅಥವಾ ಪೇಂಟಿಂಗ್ ಆಗಿರ್ಬೋದು, ಮಕ್ಕಳಿಗೆ ಕಲಿಸೋದು ಬಹಳ ಒಂದು ಹವ್ಯಾಸ ಇರ್ಲಿ ಅಂತ ಹೇಳಿ. ಅಂದ್ರೆ ಮಕ್ಕಳು ಡಾನ್ಸ್ ಮಾಡ್ತಾನ, ಮಾಡ್ಲಿ, ಕ್ಲಾಸಿಗೆ ಹಾಕೋಣ ಹಾಕ್ಲಿ ಅಂತಾರೆ. ಅದ್ರ ಜೊತೆ ಜೊತೆಯಾಗಿ ಅವ್ರ ಅಕಾಡೆಮಿಕ್ ಲರ್ನಿಂಗ್ ಏನಿದೆ ಅದಕ್ಕೆ ಹೆಚ್ಚು ಇಂಪಾರ್ಟೆನ್ಸ್ ಕೊಡ್ತಾರೆ. ನಿಮ್ದು ಯಾವ ರೀತಿ, ಎರಡೂ ಯಾವ ರೀತಿ ಹೋಗ್ತಾ ಇತ್ತು? ಅಂದ್ರೆ ಎಜುಕೇಶನ್ ಒಂದ್ ಕಡೆ, ಇದೊಂದು ಭರತನಾಟ್ಯ ಒಂದ್ ಕಡೆ, ಅದು ಹೆಂಗ್ ಮೂವ್ ಆಗ್ತಾ ಇತ್ತು ನಿಮ್ ಜೀವನದಲ್ಲಿ?
0: ಫಸ್ಟ್ ಅಂದ್ರೆ ನನ್ಗೆ ಅದು ಎರಡೂ ಬೇರೆ ಅನ್ಸಲಿಲ್ಲ, ಇಟ್ ವಾಸ್ ಸೇಮ್ ಫಾರ್ ಮೀ. ನನ್ ಸೋಷಿಯಲ್ ಸೈನ್ಸ್, ಮ್ಯಾಥ್ಸ್, ಸೈನ್ಸ್, ದಟ್ ಈಸ್ ಅಕಾಡೆಮಿಕ್ ಎಜುಕೇಶನ್. ನನಗೆ ಭರತನಾಟ್ಯಮ್ ಅಥವಾ ಪೇಂಟಿಂಗು ಅಥವಾ ಅದು ನನ್ನ ಎಜುಕೇಶನ್ ಅಲ್ಲ ಅಂತ ಐ ನೆವರ್ ಫೆಲ್ಟ್ ದಟ್ ಸೆಗ್ರಿಗೇಷನ್. ಫಸ್ಟ್ ಆಫ್ ಆಲ್ ನಾನು ಭರತನಾಟ್ಯದಲ್ಲಿ ಏನೇನು ಮೇ ಬಿ ಅದ್ರ ಹಿಸ್ಟ್ರಿ ಆಗ್ಲಿ ಅಥವಾ ಅದ್ರ ತಾಳ ಪ್ಯಾಟರ್ನ್ ಆಗ್ಲಿ, ಹಾವಭಾವ ಆಗ್ಲಿ, ಆಂಗಿಕ ಭಾವ ಆಗ್ಲಿ, ಅಭಿನಯ ಆಗ್ಲಿ, ಐ ಯೂಸ್ ಟು ಕನೆಕ್ಟ್ ಇಟ್ ಇನ್ ನಾರ್ಮಲ್ ಸ್ಟಡೀಸ್. ಆರ್ಟ್ ಈಸ್ ದ ಸಬ್ಜೆಕ್ಟ್ ವಿಚ್ ಹೆಲ್ಪ್ಸ್ ಯು ಫಾರ್ ಆಲ್ ದಿ ಅದರ್ ಸಬ್ಜೆಕ್ಟ್ಸ್. ನೀವು ಮ್ಯಾಥ್ ಅನ್ನ ನೀವು ಯು ಕ್ಯಾನ್ ಪ್ರೆಸೆಂಟ್ ಇಟ್ ಥ್ರೂ ಆರ್ಟ್ ಕಲಿಬಹುದು, ಇನ್ನೂ ಚೆನ್ನಾಗಿ ಕಲಿಬಹುದು, ಕ್ರಿಯೇಟಿವಿಟಿಯಿಂದ ಕಲಿಬಹುದು.
1: ಮಕ್ಕಳಿಗೆ ಈ ರೀತಿಯ ಕರಿಕ್ಯುಲರ್ ಆಕ್ಟಿವಿಟೀಸ್ ನಲ್ಲಿ ತಂದೆ ತಾಯಿಗಳು ತೊಡಗಿಸ್ಲಿಕ್ಕೆ ಹಿಂಜರಿಕೆ ಇರುತ್ತದೆ. ಇನ್ನ ವಿಶೇಷವಾಗಿ ಅಂತಂದ್ರೆ ಯಾವ್ದಾದ್ರು ತರಬೇತಿ ಶಿಬಿರ ಐತಂತಂದ್ರೆ ಸೂಟಿ ಅವ ಮನೆ ಕಿರಿಕಿರಿ ಮಾಡ್ತಾರ, ಜಗಳ ಮಾಡ್ತಾರ,
0: ಅದ್ರ ಸಲುವಾಗಿ
1: ಹೋಗ್ಲಿ ಅಲ್ಲಿ ಅಂತೇಳಿ ಕಲಿಸಂತ ಪೇರೆಂಟ್ಸ್ ಕೂಡ ಇದ್ದಾರೆ. ಆಮೇಲೆ ಇದಕ್ಕೆ ಒಂದು ಪರಿಪೂರ್ಣವಾದಂತ ಒಂದು ರೂಪ ಕೊಟ್ರಲ್ಲ, ಅಂದ್ರೆ ಇದು ಆಸ್ ಅ ಪ್ರೊಫೆಷನ್ ಆಗಿ ಬರ್ಲಿಕ್ಕೆ, ಅದ್ರ ಬಗ್ಗೆ ಒಂದಿಷ್ಟು ಮಾತಾಡಿ.
0: ನಾನ್ ಬೇಸಿಕಲಿ ಗುಲ್ಬರ್ಗಾದಲ್ಲಿ ಓದಿದ್ದು LKG ಹಿಡ್ದು PUC ವರೆಗೂ. 10th ಇಂದ ಆಕ್ಚುಲಿ ಐ ಸ್ಟಾರ್ಟೆಡ್ ಥಿಂಕಿಂಗ್ ದಟ್ ನನಗೆ ಏನಾದ್ರೂ ಈ ಭರತನಾಟ್ಯಂದಲ್ಲೇ ಏನಾದ್ರೂ ಓದಿದ್ರೆ ನನಗೆ ಮಾಡಬೇಕು ಅಂತ ಹುಡುಕಾಟ ಚಾಲು ಆಯ್ತು. ಸೊ ಟೆಂತ್ ಆದ್ಮೇಲೆ ನಾನು ಆ ಕಡೆ ಈ ಕಡೆ ಹುಡುಕ್ತಿದ್ದೆ, ಅಥವಾ ನಮ್ ಡಾನ್ಸ್ ಮಿಸ್ಸು ಒಂದ್ಸರ್ತಿ ಹೇಳಿದ್ರು ಹಿಂಗಿಂಗ್ ಐತಿ ಕಲಾಕ್ಷೇತ್ರ

0: ಹತ್ರ ಬಹಳಷ್ಟು ಬೇಕಾದ ಬೇರೆ ಕಡೆನೂ ಅದಾವ. ಬೆಂಗಳೂರಿನಾಗೂ ಐತಿ, ಅಕಡೆ ಈ ಕಡೆ ಬಿ ಎ ಮಾಡ್ಕೋಬಹುದು ನೀವು. ಏನೋ ನಿಮ್ದು ನೀವು ಬಿ ಎ ನೀನು ಆರ್ಟ್ಸ್ ಅಲ್ಲಿ ಮಾಡ್ತಿರಲ್ಲ, ವಿ ಕ್ಯಾನ್ ಡೂ ಆಲ್ಸೋ ಇನ್ ಮ್ಯೂಸಿಕ್ ಡಾನ್ಸ್ ಅಂತ. ಬಟ್ ನಿಮಗೆ ಅಲ್ಟಿಮೇಟ್ ರೀಚ್ ಆಗ್ಬೇಕಾದ್ರೆ ದಟ್ ಈಸ್ ದ ಪ್ಲೇಸ್, ಕಲಾಕ್ಷೇತ್ರ ಇಸ್ ದ ಪ್ಲೇಸ್. ಅಲ್ಲಿ ಜನರಲಿ ಹಿಂಗ್ ಮಾತಾಡ್ತಾ ಇದ್ರು, ನಾಟ್ ಜಸ್ಟ್ ಟು ಮೀ, ಸ್ಟೂಡೆಂಟ್ಸ್ ಗೆ ಶಿ ವಾಸ್ ಇಂಟ್ರೊಡ್ಯೂಸಿಂಗ್. ದೆನ್ ಐ ವಾಸ್ ಇನ್ 9th ಸ್ಟ್ಯಾಂಡರ್ಡ್. ಒನ್ಸ್ ನನ್ 10th ಆದ್ಮೇಲೆ ದೆನ್ ಐ ಟುಕ್ ಆರ್ಟ್ಸ್. ಸೊ ದೆನ್ ವಾಟ್ ಆಫ್ಟರ್ ಪ್ಲಸ್ ಟು, ಈಗ ಪಿ ಯು ಸಿ ಆದ್ಮೇಲೆ ಏನ್ ಮಾಡ್ಬೇಕು? ನನ್ಗೆ ಅದು ನಾರ್ಮಲ್ ಬಿ ಎ ಅಥವಾ ಅದು ಇದು, ಐ ವಾಸ್ ನಾಟ್ ಇಂಟ್ರೆಸ್ಟೆಡ್. ಸೊ ಫಾರ್ ಮೈ ಸೆಲ್ಫ್ ಐ ಸೆಡ್ ಫಸ್ಟ್ ವುಡ್ ಬಿ ನಂಗೆ ಡಾನ್ಸಿಗೆ ಹೋಗ್ಬೇಕು, ಕಲಾಕ್ಷೇತ್ರ ಅದು. ಇಲ್ಲ ನನಗೆ ಐ ವಾಂಟ್ ಟು ಗೋ ಫಾರ್ ಸಮ್ ಡಿಸೈನಿಂಗ್ ಕೋರ್ಸಸ್, ವೆದರ್ ಇಟ್ ಬಿ ಜ್ಯುವೆಲ್ರಿ ಡಿಸೈನಿಂಗ್, ಫ್ಯಾಷನ್ ಡಿಸೈನಿಂಗ್ ಆರ್ ಫುಟ್ವೇರ್ ಡಿಸೈನಿಂಗ್, ಏನೇ ಇರಲಿ. ಇಲ್ಲ ಥರ್ಡ್ ಅಪ್ಪ ಅವ್ರ ಆಸೆ ಇತ್ತಂದ್ರೆ ನೀನ್ ಜರ್ನಲಿಸಮ್ ಗೆ ಹೋಗು, ವಿಚ್ ವಾಸ್ ನಾಟ್ ಫ್ರಮ್ ಮೈ ಸೈಡ್, ಬಟ್ ಹಿ ವಾಸ್ ಲೈಕ್ ಹಿ ವಾಸ್ ಟ್ರೈಂಗ್ ಟು,
1: ಅದೊಂದು ಕೊನೆಯದಾಗಿ
0: ಇರ್ಬೋದು, ಅದು ಚಲೋ ಇರ್ಬೋದು. ಹಿ ವಾಸ್ ಟ್ರೈಂಗ್ ಟು ಎಡುಕೇಟ್ ಮೀ ಅಬೌಟ್ ಇಟ್, ಇದನ್ನು ಮಾಡಬಹುದು ನೀನು, ಈ ತರ ಇದೆ. ದೀಸ್ ವೇರ್ ಮೈ 3 ಆಪ್ಷನ್ಸ್. ಐ ವೆಂಟ್ ಟು ಕಲಾಕ್ಷೇತ್ರ. ಪ್ಲಸ್ ಟು ಆದ್ಮೇಲೆ ನಾನು ಕಲಾಕ್ಷೇತ್ರಕ್ಕೆ ಹೋದೆ, ಚೆನ್ನೈಯಲ್ಲಿ ಕಲಾಕ್ಷೇತ್ರ, ರುಕ್ಮಿಣಿ ದೇವಿ ಕಾಲೇಜ್ ಆಫ್ ಫೈನ್ ಆರ್ಟ್ಸ್. ಅಲ್ಲಿ ನಿಮ್ಗೆ ಭರತನಾಟ್ಯಂ ಮತ್ತೆ ಕರ್ನಾಟಕ ವೋಕಲ್ ಅಲ್ಲಿ ನಿಮ್ಗೆ ಡಿಪ್ಲೊಮಾ, ಪಿ ಜಿ ಡಿಪ್ಲೊಮಾ ಅವೈಲೇಬಲ್ ಇದೆ. ಈಗ ಫೈನ್ ಆರ್ಟ್ಸ್ ಕೂಡ ಇದೆ ಅಲ್ಲಿ, ವೀವಿಂಗ್ ಸೆಕ್ಷನ್ ಕೂಡ ಇದೆ. ಫೈನ್ ಆರ್ಟ್ಸ್ ಅಲ್ಲಿ ಕೂಡ ನಿಮ್ಗೂ ನಿಮ್ಗೆ ಡಿಪ್ಲೊಮಾ, ಪಿ ಜಿ ಡಿಪ್ಲೊಮಾ ಇದೆ ಅಲ್ಲಿ. ಅಲ್ಲಿ ನನ್ನ ಇಂಟರ್ವ್ಯೂ ಆಯ್ತು. ಆಫ್ಟರ್ ದ ಇಂಟರ್ವ್ಯೂ ಐ ವಾಸ್ ಸೆಲೆಕ್ಟೆಡ್. ಸೊ ವಿತ್ ಇನ್ 10 ಡೇಸ್ ನಾನು ಹೋದೆ ಅಲ್ಲಿ. ಸೊ ದಟ್ ವಾಸ್ ಅ 4-ಇಯರ್ ಕೋರ್ಸ್ ಡಿಪ್ಲೊಮಾ. ಅಲ್ಲಿ 4 ವರ್ಷ ಡಿಪ್ಲೊಮಾ ಮುಗಿಸಿದೆ ನಾನು. ಬಟ್ ಸೈಡ್ ಬೈ ಸೈಡ್ ನಾನು ಬಿ ಎ ಕರೆಸ್ಪಾಂಡೆನ್ಸ್ ಮುಗಿಸ್ಕೊಂಡೆ ಅಕಾಡೆಮಿಕ್ ಆಗಿ. ಬಿಕಾಸ್ ಐ ಆಮ್ ಆಲ್, ಆಸ್ ಐ ಸೆಡ್, ಮೊದಲಿಂದ ನನಗೆ ಎರಡೂ ಇಂಟ್ರೆಸ್ಟ್ ಇದೆ ಅಂಡ್ ಐ ನೆವರ್ ಥಾಟ್ ದೇ ವರ್ ಡಿಫ್ರೆಂಟ್. ಸೊ ಐ ನಾನು ಅದನ್ನು ಕಂಟಿನ್ಯೂ ಮಾಡಿದೆ. ಕಲಾಕ್ಷೇತ್ರ 4 ಇಯರ್ಸ್ ಡಿಪ್ಲೊಮಾ ಮುಗ್ದಾದ್ಮೇಲೆ ದೆನ್ ಐ ಮೂವ್ ಟು ಹೈದರಾಬಾದ್ ಸೆಂಟ್ರಲ್ ಯೂನಿವರ್ಸಿಟಿ ಟು ಗೇನ್ ಮೈ ಮಾಸ್ಟರ್ಸ್ ಇನ್ ಭರತನಾಟ್ಯಂ, ಎಂ ಪಿ ಎ, ಮಾಸ್ಟರ್ಸ್ ಇನ್ ಪರ್ಫಾರ್ಮಿಂಗ್ ಆರ್ಟ್ಸ್ ಅಂತ ಡಿಗ್ರಿ. ಅದರ ಜೊತೆಗೆ ನಾನು ಇಂಗ್ಲಿಷ್ ಎಂ ಎನ್ ಸ್ಟಾರ್ಟ್ ಮಾಡಿದೆ. ಸೊ ನನ್ನ ಎರಡೂ ಎಲ್ಲಿ ಬಿಟ್ಟಿಲ್ಲ ನಾನು. ಅದಾದ ನಂತರ ಐ ಗಾಟ್ ಮ್ಯಾರಿಡ್, ಮೂವ್ ಟು ಮುಂಬೈ. ಮುಂಬೈ ಮೂವ್ ಆದ ತಕ್ಷಣ ನನಗೆ ಜಾಬ್ ಸಿಕ್ತು. ಆಸ್ ಯು ಸೆಡ್, ನನಗೆ ಅಟ್ ಪ್ರೆಸೆಂಟ್ ನಾನೊಂದು ಐ ಬಿ ಸ್ಕೂಲ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಆಸ್ ಅ ಡಾನ್ಸ್ ಅಂಡ್ ಡ್ರಾಮಾ ಟೀಚರ್, ಅಗೇನ್ ವಾಟ್ ಐ ಹ್ಯಾವ್ ಲರ್ನ್ಡ್. ಬಟ್ ಐ ಫೆಲ್ಟ್ ಐ ಹ್ಯಾವ್ ಟು ಡೂ ಸಮಥಿಂಗ್ ಮೋರ್ ಸ್ಟಡೀಸ್ ರಿಲೇಟೆಡ್ ಟು ಟೀಚಿಂಗ್, ಬಿಕಾಸ್ ನಂಗೆ ಟೀಚಿಂಗ್ ಮಾಡ್ಬೇಕಂದ್ರೆ ಐ ನೀಡ್ ಟು ಹ್ಯಾವ್ ಸಮ್ ನಾಲೆಜ್ ಅಬೌಟ್ ಹೌ ಟು ಹ್ಯಾಂಡಲ್ ಕಿಡ್ಸ್. ಮಕ್ಕಳಿಗೆ ಹೆಂಗ್ ಕಲ್ಸ್ಕೊಡ್ಬೇಕು, ನನಗೆ ಹೆಂಗ್ ಮಾಡ್ಬೇಕಂತ ನನಗೆ ಗೊತ್ತೈತಿ, ಆದ್ರೆ ಹೆಂಗ್ ಕಲ್ಸ್ಕೊಡ್ಬೇಕು ಅವರಿಗೆ. ಎವ್ರಿ ಚೈಲ್ಡ್ ಹ್ಯಾಸ್ ಅ ಡಿಫ್ರೆಂಟ್ ನೀಡ್. ಸೊ ಅದಕ್ಕೆ ನಾನು ಯು ಕೆ ಬಾತ್ ಯೂನಿವರ್ಸಿಟಿಯಿಂದ ಮಾಸ್ಟರ್ಸ್ ಇನ್ ಎಜುಕೇಶನ್ ಮಾಡ್ತಾ ಇದ್ದೀನಿ. ಈಗ ಎಲ್ಲಾ ನಾಲೆಜ್ ನು ಇರಬೇಕು ನಿಮ್ಗೆ, ಬರೀ ನಿಮ್ಗೆ ಗೊತ್ತೈತಿ ಅಂತಲ್ಲ, ಗೊತ್ತಿದ್ದನ್ನ ಹೆಂಗ್ ನೀವು ಮುಂದೆ ಪ್ರೆಸೆಂಟ್ ಮಾಡ್ಬೇಕು ಮಂದಿಗೆ, ಹೆಂಗ್ ಗೊತ್ತು ಮಾಡಿಸ್ಕೊಡ್ಬೇಕು ಅಂತ, ಅದಕ್ಕಲ್ಲೇನು ಬಹಳ ಇಂಪಾರ್ಟೆಂಟ್ ಇದೆ.
1: ಪೂರ್ವಿ, ಈಗ ನೀವು ತುಂಬಾ ಸೀರಿಯಸ್ ಆಗಿ ಅಂದ್ರೆ ದೊಡ್ಡವರ ತರ ಮಾತಾಡ್ತಾ ಇದ್ದೀರಾ. ಬಾಲ್ಯದಲ್ಲಿ ನಿಮ್ಮ ಮಾಡಿದಂತ ತುಂಟಾಟ, ಈಗ ನಿಮ್ಮ ಫ್ಯಾಮಿಲಿಯಲ್ಲಿ ಆಲ್ಮೋಸ್ಟ್ ಆಲ್ ಎಲ್ಲರೂ ಕಲಾವಿದರು, ಸಂಗೀತ ಆಸಕ್ತರು, ಸಾಹಿತ್ಯ ಆಸಕ್ತರು. ಈ ಕಡೆ ನೋಡಿದ್ರೆ ಶ್ರೀಯುತ ಜಂಗಮ್ ಶೆಟ್ಟಿ ಅಜ್ಜ ಅವರು ಅಂತ ಹೇಳಿದ್ರಿ, ಹಾಗೆ ನಿಮ್ಮ ತಂದೆಯವರು ಕೂಡ ಒಬ್ಬ ರಂಗನಟರು, ಕಲಾ ಆಸಕ್ತರು, ಜೊತೆಗೆ ನಿಮ್ಮ ಚಿಕ್ಕಮ್ಮ ಅವರು ಕೂಡ ರಂಗ ಸೇವಕರು, ರಂಗಕರ್ಮಿಗಳು, ರಂಗ ನಟಿ ಕೂಡ. ಈ ಕಡೆ ಬಂದ್ರೆ ಶಾಂತರಸರು ಗಜಲ್ ಸಾಹಿತ್ಯವನ್ನ ಈ ಭಾಗಕ್ಕೆ ನೀಡಿದಂತವರು, ಕವಿಗಳು. ಈ ರೀತಿ ಒಟ್ಟಾರೆ ವಾತಾವರಣ ಒಂದ್ ರೀತಿ ಪಾಕದಲ್ಲಿ ಎದ್ದು ಎದ್ದು ತೆಗೆದಂಗೆ ಅಂದ್ರೆ ಅಷ್ಟು ಸ್ವೀಟ್ನೆಸ್, ಅಷ್ಟು ಒಂದು ನಿಮ್ಮ ಸುತ್ತಮುತ್ತ ವಾತಾವರಣನೇ ಆ ರೀತಿ ಒಂದು ಕಲಾ ವಾತಾವರಣ. ಇಂತಹ ವಾತಾವರಣದಲ್ಲಿ ನೀವು ಅಲ್ಲಿ ನಿಮ್ಮನ್ನ ಯಾವ ರೀತಿ ನೋಡ್ತಿದ್ರಿ, ಅದ್ರ ನಿಮ್ಮ ತುಂಟಾಟಗಳಿಗೆ, ನಿಮ್ಮ ಅಭಿವ್ಯಕ್ತಿಗೆ?
0: ಇನ್ನೂ ನಾನು ಐ ಫೀಲ್ ಐ ಆಮ್ ಚೈಲ್ಡ್, ಐ ಡೋಂಟ್ ಫೀಲ್ ಲೈಕ್ ಐ ಆಮ್ ನೋ ಅಡಲ್ಟ್, ಬಿಕಾಸ್ ಮಕ್ಕಳಲ್ಲಿ ಕ್ಯೂರಿಯಾಸಿಟಿ ಇರ್ತೈತಲ್ಲ, ಆ ಏಜ್ ದಲ್ಲಿ ಏನ್ ಕಲಿತೀರಿ, ಯು ಕ್ಯಾನ್ ನೆವರ್ ಲರ್ನ್ ಒನ್ಸ್ ಯು ಗ್ರೋ ಬಿಗ್. ಸೊ ಅದ್ ಕ್ಯೂರಿಯಾಸಿಟಿ ಮಕ್ಕಳಲ್ಲಿ ತುಂಬಾ ಮುಖ್ಯ. ಸೊ ಆಮೇಲೆ ಎಲ್ಲಾ ಮಕ್ಕಳಲ್ಲಿ ಕೂಡ ಅದು ಕಲಿಯೋ ಕ್ಯೂರಿಯಾಸಿಟಿ, ಇಟ್ಸ್ ಇನ್ ಬರ್ತ್, ಬೈ ಬರ್ತ್ ಅವ್ರಿಗೆ ಇರುತ್ತೆ ಕ್ಯೂರಿಯಾಸಿಟಿ. ಹುಟ್ಟಿದ ತಕ್ಷಣ ಇದೇನು ಅದು ಏನು ಅದು ಏನು ಇದೇನು, ಸೊ ದಟ್ ಈಸ್ ದೇರ್. ಸೊ ಅದೇ ಕ್ಯೂರಿಯಾಸಿಟಿ ಇನ್ನೂ ನನ್ನಲ್ಲಿ ಇದೆ ಅಂತ ಅನ್ಕೊಂತೀನಿ. ಅದಕ್ಕೆ ನಾನು ಹೆಚ್ಚು ಹೆಚ್ಚು ಕೆಲಸ ಮಾಡೋದು, ಅದು ತಿಳ್ಕೊಳ್ಳೋದು, ಇದು ಏನು ಅದು ಏನು ಅಂತ, ಅದು ಇನ್ನೂ ಕ್ಯೂರಿಯಾಸಿಟಿ ನನ್ನಲ್ಲಿದೆ. ನನ್ ಒಂದೇನಂದ್ರೆ ಯಾರಾದ್ರೂ ಹಿಂಗ್ ನೋಡಿದ್ರೆ ಏನಾದ್ರೂ ಒಂಥರ ಸ್ಪೆಷಲ್ ಅಪಿಯರೆನ್ಸ್ ಅಥವಾ ಕ್ಯಾರೆಕ್ಟರ್ ಅನ್ಸಿದ್ರೆ, ಡಿಫ್ರೆಂಟ್ ಏನ್ ಅದು ಡಿಫ್ರೆಂಟ್ ಅನಿಸ್ತಿತ್ತು ಅದು ನೋಡ್ತಿದ್ದೆ ನಾನು. ಸೊ ದೆನ್ ಐ ಯೂಸ್ ಟು ಆಕ್ಟ್ ಔಟ್ ಮನೆಯಲ್ಲಿ. ಸೊ ದಟ್ ಯೂಸ್ ಟು ಬಿ ಬಿಗ್ ಎಂಟರ್ಟೈನ್ಮೆಂಟ್ ಫಾರ್ ಮೈ ಫ್ಯಾಮಿಲಿ ಆಲ್ಸೋ ಸಮಟೈಮ್ಸ್. ಆಸ್ ಐ ಸೆಡ್, ನಾನು ಎಲ್ಲ ಐ ಯೂಸ್ ಟು ಕನೆಕ್ಟ್ ಇಟ್ ವಿತ್ ಮೈ ಡಾನ್ಸ್, ಎವ್ರಿಥಿಂಗ್, ಎಲ್ಲ ಎಕ್ಸ್ಪೀರಿಯನ್ಸ್ ಕೂಡ. ನಾರ್ಮಲ್ ಏನೇ ನೋಡಿದ್ರು ಐ ಯೂಸ್ ಟು ಕನೆಕ್ಟ್ ಇಟ್ ವಿತ್ ಮೈ.
1: ಏನಾದರೂ ತುಂಟಾಟ ಮಾಡಿ ಬಯಸ್ಕೊಂಡಿದ್ದೆ?
0: ಐ ವಾಸ್ ವೆರಿ ಗುಡ್ ಕಿಡ್, ಬಹಳ ಚಲೋ. ಐ ವಾಸ್ ಅ ವೆರಿ ಗುಡ್ ಕಿಡ್.
1: ಅಯ್ಯೋ ಪಾಪ, ಅನ್ಸ್ಕೊಳ್ಳೋದೇ ಜಾಸ್ತಿನಾ?
0: ಇಲ್ಲ ಇಲ್ಲ, ಐ ವಾಸ್ ವೆರಿ ಗುಡ್. ಏನ್ ಹೇಳ್ತಾರೆ ಅದನ್ನ ಮಾಡೋದು ಅಷ್ಟು ಕೇಳ್ತಿದ್ದೆ. ತಾತ ಅವ್ರು ನನ್ಗೆ ಚುಕ್ಕಿ ಅಂತ ಕರಿತಾ ಇದ್ರು, ಚುಕ್ಕಿ ಅಂತ. ಅವ್ರ ನನ್ನ ನಿಕ್ನೇಮ್ ಅಲ್ಲ, ಅದ ಹೆಸರೇ ಚುಕ್ಕಿ ಅಂತಂತಿದ್ರು. ಅವ್ರು ಎಂದು ನನಗೆ ಪೂರ್ವಿ ಅಂತ ಕರೆದಿಲ್ಲ ನನಗೆ ಇನ್ನೂವರೆಗೂ. ಶಾಂತರಸಜ್ಜ

0: ಹುಟ್ಟಿದ ತಕ್ಷಣನೇ ಚುಕ್ಕಿ.
1: ಈ ಭಾಗದ ಈ ನಾಡಿನ ಹಿರಿಯ ಕವಿಗಳು ಗಜಲ್ನಲ್ಲಿ ವಿಶೇಷವಾಗಿ ಸಾಹಿತ್ಯವನ್ನು ಮೂಡಿಸಿದಂತ ಶಾಂತರಸರ ಮೊಮ್ಮಗಳಾಗಿ ಅವರ ಮನೆಯಲ್ಲಿ ಬಹಳ ಪ್ರೀತಿಯಿಂದ ಬೆಳೆದಂತವರು ಪೂರ್ವಿ ಅವರು. ಶಾಂತರಸರು ಪೂರ್ವಿ ಅವರನ್ನ ಚುಕ್ಕಿ ಅಂತ ಕರಿತಿದ್ರು. ಈ ಚುಕ್ಕಿ ಅನ್ನುವಂತ ಹೆಸರು ಬೇರೆ ಬೇರೆ ಕಡೆಗಳಲ್ಲಿ ಬೇರೆಯವರ ಬಾರಿಯಲ್ಲಿ ಕೆಲವೊಂದ್ಸಲ ಚಿಕ್ಕಿ ಅಂತಾನು ಕರೆಸಿಕೊಂಡಂತ ಉದಾಹರಣೆಗಳು.
0: ಚಿಕ್ಕಿ ಈಗ ಬರ್ತಾ ಬರ್ತಾ ಎಲ್ಲರೂ ಮನಾಗ್ನು ಚಿಕ್ಕಿ ಚಿಕ್ಕಿ ಚಿಕ್ಕಿ ಚಿಕ್ಕಿ ಅಂತ ಕರೀತಾರ. ಏನು ಕಾಡಿಸ್ತಿದ್ದಿಲ್ಲ, ಒಟ್ಟ ಕಾಡಿಸ್ತಿದ್ದಿಲ್ಲ. ನನ್ ಇನ್ನೂ ನನ್ನ ಅಪ್ಪ ಅಮ್ಮ ಹೇಳ್ತಾರೆ, ನೆನಪೈತಿ, ಫಸ್ಟ್ ಡೇ ಸ್ಕೂಲಿಗೆ ಹೋದ್ರೆ ಜನರಲಿ ಮಕ್ಕಳು ಅಳ್ತಾರೆ, ನಾನು ಹೋಗ್ರಿ ಅಪ್ಪ ಅಮ್ಮ ನಾನು ಬಹಳ ಖುಷಿಯಾಗಿದ್ದೀನಿ ಅಂತ ಟಾಟಾ ಬಾಯ್ ಬಾಯ್ ಅಂತ ಮಾಡಿ ನಾನೇ ಕಳಿಸಿದೆ ಅವರಿಗೆ. ಸೊ ಐ ವಾಸ್ ನೆವರ್ ಎ ಟ್ರಬಲ್ ಸಮ್ ಕಿಡ್.
1: ಪೂರ್ವಿ, ಇದು ಡಾನ್ಸ್ ಫಾರ್ಮ್ ಅನ್ನುವಂಥದ್ದು ಒಂದು ಮನಸ್ಸು ಮತ್ತು ದೇಹ ಎರಡಕ್ಕೂ ಸಿಂಕ್ರನೈಸೇಷನ್ ಆಗಿ ಪರಿಪೂರ್ಣವಾದಂತಹ ಒಂದು ಪ್ರತಿಭೆ ನೀಡುವಂತದ್ದು ಪರ್ಫಾರ್ಮೆನ್ಸ್ ಅಂತ. ನೀವು ಒಬ್ಬ ನಟಿಯಾಗಿ, ನಟಿ ಕೂಡ ಹಾಗೆ ಡಾನ್ಸರ್ ಕೂಡ ಆಗಿರ್ಬೇಕಾಗಿರ್ತದೆ, ಹೆಂಗೆ ಅದನ್ನ ಪ್ರೆಸೆಂಟ್ ಮಾಡ್ತೀರಿ ಅಂದ್ರೆ ಒಂದು ಸ್ಟೋರಿ ಆಗಿರ್ಬೋದು ಜನರಿಗೆ, ಅದು ಹೋಗ್ಬೇಕು ತಲೆಯಲ್ಲಿ, ಯೋ ಇದು ಈ ತರ ಇದೆ.
0: ಫಸ್ಟ್ ಆಫ್ ಆಲ್ ಭರತನಾಟ್ಯಂ ಆರ್ಟ್ ಅದು ಇಟ್ ಸೆಲ್ಫ್ ಅದು ನರೇಟಿವ್ ಆರ್ಟ್ ಫಾರ್ಮ್ ಇದೆ. ಅದ್ರಲ್ಲಿ ಏನೇ ನೀವು ಶಾಸ್ತ್ರೋಕ್ತವಾಗಿ ನಮ್ಗೆ ಮುದ್ರಾಗಳು ಕಲಿಸ್ತಾರೆ, ಅಭಿನಯಗಳು ಕಲಿಸ್ತಾರೆ, ಅದ್ ಎದಕ್ಕೆ ಕಲಿಸ್ತಾರೆ ಅಂದ್ರೆ ಸೋ ದಟ್ ವಿ ಕ್ಯಾನ್ ಡೂ ಇಟ್. ಬಟ್ ಸೆಕೆಂಡ್ ಅದೆಲ್ಲ ಕಲಿಸ್ತಾರೆ ಹೌದು, ಬಿಕಾಸ್ ಟೆಕ್ನಿಕಲ್ ಇಶ್ಯೂಸ್. ಈಗ ಆಪರೇಷನ್ ಮಾಡ್ಬೇಕಂದ್ರೆ ನಿಮ್ಗೆ ಸೀಸರ್ ಹೆಂಗಿಡಬೇಕು, ನೈಫ್ ಹೆಂಗಿಡಬೇಕು, ನಿಮ್ದು ಏನು ನಿಮ್ದು ಲ್ಯಾಂಗ್ವೇಜ್ ಇದೆ, ನಿಮ್ಗೆ ಮೆಡಿಕಲ್ ಟರ್ಮ್ಸ್ ಏನಿದೆ ಅದೆಲ್ಲ ಕಲಿಸ್ತಾರೆ. ಬಟ್ ನೀವು ಅದನ್ನ ನಿಮ್ ಒಂದು ಸ್ಪೆಷಲ್ ಎಫೆಕ್ಟ್ ಅಥವಾ ನಿಮ್ದು ಒಂದು ಏನಾದ್ರೂ ನಿಮ್ ಕಡೆಯಿಂದ ಒಳಗಡೆಯಿಂದ ಏನ್ ಬರುತ್ತೆ ದಟ್ ಯು ವಿಲ್ ಹ್ಯಾವ್ ಟು ವರ್ಕ್ ಇಟ್ ಔಟ್. ನನಗೇನ್ ಅನುಭವ ಪಟ್ಟೆ ಈ ಪ್ರೊಸೆಸ್ ಅಲ್ಲಿ ಅಂತಂದ್ರೆ, ಇವೆಲ್ಲ ಏನು ಹಾವಭಾವಗಳಿದಾವೆ, ಸುಖ ಆಗ್ಲಿ ದುಃಖ ಆಗ್ಲಿ ಸಂತೋಷ ಎಕ್ಸೈಟ್ಮೆಂಟ್ ಆಗ್ಲಿ ಸಿಟ್ಟಾಗ್ಲಿ ಏನೇ ಇರ್ಲಿ, ದೇರ್ ಆಲ್ ಇನ್ ನಾರ್ಮಲ್ ಲೈಫ್. ಯಾವುದೇ ಒಂದು ಸಿಚುವೇಶನ್ ಅಲ್ಲಿ ಸಂದರ್ಭದಲ್ಲಿ ವೀರೇ ಆಕ್ಟ್ ಲೈಕ್ ದಟ್ ಓನ್ಲಿ. ನಮ್ಗೇನಾದ್ರೂ ಇಷ್ಟ ಬರ್ಲಿಲ್ಲ ಅಂದ್ರೆ ನಾನು ಸಿಟ್ ಪಡ್ತೇ ಪಡ್ತೀನಿ. ನಾನು ಏನಾದ್ರೂ ಸಂತೋಷದ ಸುದ್ದಿ ಇತ್ತಂದ್ರೆ ಖುಷಿ ಪಡ್ತೀನಿ ಪಡ್ತೀನಿ. ಇಟ್ ಈಸ್ ದಟ್ ಎಕ್ಸಾಕ್ಟ್ ಮೂವ್ಮೆಂಟ್ ನಾನು ರೀಕ್ರಿಯೇಟ್ ಮಾಡ್ಬೇಕು ನನ್ನ ಡಾನ್ಸ್ ಅಲ್ಲಿ. ಸೊ ಒಂದ್ ಯಾವ್ದಾದ್ರೂ ಒಂದು ಸಿಟ್ಟಿನ ಭಾವನೆ ಇತ್ತಂತ ತಿಳ್ಕೊಡ್ರಿ, ನಾನ್ ಯಾವ್ದೋ ಒಂದ್ ವಿಷಯಕ್ಕೆ ಸಿಟ್ಟಾಗಿದ್ದೆ ಆ ಸಮಯದಲ್ಲಿ, ನಂದು ಸಿಟ್ಟು ನಂದು ಏನು ಎಕ್ಸ್ಪ್ರೆಷನ್ ನಂದು ಏನು ಬಾಡಿ ಲ್ಯಾಂಗ್ವೇಜ್ ಇತ್ತು, ಐ ಟ್ರೈ ಗೆಟಿಂಗ್ ಇಟ್ ಅಂಡ್ ಡಾನ್ಸ್. ಸಿಂಪಲ್, ಇಟ್ಸ್ ವೆರಿ ಸಿಂಪಲ್. ವಿತೌಟ್ ಸಿಚುವೇಶನ್ ಅನುಭವಿಸದೆ ರೀಕ್ರಿಯೇಟ್ ಹೆಂಗ್ ಮಾಡ್ತೀವಿ ನಾವು? ಸೊ ದಟ್ ಈಸ್
1: ನಟನೆ,
0: ದಟ್ ಈಸ್ ದಿ ಆರ್ಟ್ ಆಲ್ ಅಬೌಟ್.
1: ಇತ್ತೀಚೆಗಷ್ಟೇ ಪೂರ್ವಿ ಅವರು ಕಲಬುರಗಿಯಲ್ಲಿ ಒಂದು ತಮ್ಮ ಪ್ರದರ್ಶನವನ್ನ ನೀಡಿದ್ರು ರಂಗಮಂದಿರದಲ್ಲಿ. ಬಹಳಷ್ಟು ಜನ ಆ ಕಾರ್ಯಕ್ರಮ ನೋಡಿ ಅಪ್ರಿಸಿಯೇಷನ್ ನೀಡಿದ್ರು ಅವರಿಗೆ. ಪೂರ್ವಿ, ಒಂದು ಸ್ಟ್ರೈಟ್ ಪ್ರಶ್ನೆ, ಈಗ ಹೆಣ್ಣು ಮಕ್ಕಳಿಗೆ ಈಗೀಗ ಅವೇರ್ನೆಸ್ ಕ್ರಿಯೇಟ್ ಆಗ್ತದೆ, ಹೆಣ್ಣು ಮಕ್ಕಳಿಗೆ ಶಾಲೆ ಕಳಿಸಿ, ಅವರಿಗೆ ಶಾಲೆ ಬಿಡಿಸ್ಬೇಡಿ, ಕಡಿಮೆ ವಯಸ್ಸಿನಲ್ಲಿ ಮದುವೆ ಮಾಡಬೇಡಿ, ಅವ್ರ ಜವಾಬ್ದಾರಿ ಅಂದ್ರೆ ಅವರಿಗೆ ಒಂದು ಸ್ವಾವಲಂಬನೆ ಬಂದ ನಂತರ ಅವರಿಗೆ ಒಂದು ಮಾಡಿ ಸರಿಯಾಗಿ ವಿದ್ಯಾಭ್ಯಾಸ ಕೊಡಿಸಿ ಅಂತ. ಅಫ್ಕೋರ್ಸ್ ಎಲ್ಲಾ ಕಡೆ ಅವೇರ್ನೆಸ್ ಇದೆ, ಮಾಡ್ತಾ ಇದ್ದಾರೆ, ಇನ್ನೂ ಮಾಡಬೇಕು, ಹೆಚ್ಚು ಪ್ರಯತ್ನಗಳಾಗಬೇಕು. ಇನ್ನೊಂದು ಇದೆ ನಮ್ಮ ಸಮಾಜದಲ್ಲಿ, ಮದುವೆ ಆದ್ಮೇಲೆ ಮುಗಿತು, ಹೆಣ್ಮಕ್ಳಿಗೆ ಏನ್ ಹೋಗೋ ಬೇರೆ ಕಡೆ ಕೆಲಸ ಮಾಡೋ ಅವಶ್ಯಕತೆ ಇಲ್ಲ, ಬೇರೆ ಏನಾದ್ರು ಕಲಿಬೇಕಂದ್ರೆ ನಿಂದು ಮದುವೆ ಆಗಿದಲ್ಲ ನೀ ಯಾಕೆ ಕಲಿತೀಯ ಅನ್ನುವಂತ ಮಾತುಗಳು, ನೌಕರಿ ಮಾಡಿ ಏನ್ ಮಾಡ್ತೀಯ ಅನ್ನುವಂತ ಮಾತುಗಳು, ಇಂಥ ಸಂದರ್ಭದಲ್ಲಿ ಕೆಲವೊಂದು ಕಡೆ ಹೆಚ್ಚು ಪ್ರೋತ್ಸಾಹ ಕೂಡ ಸಿಗ್ತದೆ ಅತ್ತೆ ಮನೆಯಲ್ಲಿ ಆಗಿರ್ಬಹುದು. ಅದು ಬಹಳ ಮುಖ್ಯ. ನೀವು ಮದುವೆ ಆದ ನಂತರ ಈ ಒಂದು ಆರ್ಟ್ ಏನಿದೆ ನಿಮ್ಮ ಭರತನಾಟ್ಯ ಏನಿದೆ ಅದು ಹೆಚ್ಚಾಯ್ತು ಹಾಗೆ ಅದನ್ನ ಮಾಡ್ತಾ ಹೋದ್ರು ಸುಮ್ನೆ ಅಂತ?
0: ಇಲ್ಲ ಇಲ್ಲ, ಅಫ್ಕೋರ್ಸ್ ಹೆಚ್ಚೇ ಆಗಿದೆ. ಆಮೇಲೆ ನಮ್ಮ ಮನೇಲಿ ಎಷ್ಟು ಸಪೋರ್ಟ್ ಇದೆ ಅದ್ರಷ್ಟೇ ಅದಕ್ಕಿಂತ ಜಾಸ್ತಿ ಸಪೋರ್ಟ್ ನನ್ನ ಇನ್ನೊಂದು ಮನೆಯಲ್ಲಿ ಕೂಡ ಇದೆ. ನನಗೆ ಎರಡು ಮೂರು ಮನೆ ಇದೆ ಆ ಕಡೆ ಫ್ಯಾಮಿಲಿಯಲ್ಲಿ. ಮೇಬಿ ನನ್ನ ಗಂಡ ಹೀಸ್ ಅನ್ ಆರ್ಟಿಸ್ಟ್, ರೈಟ್? ಹೀ ಇಸ್ ಥಿಯೇಟರ್ ಆರ್ಟಿಸ್ಟ್, ಹೀಸ್ ಗ್ರಾಜುಯೇಟ್ ಫ್ರಮ್ ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ. ಸೊ ನನಗೆ ಅವ್ರ ಹತ್ರದಿಂದ ಕಂಪ್ಲೀಟ್ ಸಪೋರ್ಟ್ ಇದೇ ಇದೆ. ಬಟ್ ಆದ್ರೆ ನಮ್ಮ ಅತ್ತೆ ಮನೆಯವ್ರ ಕಡೆಯಿಂದ, ನನ್ನ ಹಸ್ಬೆಂಡ್ ಅವರು ಅಣ್ಣಂದ್ರೆ ಆಗ್ಲಿ ಅವ್ರ ಫ್ಯಾಮಿಲಿ ಆಗ್ಲಿ, ದೇ ನೆವರ್ ಸ್ಟಾಪ್ಡ್ ಮೀ ಅಥವಾ ದೇ ನೆವರ್ ಯುನೋ ಈ ಥರ ಯಾಕೆ ಮಾಡ್ತೀಯ ಏನು ಎಂತು ಅಂತ ಕೇಳಲ್ಲ. ಬಿಕಾಸ್ ದೇ ಆರ್ ಕ್ವೈಟ್ ಎಡ್ಯುಕೇಟೆಡ್ ಅಂಡ್ ಆರ್ಟಿಸ್ಟ್ ಇಲ್ಲ ಅಂದ್ರೂ ದೇ ಆರ್ ಆರ್ಟ್ ಅಪ್ರಿಷಿಯೇಟರ್, ಆರ್ಟ್ ಲವರ್ಸ್. ಸೊ ದಟ್ ಈಸ್ ಇಂಪಾರ್ಟೆಂಟ್. ನೀವು ಬರೀ ಆರ್ಟಿಸ್ಟ್ ಇದ್ರೆ ನಿಮ್ಗೆ ಆರ್ಟ್ ಅಪ್ರಿಷಿಯೇಟರ್ ಇರಲಿಲ್ಲ ಅಂದ್ರೆ ನಿಮ್ಗೆ ನಿಮ್ ಆರ್ಟ್ ಅದಕ್ಕೂ ಯುನೋ ಇಟ್ಸ್ ಆಫ್ ನೋ ವೇರ್. ಐ ನೆವರ್ ಫೇಸ್ಡ್ ಎನಿ ಪ್ರಾಬ್ಲಮ್ ಅಥವಾ ನನ್ಗೆ ಯಾಕೆ ನನ್ನ ಕ್ವಶನ್ ಕೂಡ ಕೇಳಲಿಲ್ಲ, ನೀನ್ ಏನ್ ಮಾಡ್ತೀಯ ಯಾಕೆ ಮಾಡ್ತೀಯ. ಸೊ ನಥಿಂಗ್.
1: ಆ ರೀತಿಯ ವಾತಾವರಣ ಎಲ್ರಿಗೂ ಸಿಕ್ಕರೆ ಬಹಳ
0: ಅಷ್ಟೇ. ನಾನ್ ತುಂಬಾ ಭಾಗ್ಯಶಾಲಿ ಅಂತ ಅನ್ಕೊಂತೀನಿ ನಾನು. ಸೊ ಆತರ ವಾತಾವರಣ ಎಲ್ಲರಿಗೂ ಸಿಕ್ಕರೆ, ಅದು ಕಲೆಯಲ್ಲಿರ್ಲಿ ಏನೇ ಕೆಲಸ ಮಾಡಕ್ಕಿರ್ಲಿ, ನಮ್ ಹೆಣ್ಮಕ್ಳಿಗೆ ನಾನು ಹೇಳ್ತಾ ಇದ್ದೀನಿ. ಬಿಕಾಸ್ ದೋ ನಾವು ಅನ್ಕೊಂತೀವಿ ಈಗ ಎಲ್ಲ ಹೆಣ್ಮಕ್ಳು ಗಂಡ್ಮಕ್ಳು ಈಕ್ವಲ್ ಅಂತ ಅನ್ಕೊಂತೀವಿ, ಬಟ್ ಬೈ ಬರ್ತ್ ವಿ ಹ್ಯಾವ್ ಸಮ್ ಸ್ಪೆಷಲ್ ರೆಸ್ಪಾನ್ಸಿಬಿಲಿಟಿ. ಸೊ ಬಟ್ ಆ ರೆಸ್ಪಾನ್ಸಿಬಿಲಿಟಿ ನಮ್ಗೆ ಬರ್ಡನ್ ಆಗ್ಬಾರ್ದಷ್ಟೇ. ಇದೆ ಹೌದು, ನಾವು ಖುಷಿ ಖುಷಿಯಾಗಿ ಒಪ್ಕೊಂಡು ಮಾಡ್ತೀವಿ, ಅದನ್ನ ರಿಯಲೈಸ್

0: ಕಾಂಪ್ರಮೈಸ್ ಮಾಡಿಸಿ ಒಂಥರ ಬರ್ಡನ್ ತರ ಮಾಡಬಾರ್ದು. ಅದ್ರ ಜೊತೆ ನಮ್ಗೇನ್ ನಮ್ಗೆ ಫ್ರೀಡಮ್ ಇದೆ ಅದು ನಮ್ಗೆ ಬೇಕೇ ಬೇಕು. ಬಟ್ ಅಂಟಿಲ್ ಅನ್ ಅನ್ಲೆಸ್ ನೀವು ನಿಮ್ಮನ್ನೇ ನೀವು ಸಪೋರ್ಟ್ ಮಾಡ್ಲಿಲ್ಲ, ನಿಮ್ಮನ್ನ ನೀವು ಎತ್ತಿಡ್ಕೊಳ್ಳಿಲ್ಲ ಅಂದ್ರೆ ನಿಮ್ಗೆ ಮಂದಿ ನಿಮ್ಗೆ ಏನು ಹೆಲ್ಪ್ ಮಾಡಕ್ ಸಾಧ್ಯವಿಲ್ಲ. ಫಸ್ಟ್ ನೀವು ಸ್ಟ್ರಾಂಗ್ ಇರಬೇಕು. ನಿಮ್ಮ ದುಃಖಗಳನ್ನ ಅಯ್ಯೋ ನನ್ ಹಿಂಗಾಯ್ತು, ಅಯ್ಯೋ ನನಗೆ ಮಾಡ್ಲಿಕ್ಕೆ ಕೊಡ್ತಾ ಇಲ್ಲ ಅಂತಂದ್ರೆ ನೋ ಬಡಿ ಇಸ್ ಗೋನ್ ಹೆಲ್ಪ್ ಯು. ಫಸ್ಟ್ ಯು ಹ್ಯಾವ್ ಟು ಸಪೋರ್ಟ್ ಯುವರ್ ಸೆಲ್ಫ್.
1: ಸಾಂತ್ವನ ಮಾಡಬಹುದು, ಹೌದಾ ಅಂತ ಅನ್ಬಹುದು.
0: ನಿನ್ ಕೆಲಸ ಮಾಡು ಬಿಡು, ಅದು ಬೇರೆ ವಿಷಯ. ನಾರ್ಮಲಿ ಆಲ್ಸೋ ಯು ವಿಲ್ ಹ್ಯಾವ್ ಟು ಸಪೋರ್ಟ್. ನೀವು ಗಂಡಸೇ ಇರ್ಲಿ, ಹೆಂಗಸೇ ಇರ್ಲಿ, ಮಕ್ಕಳೇ ಇರ್ಲಿ, ದೊಡ್ಡವರೇ ಇರ್ಲಿ, ಯು ವಿಲ್ ಹ್ಯಾವ್ ಟು ಸಪೋರ್ಟ್ ಯುವರ್ ಸೆಲ್ಫ್ ಫಸ್ಟ್.
1: ಈ ಸಂದರ್ಭದಲ್ಲಿ ಈಗ ತುಂಬಾ ಬೆಳೆದ್ಬಿಟ್ಟಿದೆ ಕಲಾ ಮಾಧ್ಯಮ ಆಗಿರ್ಬೋದು, ಎಲ್ಲದಕ್ಕೂ ಒಂದು ಆಧುನಿಕ ಟಚ್ ಇದೆ. ಅಂದ್ರೆ ಟೆಕ್ನಿಕಲ್ ಆಗಿರ್ಬೋದು, ಬೇರೆ ಬೇರೆ ಪರ್ಫಾರ್ಮ್ ಮಾಡ್ಲಿಕ್ಕೆ ಸಾಕಷ್ಟು ಅವಕಾಶಗಳು. ಬೇರೆ ಬೇರೆ ದೊಡ್ಡ ದೊಡ್ಡ ಇವೆಂಟ್ಸ್ ಗಳು ಕೂಡ ಕಂಡಕ್ಟ್ ಮಾಡ್ತಾರೆ ದೊಡ್ಡ ದೊಡ್ಡ ಮುಂಬೈ ಅಂತ ನಗರಗಳಲ್ಲಿ. ಸೊ ಕಮ್ಯುನಿಕೇಶನ್ ಅನ್ನುವಂತ ಸ್ಕಿಲ್ ಆರ್ಟಿಸ್ಟ್ ಗೂ ಬಹಳ ಈಗ ಅಗತ್ಯ ಆಗಿದೆ. ಕಲಾವಿದರ ಸಂಖ್ಯೆ ಕೂಡ ಹೆಚ್ಚಾಗಿದೆ, ಕಲಾ ಆಸಕ್ತಿ ಹೆಚ್ಚಾಗಿರೋದ್ರಿಂದ ಹೆಚ್ಚು ಜನ ಕಲಾವಿದರಾಗಿ ಹೊರಗೆ ಬರ್ತಾ ಇದ್ದಾರೆ. ಕಾಂಪಿಟೇಷನ್ ಕ್ರಿಯೇಟ್ ಆಗಿದೆ ಈಗ ರಂಗಭೂಮಿಯಲ್ಲಿ ಆಗಿರ್ಬೋದು, ಸಿನಿಮಾದಲ್ಲಿ ಆಗಿರ್ಬೋದು, ಈ ಡಾನ್ಸ್ ಫಾರ್ಮ್ ನಲ್ಲಿ ಆಗಿರ್ಬೋದು. ಕಲಾವಿದರ ಸಂಖ್ಯೆನೂ ಹೆಚ್ಚಿರೋದ್ರಿಂದ ಕಾಂಪಿಟೇಷನ್ ಕೂಡ ಹೆಚ್ಚು ಕ್ರಿಯೇಟ್ ಆಗಿದೆ. ಒಳ್ಳೆ ಡೆವಲಪ್ಮೆಂಟ್ ಅಂತ ಅದನ್ನ ಹೇಳ್ಬೋದು. ಇಲ್ಲಿ ಕಲಾವಿದನಿಗೆ ಒಬ್ಬ ಕಮ್ಯುನಿಕೇಶನ್ ಸ್ಕಿಲ್ ಅಂದಾಗ ಬೇರೆ ಭಾಷೆಗಳು, ಈಗ ನೀವು ಕಲಬುರಗಿ ಅವರು ಚೆನ್ನೈಗೆ ಹೋದ್ರಿ ಅಲ್ಲಿ ತಮಿಳು, ಅಲ್ಲಿಂದ ಹೈದರಾಬಾದ್ ಹೋದ್ರಿ ಅಲ್ಲಿ ತೆಲುಗು, ನೀವು ಇದು ಹೆಂಗನ್ನ ಅದನ್ನ ನಿಭಾಯಿಸಿದ್ರಿ? ನಿಮಗೆ ಬರುವಂತ ಭಾಷೆಗಳು ಯಾವ್ಯಾವ?
0: ಫಸ್ಟ್ ಆಫ್ ಆಲ್ ನನ್ ಬರುವಂತ ಭಾಷೆ ಆಕ್ಚುಲಿ ಬಹಳಷ್ಟು ಇದಾವೆ. ಸೊ ಅದು ನನ್ನ ಪರ್ಸನಲ್ ಅಭಿರುಚಿ, ನನಗೆ ಭಾಷೆ ಕಲೆ ತುಂಬಾ ಇಷ್ಟ. ದೇರ್ ಆರ್ ಟೂ ಥಿಂಗ್ಸ್ ನೀವು ಹೇಳಿದ್ರಲ್ಲಿ. ಸೊ ಒನ್ ಕಮ್ಯುನಿಕೇಶನ್, ರೈಟ್? ಸೆಕೆಂಡ್ ಇಸ್ ಲ್ಯಾಂಗ್ವೇಜ್. Communication not necessary to be language. So first I'll talk about knowing importance of knowing different languages. One language bartaiti nimge nan kannada bartaiti andre it's very easy to explain things. Hange nan bere oorge hode, by chance I went to Chennai. Nan al hoglila andre kalitiddno kalilila nan gotilla, but nan al hode ಅಲ್ ಕಲ್ತೆ ಬಿಕಾಸ್ ಐ ವಾಂಟೆಡ್ ಟು ಲರ್ನ್. ಸೊ ಐ ಲರ್ನ್ ಮಲಯಾಳಂ ಓವರ್ ದೇರ್, ದೆನ್ ನಾನು ತಮಿಳ್ ಕಲ್ತೆ ಅಲ್ಲಿ, ಅಲ್ಲಿ ತೆಲುಗುನು ಅಲ್ಲಿ ಕಲಿಸ್ತಾರನು ನಿಮ್ಗೆ ಕೂಡ. ಬಿಕಾಸ್ ನಮ್ದು ಎಲ್ಲಾ ಸಾಂಗ್ಸ್ ಭರತನಾಟ್ಯಮ್ದಲ್ಲಿ ತೆಲುಗು, ಸಂಸ್ಕೃತ್, ತಮಿಳ್ ಇದ್ರಲ್ಲೇ ಇರ್ತಾವ ನಮ್ಗೆ. ಸೊ ಅದಕ್ಕೆ ನಾವು ಕಲೀಲೇಬೇಕು. ಸೊ ಹಂಗಾಗಿ ಅಪಾರ್ಟ್ ಫ್ರಮ್ ದಟ್ ನಾನು ಕಲ್ತು ಅಲ್ಲೇ ನಿಲ್ಸಲಿಲ್ಲ. ಸೊ ಐ ಕೀಪ್ ಟಾಕಿಂಗ್, ಸೊ ಐ ನೋ ದಟ್ ಲ್ಯಾಂಗ್ವೇಜ್ ನೌ. ಅಂಡ್ ಮರಾಠಿನೂ ನನ್ಗೆ ಮೊದಲಿಂದನೇ ಬರ್ತಾ ಇತ್ತು. ಮನೆಯವರ್ ಸೈಡ್ ಪಂಜಾಬಿಸ್ ಅವರು, ಸೊ ಐ ನೋ ಪಂಜಾಬಿ ಆಲ್ಸೋ. ಬಿಕಾಸ್ ನಾನ್ ಕಮ್ಯುನಿಕೇಟ್ ಮಾಡ್ಬೇಕಂದ್ರೆ ನನಗಿಷ್ಟ, ನಾನು ಬೇಕಾದ್ರೆ ಹಿಂದಿಯಲ್ಲಿ ಕೂಡ ಮಾತಾಡ್ಬೋದು ಅವರಿಗೆ. ಬಟ್ ನನ್ನ ಪರ್ಸನಲ್ ಅಭಿರುಚಿ ಆಗಿರೋದ್ರಿಂದ ನಾನು ಪಂಜಾಬಿನೂ ಕಲಿತೆ, ಪಂಜಾಬಿಯಲ್ಲೇ ನಾನು ಮಾತಾಡ್ತೀನಿ, ಟ್ರೈ ಮಾಡ್ತೀನಿ ನಾನು ಮಾತಾಡಕ್ಕೆ, ತಪ್ಪಿದ್ರು ಪರವಾಗಿಲ್ಲ, ಬಟ್ ಐ ಸ್ಪೀಕ್. ಸೊ ಹಂಗೆ ನಾನು ಅಕಾಡೆಮಿಕಲಿಯೂ ಕೂಡ ಸ್ಪ್ಯಾನಿಷ್ ಕಲಿತಾ ಇದ್ದೀನಿ ಹೊರಗಡೆ. ಸೊ ಬಿಕಾಸ್ ನನಗಿಷ್ಟ. ಬಟ್ ಆಸ್ ಯು ಸೆಡ್, ಆಸ್ ಅನ್ ಆರ್ಟಿಸ್ಟ್ ಕಮ್ಯುನಿಕೇಟ್ ಮಾಡ್ಲಿಕ್ಕೆ ನಾಟ್ ನೆಸೆಸರಿ ಯು ನೋ ಆಲ್ ದಿಸ್ ಲ್ಯಾಂಗ್ವೇಜ್. ಎವ್ರಿಬಡಿ ವಿಲ್ ನಾಟ್ ಬಿ ನೋಯಿಂಗ್ ದಿಸ್, ಇಟ್ ಮೈಟ್ ನಾಟ್ ಬಿ ದೇರ್ ಪರ್ಸನಲ್ ಇಂಟ್ರೆಸ್ಟ್. ಸೊ ಈ ಎರಡು ಕ್ವಶನ್ ಇಟ್ಸ್ ವೆರಿ ಡಿಫ್ರೆಂಟ್ ಥಿಂಗ್ಸ್. ಸೊ ಲೆಟ್ಸ್ ಮೇಕ್ ಇಟ್ ಪರ್ಸನಲ್ ಚಾಯ್ಸ್ ಅಂಡ್ ನೆಸೆಸರಿ ಕ್ರೈಟೀರಿಯಾ. ನೀವು ಆರ್ಟಿಸ್ಟ್ ಅಂದ್ರೆ ನಿಮ್ಮ ಆರ್ಟ್ ಇಟ್ ಸೆಲ್ಫ್ ಇಸ್ ಅ ಲ್ಯಾಂಗ್ವೇಜ್, ಯು ಡೋಂಟ್ ಹ್ಯಾವ್ ಟು ಕಮ್ಯುನಿಕೇಟ್ ಎನಿಥಿಂಗ್ ಎಲ್ಸ್. ಸೊ ಇಟ್ಸ್ ನೆವರ್ ಅ ಪ್ರಾಬ್ಲಮ್ ಫಾರ್ ಆರ್ಟಿಸ್ಟ್ ಟು ಕಮ್ಯುನಿಕೇಟ್ ಅಂತ ನಾನು ಅನ್ಕೊಂತೀನಿ. ಯಾವುದೇ ದೇಶದಲ್ಲಿ ಹೋಗ್ಲಿ ನಿಮಗೆ ಅದು ಇರ್ರೆಸ್ಪೆಕ್ಟಿವ್ ನಿಮ್ಗೆ ಭಾಷೆ ಬರ್ಲಿ ಬಿಡ್ಲಿ, ಇಫ್ ಯು ಹ್ಯಾವ್ ಇಫ್ ಯು ಆರ್ ಅನ್ ಆರ್ಟಿಸ್ಟ್ ಯು ಕ್ಯಾನ್ ಕಮ್ಯುನಿಕೇಟ್. ಬಿಕಾಸ್ ಆರ್ಟ್ ಮೇನ್ ಪರ್ಪಸ್ ಈಸ್ ಟು ಕಮ್ಯುನಿಕೇಟ್. ಸೊ ದಟ್ಸ್ ಟೂ ಡಿಫ್ರೆಂಟ್ ಥಿಂಗ್ಸ್.
1: ಪೂರ್ವಿ ಮತ್ತೊಮ್ಮೆ ನಾನು ಬರ್ತೀನಿ ಈ ಎಜುಕೇಶನ್ ಅನ್ನುವಂಥದ್ದು. ನೀವು ಬಹಳ ಭಾಗ್ಯವಂತರು ಅಂತ ಹೇಳಿದ್ರಿ, ಭಾಗ್ಯಶಾಲಿ. ಯಾಕಂದ್ರೆ ಬಟ್ ಎಲ್ಲರಿಗೂ ಅವಕಾಶ, ವಿಶೇಷವಾಗಿ ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಆಗಿರ್ಬೋದು, ಎಜುಕೇಶನ್ ಅನ್ನೋದೇ ಒಂದು ದೊಡ್ಡ ಸಾಧನೆ ಅನ್ನುವಂತ ಲೆವೆಲ್ಗೆ ಬಂದಿದೆ. ಅಂದ್ರೆ ಮಕ್ಕಳಿಗೆ ಕಲಿಸೋದೇ ಒಂದು ಸಾಧನೆ, ಯಾವುದೇ ಆಗಿರ್ಬೋದು ಕಲಿಕೆ. ಅದರಲ್ಲಿ ಅವರಿಗೆ ಮೆಡಿಕಲ್ ಇಂಜಿನಿಯರಿಂಗ್ ಸೇರಿಸೋದು ಮತ್ತೊಂದು ಮಹತ್ ಸಾಧನೆ. ಈ ರೀತಿಯ ಒಂದು ವಾತಾವರಣ ಅಫ್ಕೋರ್ಸ್ ಎಲ್ಲ ಭಾಗದಲ್ಲಿದೆ. ಡಾಕ್ಟರ್ ಆಗಲಿ ಇಂಜಿನಿಯರ್ ಆಗಲಿ ಅನ್ನುವಂಥ ವಾತಾವರಣ ಇನ್ನೂ ಕೂಡ ಇದೆ. ಅದನ್ನ ಕ್ರಮೇಣ ಕಡಿಮೆ ಆಗಬಹುದು ಅಂತ ಆಶಯ ವ್ಯಕ್ತಪಡಿಸ್ತೀನಿ. ಈ ಭಾಗದ ಕಲಾವಿದರಿಗೆ ಅಷ್ಟು ಕಲೀಲಿಕ್ಕೆ ಅವಕಾಶ ಇಲ್ಲ, ಅಂದ್ರೆ ಬೇರೆ ಬೇರೆ ಶಾಲೆಗಳಿಲ್ಲ, ಆ ತರದ ವ್ಯವಸ್ಥೆಗಳಿಲ್ಲ.
0: ಯಾಕಂದ್ರೆ ಅಲ್ಲಿ ಏನ್ ಆರ್ಟ್ ಫಾರ್ಮ್ಸ್ ಇದಾವೆ, ಭರತನಾಟ್ಯಂ ಆಗ್ಲಿ, ಕಥಕಲಿ ಆಗ್ಲಿ, ಕೂಡಿಯಾಟಂ ಆಗ್ಲಿ, ನಂಗಿಯಾರ್ ಕೂತ ಆಗ್ಲಿ, ಏನೇ ಆಗ್ಲಿ, ಚಿಕ್ಕವರಿದ್ದಾಗಿಂದ ಎಲ್ಲಾರು ಕಲಿತಾರೆ. ಸ್ಕೂಲಲ್ಲೂ ಕಲಿಸ್ತಾರೆ, ಹೊರಗಡೆನೂ ಕಲಿತಾರೆ. ಇಟ್ ಈಸ್ ದೇರ್ ಇನ್ ದೇರ್ ಎಜುಕೇಶನ್ ಸಿಸ್ಟಮ್. ಇಲ್ಲಿ ನನಗೇನು ಬಹಳ ಕೆಟ್ಟ ಅನಿಸ್ತೈತೆ ಅಂತ ಅನ್ಬಹುದು ನಾನು. ಯಾಕಂತಂದ್ರೆ ಕಲೆ ಕಡಿಮೆ ಇಲ್ಲ, ಬಟ್ ಅದನ್ನ ನೀವು ಸಣ್ಣವರಿದ್ದಾಗಿಂದ ಎಡ್ಯುಕೇಶನ್ ಅಲ್ಲಿ ಆಗ್ಲಿ ಅಥವಾ ಮನೆಯಲ್ಲಿ ಆಗ್ಲಿ, ಅದು ಒಂದು ಟ್ರೆಡಿಷನ್ ಇಲ್ಲ ಇಲ್ಲಿ. ನೀವು ನಿಮ್ಮ ಕಲೆನ ನೀವೇ ನೀವು ಮುಂದೆ ತರ್ತಾ ಇಲ್ಲ, ನೀವು ಹೌ ಡು ಯು ಎಕ್ಸ್ಪೆಕ್ಟ್ ಮಂದಿ ಅದನ್ನ ನಿಮ್ಗೆ ಕಂಡಿಡ್ಕೋಬೇಕು, ನಿಮ್ಗೆ ನಿಮ್ಮ ಹತ್ರ ಏನ್ ಕಲೆ ಇದೆ ಅಂದ್ರೆ ಹೌ ಡು ಯು ಎಕ್ಸ್ಪೆಕ್ಟ್ ದಟ್. ಸೊ ನೀವು ನಿಮ್ ಕಲೆ ಏನಿದೆ ನಿಮ್ಮ ಹತ್ರ ಅದನ್ನ ನೀವು ಹೆಂಗೆ ನೀವು ಮುಂದೆ ತರಿಸ್ಬೇಕು ಥ್ರೂ

0: ಎಜುಕೇಶನ್ ಅಲ್ಲಿ ಯು ಮೇಕ್ ಅ ಕಂಪಲ್ಸರಿ ಸಬ್ಜೆಕ್ಟ್, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಫಸ್ಟ್ ಅಂದ್ರೆ ನಿಮ್ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಯು ಶುಡ್ ಹ್ಯಾವ್ ಆಲ್ ದ ಆರ್ಟ್ ಸಬ್ಜೆಕ್ಟ್ಸ್ ಆಸ್ ಸಬ್ಜೆಕ್ಟ್, ನಾಟ್ ಆಸ್ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್. ಸೊ ಆಬ್ವಿಯಸ್ಲಿ ಅಲ್ಲಿ ನಿಮ್ದು ಆರ್ಟ್ ಅಭಿರುಚಿ ಬೆಳಿತೈತಿ. ಆಮೇಲೆ ಮಕ್ಕಳು ದೊಡ್ಡವರಾದ್ಮೇಲೆ ಆಸಕ್ತಿ ಹುಟ್ಟಿಸ್ಕೋಬಹುದು, ನನ್ಗೆ ಇದನ್ನ ಮುಂದುವರಿಸ್ಕೋಬಹುದು ಅಂತ. ಸೊ ಅದು ಮೊದಲಿಂದ ಒಂದು ವಾತಾವರಣ ನಿಮ್ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಇರಬೇಕು. ಆಮೇಲೆ ನಿಮ್ಮ ಇನ್ನೂ ಜಾಸ್ತಿ ವಿ ನೀಡ್ ಪೀಪಲ್ ಟು ಕಮ್ ಅಪ್. ಇಲ್ಲ ಅಂತ ಇಲ್ಲ, ಈಗ ನಾಟಕ ಮಾಡ್ತಾರ, ಇಲ್ಲಿ ನಾಟಕ ಮಾಡ್ತಾರ, ಚಲೋ ಮಾಡ್ತಾರ, ಸಂಗೀತಗಾರ ಅದಾರ, ಇನ್ಸ್ಟ್ರೂಮೆಂಟಲಿಸ್ಟ್ ಅದಾರ, ಬಟ್ ಹೌ ಫಾರ್ ದೇ ಟೀಚಿಂಗ್, ದೇ ಆರ್ ಜಸ್ಟ್ ಪರ್ಫಾರ್ಮಿಂಗ್.
1: ಆ ಸಂಗೀತ ಪರಂಪರೆ ಆಗಿರ್ಬೋದು, ಕಂಟಿನ್ಯೂಷನ್ ಹೆಂಗ್ ಮಾಡ್ತಾರೆ,
0: ಕಂಟಿನ್ಯೂ ಆಗ್ಬೇಕಂದ್ರೆ ಯು ನೀಡ್ ನೆಕ್ಸ್ಟ್ ಜನರೇಷನ್ ಟು ನೋ ಅಲ್ಲ. ಸೊ ಯು ನೀಡ್ ಟು ಸಮ್ವೇರ್. ಈಗ ಆರ್ಟಿಸ್ಟ್ ರೆಸ್ಪಾನ್ಸಿಬಿಲಿಟಿ ಅಂದ್ರೆ ನಾಟ್ ಜಸ್ಟ್ ಕಮ್ಯುನಿಕೇಟಿಂಗ್ ವಾಟ್ ಎವರ್ ಹಿ ಹ್ಯಾಸ್ ಲರ್ನ್ಡ್, ಅದನ್ನ ನೆಕ್ಸ್ಟ್ ಜನರೇಷನ್ ನಾನು ಏನ್ ಕೊಟ್ಟು ಹೋಗ್ಬೋದು, ಹೆಂಗ್ ಉಳಿಸ್ಕೋಬಹುದು, ದಟ್ ಈಸ್ ಸೆಲ್ಫ್ಲೆಸ್ ಆರ್ಟಿಸ್ಟ್, ನಾಟ್ ಅ ಸೆಲ್ಫಿಶ್ ಆರ್ಟಿಸ್ಟ್.
1: ಮಕ್ಕಳಿಗೆ ಎಜುಕೇಶನ್ ಅಲ್ಲಿ ಕೂಡ ಅದನ್ನ ಸಬ್ಜೆಕ್ಟ್ ಆಗಿ ಸೇರಿಸಿ,
0: ಸಬ್ಜೆಕ್ಟ್ ಆಗಿ ರೆಸ್ಪೆಕ್ಟ್ ಬೇಕು. ನೀವು ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಂದ್ರೆ ದೇ ವಿಲ್ ಆಲ್ಸೋ ಟೇಕ್ ಇಟ್ ಆಸ್ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್,
1: ಯಾವುದೋ ಒಂದು ಸಮಾರಂಭ, ಗ್ಯಾದರಿಂಗ್ ಡೇ
0: ಅಷ್ಟೇ,
1: ಅಲ್ಲಿಗೆ ಅಷ್ಟೇ ಸೀಮಿತ ಮಾಡಿ.
0: ವರ್ಷಕ್ಕೊಂದು
1: ಡಾನ್ಸ್ ಮಾಡಿ, ಗಣೇಶ ಅದು ನವರಾತ್ರಿಯಲ್ಲಿ ಮಾಡಿ
0: ಮಾಡ್ತಾರೆ.
1: ಕಲೆ ಅಂತ
0: ದಟ್ಸ್ ನಾಟ್.
1: ಪೇರೆಂಟ್ಸ್ ಗೆ ಏನ್ ಹೇಳ್ತೀರಿ ಅಂದ್ರೆ ಈ ತರದ ಆರ್ಟ್ ಫಾರ್ಮ್ ಗೆ ಬರುವಂತ ಮಕ್ಕಳಿಗೆ ಪೇರೆಂಟ್ಸ್ ಎಲ್ಲೋ ಒಂದ್ ಕಡೆ ಅದರಲ್ಲಿಂದ ಲೈಫ್ ಸೆಕ್ಯೂರ್ ಆಗೋದಿಲ್ಲ, ಮುಂದೆ ಅದೇನ್ ಮಾಡ್ತೀವಿ, ಡಾನ್ಸ್ ಮಾಡೋದು ಏನ್ ಮಾಡ್ತಿ, ಒಂದ್ ಯಾವ್ದಾದ್ರು ದೊಡ್ಡ ಆಫೀಸರ್ ಆಗೋ, ಈ ರೀತಿ ಹೇಳ್ತಿರ್ತಾರಲ್ಲ ಪೇರೆಂಟ್ಸ್, ಅವ್ರಿಗೆ ಏನ್ ಹೇಳ್ತೀರಿ?
0: ದೇ ಶುಡ್ ಫಸ್ಟ್ ಆಫ್ ಆಲ್ ಗೆಟ್ ಎಜುಕೇಟೆಡ್. ಐ ಆಮ್ ಸಾರಿ, ಯಾಕಂದ್ರೆ ಈಗ ಎಷ್ಟೊಂದು ಮುಂದುವರೆದಿದೆ, ಇಂಟರ್ನೆಟ್ ಆಗ್ಲಿ, ಮೀಡಿಯಾ ಆಗ್ಲಿ, ಇಟ್ ಇಸ್ ಜಸ್ಟ್ ಇನ್ ಹ್ಯಾಂಡಿ ನಿಮ್ಗೆ, ಯು ಡೋಂಟ್ ಹ್ಯಾವ್ ಟು ಗೋ ಎನಿವೇರ್, ನಿಮ್ಗೆ ಏನೇ ಮಾಹಿತಿ ಬೇಕಾದ್ರೂ ಎಲ್ಲ ಇದೆ. ಸೊ ಸ್ವಲ್ಪ ನಿಮ್ಗೆ ಏನಾದ್ರೂ ಅನ್ಸಿದ್ರೆ, ನಿಮ್ ಮಕ್ಕಳಿಗೆ ಅದ್ರಲ್ಲಿ ಅಭಿರುಚಿ ಇದೆ ಅಂತ ಅನ್ಸಿದ್ರೆ, ಯು ಪ್ಲೀಸ್ ಮೇಕ್ ಶೋರ್ ನೀವ್ ಅದ್ರ ಬಗ್ಗೆ ಸ್ವಲ್ಪ ರಿಸರ್ಚ್ ಮಾಡಿ ಅದ್ರಲ್ಲಿ ಏನಿದೆ. ಯು ವಿಲ್ ಹ್ಯಾವ್ ಟು ಟೇಕ್ ದಟ್ ಪೇನ್. ಈಗ ನಮ್ ಮಗಳಿಗೆ ನಂಗೆ ಡಾನ್ಸ್ ಅಲ್ಲಿ ಇಂಟ್ರೆಸ್ಟ್ ಇದೆ ಅಂತಂದ್ರೆ, ನಾನು ಏನ್ ಮಾಡಬಹುದು ಅದರಿಂದ, ಅದ್ರಲ್ಲಿ ಏನಿದೆ ಲೈಫ್ ಅಂತ. ಒನ್ಸ್ ನಿಮಗದು ಅರ್ಥ ಆಯ್ತಂದ್ರೆ ಯು ವಿಲ್ ಬಿ ಕಾನ್ಫಿಡೆಂಟ್. ಅದ್ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ಲಿಲ್ಲ, ನಿಮ್ಗೆ ಏನು ಅದ್ರ ಬಗ್ಗೆ ಗೊತ್ತಿಲ್ಲ, ಸುಮ್ನೆ ಅದರಿಂದ ಏನ್ ಮಾಡ್ತೀಯಮ್ಮ ಅಂತಂತಂದ್ರೆ, ವಿಚ್ ಮೀನ್ಸ್ ನಿಮ್ಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ಎಲ್ಲಾರ್ಗು ಗೊತ್ತಿದೆ ಎಂ ಎ ಮ್ಯೂಸಿಕ್ ಇದೆ, ಬಿ ಎ ಮ್ಯೂಸಿಕ್ ಇದೆ, ಇನ್ಸ್ಟ್ರೂಮೆಂಟಲ್ ಮ್ಯೂಸಿಕ್ ಎಲ್ಲ ಯು ಹ್ಯಾವ್ ಆಸ್ ಗುಡ್ ಆಸ್ ಡಾಕ್ಟರ್ ಇಂಜಿನಿಯರ್ ಯು ಗೆಟ್, ಯು ಹ್ಯಾವ್ ದ ಡಿಗ್ರೀಸ್ ಫಾರ್ ಆಲ್ ದ ಆರ್ಟ್ ಆಲ್ಸೋ. ಬಟ್ ಆದ್ರೆ ಕಳಿಸ್ಲಿಕ್ಕೆ ಅದು ಸ್ಟೆಪ್ ತಗೋಬೇಕಂದ್ರೆ, ನೀವು ಸ್ವಲ್ಪ ಯು ವಿಲ್ ಹ್ಯಾವ್ ಟು ಬಿ ಓಪನ್ ಮೈಂಡೆಡ್. ಓಪನ್ ಮೈಂಡೆಡ್ನೆಸ್ ಬಹಳ ಇಂಪಾರ್ಟೆಂಟ್ ಇದೆ. ಧೈರ್ಯ, ವಿ ಆರ್ ಆಲ್ಸೋ ಆಸ್ ಗುಡ್ ಆಸ್ ಲೈಕ್ ಯು ನೋ ಅನ್ ಇಂಜಿನಿಯರ್, ಆರ್ ವಿ ಆರ್ ಆಲ್ಸೋ ವೆಲ್ ರೆಕಗ್ನೈಸ್ಡ್ ಆರ್ಟಿಸ್ಟ್, ಆರ್ ಮೋರ್ ರೆಕಗ್ನೈಸ್ಡ್ ಅದರ್ ಐ ವುಡ್ ಸೇ, ರೈಟ್? ನೀವೆಲ್ಲೇ ಹೋಗ್ರಿ, ನೀವು ಬೇರೆ ದೇಶಕ್ಕೆ ಹೋಗ್ಲಿಲ್ಲನು ಅಂತ ತಿಳ್ಕೊಳ್ರಿ, ಬಟ್ ಇಫ್ ಯು ಆರ್ ಹಿಯರ್ ಯು ಆರ್ ಪರ್ಫಾರ್ಮಿಂಗ್, ಇಟ್ ಈಸ್ ರೀಚ್ ಟು ಅನದರ್ ಕಂಟ್ರೀಸ್ ಆಲ್ಸೋ. ಸೊ ನಾಟ್ ನೆಸೆಸರಿ ಯು ನೋ ದಟ್ ಯು ವಿಲ್ ಹ್ಯಾವ್ ಟು ಗೋ ಫಾರ್ ಡಾಕ್ಟರ್ ಇಟ್ ಸೆಲ್ಫ್. ಸೊ ಅದೇ ಒಂದು ರೆಸ್ಪೆಕ್ಟ್ ಉಳ್ಳಂತದ್ದು ಜಾಬ್ ಅಲ್ಲ. ಇಟ್ಸ್ ದಟ್ ಇಸ್ ವೆರಿ ಐ ಮೀನ್ ನೋ ದಟ್ ಮೆಂಟಾಲಿಟಿ ಚೂರ್ ಚೇಂಜ್ ಮಾಡಬೇಕು. ಅದು ಮೆಂಟಾಲಿಟಿ ನನಗೇನು ಅನಿಸ್ತದೆ ಈ ಒಂದು ಪ್ರದೇಶದಲ್ಲಿ ನಾನೇನು ನೋಡ್ತೀನಿ, ಈ ಪ್ರಾಂತದಲ್ಲಿ ನಮಗೆ ಎಷ್ಟು ಮಟ್ಟಿಗೆ ಆಗ್ತೈತಿ ಅಷ್ಟು ವಿ ಶುಡ್ ಎನ್ಕರೇಜ್ ಆರ್ಟ್ ಥ್ರೂ ಆರ್ಗನೈಸಿಂಗ್ ಸಮ್ ಫೆಸ್ಟಿವಲ್ಸ್. ಈಗ ಡಾನ್ಸ್ ಫೆಸ್ಟಿವಲ್ ಆಗಲಿ, ಮ್ಯೂಸಿಕ್ ಫೆಸ್ಟಿವಲ್ ಆಗಲಿ, ಸ್ಮಾಲ್ ಸ್ಕೇಲ್ ಅಲ್ಲಿ ಇಫ್ ವಿ ಸ್ಟಾರ್ಟ್ ಡೂಯಿಂಗ್ ದಟ್ ಪೀಪಲ್ ವಿಲ್ ಗೆಟ್ ಎಜುಕೇಟೆಡ್ ಅಬೌಟ್ ಆರ್ಟ್. ಸೊ ದಟ್ ಈಸ್ ಲ್ಯಾಕಿಂಗ್ ಹಿಯರ್. ನೀವು ಬೇರೆ ಕಾರ್ಯಕ್ರಮದಲ್ಲಿ ಎಷ್ಟೊಂದು ಖರ್ಚು ಮಾಡ್ತೀರಾ ರೊಕ್ಕ,
1: ಪೇರೆಂಟ್ಸ್ ಗೆ ನಮ್ಮ ಮಕ್ಕಳು ಹಿಂಗ್ ಆಗ್ಬೇಕು ಅನ್ನೋ ಒಂದು
0: ಅದು ಆಸೆ ಹುಟ್ಟಬೇಕಂದ್ರೆ, ಬಟ್ ದಟ್ ಯು ನೋ ಆ ಏರಿಯಾನು ಸ್ವಲ್ಪ ಯು ಶುಡ್
1: ರಿಚ್ ಆಗಿರ್ಬೇಕು
0: ಇರಬೇಕು, ಯು ಶುಡ್ ಹ್ಯಾವ್ ದಟ್ ಅವೇರ್ನೆಸ್ ಹೂವರ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ದಟ್.
1: ಖಂಡಿತ ಪೂರ್ವಿ ಅವರೇ, ಒಳ್ಳೆಯ ಮಾತುಗಳನ್ನು ಹೇಳಿದ್ರಿ. ಕಲೆಯನ್ನ ಬದುಕಾಗಿಸಿಕೊಂಡಂತ ನಿಮಗೆ ಮುಂದೆ ಇರುವಂತ ಯೋಜನೆಗಳು, ಅದರ ಬಗ್ಗೆ ಏನಾದರೂ ಮಾಡ್ಕೊಂಡಿದ್ರೆ ಮುಂದೆ ಇಂಥದ್ದೆಲ್ಲ ಮಾಡಬೇಕು ಅಂತ ಕನಸು ಏನಾದರೂ ಇದೆ?
0: ಬಹಳಷ್ಟು ಅದಾವ. ಈಗ ಮೇ ಬಿ ಇಟ್ ವಿಲ್ ನಾಟ್ ಬಿ ಇನಫ್, ಯು ನೋ ಒನ್ ಡೇ ವಿಲ್ ನಾಟ್ ಬಿ ಇನಫ್ ಟು ಸೇ, ಬಟ್ ಯೆಸ್ ನೌ ನೆಕ್ಸ್ಟ್ ಐ ವಾಂಟ್ ಟು ಲರ್ನ್ ಕಥಕ್ ನೌ. ಸೊ ಐ ಫೀಲ್ ದೇರ್ ಇಸ್ ನೋ ಎಂಡ್. ನನ್ ಇನ್ನು ಐ ಆಮ್ ಸ್ಟಿಲ್ ಲರ್ನಿಂಗ್ ಭರತನಾಟ್ಯ, ಇಸ್ ನಾಟ್ ಐ ನೋ ಎವ್ರಿಥಿಂಗ್ ಅಬೌಟ್ ಇಟ್, ನೋ ಐ ಆಮ್ ಸ್ಟಿಲ್ ಸ್ಟ್ರಗ್ಲಿಂಗ್, ನಾನು ಇನ್ನೂ ಕಲಿತಾ ಇದ್ದೀನಿ. ಸೊ ಬಟ್ ನನಗೆ ಅದ್ರ ಜೊತೆ ಜೊತೆಗೆ ನಾವು ಲೈಕ್ ಐ ಆಮ್ ಲರ್ನಿಂಗ್ ಸ್ಪ್ಯಾನಿಶ್, ನನಗೆ ನೆಕ್ಸ್ಟ್ ಕಥಕ್ ಕಲಿಬೇಕಂತ ಆಸೆ. ಸೊ ಐ ಹ್ಯಾವ್ ಮೆನಿ ಥಿಂಗ್ಸ್ ಟು ಡೂ, ದೇರ್ ಇಸ್ ನೋ ಎಂಡ್ ಫಾರ್ ಮೈ ವಿಶಸ್ ಅಂತ ಅನ್ಕೊಂತೀನಿ ನಾನು.
1: ಎಸ್, ಯಾಕಂತಂದ್ರೆ ಕಲೆಗೆ ಪರಿಪೂರ್ಣತೆ ಅನ್ನುವಂಥದ್ದು ಕಲಿತಾ ಕಲಿತಾನೆ ಹಂಗೆ ಅದು ಸ್ಟೂಡೆಂಟ್ ಅಂತ ಯಾವಾಗ ಹೇಳ್ತಾರೆ, ಎಲ್ಲ ಗುರುಗಳು ಒಂದು ಸ್ಟೂಡೆಂಟ್, ಸಂಗೀತ ಆಗಿರ್ಬೋದು, ಈ ತರದ ಒಂದು ಆರ್ಟ್ ಆಗಿರ್ಬೋದು.
0: ಸೊ ಐ ಎಂಜಾಯ್ ಮೈ ಟೀಚಿಂಗ್ ಆಸ್ ವೆಲ್ ಆಸ್ ಲರ್ನಿಂಗ್ ಫ್ರಮ್ ದೆಮ್.
1: ಹೌದು ಪೂರ್ವಿ, ಇಷ್ಟೆಲ್ಲ ಮಾಹಿತಿಯನ್ನ ಕಲೆಯ ಬಗ್ಗೆ, ಅದರಲ್ಲಿರುವಂತಹ ಅಭಿರುಚಿ ಬಗ್ಗೆ, ಏನೆಲ್ಲ ಮಾಡಿದ್ರೆ ಒಂದು ಕಲಾ ಪ್ರಕಾರದಲ್ಲಿ ನಮ್ಮ ಯುವಜನತೆ ಮುಂದೆ ಬರಬಹುದು ಅನ್ನುವಂತಹ ಪ್ರೇರಣಾದಾಯಿ ಮಾತುಗಳನ್ನ ನಮ್ಮ ಯುವಜನತೆಗೆ ಇವತ್ತು ನೀವು ಹಂಚಿಕೊಂಡಿದ್ದೀರಿ. ನಿಮ್ಮ ಮುಂದಿನ ಬದುಕು ಎಲ್ಲ ಶುಭವಾಗಲಿ, ಹೆಚ್ಚು ಹೆಚ್ಚು ಯಶಸ್ಸು ಕೀರ್ತಿ ನಿಮಗೆ ಸಿಗಲಿ. ಆ ಮೂಲಕ ನಮ್ಮ ಭಾಗದವರಾದ ನೀವು ನಮ್ಮ ಊರಿನ ಕಲಬುರಗಿ ಹೆಸರನ್ನ ಎಲ್ಲಾ ಕಡೆ ಮಾಡ್ರಿ ಅಂತ ತಿಳಿಸ್ತಾ, ಶುಭ ಹಾರೈಸ್ತಾ ನಿಮ್ಮನ್ನ ಬೆಳ್ಕೊಡ್ತಾ ಇದ್ದೀವಿ. ಕಾರ್ಯಕ್ರಮದಲ್ಲಿ ಇಷ್ಟೆಲ್ಲ ಮಾತಾಡಿದ್ದೀರಿ, ಆತ್ಮೀಯ

0: ಹೌದಂತ. ಧನ್ಯವಾದ. ನಮಸ್ಕಾರ.
1: ನಮಸ್ಕಾರ. ಇದುವರೆಗೆ ಭರತನಾಟ್ಯ ಕಲಾವಿದೆ ಪೂರ್ವಿ HB ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಲಕ್ಷ್ಮೀಕಾಂತ್ ಪಾಟೀಲ್.

0: ರಮೇಶ್ ಹರೀಶ್ ಪಾಟೀಲ್ ಉಮಾ, ನೀವೆಲ್ಲ ಉಟ್ಕೊಂಡ್ರಲ್ಲ?
1: ಹೌದು, ನೀವು ಬರ್ತೀರೇನು?
0: ಬರ್ತೇನ್ ಬರ್ತೇನ್, ತಡೀರಿ. ಮೊದಲ ನಿಮ್ ನಾಲ್ಕು ಮಂದಿ ಕೋಲಿ ಲೈಟು ಫ್ಯಾನು ಆರಿಸ್ ಬರ್ತೀನಿ.
2: ಗೀತಾಗ ಆಫೀಸಿನ ಕರೆಂಟ್ ಬಿಲ್ ಬಗ್ಗೆ ಎಷ್ಟ್ ಕಾಳಜಿ ಅದ ನೋಡ್ರಿ.
0: ಮತ್ತೆ ಮನ್ಯಾಗಾದ್ರ ಕರೆಂಟ್ ಬಿಲ್ ಜಾಸ್ತಿ ಬರ್ತದ ಅಂತ ನೆನಪ್ಲೆ ಫ್ಯಾನು ಲೈಟು ಆರಿಸ್ತಾರ. ಆಫೀಸ್ನ್ಯಾಗ ಸಾರ್ವಜನಿಕ ಸ್ಥಳಗಳೊಳಗ ಲೈಟು ಫ್ಯಾನು ಹಂಗ ಉರ್ದ ಉರಿತಾವ. ಇದು ಬರೇ ಕರೆಂಟ್ ಬಿಲ್ ಉಳಿಸೋದು ಅಲ್ಲ, ನಿಸರ್ಗ ಸಂಪನ್ಮೂಲಗಳನ್ನ ಉಳಿಸಬೇಕು. ಯಾರ ಸಲುವಾಗಿ? ನಮ್ಮ ಮಕ್ಕಳು ಮೊಮ್ಮಕ್ಕಳ ಸಲುವಾಗಿಲ್ಲ.
3: ನಿಮ್ಮ ಮಾತು ಅಗದಿ ಖರೇದ ನೋಡ್ರಿ ಗೀತಕ್ಕ. ಇನ್ಮೇಲೆ ನಾವು ತಪ್ಪದ ಮನ್ಯಾಗ ಅಷ್ಟೇ ಅಲ್ಲ ಆಫೀಸ್ನಾಗ ಸಹಿತ ಲೈಟ್ ಫ್ಯಾನ್ ಆರಿಸಿ ಹೋಗ್ತೀವಿ.
4: ಹಿತಮಿತವಾಗಿ ವಿದ್ಯುತ್ ಬಳಸಿ, ನಿಸರ್ಗ ಸಂಪತ್ತನ್ನ ಉಳಿಸಿ.

0: ಅಂತರ್ಜಾಲದ ಅವಾಂತರ ಈ ಕುರಿತು ಅಭಿಪ್ರಾಯಗಳನ್ನಾಧರಿಸಿದ ಕಾರ್ಯಕ್ರಮ ಪ್ರಸ್ತುತಿ ಅರುಣ್ ಪಾಟೀಲ್.
1: ಹಾಯ್ ಫ್ರೆಂಡ್ಸ್, ನಾನು ಇವತ್ತು ಅಂತರ್ಜಾಲದ ಅವಾಂತರ ಎಂಬ ಹೊಸ ವಿಷಯದೊಂದಿಗೆ ಮತ್ತೆ ನಿಮ್ಮೊಂದಿಗಿದ್ದೇನೆ. ಅಂತರ್ಜಾಲ ಮತ್ತು ಅಂತರ್ಜಾಲದ ಅವಾಂತರದ ಬಗ್ಗೆ ಕೆಲವು ವಿಷಯಗಳನ್ನು ತಿಳಿಯೋಣ. ಫಾಸ್ಟ್ ಆಗಿ ಓಡುತ್ತಿರುವ ಈ ಕಾಲದಲ್ಲಿ ಮನುಷ್ಯನು ಕೂಡ ಫಾಸ್ಟ್ ಆಗಿ ಇರಬೇಕಾದರೆ ಆತನಿಗೆ ಇಂಟರ್ನೆಟ್ ಬಗ್ಗೆ ತಿಳಿದಿರಲೇಬೇಕು. ಮನುಷ್ಯನು ಇಷ್ಟೊಂದು ಫಾಸ್ಟ್ ಆಗಿ ಬೆಳೆಯಲು ಕಾರಣ ಈ ಇಂಟರ್ನೆಟ್ ಅಂತ ಅನ್ನಲೂಬಹುದು. ಇಂಟರ್ನೆಟ್ ವಿಶ್ವದಾದ್ಯಂತ ಜಾಲವನ್ನು ಹೊಂದಿರುವ ಕಂಪ್ಯೂಟರ್ ನೆಟ್ವರ್ಕ್. ನಾವು ಒಂದು ಸ್ಥಳದಿಂದ ವಿಶ್ವದಾದ್ಯಂತ ಎಲ್ಲಾ ಸುದ್ದಿಯನ್ನು ಪಡೆಯುವುದು ಈ ಅಂತರ್ಜಾಲದ ಸಹಾಯದಿಂದನೇ. ಇಂಟರ್ನೆಟ್ ವಿಶ್ವದಾದ್ಯಂತ ಅತ್ಯಂತ ಶಕ್ತಿಶಾಲಿ ಮತ್ತು ಆಸಕ್ತಿದಾಯಕ ಉಪಕರಣವೆಂದೇ ಮಾರ್ಪಟ್ಟಿದೆ. ಇದು ವಿವಿಧ ರೀತಿಯಲ್ಲಿ ನಮಗೆ ಲಾಭವಾಗಿದೆ. ಇಂಟರ್ನೆಟ್ ಬಳಸಿಕೊಂಡು ನಾವು ಯಾವುದೇ ಸ್ಥಳದಿಂದ ವರ್ಲ್ಡ್ ವೈಡ್ ವೆಬ್ ಅನ್ನು ಪ್ರವೇಶಿಸಬಹುದು. ಈ ಇಂಟರ್ನೆಟ್ ಹೇಗಪ್ಪ ಅಂದರೆ, ನಾವು ಕ್ಷಣ ಹೊತ್ತಿನಲ್ಲಿ ಮೊಣ ಮಾಹಿತಿಯನ್ನು ಪಡೆಯಬಹುದು. ಅಡಿಗೆ ಮಾಡುವುದು ಹೇಗೆ ಎಂಬ ಮಾಹಿತಿಯನ್ನು ಹಿಡಿದು ಶಸ್ತ್ರಚಿಕಿತ್ಸೆಯನ್ನು ಹೇಗೆ ಮಾಡಬೇಕು ಎಂಬುದರವರೆಗೆ ಈ ಅಂತರ್ಜಾಲದಲ್ಲಿ ನಮಗೆ ಮಾಹಿತಿ ಸಿಗುತ್ತದೆ.

0: ಜನರ ಕೈಯಲ್ಲಿ ಮೊಬೈಲ್ಗಳ ಬಳಕೆ ಹೇಗೆ ಜಾಸ್ತಿ ಆಯಿತು ಹಾಗೆ ಜನರು ಮೊಬೈಲ್ನಲ್ಲಿ ಇಂಟರ್ನೆಟ್ ಬಳಕೆ ಕೂಡ ಜಾಸ್ತಿ ಆಯಿತು. ಪ್ರತಿಯೊಬ್ಬರ ಮೊಬೈಲ್ನಲ್ಲಿ ಮಾತನಾಡಲು ಬ್ಯಾಲೆನ್ಸ್ ಹೇಗೆ ಇರುತ್ತದೆಯೋ ಹಾಗೆಯೇ ವಿವಿಧ ಮಾಹಿತಿಯನ್ನು ತಿಳಿದುಕೊಳ್ಳಲು ಸಾಮಾಜಿಕ ಜಾಲತಾಣಗಳನ್ನು ಬಳಸಲು ಇಂಟರ್ನೆಟ್ ಪ್ಯಾಕ್ಸ್ ಕೂಡ ಅಷ್ಟೇ ಸಾಮಾನ್ಯವಾಗಿ ಹಾಕಿಸಿಕೊಂಡಿರುತ್ತಾರೆ.
1: ನಮಸ್ಕಾರ, ಮೈಂ ಆನಂದ್ ಬಾಸುತ್ಕರ್, ಮೈಂ ಏಕ್ ಬಿಸ್ನೆಸ್ ಮ್ಯಾನ್ ಹೂ. ಇಂಟರ್ನೆಟ್ ಆಜಕಲ್ ಕೆ ಲಡಕೋ ಕೆ ಲಿಯೆ ಅಚ್ಚಾ ಭಿ ಹೈ ಔರ್ ಬುರಾ ಭಿ ಹೈ, ಕ್ಯೂಂಕಿ ಇಂಟರ್ನೆಟ್ ಸೆ ಬಚ್ಚೋ ಕೆ ಲಿಯೆ ಕುಚ್ ಅಚ್ಚಿ ಚೀಜೆ ಜ್ಯಾದಾ ಸೀಖನೆ ಕೋ ಮಿಲ್ತಿ ಹೈ. ವೋ ಛೋಡ್ ಕೆ ಆಜಕಲ್ ಕೆ ಬಚ್ಚೆ ಗೇಮ್ಸ್, ಫೇಸ್ಬುಕ್, ವಾಟ್ಸಪ್, ಇಸ್ಮೇ ಅಪ್ನಾ ವಕ್ತ ಜಾಯಾ ಕರ್ತೆ ಹೈ. ತೋ ಮೇರಿ ರಾಯ ಯೇ ಹೈ ಕಿ ಜಿತ್ನಾ ಹೋ ಸಕೆ ಉತ್ನಾ ಉಸ್ಕಾ ಆಪ್ ಉಪಯೋಗ ಕರಿಯೆ. ಇಸ್ಮೇ ಜೊ ಚೀಜ್ ಅಚ್ಚಿ ಹೈ ವೋ ಸಿಖಿಯೆ ಆಪ್. ಇಸೆ ಆಪ್ ಅಪ್ನಾ ಟೈಮ್ ಸಮಯ ಫಿಜುಲ್ ಮತ್ ಗವಾಯಿಯೇ. ಆಜಕಲ್ ಕೆ ಬಚ್ಚೋ ಕೋ ಮೈ ಯೇ ಬತಾನಾ ಚಾಹತಾ ಹೂಂ ಕಿ ಜೊ ಭಿ ಆಪ್ ನೆಟ್ ಸೆ ಬಿಸ್ನೆಸ್ ಕೆ ಬಾರೇ ಮೇ ಯಾ ಆಪ್ಕೆ ಸ್ಟಡಿ ಕೆ ಬಾರೇ ಮೇ ಇತ್ನೆ ಅಚ್ಚೆ ಅಚ್ಚೆ ಜಾನ್ಕಾರಿ ಮಿಲ್ತಿ ಹೈ ವೋ ಪ್ರಾಪ್ತ ಕೀಜಿಯೇ. ಉಠತೆ ಕಿ ಭಗವಾನ್ ಕಾ ಫೋಟೋ, ಮಾ ಬಾಪ್ ಕಾ ಆಶೀರ್ವಾದ ಯೇ ಸಬ್ ನೀ ಕರ್ತೆ. ಉಠತೆ ಹಿ ಯೇ ದೇಖತೆ ಹೈ ಕಿ ಕಿಸ್ಕಾ ಮೆಸೇಜ್ ಆಯಾ, ಕಿಸ್ಕಾ ಮೆಸೇಜ್ ನಹೀ ಆಯಾ, ಕಲ್ ರಾತ್ ಕಾ ರಿಪ್ಲೈ ನಹೀ ಆಯಾ, ಯೇ ದೇಖತೆ ಹೈ. ಮೈಂ ಬಸ್ ಇತ್ನಾ ಕಹನಾ ಚಾಹತಾ ಹೂಂ, ಇಂಟರ್ನೆಟ್ ಸೆ ಜಿತ್ನಾ ಹೋ ಸಕೆ ಉತ್ನಾ ಉಸ್ಕಾ ಲಾಭ ಲೀಜಿಯೇ.
2: As myself, Lohit Kumar, did MBA and pursuing CA. Now I am talking about the internet affecting the people and the environment and as well as the resources of India. How the resources is going to be affected? Nowadays in multiple companies they are using the internet so much as they are using the shortcut, as they are going to be used fluently because of the work they are going to be easily, but health concern it is going to be more effective the kind of people they are doing. How the natural resources are going to be affected, the people not doing the work properly because of the these gadgets they are using in between, and it is going to be affected the human mind. It is going to be disturbed finally. They are not getting anything. They are finding the shortcut ways through these gadgets. Every the single coin has a two faces. Of course internet has the advantages also, but it concerns defect finds more. I conclude finally that don't play in front of the children. They also adopt. Once they adopt, it is going to be adopt until and unless they die.

ಸಾಮಾಜಿಕ ಜಾಲತಾಣಗಳು ಬಂದ ಮೇಲೆ ಜನರು ಇಂಟರ್ನೆಟ್ ಬಳಕೆಯೂ ಕೂಡ ಜಾಸ್ತಿ ಮಾಡಿದರು. ಇಂಟರ್ನೆಟ್ ನಮ್ಮ ದೈನಂದಿನ ಜೀವನದಲ್ಲಿ ಅವಿಭಾಜ್ಯ ಅಂಗವಾಗಿ ಬಿಟ್ಟಿದೆ. ಇಂಟರ್ನೆಟ್ ಇರದಿದ್ದರೆ ಮನುಷ್ಯನ ಜೀವನ ತುಂಬಾ ಕಷ್ಟಕರವಾಗಿರುತ್ತಿತ್ತು. ಇಂಟರ್ನೆಟ್ ಮಾನವನ ಅನೇಕ ಕಾರ್ಯಗಳನ್ನು ಅತ್ಯಂತ ವೇಗವಾಗಿ, ಸುಲಭವಾಗಿ ಮತ್ತು ಒಂದು

0: ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಸುದ್ದಿ ಮುಟ್ಟಿಸುವ ಸಾಧನವಾಗಿದೆ. ಈ 21ನೇ ಶತಮಾನದಲ್ಲಿ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಒಂದು ಜಾಲವಾಗಿದೆ. ಇಂಟರ್ನೆಟ್ ಪ್ರಪಂಚದಾದ್ಯಂತ ಲಕ್ಷಾಂತರ ಕಂಪ್ಯೂಟರ್ಗಳನ್ನು ಸಂಪರ್ಕಿಸುವ ಜಾಗತಿಕ ನೆಟ್ವರ್ಕ್ ಆಗಿದೆ. ಇಂದು ಸರ್ಕಾರಿ ಮತ್ತು ಸರ್ಕಾರೇತರ ಕಚೇರಿಗಳು, ಶಾಲೆಗಳು, ಕಾಲೇಜುಗಳು, ಶಿಕ್ಷಣ ಸಂಸ್ಥೆಗಳು, ತರಬೇತಿ ಕೇಂದ್ರಗಳು, ಸಂಘಟನೆಗಳು, ವಿಶ್ವವಿದ್ಯಾಲಯಗಳು, ಅಂಗಡಿಗಳು, ವ್ಯಾಪಾರಗಳಲ್ಲಿ ಇಂಟರ್ನೆಟ್ ಬಳಸುವುದರಿಂದ ಕಾಗದದ ಬಳಕೆ ತುಂಬಾನೇ ಕಡಿಮೆಯಾಗಿದೆ. ನಾವು ವಾರಕ್ಕೊಮ್ಮೆ ಸಂತೆಗೆ ಅಂತ ಬೇರೆ ಊರಿಗೆ ಹೋಗಿ ಸಂತೆ ಮಾಡಿಕೊಂಡು ಮನೆಗೆ ಸಾಮಾನುಗಳನ್ನು ತರುತ್ತಿದ್ದೆವು. ಆದರೆ ಈಗ ಕಾಲಿಗೆ ಹಾಕುವ ಪಾದರಕ್ಷೆಗಳನ್ನು ಕೂಡ ಆನ್ಲೈನ್ ಮುಖಾಂತರ ಆರ್ಡರ್ ಮಾಡಿ ಮನೆಯಲ್ಲಿಯೇ ಕುಳಿತು ತರಿಸಿಕೊಳ್ಳಬಹುದು. ಇದೆಲ್ಲ ಸೌಕರ್ಯ ಸಾಧ್ಯವಾಗಿದ್ದು ಇದೇ ಇಂಟರ್ನೆಟ್ನಿಂದನೇ. ಇಂಟರ್ನೆಟ್ ಬಳಸುವುದು ಹೇಗೆ ಅಂತ ಗೊತ್ತಿದ್ದರೆ ಜಗತ್ತು ನಮ್ಮ ಕೈ ಬೆರಳುಗಳ ತುದಿಯಲ್ಲಿ ಇದ್ದ ಹಾಗೆ. ಯಾವುದೇ ತರಹದ ಬಿಸಿನೆಸ್ಗಳಾಗಲಿ, ಬ್ಯಾಂಕಿಂಗ್, ಸ್ಕೂಲ್, ಆಫೀಸ್, ವೈದ್ಯಕೀಯ ಕ್ಷೇತ್ರಗಳಲ್ಲಿ, ಸಾರಿಗೆ ಇಲಾಖೆಗಳಲ್ಲಿ ಈ ಇಂಟರ್ನೆಟ್ ಬಳಕೆ ಅನಿವಾರ್ಯವಾಗಿ ಬಿಟ್ಟಿದೆ. ಇಂಟರ್ನೆಟ್ ಸಹಾಯದಿಂದ ಲೈಟ್ ಬಿಲ್, ಫೋನ್ ಬಿಲ್, ಆನ್ಲೈನ್ ರೀಚಾರ್ಜ್ ಮತ್ತು ಇನ್ನಿತರ ಕಾರ್ಯಗಳನ್ನು ಸುಲಭವಾಗಿ ಮಾಡಬಹುದು.
1: ನಾನು ವೀರೇಶ್ ಪಾಟೀಲ್, ಎಕ್ಲೂರ್ ಬಸವ ಕಲ್ಯಾಣದಿಂದ. ಇಂಟರ್ನೆಟ್ ಇಂದ ನಾವು ಬಹಳ ಉಪಯೋಗ ಮತ್ತು ದುರುಪಯೋಗಗಳನ್ನು ಪಡಿಸಿಕೊಳ್ಳಬಹುದು. ನಮಗೆ ಬೇಕಾದ ಮಾಹಿತಿಯನ್ನು ಕ್ಷಣಾರ್ಧದಲ್ಲಿ ಇಂಟರ್ನೆಟ್ ಇಂದ ಪಡೆಯಬಹುದು. ಹೇಗೆಂದರೆ ನಾವು ಸ್ಟೂಡೆಂಟ್ ಆಗಿ ಅದರಿಂದ ಬಹಳ ಜ್ಞಾನವನ್ನು ಪಡೆಯಬಹುದು. ಅಂದರೆ ಹೊಸ ಹೊಸ ವಿಷಯಗಳನ್ನು ಇಂಟರ್ನೆಟ್ ಇಂದ ಸರ್ಚ್ ಮಾಡಿ ಅಲ್ಲಿ ನಮಗೆ ಬೇಕಾದ ಮಾಹಿತಿಯನ್ನು ಪಡೆಯಬಹುದು. ಅದಲ್ಲದೆ ಇಂಟರ್ನೆಟ್ ಇವತ್ತಿನ ದಿನಗಳಲ್ಲಿ ವಿದ್ಯಾರ್ಥಿಗಳು ಇಂಟರ್ನೆಟ್ ಅನ್ನು ಉಪಯೋಗಕ್ಕಿಂತ ಜಾಸ್ತಿ ದುರುಪಯೋಗ ಪಡಿಸಿಕೊಳ್ಳುತ್ತಿದ್ದಾರೆ. ವಿದ್ಯಾರ್ಥಿಗಳು ಜಾಸ್ತಿ ಸಮಯವನ್ನು ಫೇಸ್ಬುಕ್, ವಾಟ್ಸಪ್ಗಳಲ್ಲಿ ಕಳೆಯುತ್ತಿದ್ದಾರೆ. ಇಂಟರ್ನೆಟ್ ಇಂದ ನಾವು ಬೇಕಾದ ಉದ್ಯೋಗವನ್ನು ಅಪ್ಲೈ ಮಾಡಬಹುದು. ಯಾವುದೇ ಗೌರ್ಮೆಂಟ್ ಉದ್ಯೋಗ ಅಥವಾ ಪ್ರೈವೇಟ್ ಜಾಬ್ಸ್ ಅಪ್ಲೈ ಮಾಡಬಹುದು.
2: ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸಂತೋಷ್ ಅಂತ. ನಾನು ತೋಟಗಾರಿಕಾ ಬಿಎಸ್ಸಿ ಹಾರ್ಟಿಕಲ್ಚರ್ ಡಿಗ್ರಿ ಪಡೆದಿದ್ದೇನೆ. ಈಗಿನ ದಿನಗಳಲ್ಲಿ ಇಂಟರ್ನೆಟ್ ಅತ್ಯವಶ್ಯಕ. ಈಗಿನ ದಿನಗಳಲ್ಲಿ ರೈತರಿಗೆ ಹೇಗೆ ಇಂಟರ್ನೆಟ್ ಬಳಸುವುದು, ಹೇಗೆ ಅದರಿಂದ ಉಪಯೋಗ ತೆಗೆದುಕೊಳ್ಳುವುದು, ಹೇಗೆ ಒಂದು ರೋಗ ನಿಯಂತ್ರಣಕ್ಕೆ ಹೊಸ ಮದ್ದುಗಳನ್ನು ಬರುತ್ತವೆ ಅದನ್ನೆಲ್ಲ ಇಂಟರ್ನೆಟ್ನಲ್ಲಿ ಅಪ್ಲೋಡ್ ಮಾಡಿರ್ತಾರೆ. ಅದನ್ನು ರೈತರು ಒಂದು ಒಳ್ಳೆಯ ರೀತಿಯಲ್ಲಿ ಬಳಸಿಕೊಳ್ಳಲು ಈಗಿನ ಸಾಧ್ಯವಾಗುತ್ತಿಲ್ಲ ಅಂತ ನನ್ನ ಅಭಿಪ್ರಾಯ. ಏಕೆಂದರೆ ಈಗ ಯಾವುದೇ ನಮ್ಮ ವಿಶ್ವವಿದ್ಯಾಲಯಗಳ ವೆಬ್ಸೈಟ್ಗಳಾಗಲಿ ರೈತರಲ್ಲಿ ಇರುವುದಿಲ್ಲ. ಹಾಗೆ ರೈತರನ್ನ ಹಳ್ಳಿಗಳಲ್ಲಿ ಇಂಟರ್ನೆಟ್ ಸೌಲಭ್ಯ ಅಷ್ಟೊಂದು ಕಡಿಮೆ ಪ್ರಮಾಣದಲ್ಲಿ ಇರುವುದರಿಂದ ರೈತರಿಗೆ ನಾವು ಹೊಸ ಹೊಸ ತಂತ್ರಜ್ಞಾನಗಳು ತಂದರೂ ಅದನ್ನು ಉಪಯೋಗಿಸಲು ಅವರ ಕೈಯಲ್ಲಿ ಸಾಧ್ಯವಾಗುತ್ತಿಲ್ಲ ಎಂದು ನನ್ನ ಅಭಿಪ್ರಾಯ. ಎಲ್ಲ ರೈತರು ನಮ್ಮ ವಿಶ್ವವಿದ್ಯಾಲಯಗಳ ವೆಬ್ಸೈಟ್ಗಳಾದ UAS ಧಾರವಾಡ, UAS ರಾಯಚೂರ್, UHS ಬಾಗಲಕೋಟ್, ಇಂತಹ ನಮ್ಮ ವಿಶ್ವವಿದ್ಯಾಲಯಗಳ ವೆಬ್ಸೈಟ್ಗಳಲ್ಲಿ ಹೋಗಿ ಅಲ್ಲಿ POP ಅಂತ ಇರುತ್ತೆ, ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್. ಅದನ್ನ ನೋಡಿಕೊಂಡು ಬೆಳೆಗಳಿಗೆ ಏನೇ ಸಮಸ್ಯೆ ಇದ್ದರೂ ಅಲ್ಲಿ ಚೆಕ್ ಮಾಡಿ ಅಥವಾ ವಿಶ್ವವಿದ್ಯಾಲಯಗಳ ತಜ್ಞರು ಇರುತ್ತಾರೆ, ಅವರ ನಂಬರ್ಗಳಾಗಲಿ ಎಲ್ಲವನ್ನು ಅಲ್ಲಿ ಇಂಟರ್ನೆಟ್ ಪಡೆದುಕೊಂಡು ಅವರ ಜೊತೆ ಸಂಪರ್ಕ ಬೆಳೆಸಿ ಅವರನ್ನು ನಿಮ್ಮ ಹೊಲಕ್ಕೆ ನೇರವಾಗಿ ಕರೆಸಿಕೊಂಡು ನೀವು ಪರಿಹಾರ ಅವರಿಂದ ಕೇಳಬಹುದು. ಯಾವುದೇ ಒಂದು ಟೆಕ್ನಾಲಜಿ ಅಡ್ವಾಂಟೇಜ್ ಇರುತ್ತೆ, ಡಿಸ್ಅಡ್ವಾಂಟೇಜ್ ಇರುತ್ತೆ. ಆ ಮಾತು ಬೇರೆ. ಹಳ್ಳಿಗಳಲ್ಲಿ ಇಂಟರ್ನೆಟ್ ಚೆನ್ನಾಗಿ ಬರಬೇಕು, ಅದನ್ನ ಇನ್ನೂ ಡೆವಲಪ್ ಮಾಡಬೇಕಂತೂ ನನ್ನ ಸರ್ಕಾರಕ್ಕೆ ನನ್ನ ಮನವಿ.

0: ಮೊದಲು ಮಾಹಿತಿಯನ್ನ ಕಳಿಸಲು ನಾವು ಅಂಚೆ ಮೂಲಕ ಬರೆದು ಕಳಿಸುತ್ತಿದ್ದೆವು. ಆದರೆ ಈಗ ನಾವೆಲ್ಲ ಮೊಬೈಲ್ನಲ್ಲಿ ಅಥವಾ ಇಂಟರ್ನೆಟ್ ಸೆಂಟರ್ಗಳಲ್ಲಿ ಮೇಲ್ಗಳ ಸಹಾಯದಿಂದ ಕ್ಷಣದಲ್ಲಿಯೇ ಮಾಹಿತಿಯನ್ನು ನಾವು ಕಳಿಸಬಹುದು. ಸಿನಿಮಾ ಥಿಯೇಟರ್ಗೆ ಹೋಗಿ ದುಡ್ಡು ಖರ್ಚು ಮಾಡಿಕೊಂಡು ಸಿನಿಮಾ ನೋಡುವುದರ ಬದಲಾಗಿ ನಾವು ಮನೆಯಲ್ಲಿಯೇ ಕುಳಿತು ಇಂಟರ್ನೆಟ್ ಸಹಾಯದಿಂದ ವಿವಿಧ ವೆಬ್ಸೈಟ್ಗಳ ಮೂಲಕ ಸಿನಿಮಾಗಳನ್ನು ಡೌನ್ಲೋಡ್ ಮಾಡಿಕೊಂಡು ನೋಡಬಹುದು. ಪ್ರತಿಯೊಂದು ಹಾಡು ವಿಡಿಯೋಸ್ಗಳನ್ನು ಕೂಡ ಡೌನ್ಲೋಡ್ ಮಾಡಬಹುದು. ವಿವಿಧ ಬಗೆಯ ಪ್ರಶ್ನೆಗಳಿದ್ದರೆ ಅಥವಾ ಸಮಸ್ಯೆಗಳಿಗೆ ಅದರ ಬಗ್ಗೆ ಮಾಹಿತಿಯನ್ನು ಗೂಗಲ್ನಲ್ಲಿ ಸರ್ಚ್ ಮಾಡಿದರೆ ಸಾಕು, ನಾವು ಉತ್ತರವನ್ನು ಪಡೆಯಬಹುದು. ಶಿಕ್ಷಣದ ಕ್ಷೇತ್ರದಲ್ಲಿ ಈ ಇಂಟರ್ನೆಟ್ ತುಂಬಾನೇ ಸಹಾಯ ಮಾಡಿದೆ ಅಂತ ಹೇಳಬಹುದು. ವಿದ್ಯಾರ್ಥಿಗಳು ತಮಗೆ ಸಂಬಂಧಪಟ್ಟ ಮಾಹಿತಿಯನ್ನು, ಬುಕ್ಸ್ಗಳನ್ನು ಕೂಡ ಈ ಇಂಟರ್ನೆಟ್ನಿಂದ ಡೌನ್ಲೋಡ್ ಮಾಡಿಕೊಂಡು ಓದಬಹುದು. ವಿದ್ಯಾರ್ಥಿಗಳಿಗೆ ಕ್ಲಾಸ್ನಲ್ಲಿ ತಿಳಿದೇ ಇರುವ ವಿಷಯಗಳನ್ನು ಗೂಗಲ್ನಲ್ಲಿ ಸರ್ಚ್ ಮಾಡಿ ವಿವಿಧ ವಿಷಯಗಳ ಮಾಹಿತಿಯನ್ನ ಪಡೆಯಬಹುದು. ಅಥವಾ ಆ ವಿಷಯಕ್ಕೆ ಸಂಬಂಧಪಟ್ಟ ವಿಡಿಯೋಸ್ ಕೂಡ ಡೌನ್ಲೋಡ್ ಮಾಡಿಕೊಂಡು ನೋಡಬಹುದು. ವಿದ್ಯಾರ್ಥಿಗಳು ಬಯಸಿದ ಶಾಲಾ, ಕಾಲೇಜು ಅಥವಾ ವಿಶ್ವವಿದ್ಯಾಲಯಗಳಲ್ಲಿ ಆನ್ಲೈನ್ ಪ್ರವೇಶ ಪಡೆಯಲು ಇಂಟರ್ನೆಟ್ ಸಹಾಯವಾಗುತ್ತದೆ. ಆನ್ಲೈನ್ನಿಂದ ಯುವಕರು ಉದ್ಯೋಗದ ಮಾಹಿತಿಯನ್ನ ಪಡೆಯಬಹುದು ಮತ್ತು ವಿವಿಧ ಉದ್ಯೋಗಗಳಿಗೆ ಅರ್ಜಿಯನ್ನ ಹಾಕಬಹುದು. ಈಗ ಪರೀಕ್ಷೆಗಳನ್ನು ಕೂಡ ಆನ್ಲೈನ್ ಮೂಲಕವೇ ನಡೆಸಲಾಗುತ್ತಿದೆ. ಪರೀಕ್ಷೆಗಳ ಫಲಿತಾಂಶಗಳನ್ನು ಕೂಡ ಆನ್ಲೈನ್ನಿಂದ ಎಲ್ಲರೂ ಪಡೆಯುತ್ತಿದ್ದಾರೆ. ವಧು ವರರ ಮಾಹಿತಿಯನ್ನು ಕೂಡ ನಾವು ಇಂಟರ್ನೆಟ್ ಸಹಾಯದಿಂದ ಪಡೆಯಬಹುದು. ಹವಾಮಾನದ ವರದಿಯನ್ನು ರೈತರಿಗೆ ಒದಗಿಸುವಲ್ಲಿ ಇಂಟರ್ನೆಟ್ ತುಂಬಾನೇ ಸಹಾಯ ಮಾಡಿಕೊಟ್ಟಿದೆ. ನಮ್ಮ ಭಾರತ ದೇಶ ಇಂಟರ್ನೆಟ್ ಬಳಕೆಯಲ್ಲಿ ಮೂರನೇ ಸ್ಥಾನ ಹೊಂದಿದೆ. ರೈಲ್ವೆ ಟಿಕೆಟ್ ಬುಕ್ಕಿಂಗ್, ಬಸ್ ಟಿಕೆಟ್ ಬುಕ್ಕಿಂಗ್ ಕೂಡ ನಾವು ಆನ್ಲೈನ್ನಿಂದ ಮಾಡಬಹುದು. ಇಂಟರ್ನೆಟ್ ಸಹಾಯದಿಂದ ನಾವು ಇನ್ನೂ ಬಹಳಷ್ಟು ವಿಧದ ಕೆಲಸಗಳನ್ನು ಮಾಡಬಹುದು. ಉದಾಹರಣೆಗೆ ಇಮೇಲ್, ವರ್ಲ್ಡ್ ವೈಡ್ ವೆಬ್, ನ್ಯೂಸ್ ಗ್ರೂಪ್ಸ್, ರಿಮೋಟ್ ಆಕ್ಸೆಸ್, ಫೈಲ್ ಟ್ರಾನ್ಸ್ಫರ್ ಮತ್ತು ವಾಯ್ಸ್ ಬೇಸ್ಡ್ ಚಾಟ್. ಇಷ್ಟೆಲ್ಲ ಇಂಟರ್ನೆಟ್ನಿಂದ ಉಪಯೋಗಗಳಿದ್ದರೂ ಇದರಿಂದ ಆಗುವ ಅವಾಂತರಗಳೇನು ಕಡಿಮೆ ಇಲ್ಲ. ಇದರ ಸದ್ಬಳಕೆಗಿಂತ ಯುವಕರು ದುರ್ಬಳಕೆಯನ್ನು ಮಾಡಿಕೊಳ್ಳುತ್ತಿದ್ದಾರೆ ಎನ್ನುವುದು ದುರದೃಷ್ಟಕರ ಸಂಗತಿ. ಹಾಗಾಗಿ ಇಂಟರ್ನೆಟ್ ಎಷ್ಟು ಉಪಕಾರಿಯೋ ಅಷ್ಟೇ ಅಪಾಯಕಾರಿಯೂ ಕೂಡ.
1: ನನ್ನ ಹೆಸರು ಲಕ್ಷ್ಮೀಕಾಂತ್ ಅವರೇ ಅಂತ. ನಾನು ಇಲ್ಲಿ ಕಳಿಸೋಕ್ ನಿವಾಸಿ ಆಗಿದ್ದು. ಸೊ ನಾನು ನನ್ನ ಉದ್ಯೋಗ ಏನಂದ್ರೆ ಇಂಟರ್ನೆಟ್ ನಡೆಸ್ತಿರ್ತೀನಿ. ಇಂಟರ್ನೆಟ್ ನಿಂದ ಅವಾಂತರ ಏನಾಗ್ತಿದೆ ಅಂದ್ರೆ ಇವತ್ತಿನ ದಿನಗಳಲ್ಲಿ ಉಪಯೋಗ ಅಷ್ಟಿದೆ, ಬೇಕಾದಷ್ಟು ಮಿಸ್ ಯೂಸ್ ಮಾಡ್ತಾ ಇದಾರೆ ಜನರು. ಎಷ್ಟೋ ಜನ ಅವ್ರ ಎಂಪ್ಲಿಮೆಂಟ್ ಸಲುವಾಗಿ ಗೌರ್ಮೆಂಟ್ ಜಾಬ್ ಅಪ್ಲೈ ಮಾಡಕ್ ಬರ್ತಾರೆ. ಅದೊಂದು ಅಡ್ವಾಂಟೇಜಸ್, ಬೇಕಾದಷ್ಟು ರಿಸಲ್ಟ್ ಬಿಡುತ್ತೆ. ಮತ್ತೆ ಇನ್ನೊಂದು ಬೇಕಾದ ಸೋಷಿಯಲ್ ನೆಟ್ವರ್ಕ್ ಚೆನ್ನಾಗಿದೆ. ಯಾರು ಬೇಕಾದಷ್ಟು ದೂರದಲ್ಲಿ ಕೂತಿರೋ, ಬೆಂಗಳೂರಲ್ಲಿ ಕೂತಿರೋ, ನಾನು ಗುಲ್ಬರ್ಗ ಕೂತಿರ್ತೀನಿ, ನನ್ನ ಫ್ರೆಂಡ್ ನಾನು ಬೇಕಾದ ಚಾಟ್ ಮಾಡ್ಬೇಕಾದ್ರೆ ಒಂದು ಇಂಟರ್ನೆಟ್ ಮುಖಾಂತರ ಮಾಡ್ತಿರ್ತೇನೆ. ಇನ್ನು ಡಿಸ್ಅಡ್ವಾಂಟೇಜ್ ಹೇಳ್ಬೇಕಂದ್ರೆ ಇದ್ರ ಮುಖಾಂತರ ಫೇಸ್ಬುಕ್ ಇಟ್ಕೊಂಡು ಯಾವ್ದೋ ಫೇಕ್ ಅಕೌಂಟ್ ಮಾಡ್ಕೊಂಡು ಬಿಟ್ಟು ಜನರನ್ನ ಮೋಸ ಮಾಡ್ತಾರೆ. ಉದಾಹರಣೆ, ಇವಾಗ ಅಶ್ಲೀಲ ಚಿತ್ರಗಳು ನೋಡ್ತಾರೆ ಇಂಟರ್ನೆಟ್ ಅಲ್ಲಿ ಕೂತಿವಿ, ನಾವೆಲ್ಲ ಅವಾಯ್ಡ್ ಮಾಡ್ತೀವಿ. ಬೆಟರ್ ನಾವು ಇಂಟರ್ನೆಟ್ ಒಂದು ಅವಾಂತರ ಅಲ್ಲ, ಆ ರೀತಿ ಮಾಡ್ಕೊಂತಿದ್ದಾರೆ ಜನರು, ಅದನ್ನ ತಡಿಬೇಕು. ಬೇಕಾದಷ್ಟು ಅಡ್ವಾಂಟೇಜಸ್ ಇದೆ ಮಾಡಿ. ಇಂಟರ್ನೆಟ್ ಅಲ್ಲಿ ಬೇಕಾಗಿ ಇನ್ಫಾರ್ಮೇಶನ್ ಸಿಗುತ್ತೆ, ನಿಮ್ಗೆ ಬೇಕಾಗಿದ್ದು ಸಮಾಜದಲ್ಲಿ ಏನೊಂದು ಮಾಡಬಹುದು. ಅದರಿಂದ ನೀವು ಇಂಟರ್ನೆಟ್ ಇಂದ ತುಂಬಾ

0: ಅತಿಯಾದ ಇಂಟರ್ನೆಟ್ ಬಳಕೆಯಿಂದ ಮನುಷ್ಯ ಸೋಮಾರಿಯಾಗುತ್ತಾನೆ. ದೈಹಿಕವಾಗಿ ಯಾವುದೇ ಕೆಲಸಗಳನ್ನು ಮಾಡಲು ಅಶಕ್ತನಾಗಿ ಬಿಡುತ್ತಾನೆ. ಎಲ್ಲಾ ಕೆಲಸಗಳು ಮನೆಯಲ್ಲಿಯೇ ಕುಳಿತು ಮಾಡುವುದಾದರೆ ಮನುಷ್ಯನಿಗೆ ನಿರಾಸಕ್ತಿ ಉಂಟಾಗುವ ಅವಕಾಶವೂ ಇದೆ. ಹಾಗಾಗಿ ಅತಿಯಾದ ಇಂಟರ್ನೆಟ್ ಬಳಕೆ ಸರಿಯಲ್ಲ. ಮನುಷ್ಯನು ಈ ಇಂಟರ್ನೆಟ್ ಮೇಲೆ ತುಂಬಾನೇ ಅವಲಂಬಿತನಾಗಿದ್ದಾನೆ. ಇಂಟರ್ನೆಟ್ ನಿಂದ ಯುವಕರ ಮೇಲೆ ಸಾಕಷ್ಟು ಕೆಟ್ಟ ಪರಿಣಾಮಗಳು ಬೀಳುತ್ತಿವೆ. ಯುವಕರು ಅತಿ ಹೆಚ್ಚು ಸಮಯವನ್ನು ಇಂಟರ್ನೆಟ್ನಲ್ಲಿಯೇ ಕಳೆಯುತ್ತಿದ್ದಾರೆ. ಸಾಮಾಜಿಕ ತಾಣಗಳು ಬಂದ ಮೇಲೆ ಯುವಕರು ಮೊಬೈಲ್ ಮತ್ತು ಇಂಟರ್ನೆಟ್ ಬಳಕೆ ಮಾಡುವುದರಲ್ಲಿಯೇ ಕಾಲ ಕಳೆಯುತ್ತಿದ್ದಾರೆ. ತುಂಬಾ ಫಾಸ್ಟ್ ಆಗಿರುವ ಈ ಕಾಲದಲ್ಲಿ ಯುವಕರು ಓದಿನ ಕಡೆ ಗಮನ ಕೊಡದೆ ಇಂಟರ್ನೆಟ್ ದಾಸರಾಗಿದ್ದಾರೆ. ವ್ಯರ್ಥವಾಗಿ ಅತಿ ಹೆಚ್ಚು ಹಣವನ್ನು ಖರ್ಚು ಮಾಡಿಕೊಳ್ಳುತ್ತಿದ್ದಾರೆ. ಯುವಕರು ಇಂಟರ್ನೆಟ್ನ ಉಪಯೋಗಕ್ಕಿಂತ ಜಾಸ್ತಿ ದುರುಪಯೋಗ ಮಾಡಿಕೊಳ್ಳುತ್ತಿದ್ದಾರೆ. ಇಂಟರ್ನೆಟ್ನಿಂದ ಯುವಕರು ಹಾಳಾಗಲು ಕಾರಣ ವಿವಿಧ ಅಶ್ಲೀಲ ವೆಬ್ಸೈಟ್ಗಳನ್ನು ಇರುವುದರಿಂದ ಮತ್ತು ಯುವಕರು ಇದನ್ನು ಬಳಸುವುದರಿಂದ ಹೀಗಾಗಿ ಅತ್ಯಾಚಾರದ ಪ್ರಕರಣಗಳು ಕೂಡ ಜಾಸ್ತಿಯಾಗಿವೆ. ಇಂಟರ್ನೆಟ್ ದಾಸರಾಗಿ ಅನೇಕ ದುಶ್ಚಟಗಳಿಗೆ ಬಲಿಯಾಗುತ್ತಿದ್ದಾರೆ. ಯುವ ಸಮೂಹ ತಮ್ಮ ನಿಜ ಜೀವನವನ್ನು ಬಿಟ್ಟು ಇಂಟರ್ನೆಟ್ನಲ್ಲಿ ಮೋಜು ಮಾಡುತ್ತಾ ಸಮಯವನ್ನು ದುರುಪಯೋಗ ಪಡಿಸಿಕೊಳ್ಳುತ್ತಿದ್ದಾರೆ. ಇಂಟರ್ನೆಟ್ನಿಂದ ದೇಶದ ಆಂತರಿಕ ಅಥವಾ ರಕ್ಷಣಾ ವ್ಯವಸ್ಥೆಯ ಮೇಲೆ ಕೆಟ್ಟ ಪರಿಣಾಮ ಉಂಟಾಗುತ್ತಿದೆ. ದೇಶದ ಮಹತ್ವದ ಅಂಶಗಳನ್ನು ವಿದೇಶಿಯರು ಮತ್ತು ಉಗ್ರವಾದಿಗಳು ಇಂಟರ್ನೆಟ್ನಿಂದ ಹ್ಯಾಕ್ ಮಾಡಿ ದೇಶದ ರಕ್ಷಣಾ ವ್ಯವಸ್ಥೆಯನ್ನು ದುರ್ಬಲಗೊಳಿಸುತ್ತಿದ್ದಾರೆ. ಆದ್ದರಿಂದ ಇಂಟರ್ನೆಟ್ ದೇಶ ಮುಂದುವರೆಯಲು ಎಷ್ಟು ಪರಿಣಾಮಕಾರಿ ಆಗಿದೆಯೋ ಅಷ್ಟೇ ದುಷ್ಪರಿಣಾಮ ಉಂಟು ಮಾಡುತ್ತಿದೆ. ಇಂಟರ್ನೆಟ್ನಿಂದ ಜನ ಮೋಸ ಹೋಗುವ ಅವಕಾಶಗಳೂ ಇವೆ. ಇಂಟರ್ನೆಟ್ನಲ್ಲಿ ತೋರಿಸುವ ಅನೇಕ ಸುಳ್ಳು ಜಾಹೀರಾತುಗಳಿಗೆ ಜನ ಬಲಿಯಾಗುತ್ತಿದ್ದಾರೆ. ಅನೇಕ ಜಾಹೀರಾತುಗಳು ಜನರಿಗೆ ಮೋಸ ಮಾಡಲೆಂದೇ ಇರುತ್ತವೆ. ಆನ್ಲೈನ್ ಮುಖಾಂತರ ಶಾಪಿಂಗ್ ಮಾಡಿ ನಂತರ ತಮ್ಮ ವಸ್ತುಗಳನ್ನು ಪಡೆಯದೆ ಎಷ್ಟೋ ಜನ ಮೋಸ ಹೋಗಿದ್ದಾರೆ. ತಮ್ಮ ಹಣವನ್ನು ಕೂಡ ಕಳೆದುಕೊಂಡಿದ್ದಾರೆ. ಸಾಮಾಜಿಕ ಜಾಲತಾಣಗಳಿಂದ ಅನೇಕರು ಪರ್ಸನಲ್ ಮಾಹಿತಿಯನ್ನು ಪಡೆದುಕೊಂಡು ಅಥವಾ ಮೊಬೈಲ್ ನಂಬರ್ಗಳನ್ನು ತೆಗೆದುಕೊಂಡು ಎಷ್ಟೋ ಕಿರಿಕಿರಿಯಾದ ಸಂಗತಿಗಳು ಕೂಡ ನಡೆದಿವೆ.
1: ನಾನು ಭೀಮರಾವ್ ಯಳವಂತಿಗೆ ಅಂತ, ಕಲಬುರಗಿಯಿಂದ. ಸರ್, ಇಂಟರ್ನೆಟ್ ಈಗಿನ ಆಧುನಿಕ ಯುಗದಲ್ಲಿ ಬಹಳ ಉಪಯೋಗವಾಗಿದೆ ಸರ್. ಇದು ನಮ್ಮ ಅಮೂಲ್ಯ ಸಮಯವನ್ನು ಉಳಿಸುವಲ್ಲಿ ಬಹಳ ಸಹಾಯಕವಾಗಿದೆ. ಇದರಿಂದ ನಾವು ಆನ್ಲೈನ್ ಬಿಲ್, ಫೋನ್ ಬಿಲ್, ಎಲೆಕ್ಟ್ರಿಕಲ್ ಬಿಲ್, ಶಾಪಿಂಗ್ ಮಾಡ್ತೀವಿ ಸರ್. ನಾವು ನಮ್ಮ ಸಂಬಂಧಿಕರೊಂದಿಗೆ, ಗೆಳೆಯರೊಂದಿಗೆ ವಿಡಿಯೋ ಸಂಭಾಷಣೆ ಮಾಡ್ತೀವಿ. ಮತ್ತು ಇಮೇಲ್ನಿಂದಂತೂ ಬಹಳ ಉಪಯೋಗವಾಗಿದೆ. ಇದರಿಂದ ವಿದ್ಯಾರ್ಥಿಗಳು ಅನೇಕ ಕಂಪನಿಗಳಿಗೆ ತಮ್ಮ ರೆಸ್ಯೂಮ್ ಕಳಿಸಿ ನೌಕರಿ ಗಿಟ್ಟಿಸಿಕೊಳ್ಳಲು ಬಹಳ ಉಪಯೋಗವಾಗಿದೆ ಸರ್. ಮತ್ತು ಗೂಗಲ್ ಮತ್ತು ಯೂಟ್ಯೂಬ್, ಇದರಲ್ಲಿ ನಾವು ಅನೇಕ ಮಾಹಿತಿಗಳನ್ನು ನಾವು ಸಂಗ್ರಹ ಮಾಡಬಹುದು ಸರ್. ಇದರಿಂದ ಉಪಯೋಗಗಳನ್ನು ತಕ್ಕೋಬಹುದು. ಇದರಲ್ಲಿ ನಮಗೆ ಬೇಕಾದಂತ ಅನೇಕ ಉಪಯೋಗಗಳು ದೊರೆಯುತ್ತೆ ಸರ್.

ಮಹಿಳೆಯರು ಅಥವಾ ಹುಡುಗಿಯರ ವಿಷಯಕ್ಕೆ ಹೇಳುವುದಾದರೆ ಅವರ ಪರ್ಸನಲ್ ವಿಷಯ ಪಡೆದುಕೊಂಡು ಕಿರಿಕಿರಿ ಮಾಡುವ ಜನಗಳೂ ಇರಬಹುದು. ಇಂದಿನ ಮಕ್ಕಳು ಅಂತರ್ಜಾಲದಿಂದ ಪ್ರಭಾವಿತರಾಗಿ ಸಮಾಜದೊಂದಿಗಿನ ಸಂಬಂಧವನ್ನು ಕಳೆದುಕೊಳ್ಳುತ್ತಿದ್ದಾರೆ. ಏಕೆಂದರೆ ಹಿಂದಿನ ಕಾಲದಲ್ಲಿ ಅವಿಭಕ್ತ ಕುಟುಂಬ ಇರುವುದರಿಂದ ಅಲ್ಲಿ ಮಕ್ಕಳಿಗೆ ಹಿರಿಯರಿಂದ ಅನೇಕರಿಂದ ಮಾರ್ಗದರ್ಶನ ನೀಡಲಾಗುತ್ತಿತ್ತು. ಅವರಿಗೆ ಸಮಾಜದೊಂದಿಗೆ ಉತ್ತಮ ಸಂಬಂಧ ಇರಿಸಿಕೊಳ್ಳಲು ಸಹಾಯ ಮಾಡುತ್ತಿದ್ದರು. ಆದರೆ ಇಂದಿನ ಮಕ್ಕಳು ನಿರಂತರ ಅಂತರ್ಜಾಲ ಬಳಸುವುದರಿಂದ ಇವರಿಗೆ ತಂದೆ ತಾಯಿಯನ್ನು ಬಿಟ್ಟು ಸಮಾಜದಲ್ಲಿ ಯಾರನ್ನೂ ಗುರುತಿಸಲಾಗದಷ್ಟು ಅಂಟಿಕೊಂಡಿದ್ದಾರೆ. ಇಂದಿನ ವಿದ್ಯಾರ್ಥಿಗಳು ಇಂಟರ್ನೆಟ್ನಿಂದ ಅನೇಕ ರೀತಿಯಲ್ಲಿ ಪ್ರಭಾವಕ್ಕೆ ಒಳಗಾಗಿದ್ದಾರೆ. ವಿದ್ಯಾರ್ಥಿಗಳು ಪುಸ್ತಕಗಳನ್ನು ಬದಿಗಿಟ್ಟು ಆನ್ಲೈನ್ನ ಬಳಕೆ ಜಾಸ್ತಿ ಮಾಡುತ್ತಿದ್ದಾರೆ. ಇದು ಒಂದು ಒಳ್ಳೆಯ ರೀತಿಯಾದರೂ ಇದರ ಜೊತೆಯಲ್ಲಿ ಅಂತರ್ಜಾಲದಲ್ಲಿ ಇರುವ ಅನೇಕ ಅಶ್ಲೀಲ ಜಾಲತಾಣಗಳಲ್ಲಿ ಅವುಗಳಿಂದ ಪ್ರಭಾವಿತರಾಗಿ ಅನೇಕ ಅಪರಾಧಗಳನ್ನು ಎಸಗುತ್ತಿದ್ದಾರೆ.

0: ವಿದ್ಯಾರ್ಥಿಗಳು ತಮ್ಮ ಅಮೂಲ್ಯ ಸಮಯವನ್ನು ವಿದ್ಯಾಭ್ಯಾಸಕ್ಕೆ ಬಳಸಿಕೊಳ್ಳದೆ ಕೇವಲ ಸ್ನೇಹಿತರೊಂದಿಗೆ ಎಸ್ಎಂಎಸ್ ಮಾಡುವುದು, ಸಾಮಾಜಿಕ ಜಾಲತಾಣಗಳನ್ನು ಬಳಸುತ್ತಾ ಫ್ರೆಂಡ್ಸ್ ಜೊತೆ ಹರಟೆ ಹೊಡೆಯುವುದು, ಇಂಟರ್ನೆಟ್ನಲ್ಲಿ ಆನ್ಲೈನ್ ಗೇಮ್ಸ್ಗಳನ್ನು ಆಡುತ್ತಾ ತಮ್ಮ ಸಮಯವನ್ನು ವ್ಯರ್ಥ ಮಾಡುತ್ತಿದ್ದಾರೆ. ಈ ರೀತಿ ಇಂಟರ್ನೆಟ್ನಲ್ಲಿ ಗೇಮ್ಸ್ಗಳನ್ನು ಆಡುತ್ತಾ ಮಕ್ಕಳು ಮತ್ತು ವಿದ್ಯಾರ್ಥಿಗಳು ದೈಹಿಕ ಮತ್ತು ನೈಜ ಆಟಗಳನ್ನು ಮರೆಯುತ್ತಿದ್ದಾರೆ. ಇದರಿಂದ ದೈಹಿಕ ಅನಾರೋಗ್ಯಕರ ಕಾಯಿಲೆಗಳಿಗೆ ತುತ್ತಾಗುವ ಅವಕಾಶವಿದೆ. ಇಂಟರ್ನೆಟ್ ಹೆಚ್ಚಾಗಿ ಬಳಸುವುದರಿಂದ ಮನುಷ್ಯನಿಗೆ ಕಣ್ಣಿನ ಸಮಸ್ಯೆ, ಬೆನ್ನು ನೋವು, ತಲೆನೋವು, ನಿದ್ರಾಹೀನತೆ, ಇನ್ನೂ ಅನೇಕ ಕಾಯಿಲೆಗಳು ಬರುವ ಸಾಧ್ಯತೆಗಳು ಜಾಸ್ತಿ ಇದೆ.
1: ನಾನು ವೈಜನಾಥ್ ಬಸವರಾಜ್ ಪವಾಡ್ ಶೆಟ್ಟಿ. ಇಂಟರ್ನೆಟ್ ಬಗ್ಗೆ ನನ್ನ ಅನಿಸಿಕೆ ಏನಂತಂದ್ರೆ, ಇಂಟರ್ನೆಟ್ ದಿಂದ ಸಾಫ್ಟ್ವೇರ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿ ಏನ್ ಮಾಡಿದೆ ಅಂತ ನಾವೆಲ್ಲ ಟ್ಯಾಬ್ಲೆಟ್ ಗಳನ್ನು ಸೇವ್ ಮಾಡಿಕೊಂಡು ಎಕ್ಸ್ಪೈರಿ ಮತ್ತು ಇನ್ಕಮ್ ಇವೆಲ್ಲವನ್ನು ನಾವ್ ಏನ್ ಮಾಡಬಹುದು ಇಂಟರ್ನೆಟ್ ಮುಖಾಂತರ, ಅದು ವೆಬ್ಸೈಟ್ ಮುಖಾಂತರ ತಿಳ್ಕೋಬಹುದು. ಅಷ್ಟೇ ಅಲ್ಲದೆ ಇಂಟರ್ನೆಟ್ ನಿಂದ ನಮ್ಗೆ ಏನು ಹೆಲ್ಪ್ ಆಗ್ತದ ಅಂತಂದ್ರೆ, ನಾವು ಹೊಸ ಹೊಸ ಸಾಫ್ಟ್ವೇರ್ ಗಳನ್ನು ಡೌನ್ಲೋಡ್ ಮಾಡ್ಕೋದಕ್ಕಾಗಿರ್ಲಿ, ಮತ್ತೆ ನಮಗೆ ಬೇಕಾದಂತಹ ಪುಸ್ತಕಗಳು ಹಾಗೂ ಬೇಕಾದಂತಹ ಎಲ್ಲಾ ತರಹದ ಸಾಮಗ್ರಿಗಳನ್ನು ಏನ್ ಮಾಡುವುದು ಇಂಟರ್ನೆಟ್ ಮುಖಾಂತರ ತರಿಸ್ಕೊಳ್ಬಹುದು. ಡೈಲಿ 1 ಗಂಟೆ ಆದರೂ ಸಹ ನಾನು ಮಾಡ್ತೀನಿ ಇಂಟರ್ನೆಟ್ ಯೂಸ್ ಮಾಡ್ತೀನಿ.

ಸಾಮಾಜಿಕ ಜಾಲತಾಣಗಳ ಇತಿಮಿತಿಯನ್ನು ಅರಿತು ಬೆಳೆಸಿದರೆ ಮಾತ್ರ ಅವು ವರದಾನವಾಗಬಹುದು. ಇಂಟರ್ನೆಟ್ ಇದೊಂದು ಸಮಗ್ರವಾದ ಜಾಲತಾಣವಾಗಿದೆ. ಎಲ್ಲರೂ ಇದರ ಸದುಪಯೋಗ ಪಡಿಸಿಕೊಳ್ಳುವುದು ಉತ್ತಮ. ಇಂಟರ್ನೆಟ್ನ ಬಳಕೆ ಮತ್ತು ದುರ್ಬಳಕೆ ನಮ್ಮ ಕೈಯಲ್ಲಿಯೇ ಇದೆ. ಯಾವುದನ್ನು ಚೂಸ್ ಮಾಡುತ್ತೇವೆ ಅನ್ನೋದು ನಮ್ಮ ಮೇಲೆ ಬಿಟ್ಟಿದೆ. ಇಂಗ್ಲಿಷ್ನಲ್ಲಿ ಒಂದು ಗಾದೆ ಮಾತಿದೆ, ದ ವರ್ಲ್ಡ್ ಲೈಸ್ ಇನ್ ದ ಐಸ್ ಆಫ್ ವ್ಯೂವರ್ಸ್. ಜಗತ್ತನ್ನು ನಾವು ನೋಡುವ ದೃಷ್ಟಿಕೋನದ ಮೇಲಿದೆ ಅಂತ ಹೇಳುತ್ತಾ ಹ್ಯಾವ್ ಎ ನೈಸ್ ಟೈಮ್. ಬೈ ಬೈ.

ಇದುವರೆಗೆ ಅಂತರ್ಜಾಲದ ಅವಾಂತರ ಈ ಕುರಿತು ಅಭಿಪ್ರಾಯಗಳನ್ನಾಧರಿಸಿದ ಕಾರ್ಯಕ್ರಮ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಅರುಣ್ ಪಾಟೀಲ್. ನೆರವು ರಾಘವೇಂದ್ರ ಎಂ ಬೋಗ್ಲೆ. ನಿರ್ಮಾಣ ಅಂಜನಾ ಯಾತನೂರ್. ಇದು ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.

0: ಡಿಟಿಹೆಚ್ ವಾಹಿನಿಯಲ್ಲಿ ಕನ್ನಡ ಕಾರ್ಯಕ್ರಮಗಳನ್ನು ಕೇಳುತ್ತಿರುವಿರಿ.
1: ಆಕಾಶವಾಣಿ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎಸ್ ಸಾಕೇತ ರಾಮನ್ ಅವರ ಹಾಡುಗಾರಿಕೆಯಲ್ಲಿ ಸಂತ ತ್ಯಾಗರಾಜರ ಕೃತಿಗಳನ್ನು ಕೇಳಬಹುದು. ಪಕ್ಕವಾದ್ಯದಲ್ಲಿ ಸಹಕರಿಸಿದ್ದಾರೆ ಬಿಯು ಗಣೇಶ್ ಪ್ರಸಾದ್ ವಯಲಿನ್, ತಿರುವರೂರ್ ವೈದ್ಯನಾಥನ್ ಮೃದಂಗ. ಮೊದಲಿಗೆ ಕೇಳಿ ತುಳಸಿ ದಳಮೂಲ. ಇದು ಮಾಯ ಮಾಳವಗೌಳರಾಗ ರೂಪಕತಾಳದಲ್ಲಿದೆ.

ಇದುವರೆಗೂ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎಸ್ ಸಾಕೇತರಾಮನ್ ಅವರ ಹಾಡುಗಾರಿಕೆಯಲ್ಲಿ ಸಂತ ತ್ಯಾಗರಾಜರ ಕೃತಿಗಳನ್ನು ಕೇಳಿದಿರಿ. ಪಕ್ಕವಾದ್ಯದಲ್ಲಿ ಸಹಕರಿಸಿದ್ದವರು ಬಿಯು ಗಣೇಶ್ ಪ್ರಸಾದ್ ವಯಲಿನ್, ತಿರುವಾರೂರ್ ವೈದ್ಯನಾಥನ್ ಮೃದಂಗ. ಇದುವರೆಗೂ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಪ್ರಸಾರವಾಯಿತು. ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.

0: ಆಕಾಶವಾಣಿ
1: ಮುಂಜಾನೆ ಮೂಡಿದ ಹಾಗೆ ತಂಗಾಳಿ ತೀಡಿದ ಹಾಗೆ
2: ಶ್ರೋತೃ ಬೆಳದಿಂಗಳು
0: ಕೇಳುಗರ ಮನದಿಚ್ಚೆಯ ಪ್ರೇಮ ಗೀತೆಗಳ ಪ್ರಸಾರ
3: ಕನಸು ಕುಣಿದವೋ ಕರೆದವೋ ಕುಣಿದು ಮೆರೆದವೋ
0: ಕೇಳಿ
2: ಶ್ರೋತೃ ಬೆಳದಿಂಗಳು.

0: ಕೇಳುವರೆ ತಮ್ಮೆಲ್ಲರಿಗೂ ಶ್ರೋತೃ ಬೆಳದಿಂಗಳು ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಶ್ರೋತೃ ಬೆಳದಿಂಗಳು ಪ್ರೇಮಗೀತೆಗಳ ಪಯಣದಲ್ಲಿ ನಮ್ಮ ಜೊತೆಯಲ್ಲಿ ಇದ್ದಾರೆ. ಬೇಲೂರಿನ ಲಕ್ಷ್ಮೀಪುರ ಬಡಾವಣೆಯ ಶ್ರೀಮತಿ ತುಂಗಾ ಪ್ರಕಾಶ್ ಅವರು. ಹಾಡುಗಳಲ್ಲಿ ವಿಶೇಷ ಆಸಕ್ತಿ ಇರುವ ಮತ್ತು ಬಾನುಲಿ ಪ್ರಸಾರದಲ್ಲಿ ವಿಶೇಷವಾದ ಅಭಿರುಚಿ ಹೊಂದಿರುವ ತುಂಗಾ ಪ್ರಕಾಶ್ ಇಂದಿನ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಲ್ಲಿ ಇರ್ತಾರೆ. ಓ ಒಲವೇ ನೀನೆಷ್ಟು ಸುಂದರ, ಓ ಒಲವೇ ನೀನೆಷ್ಟು ಸುಂದರ, ಪ್ರಕೃತಿ ಜೀವಸಂಕುಲ ಇದರಲ್ಲೆಲ್ಲ ನಿನ್ನದೇ ಲೀಲೆ, ಕಣ ಕಣದಲ್ಲೂ ನಿನ್ನದೇ ಛಾಪು, ಸದಾ ಹರಿಯುವ ಅಮೃತವಾಹಿನಿ ನೀನು, ವಿಶ್ವರೂಪಿ ನೀನು, ಸಾವಿರ ಸೂರ್ಯನ ಕಾಂತಿ ನೀನು, ಲಕ್ಷ ತಾರೆಯ ಹೊಳಪು ನೀನು, ಕೋಟಿ ಚಂದ್ರರ ತಂಪು ನೀನು, ಜಗವೆಲ್ಲ ನಿನ್ನದೇ ಸಾಕ್ಷಾತ್ಕಾರ. ತುಂಗಾ ಪ್ರಕಾಶ್ ಅವರೇ, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಹಲೋ.
1: ಹಲೋ.
0: ಹಾ, ನಿಮ್ಮ ಒಂದು ಕವಿತೆ ಒಲವೇ ನೀನೆಷ್ಟು ಸುಂದರ, ಪ್ರಕೃತಿ ಜೀವಸಂಕುಲದಲ್ಲೆಲ್ಲ ನಿನ್ನದೇ ಲೀಲೆ, ಕಣಕಣದಲ್ಲೂ ನಿನ್ನದೇ ಛಾಪು, ಸದಾ ಹರಿಯುವ ಅಮೃತ ವಾಹಿನಿ ನೀನು, ವಿಶ್ವರೂಪಿ ನೀನು, ಸಾವಿರ ಸೂರ್ಯನ ಕಾಂತಿ ನೀನು, ಲಕ್ಷ ತಾರೆಯ ಹೊಳಪು ನೀನು, ಕೋಟಿ ಸೂರ್ಯ ಚಂದ್ರರ ತಂಪು ನೀನು, ಜಗವೆಲ್ಲ ನಿನ್ನದೇ ಸಾಕ್ಷಾತ್ಕಾರ ಅಂತ ಒಂದು ಮಾತನ್ನು ಬರೆದಿದ್ದೀರಿ. ಹೇಳಿ, ಯಾವ ಹಾಡಿಗಾಗಿ ನೀವು ಇದು ಬರೆದ್ರಿ ಹೇಳಿ. ಹಾ ಹೇಳಿ. ಹಲೋ.
1: ಹಲೋ,
0: ಕೇಳಿಸ್ತಾ ಇಲ್ವಾ ನನ್ನ ಮಾತು ನಿಮಗೆ?
1: ಹಲೋ. ಹಾ,
0: ಮಾತಾಡಿ ಮಾತಾಡಿ, ಯಾವ ಹಾಡು ಬೇಕು ನಿಮಗೆ?
1: ಹಲೋ ಸರ್, ನಮಸ್ತೆ ಸರ್.
0: ನಮಸ್ಕಾರ. ಹಲೋ.
1: ಹಲೋ,
0: ನನ್ನ ಮಾತು ನಿಮಗೆ ಕೇಳಿಸ್ತಾ ಇಲ್ವಾ? ದಯವಿಟ್ಟು ರೇಡಿಯೋ ಆನ್ ಮಾಡ್ಕೋಬೇಡಿ, ಲೈವ್ ಕಾರ್ಯಕ್ರಮ ಇದು. ನಿಮ್ ಹ್ಯಾಂಡ್ ಸೆಟ್ ಅಲ್ಲೇ ಕೇಳಿಸ್ಕೋಬೇಕು.
1: ಹಾ,
0: ಹೀಗೆ ಹೇಳಿ. ಒಂದು ಕವಿತೆಯನ್ನು ಬರೆದಿದ್ದೀರಿ ನೀವು, ನನ್ನ ಮಾತು ನಿಮಗೆ ಕೇಳಿಸ್ತಾ ಇಲ್ವಾ?
1: ಹಲೋ ಸರ್.
0: ನೀವು ಕೋರಿರುವಂತಹ ಒಂದು ಗೀತೆಯನ್ನು ಈಗ ಪ್ರಸಾರ ಮಾಡ್ತೇವೆ.

0: ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ತುಂಗಾ ಪ್ರಕಾಶ್ ಅವರಿಗೆ ಸಾಕ್ಷಾತ್ಕಾರ ಚಿತ್ರದ ಗೀತೆ ನಿಮ್ಮ ಕೋರಿಕೆ. 1971ರಲ್ಲಿ ಬಂದಂತಹ ಚಿತ್ರ ಇದು. ಇದನ್ನು ನಿರ್ದೇಶನ ಮಾಡಿದವರು ಪುಟ್ಟಣ್ಣ ಕಣಗಾಲ್ ಅವರು. ಈ ಹಿಂದೆ ಡಾಕ್ಟರ್ ರಾಜ್ಕುಮಾರ್ ಅವರ ಚಿತ್ರಗಳು ಅಂತ ಹೇಳಿದ್ರೆ ಪುಟ್ಟಣ್ಣ ಅವರು ನಿರ್ದೇಶಿಸಿದ್ದು, ಮಲ್ಲಮ್ಮನ್ ಪವಾಡ, ಕರುಣನ ಕರೆ, ಆಮೇಲೆ ಇದು ಸಾಕ್ಷಾತ್ಕಾರ. ವಿಶೇಷ ಏನು ಅಂತ ಹೇಳಿದ್ರೆ ತರಾಸು ಅವರ ಕತೆ, ಕಣಗಾಲ್ ಪ್ರಭಾಕರ್ ಶಾಸ್ತ್ರಿಗಳು ಚಿತ್ರಕಥೆಯನ್ನು ಮಾಡಿದ್ದು. ಇದರಲ್ಲಿ ವಿಶೇಷವಾದ ವ್ಯಕ್ತಿಯೊಬ್ಬರು ಅಂದರೆ ಉತ್ತರ ಭಾರತದ ಖ್ಯಾತ ನಟರೊಬ್ಬರ ಫಾದರ್ ಪೃಥ್ವಿರಾಜ್ ಕಪೂರ್ ಅಭಿನಯಿಸಿದ್ದು ಈ ಚಿತ್ರದಲ್ಲಿ. ಡಾಕ್ಟರ್ ರಾಜ್ಕುಮಾರ್ ಅವರ ಸೌಂದರ್ಯಕ್ಕೆ ಮತ್ತು ಅವರ ಒಂದು ಅಭಿನಯಕ್ಕೆ ಮಾರು ಹೋಗಿ ನಾನೇ ನಿನ್ನ ಜೊತೆಯಲ್ಲಿ ಅಭಿನಯಿಸ್ತೇನೆ ಅಂತ ಹೇಳಿ ಬಂದು ಅಭಿನಯಿಸಿದ್ದು ಚಿತ್ರ ಇದು. ವಿಶೇಷ ಅಂಥೇಳಿ ಈ ಚಿತ್ರೀಕರಣ ಎಲ್ಲ ನಮ್ಮ ಮಲೆನಾಡಿನಲ್ಲಿ ಚಿಕ್ಕಮಗಳೂರು ಸುತ್ತಮುತ್ತಲು ನಡೆದಿರುವಂತಹದ್ದು. ಹೇಳಿ, ಚಿತ್ರ ನೋಡಿದ್ದೀರಾ ನೀವು?
1: ಹೌದು ಸರ್, ಬಹಳ ಹಿಂದೆ ನೋಡಿರೋದು, 70ರ ದಶಕದಲ್ಲಿ. ಅಂದ್ರೆ ಬಹಳ ಪ್ರಕೃತಿ, ಪುಟ್ಟಣ್ಣನವರ ಸಿನಿಮಾಗಳಲ್ಲಿ ಪ್ರಕೃತಿದು ಚಿತ್ರಣ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಅವರ ಸಂಭಾಷಣೆಗಳಿರ್ಬೋದು ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಸರ್. ಆಮೇಲೆ ಅವರ ಅಭಿನಯ ರಾಜ್ಕುಮಾರ್ ಮತ್ತೆ ಜಮುನಾ ಅವರ ಅಭಿನಯ, ಆಮೇಲೆ ಪೃಥ್ವಿರಾಜ್ ಕಪೂರ್ ಅವರ ಅಭಿನಯ ಎಲ್ಲ ಇವಾಗ್ಲೂ ಒಂದ್ ರೀತಿನಲ್ಲಿ ಕಣ್ಣಿಗೆ ಕಟ್ಟಿದಂಗಿದೆ. ಇತ್ತೀಚೆಗೆ ಒಮ್ಮೆ ಇದರಲ್ಲಿ ಪ್ರಸಾರ ಮಾಧ್ಯಮದಲ್ಲಿ ಒಮ್ಮೆ ನೋಡಿದೆ, ಬಟ್ ಫುಲ್ ಪೂರ್ತಿ ನೋಡ್ಲಿಕ್ಕೆ ಆಗ್ಲಿಲ್ಲ ಸರ್.
0: ಅದರಲ್ಲಿ ಪೃಥ್ವಿರಾಜ್ ಕಪೂರ್ ಅವರ ಜೊತೆಯಲ್ಲಿ ಕನ್ನಡದ ಹಿರಿಯ ರಂಗಭೂಮಿ ನಟಿ ಬಿ ಜಯಮ್ಮ ಅವರು ಅಭಿನಯಿಸಿದ್ದಾರೆ, ನರಸಿಂಹರಾಜು ಇದ್ದಾರೆ, ಬಾಲಕೃಷ್ಣ ಇದ್ದಾರೆ. ಒಂದು ವಿಶೇಷವಾದ ಕಥೆಯನ್ನು ಇರಿಸಿಕೊಂಡು ತೆಗೆದಂತಹ ಒಂದು ಚಿತ್ರ ಇದು, ಎಲ್ಲರಿಗೂ ಪ್ರಿಯವಾದಂತಹ ಚಿತ್ರ. ಓಕೆ, ಹಾಗೆ ಇರಿ ತಾವು.
1: ಆಯ್ತು.

0: ಕೇಳುಗರೆ, ಶ್ರೋತೃ ಬೆಳದಿಂಗಳು ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಓ ಪ್ರೀತಿಯೇ ನಿನ್ನ ಶಕ್ತಿ ಅಗಾಧ, ಓ ಪ್ರೀತಿಯೇ ನಿನ್ನ ಶಕ್ತಿ ಅಗಾಧ, ನಿನ್ನ ಸಖ್ಯವೇ ನನ್ನ ಬಾಳಿನ ಬೆಳಕು ಉಸಿರು. ನಿನ್ನ ಸಖ್ಯವೇ ನನ್ನ ಬಾಳಿನ ಬೆಳಕು, ಬಾಳಿನ ಉಸಿರು. ನೀ ಜೊತೆಗಿದ್ದರೆ ಜಗವನ್ನೇ ಗೆಲ್ಲುವೆ ನಾನು. ಸಂತಸ, ಸಂಭ್ರಮ, ಸಂಕ್ರಾಂತಿ ಎಲ್ಲವೂ ನಿನ್ನಿಂದಲೇ. ನನ್ನ ಬದುಕಿನ ಅಮೂಲ್ಯ ಆಸ್ತಿ ನೀನು. ನೀನು ದಿನವೂ ನನ್ನ ಪ್ರೀತಿಯ ಹಬ್ಬ. ಹೇಳಿ ಗಪ್ರಕಾಶ್ ಅವರೇ, ಈ ಹಾಡು, ಈ ಗೀತೆ ಯಾವ ಒಂದು ಸ್ಫೂರ್ತಿ, ಈ ಕವಿತೆ?
1: ಇದು ಒಂಥರ ಗ್ರಾಮೀಣ ಭಾಷೆಯಲ್ಲಿ ಇರೋದು ಹಾಡು ಸರ್. ಇದು ಇದರಲ್ಲೂ ರಾಜ್ಕುಮಾರ್ ಮತ್ತೆ ಭಾರತಿಯವರ ಅಭಿನಯ.
0: ದೂರದ ಬೆಟ್ಟ ಚಿತ್ರದ

0: ದೂರದ ಬೆಟ್ಟ. ಈ ಸಿನಿಮಾನ ನಾನು ಇತ್ತೀಚೆಗೆ ನೋಡಿದೆ ಸರ್, ಬಹಳ ಇತ್ತೀಚೆಗೆ ನೋಡಿದೆ. ಅದೇ ಗ್ರಾಮೀಣ ಪರಿಸರದ್ದು, ತುಂಬಾ ಚೆನ್ನಾಗಿದೆ ಸರ್.
1: ಒಳ್ಳೆ ಕಥಾವಸ್ತುವನ್ನ ಇರಿಸಿಕೊಂಡು ಸಿದ್ದಲಿಂಗಯ್ಯನವರು, ಕನ್ನಡದ ಮತ್ತೊಬ್ಬ ಮೇರುನಟ ಸಿದ್ದಲಿಂಗಯ್ಯ ಅವರು ನಿರ್ಮಿಸಿದಂತಹ ಚಿತ್ರ, ನಿರ್ದೇಶನ ಮಾಡಿದಂತಹ ಚಿತ್ರ, ಡಾಕ್ಟರ್ ರಾಜ್ಕುಮಾರ್ ಮತ್ತು ಭಾರತಿ ಅಭಿನಯ, ಜಿ ಕೆ ವೆಂಕಟೇಶ್ ಅವರ ಸೊಗಸಾದ ಒಂದು ಸಂಗೀತವಿದೆ ಈ ಚಿತ್ರದಲ್ಲಿ. ಹಾಗೆ ಚಿ ಉದಯಶಂಕರ್ ಬರೆದಂತಹ ಈ ಹಾಡು ಪ್ರೀತಿನೇ ಆ ಯಾವರು ತಂದ ಆಸ್ತಿ ನಮ್ಮ ಬಾಳಿಗೆ, ಪಿ ಸುಶೀಲಾ ಮತ್ತು ಪಿ ಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿರುವಂತಹ ಗೀತೆ. ವಿಶೇಷವಾಗಿ ಅಂತ ಹೇಳಿದ್ರೆ ಸಿದ್ದಲಿಂಗಯ್ಯನವರು ಹಿಂದಿ ಚಿತ್ರರಂಗದ ಒಬ್ಬ ಮೇರು ಗಾಯಕಿಯನ್ನು ಈ ಚಿತ್ರದಲ್ಲಿ ಹಾಡಿಸಿದ್ದಾರೆ. ಆಶಾ ಭೋಸ್ಲೆಯವರು ಈ ಚಿತ್ರದಲ್ಲಿ ಹಾಡಿದ್ದಾರೆ. ಅಂತಹ ಒಂದು ಎಲ್ಲರ ಗಮನವನ್ನು ಸೆಳೆದಂತಹ ಒಳ್ಳೆ ಕಥಾವಸ್ತುವನ್ನು ಇರಿಸಿಕೊಂಡಂತಹ ಚಿತ್ರ ಇದು. ದೂರದ ಬೆಟ್ಟ ಹೇಳ್ತಾರಲ್ಲ, ದೂರದ ಬೆಟ್ಟ ಕಣ್ಣಿಗೆ ನುಣ್ಣುಗೆ ಅಂತೇಳಿ, ಪಟ್ಟಣದ ಒಂದು ವ್ಯಾಮೋಹ ಬಹಳ ಚೆನ್ನಾಗಿ ಕಾಣಿಸುತ್ತೆ ಅಲ್ಲಿ ಹೋದಾಗಲೇ, ಇದರ ಎಲ್ಲ ಅನುಭವ ಆಗೋದು. ಹಳ್ಳಿ ಬಹಳ ಒಳ್ಳೆ ಸ್ವರ್ಗದಂತೆ ಇರುವಂತಹ ಹಳ್ಳಿಯನ್ನು ಬಿಟ್ಟು ಆ ಪಟ್ಟಣಕ್ಕೆ ಹೋಗಿ ಏನೆಲ್ಲ ಅನುಭವಿಸಿ ಏನೆಲ್ಲ ಕಷ್ಟಗಳು ಅವ್ರಿಗೆ ಬರ್ತವೆ, ಅಂತಹ ಒಂದು ಕಥೆಯನ್ನು ಇರಿಸಿಕೊಂಡು ರಾಜ್ಕುಮಾರ್ ಮತ್ತು ಭಾರತಿಯವರ ಅಭಿನಯದಲ್ಲಿ ಸಿದ್ದಲಿಂಗಯ್ಯ ಅವರು ಬಹಳ ಒಳ್ಳೆ ಪ್ರಯೋಗವನ್ನು ಮಾಡಿದ್ದಾರೆ. ಈ ಹಾಡು ಎವರ್ ಗ್ರೀನ್ ಸಾಂಗ್, ಯಾವತ್ತು ಕೇಳಬೇಕು ಅಂತ ಅನಿಸುವಂತಹ ಗೀತೆ,
0: ಕೇಳಿದ್ರು ಮತ್ತೆ ಮತ್ತೆ ಕೇಳಬೇಕು ಅಂತ ಅನ್ಸೋ ಹಾಡು ಸರ್.
1: ಓಕೆ ಓಕೆ ಓಕೆ, ಮತ್ತೆ ಬರ್ತಾ ಇದೆ ನಿಮ್ಮ ಸಾಂಗ್.

0: ಕೇಳುವರೆ, ಮತ್ತೊಮ್ಮೆ ಶ್ರೋತೃ ಬೆಳದಿಂಗಳು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಓ ಜೀವದ ಜೀವವೇ, ಏನಿದು ನಿನ್ನ ಅನುರಾಗದ ಪರಿ? ಓ ಜೀವದ ಜೀವವೇ, ಏನಿದು ನಿನ್ನ ಅನುರಾಗದ ಪರಿ? ನೀ ನನ್ನ ಪ್ರೇಮದ ಐಸಿರಿ, ಸಪ್ತವರ್ಣದ ಮಳೆಬೆಲ್ಲಿನ ಮೋಹಕ ರಂಗಿನಾಟ ನಿನ್ನದು. ಪ್ರೇಮದ ಆಗಸದಲ್ಲಿ ಮೂಡಿದ ಕಾಮನ ಬಿಲ್ಲಿನ ಚಿತ್ತಾರವೂ ನೀನು. ನಂದನ ಚಂದನ ಬಂಧನ ಎಲ್ಲವೂ ನಿನ್ನಿಂದಲೇ. ನನ್ನ ಮನದಂಗಳದಲ್ಲಿ ನಿತ್ಯವೂ ಮೂಡುವ ರಂಗುರಂಗಿನ ರಂಗೋಲಿಯೂ ನೀನು. ಹೇಳಿ ತುಂಗಪ್ರಕಾಶ್ ಅವರೇ, ಯಾವ ಹಾಡು?
1: ಬಂಧನ ಫಿಲಂ ಹಾಡು ಸರ್ ಇದು.
0: ಹೇಳಿ.
1: ಇದು ಸ್ವಲ್ಪ ಇತ್ತೀಚೆಗಿನ ಸಿನಿಮಾ, ವಿಷ್ಣುವರ್ಧನ್ ಮತ್ತೆ ಸುಹಾಸಿನಿ ಅವರ ಅಭಿನಯ. ಸುಹಾಸಿನಿ ಅವರು ಅಂದ್ರೆ ದಕ್ಷಿಣ ಭಾರತದಲ್ಲೇ ಅತ್ಯುತ್ತಮ ನಟಿಯರಲ್ಲಿ ಒಬ್ಬರು ಸರ್ ಅವರು.
0: ಖಂಡಿತ.
1: ವಿಷ್ಣುವರ್ಧನ್ ಬಗ್ಗೆ ಹೇಳೋದೇ ಬೇಕಿಲ್ಲ. ಹಾಗಾಗಿ ಅವರಿಬ್ಬರ ಅಭಿನಯದ ಚಿತ್ರ ಬಹಳ ಚೆನ್ನಾಗಿತ್ತು.
0: ಇದು 1984 ಬಿಡುಗಡೆಯಾದಂತಹ ಚಿತ್ರ, ರಾಜೇಂದ್ರ ಸಿಂಗ್ ಬಾಬು ಅವರು ನಿರ್ದೇಶನ ಮಾಡಿದಂತಹ ಚಿತ್ರ. ವಿಷ್ಣುವರ್ಧನ್ ಮತ್ತು ಸುಹಾಸಿನಿ ಇವರಿಬ್ಬರಿಗೂ ದಕ್ಷಿಣ ಭಾರತದ ಫಿಲ್ಮ್ ಫೇರ್ ಅವಾರ್ಡ್ ಅನ್ನು ತಂದುಕೊಟ್ಟಂತಹ ಚಿತ್ರ ಇದು. ಆರ್ ಎನ್ ಜಯಗೋಪಾಲ್ ಬರೆದಂತಹ ಬಣ್ಣ ಒಲವಿನ ಬಣ್ಣ ಇಂದಿಗೂ ಕೂಡ ತುಂಬಾ ಪಾಪ್ಯುಲರ್ ಸಾಂಗ್. ಆ ಚಿತ್ರದ ಎಲ್ಲಾ ಹಾಡುಗಳು ತುಂಬಾ ಪಾಪ್ಯುಲರ್. ಎಂ ರಂಗರಾವ್ ಬಹಳ ಸೊಗಸಾದ ಸಂಗೀತವನ್ನು ನೀಡಿದ್ದಾರೆ. ಹಾಗೆ ಇದಕ್ಕೆ ಕಥೆ ಒದಗಿಸಿದವರು ಉಷಾ ನವರತ್ನರಾಮ್ ಅವರ ಬಂಧನ ಕಾದಂಬರಿಯನ್ನು ಆಧರಿಸಿ ನಿರ್ಮಿಸಿದಂತಹ ಚಿತ್ರ ಈ ಬಂಧನ. ಬಂಧನ ತುಂಬಾ ತುಂಬಾ ಜನಕ್ಕೆ ತುಂಬಾ ಕಾಲ ಇಷ್ಟವಾಗುವಂತಹ ಚಿತ್ರ. ಅದರಲ್ಲಿರುವ ಒಲವಿನ ಬಣ್ಣ, ಎಸ್ ವಿ ಬಾಲಸುಬ್ರಹ್ಮಣ್ಯ ಮತ್ತು ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಬಹಳ ಸೊಗಸಾದ ಗೀತೆ ಇದು. ಓಕೆ, ಹಾಡು ನಿಮಗೋಸ್ಕರವೇ.

0: ಕೇಳುವರೆ, ಶ್ರೋತೃ ಬೆಳದಿಂಗಳು ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಲ್ಮೆಯ ಓಗೆಳೆಯ, ನಲ್ಮೆಯ ಓಗೆಳೆಯ, ಪ್ರೀತಿಯ ಸೆಲೆ ನೀನು, ಪ್ರೇಮದ ಅಲೆ ನೀನು, ನಂಬಿಕೆಯ ನೆಲೆ ನೀನು. ನಿನ್ನಿಂದ ನನ್ನ ಬದುಕು ಆಗಿದೆ ಪ್ರೀತಿಯ ಗೂಡು, ನಿನ್ನಿಂದ ನನ್ನ ಬದುಕು ಆಗಿದೆ ಪ್ರೀತಿಯ ಗೂಡು. ಉತ್ಸಾಹ, ಉಲ್ಲಾಸ, ಉನ್ಮಾದ ತುಂಬಿದೆ ನೀನು. ನಿನಗಿದು ನನ್ನ ವಂದನೆ, ಅಭಿನಂದನೆ. ಜೀವನ, ಸಂಜೀವನ, ನನ್ನ ಉಸಿರಿಗೆ ನೀನು. ಹೇಳಿ ತುಂಗಪ್ರಕಾಶ್ ಅವರೇ, ಜೀವನ ಸಂಜೀವನ ಅಂತ ಕ್ಷಣವೇ ಹಂತಕನ ಸಂಚು ಚಿತ್ರದ ಗೀತೆನೇ ಅಂತ ಅನಿಸುತ್ತೆ ಸಾಕಷ್ಟು ಕೇಳುಗರಿಗೆ. ಹೇಳಿ, ನೀವೇ ಹೇಳಿ.
1: ಹೌದು, ಇದು ಸಿನಿಮಾ ನಾನೇನು ಬಹಳ ಹಿಂದೆ ನೋಡಿದೀನಿ ಅನ್ಸುತ್ತೆ, ಸಿನಿಮಾ ಮಾತ್ರ ಅಷ್ಟೊಂದು ನೆನಪಿಲ್ಲ ಸರ್. ಹಾಡು ಮಾತ್ರ ಇದ್ದಿದ್ರೆ ತುಂಬಾ ಇಷ್ಟದ ಗೀತೆ. ಅಂದ್ರೆ ವಾಹಿನಿಗಳಲ್ಲಿ ಪ್ರಸಾರ ಆಗೋದು ತುಂಬಾ ಕಡಿಮೆ, ಇದು ನಿಮ್ಮ ವಾಹಿನಿಯಲ್ಲೂ ಅಷ್ಟೊಂದು ಏನ್ ಪ್ರಸಾರ ಆಗೋದಿಲ್ಲ, ಹಾಗಾಗಿ ಇದು ತುಂಬಾ ನನಗೆ ಇಷ್ಟದ ಗೀತೆ ಸರ್.
0: 1980 ರಿಲೀಸ್ ಆದಂತಹ ಚಿತ್ರ ಇದು. ವಿಷ್ಣುವರ್ಧನ್, ಆರತಿ, ಜಯಮಾಲಾ ಇವರು ಅಭಿನಯಿಸಿದಂತಹ ಚಿತ್ರ. ವಿಜಯ ಭಾಸ್ಕರ್ ಅವರು ಸಂಗೀತ ನೀಡಿರುವಂತಹ ಅಪರೂಪದ ಗೀತೆಗಳಲ್ಲಿ ಇದು ಸಹ ಒಂದು. ಈ ಗೀತೆಯ ವಿಶೇಷ ಏನು ಅಂತ ಹೇಳಿದ್ರೆ, ಗೀತೆನೇ ಇದಕ್ಕೆ ವಿಶೇಷ. ಕುವೆಂಪುರವರ ರಚನೆಯನ್ನ ಚಿತ್ರಸಂಗೀತಕ್ಕೆ ಅಳವಡಿಸಲಾಗಿದೆ. ಜಯಚಂದ್ರನ್ ಮತ್ತು ವಾಣಿ ಜಯರಾಮ್ ಅವರು ಈ ಗೀತೆಯನ್ನು ಹಾಡಿದ್ದಾರೆ. ಕುವೆಂಪುರ ರಸಮಯ ರಸ ಸಾಹಿತ್ಯ ರಸ ದೌತಣವನ್ನು ಅನುಭವಿಸಬೇಕಂದ್ರೆ ಈ ಹಾಡನ್ನು ಸಹ ಕೇಳಬೇಕು. ಓಕೆ, ತುಂಗಪ್ರಕಾಶ್ ಅವರೇ, ನಿಮ್ಮ ಪತ್ರದಲ್ಲಿ ಎಲ್ಲವನ್ನ ಹೇಳಿದ್ದೀರಿ, ಒಳ್ಳೆ ಮಾತುಗಳನ್ನು ಆಡಿದ್ದೀರಿ. ತಮಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳನ್ನು ಹೇಳ್ತೇವೆ, ಜೊತೆಗೆ ನಿಮ್ಮ ಹಾಡು ಸಹ.
1: ಥ್ಯಾಂಕ್ ಯು.

ಕೇಳುಗರೆ, ಶ್ರೋತೃ ಬೆಳೆದಿಂಗಳು ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತ. ಈಗ ಶ್ರೋತೃ ಒಬ್ಬರ ಪ್ರೇಮ ಕವಿತೆ ಒಲವಯಾನ. ಹಂಸತೂಲಿಕ ತಲುಪದಂತೆ ವಯ್ಯಾರ, ಹಂಸತೂಲಿಕ ತಲುಪದಂತೆ ವಯ್ಯಾರ, ಹಾಲು ಜೇನು ಕಲೆತು ಬೆರೆತ ಸಿಹಿ ಭಾವ, ಪಾರಿಜಾತದಲ್ಲಿರುವ ನವಿರಾದ ಸವಿಸ್ಪರ್ಶ, ಹೂವಿನ ಉಯ್ಯಾಲೆಯೇರಿದ ಮನಸ್ಸು, ಮಾವು ಮಲ್ಲಿಗೆಗಳ ಘಮಲು, ದೇವಲೋಕದ ತೇರನೇರಿ ಚಂದ್ರ ತಾರೆಗಳ ಮಾತು ಕೇಳಿದಂತಹ ಮಂಪರು, ಒಲವ ಸುಧೆಯಲ್ಲಿ ಮುತ್ತಿನ ನಾವೆಯಲ್ಲಿ ತೇಲಿ ಹೋದಂತಹ ಸೊಗಸು, ಮಧುರ ಮಧುರ ಭಾವಗಳ ಸಂಚನ, ಮುಂಗುರುಳ ಕಲರವ, ಕಣ್ಣಂಚಿನ ತುಂಟತನ, ಸರಿಸಾಟಿ ಇಹುದೆ ಈ ಒಲವಯಾನಕ್ಕೆ. ಈ ಕವಿತೆಯನ್ನು ಶ್ರೋತೃ ಬೆಳದಿಂಗಳು ಕಾರ್ಯಕ್ರಮಕ್ಕೆ ನೀಡಿದಂತಹ ಕವಿಯತ್ರಿ ಆರ್ ರೂಪಾ ಹಾಸನ ಅವರು. ರೂಪಾ ಅವರೇ, ತಮಗೆ ಧನ್ಯವಾದಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ನಿಮಗೆ ಪ್ರಿಯವಾಗುವಂತಹ ಒಂದು ಗೀತೆ ಇದೀಗ.

ಶ್ರೋತೃಗಳ ಇಚ್ಛೆಯ ಪ್ರೇಮ ಗೀತೆಗಳ ಕಾರ್ಯಕ್ರಮ ಮೂಡಿಬಂತು. ಪ್ರಸ್ತುತಿ ಪುಟ್ಟಸ್ವಾಮಿ ಪಿ ತರೀಕೆರೆ.

0: ಈ ಕಾರ್ಯಕ್ರಮಗಳು ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ.
1: ಡಿಟಿಹೆಚ್ ವಾಹಿನಿಯಲ್ಲಿ ಕನ್ನಡ ಕಾರ್ಯಕ್ರಮಗಳನ್ನು ಕೇಳುತ್ತಿರುವಿರಿ.
0: ಆಕಾಶವಾಣಿ ಮಕ್ಕಳಿಗಾಗಿ ಕಾರ್ಯಕ್ರಮ ಬಾಲವೃಂದ. ಪುಟಾಣಿ ಮಕ್ಕಳಿಗೆಲ್ಲ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ.

0: ಇಂದು ಕಾರ್ಯಕ್ರಮ ನೀಡುವುದಕ್ಕೆ ಯಾರು ಬಂದಿದ್ದಾರೆ ಗೊತ್ತಾ ಮಕ್ಕಳೇ? ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿ ತಾಲೂಕಿನ ಶ್ರೀ ಮೊರಾರ್ಜಿ ಮಾದರಿ ವಸತಿ ಶಾಲೆ ಮುಂಡಾಜೆ, ಇಲ್ಲಿನ ವಿದ್ಯಾರ್ಥಿಗಳು ಕಾರ್ಯಕ್ರಮವನ್ನ ಪ್ರಸ್ತುತಪಡಿಸಲಿದ್ದಾರೆ. ಮೊರಾರ್ಜಿ ವಸತಿ ಶಾಲೆ ಮುಂಡಾಜೆ ಇಲ್ಲಿನ ವಿದ್ಯಾರ್ಥಿಗಳು ತಾವೇ ರಚಿಸಿದ ಕಥೆ ಕವನ ಜೊತೆಗೆ ಒಂದು ನಾಟಕನೂ ರಚನೆ ಮಾಡಿದ್ದಾರೆ. ಹಾಗೆಯೇ ಹಲವಾರು ಮಾಹಿತಿಗಳನ್ನು ಸಂಗ್ರಹಿಸಿ ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದಾರೆ. ಹಾಗಾದ್ರೆ ಒಂದಷ್ಟು ಹೊತ್ತು ಈ ಕಾರ್ಯಕ್ರಮವನ್ನ ಕೇಳಿ ಆನಂದಿಸೋಣ ಅಲ್ವೇ ಮಕ್ಕಳೇ?
1: ಎರಡು ಡಿಸೆಂಬರ್ 1949 ಜವಾಹರಲಾಲ್ ನೆಹರು ಅವರು ಭಾರತದ ಮಕ್ಕಳಿಗೆ ಒಂದು ಪತ್ರವನ್ನು ಬರೆದಿದ್ದರು. ಆ ಪತ್ರದ ವಿಷಯವನ್ನು ಆಧರಿಸಿ ಅರವಿಂದ ಚೊಕ್ಕಾಡಿಯವರು ಬರೆದ ನೆಹರು ಬರೆದೊಂದು ಪತ್ರ ಗೀತೆಯನ್ನು ನಿಮ್ಮ ಮುಂದೆ 8ನೇ ತರಗತಿಯ ಮನ್ವಿತಾ, ಧೃತಿ ಮತ್ತು ರಶ್ಮಿತಾ ಇವರು ಸಾದರಪಡಿಸಲಿದ್ದಾರೆ.

0: ಭೂಮಿಯು ಮನುಷ್ಯನ ಆಸೆಗಳನ್ನು ಪೂರೈಸಬಲ್ಲದು, ದುರಾಸೆಗಳನ್ನಲ್ಲ ಎಂದು ಗಾಂಧೀಜಿಯವರು ಹೇಳಿದ್ದರು. ದುರಾಸೆಯ ಪ್ರವೃತ್ತಿಯಿಂದ ಏನಾಗುತ್ತದೆ ಎಂಬ ಬಗ್ಗೆ 8ನೇ ತರಗತಿಯ ಅನ್ವಿತ್ ಅವರು ಬರೆದ ದುರಾಸೆಯ ಜಮೀನುಗಾರತಿ ಕಥೆಯನ್ನು 7ನೇ ತರಗತಿಯ ದೀಪಕ್ ಸಾದರಪಡಿಸಲಿದ್ದಾರೆ.
1: ಕತೆ ದುರಾಸೆಯ ಜಮೀನುಗಾರತಿ. ಒಂದಾನೊಂದು ಊರು, ಆ ಊರಿನಲ್ಲಿ ಒಂದು ಪುಟ್ಟ ಹಳ್ಳಿ. ಆ ಹಳ್ಳಿಯಲ್ಲಿ ಒಂದು ಸಣ್ಣ ಮನೆಯಲ್ಲಿ ರಾಧಾ ಹಾಗೂ ರಾಧಾಳ ಮಗ ರಾಮು ವಾಸಿಸುತ್ತಿದ್ದರು. ರಾಮು ದಿನ ತಪ್ಪದೆ ಶಾಲೆಗೆ ಹೋಗುತ್ತಿದ್ದ. ಹಾಗೆಯೇ ಅವನು ಶಾಲೆಯಲ್ಲಿ ಮತ್ತು ಮನೆಯಲ್ಲಿ ಒಳ್ಳೆಯ ರೀತಿಯಲ್ಲಿದ್ದ. ಅವರು ತುಂಬಾ ಬಡವರು. ರಾಧಾ ದಿನಾಲು ಹೊಲಕ್ಕೆ ಹೋಗಿ ಕೆಲಸ ಮಾಡುತ್ತಾಳೆ. ರಾಧಾ ಹಾಗೂ ರಾಧಾಳ ಮಗ ರಾಮು ಇಬ್ಬರು ಸಂಜೆ ಮನೆಗೆ ಬರುತ್ತಿದ್ದರು. ನಂತರ ಅವರು ಹೊಲಕ್ಕೆ ಹೋಗಿ ತಮ್ಮ ಗಿಡಗಳ ಆರೈಕೆ ಮಾಡುತ್ತಿದ್ದರು. ಬಹಳ ಕಷ್ಟಪಟ್ಟು ಗಿಡಗಳ ಆರೈಕೆ ಮಾಡಿದ್ದಕ್ಕೆ ಅವರಿಗೆ ಅತ್ಯುತ್ತಮ ಫಲವು ಪ್ರತಿ ವರ್ಷ ಬರುತ್ತಿತ್ತು. ಕಷ್ಟಪಟ್ಟು ಮಾಡಿದ ಕೆಲಸಕ್ಕೆ ಒಂದು ತಕ್ಕ ಗಾದೆ ಇದೆ, ಕೈ ಕೆಸರಾದರೆ ಬಾಯಿ ಮೊಸರು ಎಂದು. ಗಾದೆಗೆ ತಕ್ಕ ಕೆಲಸವನ್ನು ರಾಧಾ ಹಾಗೂ ರಾಧಾಳ ಮಗ ರಾಮು ತಮ್ಮ ಹೊಲದಲ್ಲಿ ಕಷ್ಟಪಟ್ಟು ಬೆಳೆ ಬೆಳೆಯುತ್ತಾರೆ. ಒಂದು ಸಲ ರಾಧಾಳಿಗೆ ಒಂದು ಯೋಚನೆ ಬಂದಿತು. ನಾವು ಈ ವರ್ಷ ಕಬ್ಬನ್ನು ಬೆಳೆಯಬೇಕೆಂದು ದೃಢ ನಿರ್ಧಾರ ಮಾಡಿದಳು. ಅದೇ ರೀತಿ ಕಬ್ಬನ್ನು ಬೆಳೆದಳು. ಕಬ್ಬು ದಿನ ದಿನ ಬೆಳೆಯುತ್ತಿತ್ತು. ನಂತರ ಕಬ್ಬುಗಳು ದೊಡ್ಡದಾದವು. ರಾಧಾ ಹಾಗೂ ರಾಧಾಳ ಮಗ ರಾಮು ಹೊಲಕ್ಕೆ ಬಂದಾಗ ಅವರು ಕಬ್ಬು ಇಷ್ಟು ಚೆನ್ನಾಗಿ ಬೆಳೆದಿರುವುದನ್ನು ಕಂಡು ಅವರಿಗೆ ಸಂತೋಷವಾಯಿತು. ರಾಧಾ ಹಾಗೂ ರಾಧಾಳ ಮಗ ರಾಮು ಇದನ್ನು ಮಾರಿದಾಗ ಅವರಿಗೆ ತಮ್ಮ ಜೀವನ ಹಾಗೂ ಹೊಟ್ಟೆಪಾಡು ನೋಡಬಹುದು ಎಂದು ಮನೆಗೆ ಕತ್ತಿ ತರಲು ರಾಧಾ ಹಾಗೂ ರಾಧಾಳ ಮಗ ರಾಮು ಹೋಗುತ್ತಾರೆ. ರಾಧಾ ಹಾಗೂ ರಾಧಾಳ ಮಗ ರಾಮು ಕತ್ತಿ ತರಲು ಹೋದ ಸಂದರ್ಭದಲ್ಲಿ ಚಿನ್ನದ ದಂತವಿರುವ ಆನೆಯು ಬಂದಿತು. ಆ ಕಬ್ಬು ಇಷ್ಟು ಚೆನ್ನಾಗಿ ಬೆಳೆದಿರುವುದನ್ನು ನೋಡಿ ಚಿನ್ನದ ದಂತವಿ

0: ಇರುವ ಆನೆಯು ಕಬ್ಬನ್ನು ತಿನ್ನಲು ಪ್ರಾರಂಭಿಸಿತು. ರಾಧಾ ಹಾಗೂ ರಾಧಾಳ ಮಗ ರಾಮು ಹೊಲಕ್ಕೆ ಬರುತ್ತಾರೆ. ಆಗ ಚಿನ್ನದ ದಂತವಿರುವ ಆನೆಯು ಕಬ್ಬನ್ನು ತಿನ್ನುತ್ತಿರುತ್ತದೆ. ರಾಧಾಳು ಕೂಗುತ್ತಾ, ಏ ಗಜರಾಯ, ಏನು ಮಾಡಿದಿ? ನಾವು ಈಗ ನಮ್ಮ ಜೀವನ ಹಾಗೂ ಹೊಟ್ಟೆಪಾಡನ್ನು ಹೇಗೆ ನೋಡಲಿ? ಹೇಳು ಗಜರಾಯ ಅಂದಾಗ ಗಜರಾಯ ದಯಾಳು ಆಗಿದ್ದ. ತನ್ನ ಚಿನ್ನದ ದಂತವಿರುವ ಒಂದು ತುಂಡನ್ನು ಆನೆಯು ಕೊಟ್ಟಿತು. ರಾಧಾ ಹಾಗೂ ರಾಧಾಳ ಮಗ ರಾಮು ಅಲ್ಲಿಂದ ಹೊರಟು ಹೋದರು. ಆ ಚಿನ್ನದ ದಂತವಿರುವ ತುಂಡನ್ನು ಮಾರಿದಾಗ ಅವಳಿಗೆ ಹಣ ಸಿಕ್ಕಿತು. ಆ ಹಣದಿಂದ ಅವಳು 2 ವರ್ಷಗಳ ಕಾಲ ಜೀವನ ಹಾಗೂ ಹೊಟ್ಟೆಪಾಡನ್ನು ನೋಡಿದಳು. ನಂತರ ಬೇಗನೆ ಹಣವೆಲ್ಲ ಖರ್ಚು ಆಗಿ ಹೋಯಿತು. ರಾಧಾಳಿಗೆ ಒಂದು ಯೋಚನೆ ಬಂದಿತು. ಈಗ ನನಗೆ ಗಜರಾಯ ಸಹಾಯ ಮಾಡಬಲ್ಲ ಎಂದು ರಾಧಾ ತನ್ನ ಹೊಲಕ್ಕೆ ಗಜರಾಯ ಬರುವುದನ್ನು ಕಾದಳು. ಆ ನಂತರ ಚಿನ್ನದ ದಂತವಿರುವ ಆನೆಯು ಬಂದಿತು. ಆ ಚಿನ್ನದ ದಂತವಿರುವ ಆನೆಗೆ ಕಬ್ಬನ್ನು ತಿನ್ನಿಸಿದಳು. ರಾಧಾಳು ಚಿನ್ನದ ದಂತವಿರುವ ಆನೆಯ ಬಳಿ ಮತ್ತೊಮ್ಮೆ ಸಹಾಯ ಕೇಳಿದಳು. ಆ ಚಿನ್ನದ ದಂತವಿರುವ ಆನೆಯು ದಯಾಳು ಆಗಿದ್ದರಿಂದ ತನ್ನ ಇನ್ನೊಂದು ಚಿನ್ನದ ದಂತದ ತುಂಡನ್ನು ರಾಧಾಳಿಗೆ ಕೊಟ್ಟಿತು. ಆ ಆನೆ ಹೊರಟು ಹೋಯಿತು. ರಾಧಾಳು ಮನೆಗೆ ಬಂದಳು. ರಾಧಾಳು ಆ ಚಿನ್ನದ ದಂತದ ತುಂಡನ್ನು ಮಾರಿದಾಗ ಅವಳಿಗೆ ತುಂಬಾ ಹಣ ಸಿಕ್ಕಿತು. ಆ ಹಣದಿಂದ 3 ವರ್ಷಗಳ ಕಾಲ ಜೀವನ ಹಾಗೂ ಹೊಟ್ಟೆಪಾಡನ್ನು ನೋಡಿಕೊಂಡಳು. ಈ ಹಣವು ಬೇಗನೆ ಖರ್ಚು ಆಯಿತು. ಅವಳು ಯೋಚನೆ ಮಾಡಿದಳು. ನನ್ನ ಸಹಾಯಕ್ಕೆ ಈ ಗಜರಾಯ ಚಿನ್ನದ ದಂತದ ತುಂಡನ್ನು ಕೊಡುವುದಿಲ್ಲವೆಂದು ಯೋಚಿಸಿದಳು. ರಾಧಾ ಹೊಲಕ್ಕೆ ಕಬ್ಬನ್ನು ಹಿಡಿದುಕೊಂಡು ಹೋದಳು. ಆ ಚಿನ್ನದ ದಂತವಿರುವ ಆನೆಯು ಆ ಸಮಯಕ್ಕೆ ಬಂದಿತು. ಆ ಆನೆಗೆ ಕಬ್ಬನ್ನು ತಿನ್ನಿಸುತ್ತಾ ಇರುವಾಗ ಅವಳು ಚಿನ್ನದ ದಂತವನ್ನು ಮುರಿಯಲು ಪ್ರಾರಂಭಿಸಿದಳು. ಆದರೆ ಆ ದಂತ ಮುರಿಯಲೇ ಇಲ್ಲ. ಆ ಚಿನ್ನದ ದಂತವಿರುವ ಆನೆ ಹೆದರಿ ರಾಧಾಳನ್ನು ತೆಗೆದು ಬಿಸಾಕಿತು. ಅವಳ ಕೈಕಾಲು ಮುರಿದೇ ಹೋಯಿತು. ಈ ಕಥೆಯಿಂದ ಅರ್ಥವಾಗುವುದೇನೆಂದರೆ ಅತಿ ಆಸೆ ಗತಿಗೇಡು ಎಂದು.
1: ನಮ್ಮ ತುಳುನಾಡು ಜನಪದದ ನೆಲೆವೀಡು. ತುಳುನಾಡಿನ ಜನರ ಅನುಭವದಿಂದ ಬಂದ ತುಳು ಜನಪದ ಗೀತೆಯೊಂದನ್ನು 7ನೇ ತರಗತಿಯ ಸುಷ್ಮಿತಾ, 8ನೇ ತರಗತಿಯ ಭೂಮಿಕಾ ಮತ್ತು ಸಾನಿಕಾ ಸಾದರಪಡಿಸಲಿದ್ದಾರೆ.

0: ಸ್ವಚ್ಛತೆಯು ಮನುಷ್ಯನ ಮೂಲಭೂತ ಅಗತ್ಯವಾಗಿದೆ. ಈ ಅಗತ್ಯದ ಬಗ್ಗೆ ಏಳನೇ ತರಗತಿಯ ಸಿದ್ಧಾರ್ಥ್ ಅವರ ಚಿಂತನೆಯನ್ನು ಏಳನೇ ತರಗತಿಯ ಆಕಾಶ್ ಸಾದರಪಡಿಸಲಿದ್ದಾರೆ.
1: ಸ್ವಚ್ಛತೆ. ಮೊದಲನೆಯದಾಗಿ ನಾವು ನಮ್ಮ ಪರಿಸರವನ್ನು ಸ್ವಚ್ಛವಾಗಿಟ್ಟುಕೊಳ್ಳಬೇಕು.

0: ಏಕೆಂದರೆ ನಾವು ಸ್ವಚ್ಛವಾಗಿ ಇರದಿದ್ದರೆ ನಮಗೆ ರೋಗಗಳು ಬರುತ್ತವೆ, ಇದರಿಂದ ನಾವು ರೋಗಿಗಳಾಗುತ್ತೇವೆ. ನಾವು ರಸ್ತೆಯಲ್ಲಿ ಹೋಗುವಾಗ ಪ್ಲಾಸ್ಟಿಕ್ ಮತ್ತು ಬೇರೆ ಬೇರೆ ವಸ್ತುಗಳು ಬಿದ್ದಿರುತ್ತದೆ, ಆದರೂ ನಾವು ಅದನ್ನು ನೋಡಿಯೂ ನೋಡದ ಹಾಗೆ ಮುಂದೆ ಹೋಗುತ್ತೇವೆ. ಹಾಗೆ ಮಾಡುವುದು ತಪ್ಪು. ನಾವು ಆ ಕಸವನ್ನು ಎಲ್ಲಾದರೂ ಹತ್ತಿರದಲ್ಲಿರುವ ಕಸದ ಬುಟ್ಟಿಗೆ ಹಾಕಬೇಕು. ಅಲ್ಲಿಯೇ ಸಮೀಪದಲ್ಲಿರುವ ಜನರು ಆ ದೃಶ್ಯವನ್ನು ನೋಡಿ ಅವರ ಮನಸ್ಸಿನಲ್ಲಿ ಒಂದು ಭಾವನೆ ಬರುತ್ತದೆ. ಆಗ ಅವರು ಕೂಡ ಆ ಕಸವನ್ನು ಕಸದ ಡಬ್ಬಿಗೆ ಹಾಕುತ್ತಾರೆ. ಎಲ್ಲರೂ ಬಸ್ಸಿನಲ್ಲಿ ಪ್ರಯಾಣ ಮಾಡುವಾಗ ಕಿಟಕಿಯಿಂದ ಚಿಪ್ಸ್ ಪ್ಯಾಕೆಟ್ ಮತ್ತು ಜ್ಯೂಸ್ ಡಬ್ಬಿಗಳನ್ನು ಬಿಸಾಡುತ್ತಾರೆ, ಮತ್ತು ನಾವು ಕಿಟಕಿಯಿಂದ ಉಗುಳಿದರೆ ಬೇರೆಯವರು ಬಂದು ಅಲ್ಲಿ ಕೂರುವಾಗ ಕಿಟಕಿಯಲ್ಲಿ ಕೈ ಇಡುತ್ತಾರೆ. ಆವಾಗ ನಮ್ಮ ರೋಗ ಅವರಿಗೂ ಹರಡುತ್ತದೆ. ನಾವು ಬಸ್ಸಿನಲ್ಲಿ ಹೋಗುವಾಗ ಹಾಕಿರುವ ವಸ್ತುಗಳನ್ನು ಅಲ್ಲಿರುವ ಪ್ರಾಣಿಗಳು ತಿನ್ನುತ್ತವೆ. ಹಾಗಂತ ನಾವು ಕೂಡ ತಿನ್ನಬೇಕು ಎಂದು ಹೇಳುತ್ತಿಲ್ಲ. ನಮಗೆ ಕೈ ಇದೆ, ಅವುಗಳಿಗೆ ಕೈ ಇಲ್ಲ. ನಾವು ಕೈಗಳಿಂದ ಪ್ಲಾಸ್ಟಿಕ್ ಮತ್ತು ಬೇರೆ ವಸ್ತುಗಳನ್ನು ಕಸದ ಬುಟ್ಟಿಗೆ ಹಾಕಬಹುದಲ್ಲವೇ? ಎರಡನೆಯದಾಗಿ, ಪ್ರಾಣಿಗಳು ಪ್ಲಾಸ್ಟಿಕ್ ತಿಂದು ಸಾಯುತ್ತಿವೆ, ಆದರೆ ಮನುಷ್ಯರು ಪ್ಲಾಸ್ಟಿಕ್ ಉಪಯೋಗ ಮಾಡುವುದನ್ನು ಕಡಿಮೆ ಮಾಡುತ್ತಿಲ್ಲ. ಆದ್ದರಿಂದ ಪ್ರಾಣಿ ಪಕ್ಷಿಗಳು ಸಾಯುತ್ತಿವೆ, ಕಾಡು ಹಾಳಾಗುತ್ತಿದೆ. ಹಾಗಾಗಿ ಪ್ಲಾಸ್ಟಿಕ್ ಬಳಕೆ ಮಾಡುವುದನ್ನು ನಾವು ನಿಲ್ಲಿಸಬೇಕು. ಮೂರನೆಯದಾಗಿ, ನಮ್ಮ ಮನೆಯ ಹತ್ತಿರ ಸ್ವಚ್ಛವಾಗಿ ಇಟ್ಟುಕೊಳ್ಳಬೇಕು. ಮನೆಯ ಅಂಗಳದಲ್ಲಿ ಬಿದ್ದಿರುವ ಪ್ಲಾಸ್ಟಿಕ್ ಅಥವಾ ಪೇಪರ್ ಹೀಗೆ ಬೇರೆ ಬೇರೆ ಕಸವನ್ನು ಬೇರೆಯವರ ಮನೆ ಅಥವಾ ಜಾಗಕ್ಕೆ ದೂಡದೆ ಅದನ್ನು ಒಂದು ಕಡೆಯಲ್ಲಿ ರಾಶಿ ಮಾಡಿ ಯಾರಿಗೂ ಹಾನಿಯಾಗದಂತೆ ಸುಟ್ಟು ಹಾಕಬೇಕು. ನಾವು ಗಾರ್ಡನ್ನಲ್ಲಿ ಬೆಳೆಸಿರುವ ಹೂ ಬಳ್ಳಿ ಗಿಡಗಳನ್ನು ತುಂಬಾ ಚೆನ್ನಾಗಿ ನೋಡಿಕೊಳ್ಳಬೇಕು, ಏಕೆಂದರೆ ಅವು ನಮಗೆ ನೆರಳು, ಆಮ್ಲಜನಕ, ತಿನ್ನಲು ಹಣ್ಣು ತರಕಾರಿಗಳನ್ನು ಕೊಡುತ್ತದೆ. ಭೂಮಿ ತಾಯಿ ನಮಗೆ ವಾಸಿಸಲು ಜಾಗ, ಕುಡಿಯಲು ನೀರು, ಉಸಿರಾಡಲು ಗಾಳಿ ಕೊಟ್ಟಿದ್ದಾಳೆ. ಅದನ್ನು ನಾವು ದುರುಪಯೋಗ ಮಾಡಬಾರದು. ನಾಲ್ಕನೆಯದಾಗಿ, ಎಲ್ಲಕ್ಕಿಂತ ಶೌಚಾಲಯವನ್ನು ಚೆನ್ನಾಗಿ ಇರಿಸಿಕೊಳ್ಳಬೇಕು, ಏಕೆಂದರೆ ಶೌಚಾಲಯ ಸ್ವಚ್ಛವಾಗಿರದಿದ್ದರೆ ನಮಗೆ ತುಂಬ ರೋಗಗಳು ಬರುತ್ತವೆ. ಮೂತ್ರಕ್ಕೆ ಹೋಗಿ ನೀರು ಹಾಕಬೇಕು. ಮಲವಿಸರ್ಜನೆಗೆ ಹೋಗಿ ಬಂದ ಮೇಲೆ ಸೋಪಿನಿಂದ ಕೈಗಳನ್ನು ಚೆನ್ನಾಗಿ ತೊಳೆಯಬೇಕು, ಏಕೆಂದರೆ ನಾವು ಅದೇ ಕೈಯಿಂದ ಬೇರೆಯವರನ್ನು ಮುಟ್ಟುತ್ತೇವೆ. ಐದನೆಯದಾಗಿ, ಬಸ್ ತಂಗುದಾಣದಲ್ಲಿ ಎಲ್ಲರೂ ಉಗುಳುತ್ತಾರೆ ಮತ್ತು ಎಲ್ಲಿ ಬೇಕಾದರಲ್ಲಿ ಮೂತ್ರ ಮಾಡುತ್ತಾರೆ. ಅದನ್ನು ನಾವು ನಿಲ್ಲಿಸಬೇಕು. ಸಿಗರೆಟ್ ಸೇದುವುದನ್ನು ನಿಲ್ಲಿಸಬೇಕು. ಸಿಗರೆಟ್ನಿಂದ ಕ್ಯಾನ್ಸರ್ ಬರಬಹುದು, ದೇಹದ ಆರೋಗ್ಯ ಹಾಳಾಗಬಹುದು. ಎಷ್ಟೋ ಜನರು ಸಿಗರೆಟ್ ಸೇದಿ ಆರೋಗ್ಯವನ್ನು ಹಾಳು ಮಾಡಿಕೊಂಡಿದ್ದಾರೆ, ಕೆಲವು ಜನರು ಮರಣ ಹೊಂದಿದ್ದಾರೆ. ಸಿಗರೆಟ್, ಗಾಂಜಾ ಹಾಗೂ ಮಾದಕ ದ್ರವ್ಯಗಳನ್ನು ಸೇದುವುದು ಅಥವಾ ಬಳಸುವುದನ್ನು ನಿಲ್ಲಿಸಬೇಕು. ಆರನೆಯದಾಗಿ, ಶೌಚಾಲಯದಲ್ಲಿ ಸ್ನಾನ ಮಾಡಬಾರದು, ಸ್ನಾನಗೃಹದಲ್ಲಿ ಮಲವಿಸರ್ಜನೆ ಮಾಡಬಾರದು. ಎಲ್ಲಿ ಯಾವ ಕೆಲಸ ಮಾಡಬೇಕೋ ಅದೇ ಕೆಲಸ ಮಾಡಬೇಕು. ಎಲ್ಲರೂ ಬೆಳಿಗ್ಗೆ ಬೇಗನೆ ಎದ್ದು ಚೆನ್ನಾಗಿ ಹಲ್ಲು ಉಜ್ಜಿ ಮುಖ ತೊಳೆಯಬೇಕು. ಹಲ್ಲು ಉಜ್ಜದಿದ್ದರೆ ನಮಗೆ ಬೇರೆ ಬೇರೆ ರೋಗಗಳು ಬರುತ್ತವೆ. ಆದ್ದರಿಂದ ನಮ್ಮನ್ನು ಮತ್ತು ನಮ್ಮ ಪರಿಸರವನ್ನು ಸ್ವಚ್ಛವಾಗಿ ಇಡುವುದು ನಮ್ಮ ಕರ್ತವ್ಯ.
1: ಕುವೆಂಪು ಅವರು ರಾಷ್ಟ್ರಕವಿ. ಅವರು ಶಿಶುಗೀತೆಗಳನ್ನು ಬರೆದಿದ್ದಾರೆ. ಅವರು ಬರೆದ ಶಿಶುಗೀತೆಯೊಂದನ್ನು 8ನೇ ತರಗತಿಯ ರಶ್ಮಿತಾ ಹಾಡಲಿದ್ದಾರೆ.

0: ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರಾದ ಬಳಕಳ ಸೀತಾರಾಮ್ ಭಟ್ ಅವರು ಖ್ಯಾತ ಮಕ್ಕಳ ಸಾಹಿತಿಗಳು. ಅವರು ಬರೆದ ಶಿಶುಗೀತೆಯೊಂದನ್ನು 6ನೇ ತರಗತಿಯ ಅನ್ವಿತಾ ಹಾಡಲಿದ್ದಾರೆ.
1: ಬಾನಿನಲ್ಲಿ ಮೂಡಿ ಬಂದ ಚಂದ ಮಾಮ, ಮೂಡಿ ಬಂದ ಮೂಡಿ

0: ಎಲ್ಲರೂ ಸೇರಿ ನಿಂದ ಚಂದ ಮಾಮ, ತಂಪು ಬೆಳಕು ಬೀರಿ ಬಂದ ಚಂದ ಮಾಮ, ಬೀರಿ ಬಂದ ಚಂದ ಮಾಮ, ಜಗಕ್ಕೆ ಚೆಲುವ ತೋರಿ ಬಂದ ಚಂದ ಮಾಮ, ಬಾನಿನಲ್ಲಿ ಮೂಡಿ ಬಂದ ಚಂದ ಮಾಮ, ಮೂಡಿ ಬಂದ ಚಂದ ಮಾಮ, ಮೂಡಿ ಬಂದ ಚಂದ ಮಾಮ.
1: ಪ್ರಕೃತಿ ಪರಿಸರ ಮನುಷ್ಯನ ಜೀವನಕ್ಕೆ ತುಂಬಾ ಅಗತ್ಯ. ಸಸ್ಯದ ಆಹಾರ ತಯಾರಿಕೆಗೆ ಪ್ರಾಣಿಗಳಿಂದ ದೊರಕುವ ಇಂಗಾಲದ ಡೈಆಕ್ಸೈಡ್ ಬೇಕು. ಪ್ರಾಣಿಗಳಿಗೆ ಉಸಿರಾಡಲು ಸಸ್ಯಗಳು ಕೊಡುವ ಆಮ್ಲಜನಕ ಬೇಕು. ಆದ್ದರಿಂದ ಸಸ್ಯದ ಅರ್ಥಜೀವ ನಮ್ಮ ಬಳಿ ಇದೆ, ನಮ್ಮ ಅರ್ಥಜೀವ ಸಸ್ಯಗಳ ಬಳಿ ಇದೆ. ಈ ಹಿನ್ನೆಲೆಯಲ್ಲಿ ಸಸ್ಯ ಪ್ರೀತಿಯ ಬಗ್ಗೆ 8ನೇ ತರಗತಿಯ ಪ್ರಜ್ವಲ್ ಅವರು ಬರೆದ ನಾಟಕ ಈಗ ನಿಮ್ಮ ಮುಂದೆ.
2: ನಾನು ಕಾರ್ತಿಕ್ ಹೆಚ್ಚಿಟ್ಟಿ, ನಾನು ಈ ನಾಟಕದ ಸೂತ್ರಧಾರ. ಈ ನಾಟಕದ ಹೆಸರು ಗಿಡಮರದ ಮೇಲಿನ ಪ್ರೀತಿ. ಈ ನಾಟಕವನ್ನು 8ನೇ ತರಗತಿಯ ಪ್ರಜ್ವಲ್ ಅವರು ಬರೆದಿದ್ದಾರೆ. ಈ ನಾಟಕವು ಸಸ್ಯ ಸಂಪತ್ತನ್ನು ಉಳಿಸಬೇಕಾದ ಅಗತ್ಯವನ್ನು ಹೇಳುತ್ತದೆ. ಇದರಲ್ಲಿ ಸಾಹುಕಾರನ ಪಾತ್ರಧಾರಿಯಾಗಿ ಸಿದ್ಧಾರ್ಥ, ಕೆಲಸಗಾರನ ಪಾತ್ರಧಾರಿಯಾಗಿ ನವೀನ ಮತ್ತು ರೈತನಾಗಿ ಅಂದರೆ ತಿಮ್ಮಯ್ಯನಾಗಿ ಪ್ರಜ್ವಲ್ ನಿರ್ವಹಿಸಲಿದ್ದಾರೆ. ಈಗ ಕೇಳಿ ನಾಟಕ ಗಿಡಮರದ ಮೇಲಿನ ಪ್ರೀತಿ. ಅಹೋಹ! ಒಂದು ಊರು, ಅಲ್ಲಿ ತಿಮ್ಮಯ್ಯ ಎಂಬ ಬಡ ವ್ಯಕ್ತಿ ಇರುತ್ತಾನೆ. ಆತನಿಗೆ ಗಿಡಮರಗಳೆಂದರೆ ಬಹಳ ಪ್ರೀತಿ. ಅದೇ ಊರಿನಲ್ಲಿ ಒಬ್ಬ ಸಾಹುಕಾರ ಇರುತ್ತಾನೆ. ಆತನ ತೋಟದ ಸುತ್ತ ಖಾಲಿ ಜಾಗ ಇರುವಲ್ಲಿ ಗಿಡಗಳನ್ನು ತಿಮ್ಮಯ್ಯ ಚೆನ್ನಾಗಿ ಬೆಳೆಸುತ್ತಾನೆ. ಆ ಗಿಡಗಳು ಮರವಾಗುತ್ತದೆ. ಒಂದು ದಿನ ಸಾಹುಕಾರ ಅವನೊಂದಿಗೆ ಹೇಳುತ್ತಾರೆ,
3: ತಿಮ್ಮಯ್ಯ, ಈ ತೋಟದಲ್ಲಿ ಸರಿಯಾಗಿ ಬೆಳೆಗಳಾಗುತ್ತಿಲ್ಲ.
4: ಅದಕ್ಕೆ
3: ನಾನು ಈ ತೋಟದ ಸುತ್ತ ಇರೋ ಮರಗಳನ್ನು ಕಡಿದು ಮಾರುತ್ತೇನೆ. ಅದರಲ್ಲಿ ಬಂದ ಹಣದಿಂದ ಈ ಜಾಗದಲ್ಲೇ ಕಾರ್ಖಾನೆಯನ್ನು ಕಟ್ಟುತ್ತೇನೆ.
4: ಬೇಡ ಬುದ್ಧಿ, ಬೇಡ.
3: ಯಾಕೆ? ಈ ತೋಟದ ಜಾಗವೆಲ್ಲ ನಂದು, ನೀನು ಬರೀ ಗಿಡ ನೆಟ್ಟು ಬೆಳೆಸಿದ್ದೀಯಾ ಅಷ್ಟೇ.
4: ಅದು ಬರೀ ಮರವಲ್ಲ, ಅದನ್ನು ನಾನು ಮಗುವಿನಂತೆ ಆರೈಕೆ ಮಾಡಿದ್ದೇನೆ. ದಿನ ಬೆಳಿಗ್ಗೆ ಸಂಜೆ ಎಲ್ಲಾ ಗಿಡಗಳಿಗೆ ಕೊಡದಿಂದ ನೀರನ್ನು ಹೊತ್ತುಕೊಂಡು ಹಾಕಿ

0: ಬೆಳೆಸಿದ್ದೇನೆ. ಈ ಮರಗಳನ್ನು ಕಡಿದು ಹಾಕಬೇಡಿ ಬುದ್ಧಿ.
1: ನಿನಗೆ ಈ ಖಾಲಿ ಜಾಗದಲ್ಲಿ ಗಿಡಗಳನ್ನು ಬೆಳೆಸಲು ಬಿಟ್ಟದ್ದೇ ತಪ್ಪಾಯಿತು.
0: ಹಾಗೆ ಅನ್ನಬೇಡಿ ಬುದ್ಧಿ. ಅದನ್ನು ಬೆಳೆಸಲು ಎಷ್ಟು ಕಷ್ಟಪಟ್ಟಿದ್ದೇನೆಂದು ನನಗೆ ಮತ್ತು ದೇವರಿಗೆ ಮಾತ್ರ ಗೊತ್ತಿರುವುದು. ಈ ಮರಗಳಲ್ಲಿ ಎಷ್ಟೋ ಪ್ರಾಣಿ ಪಕ್ಷಿಗಳು ಗೂಡನ್ನು ಕಟ್ಟಿ ಜೀವನವನ್ನು ಸಾಗಿಸುತ್ತಿದೆ. ಈ ಮರಗಳನ್ನು ಕಡಿದರೆ ಪ್ರಾಣಿ ಪಕ್ಷಿಗಳು ಬೀದಿ ಬಿಕಾರಿಗಳಾಗುತ್ತವೆ.
1: ಅದಕ್ಕೆ ನಾನು ಈಗ ಮರಗಳನ್ನು ಕಡಿಯಲೇಬಾರದೆಂದು ನೀನು ಹೇಳುತ್ತಿದ್ದೀಯಾ?
0: ನೀವು ಆ ಮರಗಳನ್ನು ಕಡಿಯಲೇಬೇಕಿದ್ದರೆ ನೀವು ಒಂದೇ ಒಂದು ಗಿಡವನ್ನು ಮರವಾಗಿ ಬೆಳೆಸಬೇಕು.
1: ನೀನು ನನಗೆ ಸವಾಲು ಹಾಕುತ್ತಿದ್ದೀಯಾ?
0: ಇಲ್ಲ ಬುದ್ಧಿ. ಯಾಕೆಂದರೆ ಇಲ್ಲಿಯವರೆಗೆ ನಾನು ನೀವು ಹೇಳಿದ್ದನ್ನೆಲ್ಲ ಪಾಲಿಸಿಕೊಂಡು ಬಂದಿದ್ದೇನೆ. ನಾನು ಹೇಳಿದ್ದಕ್ಕೆ ನೀವು ಒಂದೇ ಒಂದು ಗಿಡವನ್ನು ನಿಮ್ಮ ಕೈಯಲ್ಲಿ ಬೆಳೆಸಲು ಸಾಧ್ಯವಿಲ್ಲವೇ?
1: ಹ್ಮ್, ಆಯ್ತು.
2: ಸಾಹುಕಾರ ಮನೆಗೆ ಹೋಗಿ ಗಿಡ ನೆಡಲು ಶುರು ಮಾಡಿದ. ಎಷ್ಟೋ ಗಿಡಗಳನ್ನು ನೆಟ್ಟರೂ ಬದುಕುತ್ತಿರಲಿಲ್ಲ.
1: ಅರೆ, ಇದೇನಿದು? ಒಂದು ಗಿಡ ಕೂಡ ಚೆನ್ನಾಗಿ ಬೆಳೆಯುತ್ತಿಲ್ಲವಲ್ಲ. ಇದಕ್ಕೆ ತಿಮ್ಮಯ್ಯ ಏನಾದರೂ ಮಾಡುತ್ತಿರಬಹುದು. ನಾನು ಇನ್ನೊಂದು ಗಿಡವನ್ನು ನೆಟ್ಟು ಅದಕ್ಕೆ ಕೆಲಸಗಾರನನ್ನು ಕಾಲು ಕಾಲು ಹೇಳುತ್ತೇನೆ. ಭೀಮ ಬಾಯಿಲಿ
0: ಕರೆದ್ರಾ ಬುದ್ಧಿ.
1: ನೀನು ಇವತ್ತು ಈ ಗಿಡವನ್ನು ಕಾವಲು ಕಾಯಬೇಕು. ಯಾರಾದರೂ ಬಂದರೆ ಅವನನ್ನು ತಕ್ಷಣ ನನ್ನ ಹತ್ತಿರ ಕರೆದುಕೊಂಡು ಬರಬೇಕು.
0: ಆಯ್ತು ಬುದ್ಧಿ.
2: ಮರುದಿನ ಸಾಹುಕಾರ ಭೀಮನಲ್ಲಿ ಕೇಳುತ್ತಾರೆ,
1: ನಿನ್ನೆ ನಿನಗೆ ಯಾರಾದರೂ ಕಾವಲು ಕಾಯುವಾಗ ಸಿಕ್ಕಿದ್ದರೆ?
0: ಇಲ್ಲ ಬುದ್ಧಿ, ಯಾರೂ ಬಂದಿಲ್ಲ.
1: ಹಾಗಿದ್ದರೆ ಇದೆಲ್ಲ ಯಾರು ಮಾಡಿದ್ದಲ್ಲ. ಈಗ ನನಗೆ ಆ ತಿಮ್ಮನ ಕಷ್ಟ ಗೊತ್ತಾಯಿತು. ಒಂದು ಗಿಡವನ್ನು ಬೆಳೆಸಲು ಎಷ್ಟು ಕಷ್ಟ ಎಂಬುದು ಗೊತ್ತಾಯಿತು. ನಾನು ಇವತ್ತು ತಿಮ್ಮಯ್ಯನಲ್ಲಿ ಕ್ಷಮೆ ಕೇಳಬೇಕು.
2: ಸಾಹುಕಾರ ತಿಮ್ಮಯ್ಯನನ್ನು ಭೇಟಿಯಾದನು.
1: ತಪ್ಪಾಯಿತು ತಿಮ್ಮಯ್ಯ, ನನ್ನನ್ನು ಕ್ಷಮಿಸು.
0: ಅರೆ, ಏನಾಯಿತು ಬುದ್ಧಿ?
1: ನನಗೆ ಈಗ ತಿಳಿಯಿತು ಒಂದು ಗಿಡವನ್ನು ಬೆಳೆಸಲು ಎಷ್ಟು ಕಷ್ಟ ಎಂಬುದು.
0: ನೀವು ಅದನ್ನು ಯಾವ ರೀತಿ ಆರೈಕೆ ಮಾಡಿದ್ದೀರಿ?
1: ನಾನು ಹೇಗೆ ಆರೈಕೆ ಮಾಡಿದೆ ಎಂದರೆ, ನೀನು ನಿನ್ನ ಗಿಡಗಳಿಗೆ ಬೆಳಗ್ಗೆ ಸಂಜೆ ಒಂದೊಂದು ಕೊಡ ನೀರು ಹಾಕುತ್ತಿದ್ದೆ. ಆದರೆ ನಾನು ನಿನಗಿಂತ ಚೆನ್ನಾಗಿ ಗಿಡವನ್ನು ಬೆಳೆಸಬೇಕೆಂದು ನಾನು ಅದಕ್ಕೆ ಸದಾ ನೀರು ಬೀಳುವಂತೆ ಮಾಡಿದೆ. ಆದರೂ ಅದು ಬದುಕಲಿಲ್ಲ. ಗೊಬ್ಬರವನ್ನು ಹಾಕಿದೆ, ಆದರೂ ಪ್ರಯೋಜನವಾಗಲಿಲ್ಲ.
0: ಗಿಡಕ್ಕೆ ಆ ರೀತಿ ನೀರು ಬಿದ್ದರೆ ಗಿಡ ಕೊಳೆತೇ ಹೋಗುತ್ತದೆ. ನೀವು ಹಾಕಿದ ಗೊಬ್ಬರದ ಅಂಶಗಳೆಲ್ಲ ನೀರಿನಲ್ಲಿ ಕೊಚ್ಚಿಕೊಂಡು ಹೋಗುತ್ತದೆ. ಅದಕ್ಕೆ ಬೆಳಿಗ್ಗೆ ಸಂಜೆ ಒಂದು ಕೊಡ ನೀರು ಹಾಕಿದರೆ ನೀರನ್ನು ಗಿಡ ಎಳೆದುಕೊಳ್ಳುತ್ತದೆ. ಆಗ ಗೊಬ್ಬರದಲ್ಲಿರುವ ಅಂಶವನ್ನು ಗಿಡ ಹೀರಿಕೊಳ್ಳುತ್ತದೆ.
1: ನನ್ನ ಅಹಂಕಾರ ಮತ್ತು ಕೆಟ್ಟತನದಿಂದ ಈ ರೀತಿಯಾಯಿತು. ಈಗ ನನಗೆ ತಿಳಿಯಿತು ಒಂದು ಗಿಡವನ್ನು ನೆಟ್ಟು ಬೆಳೆಸುವುದು ಹೇಗೆ ಎಂದು.
0: ನಾವು ಇನ್ನು ಹೆಚ್ಚು ಹೆಚ್ಚು ಗಿಡಗಳನ್ನು ಬೆಳೆಸೋಣ, ಅದನ್ನು ಸಂರಕ್ಷಿಸೋಣ. ಆ ಮರಗಳು ನಮಗೆ ಉಸಿರಾಡಲು ಆಮ್ಲಜನಕ ನೀಡುತ್ತವೆ, ಪಕ್ಷಿಗಳಿಗೆ ಗೂಡನ್ನು ಕಟ್ಟಲು ಜಾಗ ನೀಡುತ್ತವೆ, ಅದರ ಬುಡದಲ್ಲಿ ವಿಶ್ರಾಂತಿ ಪಡೆಯಲು ಬಿಡುತ್ತವೆ, ಮಣ್ಣನ್ನು ತನ್ನ ಬೇರಿನಲ್ಲಿ ಹಿಡಿದು ಇಟ್ಟುಕೊಳ್ಳುತ್ತವೆ. ಗಿಡ ಮರಗಳಿಂದ ಪ್ರಾಣಿ ಪಕ್ಷಿ ಮಾನವನಿಗೆ ತುಂಬಾ ಅನುಕೂಲವಾಗಿವೆ.
1: ಹಾಗಿದ್ದರೆ ನಾನು ಗಿಡಗಳನ್ನು ತರುತ್ತೇನೆ, ನಾವು ಸೇರಿ ಅದನ್ನ ನೋಡಿಕೊಳ್ಳೋಣವೇ?
0: ಆಯ್ತು ಬುದ್ಧಿ.
3: ಗಿಡಗಳನ್ನು ಬೆಳೆಸೋಣ, ಪ್ರಕೃತಿಯನ್ನು ಉಳಿಸೋಣ.
4: ಈಗ ಉತ್ತರ ಕರ್ನಾಟಕದ ಜನಪದ ಶೈಲಿಯ ದೇಶಭಕ್ತಿ ಗೀತೆ 7ನೇ ತರಗತಿಯ ಸಮರ್ಥ್ ಅವರಿಂದ.

0: ಕನ್ನಡ ನಾಡಿನಲ್ಲಿ ಜನಜೀವನದ ಅನುಭವದಿಂದ ಬಂದ ಗಾದೆ ಮಾತುಗಳು ಹೇರಳವಾಗಿ ಇದೆ. ಅವುಗಳಲ್ಲಿ ಕೆಲವು ಗಾದೆ ಮಾತುಗಳನ್ನು ತಾವೇ ಬರೆದಿರುವ ಅವುಗಳ ವಿಸ್ತರಣೆಯನ್ನು 7ನೇ ತರಗತಿಯ ಸುಮತಿ ಮತ್ತು 8ನೇ ತರಗತಿಯ ಜ್ಯೋತಿ ಸಾದರಪಡಿಸಲಿದ್ದಾರೆ.
1: ಗಾದೆ ಮಾತುಗಳ ವಿಸ್ತರಣೆ. ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ಬಂಧುವಿಲ್ಲ.
2: ಪ್ರಪಂಚದ ಪ್ರೇಮದ ಸಾಕಾರ ರೂಪ ತಾಯಿ. ಬೇರೆ ಎಷ್ಟೇ ನೆಂಟರಿದ್ದರೂ, ಆಸ್ತಿ ಪಾಸ್ತಿ ಹಣವಿದ್ದರೂ ಮಗುವಿಗೆ ತಾಯಿಯಿಂದ ಸಿಗುವ ಸಂತೋಷ ಸಿಗುವುದಿಲ್ಲ. ಬೇರೆ ಯಾವ ಸಂಬಂಧಿಕರನ್ನಾದರೂ ಪಡೆಯಬಹುದು, ಆದರೆ ತಾಯಿಯನ್ನು ಮಾತ್ರ ಜೀವನದಲ್ಲಿ ಒಂದೇ ಸಲ ಪಡೆಯಲು ಸಾಧ್ಯ. ಹಾಗೆಯೇ ಆಹಾರ ಪದಾರ್ಥಗಳಲ್ಲಿ ಬೇರೆ ಏನೆಲ್ಲ ಇದ್ದರೂ ಉಪ್ಪು ಇದ್ದಾಗ ಮಾತ್ರ ರುಚಿ ಬರಲು ಸಾಧ್ಯ. ರುಚಿಗೆ ಉಪ್ಪು ಹೇಗೆ ಪ್ರಧಾನವೋ, ಬಂಧುತ್ವಕ್ಕೆ ತಾಯಿಯೇ ಪ್ರಧಾನ. ರುಚಿಗಳಲ್ಲಿ ಮೂಲ ರುಚಿ ಉಪ್ಪು, ಬಂಧುತ್ವದಲ್ಲಿ ಮೂಲ ಬಂಧುತ್ವ ತಾಯಿ ಎಂದು ಈ ಗಾದೆ ಮಾತು ಹೇಳುತ್ತದೆ. ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ.
1: ಬೆಟ್ಟವನ್ನು ದೂರದಿಂದ ನೋಡಿದಾಗ ಅಲ್ಲಿರುವ ಕಲ್ಲು ಮುಳ್ಳುಗಳಾಗಲಿ, ಏರು ತಗ್ಗುಗಳಾಗಲಿ, ಓರೆ ಕೋರೆಗಳಾಗಲಿ ಕಾಣುವುದಿಲ್ಲ. ಬೆಟ್ಟ ನುಣ್ಣಗೆ ಕಾಣುತ್ತದೆ. ಆದರೆ ಬೆಟ್ಟವನ್ನು ಏರಲು ಹೋದಾಗ ಈ ಓರೆ ಕೋರೆಗಳೆಲ್ಲವೂ ಕಾಣುತ್ತದೆ. ಆಗ ಬೆಟ್ಟವನ್ನು ನುಣ್ಣಗೆ ಎಂದು ಭಾವಿಸಿದ ನಮ್ಮ ಭಾವನೆ ತಪ್ಪೆಂದು ನಮಗೆ ಗೊತ್ತಾಗುತ್ತದೆ. ಅದೇ ರೀತಿ ಮನುಷ್ಯರನ್ನು ಹೇಳಿದ್ದನ್ನು ಕೇಳಿ ಅರ್ಥ ಮಾಡಿಕೊಂಡಾಗ ಒಳ್ಳೆಯವರೆಂದು ಅನಿಸುತ್ತದೆ. ಅವರೊಂದಿಗೆ ಒಡನಾಡಿದಾಗ ಅವರಲ್ಲಿ ಇರುವ ದೋಷಗಳು ಒಳಿತುಗಳು ನಮಗೆ ಗೊತ್ತಾಗುತ್ತದೆ. ಆದ್ದರಿಂದ ಯಾರನ್ನು ಯಾರೋ ಹೇಳಿದ ಮಾತನ್ನು ಕೇಳಿ ಇವರು ಹೀಗೆ ಎಂದು ತೀರ್ಮಾನಿಸಬಾರದು ಎಂಬುದನ್ನು ಈ ಗಾದೆ ಮಾತು ಹೇಳುತ್ತದೆ. ಹಾಸಿಗೆ ಇದ್ದಷ್ಟು ಕಾಲು ಚಾಚು.
2: ನಾವು ಮಲಗುವ ಹಾಸಿಗೆ ನಮ್ಮಷ್ಟು ಉದ್ದ ಇಲ್ಲದೆ ಇದ್ದಾಗ ಮುದುಡಿ ಮಲಗಬೇಕಾಗುತ್ತದೆ, ಇಲ್ಲದಿದ್ದರೆ ಕಾಲು ನೆಲಕ್ಕೆ ಬೀಳುತ್ತದೆ. ಆದ್ದರಿಂದ ಹಾಸಿಗೆ ಎಷ್ಟು ಉದ್ದವಿದೆಯೋ ಅಷ್ಟು ಕಾಲನ್ನು ಚಾಚಬೇಕು. ಹಾಗೆಯೇ ನಮಗೆ ನೂರಾರು ಆಸೆಗಳಿರುತ್ತವೆ, ಅದೆಲ್ಲವನ್ನು ಪೂರೈಸಿಕೊಳ್ಳಲು ಆಗುವುದಿಲ್ಲ. ನಮ್ಮ ಆದಾಯ ಎಷ್ಟಿರುತ್ತದೆಯೋ ಅಷ್ಟು ಆಸೆಗಳನ್ನು ಮಾತ್ರ ಪೂರೈಸಿಕೊಳ್ಳಬಹುದು. ಆದ್ದರಿಂದ ನಮ್ಮ ಆದಾಯಕ್ಕಿಂತ ಖರ್ಚು ಜಾಸ್ತಿಯಾಗಬಾರದೆಂದು ಈಗ ಹೇಳಿದ ಗಾದೆ ಮಾತು ಹೇಳುತ್ತದೆ.
3: ಹಿರಿಯ ವಿದ್ವಾಂಸರಾದ ಅಮೃತ ಸೋಮೇಶ್ವರ ಅವರು ರಚಿಸಿದ ಗುರುಭಕ್ತಿ ಗೀತೆ. ಹಾಡುವವರು 8ನೇ ತರಗತಿಯ ಮನ್ವಿತ, ಧೃತಿ ಮತ್ತು ರಶ್ಮಿತಾ.

0: ಒಳಗೆ ಪುಟ್ಟ ಮಕ್ಕಳ ಬಗ್ಗೆ ವಹಿಸಬೇಕಾದ ಜಾಗೃತಿಯ ಬಗ್ಗೆ ಆರನೇ ತರಗತಿಯ ನವೀನ ಅವರ ಚಿಂತನೆಯನ್ನು ಏಳನೇ ತರಗತಿಯ ಆಕಾಶ್ ಅವರು ನಿಮ್ಮ ಮುಂದೆ ಹೇಳಲಿದ್ದಾರೆ.
1: ಮನೆಯ ಒಳಗೆ ಚಿಕ್ಕ ಮಕ್ಕಳ ಹಾಗೂ ದೊಡ್ಡವರ ಬಗ್ಗೆ ಜಾಗೃತಿ. ಮೊದಲನೆಯದಾಗಿ, ಕೋಣೆಯಲ್ಲಿ ನೀರು ಚೆಲ್ಲಿದ್ದರೆ ಅದನ್ನು ಚೆನ್ನಾಗಿ ಒರೆಸಬೇಕು. ಇಲ್ಲದಿದ್ದರೆ ಮಕ್ಕಳು ಆಟವಾಡುತ್ತಾ ಓಡಿ ಬರುತ್ತಾರೆ, ಆಗ ಚೆಲ್ಲಿರುವ ನೀರನ್ನು ನೋಡದೆ ಜಾರಿ ಬೀಳುತ್ತಾರೆ, ಇದರಿಂದ ಅವರ ಕೈಕಾಲಿಗೆ ಪೆಟ್ಟಾಗುತ್ತದೆ. ಎರಡನೆಯದಾಗಿ, ಚಾಕು ಅಥವಾ ಬೇರೆ ತರಹದ ಚೂಪಾದ ವಸ್ತುಗಳನ್ನು ಕೆಳಗೆ ಇಡಬಾರದು, ಏಕೆಂದರೆ ಅದನ್ನು ಚಿಕ್ಕ ಮಕ್ಕಳು ತೆಗೆದುಕೊಂಡು ಆಟ ಆಡುತ್ತಾರೆ, ಅದು ಕೈ ಅಥವಾ ದೇಹದ ಬೇರೆ ಭಾಗಗಳಿಗೆ ಚುಚ್ಚಿ ಗಾಯ ಮಾಡುತ್ತದೆ. ಮೂರನೆಯದಾಗಿ, ನಾವು ಗಾಯಕ್ಕೆ ಹಚ್ಚುವ ಮುಲಾಮಾಗಲಿ ಅಥವಾ ವಿಷಕಾರಿ ಮುಲಾಮಾಗಲಿ ಅದನ್ನು ಮಕ್ಕಳ ಕೈಗೆ ಸಿಗುವಂಥ ಜಾಗದಲ್ಲಿ ಇಡಬಾರದು, ಏಕೆಂದರೆ ಅದನ್ನು ಚಿಕ್ಕ ಮಕ್ಕಳು ತೆಗೆದುಕೊಂಡು ಬಾಯಿಯಲ್ಲಿ ಇಟ್ಟುಕೊಳ್ಳುತ್ತಾರೆ, ಆಗ ಆ ಮುಲಾಮ್ ಮಕ್ಕಳ ಬಾಯಿಗೆ ಹೋದರೆ ಅದು ವಿಷಕಾರಿ ಮುಲಾಮಾಗಿದ್ದರೆ ಅದು ಆ ಮಗುವಿನ ಜೀವವನ್ನೇ ಬಲಿ ತೆಗೆದುಕೊಳ್ಳುತ್ತದೆ. ನಾಲ್ಕನೆಯದಾಗಿ, ನಾವು ಕೋಣೆಯಲ್ಲಿ ಬಕೆಟಿನಲ್ಲಿ ಉಳಿದ ಆಹಾರ ಪದಾರ್ಥಗಳನ್ನು ಹಾಕಿ ಅದರಲ್ಲಿ ಕೈ ತೊಳೆದುಕೊಂಡು ಹಾಗೇ ಇಟ್ಟರೆ ಅದು ಕೊಳೆತು ಅದರಲ್ಲಿ ಸೊಳ್ಳೆಗಳು ಹುಟ್ಟುತ್ತವೆ. ಅವು ಮನೆಯಲ್ಲಿರುವ ಚಿಕ್ಕ ಮಕ್ಕಳಿಗಾಗಲಿ ದೊಡ್ಡವರಿಗಾಗಲಿ ಕಚ್ಚಿದರೆ ಡೆಂಗ್ಯೂ ಮಲೇರಿಯಾ ರೋಗಗಳು ಬರುವ ಸಂಭವವಿದೆ. ಆದ್ದರಿಂದ ನಾವು ಮನೆಯಲ್ಲಿ ಎಚ್ಚರವನ್ನು ವಹಿಸಬೇಕು.
2: ತುಳು ಚುಟುಕುಲು ಸಂಬಂಧ. ಪೂಯಿಜ್ಜಂದೆ ಬಳ್ಳಿಜ್ಜಿ, ಬಳ್ಳಿಜ್ಜಂದೆ ಪೂಯಿಜ್ಜಿ, ಪೂಯಿಜ್ಜಂದೆ ಬಳ್ಳಿಜ್ಜಿ, ಬಳ್ಳಿಜ್ಜಂದೆ ಪೂಯಿಜ್ಜಿ. ಅಪ್ಪಯ್ಜಂದೆ ಅಮ್ಮಯ್ಜರು, ಅಮ್ಮಯ್ಜಂದೆ ಅಪ್ಪಯ್ಜರು, ಅಪ್ಪ ಅಮ್ಮಯ್ಜಂದೆ ಯಾನಿಜ್ಜಿ. ಎನ್ನ ಪುದರ್ ಎನ್ನ ಪುದರ್ ಅಮ್ಮ.

0: ಎಂಕ್ ಬೋರ್ಡ್ ಮಮ್ಮಿ ಎಂಕೇಪಲ ವನಸ್ಕಮ್ಮಿ. ಬೆಳವಣಿಗೆ ಚೈತ್ರವನಟ್ಟು ಕುಕ್ಕು ಆಪುಂಡು ಎನ್ನ ಇಲ್ಲಡು ಚಿಕ್ಕು ಆಪುಂಡು ತೋಟಡು ಬಜ್ಜೈ ಆಪುಂಡು ಎನ್ನ ತರೆಕ್ಕು ಬುದ್ಧಿ ಬರ್ಪುಂಡು. ಆಸೆ ಗಿಳಿಕ್ಕು ಪರಂದು ತಿನ್ನರೆ ಆಸೆ, ನವಿಲುಗು ನಲಿಪರೆ ಆಸೆ, ಕೋಗಿಲೆಗು ಪದ್ಯಪನರ ಆಸೆ, ಎಂಕ್ ನಿನಂತೂ ಓಡೊಂದಾಸೆ. ಮನಸ್ಸು ಕನಸು ನೂದೇ ಇಪ್ಪಡು, ಮನಸ್ಸು ಒಂಜೇ ಇಪ್ಪಡು, ಯೋಚನೆ ಸಾವಿರ ಇಪ್ಪಡು, ಗುರಿ ಒಂಜೇ ಇಪ್ಪಡು, ದೋಸ್ತಿ ಏರೆ ಇಪ್ಪಡು, ಮನಸ್ಸುಡೆಂಕೊಂತೆ ಜಾಗ ಇಪ್ಪಡು.
1: ನೆಹರು ಅವರು ಶಿಕ್ಷಣ ಮತ್ತು ತಂತ್ರಜ್ಞಾನಕ್ಕೆ ಅಪಾರವಾದ ಪ್ರೋತ್ಸಾಹವನ್ನು ನೀಡಿದ್ದರು. ಈ ಹಿನ್ನೆಲೆಯಲ್ಲಿ ಶೈಕ್ಷಣಿಕ ಚಿಂತನೆ 7ನೇ ತರಗತಿಯ ವೈಷ್ಣವಿಯವರಿಂದ.
2: ಶಿಕ್ಷಣದ ಮಹತ್ವ. ಶಿಕ್ಷಣ ಎಂದರೆ ಗುಂಪಿನ ಬೋಧನೆ. ಶಿಕ್ಷಣವನ್ನು ಕಲಿಸುವವರೇ ಗುರು. ಶಿಕ್ಷಣ ಎಂಬುದು ನಮ್ಮ ಜೀವನದಲ್ಲಿ ಅತಿ ಮುಖ್ಯವಾದದ್ದು. ಒಬ್ಬ ಮನುಷ್ಯನ ಜೀವನದಲ್ಲಿ ಶಿಕ್ಷಣವು ಹೇಗೆ ಮುಖ್ಯವೆಂದರೆ, ಶಿಕ್ಷಣ ಇರದಿದ್ದರೆ ಆ ಮನುಷ್ಯನ ಗೌರವ ಕಡಿಮೆಯಾಗುತ್ತದೆ. ಅದೇ ಶಿಕ್ಷಣವನ್ನು ಹೊಂದಿರುವ ವ್ಯಕ್ತಿಗೆ ಮರ್ಯಾದೆ ಜಾಸ್ತಿ. ಶಿಕ್ಷಣದಲ್ಲಿ ಅಂಗನವಾಡಿ, ಪ್ರಾಥಮಿಕ ಶಿಕ್ಷಣ, ಪ್ರೌಢ ಶಿಕ್ಷಣ ಮತ್ತು ಉನ್ನತ ಶಿಕ್ಷಣಗಳ ಹಂತಗಳಿರುತ್ತವೆ. ಒಂದೊಂದು ಹಂತದಲ್ಲಿಯೂ ನಾವು ಕಲಿಯುತ್ತಾ ಹೋದರೆ ನಾವು ನಮ್ಮ ಜೀವನದಲ್ಲಿ ಸಾಧನೆಯನ್ನು ಮಾಡಬಹುದು. ನಮ್ಮ ಜೀವನದಲ್ಲಿ ಶಿಕ್ಷಣ ಒಂದು ತಿರುವು. ಆ ತಿರುವು ನಮ್ಮ ಜೀವನವನ್ನೇ ಬದಲಿಸಬಹುದು. ಹಾಗಾಗಿ ನಾವು ಚೆನ್ನಾಗಿ ಓದಬೇಕು. ನಮ್ಮ ಜೀವನ ನಮ್ಮ ಕೈಯಲ್ಲಿದೆ. ಮೊದಮೊದಲು ನಮ್ಮ ಭಾರತದಲ್ಲಿ ಗುರುವಿಗೆ ಸೇವೆ ಮಾಡಿ ಕಲಿಯಬೇಕಿತ್ತು. ಈಗ ಎಲ್ಲರಿಗೂ ಶಿಕ್ಷಣ ಉಚಿತವಾಗಿ ಸಿಗುತ್ತಿದೆ. ಸರ್ಕಾರವು ನಮಗೆ ಶಿಕ್ಷಣ ನೀಡುತ್ತದೆ. ಹಾಗಾಗಿ ನಾವು ಶಿಕ್ಷಣವನ್ನು ಪಡೆಯಬೇಕು. ಶಿಕ್ಷಣ ಎಂಬುದು ತುಂಬಾ ಮುಖ್ಯ. ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಏನನ್ನಾದರೂ ಸಾಧಿಸಬೇಕು. ಮೊದಲು ಶಿಕ್ಷಣ ಪಡೆಯಲು ಸರಿಯಾದ ಸ್ಥಳವಿರಲಿಲ್ಲ. ಈಗ ಸರ್ಕಾರ ನಮಗೆ ಶಾಲೆ ಕಾಲೇಜು ಕಟ್ಟಡಗಳನ್ನು ನಿರ್ಮಿಸಿದೆ. ಮೊದಲು ಎಲ್ಲೋ ಮರದ ಕೆಳಗೆ ಕೂರಬೇಕಿತ್ತು. ಅಂಬೇಡ್ಕರ್ ಅವರು ಗೋಣಿ ಚೀಲದ ಮೇಲೆ ಕುಳಿತು ಶಿಕ್ಷಣವನ್ನು ಪಡೆದಿದ್ದರು. ಆದರೆ ನಮಗೀಗ ಕುರ್ಚಿ ಮೇಜು ಎಲ್ಲ ಇದೆ. ಭಾರತದಲ್ಲಿ ಆದಿ ಕಾಲದಿಂದಲೂ ಶಿಕ್ಷಣದಲ್ಲಿ ಒಂದೇ ವಿಚಾರದ ಬಗ್ಗೆ ಆಳವಾಗಿ ಕಲಿಕೆ ನಡೆಯುತ್ತಿತ್ತು. ಉದಾಹರಣೆಗೆ ವೇದ, ಆಯುರ್ವೇದ, ಯುದ್ಧ ಕಲೆ, ಸಂಗೀತ, ಚಿತ್ರಕಲೆ, ಗಣಿತಶಾಸ್ತ್ರ, ಅರ್ಥಶಾಸ್ತ್ರ, ಯೋಗ, ಇಂತಹ ಮಹಾನ್ ವಿಷಯಗಳ ಬಗ್ಗೆ ಚರ್ಚೆ ನಡೆಯುತ್ತಿತ್ತು. ಈಗ ನಾವು ಕೋಟಿ ಕೋಟಿ ಕೊಟ್ಟು ಎಲ್ಲ ಸೌಕರ್ಯಗಳು ಇದ್ದು ನಾವ್ಯಾರು ಜ್ಞಾನವಂತರಲ್ಲ. ಈಗ ಪ್ರತಿಯೊಂದು ದೇಶವು ಪ್ರಾಥಮಿಕ ಶಿಕ್ಷಣವನ್ನು ಹೊಂದಿದೆ. ಸರ್ಕಾರ 14 ವರ್ಷದವರೆಗೆ ಶಿಕ್ಷಣ ಕಡ್ಡಾಯ ಎಂದು ಘೋಷಿಸಿದೆ. ಯಾಕೆಂದರೆ ಸರ್ಕಾರದವರಿಗೆ ಗೊತ್ತು ಶಿಕ್ಷಣ ಎಂಬುದು ನಮ್ಮ ಜೀವನಕ್ಕೆ ಎಷ್ಟು ಮುಖ್ಯವೆಂದು. ಎಷ್ಟೋ ಬಡ ಮಕ್ಕಳು ತಾವೇ ದುಡಿದು ತಮ್ಮ ತಂದೆ ತಾಯಂದಿರನ್ನು ಸಾಕುತ್ತಾರೆ. ಅದಕ್ಕಾಗಿ ಮಕ್ಕಳು ಓದಿ ವಿದ್ಯಾವಂತರಾಗುತ್ತಾರೆ ಎಂದು ಸರ್ಕಾರ ಅದನ್ನು ಘೋಷಿಸಿದೆ. ಅದೇ ಕಾರಣದಿಂದ ಶಿಕ್ಷಣವು ನಮ್ಮ ಜೀವನಕ್ಕೆ ತುಂಬಾ ಮುಖ್ಯ.
1: ಈಗ ಕನ್ನಡ ಒಗಟುಗಳು 8ನೇ ತರಗತಿಯ ಶ್ರಾವ್ಯ ಮತ್ತು ಜ್ಯೋತಿ ಅವರಿಂದ.
3: ಬಂಗಾರದ ಬಣ್ಣ ನಡುವೆ ಸಣ್ಣ, ಮುಟ್ಟಲು ಹೋದರೆ ಕಡಿಯುತ್ತದೆ.
4: ಕಣಜದ ಹುಳು.
3: ಕೆಂಬಣ್ಣದ ಆಕಳು ಕೆರೆಯಲ್ಲಿ ಈಜುತ್ತದೆ.
4: ಕಡುಬು.
3: ಹುಟ್ಟುತ್ತಲೇ ಗಮಗಮಿಸುತ್ತೇನೆ, ಹಾಗಾದರೆ ನಾನು ಯಾರು?
4: ಕೊತ್ತಂಬರಿ ಸೊಪ್ಪು.
3: ಹಸಿರು ಗುಚ್ಛದಲ್ಲಿ ಬೆಳ್ಳಿಕೋಲು.
4: ಮೂಲಂಗಿ.
3: ಹಗಲು ಹೊತ್ತಿನಲ್ಲಿ ಊರಿಗೆಲ್ಲ ಒಂದೇ ದೀಪ.
4: ಸೂರ್ಯ.
3: ಕಟ್ಟೆ ಇಲ್ಲದ ಕೆರೆಯಲ್ಲಿ ತಟ್ಟೆ ತೇಲುತ್ತಿದೆ.
4: ಚಂದ್ರ.
3: ಸಾವಿರ ಮಕ್ಕಳಿಗೆ ಒಂದೇ ಉಡುದಾರ.
4: ಪೊರಕೆ.
3: ಬಂಗಾರದ ಹಕ್ಕಿ ಬಾಲದಲ್ಲಿ ನೀರು ಕುಡಿದು ಬೆಳಕು ನೀಡುತ್ತದೆ.
4: ದೀಪ.
3: ಹಗಲೆಲ್ಲ ಹಾಳು ತೋಟ, ರಾತ್ರಿ ನೋಡಿದರೆ ಹೂವಿನ ತೋಟ.
4: ಆಕಾಶ ಮತ್ತು ನಕ್ಷತ್ರಗಳು.
3: ರಾತ್ರಿಯೆಲ್ಲ ವೀಣೆ ನುಡಿಸುತ್ತೇನೆ, ಹಾಗಾದರೆ ನಾನು ಯಾರು?
4: ಸೊಳ್ಳೆ.
3: ಆಚೆ ಈಚೆ ಓಲಾಡುತ್ತಾನೆ, ನಡುವೆ ಹತ್ತುವಾಗ ನಿಲ್ಲುತ್ತಾನೆ.
4: ಜೋಕಾಲಿ.
3: ದುಂಡಗಿರುವುದು ಚೆಂಡಲ್ಲ, ತಿರುಗುತ್ತಿದೆ ಬುಗರಿಯಲ್ಲ.
4: ಭೂಮಿ.

0: ಸಾಗರದ ಪುತ್ರ, ಸಾರಿಗೆ ಮಿತ್ರ.
1: ಉಪ್ಪು
0: ಎಷ್ಟು ಹೊಡೆದ್ರು ಸಪ್ಪಳ ಆಗೋದಿಲ್ಲ.
1: ಕಣ್ಣುರೆಪ್ಪೆ
0: ಉಣ್ಣುತ್ತೆ, ತಿನ್ನುತ್ತೆ, ಮನೆ ಕಾಯುತ್ತೆ.
1: ನಾಯಿ
0: ಒಂಟಿಗಣ್ಣಿನ ಪೋರಿ ಊರೆಲ್ಲ ಸುತ್ತುತ್ತೆ.
1: ಸೂಜಿ
2: ಪಂಪ ಕನ್ನಡ ನಾಡಿನ ಆದಿಕವಿ. ಆತನ ಚಂಪೂ ಕಾವ್ಯದಿಂದ ಆಯ್ದ ಪದ್ಯಗಳ ವಾಚನ ಮತ್ತು ವಿವರಣೆ ಎಂಟನೇ ತರಗತಿಯ ಮನ್ವಿತ ಮತ್ತು ಧೃತಿಯವರಿಂದ. ಸರಸ್ವತಿ ಸ್ತೋತ್ರ ಕ್ಷ

0: ವಿದ್ಯಾದಿ ದೇವತೆಯಾದ ಸರಸ್ವತಿಯನ್ನು ನಮ್ಮ ಪೂರ್ವಿಕರು ಬಂಡೆಯ ಮೇಲೆ ಕೂರಿಸಿದ್ದಾರೆ. ಒಮ್ಮೆ ನೆಲೆ ನಿಂತ ಸರಸ್ವತಿಯು ಅಲ್ಲಿಂದ ಕದಲುವುದಿಲ್ಲ. ಇಂತಹ ಸರಸ್ವತಿಯ ಬಗ್ಗೆ ಪಂಪನು ಈ ರೀತಿ ಹೇಳುತ್ತಾನೆ: ಸರಸ್ವತಿಯು ಸ್ವಲ್ಪವೂ ನಾಶವಾಗಲಾರದವಳು, ಕೊನೆಯನ್ನು ತಿಳಿಯಲಾಗದವಳು, ತಾನೇ ಅಕ್ಷಯ ನಿಧಿಯಾಗಿ ಇರುವವಳು. ಅವಳನ್ನು ಪೂಜಿಸಿದವರಿಗೆ ಅಸಾಧ್ಯವೆಂಬುದೇ ಇಲ್ಲ. ಎಲ್ಲ ವಾಂಗ್ಮಯಗಳಿಗೂ ಆಕೆ ತಾಯಿ. ಅಂತಹ ಸರಸ್ವತಿ ದೇವಿಯು ನನ್ನ ಮುಖವೆಂಬ ರಂಗಸ್ಥಳದಲ್ಲಿ ಏಳಿಗೆಗೊಂಡು ಅರಿಕೇಸರಿಗೆ ನಿಷ್ಕಲ್ಮಶ ಬುದ್ಧಿಯನ್ನು ದಯಪಾಲಿಸಲಿ. ಅಂದರೆ ತನ್ನ ಕಾವ್ಯದಿಂದ ತನ್ನ ಅರಸನಾದ ಅರಿಕೇಸರಿಯ ಬುದ್ಧಿಯು ನಿಷ್ಕಲ್ಮಶವಾಗಲೆಂದು ಪಂಪನು ಹಾರೈಸುತ್ತಾನೆ.
1: ಸೂರ್ಯಸ್ತುತಿ ಚೆನ್ನ.

0: ಸೂರ್ಯನು ನವಗ್ರಹಗಳಲ್ಲಿ ಒಬ್ಬ, ಜಗತ್ತಿಗೆ ಬೆಳಕು ಕೊಡುವವನು. ಆತನನ್ನು ಸಪ್ತಾಶ್ವ ರಥಮಾರೂಢಂ, ಅಂದರೆ ಏಳು ಕುದುರೆಗಳನ್ನು ಕಟ್ಟಿದ ರಥದಲ್ಲಿ ಬರುವವನು ಎಂದು ಕಲ್ಪಿಸಿಕೊಂಡಿದ್ದೇವೆ. ಅವನು ಕತ್ತಲೆಯನ್ನು ನಿವಾರಿಸುವ ಹಾಗೆ ಅಜ್ಞಾನವೆಂಬ ಕತ್ತಲೆಯನ್ನು ನಿವಾರಿಸುವ ಜ್ಞಾನರ ಸಂಕೇತವೂ ಹೌದು. ಅಂತಹ ಸೂರ್ಯನನ್ನು ಪಂಪನು ಹೀಗೆ ಸ್ತುತಿಸುತ್ತಾನೆ: ಕತ್ತಲೆಯ ಮೊತ್ತವು ಶತ್ರುವಿನ ಸೈನ್ಯದಂತೆ ಅವು ಸೂರ್ಯನ ಬರುವಿನಿಂದ ಓಡಿ ಹೋಗುತ್ತದೆ. ಇಲ್ಲಿ ಅರಿಕೇಸರಿಯನ್ನು ಪಂಪನು ಸೂರ್ಯನಿಗೆ ಹೋಲಿಸಿದ್ದಾನೆ. ಅರಿಕೇಸರಿಯು ಸ್ತ್ರೀ ಸಮೂಹದಲ್ಲಿ ಪ್ರೀತಿ ಮತ್ತು ಸಂತೋಷದಿಂದ ಇರುವಾಗ ಯಾಚಕ ದುಂಬಿಗಳ ಸಮೂಹವು ಆತನನ್ನು ಹೊಗಳುತ್ತಿವೆ, ಅಂದರೆ ಅರಿಕೇಸರಿಯು ದಾನಗುಣವುಳ್ಳವನು ಎಂದು ಪಂಪನು ಹೇಳುತ್ತಾನೆ. ಅಂತಹ ಅರಿಕೇಸರಿಯಿಂದ ದಾನ ಪಡೆದವರು ಕೀರ್ತಿಸುತ್ತಿದ್ದಾರೆ. ಸೂರ್ಯಪ್ರಕಾಶನಂತೆ ಶೋಭಿಸುತ್ತಿರುವ ಅರಿಕೇಸರಿಯು, ಸೂರ್ಯನು ತಮ್ಮ ಮಾತೆಂಬ ಕಿರಣದಿಂದ ನನ್ನ ಹೃದಯ ಕಮಲವನ್ನು ಅರಳಿಸಲಿ ಎಂದು ಪಂಪನು ಹೇಳುತ್ತಾನೆ.
1: ಶಿವಸ್ತುತಿ. ಮುಳ್ಳಿಸುಲಲಾಟ ನೇತ್ರ ಶಿಖಿ ಮೆಚ್ಚೆ ವಿನೂತರಸ ಪ್ರಸಾದಂ ಉಜ್ಜುಳಜಸಂ ಅಂಗ ಸಂಗತ ಲಸದ್ಭ

ಸಕಲ ಕಲೆಗಳು ಶಿವನಿಂದ ಸೃಷ್ಟಿಯಾಯಿತೆಂಬ ನಂಬಿಕೆ. ಆತನು ಯೋಗಿಯಾಗಿ, ಮಸಣವಾಸಿಯಾಗಿ, ಸುಂದರನಾಗಿ, ಭಕ್ತಪ್ರಿಯನಾಗಿ ಅನೇಕ ರೀತಿಯಲ್ಲಿ ಕಾಣಿಸಿದ್ದಾನೆ. ಶಿವನೆಂದರೆ ಮಂಗಳಕಾರಕನೂ ಆಗಿದ್ದಾನೆ. ಶಿವನನ್ನು ಅರಿಕೇಸರಿಯನ್ನು ಜೊತೆಯಾಗಿ ಇರಿಸಿಕೊಂಡು ಪಂಪನು ಹೀಗೆ ಹೇಳುತ್ತಾನೆ. ಅರಿಕೇಸರಿಯ ಕೋಪವು ಶಿವನ ಹಣೆಗಣ್ಣಿನ ಬೆಂಕಿಯಾಗಿ ಆತನ ಮೆಚ್ಚುಗೆಯ ಶ್ಲಾಘನೀಯವಾದ ಹಾಗೂ ರಸಯುಕ್ತವಾದ ಅವನ ಪ್ರಸಾದವಾಗಿ ಅರಿಕೇಸರಿಯ ಯಶಸ್ಸು ಶಿವನ ದೇಹಕ್ಕೆ ಲೇಪಿಸಿಕೊಂಡ ಕಾಂತಿಯುತವಾದ ವಿಭೂತಿಯಾಗಿದೆ. ಅರಿಕೇಸರಿಯ ಶಕ್ತಿಯು ಪ್ರಭುಶಕ್ತಿಯಾಗಿದೆ. ಶಿವನು ಶಕ್ತಿದೇವತೆಯಾಗಿರುವುದರಿಂದ ಅರಿಕೇಸರಿಯ ರತ್ನಾಭರಣ ಭೂಷಣಗಳೇ ಶಿವನ ನಾಗಭೂಷಣವಾಗಿದೆ. ವಿಶೇಷವಾಗಿ ವಿಖ್ಯಾತನಾದ ಶಿವನು ಉದಾರಿಯೂ ಆಗಿದ್ದು ಪ್ರಸಿದ್ಧಿಯನ್ನು ಪಡೆದಿದ್ದಾನೆ. ಆದ್ದರಿಂದ ಶಿವನೂ ಅರಿಕೇಸರಿಯು ಸೌಖ್ಯವನ್ನು ನೀಡಲಿ ಎಂದು ಪ್ರಾರ್ಥಿಸಿದ್ದಾನೆ.

0: ಏಕ ನಂಬಿಕೆಯಂತೆ ನಾರಾಯಣನು ಲೋಕಪಾಲನು, ವೈಕುಂಠವಾಸಿ. ಆತನಿರುವುದು ಕ್ಷೀರಸಾಗರದಲ್ಲಿ ಹಾವಿನ ಮೇಲೆ ಮಲಗಿಕೊಂಡಿರುವವನು. ಇಂತಹ ನಾರಾಯಣನನ್ನು ಪಂಪನು ಹೀಗೆ ಸ್ತುತಿಸುತ್ತಾನೆ. ನಾರಾಯಣನು ಅಮೃತ ಮಥನ ಕಾಲದಲ್ಲಿ ಹುಟ್ಟಿದ ಲಕ್ಷ್ಮಿಯನ್ನು ಶ್ರಮವಿಲ್ಲದೆ ಪಡೆದವನು. ಬಲಿಚಕ್ರವರ್ತಿಯಿಂದ ಭೂಮಿಯನ್ನು ದಾನವಾಗಿ ಪಡೆದವನು. ಪುಷ್ಟಪಟ್ಟ ಎಂಬವನು ಧರಿಸಿದ ಕಿರೀಟವನ್ನು ಪಡೆದವನು. ಶತ್ರು ಸೈನ್ಯವೆಂಬ ಸಮುದ್ರ ಮಥನದಿಂದ ಜಯಲಕ್ಷ್ಮಿಯನ್ನು ಬೇಡದೆ ಶತ್ರುಗಳನ್ನು ಸೋಲಿಸಿ ಭೂಮಿಯನ್ನು ಪಡೆದವನು. ಅಂತಹ ನಾರಾಯಣನೂ ದೇವನಾದ ಅರಿಕೇಸರಿಯೂ ನಮಗೆ ಸೌಖ್ಯವನ್ನು ಕೊಡಲಿ ಎಂದು ಪ್ರಾರ್ಥಿಸುತ್ತಾನೆ. ತುಳುನಾಡು ಹಲವು ಜನಪದ ಕಲೆಗಳ ನೆಲೆವೀಡು. ನಮ್ಮ ತುಳುನಾಡಿನಲ್ಲಿ ಕೆಲವು ಜನಪದ ಕಲೆಗಳ ಬಗ್ಗೆ ತುಳುವಿನಲ್ಲಿ ಅರಿವು ಮೂಡಿಸಲಿದ್ದಾರೆ 8ನೇ ತರಗತಿಯ ಪ್ರಜ್ವಲ್.
1: ತುಳುನಾಡ ಕಲೆ. ನಮ್ಮ ತುಳುನಾಡು ಅನೇಕ ಕಲೆಕುಲು ಉಲ್ಲ. ಅವಟಿಯಾನು ಕೆಲವು ಕಲೆಕುಲೆನು ಪರಿಚಯ ಮಂತು ಕೊರಡೊಂದು ಇಚ್ಛೆ ಮಂತ್ವೆ. ದೈವಾರಾಧನೆ. ನಮ್ಮ ಹಿರಿಯಕ್ಲು ನಂಬೊಂದು ಬತ್ತಿನ ಗ್ರಾಮ ದೈವಲು ಕುಟುಂಬ ದೈವಲು ಅಂಚನೆ ಈ ನೆಲಟ್ಟಿತ್ತಿನ ಸಾರಮಾನ್ಯ ದೈವಲು. ಅಕ್ಲಿನ ಕಲೆ ಕಾರ್ಣಿಕ ತೋಜ ಒಂದು ನಂಬಿನಗ್ಲೆಗೆ ಇಂಬು ನಂಬಂದಿನ ದುಷ್ಟರಿಗೆ ತಕ್ಕ ಶಿಕ್ಷಣಕ್ಕೊರೊಂದು ಬತ್ತಿನ ಸತ್ಯಲು. ದೈವಲಿಗೆ ನೇಮ ಅಗೆಲು ಪರ್ವನು ನಮ ಕಾಲ ಕಾಲಗೂ ಕೊರೊಂದು ಬರ್ಪ. ದೈವಲಿಗೆ ಪರಕೆ ಪಂಪ. ಹಿರಿಯಕ್ಲು ಮಂತೊಂದು ಬತ್ತಿನ ಕಟ್ಟುಪಾಡುಲೆನೆ ನಮ ಇತ್ತೆಲ ದೈವಲಿಗೆ ಮಂತೊಂದು ಬರೊಂದಿಲ್ಲ. ನಾಗಾರಾಧನೆ. ನಾಗದೇವರಿಗೆ ತನು ತಂಬಿಲ ಆಶ್ಲೇಷ ಬಲಿ ಸರ್ಪ ಸಂಸ್ಕಾರ ಡಕ್ಕೆ ಬಲಿ ನಾಗಮಂಡಲನು ಕಾಲ ಕಾಲಗು ಕೊರೊಂದು ನಮ್ಮ ಹಿರಿಯಕ್ಲು ಪೂಪಾಡಿನಲ್ಪ ನಮ್ಮ ಪೂತೆ ಹೆಸರು ಪಾಡೊಂದು ಪೂರ್ವ ಕಾಲೊಡ್ದಿಂಚಿ ನಡತೊಂದು ಬತ್ತಿನ ಕಟ್ಟುಪಾಡು.

0: ಮಳೆಗಾಲ ಪಂಡ ಅವು ಉತ್ತರ ಕನ್ನಡದವು. ಅವೆಟ್ಟು ಚೆಂಡೆನು ಕುಲ್ಲಂದು ಬಟ್ಟು ಬೇರೆ ನೆಟ್ಟು ನಲಿಕೆಡು ಬದಲಾವಣೆ ಉಂಡು. ತೆಂಕುತಿಟ್ಟು ಯಕ್ಷಗಾನ ಪಂಡ ಅವು ನಮ್ಮ ತುಳುನಾಡಿದವು. ನೆಟ್ಟು ಉಂತಂದು ಚೆಂಡೆ ಬೊಟ್ಟು ಬೇರೆ ನೆಟ್ಟಿಲ್ಲ ನಲಿಕೆಡು ಬದಲಾವಣೆ ಉಂಡು. ಯಕ್ಷಗಾನಡು ನವರಸಲು ಉಲ್ಲ ನೆಟ್ಟು ನಲಿಕೆ ಮಾತ್ರ ಹತ್ತು ಸಂಭಾಷಣೆಲ್ಲ ಉಂಡು. ಯಕ್ಷಗಾನಡು ದೇವರನ ಕತೆ, ದೈವದ ಕತೆ, ಮಹಾಭಾರತದ ಕತೆ, ರಾಮಾಯಣದ ಕತೆ, ಬುಕ ಪುರಾಣದ ಕತೆ ಕುಲು ಯಕ್ಷಗಾನಡು ಬರ್ಪ. ಯಕ್ಷಗಾನಡು ಚೆಂಡೆ ಮದ್ದಲೇನು ಉಪಯೋಗ ಮನ್ಪು ಬೇರೆ. ಪಿಲಿವೇಷ ಪಿಲಿವೇಷನು ಮಾರ್ನಿ ಮೀದ ಪೊರ್ತುಡು ನಡಪುಂಡು. ಅಪಗ ದಸರಲ ಇಪ್ಪುಂಡು. ಮಾರ್ನಿ ಮೀದ ಅಪಗ ಕೆಲವು ಇಲ್ಲಲು ಮಾರ್ನಿಮಿ ಪೂಜೆ ಮನ್ಪು ಬೇರೆ. ಪಿಲಿವೇಷ ಕಟ್ಟು ನಡೆದು ದುಂಬು ದೇವರಿಗೆ ಪೂಜೆ ಮನ್ಪು ಬೇರೆ. ಪೂಜೆ ಆದ ಬುಕ್ಕ ಪಿಲಿವೇಷನು ಕಟ್ಟು ಬೇರೆ. ಪಿಲಿವೇಷದಗಲು ಅಂಗಡಿಗೆ ಬುಕ್ಕ ಇಲ್ಲಿಲ್ಲಡೆಗೆ ಪೋದು ಕಟ್ಟು ಬೇರೆ. ಬುಕ ಪೇಟೆಡಿಲ್ಲ ನಲಿಪು ಬೇರೆ. ನಮ್ಮ ಅಗಿಲೆಗೆ ದುಡ್ಡು ಕೊರ್ಪ. ಪಿಲಿವೇಷಗೆ ತಾಸೆ ಡೋಲು ಬುಕ ವಾದ್ಯಲೇನು ಉಪಯೋಗ ಮನ್ಪು ಬೇರೆ. ಪಿಲಿವೇಷ ನಲಿಕೆ ತೂವರ ಬಾರಿ ಪೊರ್ಲು. ಕಂಬಳ ಕಂಬಳ ಒಂಜಿ ಜನಪದ ಗೊಬ್ಬು. ಕಂಬಳ ಗೊಬ್ಬುಗೂ ಐಕಂದೆ ಮೈದಾನ ಉಂಡು. ಕಂಬಳಡು ಗೋನೇರನ ಕೆಸರಡು ಗಿಡುಪುನ. ಒಂಜಿ ತಂಡಡು ರಡ್ಡು ಗೋನೇರಲು ಇಪ್ಪುವ. ಕಂಬಳಡು ಮೂಜಿ ವಿದಕ್ಕಲು ಉಲ್ಲ. ಓಪುರ ಪಂಡ ಬಲ್ಲುದ ನಾಯೇರುದ ಬುಕ ಪಲಾಯಿದ. ಕಂಬಳದ ಮೈದಾನೋಡು ರಡ್ಡು ತಂಡದ ಗೋನೇರನು ಬುಡುಪೇರೆ. ಬಲ್ಲುದೆಟ್ಲ ಬುಕ ನಾಯೇರುದೆಟ್ಲ ಒವ್ವು ಸುರಕು ಬರ್ಪುಣಂದು ತೂಪೇರು. ಪಲಾಯಿದೆಟು ಪಲಾಯಿದ ಮಿತ್ತ ಉಂತೊಂದು ಗೋನೇರ್ಲೇನು ಗಿಡುಪು ಬೇರು. ಅಪಗ ಪಲಾಯಿದ ಪಿರಾಟು ಕೆಸರದ ನೀರು ರಟ್ಟುಂಡು. ವಾ ತಂಡದ ಗೋನೆರನ ಕೆಸರದ ನೀರು ಜಾಸ್ತಿ ಎತ್ತರ ರಟ್ಟುಣಂದು ತೂಪೇರು. ಕಂಬಳಡು ಹಿರಿಯ ಬುಕ ಕಿರಿಯ ಉಂಡು. ಹಿರಿಯ ಗೋನೇರ್ಲು ಪಂಡ ಪೋಯಿನ ವರ್ಷ ಈಜಿನ ಸುಮಾರು ವರ್ಷಡ್ ದಿಂಚಿ ಕಂಬಳಗ್ ಬರೊಂದಿತ್ತಿನ ಗೋನೇರ್ಲು. ಸುರು ಕಂಬಳಗೆ ಬತ್ತಿನ ಗೋನೇರ್ಲು ಕಿರಿಯ. ಒಂದು ಮಾತ ತುಳುನಾಡ ಕಲೆ.
1: ಇದುವರೆಗೆ ಕಾರ್ಯಕ್ರಮವನ್ನು ಕೇಳಿದಿರಲ್ಲ, ಹೇಗನಿಸಿತು? ನಮ್ಮ ಕಾರ್ಯಕ್ರಮವನ್ನು ಕೇಳಿದ ನಿಮಗೆ ಧನ್ಯವಾದಗಳು. ಇದುವರೆಗೆ ಕಾರ್ಯಕ್ರಮವನ್ನು ನಿರೂಪಿಸಿದವರು
2: ನಾನು ಮನ್ವಿತಾ ಕೆಎನ್,
1: ನಾನು ಧೃತಿ ಎಂಟಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.
3: ಹೇಗಿತ್ತು ಮಕ್ಕಳೇ ಇಂದಿನ ಕಾರ್ಯಕ್ರಮ? ಅಂದ್ಹಾಗೆ ಕಾರ್ಯಕ್ರಮವನ್ನ ಪ್ರಸ್ತುತಪಡಿಸಿದವರು ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿ ತಾಲೂಕಿನ ಶ್ರೀ ಮೊರಾರ್ಜಿ ಮಾದರಿ ವಸತಿ ಶಾಲೆ ಮುಂಡಾಜೆ ಇಲ್ಲಿನ ವಿದ್ಯಾರ್ಥಿಗಳು. ಇದು ಇಂದಿನ ಬಾಲವೃಂದ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.

0: ಇದು ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.
1: ಡಿಟಿಹೆಚ್ ವಾಹಿನಿಯಲ್ಲಿ ಕನ್ನಡ ಕಾರ್ಯಕ್ರಮಗಳನ್ನು ಕೇಳುತ್ತಿರುವಿರಿ.
2: ಆಕಾಶವಾಣಿ ಭದ್ರಾವತಿ. ಇವತ್ತಿನ ಕಾರ್ಯಕ್ರಮದಲ್ಲಿ
3: ನನ್ನ ಮೆಚ್ಚಿನ ಪುಸ್ತಕ ಮಾಲಿಕೆಯಲ್ಲಿ ಭಾಷಣ ಇದೆ. ಮಾತನಾಡುವವರು ಮುಕ್ತಾ ಪ್ರಸಾದ್.
4: ವಿಮೋಚಕೆಯ ಕನಸುಗಳು, ಸಾವಿತ್ರಿಬಾಯಿ ಫುಲೆ ಬದುಕು ಹೋರಾಟ, ಈ ಪುಸ್ತಕ ನನಗೆ ತುಂಬಾ ಅಚ್ಚುಮೆಚ್ಚಾಯಿತು. ಇದು ಇಂಗ್ಲಿಷ್ ಮೂಲದಲ್ಲಿದ್ದು ಕನ್ನಡಕ್ಕೆ ಬಿ ಶ್ರೀಪಾದ ಭಟ್ ಅವರು ಪರಿಚಯಿಸಿದ್ದಾರೆ. ಇದೇ ಪುಸ್ತಕ ಯಾಕೆ ಇಷ್ಟ ಆಯಿತು ಅಂದರೆ, ಪುಟಾಣಿ ಮಕ್ಕಳ ಒಂದು ಛದ್ಮವೇಷದ ಸ್ಪರ್ಧೆ, ಅದಕ್ಕೆ ನನ್ನನ್ನು ತೀರ್ಪುಗಾರರಾಗಿ ಕರೆದಂತಹ ಸಂದರ್ಭದಲ್ಲಿ ಗೌರವಪೂರ್ವಕವಾಗಿ ಕೊಟ್ಟಂತಹ ಪುಸ್ತಕ ಸಾವಿತ್ರಿಬಾಯಿ ಫುಲೆ ಬದುಕು ಹೋರಾಟ. ಈ ಪುಸ್ತಕ ಕೊಟ್ಟ ಕವಯಿತ್ರಿ ದೀಪ್ತಿ ಹರ್ಷ ಅವರನ್ನು ಜ್ಞಾಪಿಸಿಕೊಳ್ಳಲೇಬೇಕು. ಸಾವಿತ್ರಿಬಾಯಿ ಫುಲೆ ಬದುಕು ಹೋರಾಟ ಎಂಥವರ ಮನಸ್ಸನ್ನೂ ಮುಟ್ಟುವಂಥದ್ದು. ಮಹಿಳೆಯರು ಮತ್ತು ದಲಿತರನ್ನು ಸುಶಿಕ್ಷಿತರನ್ನಾಗಿಸಲು ಹೊರಟು ಅದಕ್ಕಾಗಿ ಸನಾತನಿಗಳಿಂದ ತೀವ್ರ ಪ್ರತಿರೋಧ ಎದುರಿಸಿ ರಸ್ತೆಯಲ್ಲಿ ಸಗಣಿ ನೀರು ಎರಚಿಕೊಂಡು ಕಲ್ಲೇಟು ತಿಂದು ಈ ಎಲ್ಲ ಹಿಂಸೆ ಅವಮಾನ ಅಡ್ಡಿ ಆತಂಕಗಳಿಗೆ ಎದೆಗುಂದದೆ ತಮ್ಮ ಕಾರ್ಯದಲ್ಲಿ ಮುನ್ನುಗ್ಗಿ ದಲಿತರು ಮತ್ತು ಸ್ತ್ರೀಯರ ಸ್ವಾಭಿಮಾನದ ಬದುಕಿಗೆ ಕಾರಣಕರ್ತೆ ಆದವರು

ಸಾವಿತ್ರಿಬಾಯಿ ಫುಲೆ. ಇಂದಿಗೂ ತಾರತಮ್ಯ ಮೌಢ್ಯಗಳು ತುಂಬಿ ತುಳುಕುತ್ತಿರುವ ನಮ್ಮ ಸಮಾಜದಲ್ಲಿ ಎರಡು ಶತಮಾನಗಳ ಹಿಂದೆಯೇ ಸೇವಾ ಮನೋಭಾವ ಮತ್ತು ಬದ್ಧತೆಯಿಂದ ಹೆಣ್ಣು ಮಕ್ಕಳು ಮತ್ತು ದಲಿತರ ವಿಮೋಚನೆಗಳಿಗೆ ಹಗಲಿರುಳು ದುಡಿದ ಸಾವಿತ್ರಿಬಾಯಿ ಫುಲೆ ಅಂತವರ ಸಾಮಾಜಿಕ ಕಳಕಳಿ, ಮನೋಸ್ಥೈರ್ಯ, ಹೋರಾಟದ ಛಲ ನಮಗೆಲ್ಲ ಆದರ್ಶವಾಗಬೇಕಿದೆ. ಅಂಥವರು ಸಾವಿರಾರು ಸಂಖ್ಯೆಯಲ್ಲಿ ನಮ್ಮ ಸಮಾಜಕ್ಕೆ ಬೇಕಾಗಿದೆ. ಅವರ ಹೋರಾಟಗಳನ್ನು ಮುಂದಿನ ಪೀಳಿಗೆಗೆ ಕಾಣಿಸುವಲ್ಲಿ ವಿಮೋಚಕಿಯ ಕನಸುಗಳು ಕೃತಿ ಸಫಲವಾಗಿದೆ. ಜೀವಮಾನವಿಡೀ ಯಾವ ಹೆಜಮನಿಯ ವಿರುದ್ಧ ಸಾವಿತ್ರಿಬಾಯಿ ತಾತ್ವಿಕವಾಗಿ ಸೆಣಸಿದರೋ ಅವರ ಬಯೋಗ್ರಫಿ ಕೂಡ ಈ ಸೆಣಸಾಟವನ್ನು ಮುಂದುವರೆಸಿದೆ. ಅವರ ಬದುಕಿನ ಸಣ್ಣ ಪುಟ್ಟ ವಿವರಗಳು, ಸ್ಥಾಪಿತ ತಿಳುವಳಿಕೆ ಮತ್ತು ಸಾಂಸ್ಕೃತಿಕ ಸಂಕಥನಗಳನ್ನು ಮರು ನಿರ್ವಚನಕ್ಕೊಳಪಡಿಸಲು ಒತ್ತಾಯಿಸುತ್ತವೆ. ಭಾರತೀಯ ಶಿಕ್ಷಣ ವ್ಯವಸ್ಥೆ ಮತ್ತು ಭಾರತೀಯ ಮಹಿಳಾ ಹೋರಾಟದ ಮೊದಲ ಗುರುತುಗಲ್ಲು ಸಾವಿತ್ರಿಬಾಯಿ ಫುಲೆ. ಭಾರತದ ಮೊದಲ ಶಿಕ್ಷಕಿ ಸಾವಿತ್ರಿಬಾಯಿ ಫುಲೆ. ಇವರ ಜೀವನ ಚರಿತ್ರೆಯನ್ನು 2007 ಡಾಕ್ಟರ್ ಪಿಜಿ ದೊಡ್ಮನಿ ಕನ್ನಡಕ್ಕೆ ತಂದಿದ್ದಾರೆ. ಹೆಣ್ಣಿನ ಸಾಂಪ್ರದಾಯಿಕ ಚೆಹರೆಯನ್ನು ಆ ಕುರುಹಿನೊಳಗಿದ್ದೇ ನಿರಸನಗೊಳಿಸಿದವರು ಸಾವಿತ್ರಿಬಾಯಿ ಫುಲೆ. ಭಾರತೀಯ ಅಕ್ಷರಸ್ಥ ಮಹಿಳೆ ಮನುವಿನ ಸೆರೆಮನೆಯಿಂದ ಮುಕ್ತಳಾಗುತ್ತಾಳೆ ಮತ್ತು ತನ್ನ ಸಮಾಜವನ್ನು ಬಿಡುಗಡೆಗೊಳಿಸುತ್ತಾಳೆ ಎಂಬ ಆಶಾವಾದ ಅವರದಾಗಿತ್ತು. ಆಧುನಿಕತೆಯ ಪರಿಕಲ್ಪನೆ ಬಾಹ್ಯದ ತೋರುಬಿಂಬವಾಗಿ ಅಂತರಂಗದಲ್ಲಿ ಮನುಷ್ಯ ಸನಾತನೆಯ ಹುಳುಹತ್ತಿ ಟೊಳ್ಳಾಗುತ್ತಿರುವ ಕಾಲವಿದು. ಬಂಡವಾಳವಾದಿ ಮೌಲ್ಯಗಳೆದುರು ಶಿಕ್ಷಣದ ಮೌಲ್ಯಗಳು ನಿತ್ರಾಣಗೊಳ್ಳುತ್ತಿವೆ. ಮರ್ಯಾದಾ ಹತ್ಯೆಗಳು ಸಮಾಜದ ಸ್ವಭಾವವಾಗಿ ಕಾಣುತ್ತಿವೆ. ನಮ್ಮ ಕಾಲದ ರಂಗಸಜ್ಜಿಕೆಯಲ್ಲಿ ಸಾವಿತ್ರಿಬಾಯಿಯವರ ಬದುಕನ್ನು ಇಟ್ಟರೆ ಆ ವಿನ್ಯಾಸ ಬೇರೆಯಾಗಿ ತೋರುತ್ತಿದೆ. ವಿವಾಹ ಬಾಹಿರವಾಗಿ ಗರ್ಭಿಣಿಯಾದವರ ಪುನರ್ವಸತಿ, ಶಿಶುಪಾಲನಾ ಗೃಹಗಳು ಖುದ್ದು ಅವರ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದು, ಇಂತಹ ಶಿಶುವೊಂದನ್ನು ದತ್ತುಮಗನಾಗಿ ಸ್ವೀಕರಿಸಿದ್ದು, ಸತ್ಯ ಶೋಧನಾ ಸಮಿತಿಯ ಕಾರ್ಯಕರ್ತೆಯ ಜಾಗೆಯಿಂದ ಅಧ್ಯಕ್ಷತೆ ವಹಿಸಿಕೊಳ್ಳುವವರೆಗಿನ ಶ್ರಮ, ಪತಿಯ ಅಂತ್ಯ ಸಂಸ್ಕಾರವನ್ನು ತಾವೇ ನೆರವೇರಿಸಿದ್ದು, ಹೀಗೆ ಒಂದೊಂದು ಘಟನೆಗಳಿಗೂ ಖಚಿತವಾದ ತಾತ್ವಿಕತೆ ಇತ್ತು. ಪ್ರಗತಿಪರ ಚಿಂತನೆಗಳು ಮತ್ತು ಕಾರ್ಯಚಟುವಟಿಕೆಗಳು ಚಲಾವಣೆಯ ಮುಖಾಬೆಲೆಗಳಾಗಿ ಬದಲಾಗುತ್ತಿರುವ ಭಯದ ಕಾಲದಲ್ಲಿ ಈ ರೋಗದ ಇಲಾಜಿಗೆ ಸಾವಿತ್ರಿಬಾಯಿಯ ಬದುಕಿನ ಕಥನ ಸಹಾಯವಾದಿತು. ಭಾರತೀಯ ಸ್ತ್ರೀವಾದಿ ಚಿಂತನೆ ಮತ್ತು ಚಳವಳಿ ತನ್ನನ್ನು ಮರುನಿರ್ವಚನಕ್ಕೊಳಿಸಿಕೊಳ್ಳುವ ಅಗತ್ಯವನ್ನು ಈ ಜೀವನ ಕಥನವು ಒತ್ತಾಯಿಸುತ್ತದೆ. ಸಾವಿತ್ರಿಬಾಯಿಯವರ ಚಿಂತನೆಯಲ್ಲಿ, ಬದುಕಿನಲ್ಲಿ, ದುಡಿಮೆಯಲ್ಲಿ ಸ್ತ್ರೀವಾದದ ಸ್ಪಷ್ಟತೆಗಳಿದ್ದವು. ಮರಾಠಿಯಲ್ಲಿ ಧನಂಜಯ ಕೀರಾ ಅವರು ಬರೆದ ಜ್ಯೋತಿಬಾ ಫುಲೆ ಅಂದರೆ ಇವರ ಪತಿಯ ಜೀವನ ಚರಿತ್ರೆಯನ್ನು 2011 ಡಾಕ್ಟರ್ ಪಿಜಿ ದೊಡಮನಿ ಕನ್ನಡಕ್ಕೆ ತಂದಿದ್ದಾರೆ. ಅದರಲ್ಲಿ ಸಾವಿತ್ರಿಬಾಯಿ ಜೋಡಿಸಲ್ಪಟ್ಟ ಪ್ರತ್ಯಯದಂತೆ ಕಾಣುತ್ತಾರೆ ಎಂದಿದ್ದಾರೆ. ಸಾವಿತ್ರಿಬಾಯಿ ಹಾಗೂ ಫುಲೆ ದಂಪತಿಗಳ ಸಾಕ್ಷಿ ಪ್ರಜ್ಞೆ ಮಾರ್ಗದರ್ಶಿ ಸುಗುಣಾಬಾಯಿ. ಫುಲೆ ಸಣ್ಣವರಾಗಿದ್ದಾಗ ತಾಯಿ ಚಿಮ್ನಾಬಾಯಿ ತೀರಿಕೊಂಡರು. ಅವರ ತಂದೆ ಮರು ಮದುವೆ ಆಗದೆ ಅವರ ಸಂಬಂಧಿ ಸುಗುಣಾಬಾಯಿಯವರನ್ನ ಫುಲೆಯನ್ನು ನೋಡಿಕೊಳ್ಳಲು ಕೇಳಿಕೊಂಡರು. ಬಾಲ ವಿಧವೆಯಾಗಿದ್ದ ಸುಗುಣಾಬಾಯಿ ಅಂದಿನಿಂದ ಫುಲೆಯವರಿಗೆ ತಾಯಿ ಹಾಗೂ ಮಾರ್ಗದರ್ಶಿಯಾದರು. ಸಾವಿತ್ರಿಬಾಯಿಯವರ ಸಂಕ್ಷಿಪ್ತ ಜೀವನ ಚರಿತ್ರೆಯನ್ನ ಅಂದರೆ ಜನನದಿಂದ ಮರಣದವರೆಗೆ ಅವಲೋಕಿಸಿ ಮತ್ತೆ ಅವರ ಸಾಧನೆಗಳನ್ನು ನೋಡೋಣ. 3/1/1831 ಮಹಾರಾಷ್ಟ್ರ ರಾಜ್ಯದ ಸತಾರಾ ಜಿಲ್ಲೆಯ ನೈಗಾಂನಲ್ಲಿ ರೈತ ಕುಟುಂಬದಲ್ಲಿ ಜನಿಸಿದರು. 1840 ಜ್ಯೋತಿಬಾ ಫುಲೆಯವರೊಂದಿಗೆ 9ನೇ ವಯಸ್ಸಿನಲ್ಲಿ ಮದುವೆಯಾದರು. ಮನೆಯಲ್ಲಿಯೇ ಶಿಕ್ಷಣವನ್ನು ಪಡೆದುಕೊಳ್ಳುತ್ತಾರೆ. ಅಹಮದ್ ನಗರದಲ್ಲಿ ಗೆಳತಿ ಫಾತಿಮಾ ಶೇಖ್ರೊಂದಿಗೆ ಶಿಕ್ಷಕಿಯ ತರಬೇತಿಯನ್ನು ಪಡೆಯುತ್ತಾರೆ. 1848 ಜ್ಯೋತಿಬಾರೊಂದಿಗೆ ಸೇರಿ ತಳ ಸಮುದಾಯದ ಹೆಣ್ಣು ಮಕ್ಕಳಿಗಾಗಿ ಪುಣೆಯಲ್ಲಿ ಶಾಲೆಯನ್ನು ಸ್ಥಾಪಿಸುತ್ತಾರೆ. ಪುಣೆ, ಅಹಮದ್ ನಗರ, ಸತಾರದಲ್ಲಿ ಮತ್ತಷ್ಟು ಶಾಲೆಗಳ ಸ್ಥಾಪನೆಗಳನ್ನು ಮಾಡುತ್ತಾರೆ. ದಲಿತರಿಗೆ ಶಾಲೆಗಳನ್ನು ಸ್ಥಾಪಿಸಿದ್ದಕ್ಕಾಗಿ ಫುಲೆ ದಂಪತಿಗಳಿಗೆ ಅವರ ಮನೆಯಿಂದ ಬಹಿಷ್ಕಾರ ಕೂಡ ಆಗತ್ತೆ. ಆದರೂ ಮತ್ತೆರಡು ಶಾಲೆಗಳನ್ನು ಸ್ಥಾಪಿಸುತ್ತಾರೆ. 1852 ಶಿಕ್ಷಣ ಕ್ಷೇತ್ರದಲ್ಲಿನ ಸಾಧನೆಗಾಗಿ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ವತಿಯಿಂದ ಫುಲೆ ದಂಪತಿಗಳಿಗೆ ಸನ್ಮಾನವಾಗತ್ತೆ. ಸಾವಿತ್ರಿಬಾಯಿಯವರ ಕವನ ಸಂಕಲನ ಕಾವ್ಯ ಫುಲೆ ಅಂದರೆ ಕವಿತೆ ಅರಳಿದೆ 1854 ಪ್ರಕಟವಾಗತ್ತೆ. 1855 ಕೂಲಿ ಕಾರ್ಮಿಕರಿಗಾಗಿ ರಾತ್ರಿ ಪಾಳೆಯದ ಶಾಲೆಯ ಸ್ಥಾಪನೆ ಮಾಡುತ್ತಾರೆ. ವಿವಾಹ ಬಾಹಿರ ಸಂಬಂಧದಿಂದ ಹುಟ್ಟಿದ ಮಕ್ಕಳಿಗಾಗಿ ಮತ್ತು ಅವರ ತಾಯಂದಿರಿಗಾಗಿ ನಿರಾಶ್ರಿತ ಕೇಂದ್ರ ಸ್ಥಾಪನೆಯನ್ನು ಮಾಡುತ್ತಾರೆ. ದಲಿತರಿಗಾಗಿ ಮನೆಯ ಕುಡಿಯುವ ನೀರಿನ ಟ್ಯಾಂಕ್ ಅನ್ನು ಬಿಟ್ಟುಕೊಡುತ್ತಾರೆ. ವಿಧವೆಯರ

ಪ್ರವೇಶ ಮುಂಡನೆ ವಿರೋಧಿಸಿ ಕ್ಷೌರಿಕರ ಜೊತೆ ಸೇರಿ ಪ್ರತಿಭಟನೆ ಮಾಡುತ್ತಾರೆ. ಸತ್ಯ ಶೋಧಕ ಸಮಾಜದ ಸ್ಥಾಪನೆಯಲ್ಲಿ ಜ್ಯೋತಿಬಾರೊಂದಿಗೆ ಕೈಜೋಡಿಸಿದವರು ಸಾವಿತ್ರಿಬಾಯಿ ಫುಲೆ. 1874 ವಿಧವೆಯ ಮಗ ಯಶವಂತನನ್ನು ದತ್ತು ಸ್ವೀಕಾರ ಮಾಡಿಕೊಳ್ಳುತ್ತಾರೆ. ಮುಂದೆ ಅವನು ಡಾಕ್ಟರ್ ಆಗುತ್ತಾನೆ. ಸತ್ಯ ಶೋಧಕ ಸಮಾಜದ ಕಾರ್ಯಕರ್ತರ ನೇತೃತ್ವ ವಹಿಸಿ ಪಶ್ಚಿಮ ಮಹಾರಾಷ್ಟ್ರದ ಕ್ಷಾಮ ಪ್ರದೇಶಗಳಲ್ಲಿ 2 ಸೇವೆಯನ್ನು ಸಲ್ಲಿಸುತ್ತಾರೆ. 28/11/1890 ಪತಿ ಜ್ಯೋತಿಬಾ ಫುಲೆಯವರ ನಿಧನವಾಗುತ್ತೆ. ಅವರ ಅಂತ್ಯ ಸಂಸ್ಕಾರವನ್ನ ಇವರೇ ಮುಂದಾಗಿ ನೆರವೇರಿಸುತ್ತಾರೆ. 1991 ಭವನ್ ಕಾಶಿ ಸುಬೋಧ್ ರತ್ನಾಕರ್ ಅನ್ನುವರು ಸಾವಿತ್ರಿಬಾಯಿಯವರ ಲೇಖನಗಳ ಸಂಗ್ರಹವನ್ನು ಬಿಡುಗಡೆ ಮಾಡುತ್ತಾರೆ. ಅವರ 4 ಕವಿತೆಗಳು ಬನ್ನಿ ಶಿಕ್ಷಣವನ್ನು ಪಡೆದುಕೊಳ್ಳಿ, ಕಲಿಕೆ ಮತ್ತು ಕ್ರಿಯಾಶೀಲತೆಗಾಗಿ ಎಚ್ಚರಗೊಳ್ಳು, ಇಂಗ್ಲಿಷ್ ತಾಯಿ 1, ಇಂಗ್ಲಿಷ್ ತಾಯಿ 2. 1893 ಸತ್ಯ ಶೋಧಕ ಸಮಾಜದ ಅಧ್ಯಕ್ಷೆಯಾಗಿ ಆಯ್ಕೆಯಾಗುತ್ತಾರೆ. ಮತ್ತೊಂದು ಕ್ಷಾಮದಲ್ಲಿ ಕರ್ತವ್ಯ ನಿರ್ವಹಣೆ ಮಾಡುತ್ತಾರೆ. 1897 ಪ್ಲೇಗ್ ಪೀಡಿತ ರೋಗಿಗಳ ಸೇವೆಯಲ್ಲಿದ್ದಾಗ ಕಾಯಿಲೆ ಸೋಂಕು ತಗಲಿ ನಿಧನರಾಗುತ್ತಾರೆ. ಸಾವಿತ್ರಿಬಾಯಿ ಫುಲೆ ಶಿಕ್ಷಕಿಯಾಗಿದ್ದಾಗ ಅವರ ಶಾಲೆಯಲ್ಲಿ ಓದಿದ ಒಂದು ವಿದ್ಯಾರ್ಥಿಯೊಬ್ಬಳು ಬರೆದ ಪ್ರಬಂಧ ಇಂದಿಗೂ ಅತ್ಯಂತ ಜನಪ್ರಿಯವಾಗಿದೆ. ಈ ಪ್ರಬಂಧ ಓದಿದಾಗ ಸಾವಿತ್ರಿಬಾಯಿಯವರ ಪ್ರಭಾವ ಮತ್ತು ಶಿಕ್ಷಣ ಈ ವಿದ್ಯಾರ್ಥಿನಿಯನ್ನು ರೂಪಿಸಿದ್ದು ಗೊತ್ತಾಗುತ್ತದೆ. ಪ್ರಬಂಧದ ಮುಖ್ಯಾಂಶ ಹೀಗಿದೆ: ಹಿಂದಿನ ಕಾಲದಲ್ಲಿ ನಮ್ಮನ್ನು ಕಟ್ಟಡಗಳ ಅಡಿಯಲ್ಲಿ ಜೀವಂತವಾಗಿ ಹೂಳುತ್ತಿದ್ದರು. ನಮಗೆ ಓದಲು ಬರೆಯಲು ಅವಕಾಶವಿರಲಿಲ್ಲ. ಆದರೆ ದೇವರ ದಯೆಯಿಂದ ಬ್ರಿಟಿಷರ ಆಡಳಿತ ಫಲವಾಗಿ ನಮಗೆ ವಿದ್ಯಾಭ್ಯಾಸ ದೊರಕುತ್ತಿದೆ. ನಮ್ಮನ್ನು ಯಾರೂ ಶೋಷಿಸುತ್ತಿಲ್ಲ, ನಮ್ಮನ್ನು ಯಾರೂ ನೇಣುಗಂಭಕ್ಕೆ ಏರಿಸುವುದಿಲ್ಲ. ನಮ್ಮ ಪೀಳಿಗೆಯನ್ನು ಬದುಕಬಹುದು, ನಾವು ಇನ್ನು ಮೈತುಂಬಾ ಬಟ್ಟೆ ಧರಿಸಬಹುದು. ಪ್ರತಿಯೊಬ್ಬರಿಗೂ ಅವರ ಇಚ್ಛೆಯಂತೆ ಜೀವಿಸಲು ಅಧಿಕಾರ ದೊರೆಯಲಿದೆ, ಯಾವುದೇ ಕಟ್ಟುಪಾಡು ಇರುವುದಿಲ್ಲ. ಇದು ಈ ಪ್ರಬಂಧದ ಸಾರಾಂಶ. ಅದಕ್ಕೆ ಸಾವಿತ್ರಿಬಾಯಿಯವರನ್ನು ಕ್ರಾಂತಿ ಜ್ಯೋತಿ ಎಂದು ಕರೆಯುತ್ತಾರೆ. ಇಂಡಿಯಾದ ಮಹಿಳೆಯರು ಅಕ್ಷರಸ್ಥರಾಗಿ ಅವರ ಜನ್ಮಸಿದ್ಧವಾದ ಮಾನವ ಹಕ್ಕುಗಳನ್ನು ಪಡೆದುಕೊಳ್ಳುವಂತಾಗಬೇಕೆಂಬ ಫುಲೆಯವರ ಅಂದರೆ ಅವರ ಪತಿಯ ಕನಸನ್ನು ನನಸಾಗಿಸಲು ಜೊತೆ ನೀಡಿದವರು ಸಾವಿತ್ರಿಬಾಯಿ ಫುಲೆ. ಎಷ್ಟೇ ವಿರೋಧಗಳು ಬಂದರೂ ತಮ್ಮ ಗುರಿ ಮತ್ತು ಸಾಧನೆಯನ್ನು ಬಿಡದೆ ಮುಂದುವರಿಯುತ್ತಾರೆ. ಸಾವಿರಾರು ಹೆಣ್ಣು ಮಕ್ಕಳು ಸನಾತನವಾದದ ಶೃಂಖಲೆಯಿಂದ ಬಿಡುಗಡೆ ಹೊಂದಲು ಕಾರಣರಾಗುತ್ತಾರೆ. ಮತ್ತು ಇಂದು ನಮ್ಮಂತಹ ಎಷ್ಟೋ ಲಕ್ಷ ಕೋಟಿ ಹೆಣ್ಣು ಮಕ್ಕಳು ಶಿಕ್ಷಣ ಪಡೆಯುವ ಹಕ್ಕನ್ನು ಆಯೋಜಿತವಾಗಿ ಪಡೆದು ಬಂದಿದ್ದರಲ್ಲಿ ಸಾವಿತ್ರಿಬಾಯಿ ಫುಲೆ ತರದವರ ಶ್ರಮ ಮತ್ತು ಚಿಂತನೆ ಬಹುದೊಡ್ಡ ಪಾತ್ರವಹಿಸುತ್ತದೆ. ಅವರು ತೆರೆದಿಟ್ಟ ಶಿಕ್ಷಣ ಎಂಬ ಕಿಟಕಿ ಬಾಗಿಲುಗಳಿಂದ ಒಳಬಂದ ಹೊಸ ಅರಿವಿನ ಸ್ಪರ್ಶ ನಮ್ಮ ವ್ಯಕ್ತಿತ್ವವನ್ನು ಸ್ವತಂತ್ರವಾಗಿ ರೂಪಿಸುವಲ್ಲಿ ಮಹತ್ವದ ಪಾತ್ರ ವಹಿಸಿದೆ ಎಂಬುದರಲ್ಲಿ ಸಂದೇಹವೇ ಇಲ್ಲ. ಇಂಥ ಅಪೂರ್ವ ಹೆಣ್ಣು ಮಗಳು ಆಧುನಿಕ ಭಾರತದ ಮೊದಲ ಶಿಕ್ಷಕಿ ಸಾವಿತ್ರಿಬಾಯಿ ಫುಲೆ ಕುರಿತು ಕನ್ನಡಿಗರಿಗೆ ಅತಿ ಕಡಿಮೆ ಮಾಹಿತಿ ಇದ್ದುದರಿಂದ ಈ ಪುಸ್ತಕವನ್ನು ನಾನು ಮೆಚ್ಚಿನ ಪುಸ್ತಕವನ್ನಾಗಿ ಆಯ್ಕೆ ಮಾಡಿಕೊಂಡೆ. ಫುಲೆ ದಂಪತಿಗಳು ಮಾಡಿದ ಕೆಲಸ ಅದೆಷ್ಟು ಅಗಾಧವಾಗಿತ್ತೆಂದರೆ, ಸ್ವತಃ ಮಹಾತ್ಮ ಎಂದು ಕರೆಸಿಕೊಂಡಿದ್ದ ಗಾಂಧೀಜಿಯೇ ಜ್ಯೋತಿಬಾ ಫುಲೆ ನಿಜವಾದ ಮಹಾತ್ಮ ಎಂದು ಕರೆದಿದ್ದರು. ಹಿಂದೂ ಧರ್ಮದಲ್ಲಿ ನಂಬಿಕೆ ಇಟ್ಟುಕೊಂಡಿದ್ದ ಗಾಂಧಿಯವರೇ ವರ್ಣಾಶ್ರಮ ವಿರೋಧಿ ಹೋರಾಟದ ಜ್ಯೋತಿಬಾ ಫುಲೆಯೇ ನಿಜವಾದ ಮಹಾತ್ಮ ಎಂದು ಕರೆದದ್ದು ನಿಜಕ್ಕೂ ಚಾರಿತ್ರಿಕವಾದುದು. ಇದು ಜ್ಯೋತಿಬಾ ಫುಲೆಯವರ ಕಾರ್ಯವಿಧಾನಕ್ಕೆ ಸಿಕ್ಕಿದ ಪ್ರಶಂಸೆ ಮಾತ್ರವಲ್ಲ, ಬದಲಾದ ಗಾಂಧಿ ದೃಷ್ಟಿಕೋನದ ಸ್ಪಷ್ಟ ಸೂಚಿಯೂ ಹೌದು. ಸಾವಿತ್ರಿಬಾಯಿಯವರ ಸಹಯೋಗದೊಂದಿಗೆ ಜ್ಯೋತಿಬಾ ಅವರು ರಚಿಸಿದ ಮದುವೆಯ ಹಾಡು ಅಂದರೆ ಈ ಮಂಗಲಾಷ್ಟಕದ ವಿವರ ಹೀಗಿದೆ: ಮದುಮಗ, ದೇವರ ಕಾನೂನಿನಂತೆ ನಿಮ್ಮ ಮನೆಯ ವಿಧಿ ವಿಧಾನಗಳನ್ನು ಅನುಸರಿಸು. ಸತ್ಯ ಎಲ್ಲದಕ್ಕಿಂತಲೂ ದೊಡ್ಡದು, ಅದನ್ನು ಗೌರವಿಸು. ಅನಕ್ಷರಸ್ಥರಿಗೆ ಪಾಠ ಕಲಿಸು, ಬೋಧಿಸು, ಅವರಿಗೆ ಜ್ಞಾನವನ್ನು ಕೊಡು. ನಿನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೇನೆ ಎಂದು ನಾನು ವಚನ ನೀಡುತ್ತೇನೆ. ಮದುಮಗಳು, ನಿನ್ನ ಮಾತು ವರ್ತನೆ ನಮಗೆ ಹಿಡಿಸಿದೆ. ಮಹಿಳೆಯರಾದ ನಾವು ಶೋಷಿತರು, ನನ್ನನ್ನು ಹೇಗೆ ಜೊತೆಯಾಗಿ ಕರೆದೊಯ್ಯುವೆ? ನಮಗೆ ಸ್ವಾತಂತ್ರ್ಯದ ಅನುಭವ ದೊರಕಿದೆ, ನಾವು ಆತ್ಮಗೌರವದಿಂದ ಬದುಕಲು ಇಚ್ಛಿಸುತ್ತೇವೆ. ಇದಕ್ಕಾಗಿ ಮಹಿಳೆಯರಿಗೆ ನೀವು ಹಕ್ಕನ್ನು ನೀಡುತ್ತೀರಾ? ವಚನ ಕೊಡಿ. ಮಧುಮಗ, ನಾನು ಮಹಿಳೆಯರ ಹಕ್ಕಿಗಾಗಿ ಯಾವುದೇ ಬೆಲೆ ತೆತ್ತಾದರೂ ಹೋರಾಡುತ್ತೇನೆ ಮತ್ತು ಗೌರವಿಸುತ್ತೇನೆ. ನನ್ನ ಕರ್ತವ್ಯದ ಭಾಗವಾಗಿ ಇದನ್ನು ಮಾಡುತ್ತೇನೆ. ಮಧುಮಗಳು, ನಿಮ್ಮ ಮಾತುಗಳ ಮೇಲೆ ಭರವಸೆಯನ್ನು ಇಟ್ಟು ನಾನು ನಿಮ್ಮನ್ನು ಪತಿಯೆಂದು ಸ್ವೀಕರಿಸುತ್ತೇನೆ. ನಾವಿಬ್ಬರೂ ಒಟ್ಟಾಗಿ ಮಹಿಳೆಯರ ಹಕ್ಕಿಗಾಗಿ, ಸಬಲೀಕರಣಕ್ಕಾಗಿ ಹೋರಾಡೋಣ. ಸುಲಗ್ನ ಸಾವಧಾನ. ಒಟ್ಟಿನಲ್ಲಿ ಹೇಳುವುದಾದರೆ, ಶಿಕ್ಷಕಿಯಾಗಿ, ಲೇಖಕಿಯಾಗಿ,

0: ಚಿಂತಕಿಯಾಗಿ, ಹೆಂಡತಿಯಾಗಿ, ಸಾಮಾಜಿಕ ಕ್ರಾಂತಿಕಾರಿಯಾಗಿ, ಸತ್ಯ ಶೋಧಕ ನಮ್ಮೆಲ್ಲರ ಚೇತನ ಸಾವಿತ್ರಿಬಾಯಿ ಫುಲೆ. ಇಂಥವರ ದಿನವನ್ನು ಶಿಕ್ಷಕರ ದಿನಾಚರಣೆಯಾಗಿ ಆಚರಿಸಲೇಬೇಕಲ್ಲವೇ? ಧನ್ಯವಾದಗಳು.
1: ಇದುವರೆಗೆ ಮುಕ್ತಾ ಪ್ರಸಾದ್ ಅವರು ನನ್ನ ಮೆಚ್ಚಿನ ಪುಸ್ತಕ ಮಾಲಿಕೆಯಲ್ಲಿ ಮಾತನಾಡಿದರು. ಈಗ ಕೆಲವು ಚಿತ್ರಗೀತೆಗಳು.

ಪಕ್ಷಿಗಳಾಗುವನು.

0: ಹಕ್ಕಿಗಳಾಗುವ ನಾವು ಹಾರುತ್ತ ಮರೆಯುವನು.
1: ಶ್ರೀ ವಿಜಯ ಕಲಾನಿಕೇತನ ರಿಜಿಸ್ಟರ್ ಶಿವಮೊಗ್ಗ ಅರ್ಪಿಸುವ ಆಡಿದ ನಾಡಿದ ಮಹಾಶಂತರ.
2: ಅಕ್ಕ, ಈ ಶ್ಲೋಕದ ಅರ್ಥ ಏನು? ಯಾವ ದೇವರ ಬಗ್ಗೆ ಇರೋದು ಈ ಶ್ಲೋಕ?
3: ಅಯ್ಯೋ, ಅಷ್ಟು ಗೊತ್ತಾಗ್ಲಿಲ್ವೇನೆ? ನಾವು ಯಾರಿಗೆ ರಂಗದ ಮೇಲೆ ನೃತ್ಯ ತರಗತಿಯಲ್ಲಿ ಮೊದಲು ನಮಸ್ಕಾರ ಮಾಡ್ತೀವಿ ಹೇಳು ನೋಡೋಣ.
2: ನಟರಾಜನಿಗೆ.
1: ಶಿವ ಇಡೀ ವಿಶ್ವಕ್ಕೆ ಒಡೆಯ, ದೇವರುಗಳಿಗೆಲ್ಲ ನಾಯಕ ಆತ. ಮೃತ್ಯು ದೇವತೆಯಾದ ಯಮನನ್ನು ಗೆದ್ದವನು ಅವನು. ವಿಷವನ್ನ ನುಂಗಿದ್ರಿಂದ ಆತ ನೀಲಕಂಠ, ಯಾವಾಗಲೂ ಮಂಗಲವನ್ನುಂಟು ಮಾಡುವ ಸದಾಶಿವ. ತ್ರಿಪುರಾಸುರನನ್ನು ಕೊಂದವನು, ಅಂತಹ ಮಹಾದೇವನನ್ನು ನಮಿಸುತ್ತೇನೆ ಅಂತ ಈ ಶ್ಲೋಕದ ಅರ್ಥ.
3: ಅಕ್ಕ, ಶಿವ ಮತ್ತು ನಟರಾಜ ಎಲ್ಲ ಒಂದೇನಾ? ಶಿವ ತಾಂಡವ ಶಿವ ತಾಂಡವ ಅಂತ ಹೇಳ್ತಾರಲ್ಲ, ಈ ತಾಂಡವ ಅಂದ್ರೆ ಯಾವ ತರ ನೃತ್ಯ ಅಕ್ಕ?
4: ಅಕ್ಕ ಅಕ್ಕ, ತಾಂಡವದ ಬಗ್ಗೆ ನಾನು ಹೇಳ. ಕಲಿತ ತಾಂಡವ, ಉಮಾ ತಾಂಡವ, ಸಂಧ್ಯಾ ತಾಂಡವ, ಸಂಹಾರ ತಾಂಡವ, ತ್ರಿಪುರ ತಾಂಡವ, ಊರ್ಧ್ವ ತಾಂಡವ ಮತ್ತು ಆನಂದ ತಾಂಡವ ಅಂತ ಸಪ್ತ ತಾಂಡವಗಳು. ಶಿವನನ್ನು ನಾವು ನಟರಾಜ ಅಂತ ಕರೆಯುವ ಪ್ರಸಿದ್ಧ ಭಂಗಿ ಆನಂದ ತಾಂಡವದಿಂದ ಬಂದಿದ್ದು.
1: ಹೌದು ಹಂಸ, ನೀನು ಹೇಳಿದ್ದು ಸರಿಯಾಗಿದೆ. ಶಿವನೇ ನೃತ್ಯವಾಡುವ ನಿರ್ದಿಷ್ಟ ರೀತಿಯಿಂದ ನಟರಾಜ ಅಂತ ಅನ್ಸ್ಕೋತಾನೆ. ನಟರಾಜನ ಬಗ್ಗೆ ಯಾವ ಯಾವ ಪದಗಳು

0: ಬಸಂತ ರಾಗ ಆರಿತಾಳದ್ದು.
1: ಇಡದು ಪದಂ ತೂಕಿ ಆಡೇನಮ್ಮ ಹರುಡು ದೃಗುಡ್ದ ತಯ್ಯನಿ ಆನಂದ ನಡನಂ ಮಾಡಿನಾರ್. ಆಮೇಲೆ ವರ್ಣ ಆದಿಶಿವನೈ ಕಾಣಮೆ ಆಸೆ ಕೊಂಡೆ ನಡಿ ಮೋಹಮನ ಆಟಮೆನ್ನ ಎಷ್ಟೆಲ್ಲಾ ಇದೆಯಲ್ಲಕ್ಕ.
2: ಅದೇ ತರಹ ಕನ್ನಡದಲ್ಲಿಯೂ ಶಿವನ ನಾಟ್ಯವನ್ನ ಕುರಿತ ಒಂದು ಪದಂ ಇದೆ, ಖ್ಯಾತ ಕವಿ ಪದ್ಮಚರಣ ಅವರು ಬರ್ದಿರೋದು. ಒಂದ್ ಸ್ವಲ್ಪ ಮಾಡಿ ತೋರಿಸ್ಲಾ?

0: ಶಿವತಾಂಡವರ ಬಗ್ಗೆ ಹಾಡು ಕೇಳಿದ್ರಿ, ನೃತ್ಯ ನೋಡಿದ್ರಿ, ಈಗ ನಟರಾಜನ ಮೂರ್ತಿಯನ್ನೇ ಗಮನಿಸಿ ನೋಡಿ. ಪ್ರತಿದಿನ ಅವನ ಪಾದಗಳನ್ನ ಮುಟ್ಟಿ ನಮಸ್ಕರಿಸ್ತೀರ ತಾನೆ, ಆಮೇಲೆ ದೃಷ್ಟಿಯನ್ನ ಪಾದಗಳಿಂದ ಹಂತ ಹಂತವಾಗಿ ಏರಿಸ್ತಾ ಹೋದ್ರೆ ಏನೇನ್ ಗಮನಿಸ್ತೀರಾ?
1: ಬಲಕಾಲು ಮುಯ್ಯಲಕ ಅನ್ನೋ ರಾಕ್ಷಸನನ್ನು ದುಳಿದಿದೆ, ಎಡಕಾಲು ಬಲಪಾರ್ಶ್ವಕ್ಕೆ ಎತ್ತಿದೆ,
2: ಶಿರದಲ್ಲಿ ಗಂಗೆ ಅರ್ಧ ಚಂದ್ರ, ಹಾರಾಡುತ್ತಿರುವ ಉತ್ತರೀಯ, ಹರಡಿರುವ ಕೂದಲು, ಮೂರು ಕಣ್ಣುಗಳು,
3: ನಾಲ್ಕು ಕೈಗಳು, ಎಡಗೈ ಅಗ್ನಿ, ಬಲಗೈ ಢಮರು, ಮತ್ತೆರಡು ಕೈಗಳು ಶಿವನ ಪ್ರಸಿದ್ಧ ಹಸ್ತ, ಒಂದು ಕೈಯಲ್ಲಿ ಡೋಲ, ಇನ್ನೊಂದರಲ್ಲಿ ಅಭಯ ಮುದ್ರೆ ಹಿಡಿದಿವೆ.
4: ವರ್ತುಲಾಕಾರದ ಅಗ್ನಿ ಜ್ವಾಲೆಯ ಪ್ರಭಾವಳಿ ಸುತ್ತ ಇದ್ದು ಪೀಠದಿಂದ ಮೊದಲುಗೊಂಡು ಪೀಠದಲ್ಲಿಯೇ ಅಂತ್ಯವಾಗುತ್ತದೆ.
5: ಹೌದಲ್ವಾ, ನೋಡ್ತಾ ಹೋದ್ರೆ ಈ ಸಣ್ಣ ವಿಗ್ರಹದಲ್ಲಿ ಅದೆಷ್ಟೋ ಅಂಶಗಳು.
4: ಅಕ್ಕ, ಇವುಗಳಲ್ಲಿ ಪ್ರತಿಯೊಂದು ಕೂಡ ಯಾವ್ದಾದ್ರೂ ಒಂದು ಅರ್ಥ ಹೇಳುತ್ತೆ ಅಲ್ವಾ?
1: ಹೌದು ಹಂಸ. ಅಕ್ಕ, ನೀವು ಹೋದ ಸಲ ತರಗತಿಯಲ್ಲಿ ಹೇಳಿದ ಕೆಲವು ಅಂಶಗಳನ್ನು ನಾನು ನೆನ್ಪಿಟ್ಕೊಂಡಿದ್ದೀನಿ. ಅರ್ಧಚಂದ್ರ ಮನಸ್ಸಿನ ಆಸೆಯ ಸಂಕೇತ, ಧಮರು ಸೃಷ್ಟಿಯ ಸಂಕೇತ, ಡೋಲ ಹಸ್ತ ಅಭಯ ಹಸ್ತಗಳು ಸ್ಥಿತಿಯನ್ನು, ಎಡಗೈಯ ಅಗ್ನಿ ಸಂಹಾರವನ್ನು ಸೂಚಿಸುತ್ತವೆ, ನಟರಾಜ ತುಳಿದಿರುವ ಮುಯ್ಯಲಕ ರಾಕ್ಷಸ ಅಜ್ಞಾನವನ್ನು ಸಂಕೇತಿಸುತ್ತಾನೆ.
3: ಅಂದ್ರೆ ಸೃಷ್ಟಿ, ಸ್ಥಿತಿ, ಸಂಹಾರ, ತಿರೋಭಾವ, ಅನುಗ್ರಹ ಎಂಬ ಪಂಚಕೃತ್ಯಗಳನ್ನು ಈ ಮೂರ್ತಿ ಪ್ರತಿನಿಧಿಸುತ್ತೆ ಅಲ್ವಾ?
0: ಹೌದು ಮಕ್ಕಳ, ಸೂಕ್ಷ್ಮವಾಗಿ ನೋಡಿ ಹೇಳಿ, ಮತ್ತೇನೇನ್ ಕಾಣತ್ತೆ?
5: ಅರೆ, ಒಂದೊಂದು ಕಿವಿಗೆ ಬೇರೆ ಬೇರೆ ತರ ಕಿವ್ಯಾಭರಣ ಇದೆಯಲ್ಲ.
0: ಹೌದು, ಪುರುಷಾಭರಣ ಸ್ತ್ರೀ ಆಭರಣಗಳೆರಡನ್ನೂ ಧರಿಸಿರುವುದು ಅರ್ಧನಾರೀಶ್ವರನ ಗುರುತು, ಅಂದರೆ ಶಿವಶಕ್ತಿಯರ ಸಂಯೋಗ, ಸ್ತ್ರೀ ಪುರುಷ ಸಮಾನತೆಯನ್ನ ಇದು ಸೂಚಿಸುತ್ತೆ. ಮತ್ತೆ ಇನ್ನೇನು ಕಾಣತ್ತೆ?
2: ಅಕ್ಕ, ತಲೆ ಮೇಲೆ ನೀರು, ಉತ್ತರಿಯ ಕೂದಲು ಹಾರಾಡುತ್ತಿರೋದ್ರಿಂದ ಗಾಳಿ, ಕೈಯಲ್ಲಿ ಅಗ್ನಿ, ಪಂಚಭೂತಗಳಲ್ಲಿ ಮೂರಂತೂ ನಟರಾಜನ ಮೂರ್ತಿಯಲ್ಲೇ ಇದೆ ಅಲ್ವಾ?
0: ಹೌದು ಅನು, ಬರೀ ಪಂಚಭೂತಗಳಲ್ಲಿ ಮೂರೇ ಅಲ್ಲ, ಮೇಲೆತ್ತಿದ ಕಾಲು ಆಕಾಶವನ್ನು, ಕೆಳಮುಖವಾಗಿರುವ ಕೈ ಭೂಮಿಯನ್ನು ಸೂಚಿಸುತ್ತೆ. ಅಂದಮೇಲೆ ಪಂಚಮಹಾಭೂತಗಳನ್ನ ನಾವಿಲ್ಲಿ ಕಲ್ಪಿಸಿಕೊಳ್ಬಹುದು.
4: ಅಕ್ಕ, ನೀವು ಮಾಡ್ತಿರಲ್ಲ ಆದಿಶಂಕರಾಚಾರ್ಯರು ಬರೆದಿರೋ ಶಿವನ ಬಗೆಗಿನ ಶ್ಲೋಕ ಸಂಧ್ಯಾತಾಂಡವದ್ದು, ಅದನ್ನ ಮಾಡಿ ಅಕ್ಕ. ಇದರಲ್ಲಿ ಶಂಕರಾಚಾರ್ಯರು ಎಷ್ಟು ಚೆನ್ನಾಗಿ ವರ್ಣಿಸಿದ್ದಾರಲ್ವಾ? ಸಂಧ್ಯಾಕಾಲದಲ್ಲಿ ವಿಷ್ಣು ಕೈಗಳಿಂದ ಮದ್ದಲೆ ನುಡಿಸುತ್ತಿರುವುದೇ ಗುಡುಗು, ದೇವತೆಗಳ ಕಣ್ಣಿನ ಹೊಳೆಪು ಮಿಂಚು, ಭಕ್ತರ ಆನಂದದ ಕಣ್ಣೀರೇ ಸುರಿಯುತ್ತಿರುವ ಮಳೆ, ಜಗನ್ಮಾತೆಯ ಮುಂದೆ ಉಜ್ವಲ ತಾಂಡವವನ್ನು ನರ್ತಿಸುತ್ತಿರುವ ನೀಲಕಂಠನನ್ನು ಭಜಿಸುತ್ತೇನೆ ಅಂತ.
1: ಹ್ಞೂ, ಇಲ್ಲಿ ನೀಲಕಂಠ ಅಂದರೆ ಶಿವ ಅಂತನೂ ಅರ್ಥ. ಗಂಡು ನವಿಲು ಮಳೆ ಬಂದಾಗ ಸುಂದರವಾಗಿ ನರ್ತಿಸುವುದರ ಕಲ್ಪನೆಯೂ ಇಲ್ಲಿದೆ. ಮಾಡಿ ಅಕ್ಕ ಪ್ಲೀಸ್.

0: ನಟರಾಜನ ತಾಂಡವವನ್ನು ನೋಡುವಾಗ ನಾವು ಮೂರು ಅಂಶಗಳನ್ನು ಗಮನಿಸಬೇಕು. ಮೊದಲನೆಯದು, ನಟರಾಜ ಇಡೀ ವಿಶ್ವದ ಚಲನೆಯ ಪ್ರತೀಕ ಅನ್ನೋದು. ಎರಡನೇದು, ಇಲ್ಲಿನ ನೃತ್ಯದ ಉದ್ದೇಶ ನಮ್ಮ ಆತ್ಮಗಳಲ್ಲಿನ ಆಧ್ಯಾತ್ಮಿಕ ಶಕ್ತಿಯನ್ನ ಪ್ರಚೋದಿಸೋದು ಅನ್ನೋದು. ಕೊನೆಯದು, ಈ ನರ್ತನದ ಸ್ಥಳ ಎಲ್ಲಿ ಗೊತ್ತಾ? ಚಿದಂಬರ ಅಂದ್ರೆ ಚಿತ್ ಅಂಬರ, ನಮ್ಮ ಮನಸ್ಸಿನ ಹೃದಯದ ಒಳಗೆ ಅಂತ. ನಮ್ಮ ಕನ್ನಡ ಸಾಹಿತ್ಯದಲ್ಲೂ ಶಿವನ ಬಗೆಗೆ ಎಷ್ಟೋ ಸುಂದರ ಕವಿತೆಗಳಿವೆ. ರಗಳೆ ಅಂತ ಕೇಳಿದೀರಾ?
1: ರಗಳೆ? ನಮ್ಮಮ್ಮ ನಂಗೆ ಯಾವಾಗಲೂ ಬೈತಿರ್ತಾರಕ್ಕ, ರಗಳೆ ಮಾಡ್ಬೇಡ, ರಗಳೆ ಮಾಡ್ಬೇಡ ಅಂತ. ಆದ್ರೆ ಈ ರಗಳೆಗೂ ಶಿವಂಗೂ ಏನಪ್ಪಾ ಸಂಬಂಧ?
2: ಏ ಪೆದ್ದಮ್ಮ, ಆ ರಗಳೆ ಅಲ್ವೇ, ಇದು ಕನ್ನಡದ ಛಂದಸ್ಸಿನ ರಗಳೆ. ಹರಿಹರ ಬರ್ದಿದ್ದಾರಲ್ಲ,

0: ಅದಲ್ವಾ ಅಕ್ಕ?
1: ಹೌದು ಅನು, ಸರಿಯಾಗಿ ಹೇಳಿದೆ. ಹರಿಹರ ಶಿವಭಕ್ತರ ರಗಳೆಗಳನ್ನ ತುಂಬಾ ಬರೆದಿದ್ದಾನೆ. ಅದರಲ್ಲಿ ಬರೋ ಕುಂಬಾರ ಗುಂಡೆಯನ ರಗಳೆ ನೃತ್ಯಕ್ಕೆ ಹೇಳಿ ಮಾಡಿಸಿದಂತಿದೆ. ಆಡಿದ ನಾಡಿದನ್ ಆಹಾ ಶಂಕರ, ಆಡಿದ ನಾಡಿದನ್ ಗುಂಡಲ ಮಂದೀಶ್ವರ ಅನ್ನೋ ರಗಳೆಯ ಸಾಲುಗಳನ್ನ ನಾವು ನೋಡಬಹುದು. ಇದರಲ್ಲಿ ಬರೋ ಶಬ್ದಗಳ ಚಮತ್ಕಾರವಾದ್ರೂ ಅಷ್ಟೇ ನೃತ್ಯಕ್ಕೆ ಹೇಳಿ ಮಾಡಿಸಿದಂತಿದೆ. ಶಿವನ ನೃತ್ಯವನ್ನ ಕಣ್ಣ ಮುಂದೆ ತರತ್ತೆ.

0: ಎಷ್ಟು ಚೆನ್ನಾಗಿದೆ ಅಲ್ಲಕ್ಕ ಕುಂಬಾರಗುಂಡಯ್ಯನರಗಳೇ. ಅವನ ಭಕ್ತಿಗೆ ಮೆಚ್ಚಿ ಶಿವನೇ ಬಂದು ಅವನ ಮುಂದೆ ನೃತ್ಯ ಮಾಡಬೇಕು ಅಂದ್ರೆ ತಟ್ಟ ಪಟ್ಟ ತಂದಣ್ಣ ಧಿಮ್ ಧಿಮಿ ಕೆನ್ನಿಸುವ ತಟ್ಟ ಕಂದಟ್ಟ ದಿಕ್ ತಟ್ಟ ಕಟ ಕೆನ್ನಿಸುವ ಹಲಗೆಯ ಶಬ್ದಂ ಕರಡೆಯ ಶಬ್ದಂ ಹಲಗೆಯ ಶಬ್ದಂ ಮುರಜದ ಶಬ್ದಂ.
1: ಬಂದರ ನರಿಯದೆ ಹೋದರ ನರಿಯದೆ ನಿಂದರ ನರಿಯದೆ ನೆರೆದರ ನರಿಯದೆ ಊಟವ ನರಿಯದೆ ನಿತ್ಯ ನರಿಯದೆ.
2: ಅಂಥ ಅನನ್ಯ ಭಕ್ತಿಯಿಂದಲೇ ಹುಟ್ಟಿದ್ದು ಶಿವಶರಣರ ಪಂಥ ಕೂಡ. ಕಾಯಕವೇ ಕೈಲಾಸ ಎಂದು ನಂಬಿ ಶರಣ ಶರಣೆಯರು ಶಿವನನ್ನು ಆರಾಧಿಸಿದ್ರು. ಗದ್ಯವೂ ಅಲ್ಲದ ಪದ್ಯವೂ ಅಲ್ಲದ ಒಂದು ವಿಶಿಷ್ಟ ರೀತಿಯ ಸಾಹಿತ್ಯ ಪ್ರಕಾರವನ್ನೇ ಹುಟ್ಟು ಹಾಕಿದ್ರು. ಇಲ್ಲಿ ಒಂದು 10 ಜನ ವಚನಕಾರರನ್ನ ಬೇಗ ಬೇಗ ಹೇಳಿ ನೋಡೋಣ.
3: ಬಸವಣ್ಣ,
4: ಅಲ್ಲಮ್ಮ ಪ್ರಭು,
0: ಅಕ್ಕ ಮಹಾದೇವಿ, ಸಿದ್ದರಾಮಯ್ಯ,
5: ಮೋಳಿಗೆ ಮಾರಯ್ಯ, ಜೇಡರ ದಾಸಿಮಯ್ಯ,
6: ನಿಜಗುಣ ಶಿವಯೋಗಿ, ಮಾದರ ಚೆನ್ನಯ್ಯ, ಚನ್ನ ಬಸವಣ್ಣ, ಗಂಗಾಂಬಿಕೆ.
2: ಪರವಾಗಿಲ್ಲ, ಹೇಳಿಬಿಟ್ರಲ್ಲ ಶಹಬಾಸ್. ಬರೀ ವಚನಕಾರರ ಹೆಸರು ಮಾತ್ರ ಕಲಿಯೋದಲ್ಲ, ಅವರು ಬೋಧಿಸಿದ ತತ್ವಗಳನ್ನು, ಸರಳ ಜೀವನವನ್ನು ನಾವು ಅರ್ಥ ಮಾಡಿಕೊಂಡು ಅಳವಡಿಸ್ಕೋಬೇಕು. ನೀವು ಸುಮ್ಸುಮ್ನೆ ಅದಕ್ಕೆ ಇದಕ್ಕೆ ಅಂತ ಕ್ಲಾಸ್ಗೆ ಚಕ್ಕರ್ ಹಾಕುವಾಗ ಕಾಯಕವೇ ಕೈಲಾಸ ಅನ್ನೋ ಮಾತನ್ನ ನೆನಪಿಸ್ಕೋಬೇಕು.
0: ಆಯ್ತು ಅಕ್ಕ, ನಮಗೆ ಬಸವಣ್ಣನವರ ಒಂದು ವಚನ ನರ್ತಿಸೋದಕ್ಕೆ ಹೇಳ್ಕೊಡಿ ಅಕ್ಕ.

0: ಬಸವಣ್ಣನವರು ಅಂತ.
1: ಅಕ್ಕ, ಚಕೋರಂಗೆಗೆ ಚಂದ್ರಮನ ಚಿಂತೆ, ಕಮಲಕ್ಕೆ ಸೂರ್ಯನ ಚಿಂತೆ, ದುಂಬಿಗೆ ಪರಿಮಳ ಎಳೆಯುವ ಚಿಂತೆ, ಶಿವಭಕ್ತನಿಗೆ ಶಿವನನ್ನೇ ನೆನೆಯುವ ಚಿಂತೆ. ಇಲ್ಲಿ ಕೂಡಲ ಸಂಗಮ ದೇವ ಅನ್ನೋದು ಬಸವಣ್ಣನವರ ಅಂಕಿತ ಅಲ್ವಾ?
2: ಹೌದು ಕಣೆ, ಅಕ್ಕ ಮಹಾದೇವಿದು ಚನ್ನಮಲ್ಲಿಕಾರ್ಜುನ ಅಂತ ಅಲ್ವಾ ಅಕ್ಕ?
3: ಹೌದು, ಅಕ್ಕ ಮಹಾದೇವಿಯ ಜನ್ಮಸ್ಥಳ ನಮ್ಮ ಶಿವಮೊಗ್ಗ ಜಿಲ್ಲೆಯ ಉಡುತಡಿ. ಅವಳು ಕನ್ನಡದ ಪ್ರಪ್ರಥಮ ಕವಯಿತ್ರಿ. ಅವಳ ವಚನಗಳು ಮಧುರ ಭಕ್ತಿಯಿಂದ ಹೊಳೆಯುತ್ತವೆ.

0: ಈ ವಚನ ಏನು ಅರ್ಥವೇ ಆಗ್ತಿಲ್ವಲ್ಲಪ್ಪ.
1: ನಟರಾಜನನ್ನ ವಿವರಿಸ್ತಾ ಅರ್ಧನಾರೀಶ್ವರ ತತ್ವದ ಬಗ್ಗೆ ನಾವು ಮಾತಾಡಿದ್ವಿ ತಾನೆ. ಶಿವಭಕ್ತೆಯಾದ ಅಕ್ಕಮಹಾದೇವಿ ಹೇಳ್ತಾಳೆ, ಗಂಡು ಗಂಡಷ್ಟೇ ಆದ್ರೆ ಹೆಣ್ಣು ಗುಣವನ್ನು ಅರ್ಥ ಮಾಡಿಕೊಳ್ಳುವ ಪ್ರಯತ್ನವನ್ನೇ ಮಾಡದೇ ಇದ್ರೆ ಅದು ಹೆಣ್ಣಿನ ಶೋಕ. ಹಾಗೆಯೇ ಹೆಣ್ಣು ಅಷ್ಟೇ ಗಂಡು ಗುಣವನ್ನು ಅರ್ಥ ಮಾಡಿಕೊಳ್ಳದೆ ಹೋದ್ರೆ ಅದು ಗಂಡಿನ ಶೋಕ ಅಂತ. ಅವಳ ಕಲ್ಪನೆಯಲ್ಲಿ ಭಕ್ತರೆಲ್ಲರೂ ಸ್ತ್ರೀಯರು, ಅವರು ಪುರುಷರಾಗ್ಲಿ ಸ್ತ್ರೀಯರಾಗ್ಲಿ ಅವ್ರು ಸ್ತ್ರೀಯರೇ. ಚೆನ್ನಮಲ್ಲಿಕಾರ್ಜುನ ಮಾತ್ರ ಪುರುಷ. ಅಂದ್ರೆ ಲಿಂಗ ಸಮಾನತೆ, ಈಕ್ವಾಲಿಟಿ ಅಂತ ನಾವು ಈಗ 21ನೇ ಶತಮಾನದಲ್ಲಿ ಮಾತನಾಡುವುದನ್ನ ಆಗ ಅಂದ್ರೆ 12ನೇ ಶತಮಾನದಲ್ಲೇ ಅಕ್ಕ ಮಹಾದೇವಿ ಹೇಳಿದ್ಲು.
2: ಅಕ್ಕ, ನೀವು ಮೊನ್ನೆ ಪ್ರೋಗ್ರಾಂನಲ್ಲಿ ಒಂದು ಭಾವಗೀತೆನ ಶಾಸ್ತ್ರೀಯವಾಗಿ ಮಾಡಿದ್ರಿ. ಹೌದೇನೆ ಉಮಾ, ಹೌದೇನೆ ಜಗವೆನ್ನುವುದಿದು ನಿಜವೇನೆ ಅಂತ. ಇದು ಶಿವನ್ ಬಗ್ಗೆನೇ ಅಲ್ವಾ?
1: ಹೌದು, ಚೆನ್ನಾಗಿ ಗಮನಿಸಿದ್ಯಾ. ಅದು ರಾಷ್ಟ್ರಕವಿ GS ಶಿವರುದ್ರಪ್ಪನವರದ್ದು.
3: ಅದರಲ್ಲಿ ಉಮೆ ತಾಯಿ ಕೇಳ್ತಾಳೆ, ಹೌದೇನೆ ಉಮಾ, ಹೌದೇನೆ ಜಗವೆನ್ನುವುದಿದು ನಿಜವೇನೆ, ಭಿಕ್ಷೆ ಬೇಡುವ ಬೂದಿ ಬಳಿದ ಗಂಡ ನಿನ್ನವನೇನೆ, ಮತ್ತೆ ನಿನ್ನ ಶಿವ ಕರೆಯಲು ಬರಲಿ, ಉಮೆ ಮನೆಯೊಳಿಲ್ಲ ಎಂದೆನ್ನುವೆ ಅಂತ ಹೇಗೆ ಬರೆದಿದ್ದಾರಲ್ಲ.

0: ಹೌದು ಮಕ್ಕಳೇ, ಕುವೆಂಪು, ಬೇಂದ್ರೆ ಹೀಗೆ ಎಲ್ಲ ಕವಿಗಳಿಗೂ ಶಿವ ಒಬ್ಬ ಸ್ಫೂರ್ತಿದಾಯಕ ದೇವರು. ಬರೀ ನೃತ್ಯ ಕಲಾವಿದರಿಗಲ್ಲ, ರಾಷ್ಟ್ರಕವಿ ಕುವೆಂಪು ಅವರು ಎಷ್ಟೊಂದು ಚಂದದ ಶಿವ ಕವಿತೆಗಳನ್ನ ಬರೆದಿದ್ದಾರೆ ಗೊತ್ತಾ? ಎಲ್ಲಿ ಯಾರಾದ್ರೂ ಒಂದು ಹೇಳಿ ನೋಡೋಣ.
1: ನರ್ತಿಸು ಶಂಕರ ಮತ್ತ ಭಯಂಕರ ನೃತ್ಯ ಲೋಲ ಹೇ ನಟರಾಜ, ಹೇ ಸಂವರ್ತಕ ಸೃಷ್ಟಿ ಪ್ರವರ್ತಕ ಮತ್ತೋನ್ಮತ್ತ ಸನಾತನ ನರ್ತಕ ಮಹಾವಿರಕ್ತ ನಿರುಪಮ ಶಕ್ತ ಜನನ ಮರಣ ಸಂಬಂಧ ವಿಮುಕ್ತ ನರ್ತನ ಗೈ ಹೇ ನಟರಾಜ.
2: ಶಿವಪಾರ್ವತಿಯರ ಸಂಸಾರ ಎಲ್ಲಾ ಮನುಷ್ಯರ ಸಂಸಾರದಂತೆಯೇ ಜೀವನಕ್ಕೆ ಹತ್ತಿರವಾಗುತ್ತದೆ. ಇಲ್ಲಿ ಒಂದು ದೃಷ್ಟಿಯಲ್ಲಿ ದೇವರ ನಿಂದಾಸ್ತುತಿ ಅಂತಾನೂ ಹೇಳಬಹುದು.

0: ಅಕ್ಕ, ಶಿವನಿಗೆ ಮೂರನೇ ಕಣ್ಣು ಅಂತ ಇರುತ್ತಲ್ಲ ಅಕ್ಕ, ಅದ್ಯಾಕೆ?
1: ಏ, ಅಷ್ಟು ಗೊತ್ತಿಲ್ವಾ? ಕೆಟ್ಟವರನ್ನು ಸುಟ್ಟಿ ಬಿಡೋಕೆ.
2: ಶಿವನ ಮೂರನೇ ಕಣ್ಣು ಜ್ಞಾನ ನೇತ್ರ. ಕಾಮನನ ಆತ ಸುಟ್ಟು ಭಸ್ಮ ಮಾಡಿದ ಕತೆ ನಿಮ್ಗೆ ಗೊತ್ತಿದೆ ತಾನೆ. ಇಲ್ಲಿ ಕಾಮ ಅಂದ್ರೆ ದೇವ ಮನ್ಮಥ ಅಷ್ಟೇ ಅಲ್ಲ, ಅರ್ಥಾತ್ ನಮ್ಮೆಲ್ಲರ ಮನಸ್ಸಿನಲ್ಲಿರುವ ಆಸೆ ಆಕಾಂಕ್ಷೆಗಳು. ಮನಸ್ಸಿನ ಕಲ್ಮಶವನ್ನ ನಾಶ ಮಾಡೋದಿಕ್ಕೆ, ನಮ್ಮ ಆಸೆಗಳನ್ನ ನಿಯಂತ್ರಿಸೋದಿಕ್ಕೆ ಬೇಕಾದು ಜ್ಞಾನ. ಹರಿಹರ ಸಮನ್ವಯವನ್ನ ಸೂಚಿಸೋ ಕನಕದಾಸರ ಮೋಹನ ತರಂಗಿಣಿಯಲ್ಲಿ ಬರುವಂತ ಕಾಮದಹನ ನಿಮ್ಗೆ ಗೊತ್ತಾ?

0: ಸೀತ.
1: ಇದೊಂದೇ ಅಲ್ಲ, ರಾಷ್ಟ್ರಕವಿ ಕುವೆಂಪು ಅವರು ಘಂಟಾಕರ್ಣ ಅನ್ನೋ ಕಥನ ಕವನವನ್ನು ಬರೆದಿದ್ದಾರೆ. ಇಲ್ಲಿಯೂ ಅಷ್ಟೇ, ಶಿವ ವಿಷ್ಣು ಹರಿಹರರ ಬಗ್ಗೆ ಭೇದ ಮಾಡುವ ಮೂರ್ಖರ ಪ್ರತಿಬಿಂಬ ಈ ಘಂಟಾಕರ್ಣ.
2: ಭಕ್ತಗೆ ಬುದ್ಧಿಯ ಕಲಿಸುವೆನೆಂದು ನೆನೆದು ಮಹೇಶನು ಉಪಾಯವೊಂದು,
1: ಮೈಯಲ್ಲಿ ಹರಿಹರ ರೂಪವ ತಾಳಿ ಮೈದೋರಿದನ ದೇವ ತ್ರಿಶೂಲಿ,
3: ಸುಂದರ ವಿಷ್ಣುವು ಮುಖವೊಂದರಲಿ ಭವ್ಯ ಮಹೇಶನು ಮತ್ತೊಂದರಲಿ,
2: ಹರಿಗೆಂದರೆ ನೀ ನನಗೆಂದಂತೆ ನನಗಿತ್ತರೆ ನೀ ಅವಗಿತ್ತಂತೆ,
4: ಎಲ್ಲ ನದಿಗಳು ಕಡಲಿಗೆ ಕೊನೆಗೆ ಎಲ್ಲ ಆದಿಗಳು ಒಂದೇ ಮನೆಗೆ.
3: ಅಕ್ಕ, ಮೊನ್ನೆ ಸೈನ್ಸ್ ಕ್ವಿಜ್ನಲ್ಲಿ ಕೇಳಿದ್ರು, ಭಾರತ ಸರ್ಕಾರ ಜೆನೆವಾದಲ್ಲಿರುವ ಯುರೋಪಿಯನ್ ಅಣುವಿಜ್ಞಾನ ಭೌತಶಾಸ್ತ್ರ ಕೇಂದ್ರಕ್ಕೆ ನಟರಾಜಮೂರ್ತಿ ನೀಡಿದೆ. ವಿಜ್ಞಾನ ಕೇಂದ್ರಕ್ಕೆ ನಟರಾಜ ಏಕೆ ಬೇಕು ಅಂತ, ಅದಕ್ಕೆ ನಾವೆಲ್ಲ ಅಲಂಕಾರಕ್ಕೆ ಅಂತ ಬರೆದ್ವಿ.
5: ಸರಿನೇ, ಆದರೆ ಅವರು ನಿರೀಕ್ಷಿಸಿದ ಉತ್ತರ ಅದಲ್ಲ. ಆ ಮೂರ್ತಿಯನ್ನ ಇಟ್ಟಿರೋ ಕಡೆನೆ ಪಕ್ಕದಲ್ಲಿ ಫಲಕದ ಮೇಲೆ ಏನು ಬರೆದಿದ್ದಾರೆ ಗೊತ್ತೆ? ನೂರಾರು ವರ್ಷಗಳ ಹಿಂದೆ ಭಾರತೀಯ ಕಲಾವಿದರು ಶಿವತಾಂಡವದ ಹಲವು ಭಂಗಿಗಳನ್ನ ಕಂಚಿನ ಪ್ರತಿಮೆಗಳಲ್ಲಿ ಹಿಡಿದಿಟ್ಟಿದ್ದಾರೆ. ಇಂದು ಭೌತಶಾಸ್ತ್ರದ ವಿಜ್ಞಾನಿಗಳು ಅಣುಗಳ ತಾಂಡವವನ್ನ ತಂತ್ರಜ್ಞಾನದ ನೆರವಿನಿಂದ ಶೋಧಿಸ್ತಾ ಇದ್ದಾರೆ ಅಂತ. ಅಂದ್ರೆ ನಟರಾಜನ ತಾಂಡವ ಅನ್ನೋದು ಪುರಾಣ, ಧರ್ಮ, ಕಲೆ ಮತ್ತು ಆಧುನಿಕ ಭೌತಶಾಸ್ತ್ರದ ಸಂಗಮ ಅಂತ.
6: ಬೆಳಕು, ಶಬ್ದ, ಯೋಚನೆ ಅಂದ್ರೆ ಅಗ್ನಿ, ಢಮರು, ಚಂದ್ರ ಎಲ್ಲವೂ ಚಲಿಸುವಂತಹವೇ ತಾನೆ? ಹಾಗೆಯೇ ಅಣುಗಳು ಅಂದ್ರೆ ಆಟಮ್ಸ್. ಅಕ್ಕ, ನಟರಾಜ ಶಿವ ನೃತ್ಯದಿಂದ ಅಧ್ಯಾತ್ಮ, ಅಧ್ಯಾತ್ಮದಿಂದ ವಿಜ್ಞಾನ, ಹೇಗೆ ನಮ್ಮನ್ನು ಎಲ್ಲೆಲ್ಲಿ ಕರ್ಕೊಂಡು ಹೋಗಿಬಿಡ್ತಾನಲ್ಲ.
7: ಹೌದು, ನಟರಾಜನ ಬಗ್ಗೆ ಇನ್ನೂ ನಾವು ಕಲಿಯೋದು ಎಷ್ಟೆಲ್ಲಾ ಇದೆ ಗೊತ್ತಾ? ಶಿವನ ಬಗೆಗಿನ ಕಥೆಗಳು, ಅವನ ಗಣಗಳು, ಅವನ ಸಂಸಾರ, ಇವು ಒಂದ್ ಕಡೆ. ಆದ್ರೆ
1: ಇನ್ನೊಂದು ಕಡೆ ಅರ್ಧನಾರೀಶ್ವರನ ಕಲ್ಪನೆ, ಲಿಂಗ ಸಮಾನತೆ, ಸದಾಚಾರ, ಸದ್ಭಕ್ತಿ, ಈ ತರ ಸೀರಿಯಸ್ ಆದ ಆದರೆ ಅರ್ಥಪೂರ್ಣ.
3: ಮತ್ತೊಂದು ಕಡೆ ಆತನ ವಿವಿಧ ಭಕ್ತರ ಕಥೆಗಳು, ಅವರ ಭಕ್ತಿಯ ಪ್ರಸಂಗಗಳು.
5: ಹೌದು, ಆದ್ರೆ ಬೇರೆಲ್ಲ ಗುಣಗಳಿಗಿಂತ ಶಿವನ ಗುಣ ಅಂದ್ರೆ ಕುಣಿತ, ನರ್ತನ. ಕುಣಿತವೇ ಆನಂದವಾಗಿರುವ ಆನಂದ ತಾಂಡವದ ನಟರಾಜನ ಮೂರ್ತಿಯನ್ನು ನೋಡ್ತಾ ಇದ್ರೆ ಆಡಿದನ್ನಾಡಿದನ್ ಆಹಾ ಶಂಕರ ಅಂತ ಕುಂಬಾರ ಗುಂಡಯ್ಯ ಹರಿಹರರ ಹಾಗೆ ನಾವು ಹೇಳ್ಬೇಕು ಅಂತ ಅನ್ಸತ್ತೆ ಅಲ್ಲದೆ.
8: ಹೌದು ಅಕ್ಕ, ನಟರಾಜನ ಬಗೆಗಿನ ಅಭಿನಯ ದರ್ಪಣದ ಶ್ಲೋಕನ ಶಿವರಾತ್ರಿಗೆ ಅಂತ ಹೇಳಿಕೊಡ್ತೀರಾ?
5: ಬನ್ನಿ ಎಲ್ಲರೂ ನಿಂತ್ಕೊಳ್ಳಿ, ಹೇಳ್ತಾ ನಾನು ಮಾಡೋ ಹಸ್ತಗಳನ್ನ ಮಾಡ್ತಾ ಹೋಗಿ. ಇಡೀ ಭೂಮಿಯೇ ಯಾರ ಅಂಗಾಭಿನಯವೋ, ವಿಶ್ವದ ಭಾಷೆ ಮಾತು ಎಲ್ಲವೂ ಯಾರ ವಾಚಿಕವೋ, ಚಂದ್ರ ತಾರಾದಿಗಳೇ ಯಾರಿಗೆ ಆಭರಣವೋ, ಅಂಥ ಸಾತ್ವಿಕನಾದ ಶಿವನನ್ನು ವಂದಿಸುತ್ತೇನೆ.

0: ಆಡಿದ ನಾಡಿದ ಆಹಾ ಶಂಕರ್, ಪರಿಕಲ್ಪನೆ ಮತ್ತು ನಿರ್ದೇಶನ ಡಾಕ್ಟರ್ ಕೆಎಸ್ ಪವಿತ್ರ, ಪ್ರಸ್ತುತಿ ಶ್ರೀ ವಿಜಯ ಕಲಾನಿಕೇತನದ ವಿದ್ಯಾರ್ಥಿನಿಯರಾದ ಅನುರಾಧ, ಹಂಸ, ಸುರಕ್ಷಾ, ಮೈಥಿಲಿ, ಭೂಮಿ, ಭರತವರ್ಷ ಮತ್ತು ಡಾಕ್ಟರ್ ಕೆಎಸ್ ಪವಿತ್ರ. ಸಂಗೀತ ಹಾಡುಗಾರಿಕೆ ವಿದುಷಿ ವಸುಧಾ ಬಾಲಕೃಷ್ಣ, ವಿದುಷಿ ಪಿ ರಮ, ವಿದ್ವಾನ್ ಶ್ರೀವತ್ಸ ಮತ್ತು ವಿದುಷಿ ಮಾನಸಿ ಪ್ರಸಾದ್. ಮೃದಂಗ ವಿದ್ವಾನ್ ಪಿ ಜನಾರ್ದನ್ ರಾವ್. ರಿದಮ್ ಪ್ಯಾಟ್ ವಿದ್ವಾನ್ ಡಿ ವಿ ಪ್ರಸನ್ನಕುಮಾರ್. ಕೊಳಲು ವಿದ್ವಾನ್ ಮಹೇಶ್ ಸ್ವಾಮಿ ಮತ್ತು ವಿದ್ವಾನ್ ಜೈರಾಮ್.
1: ಇನ್ನು ಚಿತ್ರಗೀತೆಗಳನ್ನು ಕೇಳೋಣ.

0: ಚಿತ್ರಗೀತೆಗಳೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಕ್ತಾಯವಾಯಿತು.
1: ಇದು ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.
0: ಡಿಟಿಹೆಚ್ ವಾಹಿನಿಯಲ್ಲಿ ಕನ್ನಡ ಕಾರ್ಯಕ್ರಮಗಳನ್ನು ಕೇಳುತ್ತಿರುವಿರಿ.
1: ಆಕಾಶವಾಣಿ ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ವೃತ್ತಿ ಮಾರ್ಗದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಶಿಕ್ಷಕ ತರಬೇತಿ ಮತ್ತು ಕೌಶಲ್ಯ ಅಭಿವೃದ್ಧಿ ಹಾಗೂ ಉದ್ಯೋಗ ಅವಕಾಶಗಳು ಈ ಕುರಿತು ಪರಮೇಶ್ವರ ಸೊಪ್ಪಿನ ಮಠ ಹಾಗೂ ಆರ್ಬಿ ಗುರುಬಸವರಾಜ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಪಾಲ್ಗೊಂಡಿದ್ದಾರೆ ಬೇದ್ರೆ ಮಂಜುನಾಥ್.
2: ಕೆಳಗುರಿಗೆಲ್ಲ ನಮಸ್ಕಾರ. ಇವತ್ತಿನ ವೃತ್ತಿ ಮಾರ್ಗದರ್ಶನ ಕಾರ್ಯಕ್ರಮಕ್ಕೆ ಸುಸ್ವಾಗತ. ಕೆಳಗುರೆ, ಬಹಳಷ್ಟು ಜನಕ್ಕೆ ವೃತ್ತಿ ಮಾರ್ಗದರ್ಶನ ಅಂದ ಕೂಡಲೇ ಯಾವುದೋ ಒಂದು ವಿಷಯ, ಆ ವಿಷಯದಲ್ಲಿ ಇರುವ ಅಧ್ಯಯನ ಮತ್ತೆ ವೃತ್ತಿಪರ ಅವಕಾಶಗಳು ಅನ್ನೋ ಕಲ್ಪನೆ ಬರುತ್ತೆ. ಅಕಸ್ಮಾತ್ ಒಂದು ವೃತ್ತಿಗೆ ಸೇರಿಕೊಂಡ್ವಿ, ಆ ವೃತ್ತಿಯಲ್ಲಿಯೂ ಇನ್ನೂ ಹೊಸ ಹೊಸದನ್ನ ಅಳವಡಿಸಿಕೊಳ್ತಕ್ಕಂಥದ್ದು, ಹೊಸತನವನ್ನು ತರುವಂತಹದ್ದು, ಹೊಸ ಕೌಶಲ್ಯಗಳು ಸ್ಕಿಲ್ಸ್ ಅಂತ ಏನು ಕರಿತೀವಿ ಅವುಗಳನ್ನ ಬೆಳೆಸ್ಕೊಳ್ತಕ್ಕಂಥದ್ದು, ಈ ತರದ ಹೊಸ ಸಾಧ್ಯತೆಗಳನ್ನ ಅಲ್ಲಲ್ಲಿ ಅಲ್ಲಲ್ಲಿ ಅನೇಕ ಯುವ ಶಿಕ್ಷಕ ವೃಂದದವರು, ಯುವ ಉತ್ಸಾಹಿ ಕಾರ್ಮಿಕರು, ನೌಕರರು ಎಲ್ಲ ಮಾಡ್ತಾನೆ ಇದ್ದಾರೆ. ಬಹುಶಃ ಅವ್ರನ್ನ ನೋಡಿ ಹಳಬರು ಹೇಳ್ತಾರೆ, ಏ ಹೊಸ ಅಗಸ ಗೋಣಿನೂ ಒಗಿ ತಂದ್ಬಿಡ್ರಿ ಅಂತೇಳಿ. ಹೊಸ ಅಗಸನೇ ಇರಲಿ, ಗೋಣಿನೇ ಒಗಿಲಿ, ಆದರೆ ಏನೋ ಹೊಸತನವನ್ನು ತರ್ತಾರಲ್ಲ ಅಂಥೇಳಿ ಆ ಸಂಸ್ಥೆಯ ಮುಖ್ಯಸ್ಥರು ಖಂಡಿತವಾಗಿಯೂ ಬೆನ್ತಟ್ತಾರೆ. ಅದನ್ನು ನೋಡಿ ನಿಧಾನಕ್ಕೆ ಉಳಿದವರು ಕೂಡ ಅವರ ಕರ್ತವ್ಯದಲ್ಲಿ ಒಂದಷ್ಟು ಹೊಸತನವನ್ನು ತರಲಿಕ್ಕೆ ಪ್ರಯತ್ನ ಮಾಡ್ತಾರೆ, ಬದಲಾವಣೆಗಳಾಗ್ತವೆ, ಅಲ್ಲಿ ಆ ನಾವೀನ್ಯತೆಯನ್ನು ನಾವು ಕಾಣ್ತೇವೆ. ಇವತ್ತಿನ ನಮ್ಮ ಈ ವೃತ್ತಿ ಮಾರ್ಗದರ್ಶನ ಕಾರ್ಯಕ್ರಮದಲ್ಲಿ

0: ಶಿಕ್ಷಣ ಕ್ಷೇತ್ರದಲ್ಲಿ ಏನು ನಿಗದಿತ ಪಠ್ಯಕ್ರಮ ಇದೆ ಅದರ ಆಚೆಗೆ ಯೋಚನೆ ಮಾಡಿ ಅಲ್ಲಿ ಇರುವ ವಿಷಯವನ್ನ ಅದಕ್ಕೆ ಒಂದು ಹೊಸ ರೀತಿಯ ಆಂಗಲ್ನಲ್ಲಿ ಬೋಧನೆ ಮಾಡತಕ್ಕಂಥದ್ದು, ಹೊಸ ಆವಿಷ್ಕಾರಗಳನ್ನು ಅಥವಾ ಹೊಸ ಯೋಜನೆಗಳನ್ನು ತಂದು ಸೇರಿಸ್ತಕ್ಕಂಥದ್ದು, ಪಠ್ಯಕ್ರಮಕ್ಕೆ ಪೂರಕವಾದಂತಹ ಹೊಸ ಹೊಸ ದೃಕ್ ಶ್ರವಣ ಮಾಧ್ಯಮವನ್ನು ಎಳ್ಕೊಂಬರುವಂಥದ್ದು, ಕಂಪ್ಯೂಟರ್, ಇಂಟರ್ನೆಟ್, ಮೊಬೈಲ್ ಎಲ್ಲವನ್ನ ಸೇರಿಸಿ ಒಂದು ಸಮಗ್ರವಾದ ಪರಿಚಯವನ್ನು ಮಕ್ಕಳಿಗೆ ಮಾಡಿ ಮಕ್ಕಳಲ್ಲಿ ಕಲಿಕೆಯ ಆಸಕ್ತಿಯನ್ನು ಹುಟ್ಟಿಸ್ತಕ್ಕಂಥದ್ದು ಇತ್ತೀಚೆಗೆ ನಡೀತಾ ಇದೆ. ಅಂತಹ ತರಬೇತಿ ತೀರಾ ಇತ್ತೀಚೆಗೆ ಮೈಸೂರಿನ ರೀಜನಲ್ ಟೆಲಿಕಾಂ ಟ್ರೈನಿಂಗ್ ಸೆಂಟರ್ ಇಲ್ಲಿ ಕರ್ನಾಟಕ ಸರ್ಕಾರದ ಶಿಕ್ಷಣ ಸಂಶೋಧನೆ ಮತ್ತು ತರಬೇತಿ ಇಲಾಖೆಯಿಂದ ಆಯೋಜಿತ ಆಗಿತ್ತು. ಇಲ್ಲಿ ಇಬ್ರು ಮಾಸ್ಟರ್ ರಿಸೋರ್ಸ್ ಪರ್ಸನ್ ಆಗಿ ಭಾಗವಹಿಸಿದಂತಹ ರಿಸೋರ್ಸ್ ಪರ್ಸನ್ಸ್ ಬಂದಿದ್ದಾರೆ, ಅವರಿಂದ ಈ ಮಾಹಿತಿಯನ್ನು ನಾವು ಪಡ್ಕೊಳ್ಳೋಣಂತೆ. ನಮ್ಮ ಜೊತೆಗೆ ಈಗ ಇರೋರಲ್ಲಿ ಪರಮೇಶ್ವರಯ್ಯ ಸೊಪ್ಪಿಮಠ ಅವರು, ಲೇಖಕರು, ಉತ್ತಮ ಶಿಕ್ಷಕ ಪ್ರಶಸ್ತಿ ವಿಜೇತರು, ಹಾಗೆ ನೂರಾರು ಲೇಖನಗಳನ್ನು ಪತ್ರಿಕೆಗಳಲ್ಲಿ ಬರೆದು ಚಿರಪರಿಚಿತರಾಗಿದ್ದಾರೆ. ಹಾಗೆ ಮತ್ತೊಬ್ಬ ಆರ್ ಬಿ ಗುರುಬಸವರಾಜ್, ಇವರು ಕೂಡ ಶಿಕ್ಷಕರು, ನೂರಾರು ಲೇಖನಗಳನ್ನು ಪತ್ರಿಕೆಗಳಲ್ಲಿ ಬರೆದಿದ್ದಾರೆ, ಹಾಗೆ ಪುಸ್ತಕಗಳನ್ನು ಕೂಡ ರಚಿಸಿದ್ದಾರೆ. ಉತ್ತಮ ಶಿಕ್ಷಕರು ಅಂತ ಹೇಳಿ ಜನರಿಂದ ಮೆಚ್ಚುಗೆಯನ್ನು ಕೂಡ ಪಡೆದಿದ್ದಾರೆ. ಪರಮೇಶ್ವರಯ್ಯ ಸೊಪ್ಪಿಮಠ ಮತ್ತೆ ಗುರುಬಸವರಾಜ್, ನಿಮ್ಮಿಬ್ಬರಿಗೂ ನಮ್ಮ ಕಾರ್ಯಕ್ರಮ ಸ್ವಾಗತ.
1: ನಮಸ್ಕಾರ ಸರ್.
2: ನಮಸ್ಕಾರ ಸರ್.
0: ಪರಮೇಶ್ವರಯ್ಯ ಸೊಪ್ಪಿಮಠ ಅವರೇ, ನಿಮ್ಮ ಲೇಖನಗಳನ್ನು ಓದ್ತಾ ಇರುವಾಗ ಹೊಸ ಪೀಳಿಗೆಯ ಅಂದ್ರೆ ಇತ್ತೀಚೆಗೆ ತಾನೇ ರೆಕ್ರೂಟ್ ಆದಂತಹ ಶಿಕ್ಷಕರಿಗೆ ಮಾರ್ಗದರ್ಶನ ಮಾಡೋ ಹಲವಾರು ಅಂಶಗಳನ್ನ ನೀವು ಕೊಡ್ತಾ ಇದ್ರಿ. ಅದನ್ನ ಬರೀ ಬಾಯಲ್ಲಿ ಹೇಳದೆ ನಿಮ್ಮ ಒಂದು ಶಾಲೆಯಲ್ಲಿ ಅದನ್ನ ನೀವು ಪ್ರಾಯೋಗಿಕವಾಗಿ ತಗೊಂಡ್ ಬಂದ್ರಿ. ಒಂದು ಸರ್ಕಾರಿ ಶಾಲೆ, ಹಳ್ಳಿಯ ಮಟ್ಟದ ಒಂದು ಶಾಲೆಯಲ್ಲಿ ಭಾಷಾ ಪ್ರಯೋಗ ಶಾಲೆ, ಲ್ಯಾಂಗ್ವೇಜ್ ಲ್ಯಾಬೊರೇಟರಿಯನ್ನ, ಮ್ಯಾಥಮೆಟಿಕ್ಸ್ ಲ್ಯಾಬೊರೇಟರಿಯನ್ನ, ಹಾಗೆ ಭೂಗೋಳ ಅಧ್ಯಯನಕ್ಕೆ ಬೇಕಾಗತಕ್ಕಂಥ ಪೂರಕ ಅಂಶಗಳನ್ನ, ಹಲವಾರು ಪ್ರಯೋಗಗಳನ್ನು ಒಂದು ಪ್ರಾಥಮಿಕ ಶಾಲೆಯಲ್ಲಿ ತಗೊಂಡು ಬಂದ್ರಿ. ಇಂಥ ಒಂದು ಹೊಸ ಆವಿಷ್ಕಾರ ಹೊಸ ಶಿಕ್ಷಕರಿಗೆ ಬಹಳ ಅಟ್ರಾಕ್ಟಿವ್ ಆಗಿರುತ್ತೆ, ಮಕ್ಕಳಂತೂ ಖುಷಿಯಿಂದ ಕುಣಿತಾರೆ.
1: ಖಂಡಿತ.
0: ನಿಮ್ಮ ಅನುಭವ ಹೇಳ್ಕೊಳ್ಳಿ, ಅಲ್ಲಿಗೆ ಅದು ಅರ್ಥ ಆಗುತ್ತೆ ಜನಕ್ಕೆ ಏನು ಹೊಸದು ಬಂತು ಅಂತ.
1: ಶಿಕ್ಷಕರಾದಂಥವ್ರು ಯಾವಾಗ್ಲೂ ಅಪ್ಡೇಟ್ ಆಗಬೇಕು ಅಂತಕ್ಕಂಥದ್ದು ನಿಯಮ ಇದೆ ಸರ್. ಶಿಕ್ಷಕರಾದವ್ರು ನಿಂತ ನೀರಲ್ಲ ಅವರು, ಅವರು ದಿನ ದಿನ ಹೊಸ ಹೊಸತನ ಕಲಿತಾ ಇರಬೇಕು. ಹಾಗಾದಾಗ ಮಾತ್ರ ಮಕ್ಕಳ ಮನಸ್ಸನ್ನ ಉಳಿಲಿಕ್ಕೆ ಸಾಧ್ಯ. ಸೊ ಆ ನಿಟ್ಟಿನಲ್ಲಿ ಇವತ್ತು ಅನೇಕ ಹೊಸ ಹೊಸ ತಂತ್ರಜ್ಞಾನ ಮಾಧ್ಯಮಗಳು ನಮ್ಮ ನಡುವೆ ಇದ್ದಾವೆ. ಅವುಗಳನ್ನ ನಾವು ತರಗತಿ ಒಳಗಡೆ ತೆಗೆದುಕೊಂಡು ಹೋಗಬೇಕು ಅಂತಕ್ಕಂಥದ್ದು ನನ್ನ ಕನಸು ಅದು. ಆದರೆ ಅದನ್ನು ತೆಗೆದುಕೊಂಡು ಹೋಗಬೇಕು ಅಂತಕ್ಕಂಥದ್ದು ಇಲಾಖೆ ನಿಯಮಗಳೇನು ಇಲ್ಲ ಅಲ್ಲಿ. ನಾವು ಏನು ಇಲಾಖೆ ನಿಯಮಗಳನ್ನು ನಿಗದಿಪಡಿಸಿದರೆ ಆ ಪಠ್ಯವನ್ನು ಬೋಧಿಸುವ ಜೊತೆಗೆ ಮಕ್ಕಳಿಗೆ ಬಹಳ ಮುಖ್ಯವಾಗಿ ಅವು ಕಲಿಕೆ ಆಗಬೇಕು, ಜೊತೆಗೆ ಮಕ್ಕಳಿಗೆ ಹೆಚ್ಚು ಆಕರ್ಷಣೀಯ ಆಗಬೇಕು, ಅವು ಮಕ್ಕಳ ಕಲಿಕೆ ಮೇಲೆ ಹೆಚ್ಚು ಪರಿಣಾಮಕಾರಿಯಾದಂಥ ಪ್ರಭಾವವನ್ನು ಬೀರಬೇಕು ಅಂತ ದೃಷ್ಟಿಕೋನ ಇಟ್ಕೊಂಡು ನಾನು ಆರಂಭದಲ್ಲಿ ಈ ಒಂದು 3 ವರ್ಷ ಕೆಳಗಡೆ ಒಂದು ಸರ್ಕಾರಿ ಶಾಲೆಗೆ ನೇಮಕ ಆದೆ ಸರ್. ಅದಕ್ಕಿಂತ ಮುಂಚೆ BRCಯಲ್ಲಿ BRP ಆಗಿದ್ದೆ, ಅನೇಕ ಶಾಲೆಗಳನ್ನು ನೋಡಿದ್ದೆ. ಹೊಸತನ ಮಾಡಬೇಕು ಅನ್ನೋ ನನ್ನ ತುಡಿತ ಇತ್ತು. ಆ ತುಡಿತಕ್ಕೆ ಅನೇಕ ಪುಸ್ತಕಗಳು ಆ ಥರ ಓದಿದ್ದು ಮತ್ತು ಪತ್ರಿಕೆಗಳು ಬಂದಿದ್ದೆಲ್ಲ ಗಮನಿಸಿದ್ದೆ. ಅವುಗಳನ್ನ ಪ್ರಯೋಗ ಮಾಡಬೇಕು ಅನ್ನೋ ದೃಷ್ಟಿಕೋನ ಇಟ್ಕೊಂಡು ಶಾಲೆಯೊಳಗೆ ಹೆಜ್ಜೆ ಇಟ್ಟೆ. ಹೆಜ್ಜೆ ಇಟ್ಟ ತಕ್ಷಣನೇ ನೇರವಾಗಿ ನನಗೇನದು ಮುಕ್ತವಾದ ಸ್ವಾಗತ ಏನು ಸಿಗಲಿಲ್ಲ. ಅಲ್ಲಿ ಅನೇಕ ಪ್ರತಿರೋಧಗಳು ಇದ್ವು. ಆವಾಗ ನೀವು ಹೇಳಿದಂಗೆ ಅಗಸನ ಉದಾಹರಣೆ ಕೊಟ್ಟರೆ ಅದೇ ರೀತಿ, ಏನು ಹೊಸದಾಗಿ ಬಂದನೆ ಮಾಡ್ತಾನೆ ಬಿಡು ಅಂತ ಅನ್ಕೊಂಡಿದ್ದೆ ಅವರು. ಬಟ್ ನಾನು ಆ ಥರ ಅನ್ಕೊಳ್ಳಿಲ್ಲ. ಅದನ್ನು ಮೊದಲಿದ್ರು ಕೂಡ ಒಂದು ರೀತಿ ಮಕ್ಕಳ ಕುರಿತಾಗಿ ಕನಸನ್ನು ಕಟ್ಕೊಂಡಂತವನು. ಆ ದೃಷ್ಟಿಕೋನ ಇಟ್ಕೊಂಡು ಮೊದಲಿಗೆ ಶಾಲೆಯಲ್ಲಿ ಒಂದು ಕಂಪ್ಯೂಟರ್ ಇದ್ವು, 5 ಕಂಪ್ಯೂಟರ್. ಅವು ಕೆಲಸಕ್ಕೆ ಬರದಂಗಾಗಿ ಡೆಡ್ ಆಗಿ ಸ್ಟಾಕ್ ರೂಮ್ ಆಗಿಬಿಟ್ಟಿತ್ತು. ಸೊ ಮೊದಲಿಗೆ ನಾನು ಅಜೆಂಡಾ ಯೋಚನೆ ಮಾಡಿದ್ದು ಅದನ್ನೇ ಏನಾದರೂ ಒಂದು ಹೊಸ ಪ್ರಯೋಗಕ್ಕೆ ನಾನು ಆರಂಭ ಶುರು ಮಾಡಬೇಕು ಅಂತ. ಅದು ಸುಲಭನೂ ಇದ್ದಿಲ್ಲ. ಸುಮಾರು ತಿಂಗಳ ಕಾಲ ನಿರಂತರವಾಗಿ ಅದನ್ನೆಲ್ಲ ಕ್ಲೀನ್ ಮಾಡಿ ಅವೆಲ್ಲ ಕಂಪ್ಯೂಟರ್ ಕೆಟ್ಟೋಗಿದ್ವು. ನಮ್ಮ ಕೆಲವು ಫ್ರೆಂಡ್ ಜೊತೆ ಹೆಲ್ಪ್ ಮಾಡಿಕೊಂಡು ಅವೆಲ್ಲ ಕಂಪ್ಯೂಟರ್ಗಳನ್ನು ಸಿದ್ಧಪಡಿಸ್ಕೊಂಡೆ. ಸಿದ್ಧಪಡಿಸ್ಕೊಂಡು ಮಕ್ಕಳಿಗೆ ಕಂಪ್ಯೂಟರ್ ಕಲಿಕೆಯನ್ನು ಮೊದಲು ಆರಂಭದಲ್ಲಿ ಶುರು ಮಾಡಿದೆ. ಮಕ್ಕಳು ಏನೋ ಒಂದು ರೀತಿ ಖುಷಿ ಶುರುವಾಯಿತು, ಏನೋ ಕಂಪ್ಯೂಟರ್ ಕಲಿಸ್ತಾರೆ ಕಂಪ್ಯೂಟರ್ ಕಲಿಸ್ತಾರೆ ಅಂತ. ಯಾಕಂದರೆ ಮಕ್ಕಳು ಕಂಪ್ಯೂಟರ್ನ ಓದೋದು ಬೇರೆ, ಕಂಪ್ಯೂಟರ್ನ ಮುಟ್ಟಿ ಅದನ್ನು ಮಾತಾಡಿಸೋ ಶೈಲಿ ಕೂಡ ಭಿನ್ನ ಇರುತ್ತೆ. ಯಾಕಂದರೆ ನಮ್ಮ ವಿಜ್ಞಾನದಲ್ಲಿ ಕೂಡ ನಾವು ಹೇಳ್ತಾ ಹೋದ್ವಿ, ಕಲಿಕೆಯಲ್ಲಿ ಮಕ್ಕಳು ನೋಡಿದಕ್ಕಿಂತ ಮುಟ್ಟಿ ಕಲಿಯೋದ್ರಲ್ಲಿ ಹೆಚ್ಚು ಅವರಿಗೆ ಅದು ಪರಿಣಾಮಕಾರಿ ಆಗುತ್ತೆ ಅಂತ. ಸೊ ಆ ದೃಷ್ಟಿಕೋನ ಇಟ್ಕೊಂಡು ಮಕ್ಕಳಿಗೆ ಕಂಪ್ಯೂಟರ್ ಕಲಿಕೆಯನ್ನು ಶುರು ಮಾಡಿದೆ. ಸ್ವಲ್ಪ ತಿಂಗಳು ಮಾಡಿದ ತಕ್ಷಣನೇ ಅದು ಹೆಚ್ಚು ಪ್ರಚಾರ ತಗೊಳತ್ತು, ಜನರಲ್ಲಿ ಕೂಡ ಅದೇ ರೀತಿ ಸಕಾರಾತ್ಮಕ ಸ್ಪಂದನೆ ಬರಕ್ಕೆ ಶುರುವಾಯಿತು ನನಗೆ. ಸೊ ಆ ಬಂದ ತಕ್ಷಣನೇ ನಾನೇನು ಯೋಚನೆ ಮಾಡಿದೆ, ಅಲ್ಲಿ ಕರೆಂಟ್ ಸರಿಯಾಗಿ ಸಿಕ್ತಿದ್ದಿಲ್ಲ ನನಗೆ. ಸೊ ಸರ್ಕಾರ ಕೊಟ್ಟಂತ ನಮ್ದು ಆ CLC ಸೆಂಟರ್ UPS ಕೆಟ್ಟೋಗಿತ್ತು. ಊರಿನ ಯುವಕರಲ್ಲಿ ಒಂದಿಷ್ಟು ನಾನು ಬೇಡ್ಕೊಂಡ್ವಿ ನಮ್ಗೆ ಅನುಕೂಲ ಮಾಡಿಕೊಡಿ ಅಂತ. ಅವರು ಆರಂಭದಲ್ಲಿ UPS ಕೊಡುಗೆ ಕೊಟ್ಟರು. ಸೊ ಮಕ್ಕಳು 1 ವರ್ಷ ನಿರಂತರವಾಗಿ ಕಂಪ್ಯೂಟರ್ ಕಲಿಯಕ್ಕೆ ಶುರು ಮಾಡಿದರು. ಪ್ರತಿದಿನ ಕೊನೆಯ 2 ಪಿರಿಯಡ್ ಮಕ್ಕಳಿಗೆ ಬಹುತೇಕವಾಗಿ ಶಾಲೆಯಲ್ಲಿ ಆಟಕ್ಕೆ ಬಿಡ್ತೀವಿ. ನಾವು ದಿನವಹಿಸಿ ಒಂದು ದಿವಸ 5ನೇ ತರಗತಿ, ಒಂದು ದಿವಸ 6ನೇ ತರಗತಿ, ಒಂದು ದಿವಸ 7ನೇ ತರಗತಿ. ಆ ಮಕ್ಕಳಿಗೆ ಪ್ರತಿದಿನ ಕಂಪ್ಯೂಟರ್ ಬೇಸಿಕ್ ಏನಿದೆ ಅದನ್ನು, ಕಂಪ್ಯೂಟರ್ ಆನ್ ಮಾಡೋದು ಹೇಗೆ, ಅಲ್ಲಿ ಹೇಗೆ ಅವ್ರು ಪೇಂಟಿಂಗ್ ಮಾಡಬೇಕು, ಹೇಗೆ ವರ್ಡನ್ನು ಟೈಪ್ ಮಾಡಬೇಕು, ಇದರ ಮಿನಿಮಮ್ ಒಂದಿಷ್ಟು ಕಲಿಕೆ ಶುರು ಮಾಡಿದ್ವಿ. ಇದು ಮಕ್ಕಳ ಜೊತೆಗೆ ಊರಲ್ಲೂ ಕೂಡ ಹೆಚ್ಚು ಪ್ರಭಾವವನ್ನು ಬೀರಿತು. ಇದ್ರ ಜೊತೆಗೆ ಮಕ್ಕಳಿಗೆ ಸ್ಮಾರ್ಟ್ ಕ್ಲಾಸ್ ಅಂತಕ್ಕಂಥ ಇತ್ತೀಚಿನ ಕಲಿಕೆಗಳಲ್ಲಿ ಮತ್ತು ಹೆಚ್ಚು ಪ್ರಭಾವ ಖಾಸಗಿ ಶಾಲೆಗಳಲ್ಲೂ ಹೆಚ್ಚು ಆಕರ್ಷಣೆ ಮಾಡ್ತದ್ದು ಈ ಸ್ಮಾರ್ಟ್ ಕ್ಲಾಸನ್ನೇ. ಸೊ ಅದ್ರ ಬಗ್ಗೆ ಕೂಡ ಒಂದು ಕನಸಿತ್ತು ನನಗೆ. ಸೊ ಇದು ಹೆಂಗೆ ನನಗೆ ಪರಿಣಾಮಕಾರಿಯಾಗಿ ಮತ್ತು ನನಗೆ ಪ್ರಭಾವವನ್ನು ಬೀರ್ತೋ ಮತ್ತು ಹೇಗೆ ಊರಿನವನ್ನೇ ಸಹಕಾರ ಕೊಟ್ಟರು, ಆ ದೃಷ್ಟಿಕೋನ ಇಟ್ಕೊಂಡು ಈ ಸ್ಮಾರ್ಟ್ ಕ್ಲಾಸ್ ಬಗ್ಗೆ ಕೂಡ ನಾನು ಮುಂದಕ್ಕೆ ಹೆಜ್ಜೆ ಇಡೋಕ್ಕೆ ಶುರು ಮಾಡಿದೆ. ಆರಂಭದಲ್ಲಿ ಸ್ವಲ್ಪ ಬಂತು, ಸಮಸ್ಯೆ ಆಯಿತು.

0: ಆದರೂ ಸಹಕಾರ ಸಿಕ್ತು, ಒಂದು ಸ್ಮಾರ್ಟ್ ಕ್ಲಾಸನ್ನು ಪ್ರಾರಂಭ ಮಾಡಿದ್ವಿ. ನಾವು ಇವತ್ತು ನಂಬಲಿಕ್ಕೂ ಸಾಧ್ಯ ಇಲ್ಲ, ನನ್ನ ಶಾಲೆಯಲ್ಲಿ ನನ್ನ ಮಕ್ಕಳು ಆ ಸ್ಮಾರ್ಟ್ ಕ್ಲಾಸ್ ಪಿರಿಯಡ್ ಅಂದ್ಬಿಟ್ರೆ ಸಾಕು, ಅಷ್ಟು ಖುಷಿ ಪಡ್ತಾರೆ. ನಮ್ಮ ತರಗತಿಯಲ್ಲಿ ನಾನು ಅಲ್ಲಿ 7ನೇ ತರಗತಿ ಕನ್ನಡ ಮಾಡ್ತಿದ್ದೆ. ಆರಂಭದಲ್ಲಿ ಕನ್ನಡದ ಎಲ್ಲ ಪದ್ಯಗಳನ್ನು ಆ ಸ್ಮಾರ್ಟ್ ಕ್ಲಾಸ್ ಬಳಸಿ ಆ ಮಕ್ಕಳಿಗೆ ಕಲಿಕೆಯನ್ನು ಮಾಡ್ತಿದ್ದೆ. ಜೊತೆಗೆ ಭಾಳ ಮುಖ್ಯವಾಗಿ ನನ್ನ ಇಂಗ್ಲೀಷ್ ಶಿಕ್ಷಕರು ವಸ್ತಾ ಬಂದರೆ ಅವರಿಗೂ ಖುಷಿ ಆಯಿತು. ಅವರು ಇಂಗ್ಲೀಷ್ ಪದ್ಯಗಳೆಲ್ಲವನ್ನು ಕೂಡ ಸ್ಮಾರ್ಟ್ ಕ್ಲಾಸಲ್ಲೇ ಅವರು ಆ ಬಳಸಿ ಕಲಿಸಕ್ಕೆ ಶುರು ಮಾಡಿದರು. ನಮ್ಮಿಬ್ಬರನ್ನು ನೋಡಿದಂಥ ಹಿಂದಿ ಶಿಕ್ಷಕರಿದಾರಲ್ಲ, ಅವರು ಕೂಡ ಆ ಹಿಂದಿ ಪದ್ಯಗಳನ್ನು ಕೂಡ ಆ ಸ್ಮಾರ್ಟ್ ಕ್ಲಾಸಲ್ಲೇ ಕಲಿಸ್ತಾರೆ ಇವತ್ತು. ಸೊ ಈ ನಿಟ್ಟಿನಲ್ಲಿ ಒಬ್ಬರಿಂದ ಒಬ್ಬರಿಗೆ ಪ್ರೇರಣೆ ಆಯ್ತಿದ್ದು, ಪ್ರೇರಣೆಯಾಗಿ ಮಕ್ಕಳ ಕಲಿಕೆ ಕೂಡ ಪ್ರಭಾವವಾಗಿ ಶುರುವಾಯಿತು. ಜೊತೆಗೆ ಸುಮ್ಮನೆ ಉದಾಹರಣೆ ಹೇಳೋದಾದ್ರೆ, ಈ ಸ್ಮಾರ್ಟ್ ಕ್ಲಾಸ್ ಇದೆ, ಅದನ್ನು ಬಳಸಬೇಕಾದಾಗ ಪಠ್ಯಕ್ಕೆ ನಾವೊಂದು 7ನೇ ತರಗತಿಯಲ್ಲಿ ಒಂದು ಚಗಳಿ ಇರುವೆ ಅಂತ ಒಂದು ಪಾಠ ಇದೆ. ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ಅವರು ಬರೆದಿರುವಂಥ ಒಂದು ಪಾಠ ಅದು. ನಾನು ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ಅವರನ್ನ ಪಾಠದಲ್ಲಿ ಎಷ್ಟು ಕವಿಕೃತಿ ಪರಿಚಯ ಇದ್ದರೆ ಅಷ್ಟೇ ಹೇಳ್ಬಿಡ್ಬೋದು, ನನಗೆ ಲಿಮಿಟ್ ಇರೋದು ಅಷ್ಟೇ. ಬಟ್ ನಾನು ಮಕ್ಕಳಿಗೆ ಇನ್ನೂ ಮುಟ್ಟಬೇಕಲ್ಲ. ಕೆ ಪಿ ಪೂರ್ಣಚಂದ್ರ ಹೇಗೆ ಪರಿಸರವನ್ನು ಅರ್ಥ ಮಾಡಿಕೊಂಡ್ರು, ಹೇಗೆ ಅವರು ತಿಳ್ಕೊಂಡಿದ್ರು ಅನ್ನೋದ್ರ ಬಗ್ಗೆ ಆ ಪೂರ್ಣಚಂದ್ರ ತೇಜಸ್ವಿ ಅವರ ಒಂದು ಸಂದರ್ಶನವನ್ನು ಮಕ್ಕಳಿಗೆ ವಿಡಿಯೋ ಪ್ಲೇನ ತೋರಿಸೋದು, ಅದು ಮಕ್ಕಳು ಹೆಚ್ಚು ಪರಿಣಾಮ ಬೀರುತ್ತೆ. ಅದ್ರ ಜೊತೆಗೆ ಆ ಚಗಳಿ ಇರುವೆ ನಾನು ಎಷ್ಟೊತ್ತು ಪಾಠ ಮಾಡಿದ್ರು ಮಕ್ಕಳ ಮನಸ್ಸಲ್ಲಿ ಉಳಿಯಲ್ಲ. ಅದು ಆ ಚಗಳಿ ಇರುವುದು ನಮ್ಮ ನ್ಯಾಷನಲ್ ಜಿಯೋಗ್ರಫಿ ಚಾನಲ್ ಅಥವಾ ಏನು BBC ತರದ ಚಾನಲ್ ಹುಡುಕಿದ್ರೆ ಸಿಗುತ್ತೆ. ಆ ಚಗಳಿ ಇರುವೆ ವಿಡಿಯೋಗಳನ್ನು ಡೌನ್ಲೋಡ್ ಮಾಡ್ಕೊಂಡು ಮಕ್ಕಳಿಗೆ ಆ ಸಮಯದಲ್ಲಿ ಪ್ಲೇ ಮಾಡಿ ತೋರಿಸೋದು. ಇಲ್ಲದ್ರೆ ಏನಾಗುತ್ತೆ ಅಂದರೆ ಬರೀ ಪಠ್ಯ ಪರೀಕ್ಷೆ ಉತ್ತರ ಇಷ್ಟಕ್ಕೆ ಸೀಮಿತ ಆಗುತ್ತೆ. ಅದರ ಆಚೆಗೆ ಏನು ನಮ್ಮ NCF ಮತ್ತು ಇತ್ತೀಚೆಗೆ ನಮ್ಮ RTEಗಳು ಏನು ಹೇಳ್ತವೆ, ಜ್ಞಾನವನ್ನು ಮಕ್ಕಳು ಕಟ್ಕೊಳ್ಬೇಕು, ತಮ್ಮ ಜ್ಞಾನವನ್ನು ತಾವೇ ಕಟ್ಕೊಳ್ಬೇಕು ಅಂತ ಏನು ಹೇಳ್ತಾ ಇದ್ದಾವೆ, ಅದಕ್ಕೆ ಪೂರಕವಾಗಿ ಇದು ಕೆಲಸ ಮಾಡೋಕ್ಕೆ ಶುರುವಾಯಿತು. ಸೊ ಈ ನಿಟ್ಟಿನಲ್ಲಿ ನಮ್ಮ ಆಧುನಿಕ ತಂತ್ರಜ್ಞಾನಗಳಿದ್ದಾವೆ, ಅವನ್ನ ಬಳಸ್ಕೊಳ್ಬೇಕು. ಇನ್ನು ನಮ್ಮ ಕಂಪ್ಯೂಟರ್ ಇದೆ, ಸ್ಮಾರ್ಟ್ ಕ್ಲಾಸ್ ಇದೆ, ಇದಕ್ಕೇನು ಭಾಳ ಖರ್ಚು ಬೇಕಾಗಿಲ್ಲ, ಎಲ್ಲ ಸೇರಿದ್ರೆ ಒಂದು 60-70 ಸಾವಿರ ಖರ್ಚಾಗಿದೆ ಅಷ್ಟೇ. ಆದರೆ ಅದರಿಂದ ಮಕ್ಕಳಿಗೆ ಆಗ್ತಕ್ಕಂಥ ಪರಿಣಾಮ ಪ್ರಭಾವ ಇದೆಯಲ್ಲ, ಅದನ್ನ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ.
1: ಸೊ ಇದು ಹೊಸತನ, ಇದು ಕಲಿಕೆ, ಇದನ್ನ ಹೇಳೋದಕ್ಕಿಂತ ಮಾಡಿ ತೋರಿಸೋದು ಒಳ್ಳೆಯದು
0: 100%. ಯಾಕಂದ್ರೆ ಇದು ನಾನು ಎಷ್ಟು ಹೇಳಿದ್ರೂ ಅದು ಗೊತ್ತಾಗಲ್ಲ, ಅದನ್ನ ಲೈವ್ ಅನ್ನು ನೋಡಿದಾಗಲೇ ಅದ್ರ ಪ್ರಭಾವ ಎಷ್ಟು. ಇದ್ರ ಜೊತೆಗೆ ಇನ್ನೊಂದು ಖುಷಿ ಏನಂದ್ರೆ, ಈ 1-4 ಮಕ್ಕಳಿದ್ದಾರೆ, ಅವ್ರು ಇಂಗ್ಲೀಷ್ ರೈಮ್ಸ್ ಅನ್ನ ಹೇಳೋದ್ ಬದಲು ದಿನ ಇಂಗ್ಲೀಷ್ ರೈಮ್ಸ್ ಅನ್ನ ಹಾಕಿ ಪ್ಲೇ ಮಾಡಿ ತೋರಿಸೋದು, ದಿನ ಅವ್ರ ಕಿವಿ ಕೇಳಿ ಕೇಳಿ ಕೇಳಿ ಒಂದು 4-5 ದಿವಸ ಕೇಳಿದ್ಮೇಲೆ ಅವರೇ ಅದ್ರ ಜೊತೆ ಹೇಳಕ್ಕೆ ಶುರು ಮಾಡ್ತಾರೆ. ಸೊ ಅದು ಬಹಳ ಇಂಪಾರ್ಟೆಂಟ್, ಮಕ್ಕಳಿಗೆ ಇದು ಹೆಚ್ಚು ಪರಿಣಾಮಕಾರಿ ಆಗುತ್ತೆ, ಈ ನಿಟ್ಟಿನಲ್ಲಿ ಕಲಿಕೆ ಅವ್ರಿಗೆ ಸುಲಭ ಆಗುತ್ತೆ. ಸೊ ಈ ತರದ ಹೊಸ ಹೊಸ ತಂತ್ರಜ್ಞಾನಗಳನ್ನ ನಾವು ತರಗತಿಗಳೊಳಗಡೆ ತೆಗೆದುಕೊಂಡು ಹೋಗಲಿಕ್ಕೆ ಅನೇಕ ಅವಕಾಶಗಳು ಇದಾವೆ ನಮ್ಮ ನಡುವೆ, ಅವುಗಳನ್ನ ನಾವು ಬಳಸ್ಕೋಬೇಕಷ್ಟೇ.
1: ಬಹುಶಃ ನಿಮ್ಮ ತರಬೇತಿ ಶಿಬಿರಗಳಲ್ಲಿ ಥಿಯರಿಯಾಗಿ 100 ಹೇಳೋದಕ್ಕಿಂತ ಈ ತರದ ಒಂದು ಪ್ರಾಕ್ಟಿಕಲ್ ಉದಾಹರಣೆಯನ್ನು ಅವರಿಗೆ ತೋರಿಸಿದರೆ ಅವರಿಗೆ ಇನ್ನೂ ಹೆಚ್ಚು ಮನದಟ್ಟಾಗುತ್ತೆ. ಅದಕ್ಕೆ ಹೇಳಿದ್ದು, ನಿಮ್ಮ ಅದು ಹೇಗೆ ಮಾಡ್ತೀರಿ ಅದು ಏನು ಹೇಳೋದಕ್ಕಿಂತ ನಿಮ್ಮ ಅನುಭವ ಹೇಳ್ಕೊಳ್ಳಿ ಅಂದಾಗ ಅದು ಬಂದೇ.
0: ಅಂದ್ರೆ ಬಹಳ ಮುಖ್ಯವಾಗಿ ನಮ್ಮ ಎಲ್ಲ ಶಿಕ್ಷಕರಿಗೆ ಏನಿರ್ಬೇಕು ಸರ್ ಅಂದ್ರೆ ಮನಸ್ಸು ಇರ್ಬೇಕು. ಆ ನಿಟ್ಟಿನಲ್ಲಿ ಆ ಮನಸ್ಸಿತ್ತು ಅಂದ್ರೆ ಖಂಡಿತವಾಗಿ ಅರ್ಧ ದಾರಿಗೆ ಸಹ ಅವ್ರ ಮುಂದಕ್ಕೆ ಹೋದಾಗೆ ಬದ್ಧತೆ ಬೇಕು. ಜೊತೆಗೆ
1: ನಿಮ್ಮ ಭಾಗ ಅಂತ ಹೇಳಿದ್ರೆ ನೀವು ಆ ಕಡೆ ಹಗರಿಬೊಮ್ಮನಹಳ್ಳಿ ಕಡೆಯವರು, ಅಲ್ಲಿ ಶಿಕ್ಷಕರಿದ್ದೀರಿ, ಆದರೆ ಮಾಸ್ಟರ್ ರಿಸೋರ್ಸ್ ಪರ್ಸನ್ ಆಗಿ ರಾಜ್ಯದ ಎಲ್ಲ ಕಡೆ ಓಡಾಡ್ತಾ ಇದ್ದೀರಿ, ರಾಜ್ಯದ ಬೇರೆ ಬೇರೆ ಜಾಗಗಳಲ್ಲಿ ನೀವು ತರಬೇತಿಯನ್ನು ಕೊಡ್ತಾ ಇದ್ದೀರಿ, ಮೈಸೂರಲ್ಲೂ ಕೂಡ ತರಬೇತಿ ತಗೊಂಡು ಇದ್ದೀರಿ, ಕೊಟ್ಟು ಇದ್ದೀರಿ. ನೀವು ಮುಖ್ಯವಾಗಿ ಅದು ಈಶಾನ್ಯ ಭಾಗದ ಜಿಲ್ಲೆಗಳಿಂದ ಬಂದವರು, ಅದು ಎಜುಕೇಷನಲ್ಲಿ ಬ್ಯಾಕ್ವರ್ಡ್ ಜಿಲ್ಲೆಗಳು, ಅಲ್ಲಿ ಕಲಿಕೆ ಬಹಳ ಕಡಿಮೆ ಇದೆ, ಅಲ್ಲಿ ಕಲಿಯೋದಕ್ಕೆ ಜನಕ್ಕೆ ಆಸಕ್ತಿ ಇದ್ರೂ ಸೌಲಭ್ಯ ಇಲ್ಲ, ಏನೇನೋ ಕಾಮೆಂಟ್ಸ್ ಇದ್ದವು ಒಂದು ಕಾಲದಲ್ಲಿ. ಆದರೆ ಇವತ್ತು ಅಲ್ಲಿ ಎಲ್ಲ ರೀತಿಯ ಹೊಸ ಕಲಿಕೆಯ ಸಾಧ್ಯತೆಗಳನ್ನು ಅಲ್ಲಿನ ಶಿಕ್ಷಕರು ಬಳಸಿ ಒಂದು ಹೊಸತನವನ್ನು ತಂದಿದ್ದಾರೆ. ಮನೆಯಲ್ಲಿ ತಾವು ಸ್ವತಃ ಒಂದು ಲ್ಯಾಪ್ಟಾಪನ್ನು ತಗೊಂಡಾಗ ಅದನ್ನು ಹಾಗೆ ಕ್ಲಾಸಲ್ಲೂ ತಗೊಂಡೋಗಿ ಆ ಟೀಚರು ಒಂದು ಸಣ್ಣ ಲ್ಯಾಬೊರೇಟರಿಯನ್ನು ಮಾಡಿ ಒಂದು ಆಸಕ್ತಿ ಹುಟ್ಟಿಸಿರೋ ಕಥೆಯನ್ನು ನನ್ನ ಪತ್ರಿಕೆಯಲ್ಲಿ ಓದಿದ್ದೆ.
0: ಲ್ಯಾಂಗ್ವೇಜ್ ಲ್ಯಾಬ್ ಇದೆ ನಮ್ಮಲ್ಲಿ, ಕೆಲವು ಕಡೆ ಮಾಡಿದ್ರೆ ಅದನ್ನು ಮಕ್ಕಳಿಗೆ ಈಗ ಹೇಳ್ದಂಗೆ ಪ್ರೊನೌನ್ಸಿಯೇಷನ್ ಮಾಡೋದ್ರ ಬಗ್ಗೆ ಅಲ್ಲಿ ರೆಕಾರ್ಡ್ ಇರುತ್ತೆ, ಅದನ್ನು ಕೇಳ್ತಾರೆ, ಇವ್ರು ಮತ್ತೆ ಆ ತರ ಉಚ್ಚಾರಣೆ ಮಾಡ್ತಾರೆ, ಅಲ್ಲಿ ದೋಷಗಳನ್ನ ಅದು ಸ್ಪಷ್ಟವಾಗಿ ಹೇಳುತ್ತೆ. ಅಂದ್ರೆ ಉಚ್ಚಾರಣೆ ದೋಷಗಳನ್ನು ತಿದ್ಕೊಳ್ಳಿಕ್ಕೆ ಈ ತರದ ಟೆಕ್ನಾಲಜಿ ನಾವು ಬಳಸ್ಕೊಳ್ಳೋಕೆ ಸಾಧ್ಯತೆ ಇದೆ.
1: ಮತ್ತೆ ಅದು ಒಂದು ಧ್ವನಿ ಮುದ್ರಣ ಅಥವಾ ಒಂದು ನೋಡುವಂತ ವಿಡಿಯೋ ಕ್ಲಿಪ್ಪಿಂಗ್ಸ್ ಎಲ್ಲ ಮಕ್ಕಳಲ್ಲಿ ಯಾವಾಗಲೂ ಸಿನಿಮಾ ಅಂದ್ರೆ ಖುಷಿಯಾಗಿ ಕೂತ್ಕೋತಾವಲ್ಲ, ಆ ಒಂದು ಭಾವನೆ ಎಲ್ಲರಲ್ಲೂ ಇರೋದ್ರಿಂದ ಖುಷಿಯಾಗಿ ಕಲಿತವೆ. ತೀರಾ ಅದು ಈಗ ತೋರಿಸ್ಲಿಕ್ಕೆ ಆಗಿಲ್ಲ ಅಂದ್ರೆ, ಈಗ ಮೊಬೈಲ್ ಅಲ್ಲಿ ಎಲ್ಲ 4G ತಂತ್ರಜ್ಞಾನ ಬಂದಿದೆ, ವಿಡಿಯೋ ಅದರಲ್ಲೇ ಸಿಗುತ್ತೆ, ಇಂಟರ್ನೆಟ್ ಅಲ್ಲಿ ಎಲ್ಲ ಮೇಸ್ಟ್ ಹತ್ರ ಇದೆ, ಅದನ್ನೇ ಬಳಸ್ಕೊಂಡು ಅದರಲ್ಲಿರೋ ರೆಕಾರ್ಡಿಂಗ್ ಫೆಸಿಲಿಟಿಯನ್ನೇ ಕೂಡ ಬಳಸಿ ಮಾಡಬಹುದು. ಇದು ಹೊಸದನ್ನ ಕಲಿಯಿರಿ ಅಂತೇಳಿ ತರಬೇತಿಯಲ್ಲಿ ಹೇಳ್ಕೊಡ್ತೀವಿ.
0: ಖಂಡಿತವಾಗಿ ಇದು ಪೂರಕ ಇನ್ನೊಂದು ಪಾಯಿಂಟ್ ಸೇರಿಸಬೇಕಂದ್ರೆ, ಈ ಮಕ್ಕಳಿಗೆ ನಾವು ಪ್ರಾಜೆಕ್ಟ್ ವರ್ಕ್ ಕೊಡ್ತೇವೆ. ಉದಾಹರಣೆ ಕನ್ನಡದಲ್ಲಿ ಒಂದು ವ್ಯಾಕರಣ, ಯಾರೊಬ್ಬ ಹುಡುಗನಿಗೆ ನಾ ಕನ್ನಡದ ವ್ಯಾಕರಣದ ಆರಂಭದ, ಒಂದು ಹುಡುಗಿಗೆ ಸಮಾಸಗಳು, ಒಂದು ಹುಡುಗಿಗೆ ಸಂಧಿಗಳು, ಈ ತರದೆಲ್ಲ ಪ್ರಾಜೆಕ್ಟ್ ವರ್ಕ್ ಕೊಡ್ತಿರ್ತೇವೆ. ಅವ್ರು ಏನ್ ಮಾಡ್ಬೇಕಂದ್ರೆ ಅವರೇ ಪ್ರಿಪರೇಷನ್ ಆಗಬೇಕು. ಅವ್ರ ಪ್ರಿಪರೇಷನ್ ಆಗ ಬಂದು ಮಕ್ಕಳಿಗೆ ಪ್ರೆಸೆಂಟೇಷನ್ ಮಾಡ್ತಾರೆ. ಆ ಪ್ರೆಸೆಂಟೇಷನ್ ಮಾಡೋದನ್ನ ನಾವು ರೆಕಾರ್ಡ್ ಮಾಡ್ತೇವೆ. ರೆಕಾರ್ಡ್ ಮಾಡಿ ಅದನ್ನ ಆ ಬಿಗ್ ಸ್ಕ್ರೀನ್ ಅಲ್ಲಿ ತೋರಿಸಿದಾಗ ಆ ಮಕ್ಕಳಿಗಾಗೋ ಖುಷಿನೇ ಬೇರೆ.
1: ಸಿನಿಮಾ ತೆಗೆದು ಅವ್ರನ್ನೇ ಹಾಕಿದಂಗೆ ಆಗಿರುತ್ತಲ್ಲಿ.
0: ಜೊತೆಗೆ ಇಷ್ಟಕ್ಕೆ ನಿಲ್ಸಲ್ಲ ಅದನ್ನ, ನಾವೇನ್ ಮಾಡ್ತೀವಿ ಅದನ್ನ, ಈಗ ಹೆಂಗ್ ನಮ್ಮ ಇಂಟರ್ನೆಟ್ ಇದೆ, ಯೂಟ್ಯೂಬ್ ಎಲ್ಲ ಅವಕಾಶಗಳಿದೆ,
1: ಫೇಸ್ಬುಕ್ ಅಲ್ಲೂ ಹಾಕಿ,
0: ಫೇಸ್ಬುಕ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತೇವೆ, ಅವ್ರಿಗೆ ಯೂಟ್ಯೂಬ್ ಅಲ್ಲಿ ಲಿಂಕ್ ಅನ್ನು ಕೊಡ್ತೇವೆ, ಸ್ಕೂಲ್ ಹೆಸರಲ್ಲಿ ಹಾಕಿರೋದ್ರಿಂದ ಅವ್ರ ಮನೆಗೆ ಹೋಗಿ ತಮ್ಮ ಪೇರೆಂಟ್ಸ್ ಅಲ್ಲಿ ಡೌನ್ಲೋಡ್ ಮಾಡ್ತಾರೆ, ಅಲ್ಲಿ ಪೇರೆಂಟ್ಸ್ ಖುಷಿ ಪಡ್ತಾರೆ, ತಮ್ಮ ಮಕ್ಕಳನ್ನ ಆತರ ಯೂಟ್ಯೂಬ್ ಅಲ್ಲಿ ನಾವು ನೋಡ್ಲಿಕ್ಕೆ ಸಾಧ್ಯ, ಅನೇಕ ಈ ತರ ಪಾಸಿಟಿವ್ ರೆಸ್ಪಾನ್ಸ್ ಇದೆ. ಸೊ ಈ ನಿಟ್ಟಿನಲ್ಲಿ ಒಂದು ಮಗು ಶಾಲೆಗೆ ಸರಿ ಓವೈಸ್ ಈ ತರ ಡ್ರಾಪ್ಔಟ್ ಇದ್ದ, ಅವನಿಗೆ ಸ್ವಲ್ಪ ಈ ತರ ಪುಷ್ ಮಾಡಿ ಈ ತರದ ಒಂದು ಮಾಡಿ ತೋರಿಸಿದ ಮೇಲೆ ನೀವು ನಂಬ್ತಿರಲ್ಲ, ಈ ಒಂದೂವರೆ ವರ್ಷ ಆಯ್ತು ಅವನು ಶಾಲೆ ಬಿಟ್ಟೇ ಇಲ್ಲ, ಈ ವರ್ಷ ನಮ್ಮ ಶಾಲೆಯಲ್ಲಿ ಮುಖ್ಯಮಂತ್ರಿ ಅವನು.
1: ಈ ಅನುಭವಗಳನ್ನೆಲ್ಲ ಆಗಾಗ್ಗೆ ನೀವು ಪತ್ರಿಕೆಗಳಲ್ಲಿ ಬರಿತಾ ಬಂದ್ರಿ, ಇತರರಿಗೆ ತಲುಪಿಸ್ತಾ ಬಂದ್ರಿ, ಮೋಟಿವೇಶನ್ ಚೆನ್ನಾಗಾಗಿದೆ. ಆದರೆ ಅಂದುಕೊಂಡ ಮಟ್ಟಕ್ಕೆ ಬದಲಾವಣೆ ಆಗ್ತಾ ಇದೆಯಾ?
0: ಇಲ್ಲ ಸರ್, ಅದೇ ನಾನು ಅದಕ್ಕೆ ಆವಾಗಲೇ ಒಂದು ಪಾಯಿಂಟ್ ಹೇಳಿದ್ದೆ ನಾನು, ಶಿಕ್ಷಕರಲ್ಲಿ ಆ ಮನಸ್ಸು ಬರಬೇಕು, ಒಂದಿಷ್ಟು ಬದಲಾವಣೆ ಮಾಡಿ. ಯಾಕಂದ್ರೆ ಬಹುತೇಕರು ಎಲ್ಲರೂ ಹೇಳೋದು ಸರ್ಕಾರನೇ ಮಾಡಬೇಕು, ಸರ್ಕಾರನೇ ಕೊಡಬೇಕು, ಸರ್ಕಾರದಿಂದ ಆಗಬೇಕು ಅಂತ ಅನ್ಕೊಂಡು ಕುಂದ್ರೆ ಖಂಡಿತವಾಗಿ ಆಗಲ್ಲ. ಸೊ ನನಗೂ ಒಂದು ಜವಾಬ್ದಾರಿ ಇದೆ, ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇದೆ, ನಾನು ಆ ಜವಾಬ್ದಾರಿತ ವ್ಯಕ್ತಿ ಆಗಿದ್ದೇನೆ. ಯಾಕಂದ್ರೆ ನಮ್ಮ ರಾಧಾಕೃಷ್ಣ ಅವರು ಒಂದು ಮಾತು ಹೇಳ್ತಾರೆ, ಶಿಕ್ಷಕನಾದಂಥವ್ರಿಗೆ ಅರ್ಹತೆ ಏನಿರ್ಬೇಕಂದ್ರೆ ತನ್ನ ವೃತ್ತಿಯನ್ನ, ತನ್ನ ವಿಷಯವನ್ನ, ತನ್ನ ಮಕ್ಕಳನ್ನ ಅವನು ಪ್ರೀತಿಸಬೇಕು. ಯಾರು ಇವು ಮೂರನ್ನ ಪ್ರೀತಿಸ್ತಾರೆ ಅವ್ರು ನಿಜವಾಗ್ಲು ಕೂಡ ಆ ಶಿಕ್ಷಕ ವೃತ್ತಿಗೆ ಅರ್ಹತೆಯನ್ನು ಪಡೀತಾರೆ. ಸೊ ಇವು ಮೂರು ವಿಷಯಗಳನ್ನ ಯಾರು ಅರ್ಥ ಮಾಡ್ಕೊಡ್ತಾರೆ ಅವ್ರು ಖಂಡಿತವಾಗಿ ಆ ನಿಟ್ಟನ್ನು ಮುನ್ನಡೀತಾರೆ. ಈ ಉದಾಹರಣೆ ನನ್ನ ಶಾಲೆಯಲ್ಲಿ ನನ್ನ ಈ ತರ ಸ್ಮಾರ್ಟ್ ಕ್ಲಾಸ್ ಅನ್ನ ನೋಡಿ ನಮ್ಮ ಇನ್ನೊಬ್ಬ ಶಿಕ್ಷಕರು ಅವರು ಒಂದಿಷ್ಟು ಡೊನೇಷನ್ ಕಲೆಕ್ಟ್ ಮಾಡಿ ಒಂದು ಸೈನ್ಸ್ ಲ್ಯಾಬ್ ಮಾಡಿದ್ದಾರೆ. ನೀವು ನಂಬಲಿಕ್ಕೂ ಸಾಧ್ಯ ಇಲ್ಲ, ಒಂದು ಡಿಗ್ರಿ ಕಾಲೇಜಲ್ಲಿ ಕೂಡ ಆ ತರ ಸೈನ್ಸ್ ಲ್ಯಾಬ್ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಅಂತ ಅದ್ಭುತ ಸೈನ್ಸ್ ಲ್ಯಾಬ್ ಪ್ರೊಫೆಸರ್ ಯುವರಾವ್ ಹೆಸರಲ್ಲಿ ಸೈನ್ಸ್ ಲ್ಯಾಬ್ ಮಾಡಿದ್ದಾರೆ. ಪ್ರತಿದಿನ ಮಕ್ಕಳು ವಿಜ್ಞಾನ ಮತ್ತು ಗಣಿತ ಪಾಠಗಳನ್ನ ಆ ಸೈನ್ಸ್ ಲ್ಯಾಬ್ ಒಳಗಡೆ ಕುತ್ಕೊಂಡು ಮಾಡ್ತಾರೆ. ಅಂದ್ರೆ ಆ ಮಕ್ಕಳಿಗೆ ನಾವು ಪಿ ಯು ಸಿ ಓದಬೇಕಾದ್ರೆ ನೋಡಿದ್ದು ಅವನ್ನೆಲ್ಲ, ಅವು ಏನು ಪ್ರಣಾಳಿಕೆ ಅಂದ್ರೆ ಏನು ಗಾಜಿನಿಧಿ ಅಂದ್ರೆ ಏನು ಅವ್ನು ನೋಡಿದ್ದು ಅವಾಗೆ. ಬಟ್ ನಮ್ಮ ಪ್ರೈಮರಿ ಸ್ಕೂಲ್ ಅಲ್ಲಿ ಅದು ಒಂದು ರೂರಲ್ ಮಟ್ಟದಲ್ಲಿ ಮಕ್ಕಳು ಅದನ್ನ ನೋಡ್ತಾರೆ ಅಂದ್ರೆ ಮುಂದೆ ಅದು ಯಾವ್ದೋ ರೀತಿ ಎಫೆಕ್ಟಿವ್ ಆಗಿ ಮುಂದೆ ಒಂದ್ ರೀತಿ ಖಂಡಿತವಾಗಿ ಒಂದು ಧನಾತ್ಮಕ ಬದಲಾವಣೆ, ಆ ಮಗುನಲ್ಲಿ ಒಂದು ಪಾಸಿಟಿವ್ ರೆಸ್ಪಾನ್ಸ್, ಮತ್ತೆ ಜೊತೆಗೆ ಅವನು ಏನು ಈ ತರದೆಲ್ಲ ಕಲಿಕೆ ನೋಡ್ತಾನಲ್ಲ ಅನುಭವಗಳನ್ನ ತಿಳ್ಕೊಳ್ತಾನೆ, ಅವ್ರದ್ರ ಮುಖಾಂತರ ಖಂಡಿತವಾಗಿ ಬದಲಾವಣೆ ಒಳಗಾಗಲು ಸಾಧ್ಯತೆ ಇಳಿದಾವ.
1: ಖಂಡಿತ ಸುಪ್ರೀಮಠರೆ, ನಿಮ್ಮ ಅನುಭವಗಳು ಶಿಕ್ಷಕರಿಗೆ ಮಾಸ್ಟರ್ ರಿಸೋರ್ಸ್ ಪರ್ಸನ್ ಆಗಿ ತಲುಪಿಸ್ತಾ ಇದ್ದೀರಿ, ಎಲ್ಲಾ ಕಡೆನೂ ಕೊಡ್ತಾ ಇದ್ದೀರಿ, ಅವರು ಹಾಗೆ ಸ್ಪಂದನೆ ಮಾಡಲಿ ಅಂತೇಳಿ ನಾವು ಕೂಡ ಭಾವಿಸ್ತೇವೆ. ಇನ್ನು ಗುರುಬಸವರಾಜ್, ನೀವು ಕೂಡ ಅನೇಕ ಹೊಸ ಹೊಸ ರೀತಿಯ ಬರಹಗಳನ್ನ ಬರಿತಾ ಇದ್ದೀರಿ, ಶಿಕ್ಷಕರಿಗೆ ಸಾಕಷ್ಟು ಹೊಸದನ್ನ ಕೊಡ್ತಾ ಇದ್ದೀರಿ. ನಿಮ್ಮ ಅನುಭವದಲ್ಲಿ ಈ ತರದ ಬದಲಾವಣೆಗಳು ಎಲ್ಲೆಲ್ಲ ಆಗಿದೆ, ನಿಮ್ ಕಂಡು ಬಂದಂತದ್ದು, ನೀವು ಮಾಡಿದಂತದ್ದು ಎರಡು ಹೇಳಬಹುದಲ್ಲ?
2: ಖಂಡಿತವಾಗಿ ಸರ್. ಕಳೆದ ಈಗ 2 ವರ್ಷಗಳ ಹಿಂದೆ ನಾನು ಗದಗ್ ಜಿಲ್ಲೆ ನೇರ್ಲಿಗೆ ಶಾಲೆಗೆ ನನ್ನನ್ನ ಒಮ್ಮೆ ಆಹ್ವಾನ ಮಾಡಿದ್ರು. ಏನಕ್ಕೆ ಅಂತ ಹೇಳಿದ್ರೆ ಅಲ್ಲಿ ಅವರು ಪ್ರತಿ ಶನಿವಾರ ನೋ ಬ್ಯಾಗ್ ಡೇ ಅಂತ ಆಚರಿಸ್ತಾ ಇದ್ರು, ವಿಶೇಷವಾದಂತ ಒಂದು ಕಾರ್ಯಕ್ರಮ ಅಲ್ಲಿ. ಅವತ್ತಿನ ದಿವಸ ಮಕ್ಕಳು ಬ್ಯಾಗ್ ತರ್ತಾ ಇರಲಿಲ್ಲ ಅವರು, ಅದಕ್ಕೆ ಬದಲಾಗಿ ವಿವಿಧ ಚಟುವಟಿಕೆಗಳನ್ನು ಅಲ್ಲಿ ಹಮ್ಮಿಕೊಂಡಿದ್ರು. ಪಠ್ಯಕ್ಕೆ ಪೂರಕವಾದಂಥ ಪಠ್ಯೇತರ ಚಟುವಟಿಕೆಗಳನ್ನು ಹಮ್ಮಿಕೊಂಡಿದ್ರು. ಪ್ರಬಂಧ ಸ್ಪರ್ಧೆ ಇರ್ಬೋದು, ಪದ್ಯ ಗಾಯನ ಇರ್ಬೋದು, ಉಕ್ತ ಲೇಖನಗಳನ್ನು ಹೇಳುವಂಥದ್ದು ಇರ್ಬೋದು, ಗಾದೆ ಮಾತುಗಳ ವಿಸ್ತರಣೆ ಇರ್ಬೋದು, ಸರಳ ಪ್ರಯೋಗಗಳು, ಆಮೇಲೆ ಕಾಪಿ ಬರಹಕ್ಕೆ ಸಂಬಂಧಪಟ್ಟಂಥದ್ದು ಇರ್ಬೋದು, ಗೋಡೆ ಪತ್ರಿಕೆ ತಯಾರಿಗೆ ಇರ್ಬೋದು, ಈ ಥರ ಅನೇಕ ಚಟುವಟಿಕೆಗಳನ್ನು ಅಲ್ಲಿ ಮಾಡ್ತಾ ಇದ್ರು. ಅದನ್ನು ನೋಡಿದೆ ನಾನು, ನೋಡಿದ ನಂತರನೂ ಅದರ ಕುರಿತಾಗಿ ಒಂದು ಲೇಖನನೂ ಸಹ ಮಾಡಿದೆ. ಅದು ನೋಡಿ ಬಂದ ನಂತರ ಇನ್ಸ್ಪೈರ್ ಆಗಿದ್ದೇನಂತ ಹೇಳಿದ್ರೆ, ನಾನು ಯಾಕೆ ಅಲ್ಲಿ ಸಣ್ಣ ಹಳ್ಳಿಯಲ್ಲಿ ಮಾಡಿರ್ತಕ್ಕಂಥದ್ದನ್ನ ನನ್ನ ಶಾಲೆಯಲ್ಲಿ ಯಾಕೆ ಇದನ್ನು ಮಾಡಬಾರ್ದು ಅನ್ನೋಂಥ ಒಂದು ಕನಸನ್ನು ನಾನು ಕಟ್ಕೊಂಡೆ. ಸುಮಾರು 1 ವರ್ಷಗಳ ಕಾಲ ಅದ್ರ ಬಗ್ಗೆ ನನ್ನ ಸಹೋದ್ಯೋಗಿ ಮಿತ್ರರೊಂದಿಗೆ, ಮುಖ್ಯ ಗುರುಗಳೊಂದಿಗೆ ಮತ್ತು ಸಮುದಾಯದೊಂದಿಗೆ ಚರ್ಚೆ ಮಾಡ್ತಲೇ ಬಂದೆ. ನಾನು ಸಹ ಪ್ರತಿ ಶನಿವಾರ ನಡೆಸೋದು ಅಂದ್ರೆ ಸುಲಭದ ಮಾತಲ್ಲ ಅದು, ಯಾಕೆಂದ್ರೆ 5 ಅವಧಿಗಳನ್ನ ಎಂಗೇಜ್ ಮಾಡಬೇಕು. ಬ್ಯಾಗ್ ಇಲ್ಲ, ಪುಸ್ತಕ ಇಲ್ಲ, ಹೇಗ್ ಮಾಡೋದು, ಆಕ್ಟಿವಿಟೀಸ್ ಮಾಡ್ಬೇಕು, ಎಷ್ಟು ಆಕ್ಟಿವಿಟೀಸ್ ಅಂತ ಮಾಡ್ಬೇಕು, ಇಡೀ 1 ವರ್ಷ ಅದನ್ನ ಪ್ಲಾನ್ ಮಾಡ್ತಾ ಮಾಡ್ತಾ ಮಾಡ್ತಾ ನಮ್ಮ ಶಾಲೆಯಲ್ಲಿ ಇರ್ತಕ್ಕಂಥ ಸಹೋದ್ಯೋಗಿ ಮಿತ್ರರೊಂದಿಗೆ ಎಲ್ಲರೂ ಸೇರಿಕೊಂಡು ಆಕ್ಷನ್ ಪ್ಲಾನ್ ರೆಡಿ ಮಾಡಿದ್ವಿ. ಅದರಲ್ಲಿ ಸುಮಾರು 35 ಚಟುವಟಿಕೆಗಳನ್ನ ಪಟ್ಟಿ ಮಾಡ್ಕೊಂಡ್ವಿ. ನಮ್ಮ ಶಾಲೆಯಲ್ಲಿ 350 ಮಕ್ಕಳು ಇದ್ರು, 350 ಮಕ್ಕಳನ್ನ 9 ಗುಂಪುಗಳಾಗಿ ಡಿವೈಡ್ ಮಾಡಿದ್ವಿ. ಪ್ರತಿ ಗುಂಪಿನಲ್ಲೂ 1ನೇ ತರಗತಿಯಿಂದ 7ನೇ ತರಗತಿಯ ಎಲ್ಲ ಮಕ್ಕಳು ಇರುವಂತೆ ಗುಂಪನ್ನು ಡಿವೈಡ್ ಮಾಡಿದ್ವಿ. ಪ್ರತಿ ವಾರ 9 ಗುಂಪಿಗೂ 9 ವಿವಿಧ ಚಟುವಟಿಕೆಗಳನ್ನ ಆಯೋಜನೆ ಮಾಡಿಕೊಂಡ್ವಿ. ಬೆಳಗಿನ 2 ಅವಧಿ ಸಾಮಾನ್ಯವಾಗಿ ಮಾಸ್ ಡ್ರಿಲ್ ಇರ್ತದೆ ಶನಿವಾರ, ಇನ್ನು 3 ಅವಧಿಗಳನ್ನು ನಾವು ಈ ನೋ ಬ್ಯಾಗ್ ಡೇಗೆ ಪೂರಕವಾಗಿರುವಂತಹ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳಕ್ಕೆ ಪ್ರಯತ್ನವನ್ನು ಶುರು ಮಾಡಿದ್ವಿ. ಪ್ರಾರಂಭ ಆಯಿತು, ಹೇಗಾಗುತ್ತೋ ಏನಾಗುತ್ತೋ ಅನ್ನೋ ಒಂದಿಷ್ಟು ಗೊಂದಲಗಳು ಇದ್ವು. ಪ್ರಾರಂಭದ 1-2 ವಾರಗಳಲ್ಲಿ ಒಂದಿಷ್ಟು ಹರಿಬರಿ ಆಯ್ತು, ಆದ್ರೆ ಅದರ ನಂತರದಲ್ಲಿ ಉತ್ತಮವಾದಂತಹ ಒಂದು ಪ್ರತಿಫಲ ದೊರೆಯಕ್ಕೆ ಶುರುವಾಯ್ತು.
1: ಏನಂತ
2: ಹೇಳಿದ್ರೆ, ಮಕ್ಕಳಿಗೆ ಪಾಟಿ ಚೀಲ ಇಲ್ಲ ಅನ್ನೋದೇ ಒಂದು ಖುಷಿ, ಹಾಗಾದ್ರೆ ಚೀಲ ಇಲ್ಲದೇನೆ ಶಾಲೆಗೆ ಏನ್ ಕಲಿಬಹುದು ಅನ್ನೋದು ಪಾಲಕರಿಗೂ ಒಂದು ಇದಾಗಿತ್ತು. ಅವಾಗ ಅವ್ರನ್ನು ಬರ್ತಿದ್ರು, ಅಲ್ಲಿ ನಡೆಯುವಂತಹ ಚಟುವಟಿಕೆಗಳನ್ನು ನೋಡಿ ಅವರೇ ಆಶ್ಚರ್ಯ ಪಟ್ಬಿಟ್ರು. ಏನ್ ಸರ್ ಹಿಂಗೆಲ್ಲ ಕಲಿಸಬಹುದಾ? ನಾವು 1 ವಾರ ಗೋಡೆ ಬರಹ ತಯಾರಿಕೆ ಅಂತ ಒಂದು ಗುಂಪಿಗೆ ಇರ್ತಿತ್ತು. ಅದಕ್ಕೆ ಪೂರಕವಾಗಿ ಮಕ್ಕಳು ಪತ್ರಿಕೆಯಲ್ಲಿ ಬಂದಿರುವಂತ ಎಲ್ಲಾ ಕಟಿಂಗ್ಸ್ ಅನ್ನ ತರ್ತಿದ್ರು. ಕೆಲವು ಮಕ್ಕಳು ತಾವೇ ಬರಹಗಳನ್ನ ಬರ್ಕೊಂಡು ಬರ್ತಿದ್ರು, ಕವನಗಳನ್ನ ಬರ್ಕೊಂಡು
1: ಗೋಡೆ ಪತ್ರಿಕೆ ಮಾಡೋದ್ರು,
2: ಸಣ್ಣ ಸಣ್ಣ ಕತೆಗಳನ್ನ ಬರ್ಕೊಂಡು ಬರೋದಿರ್ಬೋದು, ಅಥವಾ ಪಠ್ಯ ಪುಸ್ತಕದಲ್ಲಿರುವಂತ ಒಂದಿಷ್ಟು ಬಾಕ್ಸ್ ಐಟಮ್ಗಳು ಏನಿರ್ತದೋ ಅಲ್ಲಿ ನಿಮಗೆ ಇದು ಗೊತ್ತೇ ನಿನಗೆ ತಿಳಿದಿದೆ ಅದನ್ನ ತಾವೇ ಬರ್ಕೊಂಡು ಬರೋರು. ಬರ್ಕೊಂಡು ಬಂದ್ರನ್ನ ಒಂದು ಡ್ರಾಯಿಂಗ್ ಶೀಟ್ ಅದಕ್ಕೆ ಪೇಸ್ಟ್ ಮಾಡಿ ಅದನ್ನೊಂದು ಗೋಡೆ ಪತ್ರಿಕೆ ತಯಾರಿ ಮಾಡ್ತಿದ್ರು ಒಂದು ಗುಂಪಿನಲ್ಲಿ. ಇನ್ನೊಂದು ಗುಂಪಿನಲ್ಲಿ ಸರಳ ಪ್ರಯೋಗಗಳು, ಪಾಠದಲ್ಲಿ ಪ್ರಯೋಗಗಳು ಅಂತ ಇರ್ತದೆ, ಅದನ್ನ ಸಾಮಾನ್ಯವಾಗಿ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಲ್ಯಾಬ್ಗಳು ಇಲ್ಲ. ಪರಮೇಶ್ವರಯ್ಯ ಸೊಪ್ಪಿಮಠ ಅಂತವರ ಶಾಲೆಗಳಲ್ಲಿ ಅದನ್ನು ಮಾಡ್ಕೊಂಡಿರ್ತಕ್ಕಂಥ ಸಾಧ್ಯತೆ ಇದೆ, ಶಿಕ್ಷಕರು ಮನಸ್ಸು ಮಾಡಿದರು. ಬಟ್ ನಮ್ಮಲ್ಲಿ ಆ ಥರದ ವ್ಯವಸ್ಥೆಯನ್ನು ಮಾಡ್ಕೊಳ್ಳೋಕೆ ಆಗಿರಲಿಲ್ಲ. ಸರಳ ಪ್ರಯೋಗಗಳಲ್ಲಿ ಮಕ್ಕಳು ತಾವೇ ಸ್ವತಃ ಪ್ರಯೋಗಗಳನ್ನು ಮಾಡಿ ಆ ಪ್ರಯೋಗವನ್ನು ಅನುಭವಿಸ್ತಾ ಇದ್ರು, ಆ ವಿಜ್ಞಾನದ ಕಲಿಕೆಯನ್ನು ಅನುಭವಿಸ್ತಾ ಇದ್ರು. ಹಾಗೆ ಗಾದೆ ಮಾತುಗಳ ವಿಸ್ತರಣೆ ಇರ್ಬೋದು, ಆಶುಭಾಷಣ ಇರ್ಬೋದು, ಎಷ್ಟು ಆಶ್ಚರ್ಯ ಆಗ್ತಿತ್ತು ಅಂತ ಹೇಳಿದ್ರೆ ರೆಗ್ಯುಲರ್ ಕ್ಲಾಸ್ಗಳಲ್ಲಿ ಮೂಲೆಯಲ್ಲಿ ಕುತ್ಕೊಂಡು ಎಷ್ಟೇ ಮಾತಾಡಿಸಿದ್ರು ಮಾತಾಡದೇ ಇರುವಂತ ಹುಡುಗ ಆಶುಭಾಷಣ ಬಂದಾಗ ಅಥವಾ ಹಾಡುಗಾರಿಕೆ ಇದ್ದಾಗ ಎದ್ದು ಸಾರ್ ನಾನು ಹಾಡ್ತೀನಿ ಅಂತ ಬಂದು ನಿತ್ಕೊಂಡು ಮಾತಾಡಿದಾಗ ಆದಂತ ಅನುಭವ, ಆದಂತ ಖುಷಿ ಯಾವ ಪ್ರಶಸ್ತಿ ಕೊಟ್ಟರು ಸಿಗ್ಲಿಕ್ಕೆ ಸಾಧ್ಯ ಇಲ್ಲ.
1: ಈ ಕಲೆ, ಈ ಸ್ಕಿಲ್ ಇವೆಲ್ಲ ಏನಿದೆ ಆ ಮಕ್ಕಳಲ್ಲಿ ಇದ್ದೇ ಇರ್ತದೆ,
2: ಖಂಡಿತ.
1: ಅವುಗಳನ್ನ ಹೊರಗೆ ತೆಗೆಯಲಿಕ್ಕೆ ಒಂದಷ್ಟು ತರಬೇತಿ
2: ಬೇಕು,
1: ವೇದಿಕೆ ಬೇಕು. ಏನೇನು ಮಾಡಿಸ್ತಾ ಇದ್ದಾರೆ ಇವಾಗ? ಸುಬ್ರಹ್ಮಣ್ಯ,
0: ಬಹಳ ಮುಖ್ಯವಾಗಿ ನೀವ್ ಹೇಳ್ದಂಗೆ ಪ್ರಪಂಚದ ಹುಟ್ಟುವಂತ ಯಾವ ಮಗು ಕೂಡ ದಡ್ಡ ಅಲ್ಲ. ನಮ್ಮ ಶಿಕ್ಷಕರು ಮೊದಲು ಅರ್ಥ ಮಾಡ್ಕೊಂಡ್ಬಿಡ್ಬೇಕು ನಾವು ಅದನ್ನ. ಅವನಲ್ಲಿ ಯಾವ್ದಾದ್ರು ಒಂದ್ ಸ್ಕಿಲ್ ಇದ್ದೇ ಇರುತ್ತೆ ಅಂದ್ರೆ ಅವನು, ನಾವು ದಡ್ಡ ಅಂತೀನಿ ಅನ್ನೋದಾದ್ರೆ ನಾನು ಆ ಸ್ಕಿಲ್ ಅನ್ನು ಗುರುತಿಸುವಲ್ಲಿ ಸೋತಿದ್ದೇನೆ ಅಂತ ಅರ್ಥ. ಅಲ್ಲಿ
2: ಖಂಡಿತ
0: ಪಠ್ಯದಲ್ಲಿ ಇಲ್ಲ ಅಂದ ತಕ್ಷಣ ಅವನ ಜೀವನ ಎಲ್ಲ. ಪಠ್ಯದ ಹೊರತಾಗಿ ಸಾಕಷ್ಟು ಇದೆ. ಶಾಲೆಗೆ ಹೋಗಲಾರ್ದಂಗೆ ಪಠ್ಯ ಕಲಿಯಲಾರ್ದಂಗೆ ಬೇಕಾದಷ್ಟು ಜನ ಬೇಕಾದಷ್ಟು ಪ್ರತಿಭಾವಂತರಾಗಿ ದೇಶಕ್ಕೆ ಹೆಸರು ತಂದಂತ ಉದಾಹರಣೆಗಳು ಇದಾವೆ ನಮ್ಮ ನಡುವೆ. ಸೊ ಆಗಿರುವಾಗ ನಾವಿನ್ನೂ ಪಠ್ಯಕ್ಕೆ ಜೋತ್ ಬೀಳ್ತಾ ಇದೀವಿ. ಅದನ್ನ ಬಿಟ್ಟು ಮೊದಲು ಹೊರ ಬರ್ಬೇಕು ನಾವು. ಪಠ್ಯದಲ್ಲಿ ಇಲ್ಲ ಅಂದ ತಕ್ಷಣ ಆ ಮಗು ಪಠ್ಯೇತರದಲ್ಲಿ ಇರ್ಬೋದು. ಹೆಂಗ್ ಗುರುಬಸರಾಜ್ ಹೇಳಿದ್ರು ಆ ಥರ, ಅವನು ಉತ್ತಮ ಭಾಷಣಕಾರ ಇರ್ಬೋದು, ಉತ್ತಮ ಹಾಡುಗಾರ ಇರ್ಬೋದು, ಉತ್ತಮ ಚಿತ್ರಕಾರ ಇರ್ಬೋದು, ಇನ್ನೂ ಏನೋ ನಾಟಕಕಾರ ಇರ್ಬೋದು, ಏನೋ ಇರ್ಬೋದು ನಾವು. ಸೊ ನಾವು ಆ ನಿಟ್ಟಿನಲ್ಲಿ ಅವನಿಗೆ ಪ್ರೋತ್ಸಾಹ ಮಾಡುವಂಥ ಕೆಲಸ ಮಾಡಬೇಕು. ಒಂದು ಭಾಳ ಮುಖ್ಯವಾಗಿ ಇದ್ರ ಜೊತೆಗೆ ನನಗೆ ಅನಿಸೋದು ಭಾಳ ಮುಖ್ಯವಾಗಿ ನಮ್ಮ ಶಿಕ್ಷಕರಾದಂಥವ್ರು ಬಹಳ ಗಂಭೀರವಾಗಿ ಈ ನಿಟ್ಟಿನಲ್ಲಿ ತಮ್ಮನ್ನು ತೊಡಸ್ಕೊಳ್ಬೇಕಾದಾಗ ಅನೇಕ ಸಮಸ್ಯೆಗಳು ಸವಾಲುಗಳು ಅವ್ರಿಗೆ ಬರ್ತವೆ. ಯಾಕಂದ್ರೆ ಒಳ್ಳೇದಕ್ಕೆ ಹೆಚ್ಚು ಯಾವಾಗಲೂ ಅಪೋಸಿಟ್ ಇರುತ್ತೆ. ಸೊ ಹಂಗಂದಾಗ ಆ ಶಿಕ್ಷಕರು ಧೈರ್ಯಗೆಡಬಾರ್ದು, ಹಿಂದಕ್ಕೆ ಸರಿಬಾರ್ದು, ಮುಂದಕ್ಕೆ ಹೋಗ್ಬೇಕು. ಆ ಸವಾಲನ್ನು ಎದುರಿಸಿದಾಗೆ ನಾವೇನಾದರೂ ಗೆಲ್ಲೋಕೆ ಸಾಧ್ಯ. ನಮ್ಮ ಹತ್ರ ಎಲ್ಲ ಇದೆ, ನಾವು ಅಷ್ಟಕ್ಕೊಂದು ಓದಿದ್ದೇವೆ, ದಿನ ಅಪ್ಡೇಟ್ ಆಗ್ತಿದ್ದೇವೆ, ಮೊಬೈಲ್ ಹಿಡ್ಕೊಂಡು ಎಷ್ಟು ಬಳಸ್ಬೋದ್ರಿ. ಮಕ್ಕಳು ಎಷ್ಟು ಪ್ರತಿಭಾ ಅಂತ ಗೊತ್ತೇ ಇವತ್ತು. ನಮ್ಮ ಶಿಕ್ಷಕರು ಅಂತ ಮೊಬೈಲ್ ಬಳಸಲ್ಲ ಅಂತ ಹೇಳ್ತೀವಿ ನಾವು, ಆದರೆ ಮಕ್ಕಳು ಎಷ್ಟು ಅದ್ಭುತ ಮೊಬೈಲ್ ಬಳಸ್ತಾರೆ ನೋಡಿರಿ. ಇವತ್ತು ಮಕ್ಕಳಿಗೆ ಇವತ್ತಿನ ದಿನಮಾನಕ್ಕೆ ಏನು ಅಗತ್ಯ ಇದೆ ಅದನ್ನು ನಾನು ಕೊಡಬೇಕು ಶಿಕ್ಷಕನಾದಂತ. ಟಿಸಿಎಚ್ಚಲ್ಲಿ ಓದಿದ್ದೆ, ಬಿಎಡ್ಡಲ್ಲಿ ಓದಿದ್ದೆ, ಅಲ್ಲೇ ಇದ್ದೀನಿ ಅಂದ್ರೆ ಅಲ್ಲ. ಯಾಕಂದರೆ ದಿನಕ್ಕೆ ದಿನ ಬದಲಾವಣೆ ಆಗ್ತಾ ಇರುತ್ತೆ. ಅದೇ ರೀತಿ ಭಾಳ ಮುಖ್ಯವಾಗಿ ಇನ್ನೊಂದು ಏನಂದ್ರೆ ನಾವು ಈಗ ಯಾವುದು ಪ್ಲೋಟೋ ಬಗ್ಗೆ ಹೇಳ್ತೀವಿ, ಅದು ಸೌರವದಲ್ಲಿ ಇದೆ ಇಲ್ಲ ಈ ಚರ್ಚೆ ನಡೀತಾ ಇರುತ್ತೆ. ನಾವು ಮಕ್ಕಳಿಗೆ ಹೇಳಬೇಕಾದಾಗ ನಾನು ಅದ್ರ ಬಗ್ಗೆ ಪರ್ಫೆಕ್ಟ್ ಆಗಿರಬೇಕು, ಎಷ್ಟು ನಾನು ನಾಲೆಡ್ಜಬಲ್ ಆಗಿರ್ತೀನಿ, ಖಂಡಿತವಾಗಿ ಮಕ್ಕಳು ನನಗೆ ಗೌರವ ಕೊಡ್ತಾರೆ. ಯಾಕಂದ್ರೆ ನ್ಯೂಟನ್ಸ್ ತರ್ಡ್ ಲಾ ಇದ್ದಾಗಿದ್ದು ನಾನು ಎಷ್ಟು ಮಕ್ಕಳಿಗೆ ಪ್ರೀತಿ ಕೊಡ್ತೇನೆ, ಎಷ್ಟು ಮಕ್ಕಳಿಗೆ ಜ್ಞಾನ ಕೊಡ್ತೇನೆ, ಅಷ್ಟು ವಾಪಸ್ ನನಗೆ ಬರುತ್ತೆ ಅದು. ಸೊ ಆ ನಿಟ್ಟಿನಲ್ಲಿ ಶಿಕ್ಷಕರು ತೊಡ್ಕೊಳ್ಬೇಕು. ಇದರಲ್ಲಿ ಏನಿದೆ ಬಿಡು, ಇಷ್ಟೇ ಬಿಡು, ಹಂಗೆ ಬಿಡು, ನನ್ನ ಇನ್ನೊಂದು 2 ವರ್ಷ ಆಯ್ತು ಬಿಡು ಅಂತ ಬಿಟ್ರಲ್ಲ, ಇನ್ನು 2 ವರ್ಷ ಇದೆ. ಇನ್ನು 2 ವರ್ಷದಲ್ಲಿ ಏನಾದರೂ ಒಂದು ಸಾಧನೆ ಮಾಡ್ಬೇಕು ನಾನು. ಯಾಕಂದ್ರೆ ನಮ್ಮ ಬಿಜಾಪುರದಲ್ಲಿ ನೀವು ಅವಾಗಲೇ ಹೇಳ್ತಿದ್ರು ನಿಮ್ಮ ಹಿಂದುಳಿದ ಭಾಗ ಆಗಿರೋದು, ಬಿಜಾಪುರದಲ್ಲೇ ಮೇಷ್ಟ್ರಿಯಾಗಿನೇ ದೇವಸ್ಥಾನ ಕಟ್ಟಿಸಿದ ಉದಾಹರಣೆ ಇದೆ. ಪ್ರತಿ ವರ್ಷ ತೇರ್ ಮಾಡ್ತಾರೆ. ಅಂದ್ರೆ ನಾವು ಆ ಕಾಂಟ್ರಿಬ್ಯೂಷನ್ ಕೊಟ್ಟರೆ, ಮಕ್ಕಳ ಕಲಿಕೆಯಲ್ಲಿ ತೊಡಕೊಂಡ್ರೆ, ಆ ಮಕ್ಕಳ ಯಶಸ್ಸಿಗೆ ದುಡಿದ್ರೆ, ಖಂಡಿತವಾಗಿ ನಮ್ಮನ್ನ ಗುರುತಿಸ್ತಾರೆ, ಗೌರವಿಸ್ತಾರೆ, ನಾವು ನಾಳೆ ಚಿರಾಯು ಉಳಿತೀವಿ ಆ ಮಕ್ಕಳ ಮನಸ್ಸಿನಲ್ಲಿ. ಅದು ಬಹಳ ಮುಖ್ಯ.
1: ಸೊ ಅದನ್ನು ಅವರಿಗೆ ಅರ್ಥ ಮಾಡಿಸಿದಾಗ ಕಲಿಕೆಯಲ್ಲಿ ಹೊಸ ಸಾಧ್ಯತೆಗಳನ್ನು ಬಳಸುವ ಒಂದು ಪ್ರವೃತ್ತಿ ಬೆಳೆಯುತ್ತೆ. ಆ ಕೌಶಲ್ಯವನ್ನು ಬೆಳೆಸೋದಕ್ಕೆ ಸರ್ಕಾರ ಸಾಕಷ್ಟು ತರಬೇತಿಗಳನ್ನು ಮಾಡಿಸ್ತಾ ಇದೆ. ಇತ್ತೀಚೆಗೆ ಗುರುಚೇತನ ಅನ್ನೋ ಕಾರ್ಯಕ್ರಮದ ಮೂಲಕ ಅವರ ಅಗತ್ಯದ ವಿಷಯವನ್ನು ಅವರೇ ಆಯ್ಕೆ ಮಾಡ್ಕೊಳ್ಳಿ, ಯಾರಿಂದ ತರಬೇತಿ ಬೇಕು ಅನ್ನೋದನ್ನ ಅವರು ಸಜೆಸ್ಟ್ ಮಾಡಿದ್ರೆ ಅವ್ರನ್ನೇ ಕರೆಸಿ ತರಬೇತಿ ಕೊಡ್ತಕ್ಕಂತಹ ಒಂದು ಕಾರ್ಯಕ್ರಮ ಕೂಡ ಆಗ್ತಾ ಇದೆ. ಗುರುಬಸವರಾಜ್, ನಿಮ್ಮಲ್ಲಿ ಈಗ ಸಾಕಷ್ಟು ಕಾರ್ಯಕ್ರಮಗಳು ನಡೀತಿರ್ತವೆ, ಶಿಕ್ಷಕರಿಗೆ ತರಬೇತಿಗಳನ್ನು ಕೊಡ್ತಾ ಇರ್ತೀರಿ, ತರಬೇತುದಾರರಾಗಿ ಹೋದಾಗ ಅವರಿಗೆ ಹೇಳಿಕೊಡ್ತೀರಿ, ಆದ್ರೆ ನೀವೇ ತರಬೇತಿ ಕೂಡ ಪಡೀಲಿಕ್ಕೆ ಅನೇಕ ಕಡೆ ರಾಜ್ಯ ಮಟ್ಟ ರಾಷ್ಟ್ರ ಮಟ್ಟದಲ್ಲೆಲ್ಲ ಹೋಗಿದ್ದೀರಿ, ಏನು ಹೊಸದನ್ನ ಕಲೀಲಿಕ್ಕೆ ನಿಮಗೆ ಸಿಕ್ತು, ನೀವು ಅವರಿಗೆ ಕೊಟ್ರಿ?
2: ಸರ್, ಪ್ರತಿ ದಿನನು ಪ್ರತಿ ಕ್ಷಣನು ಹೊಸದನ್ನ ಕಲಿಯೋದಕ್ಕೆ ಸಾಕಷ್ಟು ಅವಕಾಶಗಳು ನಮಗೆ ಇದಾವೆ. ಏನ್ ಅವಕಾಶಗಳು ಇದಾವೆ ಅಂತ ಹೇಳಿದ್ರೆ, ಇವತ್ತು ನಾವಿಲ್ಲಿ RTTCಯಲ್ಲಿ ಬಂದಿವಿ, ತರಬೇತಿಯನ್ನ ಪಡ್ಕೊಳ್ಳೋದಕ್ಕೆ ಬಂದಿದೀವಿ ಅಂತ ಹೇಳಿದ್ರೆ, ಇಲ್ಲಿ ಒಂದು 100 ಜನ ಸೇರಿದೀವಿ ನಾವು ಇವತ್ತು. ಈ 100 ಜನರಲ್ಲಿ 100 ಅನುಭವಗಳು ಇದೆ. ಅವ್ರಿಗೆ ಪಾಸಿಟಿವ್ ಆಗಿರ್ತಕ್ಕಂಥದ್ದು ನಮಗೂ ಪಾಸಿಟಿವ್ ಆಗುತ್ತೆ ಅನ್ನೋದು ಇಲ್ಲ. ನಾವು ಮುಖ್ಯವಾಗಿ ತಿಳ್ಕೊಳ್ಬೇಕಾಗಿರೋದೇನಂತ ಹೇಳಿದ್ರೆ, ಅವ್ರ ಫೇಲ್ಯೂರ್ಸ್ ಏನು, ಯಾಕೆ ಅವರು ಆ ಯೋಜನೆಯಲ್ಲಿ ಫೇಲ್ಯೂರ್ ಆದ್ರು,
1: ಅಕಸ್ಮಾತ್ ನನಗೆ
2: ಬಂದು ಅದು ನನಗೆ ಬಂತು ಅಂತ ಹೇಳಿದ್ರೆ, ಆ ಫೇಲ್ಯೂರ್ ಅನ್ನ ನಾ ಸಕ್ಸಸ್ ಅನ್ನಾಗಿ ಹೇಗೆ ಮಾಡ್ಕೊಳ್ಬಹುದು ಅನ್ನೋದ್ರ ನಿಟ್ಟಿನಲ್ಲಿ ಒಂದಿಷ್ಟು ಆಲೋಚನೆಗಳನ್ನ ನಾವು ಶುರು ಮಾಡಬೇಕು. ಆ ಆಲೋಚನೆಗಳು ನಮ್ಮನ್ನ ಪ್ರಯೋಗಗಳಿಗೆ ಕರ್ಕೊಂಡು ಹೋಗ್ತವೆ.
1: ಅಗತ್ಯ ಇದೆಯಾ ಅಂತ
2: ಇದೆ ಸರ್, ಖಂಡಿತ ಇದೆ. ಶಿಕ್ಷಣದಲ್ಲಿ ಹೊಸ ಹೊಸ ಪ್ರಯೋಗಗಳು ಆಗಲೇಬೇಕಾಗಿದೆ. ಯಾಕೆ ಅಂತ ಹೇಳಿದ್ರೆ, ಇವತ್ತು ಶಿಕ್ಷಣ ಅನ್ನೋದು ನಿಂತ ನೀರಲ್ಲ, ಸದಾ ಚಲಿಸುವಂತದ್ದು. ಮಕ್ಕಳ ಕಲಿಕೆನೂ ಸಹ ಚಲನೆಯಲ್ಲೇನೆ ಇದೆ. ನಾವಿನ್ನೂ ಬಹುತೇಕ ಶಿಕ್ಷಕರಾದವರು 2G ಅಲ್ಲಿದ್ದೀವಿ, ಫೈವ್ ಜಿಯಲ್ಲಿ ಹೋಗ್ತಾ ಇದ್ದಾರೆ ಮಕ್ಕಳೀಗ. ಹಾಗಾಗಿ ಶಿಕ್ಷಕರಾದಂತವ್ರು ನಾವು ಸಹ ಆ ಮಕ್ಕಳ ವೇಗಕ್ಕೆ ತಕ್ಕಂತೆ ಹೋಗ್ಬೇಕು ಅನ್ನೋದಾದ್ರೆ ನಾವು ಪ್ರಯತ್ನವನ್ನ ಪ್ರಯೋಗಗಳನ್ನ ಮಾಡಲೇಬೇಕು. ಆ ಪ್ರಯೋಗಗಳನ್ನ ಮಾಡುವಂತ ನಿಟ್ಟಿನಲ್ಲಿ ಒಂದಿಷ್ಟು ಎಡರು ತೊಡರುಗಳು ಬರ್ತವೆ. ಆ ಬಂದಂತ ಎಡರು ತೊಡರುಗಳನ್ನು ನಿವಾರಿಸಿಕೊಂಡು ಮುನ್ನುಗ್ಗಿದಾಗ ಒಂದು ಹೊಸ ಅನ್ವೇಷಣೆ ಶುರುವಾಗುತ್ತೆ, ಹೊಸ ಕಲಿಕೆ ಪ್ರಾರಂಭ ಆಗುತ್ತೆ.
1: ಅದಕ್ಕೆ

0: ಪೂರಕವಾಗಿ ಊರಿನ ಜನ, ನಿಮ್ಮ ಸ್ಕೂಲ್ ಡೆವಲಪ್ಮೆಂಟ್ ಕೌನ್ಸಿಲ್ನವರು, ಬೇರೆ ಬೇರೆ ವ್ಯಕ್ತಿಗಳು, ಉದ್ಯಮಿಗಳು, ಹಳೆಯ ವಿದ್ಯಾರ್ಥಿ ಸಂಘದವರು ಎಲ್ಲರೂ ಬರ್ತಾರೆ. ಅವ್ರಿಗೇನು ಅಂದ್ರೆ ನಮ್ಮ ಶಾಲೆ ಚೆನ್ನಾಗಿರಬೇಕು, ನಮ್ಮ ಶಾಲೆಗೇನೋ ಮಾಡಬೇಕು ಅಂತೇಳಿ ಅದು ಎಲ್ಲರಲ್ಲೂ ತುಡಿತಾ ಇದೆ. ಅದಕ್ಕೆ ಪೂರಕವಾಗಿ ನಮ್ಮ ಶಿಕ್ಷಕರು ಹೊಸ ಕಲೆಯನ್ನ ಕಲಿಬೇಕು, ಕಲಿಸಬೇಕು, ಇವೆಲ್ಲ ನಡೀತಾನೆ ಇರುತ್ತೆ. ಅದು ಇಲ್ಲ ಅನ್ನೋ ಮಾತೇ ಇಲ್ಲ. ಆದರೆ ಎಲ್ಲೋ ಇತ್ತೀಚೆಗೆ ಹೊಸದಾಗಿ ವೈಯಕ್ತಿಕ ಸಂಬಂಧಗಳೇ ಕಳೆದು ಹೋಗ್ತಾ ಇದ್ದಾವೆ. ಶಿಕ್ಷಕ ಮತ್ತು ವಿದ್ಯಾರ್ಥಿ ನಡುವೆ ಪ್ರೀತಿ ವಿಶ್ವಾಸಗಳೇ ಇಲ್ದಂಗೆ ಆಗ್ತಾ ಇದೆ. ಆ ಮಾರಲ್ ಎಜುಕೇಷನ್ ಮತ್ತು ಸ್ಪಿರಿಚುವಲ್ ಎಜುಕೇಷನ್ ಅಂತ ಹಿಂದೆ ಒಂದು ಪೀರಿಯಡ್ ಇರ್ತಾ ಇತ್ತು, ಈಗ ಅದು ಇಲ್ವೇ ಇಲ್ಲ. ಏನಿದ್ರು ವ್ಯವಹಾರ ಮೌಲ್ಯ ಶಿಕ್ಷಣ ಅನ್ನೋದಕ್ಕೆ ಅದು ಸುಮ್ಮನೆ ಒಂದು ಬರ್ಕೊಳ್ರಪ್ಪ ಅದೊಂದು ಮೌಲ್ಯ ಅಂತೇಳಿ ಯುನೆಸ್ಕೋ ಹೇಗೆ ಒಂದು 84 ಮೌಲ್ಯಗಳ ಪಟ್ಟಿ ಕೊಟ್ಟಿದೆ, ಅವುಗಳನ್ನು ಪಾಠ ಮಾಡಿಬಿಟ್ರೆ ಮೌಲ್ಯಗಳು ಬರೋದಿಲ್ಲ. ನಮ್ಮ ನಡವಳಿಕೆಯಲ್ಲಿ ಅದನ್ನು ತರಬೇಕು,
1: ಅದು ಬಹಳ ಮುಖ್ಯ ಸರ್. ಇವತ್ತಿನ ದಿನಮಾನದಲ್ಲಿ ಅವೆಲ್ಲ ಇಲ್ಲೇ ಇರೋದ್ರಿಂದ ಶಿಕ್ಷಕನ ಜವಾಬ್ದಾರಿ ಹೆಚ್ಚಾಗಿದೆ ಅಂತ ನಾನು ಅಂದ್ಕೊಳ್ತೇನೆ. ಯಾಕಂದ್ರೆ ತಂದೆ ತಾಯಿ ಬಿಟ್ರೆ ನೆಕ್ಸ್ಟ್ ಮಕ್ಕಳು ಅನುಸರಿಸೋದು ಶಿಕ್ಷಕರನ್ನ. ಹಾಗಾಗಿ ಶಿಕ್ಷಕ ಹೇಗೆ ಮೌಲ್ಯಯುತ ಆಗಿರ್ತಾನೆ ಅದನ್ನ ಮಕ್ಕಳು ಫಾಲೋ ಮಾಡ್ತಾರೆ. ನಾ ತರಗತಿಯಲ್ಲಿ ಒಂದೇನೋ ಈ ತರದ್ದು ಕೆಟ್ಟ ಚಟಗಳು ಮಾಡಬಾರದು ಅಂತ ಹೇಳಿ ಹೊರಗಡೆ ಹೋಗಿ ನಾನೇ ಅದ ಚಟ ಮಾಡ್ತಿದ್ದೆ ಅನ್ನೋದಾದ್ರೆ ಆ ಮಕ್ಕಳ ನಡುವೆ ಆ ಮೌಲ್ಯ ಖಂಡಿತವಾಗಿ ಸೋಲ್ತೇವೆ ಅಲ್ಲಿ. ಸೊ ಅದು ಬಹಳ ಮುಖ್ಯ. ಹಾಗಾಗಿ ಶಿಕ್ಷಕರಾದಂತವ್ರು ತಮ್ಮ ಮೌಲ್ಯವನ್ನು ಅರ್ಥ ಮಾಡ್ಕೋಬೇಕು. ಇನ್ನು ಅವಾಗಲೇ ನೀವು ಹೇಳಿದಾಗೆ ಸಮಾಜ STMC ಎಲ್ಲ ಇವತ್ತು ಶಾಲೆಗೆ ಏನಾದರೂ ಕೊಡ್ತಾರೆ ಅನ್ನೋದಾದ್ರೆ ಅವರು ಪ್ರತಿಯೊಂದು ರೂಪಾಯಿ ಕೂಡ ಸರಿಯಾಗಿ ಯುಟಿಲೈಸ್ ಆಗುತ್ತೆ ಅನ್ನೋ ಅವ್ರಿಗೆ ಕನ್ಫರ್ಮೇಶನ್ ಬರಬೇಕು ಅವರಿಗೆ. ಆ ರೀತಿ ಬರುವಂತ ಹೊಣೆಗಾರಿಕೆ, ಅದು ಬರುವಂತ ಜವಾಬ್ದಾರಿಗಳು ಶಿಕ್ಷಕರ ಮೇಲೆ ಇರ್ತವೆ. ಹಾಗಾಗಿ ಶಿಕ್ಷಕ ಆ ನಿಟ್ಟಿನಲ್ಲಿ ತೊಡಕೋಬೇಕು. ಅದನ್ನ
0: ಗುರು ಬಸವರಾಜ್, ಇಷ್ಟೆಲ್ಲ ನಾವು ಮಾತಾಡ್ತೀವಿ, ಎಲ್ಲೋ ಒಂದ್ ಕಡೆ ಏ ಹೆಂಗೂ ಸಂಬಳ ಬರುತ್ತೆ ಬಿಡ್ರಿ, ಇನ್ನೇನು ಕಲಿಬಹುದು ಅನ್ನೋದು ಒಂದು ನೆಗೆಟಿವ್ ಆಟಿಟ್ಯೂಡ್ ಇದ್ರೆ ಏನ್ ಹೊಸದ್ ಕಲಿಸ್ತಾನೆ ಇವನು, ಕಲ್ಸಪ್ಪ ನೋಡೋಣ ಅಂಥೇಳಿ ಒಂಥರ ನಿರಾಸಕ್ತಿ ಧೋರಣೆಯನ್ನು ಕೂಡ ತಳಿಯುವಂತರ ಇರ್ತಾರೆ. ಆದ್ರೆ ಎಲ್ಲೋ ಒಂದ್ ಕಡೆ ಸರ್ಕಾರಿ ಶಿಕ್ಷಣ ವಲಯ ಬಿಟ್ಟು ಖಾಸಗಿ ಶಿಕ್ಷಣ ವಲಯದಲ್ಲಿ ಅವರು ಶಿಕ್ಷಕರಾಗಿಯೇ ಅಲ್ಲಿ ಉಳ್ಕೋಬೇಕು ಅಂದ್ರೆ ಹೊಸ ಹೊಸದನ್ನ ತರಬೇಕು. ಆದ್ರೆ ಎಲ್ಲೋ ಒಂದು ಪಠ್ಯ ಪುಸ್ತಕದಲ್ಲಿರೋದನ್ನೇ ಬರ್ಸಿ ಓದಿಸಿ ಅದನ್ನೇ ಹೋಮ್ವರ್ಕು, ಅದೇ ಟೆಸ್ಟ್ಗಳೆಲ್ಲ ಮಾಡಿಸಿ ಅತಿ ಹೆಚ್ಚು ಅಂಕಗಳನ್ನು ತರಿಸ್ಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ವಿನಃ ಸೃಜನಶೀಲ ಕಲಿಕೆ ಅಥವಾ ಒಂಥರ ಕ್ರಿಯೇಟಿವ್ ಲರ್ನಿಂಗ್ ಅನ್ನ ಅಲ್ಲಿ ತರಲಿಕ್ಕೆ ಆಗ್ತಾ ಇಲ್ಲ. ಆದರ್ಶಗಳ ಬಗ್ಗೆ ಮಾತಾಡ್ತೀವಿ, ಆದರೆ ಪ್ರಾಕ್ಟಿಕಲ್ ಆಗಿ ನೋಡೋದಾದ್ರೆ ಬರೀ ಮಾರ್ಕ್ಸ್ ಮಾತ್ರ ನೋಡ್ತಾ ಇದ್ದೀವಿ. ಈ ಖಾಸಗಿ ವಲಯದ ಶಿಕ್ಷಕರಿಗೂ ಮೋಟಿವೇಟ್ ಮಾಡಬೇಕು. ಹೆಂಗೆ ಮಾಡೋದು, ಅವರಿಗೆ ತರಬೇತಿಗಳೂ ಇರೋದಿಲ್ಲ, ಏನೂ ಇಲ್ಲ, ತರಬೇತಿಗಳು ಆಗಿರೋದಿಲ್ಲ. ಎಷ್ಟೋ ಸರ್ತಿ ಅವರು ಕ್ಷಣಕ್ಕ ತರಬೇತಿಯನ್ನು ಕೂಡ ಮುಗಿಸಿರೋದಿಲ್ಲ, ಬರೀ ಡಿಗ್ರಿಯೋ ಅಥವಾ ಮತ್ತೊಂದು ಓದ್ಕೊಂಡು ಬಂದಿರ್ತಾರೆ, ಮಾಸ್ಟರ್ ಡಿಗ್ರಿ ಈವನ್ PhD ಎಲ್ಲ ಬಂದಿರ್ತಾರೆ. ಆದರೆ ಶಿಕ್ಷಣದ ಒಂದು ಚೌಕಟ್ಟೊಳಗಡೆ ಅವರಿಗೆ ಒಂದಷ್ಟು ತರಬೇತಿ ಆದರೆ ಚೆನ್ನಾಗಿರುತ್ತೆ. ಹೊಸದನ್ನು ಕಲಿಸ್ಲಿಕ್ಕೆ, ಸೃಜನಶೀಲವಾಗಿ ಕಲಿಸ್ಲಿಕ್ಕೆ ಏನು ತರಬೇತಿ ಬೇಕು ಅಂತೀರಿ?
2: ಈಗ ಖಾಸಗಿ ಶಾಲೆಯಲ್ಲಿರುವಂಥ ಎಲ್ಲ ಶಿಕ್ಷಕರು ನಿರಾಸದಾಯಕರಾಗಿದ್ದಾರೆ ಅಂತ ಏನು ಹೇಳಲಿಕ್ಕಾಗಲ್ಲ. ಅಲ್ಲಿನೂ ಸಹ ಒಂದಿಷ್ಟು ಜನ ಶಿಕ್ಷಕರಲ್ಲಿ ತುಡಿತಾ ಇದೆ, ನಾವು ಏನಾದರೂ ಡಿಫ್ರೆಂಟಾಗಿ ಮಾಡಬೇಕು ಅನ್ನೋಂಥ ತುಡಿತಾ ಇರುವಂಥ ಶಿಕ್ಷಕರು ಅಲ್ಲಿದ್ದಾರೆ. ಅಂಥವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಕೆಲವೊಂದಿಷ್ಟು ಕ್ರಿಯಾಶೀಲ ಶಿಕ್ಷಕರ ಬಳಗವನ್ನು ಸೇರ್ಕೊಳ್ತಾರೆ. ಅವರು ಅವ್ರು ಬಂದು, ಸರ್ ನಿಮ್ಮ ಸರ್ಕಾರಿ ಶಾಲೆಗಳಲ್ಲಿ ಏನೇನು ಹೊಸ ಹೊಸ ಚಟುವಟಿಕೆಗಳನ್ನು ನೀವು ಮಾಡ್ತಾ ಇದ್ದೀರಿ, ನಮಗೂ ಒಂದಿಷ್ಟು ಹೇಳಿಕೊಡಿ ಅಂತ ಕೇಳ್ತಾರೆ. ಅವರು ಸಣ್ಣ ಸಣ್ಣ ಗುಂಪುಗಳಲ್ಲಿ ಚರ್ಚೆ ಆಗುತ್ತೆ, ಆ ಚರ್ಚೆ ಆಗಿರ್ತಕ್ಕಂಥದ್ದನ್ನು ಅವರು ತಮ್ಮ ತರಗತಿಗಳಲ್ಲಿ ಅಳವಡಿಸ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡ್ತಾರೆ. ಆದರೆ ಇನ್ನೊಂದಿಷ್ಟು ಜನ ಶಿಕ್ಷಕರು ಅವರು ಬರಲಿಕ್ಕೆ ಆಗ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಅವರ ಯೋಚನಾ ಒಂದು ಮಾರ್ಗನೂ ಅಷ್ಟಕ್ಕೇ ಇದೆ. ಅದಕ್ಕೆ ಕಾರಣವೂ ಅನೇಕ ಇರ್ಬೋದು. ಅದು ಅವರ ಮ್ಯಾನೇಜ್ಮೆಂಟ್ನ ಒಂದು ಪಾಲಿಸಿ ಇರ್ಬೋದು, ಅಥವಾ ಅವರಿಗೆ ಸಿಗ್ತಕ್ಕಂಥ ಕಡಿಮೆ ಸಂಬಳ, ನನಗಿಷ್ಟೇ ಸಿಗುತ್ತೆ, ಇಷ್ಟರಲ್ಲಿ ನಾನು ಯಾಕೆ ಹೆಚ್ಚು ಮುಂದುವರಿಬೇಕು ಅನ್ನೋಂಥದ್ದು, ನಾನು ಯಾಕೆ ತಲೆ ಬಿಸಿಗೆ ಮಾಡಿಸ್ಕೊಳ್ಬೇಕು ಅನ್ನುವಂಥದ್ದು ಇರ್ಬೋದು. ಮತ್ತು ಪಾಲಕರ ಒತ್ತಾಸೆ ಇದೆ. ಏನಂತ ಹೇಳಿದ್ರೆ ಓನ್ಲಿ ಮಾರ್ಕ್ಸ್ ಓರಿಯೆಂಟೆಡ್. ನನ್ನ ಮಗಗ A+ ಬರಬೇಕು, 95% ಬರಬೇಕು, 97% ಬರಬೇಕು, ಅದು ಅಷ್ಟೇ ಅವ್ರ ತಿಳಿಯಾಗಿರುತ್ತೆ, ಅಷ್ಟನ್ನೇ ಕಲಿಸ್ಬೇಕು ಅಂತ ಹೇಳಿ. ಹಾಗಾಗಿ ಇದೆಲ್ಲದರ ಆಚೆಯೂ ಸಹ ಅವ್ರಿಗೆ ಒಂದಿಷ್ಟು ತರಬೇತಿ ಬೇಕಾಗ್ತದೆ. ಏನು ತರಬೇತಿ ಅಂತ ಹೇಳಿದ್ರೆ, ಬಹುಮುಖ್ಯವಾಗಿ ಖಾಸಗಿ ಶಾಲೆಗಳಲ್ಲಿ ಮಗುವನ್ನು ಅರ್ಥ ಮಾಡಿಕೊಳ್ಳೋದು ಯಾಕೆ ಇಂಪಾರ್ಟೆಂಟ್ ಅನ್ನುವಂಥದ್ರ ನಿಟ್ಟಿನಲ್ಲಿ ತರಬೇತಿ ಬೇಕಾಗುತ್ತೆ. ಇವತ್ತು ಇರತಕ್ಕಂಥ ಶಿಕ್ಷಣ ಪದ್ಧತಿ ಮಗು ಕೇಂದ್ರಿತ ಶಿಕ್ಷಣ ಪದ್ಧತಿ, ಆದರೆ ಖಾಸಗಿ ಶಾಲೆಗಳಲ್ಲಿ ಇರತಕ್ಕಂಥ ಶಿಕ್ಷಣ ಪದ್ಧತಿ ಸಂಪೂರ್ಣವಾಗಿ ಶಿಕ್ಷಕ ಕೇಂದ್ರಿತ ಶಿಕ್ಷಣ ಪದ್ಧತಿನೇ ಇದೆ. ಈಗಲೂ ಸಹ ಅಲ್ಲಿ ಗಪ್ ಚುಪ್ ಕೈ ಕಟ್ ಬಾಯ್ ಮುಚ್ ಈ ಥರದ್ದು. ಆದರೆ ಮಗು ಕೇಂದ್ರಿತ ಶಿಕ್ಷಣ ಪದ್ಧತಿಯಲ್ಲಿ ಇದೀಗ ಯಾವಕ್ಕೂ ಅವಕಾಶ ಇಲ್ಲ. ಮಗು ತನಗೆ ಬೇಕಾಗಿರುವಂಥದ್ದನ್ನು ಮುಕ್ತವಾಗಿ ಸ್ವತಂತ್ರವಾಗಿ ಶಿಕ್ಷಕರೊಂದಿಗೆ ಪ್ರಶ್ನೆ ಮಾಡೋದ್ರ ಮೂಲಕ ಸಂವಾದ ಮಾಡ್ತಾ ಕಲಿಬಹುದು.
0: ಸೊ ಬಹುಶಃ ನಾವು ಈ ವಿಷಯವನ್ನು ಹಿಂಗೆ ಚರ್ಚೆ ಮಾಡ್ತಾ ಹೋದರೆ ಕಲಿಯುವ ಸ್ಕಿಲ್ಸ್ ಪಟ್ಟಿ ಇಷ್ಟು ಉದ್ದವಾಗಿರುತ್ತೆ, ಹೇಳ್ತಾ ಹೋದ ವಿಷಯಗಳು ಅಷ್ಟೇ ಉದ್ದ ಆಗ್ತವೆ. ಆದರೆ ಒಂದೆಲ್ಲೋ ಸಾಮಾನ್ಯ ಚಟುವಟಿಕೆಗಳ ಮೂಲಕ ಸಾಮಾನ್ಯ ಮಕ್ಕಳನ್ನು ಅಸಾಮಾನ್ಯರನ್ನಾಗಿ ಪರಿವರ್ತನೆ ಮಾಡೋ ಸಾಧ್ಯತೆಗಳು

0: ಇದ್ದೇ ಇದ್ದಾವೆ.
1: ಅಂತಹ ಕೆಲವು ಚಟುವಟಿಕೆಗಳನ್ನು ನಾವು ರೆಗ್ಯುಲರ್ ಆಗಿ ಮಾಡ್ತಾ ನಮ್ಮ ಪರಿಧಿಯಲ್ಲೇನೆ ಪಠ್ಯಪುಸ್ತಕದಲ್ಲೇ ಇರೋ ವಿಷಯಗಳನ್ನ ಹೊಸ ರೀತಿಯಲ್ಲಿ ಹೇಳಲಿಕ್ಕೆ. ನಾನೆಲ್ಲೋ ಓದ್ತಾ ಇದ್ದೆ, ತ್ರಿಭುಜಗಳನ್ನ ಮಾಡೋದು ಹೇಗೆ ಅಥವಾ ತ್ರಿಭುಜಗಳ ಬಗ್ಗೆ ಪಾಠ ಮಾಡೋದು ಹೇಗೆ ಅಂತ ಹೇಳಿ ಮೇಸ್ಟರ್ ಕ್ಲಾಸಿಗೆ ಬಂದ್ರಂತೆ. ಮಕ್ಕಳೆಲ್ಲ ತ್ರಿಭುಜಗಳು ಅಂತಿದ್ದಂಗೆ ಆ ಅನ್ನಕ್ಕೆ ಶುರು ಮಾಡಿದ್ರಂತೆ. ಅವರು ಓಹೋ ಈ ಮಕ್ಕಳಿಗೆ ಇದು ಇಂಟ್ರೆಸ್ಟ್ ಆಗ್ಲಿಕ್ಕಿಲ್ಲ ಅಂತ ಹೇಳಿ, ಏ ಮಕ್ಕಳೇ ನಾವೆಲ್ಲ ಈಗ ಒಂದು ದೋಣಿ ಮಾಡಿಬಿಟ್ಟು ನೀರಲ್ಲಿ ಬಿಡೋಣ ಅಂದ್ರಂತೆ. ಖುಷಿಯಾಗಿ ದೋಣಿ ಮಾಡ್ಲಿಕ್ಕೆ ಎಲ್ಲ ಒಂದೊಂದು ಪೇಪರ್ ಹರ್ಕೊಂಡ್ರು ಅಂತ, ಎಕ್ಸೈಸ್ ಇಂದ ಒಂದೊಂದು ಹಾಳೆ ಹರ್ಕೊಂಡ್ರು, ದೋಣಿ ಮಾಡಿದ್ರು, ದೋಣಿ ಚಂದ ಆಯ್ತು. ಈಗ ಮೇಸ್ಟ್ರು ಹೇಳಿದ್ರು ದೋಣಿಯನ್ನ ಬಿಚ್ಚಿರಿ ಅಂತ. ಬಿಚ್ಚಿದ ಮೇಲೆ ಈ ದೋಣಿ ಮಡಚುವಾಗ ನೀವು ಯಾವ್ಯಾವ ಶೇಪ್ಗಳಲ್ಲಿ ಮಡಚಿದ್ರಿ? ಮೊದಲು ಚಚ್ಚೌಕ ಮಾಡ್ಕೊಂಡ್ರಿ, ಅದನ್ನ ಅರ್ಧ ಭಾಗಕ್ಕೆ ಮಡಚಿದಾಗ ಒಂದು ಕೊನೆಯಿಂದ ಇನ್ನೊಂದು ಕೊನೆಗೆ ಅಲ್ಲಿ ದೊಡ್ಡ ತ್ರಿಭುಜ ಬಂತು. ಓಪನ್ ಮಾಡಿದಾಗ ನಿಮಗೆ ಚತುರ್ಭುಜ ಸಿಕ್ತು. ಮತ್ತೆ ಚಿಕ್ಕ ಚಿಕ್ಕದು ಮಾಡ್ತಾ ಹೋದಾಗ ಚಿಕ್ಕ ಚಿಕ್ಕ ತ್ರಿಭುಜಗಳು, ಚತುರ್ಭುಜಗಳು, ತ್ರಿಭುಜಗಳು, ಚತುರ್ಭುಜಗಳು, ಪಾಠ ಮುಗಿಯಿತು.
0: ಅದರಲ್ಲೇ ಪೈಥಾಗರಸ್ ಪ್ರಮೇಯನೂ ಬರುತ್ತೆ,
1: ಎಲ್ಲವೂ ಬರ್ತವೆ. ಹೀಗಾಗಿ ಪಾಠವನ್ನ ಆಟದ ಮೂಲಕ, ಆಟವನ್ನ ಪಾಠದ ಮೂಲಕ ಎಲ್ಲವೂ ಸಾಧ್ಯ ಇದೆ. ಹೊಸ ಕಲಿಕೆಗೆ ಶಿಕ್ಷಕರು ಕೂಡ ತೆರೆದ ಮನಸ್ಸಿನಿಂದ ಒಪ್ಪಿಕೊಳ್ಳಬೇಕು. ಅವರು
0: ಇಲ್ಲದೆ ಹೋದ್ರೆ ಅನಿವಾರ್ಯ ಪರಿಸ್ಥಿತಿ ಸರ್ ಇವತ್ತಲ್ಲಿ. ಯಾಕಂದ್ರೆ ನಾವು ಇವತ್ತು ಯೋಚನೆ ಮಾಡ್ತಿಲ್ಲ, ಇವತ್ತು ನಾವು ಕಲಿಸ್ತಕ್ಕಂತ ಮಕ್ಕಳು ಮುಂದಿನ ದೇಶದ ಭವಿಷ್ಯದ ಪ್ರಜೆಗಳು. ಇಡೀ ಭವಿಷ್ಯ ನಿಂತಿರೋದು ಅವ್ರ ಮೇಲೆ. ಇವತ್ತು ನಾವು ಅವ್ರನ್ನ ಸಬಲರಾಗಿ ಮಾನಸಿಕವಾಗಿ ದೈಹಿಕವಾಗಿ ಮತ್ತು ಎಲ್ಲದರಲ್ಲೂ ಅವ್ರನ್ನ ನಾವು ಸಬಲರ ಮಾಡದೆ ಹೋದ್ರೆ ನಿಜವಾಗ್ಲೂ ದೇಶ ಸೋಲುತ್ತೆ. ಸೊ ಆ ನಿಟ್ಟಿನಲ್ಲಿ ಯೋಚನೆ ಮಾಡ್ಬೇಕು ನಾವು. ನಾವು ಮಕ್ಕಳಿಗೆ ಕಲಿಸ್ತಿದೀವಿ ಅಂದ್ರೆ ಇವತ್ತಿಗೆಲ್ಲ ಅದು ಮುಂದಿನ ದೇಶದ ಭವಿಷ್ಯ ನಿಂತ್ಕೊಂಡಿದೆ ಅಲ್ಲಿ. ಅವ್ರ ಎಲ್ಲ ದೃಷ್ಟಿಕೋನದಲ್ಲಿ ಆರೋಗ್ಯ ಇರ್ಬೋದು, ಅವ್ರ ಬೌದ್ಧಿಕ ಮಟ್ಟ ಇರ್ಬೋದು, ಶೈಕ್ಷಣಿಕ ಮಟ್ಟ ಇರ್ಬೋದು, ಕಲಿಕಾ ಮಟ್ಟ ಇರ್ಬೋದು, ಸ್ಕಿಲ್ ಇರ್ಬೋದು, ಏನೇ ಇರ್ಬೋದು, ಅವೆಲ್ಲವೂ ಮುಂದಿನ 10 ವರ್ಷ 15 ವರ್ಷಕ್ಕೆ ಅದು ಫಲ ಕೊಡುತ್ತೆ. ಅದರ ಮೇಲೆ ದೇಶದ ಭವಿಷ್ಯ ನಿಂತ್ಕೊಂಡಿರುತ್ತೆ. ಸೊ ಇದನ್ನ ಶಿಕ್ಷಕರು ಅಂತ ಅರ್ಥ ಮಾಡ್ಕೋಬೇಕು.
1: ಸೊ ಆ ನಿಟ್ಟಿನಲ್ಲಿ ಬೇಕಾದ ಒಂದು ಕೌಶಲ್ಯವನ್ನು ಅವರು ಕಲ್ತ್ಕೋಬೇಕು ಮತ್ತು ಕಲಿಸಬೇಕು. ಆ ನಿಟ್ಟಿನಲ್ಲಿ ಕೆಲಸ ಆಗುತ್ತೆ ಅಂತ ಹೇಳಿ ನಾವು ಕೂಡ ಭಾವಿಸ್ತೇವೆ. ಇನ್ನೂ ಹೆಚ್ಚಿನ ಹೇಳೋದಿದೆ, ಆದರೆ ಈ ಸಮಯದ ಅವಕಾಶ ಇಷ್ಟೇ ಇರೋದ್ರಿಂದ ಮತ್ತೊಂದು ಯಾವ್ದಾದ್ರು ಕಾರ್ಯಕ್ರಮದಲ್ಲಿ ಇದ್ರ ಬಗ್ಗೆ ಹೆಚ್ಚಿನದನ್ನ ನಾವು ಚರ್ಚೆ ಮಾಡೋಣ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇಷ್ಟೆಲ್ಲ ಮಾಹಿತಿಯನ್ನ ಕೊಟ್ಟಂತಹ ಪರಮೇಶ್ವರಯ್ಯ ಸೊಪ್ಪಿಮಠರಿಗೆ ಮತ್ತೆ ಆರ್ ಬಿ ಗುರುಬಸವರಾಜ್ ನಿಮ್ಮಿಬ್ಬರಿಗೂ ತುಂಬ ಧನ್ಯವಾದಗಳು. ನಮಸ್ಕಾರ.
2: ನಮಸ್ಕಾರ. ಇದುವರೆಗೆ ವೃತ್ತಿ ಮಾರ್ಗದರ್ಶನ, ಇದರಲ್ಲಿ ಶಿಕ್ಷಕ ತರಬೇತಿ ಮತ್ತು ಕೌಶಲ್ಯ ಅಭಿವೃದ್ಧಿ ಹಾಗೂ ಉದ್ಯೋಗ ಅವಕಾಶಗಳು ಈ ಕುರಿತು ಪರಮೇಶ್ವರ ಸೊಪ್ಪಿನ ಮಠ ಹಾಗೂ ಆರ್ ಬಿ ಗುರುಬಸವರಾಜ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಇವರೊಂದಿಗೆ ಪಾಲ್ಗೊಂಡಿದ್ದವರು ಬೇದ್ರೆ ಮಂಜುನಾಥ್. ಈಗ ಕನ್ನಡ ಭಾರತಿ ಸಾಹಿತ್ಯ ಸಂಚಿಕೆ. ಕೇಳುಗರಿಗೆ ನಮಸ್ಕಾರ. ಮೊದಲಿಗೆ ಪದ್ಮಶ್ರೀರಾಮ್ ಅವರಿಂದ ಸಣ್ಣ ಕಥೆ, ಮುಳ್ಳು ಮುಖದ ಸಿದ್ದರಾಜಿ.
3: ನಾನು ಚಾಪೆ ಕೊಳ್ಳಬೇಕಿತ್ತು. ಚಾಪೆ ಹಾಸಿ ಕುಳ್ಳರಿಸಿ ಆಧರಿಸುವುದು, ಊಟಕ್ಕೆ ನೆಲದ ಮೇಲೆ ಚಾಪೆ ಹಾಕಿಕೊಂಡು ಕುಳಿತುಕೊಳ್ಳುವುದು ಎಂದೋ ಗತಕಾಲದ ನಡಾವಳಿಯಾಗಿ ಬಿಟ್ಟಿದ್ದರೂ ನಮ್ಮ ಹಳ್ಳಿಯಲ್ಲಿ ನಾವು ನೆಲದ ಮೇಲೆ ಚಾಪೆ ಹಾಸಿಯೇ ಕುಳಿತು ಉಣ್ಣುವುದು. ಅದರಿಂದ ನಾನು ಚಾಪೆ ಕೊಳ್ಳಲೇಬೇಕಿತ್ತು. ಪೇಟೆಗೆ ಹೊರಟೆ. ಚಿಕ್ಕ ಗಡಿಯಾರದ ಹತ್ತಿರ ಚಾಪೆ ಮಾರುವವರು ಅಲ್ಲಲ್ಲಿ ನಿಂತುಕೊಳ್ಳುವುದು ವಾಡಿಕೆ. ಅಂದು ಒಬ್ಬರೂ ಕಣ್ಣಿಗೆ ಬೀಳಲಿಲ್ಲ. ಮಾರ್ಕೆಟ್ಟಿನ ವ್ಯಾಪಾರ ಮುಗಿಸಿ ಪುನಃ ಹೊರಗೆ ಬಂದಾಗ ಸದ್ಯ ಒಬ್ಬಳು ರಸ್ತೆ ಬದಿಯಲ್ಲಿ ಚಾಪೆ ಸುರುಳಿ ಹಿಡಿದು ನಿಂತಿದ್ದಳು. ಆದರೆ ಅವಳಲ್ಲಿದ್ದದ್ದು ದೊಡ್ಡ ಮಂದಲಿಗೆ. ಅವಳಲ್ಲಿ ಬಿಡಿಯಾಗಿ ಒಬ್ಬರೇ ಕುಳಿತುಕೊಳ್ಳುವಂತಹ ಪುಟ್ಟ ಚಾಪೆ ಇಲ್ಲವೇ ಎಂದು ವಿಚಾರಿಸಿದೆ. ಐತೆ ಕನ, ಬನ್ನಿ ಕೊಡ್ತೀನಿ ಎಂದು ಚಾಪೆಯವಳು ರಸ್ತೆಯ ಇನ್ನೊಂದು ಬದಿಗೆ ದಾಟಿಸಿ ಅಲ್ಲೊಂದು ಸೈಕಲ್ ಸ್ಟ್ಯಾಂಡ್ ಪಕ್ಕದಲ್ಲಿ ತನ್ನ ಸರಕುಗಳಿದ್ದ ಜಾಗಕ್ಕೆ ಕರೆತಂದಳು. ಗೋಣಿತಾಟನ್ನು ಮುಚ್ಚಿದ ಗುಪ್ಪೆಯಿಂದ ಒಂದು ಚಾಪೆ ಕಟ್ಟನ್ನು ತೆಗೆದಳು. ಬಿಚ್ಚಿದಾಗ ಆ ಕಟ್ಟು ಉದ್ದಕ್ಕೆ ಒಂದು ರಿಬ್ಬನ್ನಿನಂತೆ ಬಿಚ್ಚಿಕೊಂಡಿತು. ನಾನು, ನೋಡಮ್ಮ, ನನಗೆ ಬೇಕಾಗಿರುವುದು ಒಬ್ಬರೇ ಕುಳಿತುಕೊಳ್ಳುವಂತಹ ಬಿಡಿ ಚಾಪೆ, ಈ ಥರದ್ದು ಅಲ್ಲ, ಬೇಡ ಬಿಡು ಎಂದೆ. ಅಯ್ಯ, ಇದನ್ನೇ ಒಂಟೊಂಟಿ ಮಾಡಿಕೊಡ್ತೀನಿ, ಇರವ್ವ ಎಂದು ಚಾಪೆಯವಳು ಒತ್ತಾಯಿಸಿ ನನ್ನನ್ನು ನಿಲ್ಲಿಸಿದಳು. ಸರಿ, ಜೋಡಿ ಹೇಗೆ ವಿಚಾರಿಸಿದೆ. ಜೋಡಿಗೆ 50 ರೂಪಾಯಿ ರೇಟು ಹೇಳಿದಳು. ಒಂದು ಕಾಲಡಿ ಚಚ್ಚೌಕ ಅಳತೆಯ ಚಿಕ್ಕ ಚಾಪೆ ಜೋಡಿಗೆ 50 ರೂಪಾಯಿ. ಕೊಸರಾಟ ನಡೆದು ಜೋಡಿ 30 ರೂಪಾಯಿಗೆ ನಿಂತಿತು. 8 ಬಿಡಿ ಚಾಪೆ ಕೊಡಲು ಹೇಳಿದೆ. 8 ಯಾವ ಮೂಲೆಗೆ ಇನ್ನೆರಡು ತಕಲ್ರವ ಎಂದಳು. ಒಪ್ಪಿದೆ. 10 ಚಾಪೆಗೆ 150 ರೂಪಾಯಿ ಆಯಿತೆಂದು ಮನದಲ್ಲೇ ಲೆಕ್ಕ ಹಾಕಿದೆ. ಎಲ್ಲಿಂದಲೋ ಒಂದು ಬ್ಲೇಡ್ ಪ್ರತ್ಯಕ್ಷವಾಯಿತು. ಉದ್ದನೆಯ ಚಾಪೆಯನ್ನು ಒಬ್ಬರು ಕುಳಿತುಕೊಳ್ಳುವಷ್ಟು ಅಗಲಕ್ಕೆ ಕತ್ತರಿಸಿ ಬಿಚ್ಚಿಕೊಂಡು ಅವುಗಳ ಅಂಚಿನ ದಾರಗಳನ್ನು ಗಂಟು ಹಾಕಲಾರಂಭಿಸಿದಳು. ಅವಳು ತನ್ನ ಕಷ್ಟ ಸುಖ ಹೇಳಿಕೊಳ್ಳತೊಡಗಿದಳು. ಎಣ್ಣೆ ಕಾಣದ ಕೆದರಿದ ತಲೆ, ನೀರು ಕಾಣದ ಮಾಸಲು ಸೀರೆಯನ್ನು ಗಂಟು ಹಾಕಿ ಹುಟ್ಟಿದ್ದ ಅವಳ ಊರು ಹತ್ತಿರದ ಕಡಕೋಳವಂತೆ. 4 ಮಕ್ಕಳ ತಾಯಿ, ಗಂಡನ್ನು ತಿನ್ಕೊಂಡು ಚಾಪೆ ಮಾರಿ ಮಕ್ಕಳು ಸಾಕ್ತಾ ಇವ್ನಿ. ನನ್ನ ಅಣೆ ಬರಿಕೆ ಹಿರಿಮಗಳ ಗಂಡನೂ ತೀರ್ಕಂಡ. ಊರಲ್ಲಿ ಮನೆ ಮುಂದೆ ಬದನೆಕಾಯಿ ಟಮಾಟನ ಗುಡ್ಡೆ ಇಕ್ಕೊಂಡು ದೊಡ್ಡಮಗಳು ಮಾರ್ತಾಳೆ. ಐಕ್ಳು ಇಸ್ಕೂಲಿಗೆ ಹೋಯ್ತವೆ. ನಾನು ಒತ್ತನಂತೆ ಎದ್ದು ಚಾಪೆ ಕಟ್ಟನ್ನು ಟೆಂಪಕ್ಕೆ ಹಾಕ್ಕೊಂಡು ಬಂದು ಇಲ್ಲಿ ನಿಂತ್ಕೊಂಡು ಬಿಸಿಲು ಮಳೆ ಅನ್ನದೆ ಮಾರ್ತೀನಿ ಎಂದಳು. ಇವಳ ಬಗ್ಗೆ ಕುತೂಹಲ ಕೆರಳಿ ಕೇಳಿದೆ. ಊರಲ್ಲಿ ನಿಂಗೆ ಹೊಲಗಿಲ್ಲ ಇಲ್ವಾ? ಏನಾದರೂ ಬೇಸಾಯ ಮಾಡ್ತೀಯಾ? ನನಗೆ ಭೂಮಿ ಕಾಣಿ ಏನೂ ಇಲ್ಲ. ನಮ್ಮ ಕುಲಕ್ಕೆ ಇದೊಂದೇ ಕಸಬು. ನಾವು ರಾಜಪರಿವಾರದವರು ಕಣವ. ಪರಿವಾರದವರ ಬಗ್ಗೆ ಕೇಳಿದ್ದ ನನಗೆ ಈ ರಾಜಪರಿವಾರ ಎನ್ನುವ ವಿಶೇಷಣ ನನ್ನ ಕುತೂಹಲವನ್ನು ಇನ್ನೂ ಕೆಣಕಿತು. ಹಾಗಂದರೇನು ಎಂದೆ. ಚಾಪೆಗಳ ತುದಿಗೆ ಗಂಟು ಹಾಕುತ್ತಾ ಅವಳು, ಹಿಂದೆ ಒಂದು ಕಾಲದಲ್ಲಿ ನಮ್ಮ ಜನ ಮಹಾರಾಜರ ಮನೆಗೆ ಹೆಣ್ಣು ಕೇಳಕ್ಕೆ ಹೋದ್ರಂತೆ. ಆಗ ಮಹಾರಾಜರು, ಆಹಾ, ನಮ್ಮನೆಗೆ ಬಂದು ಹೆಣ್ಣು ಕೇಳೋಂಗಾದ್ರ ನೀವು ಅಂತ ಹೂಂಕರಿಸಿ ಒಂದು ದೊಡ್ಡ ಕಂದಕ ತೋರಿಸಿ ಹೆಣ್ಣು ಕೇಳಕ್ಕೆ ಬಂದವ್ರನ್ನ ಕಂದಕಕ್ಕೆ ತಳ್ಳಿಸಿಬಿಟ್ರಂತೆ. ಆದರೆ ನಮ್ಮ ಜನ ಕಂದಕದಿಂದ ಸುರಂಗ ತೋಡ್ಕೊಂಡು ಈಚೆಗೆ ಬಂದ್ಬಿಟ್ರಂತೆ. ಅವತ್ತಿಂದ ದೊರೆ ಮನೆಯಲ್ಲಿ ಹೆಣ್ಣು ಕೇಳಿದವರು ಅಂತ ರಾಜಪರಿವಾರದವರು ಅಂತಾರೆ ನಮ್ಮ ಎಂದು ತನ್ನ ಕುಲದ ಕತೆ ಹೇಳುತ್ತಾ, ಅವ್ವ ಇನ್ನೆರಡು ಚಾಪೆ ತಕ್ಕಂಬಿಡಿ, ಒಂದು ಡಜನ್ ಆಯ್ತದೆ ಎಂದು ಗೋಗರೆದಳು. ಇಷ್ಟು ಹೊತ್ತು ಕತೆ ಕೇಳುತ್ತಿದ್ದ ನಾನು ಅನ್ಯಮನಸ್ಕಳಾಗಿ, ಹೋಗಲಿ ಇನ್ನೆರಡು ತಾನೆ ಕೊಡು ಎಂದೆ. ಬಿಸಿಲು ಏರುತ್ತಿತ್ತು, ಕಾಲು ಸೋಲುತ್ತಿತ್ತು. ಅವಳ ಚಾಪೆ ಕಟ್ಟಿ ಮುಗಿಸಿದಳು. 1 ಡಜನ್ಗೆ 180 ರೂಪಾಯಿ ಆಯಿತು. ಉಳಿದ 20 ರೂಪಾಯಿ ಕೊಡು ಎಂದು 100ರ 2 ನೋಟುಗಳನ್ನು ಅವಳತ್ತ ಚಾಚಿದೆ. ಅವ್ವ, ಇನ್ನು 20 ರೂಪಾಯಲ್ಲಿ ನನ್ನ ತಬ್ಳಿ ಮಕ್ಕಳಿಗೆ ನಿಮ್ಮ ಹೆಸರೇಳಿ ಜೋಳ ತಕೊಂಡೋಗಿ ಗಂಜಿ ಕಾಯಿಸಿ ಹಾಕ್ತೀನಿ, ಬಿಟ್ಬಿಡಿ ಎಂದು ದುಂಬಾಲು ಬಿದ್ದಳು. ಕತೆಯ ಬಲೆಯಲ್ಲಿ ಸಿಲುಕಿಕೊಂಡಿದ್ದ ನನಗೆ ಈಗ ಎಚ್ಚರವಾಗಿತ್ತು. ಏನಮ್ಮ ಹುಡುಗಾಟ ಆಡ್ತೀಯ? 20 ರೂಪಾಯಿ ಅಂದರೆ ಉಳ್ಳಿಕಾಳ, ಮೊದಲು ಚಿಲ್ಲರೆ ಕೊಡು ಎಂದು ಜೋರು ಮಾಡಿದೆ. ಅವಳು ಜಗ್ಗಲಿಲ್ಲ. ಹಲ್ಲು ಕಿರಿಯುತ್ತಲೇ, ಅವ್ವ ನಿಮ್ಮ ಧರ್ಮ ನಿಮ್ಮ ಕಾಪಾಡ್ತದೆ, ತಬ್ಲಿ ಮಕ್ಕಳಿಗೆ ಒಂದೊತ್ತು ಊಟ ಹಾಕದೆ ಅನ್ಕಳಿ, ಬಿಡ್ರವ ಎಂದು ನೋಟುಗಳನ್ನು ಸೊಂಟಕ್ಕೆ ಸೇರಿಸಿಯೇ ಬಿಟ್ಟಳು. ನಮ್ಮ ವಾಗ್ವಾದ ನನ್ನ ಪೆಚ್ಚು ಮುಖಗಳನ್ನು ನೋಡಿ ಅಲ್ಲಿ ಬಿಡಿ ಬೆಂಕಿ ಪೊಟ್ನ ಉಡದಾರ ಮಾರುತ್ತಿದ್ದವರೆಲ್ಲ ಪುಕ್ಕಟೆ ಮನರಂಜನೆ ಪಡೆಯುತ್ತಾ ನಿಂತಿದ್ದರು. ಅವಳ ಮಾತಿನ ಹೊಡೆತಕ್ಕೆ ಬೇಸತ್ತು ಬಿಸಿಲಿನ ಬೇಗೆಯಲ್ಲಿ ನಿಂತ ಸುಸ್ತು ಎಲ್ಲ ಸೇರಿಕೊಂಡು ಅವಳಿಗೆ ಚಾಪೆ ಕಟ್ಟು ತಂದು ಆಟೋಗೆ ಇಟ್ಟುಕೊಡು ಬಾ ಎಂದು ಹೇಳಿದೆ. 200 ರೂಪಾಯಿಯನ್ನು ಸೊಂಟಕ್ಕೆ ಸೇರಿಸಿದ್ದ ಅವಳು ನಗುಮುಖದಿಂದ, ಬನ್ರವ ಕೂರಿಸ್ಕೊಟ್ಟೇನೋ ಎಂದು ನನ್ನ ತರಕಾರಿ ಬ್ಯಾಗು ಚಾಪೆ ಕಟ್ಟುಗಳೆಲ್ಲವನ್ನೂ ಹಿಡಿದು ಟ್ರಾಫಿಕ್ ಸಿಗ್ನಲನ್ನು ದಾಟಿದ ಮೇಲೆ ಒಂದು ಆಟೋ ನಿಲ್ಲಿಸಿ ನಾನು ನನ್ನ ಸಾಮಾನುಗಳನ್ನು ಒಳಕ್ಕೆ ತೂರಿಸಿ ನಗುನಗುತ್ತಾ ಕೇಳಿದಳು, ಹೋಗ್ಬತ್ತೀರಾ ವಾ? ಇನ್ನೊಂದ್ಸತಿ ಮಂದಲಿಗೆ ಬೇಕಾದ್ರೆ ನನ್ನ ಹತ್ರಕ್ಕೆ ಬನ್ನಿ. ನನ್ನ ಹೆಸರು ಸಿದ್ರಾಜಿ ಅಂತ ಕಣವ, ನನ್ನ ಮುಳ್ಮುಖ ಜ್ಞಾಪಕ ಮಡಿಕಳಿ ಎಂದಳು. ಹೌದು, ಅವಳ ಮುಖದಲ್ಲಿ ಸಿಡುಬಿನ ಕಲೆ ಇತ್ತು. ನಮ್ಮ ಊರಿಗೆ ಚಾಪೆ ಕಟ್ಟನ್ನು ತಗೊಂಡು ಹೋದೆವು. ಅಲ್ಲಾಗಲೇ ನಮ್ಮ ತಮ್ಮ ಸಹ ಒಂದಷ್ಟು ಬಿಡಿ ಚಾಪೆಗಳನ್ನು ತಂದಿದ್ದ. ಅವು ಜೋಡಿಗೆ 10 ರೂಪಾಯಿ ಅಂದ ಹಾಗೆ ಇತ್ತೀಚೆಗೆ ಚಿಕ್ಕ ಗಡಿಯಾರದ ಸುತ್ತಮುತ್ತ ಮುಳ್ಳುಮುಖದ ಸಿದ್ದರಾಜಿ ಕಾಣುತ್ತಿಲ್ಲ. ಆದರೆ ಮಹಾರಾಜರ ಅರಮನೆಗೆ ಹೆಣ್ಣು ಕೇಳಕ್ಕೆ ಹೋಗಿ ಕಂದಕಕ್ಕೆ ಬಿದ್ದವರ ಮುಖಗಳು ನೆನಪಾಗುತ್ತಿವೆ.
2: ಇದುವರೆಗೆ ಪದ್ಮಶ್ರೀರಾಮ್ ಅವರಿಂದ ಸಣ್ಣ ಕಥೆ ಮುಳ್ಳುಮುಖದ ಸಿದ್ಧರಾಜಿ ಕೇಳಿದ್ರಿ. ಈಗ ಶೋಭಾ ಗಂಗಾಧರ್ ಅವರಿಂದ ಸ್ವರಚಿತ ಕವನ ವಾಚನ.
4: ನನ್ನ ಮೊದಲನೇ ಕವಿತೆ ಅಲೆಮಾರಿ ನೆನಪು. ನೆನಪುಗಳ ನೆನಪೇ ಒಂಥರ, ನೆಪ ಮಾತ್ರ ಈ ಅಲೆಮಾರಿ ನೆನಪು. ಸ್ಥಿರತೆಯ ಕಲ್ಪಿಸುವಷ್ಟರಲ್ಲೇ ನಾಗಾಲೋಟದಲ್ಲೆಲ್ಲೆಲ್ಲೋ ಕಬಳಿಸಿತ್ತಾಗಲೇ ಮನಸ್ಸನು ಇನ್ನೊಂದು ದರವೇಸಿ ನೆನಪು. ಕದಡಿತ್ತು ಹದಗೊಂಡ ಮನವನು ನಿಡುಸುಯ್ಯುವ ಮನಸ್ಸಿಗೆ ಚೂರಾಯಿತು ಗಾಢ ನೆನಪ ಹಾಳೆಯು ಈ ಅಲೆಮಾರಿ ನೆನಪು. ಹರಿದು ಹೋಗಿದ್ದ ನೆನಪೆಂಬ ಹಾಳೆಯ ಚೂರುಗಳನ್ನೆಲ್ಲ ಹೆಕ್ಕಿ ಚಂದದ ಗಾಜಿನ ಚೌಕಟ್ಟಿನೊಳಕ್ಕೆ ಇಟ್ಟಿದ್ದಕ್ಕೋ ಏನೋ ಎಲ್ಲವೂ ಅಲೆಮಾರಿ ನೆನಪು. ನನ್ನ ಮುಂದಿನ ಕವಿತೆ ಪ್ರತಿಭಾ ಹತ್ಯೆ. ತೊಟ್ಟಿಮನೆಯ ಹಜಾರದಲ್ಲಿ ಸೋನೆ ಮಳೆ ಜಿನುಗುತ್ತಿದೆ. ಪಡಸಾಲೆಯ ಹಿರಿ ಮಾತುಗಳಿಗೆ ಹಲ್ಲಿಯೂ ಲೊಚಗುಟ್ಟುತ್ತಿದೆ. ಗೋಡೆಯ ಸುಣ್ಣ ಬೆನ್ನಿಗೆ ಹೊತ್ತವಳಲ್ಲಿ ಏನೋ ಆತಂಕ. ಒಲೆಗೆ ಪುಡಿಸೌದೆ ಒಡ್ಡುತ್ತಿದ್ದ ಹಡೆದವ್ವಳ ಹತಾಶ ನೋಟ. ಹುರುಳಿ ಬಸ್ಸಾರಿನ ಘಮಲು ಮೂಗಿನ ಹೊಳ್ಳೆ ಮುಟ್ಟುತ್ತಿಲ್ಲ. ನಾಳಿನ ಬದುಕಿಯ ಕಲ್ಪನೆಯ ಕೂಸಿನ ಚಡಪಡಿಕೆಯ ಕಾವಿಗೆ ಕನಸ ಹೊಸಕಿತು ಸ್ಪಷ್ಟ ನಿರ್ಧಾರ. ನಗರ ಕ್ರೌರ್ಯತೆಯ ಭಯದಲ್ಲಿ ಅಚಲ ಮನದ ಶೈತ್ಯದ ಉಸಿರು ಹೆಪ್ಪುಗಟ್ಟಿಸಿತು ತೊಟ್ಟಿಕ್ಕಿದ ಹನಿಯನು. ಕನಸಷ್ಟೇ ಅಂತಿಮ ನಗ್ನ ಸತ್ಯ. ನನಸಲ್ಲ ಬೇಡದ ಹೊಂದಾಣಿಕೆ. ಒಳಕೋಣೆಯ ತೊಲೆಯು ಸಾಕ್ಷಿಗೆ ಮತ್ತೊಂದು ಪ್ರತಿಭಾ ಹತ್ಯೆಗೆ. ಗೂಟದ ಕಾರಿನ ಧೂಳಿನ ಕನಸೀಗ ಮಣ್ಣಿನ ಒಡಲಿಗೆ ಧೂಳ ನುಂಗಿತ ಹಸಿ ಹುಸಿ ಮಣ್ಣು ಬೂದು ಬಣ್ಣದ ಮುಂಜಾನೆಯಲ್ಲಿ. ಮುಂದಿನ ಕವಿತೆ ಸರ್ವೇ ಸಾಮಾನ್ಯ. ಸರ್ವೇ ಸಾಮಾನ್ಯ. ಗೊತ್ತು ಗೊತ್ತಿಲ್ಲಗಳ ನಡುವೆ ಹೊತ್ತುಗಳನ್ನು ವ್ಯಯಿಸುವುದೇ ಸರ್ವೇ ಸಾಮಾನ್ಯ. ಇಂದು ನಾಳೆಗಳ ನಡುವೆ ಮುಂದೊಂದನ್ನು ಕನಸಿಸುವುದು ಸರ್ವೇ ಸಾಮಾನ್ಯ. ಸತ್ಯ ಸುಳ್ಳುಗಳ ನಡುವೆ ನಂಬಿಕೆಯನ್ನು ಪಿಸುಗುಟ್ಟುವುದು ಸರ್ವೇ ಸಾಮಾನ್ಯ. ಪರ ವಿರೋಧಗಳ ನಡುವೆ ಆಭಾಸಗಳನ್ನು ಸಹಿಸುವುದು ಸರ್ವೇ ಸಾಮಾನ್ಯ. ಸಾಧ್ಯ ಅಸಾಧ್ಯಗಳ ನಡುವೆ ಬದುಕನ್ನು ಕಟ್ಟಿಕೊಳ್ಳುವುದು ಸರ್ವೇ ಸಾಮಾನ್ಯ. ನೇರದಾರಿ ಕವಲುದಾರಿಗಳ ನಡುವೆ ಅಡ್ಡದಾರಿಯನ್ನು ಚುಂಬಿಸುವುದು ಸರ್ವೇ ಸಾಮಾನ್ಯ. ದುಃಖ ದುಮ್ಮಾನಗಳ ನಡುವೆ ಸುಖವನ್ನು ಅರಸುವುದೂ ಕೂಡ ಸರ್ವೇ ಸಾಮಾನ್ಯ. ಮುಂದಿನ ಕವಿತೆ ನನ್ನಂತಲ್ಲದವಳು. ಪರಿಚಯಿಸುವೆ ಮಗದೊಬ್ಬಳನು ನನ್ನಂತಲ್ಲದವಳನು ನಿನ್ನನ್ನೂ ಮೀರಿಸಿದವಳು. ಕ್ರಮಿಸಿದ್ದಾಳೆ ಶ್ರಮದ ದಾರಿಯನು ಅರೆಘಳಿಗೆ ನಿಲ್ಲದೆ ಹಿಂದಿರುಗಿ ನೋಡದೆ. ತಲುಪಿದ್ದಾಳೆ ಅದಮ್ಯ ಗುರಿಯನು ನಿಮಿಷಾರ್ಧದಲ್ಲಿ ಗಮನಾರ್ಹದಲ್ಲಿ. ನನ್ನಂತಲ್ಲದವಳು ನರ್ತಿಸುವಳು ಕಾಲದರಿವಿಲ್ಲದಂತೆ. ಹುಲ್ಲಿಗೆ ಹಿಮದೊದಿಕೆಯಾಗೋ ತನಕವು ಸೂರ್ಯಚಂದ್ರರೂ ಬಲ್ಲರವಳ ಹೆಸರ ನಡುಗಿಹರೂ ಆ ಹೆಸರಿನಲ್ಲಿರುವ ಛಲವ. ನೋಡಿದಳೊಮ್ಮೆ ಕ್ರಯಿಸಿ ಗತಿಸಿದ್ದನ್ನು ಕಂಡ ಒಂದಷ್ಟು ಕಾಣಲಾಗದ ಕಿಂಡಿಗಳು ಅವಳದಾಗದೇ ಉಳಿದಿದ್ದ ಅವಳದು. ಸಾರ್ಥಕತೆ ಅಪ್ಪಿಕೊಂಡಿದ್ದು ಮಾತ್ರ ಅನ್ಯರಿಗಾಗಿ ಅನ್ಯಥಾ ಶ್ರಮಿಸುವಲ್ಲಿ. ಮುಂದಿನ ಕವಿತೆ ಜಾಮಾಲಿ. ಬೇಕೆನಗೆ ಬೆಳ್ಳಿ ಕೂದಲ ಜಾಮಾಲಿ, ಮೋಡಿ ಮಾಡಿ ಹನೆನ್ನ ಜಾಮಾಲಿ, ಮೈ ಮನ ನವಿರೇಳುತ್ತಿದೆ ಓ ಹಳೆ ಜೌವನಿಗನೇ. ಪುರುಷಾರ್ಥಕ್ಕೆ ಮೆರುಗು ಕೊಟ್ಟ ಬೆಳ್ಳಿ, ಮುಪ್ಪಿಗೂ ಸೆಡ್ಡು ಹೊಡೆದ ಬೆಳ್ಳಿ, ಇಳಿ ಹೆಣ್ಣಿಗೂ ರೋಮಾಂಚಿಸಿದ ಬೆಳ್ಳಿ, ಓ ಬೆಳ್ಳಿ ಜಾಮಾಲಿ ಕೊರಳ ಮಾಲೆಯಾಗಿ ಬಿಡೊಮ್ಮೆ. ಬೆಳ್ಳಿ ರಾಶಿಯಲ್ಲೊಮ್ಮೆ ಬೆರಳಾಡುವಾಸೆ, ಮುನ್ನಿರುಳ ನಿದ್ರೆ ಕಸಿದವನ ಕೆರಳುವಾಸೆ, ನನ್ನುಸಿರ ಬಿಸಿಯಲಿ ಕಾಪಿಡುವಾಸೆ, ಓ ಬೆಳ್ಳಿಗೆರೆಯ ಬೈರಾಗಿ ಮೋಹಿತೆಯ ಕಚುಗುಳಿ ಆಡಿಬಿಡೊಮ್ಮೆ, ಬಂಧಿತೆನ ಬೆಳ್ಳಿ ಕೂದಲ ಜೊಂಪಿನಲ್ಲಿ. ಮುಂದಿನ ಕವಿತೆ ಏಕಾಂತ. ಏಕಾಂತದ ಮೊರೆ ಹೊಕ್ಕಿರುವೆ ಓ ಪ್ರಾಣಕಾಂತ, ನೀನಿಲ್ಲದೆ ನಿನ್ನ ಸ್ಪರ್ಶವಿಲ್ಲದೆ ವಿಧಿಯಿಲ್ಲದೆ ಮೊರೆ ಹೊಕ್ಕಿರುವೆ. ಏಕಾಂತಕ್ಕೊಮ್ಮೆ ತಿಳಿಸಿ ಹೋಗು ನಿನ್ನಪ್ಪುಗೆಯ ತಾಪ ಏನೆಂದು. ನಖಶಿಕಾಂತ ದುರಿಯಲ್ಲಿ ಬೇಯುತಿಹ ಈ ಕುಸುಮಾಂಗನೆಯ ಬಿಟ್ಟು ಬಿಡಲೇಳು. ಏಕಾಂತವನ್ನೊಮ್ಮೆ ಭೆಟ್ಟಿಯಾಗಿ ಹೋಗು, ನಿನ್ನುಸಿರ ಬಿಸಿಯ ಚಳಕ ನೋಡಲಿ, ಆಗಮನವಾಗಲಿ ಅಂಗೈಕ್ಯವಾಗಲಿ ಕಾಂತನಿಲ್ಲದ ಏಕಾಂತ ದಹಿಸಿಬಿಡಲಿ. ಮುಂದಿನ ಕವಿತೆ ನೆರಳೊಂದಿಗೆ. ಅನಿವಾರ್ಯ ಸಂಗಾತಿ ನೀ ನೆರಳೆ, ಏಕೈಕ ಮೂಕ ಸಾಕ್ಷಿಯೂ ನೀ ನೆರಳೆ. ಹೇ ಪತಿತ ನೆರಳೆ, ಆಲಂಗಿಸದಿರು

ಕೋಪೋದ್ರಿಕ್ತ ಮನವನು, ಬರಸೆಳೆಯದಿರು ರಕ್ತ ಸಿಕ್ತ ಆತ್ಮವನು, ಅಲೆದಾಡದಿರು ಉದ್ರೇಕಿತ ಅಂಗಳದಲ್ಲಿ ನುಡಿಸದಿರು ಮದೋನ್ಮತ್ತ ರಾಗವನು. ಹೇ ಉದಾತ್ತ ನೆರಳೆ, ಲೀನವಾಗಿ ಬಿಡು ಸಮುನ್ನತ ಹೃದಯದಲ್ಲಿ, ಮುಕ್ತವಾಗಿಸು ಪ್ರಶಾಂತ ಭಾವಗಳನ್ನು, ಜಯಿಸಿಬಿಡು ಪ್ರಜ್ಞಾಯುಕ್ತ ಹೆಜ್ಜೆಗಳನ್ನು, ಏಕೀಭವಿಸು ಉದಾತ್ತ ನೆರಳೆ. ಮುಂದಿನ ಕವಿತೆ ಬಿರುಸುವದನ. ಆ ಬಿರುಸುವದನದಲ್ಲಿ ಇಹುದಲ್ಲೋ ಕಾಣದ ಮೃದುತ್ವ, ದಿಗಂತದಾಚೆಯ ಕನಸೊತ್ತ ಆ ಗಾಜಿನ ಕಣ್ಣುಗಳ ಪಾರದರ್ಶಕತೆ, ಅಡಿಯಲ್ಲಿತ್ತೋ ಕಾಣದ ನೋವಿನ ಬಿಂಬ, ಮೇಲ್ನೋಟಕ್ಕೆ ನಿಸ್ತೇಜವೆನಿಸಿದರೂ ಅಗಾಧ ಗೆಳೆತನವೀಯುವ ಜೀವತ್ವದ ಛಾಯೆ ಇದೆ. ಆ ಕುರುಚಲುಗಡ್ಡವು ಕುರುಹಾಗಿದೆ ನೀ ಜೀವನ ಪ್ರೀತಿಸುವ ಪರಿಗೆ. ಭಾವಚಿತ್ರ ಎದುರಿಗಿದ್ದರೂ ಜೀವಂತಿಕೆ ಸನಿಹದಲ್ಲಿರುವ ಭಾವನೆ ಮೂಡಿಸುತ್ತಿದೆ. ಕೆದರಿದ ಕನಸುಗಳು, ಚದುರಿದ ನೆನಪುಗಳು, ಅದುರಿದ ಭರವಸೆಗಳು ಗಟ್ಟಿ ಬದುಕು ಕಟ್ಟುವ ಆಶಾಭಾವನೆಗೆ ಸಾಕ್ಷಿಯಾಗಿದೆ. ಮುಂದಿನ ಕವಿತೆ ಹೇಳದೇ ಹೋದವಳು. ಏ ಲಕ್ಷ್ಮಿ, ಎಲ್ಲೋದಿಯೇ, ಕಾಣಕ್ಕಿಲ್ವಲ್ಲೇ, ಹಿಂಗೆ ಬಂದೆ ಕಣವ್ವ ಅಂತ ಓದಿಯಲ್ಲೇ, ಜಾತ್ರಿನಾಗ ಹೊಸ ಸೀರೆ ಕೊಡಿಸಿ ಕೈ ತುಂಬ ಬಳಿ ತೊಡಿಸಿ ಓದಿಯಲ್ಲೇ, ಎಲ್ಲೇ ಲಕ್ಷ್ಮಿ, ನನ್ನ ಕೈನಾಗ ಯಾಕೆ ಅಟ್ ದುಡ್ಡು ತುರುಕ್ದಿಯೇ ನನ್ನವ್ವ, ಎಲ್ಲಡಿಕೆ ಚೀಲ್ದಾಗ ಇನ್ನೂ ಇಟ್ಟಿವ್ನಿ, ಕಾಲೇಜ್ ಪಿಜೆನೋ ಅಂದ್ಲು ಈ ಸಿದ್ಧಿ, ಅದೇನೋ ಕಾಜಿಗಳು ಬಂದವೆ ಕಣೇ ಲಕ್ಷ್ಮಿ, ಸೂರಿನ ಜೊಂತಿಗೆ ಸಿಕ್ಸಿವ್ನಿ, ನೀನೇ ಬಂದು ಓದ್ಕ. ಲೇ ಲಕ್ಷ್ಮಿ, ನಿನ್ನ ಸ್ವಾದ್ರ ಮಾವ ಕಾಯ್ತವನೆ ಕಣೇ, ಬರ ಶ್ರಾವಣದಲ್ಲಿ ಲಗ್ನ ಆದನಂತೆ, ಬಂದ್ಬಿಡೆ ಸರ್ನೆ. ನಂಗೂ ಈಗೀಗ ಕಣ್ ಕಾಣವಲ್ದು, ನಾ ಎಡ್ದಿನ ಕವ್ವ, ಈಗ ಒಂದು ಕಿತ ಬಂದ್ಬಿಡು, ಆಮ್ಯಾಕೆ ಇನ್ಯಾವತ್ತೂ ಏಳ್ದೆ ಹೋಗ್ಬೇಡ. ನನ್ನ ಮುಂದಿನ ಕವಿತೆ ಅಂತರಂಗದ ಬಂಧು. ಹೇ ನನ್ನಂತರಂಗದ ಬಂಧು, ನನ್ನೀ ಮಿಡಿತಗಳೆಲ್ಲವೂ ತಂತಾನೆ ಒಂದೆಡೆ ಮರಗಟ್ಟಿ ನಿನ್ನಾಗಮನೆಗೆ ಕಾಯುತ್ತಿವೆ, ಒಂದೇ ಒಂದು ದಿವ್ಯಾನುಸ್ಪರ್ಶದ ಅನುಭೂತಿಗಾಗಿ. ಹೇ ಸಪ್ತ ಸಾಗರದೊಡೆಯನೆ, ಈ ಮಧುರಾಲಾಪಕ್ಕೆ ಒಮ್ಮೆ ಕಿವಿಗೊಟ್ಟು ಮನಸಿಟ್ಟು ಆಲಿಸು, ಎರಡೂ ಮಿಡಿತಗಳ ನಿನಾದವಿದೆ, ಝುಳು ಝುಳು ಹರಿವು ಇದೆ, ನಿನ್ನಾಗಮನದ ಧ್ಯಾನಾಸಕ್ತತೆಗೆ ಮೊರೆ ಹೋಗಿರುವೆನ, ಸಮ್ಮೋಹನದಿ ಪುಳಕಿತದಿ ರೋಮಾಂಚನದಿ ಮಿಡುಕಿಹೆನ, ಅನುಭೂತಿಗಳ ಆ ಲಿಂಗನ ಕಷ್ಟೇ ವಸಂತನ ಆಗಮನವಾಗಬೇಕಾಗಿದೆ. ಮುಂದಿನ ಕವಿತೆ ಹಬೆಯಾಡುತ್ತಿದೆ ಚಹಾ. ಹಬೆಯಾಡುತ್ತ ಚಹಾ ಬಿಸಿಯುಸಿರ ಆವಿ, ತಂಪೆನಿಸದ ಮುಂಜಾನೆ ಮಂಜು, ಇಂಪೆನಿಸದ ಮಧುರ ಸಂಗೀತ, ಹಿತವೆನಿಸಿದೆ ಮೋರಿಯ ದುರ್ನಾತ, ಬಂಧೀಖಾನೆಯಲ್ಲಿ ಈ ಮನಸ್ಸು, ಹೋಳಾಗಲಿ ಎನಿಸಿದೆ ಈ ಸಂಕಟ, ಚದುರಿ ಹೋಗಲಿ ದಿಕ್ಕೆಟ್ಟ ಯೋಚನೆ, ನನ್ನನ್ನು ಕಳೆದುಕೊಳ್ಳಲಾರೆ, ಓ ಏನೋ ಕೂಗುತ್ತಿದೆ ನನ್ನ ಕರ್ತವ್ಯದ ಕೆರೆ, ನಾನಗೋ ಜಾಣಕಿವುಡು. ಮುಂದಿನ ಕವಿತೆ ಬರೆಯುವುದು. ಬರೆಯುತ್ತೇನೆಂದುಕೊಂಡಿರಲಿಲ್ಲ, ಬರೆಯಬೇಕೆಂಬ ಕೋರಿಕೆಗೆ ಬರುವುದಿಲ್ಲ ಎಂದೇನಾದರೂ ಬರೆಯಬಹುದೇನೋ ಅನಿಸಿತ್ತು, ಬರೆಯಲು ಪ್ರಯತ್ನಿಸಲೇ ಅಂದುಕೊಂಡೆ, ಬರೆದರೆ ತಪ್ಪಿಲ್ಲ ಅನಿಸಿತು, ಬರೆಯುವ ನಿರ್ಧಾರವಾಯಿತು, ಬರೆಯಲು ಪ್ರಾರಂಭಿಸಿದೆ, ಬರೆಯುವುದನ್ನು ಓದುವರೇ ಅನಿಸಿತು, ಬರೆಯುವುದು ಮುಂದುವರೆದಿದೆ, ಬರೆಯುತ್ತಿದ್ದೇನೆ, ನೀವು ಓದುತ್ತಿದ್ದೀರಿ, ಬರೆಯುವುದ ಕಲಿಸಲು ಸಾಲು ಅಕ್ಷರಕ್ಕಾದವು, ಬರೆಯುತ್ತಲೇ ಇದ್ದೇನೆ ಪದಗುಚ್ಛವನ್ನು. ಮುಂದಿನ ಕವಿತೆ ಪ್ರಣಯ ಪದ್ಮಿನಿ. ನಾ ಅಡಿ ಇಡುತ್ತಿದ್ದೇನೆ ಸಪ್ಪಳ ಅಡಗಿದ ಹೆಜ್ಜೆ ಇಡುತ್ತ, ಶೃಂಗಾರವೇ ಮೈವೆತ್ತಿದಂತೆ ನವಿರಾದ ಕಂಪನದಲ್ಲಿ ಸುಪ್ತ ಭಾವನೆಗಳಂದದಿ ಪ್ರಣಯ ಪದ್ಮಿನಿಯಾಗಿ. ನಾ ಅಡಿ ಇಡುತ್ತಿದ್ದೇನೆ ಅಕ್ಷಿಣಿ ಮಿಲನದ ಕ್ಷಣಕ್ಕೆ, ಭಾವೋತ್ಕರ್ಷದ ಸಂಧಾನಕ್ಕೆ, ಮಧುರಾಸ್ಪರ್ಶದ ಪುಳಕತೆಗೆ, ಉಸಿರ ಸ್ತಬ್ಧತೆಯನ್ನು ಭಾವಕ್ಕೆ ವಿಮಲವಲ್ಲಭೆಯಾಗಿ. ನಾ ಅಡಿಯಿಡುತ್ತಿದ್ದೇನೆ ಕದಂಬ ಬಾಹುಗಳ ಲಿಂಗನದಿ, ಅಧರಾಮೃತಗಳ ವಿನಿಯೋಗದಿ, ದುಂಬಿ ಝೇಂಕಾರದ ಮಾರ್ದನಿಯಲ್ಲಿ ಪುಷ್ಪ ಮಾದಕತೆಯ ಆಘ್ರಾಣಿಸಿಕಲು ಕನ್ನೈದಿಲ ಕನ್ನಿಕೆಯಾಗಿ. ನಾ ಅಡಿಯಿಡುತ್ತಿದ್ದೇನೆ ಆತ್ಮಸಖನ ಮುಕ್ತಾ ಸಾಂಗತ್ಯದಿ, ಪರಮಾನಂದದ ಉತ್ತುಂಗದಿ, ಶಾಲ್ಮಂಚದ ಸೀಮೋಲ್ಲಂಘನದಿ ಸಮರ್ಪಣೆಯ ಸಾಕ್ಷಾತ್ಕರಿಸಲು ಮದನಾರವಿಂದನ ಮಾನಿನಿಯಾಗಿ. ನನ್ನ ಮುಂದಿನ ಕವಿತೆ ಎಲ್ಲವೂ ಕಲಸು ಮೇಲೋಗರ. ಏನಿದು ಎಲ್ಲವೂ ಕಲಸು?

0: ಸುಮೇಲೋಗರ, ಸ್ಪಷ್ಟವಾಗಿದೆ ಆದರೆ ನಿಲುಕುತ್ತಿಲ್ಲ, ನನಗಲ್ಲ ಪದಗಳಿಗೆ ನಿಲುಕುತ್ತಿಲ್ಲ. ಅದಮ್ಯ ಉತ್ಸಾಹ, ಬತ್ತದ ಕನಸು, ಆದರೂ ದಿಟ್ಟ ನೋಟದಿಂದ ಕೀಳಲಾಗುತ್ತಿಲ್ಲ ಚಿತ್ತ. ಕ್ಷಣ ಮಾತ್ರದಲ್ಲಿ ಮೇಲೆದ್ದೆ ಎಂದುಕೊಂಡೆ, ಪುನಃ ಎಳೆಯಿತು ಬೇಡದ ಸೆಳೆತ, ಕುಸಿದೆ ಮತ್ತೆ ಅಲ್ಲೇ. ಆದರೆ ಆಶಾವಾದಿನ. ಮುಂದಿನ ಕವಿತೆ ದಟ್ಟಕಾನನ. ವಾಸ್ತವಕ್ಕೆದರಿ ಕಾರಿರುಳ ಕಾಡಿನೆಡೆಗೆ, ದಟ್ಟ ಕಾನನದ ನಟ್ಟ ನಡುವಿನಲ್ಲಿ ಹಾದಿಯ ಇಕ್ಕೆಲಗಳಲ್ಲಿ ಸೀಳುವ ನಿಶ್ಯಬ್ಧತೆಯ ಗುಂಗು. ಬೆದರಿದ್ದೆನಾ? ಮಿಣುಕುಹುಳುಗಳ ಮಿಂಚಲಿ, ಬಾನಾಡಿ ಚಂದಮನ ಇಣುಕು ನೋಟ, ಘರ್ಜನೆ ಮೊರತೆಗಳ ನಿಗೂಢಗೆತೆಗೆ ಮನದಾಕ್ರಂದನದ ಮರೆವು ಅಳುಕಾಗಿತ್ತೆ. ಕರಿಪಡೆಯ ಲದ್ದಿಯ ಹಸಿವಾಸನೆ, ಭಯಾವೃತ ಬೆವರಿನ ಕಟುವಾಸನೆ, ಜಲಪಾತದ ಭೋರ್ಗರಿತದ ಸದ್ದು, ನೀರವತೆಯಲ್ಲಿ ತರಗೆಲೆಗಳ ಶಬ್ದ, ಹೆದರಿದ್ದೆನಾ? ಪಲಾಯನಗೈದಿದ್ದು ಇದಕ್ಕೇ ಅಲ್ಲವೇ? ಇನ್ನೂ ಮುಂದಡಿ ಇಡಲಾರೆ, ಹಿಂತಿರುಗಲೇಬೇಕು, ಇವೆಲ್ಲವನ್ನು ಇಲ್ಲೇ ಬಿಟ್ಟು. ಮುಂದಿನ ಕವಿತೆ ಸಖನಲ್ಲದ ಸಖನ ಆರಾಧಕಿ. ಸಖನಲ್ಲದ ಸಖನ ಆರಾಧಕಿನ, ಬಿತ್ತಿ ಬತ್ತಿರುವ ಭಾವನೆಗಳು ಚಿಗುರೊಡೆದು ಮುರುಟಿವೆ. ನನ್ನದು ನನಗಾಗಲಿಲ್ಲದಿಕ್ಕೆ, ನನ್ನದಲ್ಲದು ನನಗೇತಕ್ಕೆ? ಹೃದಯದ ಹೆಬ್ಬಾಗಿಲ ಸಿಂಗರಿಸಿದೆ ನಿನ್ನಾಹ್ಲಾದದ ತಂಪು ಮಾತುಗಳಲ್ಲಿ. ಮುಂದಡಿಯಿಡಬೇಡವೋ ಸಖ, ಅಲಂಕರಿಸಲಷ್ಟೇ ನೀ ಆಲಿಂಗನಕ್ಕಲ್ಲ, ಪ್ರೀತಿಯ ವಾಂಛೆಯ ಕನಸಲಷ್ಟೇ ತೇಲಿಸು. ಜಿನುಗು ಮಳೆಯಲ್ಲಿ ನಿನ್ನ ಹೆಗಲಿಗೊರಗಿ, ಗೆಜ್ಜೆ ಹೆಜ್ಜೆಯಲ್ಲಿ ರವಷ್ಟು ಸಾಗಿ, ಆ ನಿನಾದದಲ್ಲಿ ನೀ ಲಾಲಿ ಹಾಡಬೇಕಷ್ಟೆ. ತೊಟ್ಟಿಲ ಕನಸನು ನೀ ಬೇಡಬೇಡವೋ ಸಖ, ತೊಟ್ಟಿಕ್ಕುವ ಮಳೆಯ ಹನಿಗಳಷ್ಟೇ ಒರೆಸು. ಮುಂದಿನ ಕವಿತೆ ನಾನು ಮತ್ತು ನೀನು. ಇವಳ ಕಥೆಯಲ್ಲಿ ಅವನು ಹೇಳ್ತಾನೆ, ನಾನು ಮತ್ತು ನೀನು ಒಬ್ಬರಿಗೊಬ್ಬರ ನೆರಳಂತೆ. ಅವಳು ಹೇಳ್ತಾಳೆ, ನೀನು ಮತ್ತು ನಾನು ಇವಳ ಕಲ್ಪನೆಯ ನೆರಳಂತೆ. ಇವನು ಮಾತ್ರ ಅವಳನ್ನು ಅವನನ್ನು ಇವಳೊಂದಿಗೆ ಮತ್ತು ನನ್ನನ್ನು ಹಾಗೂ ನಿನ್ನನ್ನು ನೋಡಿ ನಕ್ಕನಂತೆ. ಮುಂದಿನ ಕವಿತೆ ಬುಡ್ಡಿದೀಪ. ದೂರದಲ್ಲಿ ಕಾಣುತ್ತಿದೆ ಬುಡ್ಡಿದೀಪದ ಬೆಳಕು, ಸೀಮೆಎಣ್ಣೆ ತಡಕಾಡುತ್ತಿದ್ದ ಅವ್ವ ನೆನಪಾದಳು, ಜೊತೆಗೆ ಆಗಷ್ಟೇ ಖಾಲಿ ಮಾಡಿದ್ದ ಅಪ್ಪನ ಬಾಟಲು. ಅವ್ವ ಬೆಳಕು ಕಾಣುತ್ತಿದ್ದು ಆ ಖಾಲಿ ಬಾಟಲುಗಳಲ್ಲೇ. ಆದರೆ ಅವಳಿಗೆ ಅರ್ಥವಾಗಲೇ ಇಲ್ಲ ಅವಳನ್ನು ಕತ್ತಲೆಗೆ ದೂಡಿದ್ದವೂ ಅವೇ ಎಂದು. ಕೋಪದಲ್ಲಿ ನಾನೊದ್ದಿದ್ದ ಬುಡ್ಡಿದೀಪ ಸಾಕ್ಷಿಗೆ, ಸೂರಿನೊದಿಕೆಯಾಗಿದ್ದ ತೆಂಗಿನ ಗರಿಯು ಬೂದಿಗೆ. ದಾವಣಿ ಹುಡುಗಿ ಜಯ ಓಡಿಬಿಟ್ಟಿದ್ದಳು ಹೆದರಿ, ಪ್ರೀತಿಕೊಸರಾಟದಲ್ಲಿ ಬುಡ್ಡಿದೀಪ ಕೈತಪ್ಪಿ ಬಿದ್ದಾಗ. ಇದೀಗ ಅಣಕಿಸುತ್ತಿವೆ ಮಂದ ಬೆಳಕಿನಡಿಯ ಅದೇ ಖಾಲಿ ಬಾಟಲುಗಳು.
1: ಇದುವರೆಗೆ ಶೋಭಾ ಗಂಗಾಧರ್ ಅವರಿಂದ ಸ್ವರಚಿತ ಕವನ ವಾಚನ ಕೇಳಿದಿರಿ. ಈಗ ಪಿ ಕಾಳಿಂಗರಾವ್ ಅವರು ಹಾಡಿರುವ ಒಂದು ಗೀತೆಯನ್ನ

0: ಕನ್ನಡ ಭಾರತಿ ಕೇಳಿದ್ರಿ. ಈಗ ಒಂದು ಭಾವಗೀತೆ, ಮುಸಲ ವರ್ಷಧಾರೆ, ರಚನೆ ಕುವೆಂಪು, ಹಾಡಿದ್ದಾರೆ ರಮಾ ಅರವಿಂದ್.
1: ಮುಸಲ

0: ಡಿಟಿಹೆಚ್ ವಾಹಿನಿಯಲ್ಲಿ ಕನ್ನಡ ಕಾರ್ಯಕ್ರಮಗಳನ್ನು ಕೇಳುತ್ತಿರುವಿರಿ.
1: ಆಕಾಶವಾಣಿ ಮಧುರ ಮುಂಜಾವ. ಭಕ್ತಿಗೀತೆ, ಭಾವಗೀತೆ, ಜನಪದ ಗೀತೆಗಳ ಕಾರ್ಯಕ್ರಮ. ಈಗ ಮೊದಲಿಗೆ ಕೆಲವು ಭಕ್ತಿಗೀತೆಗಳು. ವಿದ್ಯಾಭೂಷಣ ಅವರು ಹಾಡಿದ ಪುರಂದರದಾಸರ ಒಂದು ಕೃತಿ. ಹರಿಕೊಟ್ಟ ಕಾಲಕ್ಕೆ ಉಣಲಿಲ್ಲ,

ಪುರಂದರದಾಸರ ಕೃತಿಯನ್ನ ವಿದ್ಯಾಭೂಷಣ ಅವರ ಸ್ವರದಲ್ಲಿ ಕೇಳಿದ್ರಿ. ಇನ್ನು ರಾಜ್ಕುಮಾರ್ ಭಾರತಿ ಹಾಡಿದ ಒಂದು ಗೀತೆ, ಜಗದೋದ್ಧಾರನ ಆಡಿಸಿದಳು ಯಶೋದೆ, ಪುರಂದರದಾಸರ ಕೀರ್ತನೆ.

ಪುರಂದರದಾಸರ ಕೃತಿಯನ್ನ ಬೆಳ್ಳೂರು ಸಹೋದರಿಯರ ಸ್ವರಗಳಲ್ಲಿ ಕೇಳಿದರೆ, ಇನ್ನು ಕುವೆಂಪು ರಚಿತ ಕೆಲವು ಭಾವಗೀತೆಗಳು. ಪುಷ್ಪಲತಾ ಅವರ ಸ್ವರದಲ್ಲಿ ಒಂದು ಗೀತೆ, ಮುಚ್ಚು ಮರೆ ಇಲ್ಲದೆಯೇ ನಿನ್ನ ಮುಂದೆ ಎಲ್ಲವನು

0: ಸಂಗೀತ ರೂಪಿಣಿ ಶ್ರೀ ಚಾಮುಂಡೇಶ್ವರಿ. ಮುತ್ತಯ್ಯ ಭಾಗವತರ್ ಅವರ ಚಾಮುಂಡೇಶ್ವರಿ ಅಷ್ಟೋತ್ತರ ಶತಕೃತಿಗಳನ್ನು ಆಧರಿಸಿದ ಕಾರ್ಯಕ್ರಮ ಸರಣಿ. ನಿರ್ದೇಶನ ಬೆಳಕವಾಡಿ ಶ್ರೀ ರಂಗಸ್ವಾಮಿ ಅಯ್ಯಂಗಾರ್ ಹಾಗೂ ವಿದುಷಿ ಎಂಎಸ್ ಶೀಲಾ. ನಿರೂಪಣಾ ಸಾಹಿತ್ಯ ಡಾಕ್ಟರ್ ಟಿಎನ್ ಪದ್ಮ. ನಿರ್ಮಾಣ ಗೀತಾ ರಮಾನಂದ. ಕೇಳಿ ಸಂಗೀತ ರೂಪಿಣಿ ಶ್ರೀ ಚಾಮುಂಡೇಶ್ವರಿ.
1: ದೇವರನ್ನು ಕುರಿತಂತೆ ಛಾಂದೋಗ್ಯವು ಏಕಮೇವಾದ್ವಿತೀಯಂ ಎನ್ನುತ್ತದೆ. ದೇವರು ಅದ್ವಿತೀಯಳೆಂಬುದು ಇದರ ಅರ್ಥ. ಶ್ರೀಮಾತೆಗೆ ಸಜಾತೀಯ, ವಿಜಾತೀಯ, ಸ್ವಗತ ಭೇದಗಳಾಗುವು ಇಲ್ಲ. ಸಜಾತೀಯ ಭೇದವೆಂದರೆ ಒಂದೇ ವರ್ಗಕ್ಕೆ ಸೇರಿದ ಎರಡು ವಸ್ತುಗಳಿರುವುದು. ವಿಜಾತೀಯವೆಂದರೆ ಬೇರೆ ಬೇರೆ ವರ್ಗದ ಎರಡು ವಸ್ತುಗಳಿರುವುದು. ಸ್ವಗತ ಭೇದವೆಂದರೆ ಒಂದೇ ವಸ್ತುವಿನೊಳಗೇ ಕಾಣುವ ಒಳಭೇದ. ಭಗವತಿಯಲ್ಲಿ ಮೂಲತಃ ಈ ಯಾವ ಭೇದಗಳು ಇಲ್ಲದಿರುವುದರಿಂದ ಆಕೆ ಅಸಮಾನಳು. ಆಕೆಯನ್ನು ಹೋಲುವ ಮತ್ತೊಂದು ದೈವವೇ ಇಲ್ಲ. ಆಕೆ ಅಖಂಡಳೂ ಹೌದು, ಶ್ರೀಮಾತೆಯದು ಸುಂದರ ರೂಪ, ಸದ್ಗುಣಗಳ ಖನಿಯಾಕೆ, ಪರಮ ದಯಾನಿಧಿ, ಅಖಿಲಾಂಡಕೋಟಿ ನಾಯಕಿ, ಪರಬ್ರಹ್ಮ ಸ್ವರೂಪಿಣಿ, ಜಗದ್ಧಾತ್ರಿ, ಜಗನ್ಮಾತೆ, ಇಂದ್ರಾದಿ ಸಕಲ ದೇವತೆಗಳಿಂದಲೂ ಸ್ತುತಿಸಲ್ಪಡುವ, ಜೀವರಿಗೆ ಐಹಿಕ ಆಮುಷ್ಮಿಕ ಫಲಗಳನ್ನು ನೀಡುವವಳು.
2: ಒಟ್ಟಾರೆ ಬಾಹ್ಯ ಅಥವಾ ಶರೀರ ಸೌಂದರ್ಯ ಮತ್ತು ಆಂತರಿಕ ಅಥವಾ ಹೃದಯ ಸೌಂದರ್ಯದಿಂದಲೂ ನಾರಾಯಣಿಯು ಅದ್ವಿತೀಯಳೆಂದೇ ಪ್ರಸ್ತುತ ಉಮೇ ನಿನಗೆ ಸಮಾನರಾರಮ್ಮ ಕೃತಿಯಲ್ಲಿ ಶ್ರೀಮಾತೆಯ ಅದ್ವಿತೀಯತೆಗೆ ಚಕಿತರಾಗಿ ಕೃತಿಕರ್ತರು ಹಾಡುತ್ತಿದ್ದಾರೆ. ಜಗನ್ಮಾತೆ ಇಲ್ಲಿ ಉರಗೇಂದ್ರ ಅಂದರೆ ಈಶ್ವರ, ಈಶ್ವರನ ಸತಿ ಸ್ಕಂದ ಜನನಿ ಅಮೋಘ ಮಹಿಮೆಯಾಗಿ ಸ್ತುತಿಸಲ್ಪಟ್ಟಿದ್ದಾಳೆ. ಪುರುಷ ಸೂಕ್ತದ ಹೇಳಿಕೆಯಂತೆ ದೇವರ ಮಹಿಮೆಯು ಕೇವಲ ಕಾಲು ಭಾಗ ಮಾತ್ರ ಈ ವಿಶ್ವದ ರೂಪದಲ್ಲಿ